ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

ಸರ್ವರಿಗೂ ಶುಭೋದಯ, ಶುಭ ದಿನ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಮೇ 28 ಗುರುವಾರ. ಶ್ರೀಶಕ 1949 ಶ್ರೀ ಪರಾಭವ ಸಂವತ್ಸರ, ಉತ್ತರಾಯಣ, ವಸಂತ ಋತು. ಯೋಗ ಫರೀಘ, ಕರಣ ತೈತುಲ, ಸೌರ ವೃಷಭ 15. ಇಂದಿನ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳು ಈ ರೀತಿಯಲ್ಲಿವೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು, ಮಾತಿನ ಮೂಲಕ ಇಡೀ ದಿನವನ್ನು ಸಂತೋಷವಾಗಿಟ್ಟುಕೊಳ್ಳುವಲ್ಲಿ ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿ ಗೀತೆಗಳೊಂದಿಗೆ ಆರಂಭವಾಗಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಆರ್ಜೆ ಶ್ವೇತಾ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪೊನ್ನಜ್ಜಿಯ ಕತೆಗಳು ಇರಲಿದ್ದು, ಚೇತನ್ ಸಿ ರಾಯನಹಳ್ಳಿಯವರು ಗಾದೆ ಮಾತುಗಳ ಜೊತೆಗೆ ಗಾದೆಗಳನ್ನು ವಿವರಿಸುತ್ತಾರೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹೇಳಿ, ಹಾಗೆ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. 11:00 ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರ್ತನೆ ಇರುತ್ತೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕತೆಗಳ ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕತೆಗಳು. ಈ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ, ಭಾವಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿ ಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿ ಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದು ಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ, ಬೆರಗನ್ನು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರ ತನಕವು ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆ
ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಅರ್ಪಿತರವರು ನಡೆಸಿಕೊಡಲಿದ್ದಾರೆ. ಸಂಜೆ 7 ಗಂಟೆಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ, ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳಿಯರ್ ಅವರು. ರಾತ್ರಿ 7:57ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00ರಿಂದ ಬೆಳಗ್ಗೆ 6:00ವರೆಗೂ ರೇಡಿಯೋ ಶಿವಮೊಗ್ಗ ಆಪ್ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686096279 ಈ ನಂಬರ್ಗೆ ಕಳಿಸಿ ಅಂತ ಕೇಳ್ತಾ ಇರಿ. ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಸ್ನೇಹಿತರೆ, ಈ ಸುಂದರವಾದ ಮುಂಜಾವಿನಲ್ಲಿ ನಿನ್ನೆ ರಾತ್ರಿಯ ಎಲ್ಲಾ ಚಿಂತನೆಗಳನ್ನ ಮರೆತು ಒಂದು ಹೊಸ ಭರವಸೆಯೊಂದಿಗೆ ಕಣ್ಬಿಡ್ತಾ ಇರೋ ನಿಮ್ಮೆಲ್ಲರಿಗೂ ಒಂದು ಪಾಸಿಟಿವ್ ಕತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿನ್ನೆ ಬೆಳಗ್ಗೆ ನಾನು ವಾಕಿಂಗ್ ಹೋಗುವಾಗ ನಮ್ಮ ಲೇಔಟ್ ನ ಇಬ್ಬರು ಹಿರಿಯ ಅಜ್ಜಿಯರು ಹರಟೆ ಹೊಡಿತಾ ಕೂತಿದ್ದನ್ನ ನಾನು ನೋಡಿದ್ನ. ಸೊ ಆಗ ಅವರ ಮುಖದಲ್ಲಿದ್ದ ನೆಮ್ಮದಿ ನೋಡಿ ನನಗೆ ಒಂದು ಪುಟ್ಟ ಕತೆ ನೆನಪಾಯ್ತು ಸ್ನೇಹಿತರೆ. ಆ ಕತೆ ಈಗ ನಿಮಗೆ ತಿಳಿಸ್ತೀನಿ, ಕೇಳಿ. ಒಂದು ಹಳ್ಳಿಯಲ್ಲಿ ರಂಗಪ್ಪ ಮತ್ತು ಸೋಮಣ್ಣ ಅನ್ನೋ ಇಬ್ಬರು ವ್ಯಕ್ತಿ ಇರ್ತಾರೆ. ರಂಗಪ್ಪನ ಹತ್ರ ಕೋಟಿ ಕೋಟಿ ಹಣ ಇರುತ್ತೆ, ಹಾಗೆ ದೊಡ್ಡ ಬಂಗಲೆ, ಐಷಾರಾಮಿ ಕಾರು ಎಲ್ಲಾನು ಇರುತ್ತೆ. ಆದ್ರೆ ತಲೆಯಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಗರ್ವ ಮತ್ತು ಅಹಂಕಾರ, ಯಾರಿಗೂ ಗೌರವ ಕೊಡ್ತಾ ಇರ್ಲಿಲ್ಲ. ಯಾರನ್ನೇ ಮಾತನಾಡಿಸಿದ್ರು ತನ್ನ ಅಂತಸ್ತು ದುಡ್ಡಿನ ಬಗ್ಗೆನೇ ಜೊಂಬ ಕೊಚ್ಕೊಳ್ತಾ ಇದ್ದ. ಅದೇ ಸೋಮಣ್ಣ ಸಾಮಾನ್ಯ ಮಧ್ಯಮ ವರ್ಗದ ವ್ಯಕ್ತಿ, ಅಷ್ಟೇನು ಶ್ರೀಮಂತ ಅಲ್ಲದೆ ಹೋದ್ರೂ ಸದಾ ಮುಖದಲ್ಲಿ ಹಸನ್ಮುಖಿಯಾಗಿರ್ತಿದ್ದ. ಮನೆಗೆ ಯಾರಾದ್ರೂ ಬಂದ್ರೆ ಸಾಕು, ಅವರಿಗೆ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ ಇದ್ರು. ಎದುರಿಗಿದ್ದವರಿಗೆ ಮರ್ಯಾದೆ ಕೊಡುವ ಗಾಂಭೀರ್ಯ ಅವನಲ್ಲಿತ್ತು. ಒಂದು ದಿನ ಹಳ್ಳಿಗೆ ದೊಡ್ಡ ಪ್ರವಾಹ ಬಂದ್ಬಿಡುತ್ತೆ. ರಂಗಪ್ಪನ ದೊಡ್ಡ ಬಂಗಲೆ, ಕಾರು ಎಲ್ಲವೂ ನೀರ್ನಲ್ಲಿ ಮುಳುಗಿ ಹೋಗುತ್ತವೆ. ಜೀವ ಉಳಿಸಿಕೊಳ್ಳೋ ರಂಗಪ್ಪ ಪರದಾಡುವಾಗ ಅವನಿಗೆ ಯಾರೂ ಸಹಾಯ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಯಾಕೆ ಅಂತೀರಾ? ಅವನು ಯಾರಿಗೂ ಪ್ರೀತಿ ಕೊಟ್ಟಿರ್ಲಿಲ್ಲ ಅದಕ್ಕೆ. ಆದ್ರೆ ಸೋಮಣ್ಣ ತನಗಿದ್ದ ಪುಟ್ಟ ಮನೆಯಲ್ಲೇ ಊರಿನ 10 ಜನರಿಗೆ ಆಶ್ರಯ ಕೊಟ್ಟು ತನಗಿದ್ದ ಅಲ್ಪ ಸ್ವಲ್ಪ ಊಟವನ್ನೇ ಎಲ್ಲರಿಗೂ ಹಂಚಿ ತಿಂತಾನೆ. ಪ್ರವಾಹ ಇಳಿದ ಮೇಲೆ ಇಡೀ ಊರಿನ ಜನ ಬಂದು ಸೋಮಣ್ಣನಿಗೆ ಕೈ ಮುಗಿದು ಧನ್ಯವಾದ ಹೇಳ್ತಾರೆ. ಆದರೆ ರಂಗಪ್ಪ ಮಾತ್ರ ತನ್ನ ದುಡ್ಡು ಅಂತಸ್ತು ಎಲ್ಲ ಕಳೆದುಕೊಂಡು ಒಂಟಿಯಾಗಿ ನಿಂತಿರ್ತಾನೆ. ಸೊ ಸ್ನೇಹಿತರೆ, ಈ ಕತೆ ನಮಗೆ ಏನ್ ಕಲಿಸುತ್ತೆ ಗೊತ್ತಾ? ಗರ್ವಕ್ಕಿಂತ ಗೌರವ ದೊಡ್ಡದು. ಅಂದ್ರೆ ನಾವು ಬೇರೆಯವರಿಗೆ ಕೊಡುವ ಗೌರವವೇ ನಮ್ಮನ್ನು ದೊಡ್ಡವರನ್ನಾಗಿ ಮಾಡುತ್ತೆ. ಹಾಗೆ ಸಂಪತ್ತಿಗಿಂತ ಸಂಸ್ಕಾರ ದೊಡ್ಡದು ಅಲ್ವಾ? ದುಡ್ಡು ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ, ಆದ್ರೆ ನಮ್ಮ ಸಂಸ್ಕಾರ ಮಾತ್ರ ಶಾಶ್ವತವಾಗಿ ಉಳಿಯುತ್ತೆ. ಹಾಗೆ ಅಂತಸ್ತಿಗಿಂತ ಗಾಂಭೀರ್ಯ ದೊಡ್ಡದು. ನಮ್ಮ ನಡೆ ನುಡಿಯಲ್ಲಿರುವ ಗಾಂಭೀರ್ಯ ನಮಗೆ ಸಮಾಜದಲ್ಲಿ ಬೆಲೆ ತಂದುಕೊಡುತ್ತೆ. ಹಾಗೆ ಸ್ನೇಹಿತರೆ, ಅಹಂಕಾರಕ್ಕಿಂತ ಪ್ರೀತಿ ವಿಶ್ವಾಸ ದೊಡ್ಡದು.
ಅಹಂಕಾರ ಅನ್ನೋದು ಮನುಷ್ಯನನ್ನ ಒಂಟಿ ಮಾಡುತ್ತೆ. ಆದ್ರೆ ಪ್ರೀತಿ ವಿಶ್ವಾಸ ಅನ್ನೋದು ಎಲ್ಲರನ್ನೂ ಒಂದುಗೂಡಿಸುತ್ತೆ. ಸೊ ನಿಮ್ಮ ಹತ್ತಿರ ಎಷ್ಟೇ ದುಡ್ಡಿದ್ದರೂ ಜನರ ಮನಸ್ಸು ಗೆಲ್ಲೋದಕ್ಕೆ ಪ್ರೀತಿ ಮತ್ತು ಸಂಸ್ಕಾರವೇ ಮುಖ್ಯ. ಹಾಗಾದ್ರೆ ಯಾಕೆ ತಡ ಇವತ್ತಿನ ದಿನವನ್ನ ಕೇವಲ ದುಡ್ಡು ಮಾಡೋಕೆ ಮಾತ್ರವಲ್ಲ ಪ್ರೀತಿ ಹಂಚೋದಕ್ಕೆ ಬಳಸೋಣ. ನಿಮ್ಮ ದಿನ ಶುಭವಾಗಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

च भजतां कल्पवृक्षाय नमतां कामधेनवे।

ನನ್ನೆಲ್ಲ ಪ್ರೀತಿಯ ಕೇಳುಗರೆ, ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಮೇ 28. ಕ್ಯಾಲೆಂಡರ್ನಲ್ಲಿ ಇದೊಂದು ಸಾಧಾರಣ ದಿನ ಅಂತ ಅನಿಸ್ಬಹುದು, ಆದರೆ ಇವತ್ತು ಜಗತ್ತಿನಾದ್ಯಂತ ತುಂಬಾನೇ ವಿಶೇಷವಾದ ದಿನ ಅಂತಾನೆ ಹೇಳ್ಬೋದು. ನಮ್ಮ ಮನೆಯ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಾದ ಎರಡು ಮುಖ್ಯ ದಿನಗಳನ್ನ ಆಚರಿಸಲಾಗ್ತಾ ಇದೆ. ಅದೇ ಇಂಟರ್ನ್ಯಾಷನಲ್ ಡೇ ಆಫ್ ಆಕ್ಷನ್ ಫಾರ್ ವುಮೆನ್ಸ್ ಹೆಲ್ತ್ ಮತ್ತು ಮೆನ್ಸ್ಟ್ರುಯಲ್ ಹೈಜಿನ್ ಡೇ. ಸರಳವಾಗಿ ಹೇಳಬೇಕು ಅಂತಂದ್ರೆ, ಮಹಿಳೆಯರ ಸಂಪೂರ್ಣ ಆರೋಗ್ಯ ಮತ್ತು ಋತುಚಕ್ರ ಅಥವಾ ಮುಟ್ಟಿನ ನೈರ್ಮಲ್ಯದ ಜಾಗೃತಿ ದಿನ. ಏನ್ ಶ್ವೇತಾ, ಬೆಳಗ್ಗೆನೆ ಈ ವಿಷಯ ಎತ್ಕೊಂಡಿದ್ದೀರಾ ಅಂತ ಅನ್ಕೊಳ್ಬೇಡಿ. ಯಾಕಂದ್ರೆ ಮನೆ ಬೆಳಗುವ ಹೆಣ್ಣು ಆರೋಗ್ಯವಾಗಿದ್ರೆ ಮಾತ್ರ ಆ ಇಡೀ ಮನೆ, ಸಮಾಜ ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಅಲ್ವಾ? ಹಾಗಿದ್ರೆ ಬನ್ನಿ, ಇವತ್ತಿನ ಈ ವಿಶೇಷ ದಿನದ ಇತಿಹಾಸ ಏನು, ಇದರ ಅಗತ್ಯ ನಮಗ್ಯಾಕಿದೆ ಅಂತ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮುಖ್ಯವಾದ ಮಾಹಿತಿಯನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಸ್ನೇಹಿತರೆ, ಮೊದಲನೆಯದಾಗಿ ಅಂತಾರಾಷ್ಟ್ರೀಯ ಮಹಿಳಾ ಆರೋಗ್ಯ ದಿನ. ಇದರ ಇತಿಹಾಸ ಶುರುವಾಗಿದ್ದು 1987 ಕೋಸ್ಟರಿಕಾದಲ್ಲಿ ನಡೆದ ಮಹಿಳಾ ಆರೋಗ್ಯದ ಜಾಗತಿಕ ಸಭೆಯಲ್ಲಿ ಮಹಿಳೆಯರ ಪ್ರಮುಖ ಆರೋಗ್ಯ ಹಕ್ಕುಗಳ ಬಗ್ಗೆ ಧ್ವನಿ ಎತ್ತಲು ಮೇ 28 ಆಯ್ದುಕೊಳ್ಳಲಾಗಿದೆ. ಹೆರಿಗೆಯ ಸಮಯದಲ್ಲಿ ತಾಯಂದಿರ ಮರಣ ಪ್ರಮಾಣ ಕಡಿಮೆ ಮಾಡುವುದು, ಮಹಿಳೆಯರಿಗೆ ಸರಿಯಾದ ಪೌಷ್ಟಿಕಾಂಶ ಸಿಗುವಂತೆ ಮಾಡುವುದು ಇದರ ಪ್ರಮುಖ ಉದ್ದೇಶವಾಗಿತ್ತು ಸ್ನೇಹಿತರೆ. ಇನ್ನು ಎರಡನೆಯದಾಗಿ, ನಮ್ಮ ಸಮಾಜದಲ್ಲಿ ಇವತ್ತಿಗೂ ಮುಚ್ಚಿಡುವ, ಮಾತನಾಡಲು ಹಿಂಜರಿಯುವ ವಿಷಯ ಅಂತಂದ್ರೆ ಮೆನ್ಸ್ಟ್ರಲ್ ಹೈಜಿನ್ ಡೇ ಅಥವಾ ಋತುಚಕ್ರದ ನೈರ್ಮಲ್ಯ ದಿನ. ಇದನ್ನು ಜರ್ಮನಿ ಮೂಲದ ವಾಶ್ ಯುನೈಟೆಡ್ ಅನ್ನೋ ಸಂಸ್ಥೆ 2014 ಆರಂಭಿಸಿತು. ಹಾಗಿದ್ರೆ ಸ್ನೇಹಿತರೆ, ಇದರ ಹಿಂದಿರುವ ಒಂದು ಸಣ್ಣ ಸೈನ್ಸ್ ಗೊತ್ತಾ? ಸೊ ಆ ಒಂದು ವಿಷಯದ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾದ ದಿನವಿದೆ. ಇಂಟರ್ನ್ಯಾಷನಲ್ ಡೇ ಆಫ್ ಆಕ್ಷನ್ ಫಾರ್ ವುಮೆನ್ಸ್ ಹೆಲ್ತ್ ಮತ್ತು ಮೆನ್ಸ್ಟ್ರಲ್ ಹೈಜಿನ್ ಡೇ. ಸೊ ಇದರ ಇತಿಹಾಸವನ್ನ ನಾನು ಕಳೆದ ಭಾಗದಲ್ಲಿ ತಿಳಿಸಿದ್ದಾಯ್ತು. ಆದರೆ ಈಗ ಇದರ ಹಿಂದಿರುವ ಒಂದು ಸಣ್ಣ ಸೈನ್ಸ್ ಇದೆ ಗೊತ್ತಾ? ಅದು ಏನಪ್ಪ ಅಂದ್ರೆ, ಮೇ ತಿಂಗಳು ಅಂತಂದ್ರೆ ವರ್ಷದ 5ನೇ ತಿಂಗಳು. ಹೆಣ್ಣು ಮಕ್ಕಳಿಗೆ ಋತುಚಕ್ರ ಸರಾಸರಿ 5 ದಿನಗಳ ಕಾಲ ಇರುತ್ತೆ. ಹಾಗೆಯೇ ಪ್ರತಿ 28 ದಿನಗಳಿಗೊಮ್ಮೆ ಈ ಚಕ್ರ ಮರುಕಳಿಸುತ್ತೆ. ಅದಕ್ಕಾಗಿಯೇ 5ನೇ ತಿಂಗಳ 28ನೇ ದಿನವನ್ನ, ಅಂದರೆ ಮೇ 28ರನ್ನ ವರ್ಲ್ಡ್ ಮೆನ್ಸ್ಟ್ರಲ್ ಹೈಜಿನ್ ಡೇ ಅಂತ ಫಿಕ್ಸ್ ಮಾಡಲಾಗಿದೆ. ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ? ಸೊ ಸ್ನೇಹಿತರೆ, ಇವತ್ತು ನಾವು ಸ್ಯಾನಿಟರಿ ಪ್ಯಾಡ್ಗಳು, ಪೀರಿಯಡ್ ಕಪ್ಗಳು, ಉತ್ತಮ ವೈದ್ಯಕೀಯ ಸೌಲಭ್ಯಗಳ ಬಗ್ಗೆ ಬಹಿರಂಗವಾಗಿ ಮಾತನಾಡ್ತಾ ಇದ್ದೀವಿ. ಆದರೆ ಇದರ ಹಿಂದಿನ ವ್ಯವಸ್ಥೆ ಹೇಗಿತ್ತು ಗೊತ್ತಾ? ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿದರೆ ಕಣ್ಣೀರು ಬರುತ್ತೆ. ಹಿಂದಿನ ಕಾಲದಲ್ಲಿ ಮುಟ್ಟಿನ ದಿನಗಳಲ್ಲಿ ಹೆಣ್ಣು ಮಕ್ಕಳನ್ನು ಮನೆಯಿಂದ ಹೊರಗಿನ ಒಂದು ಕತ್ತಲೆ ಕೋಣೆಯಲ್ಲಿ ಇಡಲಾಗ್ತಾ ಇತ್ತು. ಅಲ್ಲಿ ಸರಿಯಾದ ಗಾಳಿ ಬೆಳಕು ಇರುತ್ತಿರಲಿಲ್ಲ. ಅದಕ್ಕಿಂತ ಭೀಕರ ಅಂತ ಹೇಳಿದ್ರೆ, ಆ ದಿನಗಳಲ್ಲಿ ಹಳೆಯ ಬಟ್ಟೆಗಳು, ಬೂದಿ, ಒಣಗಿದ ಎಲೆಗಳು ಅಥವಾ ಮರಳನ್ನು ಮೂಟೆ ಕಟ್ಟಿ ಬಳಸ್ತಾ ಇದ್ದ ದಿನಗಳು ಇದ್ದವು. ಇದರಿಂದ 80%ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ಗಂಭೀರವಾದ ಇನ್ಫೆಕ್ಷನ್ ಮತ್ತು ಗರ್ಭಕೋಶದ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ರು. ಅದಕ್ಕಿಂತ ಹೆಚ್ಚಾಗಿ ಅದೊಂದು ಪಾಪ, ಶಾಪ, ಅಪವಿತ್ರ ಅನ್ನೋ ಮೂಢನಂಬಿಕೆ ಸಮಾಜದಲ್ಲಿ ಬಿತ್ತಿ ಹೋಗಿತ್ತು. ಹೆಣ್ಣು ಮಕ್ಕಳು ತಮಗಾಗುವ ನೋವನ್ನು, ಕಷ್ಟವನ್ನು ಯಾರಿಗೂ ಹೇಳಿಕೊಳ್ಳಲಾಗದೆ ಒಳಗೊಳಗೆ ನರಳಿ ಸಾಯ್ಬೇಕಾದ ಪರಿಸ್ಥಿತಿ ಇತ್ತು ಸ್ನೇಹಿತರೆ. ಆದರೆ ಕಾಲ ಬದಲಾಗಿದೆ, ಬದಲಾಗಬೇಕು ಕೂಡ. ಓಕೆ ಶ್ವೇತಾ, ಹಾಗಾದ್ರೆ ಇವತ್ತಿನ ಹೆಣ್ಣು ಮಕ್ಕಳು ಹೇಗಿರ್ಬೇಕು ಅಂತ ನೀವು ಕೇಳಬಹುದು. ಎಸ್, ನಾನಂತೂ ಹೆಮ್ಮೆಯಿಂದ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಮೊದಲನೆಯದಾಗಿ, ಹಿಂಜರಿಕೆ ಬೇಡ. ಪೀರಿಯಡ್ಸ್ ಅನ್ನೋದು ನೈಸರ್ಗಿಕ ಪ್ರಕ್ರಿಯೆ ಅಷ್ಟೇ. ಒಂದು ಮಗು ಜನ್ಮ ತಾಳಲು ಈ ಚಕ್ರ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಹೆಣ್ಣಿನ ಆರೋಗ್ಯ ಕೂಡ. ಇದರಲ್ಲಿ ನಾಚಿಕೆ ಪಡುವ ಅಗತ್ಯವೇ ಇಲ್ಲ. ಮೆಡಿಕಲ್ ಶಾಪ್ಗೆ ಹೋಗಿ ಪ್ಯಾಡ್ ಕೇಳಲು ಇನ್ಮುಂದೆ ಬ್ಲ್ಯಾಕ್ ಕವರ್ ಬೇಕಾಗಿಲ್ಲ. ಹಾಗೆ ಮನೆ ಕೆಲಸ, ಆಫೀಸ್ ಕೆಲಸ ಅಂತ ಓಡುವ ನನ್ನ ಪ್ರೀತಿಯ ಅಕ್ಕ ತಂಗಿಯರೇ, ಮೊದಲು ನಿಮ್ಮ ದೇಹಕ್ಕೆ ಸರಿಯಾದ ಪೌಷ್ಟಿಕ ಆಹಾರ ಕೊಡಿ. ರಕ್ತಹೀನತೆ ಇತ್ತೀಚೆಗೆ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇದೆ. ಹಸಿರು ತರಕಾರಿ, ಹಣ್ಣು, ಮೊಳಕೆ ಬರಿಸಿದ ಕಾಳುಗಳನ್ನ ತಿನ್ನಿರಿ. ಹಾಗೆ ಮುಟ್ಟಿನ ದಿನಗಳಲ್ಲಿ ಪ್ರತಿ 4ರಿಂದ 6 ಗಂಟೆಗೊಮ್ಮೆ ಸ್ಯಾನಿಟರಿ ಪ್ಯಾಡ್ಗಳನ್ನ ಬದಲಾಯಿಸಿ, ಅಂದ್ರೆ ಚೇಂಜ್ ಮಾಡಿ. ಇವತ್ತಿನ ದಿನಗಳಲ್ಲಿ ಕಾಟನ್ ಪ್ಯಾಡ್ಸ್, ಮೆನ್ಸ್ಟ್ರಲ್ ಕಪ್ಗಳಂತಹ ಸುರಕ್ಷಿತ ಆಯ್ಕೆಗಳಿವೆ. ಅವುಗಳನ್ನ ಯೂಸ್ ಮಾಡಿ ಇನ್ಫೆಕ್ಷನ್ಗಳಿಂದ ದೂರವಿರಿ. ಹಾಗೆ ಸೆಲ್ಫ್ ಕೇರ್, ಇದು ತುಂಬಾನೇ ಇಂಪಾರ್ಟೆಂಟ್. ವರ್ಷಕ್ಕೆ ಒಂದ್ಸರಿನಾದ್ರೂ ಫುಲ್ ಬಾಡಿ ಚೆಕಪ್ ಮಾಡಿಸ್ಕೊಳ್ಳಿ. ನೋವಿದ್ದರೆ ತಡೆದುಕೊಂಡು ಕೂರ್ಬೇಡಿ, ತಕ್ಷಣ ಡಾಕ್ಟರ್ ಹತ್ತಿರ ಹೋಗಿ. ಹಾಗೆ ಇನ್ನೊಂದು ಮಾತು ಸ್ನೇಹಿತರೆ, ಈ ಕಾರ್ಯಕ್ರಮವನ್ನ ಕೇವಲ ಮಹಿಳೆಯರು ಮಾತ್ರ ಕೇಳ್ತಾ ಇಲ್ಲ, ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರು ಕೂಡ ಕೇಳ್ತಾ ಇದ್ದೀರಾ ಅಂತ ನನ್ಗೆ ಗೊತ್ತು. ನಿಮಗೂ ಇಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಇದೆ. ಏನ್ ಗೊತ್ತಾ? ನಿಮ್ಮ ಮನೆಯ ತಾಯಿಯಾಗಿರಬಹುದು, ಹೆಂಡತಿ, ಮಗಳು ಅಥವಾ ತಂಗಿಯಾಗಿರಬಹುದು, ಆ 4ರಿಂದ 5 ದಿನಗಳ ಕಾಲ ನೋವಿನಲ್ಲಿದ್ದಾಗ ಅವರ ಕೈಲಾದಷ್ಟು ಮನೆ ಕೆಲಸದ ಜವಾಬ್ದಾರಿಯನ್ನ ನೀವು ಹಂಚ್ಕೊಳ್ಳಿ. ಅವರಿಗೆ ಸಿಡುಕುವ ಬದಲು ಒಂದು ಕಪ್ ಬಿಸಿ ಚಹನೋ ಕಾಫಿನೋ ಮಾಡಿಕೊಡಿ. ನಾನಿದ್ದೀನಿ ಅನ್ನೋ ಬೆಂಬಲ ನೀಡಿ ಸಾಕು. ಆ ಪ್ರೀತಿಯೇ ಅವರ ಅರ್ಧ ನೋವನ್ನ ಮಾಯ ಮಾಡಿಬಿಡುತ್ತೆ. ಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಈ ಬಗ್ಗೆ ಜಾಗೃತಿ ಮೂಡಿಸೋಣ. ಮುಟ್ಟಿನ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನ ತಡೆದು ಹಾಕೋಣ. ಸೊ ಸ್ನೇಹಿತರೆ, ಇನ್ನ ಕೊನೆಯದಾಗಿ ಒಂದ್ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಹಿಳೆಯ ಆರೋಗ್ಯವೇ ಒಂದು ದೇಶದ ಪ್ರಗತಿಯ ದಿಕ್ಸೂಚಿ. ಹೆಣ್ಣನ್ನು ಗೌರವಿಸುವುದು ಅಂತಂದ್ರೆ ಆಕೆಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಗೌರವಿಸುವುದು ಅಂತ ಅರ್ಥ.
ಬನ್ನಿ ಹಾಗಿದ್ರೆ ಇವತ್ತಿನ ಈ ದಿನದ ನಿಮಿತ್ತ ನಮ್ಮ ಮನೆಯ ಹೆಣ್ಣು ಮಕ್ಕಳ ಆರೋಗ್ಯ ರಕ್ಷಣೆಯ ಶಪಥ ಮಾಡೋಣ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ವೆದರ್ ಅಂತೂ ಸೂಪರ್ ಆಗಿದೆ. ಅದ್ರ ಜೊತೆಗೆ ಇವತ್ತು ಮುಖದಲ್ಲಿ ಮಂದಹಾಸ ಮೂಡಿಸೋ ಪವಿತ್ರವಾದ ಬಕ್ರೀದ್ ಹಬ್ಬದ ಸಂಭ್ರಮ ಬೇರೆ ಇದೆ. ನನ್ನ ಕಡೆಯಿಂದ ಹಾಗೆ ನಮ್ಮ ರೇಡಿಯೋ ಸ್ಟೇಷನ್ ಕಡೆಯಿಂದ ಮುಸ್ಲಿಂ ಬಾಂಧವರಿಗೆಲ್ಲರಿಗೂ ಬಕ್ರೀದ್ ಹಬ್ಬದ ಹಾಗೂ ಈದ್ ಮುಬಾರಕ್ನ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಇವತ್ತು ಬೆಳಗ್ಗೆಯಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಿರಿಯಾನಿ, ಕಬಾಬ್, ಹೊಸ ಬಟ್ಟೆಗಳ ರೀಲ್ಸು ಹರಿದಾಡ್ತಾ ಇರೋದನ್ನ ನೀವೆಲ್ಲ ನೋಡ್ತಿರಬಹುದು ಅಲ್ವಾ? ಹಬ್ಬ ಅಂತಂದ್ಮೇಲೆ ಸಂಭ್ರಮ ಇರಲೇಬೇಕು ಅಲ್ವಾ? ಆದ್ರೆ ಇವತ್ತು ಈ ಮೈಕ್ ಮುಂದೆ ನಿಂತಾಗ ನನಗನ್ಸಿದ್ದು ಹೀಗೆ, ಬಕ್ರೀದ್ ಅಂತಂದ್ರೆ ಕೇವಲ ಹಬ್ಬದ ಆಚರಣೆ ಮಾತ್ರನಾ, ಅಥವಾ ಅದರ ಹಿಂದೆ ನಾವೆಲ್ಲರೂ ಕಲಿಬೇಕಾದ ಬೇರೆ ಏನೋ ಇದೆಯಾ? ನಿಮಗೆ ಗೊತ್ತಾ, ಬಕ್ರೀದ್ ಹಬ್ಬದ ಮೂಲ ಇರೋದೇ ತ್ಯಾಗ ಮತ್ತು ಕರುಣೆ ಅನ್ನೋ ಎರಡು ಪವಿತ್ರವಾದ ಪದಗಳಲ್ಲಿ. ಪ್ರವಾದಿ ಇಬ್ರಾಹಿಂ ಅವರು ದೇವರಿಗಾಗಿ ತಮಗೆ ಅತ್ಯಂತ ಪ್ರೀತಿಯಾದದ್ದನ್ನೇ ತ್ಯಾಗ ಮಾಡಕ್ಕೆ ಹೊರಟ ಇತಿಹಾಸ ಇದು ಅಂತಾನೆ ಹೇಳಬಹುದು. ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು ಏನ್ ಗೊತ್ತಾ, ಇವತ್ತಿನ ದಿನ ನಾವೇನು ತ್ಯಾಗ ಮಾಡಬಹುದು? ನಮ್ಮಲ್ಲಿರೋ ಅಹಂಕಾರ, ಕೋಪ, ಬೇರೆಯವರ ಬಗ್ಗೆ ಇಟ್ಕೊಂಡಿರೋ ದ್ವೇಷ ಆಗ್ಲಿ, ಇವುಗಳನ್ನ ಇವತ್ತು ಬಿಟ್ಟು ಬಿಡೋದಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಿ ನೋಡಿ. ಮತ್ತೊಂದು ಬ್ಯೂಟಿಫುಲ್ ವಿಷಯ ಗೊತ್ತಾ, ಇವತ್ತು ಕುರ್ಬಾನಿ ಕೊಟ್ಟ ನಂತರ ಆ ಮಾಂಸವನ್ನ ಮೂರು ಭಾಗ ಮಾಡ್ತಾರೆ. ಅದರಲ್ಲಿ ಒಂದು ಭಾಗವನ್ನ ತಮಗಾಗಿ ಇಟ್ಕೊಳ್ತಾರೆ, ಉಳಿದ ಭಾಗಗಳನ್ನ ಬಂಧು ಮಿತ್ರರಿಗೆ ಮತ್ತು ಮುಖ್ಯವಾಗಿ ಯಾರಿಗೆ ಊಟಕ್ಕೆ ಕಷ್ಟ ಇದೆಯೋ ಆ ಬಡವರಿಗೆ ಹಂಚ್ತಾರೆ. ಎಷ್ಟು ಅದ್ಭುತ ಅಲ್ವಾ? ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಕ್ಕಿಂತ ಮುಂಚೆ ಪಕ್ಕದ ಮನೆಯವನು ಹಸಿದಿದ್ದಾನ ಅಂತ ನೋಡೋ ಈ ಸಂಸ್ಕೃತಿಗೆ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು. ಹಾಗಾಗಿ ಇವತ್ತಿನ ದಿನ ಧರ್ಮ, ಜಾತಿ ಎಲ್ಲವನ್ನೂ ಪಕ್ಕಕ್ಕಿಟ್ಟು ನಮ್ಮ ಸುತ್ತಮುತ್ತ ಯಾರಾದ್ರೂ ಕಷ್ಟದಲ್ಲಿದ್ರೆ ಅವರಿಗೆ ಸಹಾಯ ಮಾಡೋಣ, ಖುಷಿಯನ್ನ ಹಂಚೋಣ, ಪ್ರೀತಿಯನ್ನ ಹಂಚಿದ್ರೆ ಅದು ಡಬಲ್ ಆಗುತ್ತೆ. ಸೊ ನಿಮ್ಮ ಮುಸ್ಲಿಂ ಫ್ರೆಂಡ್ಸಿಗೆ ಫೋನ್ ಮಾಡಿ ವಿಶ್ ಮಾಡಿ ಸ್ನೇಹಿತರೆ. ಅವರ ಮನೆಗೆ ಹೋಗಿ ಬಿರಿಯಾನಿ ತಿನ್ನಿ, ಪ್ರೀತಿಯಿಂದ ಅಪ್ಕೊಳ್ಳಿ. ಎಲ್ಲರ ಬಾಳಲ್ಲೂ ಸುಖ, ಶಾಂತಿ, ನೆಮ್ಮದಿ ಸಿಗಲಿ ಅಂತ ಆಶಿಸ್ತೀನಿ. ಒನ್ಸ್ ಅಗೇನ್ ನಮ್ಮ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
4: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.siipuc.org.in.
6: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
7: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿಯ ಮುಂದಿನ ಭಾಗವಾಗಿ ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರು ಬರೆದ ನನ್ನ ಕನಸಿನ ಸ್ವರಾಜ್ಯ, ಸ್ವರಾಜ್ ಆಫ್ ಮೈ ಡ್ರೀಮ್ಸ್, ಈ ಪುಸ್ತಕವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧಿ ತತ್ವ ಅನುಯಾಯಿಗಳಾದ KS ನಾರಾಯಣ ಸ್ವಾಮಿಯವರು ಗಾಂಧೀಜಿಯವರ ಬರಹ, ಭಾಷಣ, ಪತ್ರಿಕಾ ವರದಿ, ಪತ್ರಗಳು, ಇನ್ನೂ ಮುಂತಾದ ದಾಖಲೆಗಳಿಂದ ಸಂಗ್ರಹಿಸಿ ಈ ಪುಸ್ತಕವನ್ನು ರಚಿಸಿದ್ದಾರೆ. ಇದರಲ್ಲಿ ಇಂಗ್ಲಿಷ್ನ ಮೂಲ ಪಠ್ಯದೊಂದಿಗೆ ಕನ್ನಡ ಅನುವಾದವನ್ನೂ ಕೊಡಲಾಗಿದೆ. ಈ ಪುಸ್ತಕವನ್ನು ಪ್ರಕಟಿಸಿದವರು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ಗಾಂಧಿ ಭವನ, ಕುಮಾರ ಪಾರ್ಕ್ ಪೂರ್ವ, ಬೆಂಗಳೂರು. ಈ ಪುಸ್ತಕವನ್ನು ಓದುತ್ತಿರುವವರು ಪ್ರಕಾಶ್ ಹೆಚ್ಆರ್ ಮತ್ತು ಮೂಡುಬಾಗಿಲು ವಿಜಯಕುಮಾರ್.
2: ಹಿಂದ್ ಸ್ವರಾಜ್ಯ ಪ್ರಶ್ನೆ ಕೇಳುವವರು ಎಂ ವಿಜಯಕುಮಾರ್, ಗಾಂಧೀಜಿಯವರ ಉತ್ತರ ಹೇಳುವವರು ಹೆಚ್ಆರ್ ಪ್ರಕಾಶ್. ಅಧ್ಯಾಯ 5, ಇಂಗ್ಲೆಂಡಿನ ಸ್ಥಿತಿ. ನೀವು ಹೇಳುವುದನ್ನು ಕೇಳಿದರೆ ಇಂಗ್ಲೆಂಡಿನ ಆಡಳಿತ ಯೋಗ್ಯವಲ್ಲ, ನಮಗೆ ಅನುಕರಣೀಯವಲ್ಲ ಎಂದು ಅಭಿಪ್ರಾಯವಾಗುತ್ತದೆ.
3: ನಿಮ್ಮ ಅಭಿಪ್ರಾಯ ಸರಿ. ಇಂಗ್ಲೆಂಡಿನ ಸದ್ಯದ ಪರಿಸ್ಥಿತಿ ದಯನೀಯವಾಗಿದೆ. ದೇವರ ದಯೆಯಿಂದ ಹಿಂದೂಸ್ತಾನಕ್ಕೆ ಅಂಥ ಸ್ಥಿತಿ ಎಂದೂ ಬಾರದಿರಲಿ. ಪಾರ್ಲಿಮೆಂಟಿನ ಜನನಿ ಎಂದು ನೀವು ಕರೆಯುವುದು ಕೇವಲ ಬಂಜೆ ವೇಷ್ಯ. ಇವೆರಡೂ ಶಬ್ದ ಬಹಳ ಕಠೋರ, ಆದರೂ ಎರಡೂ ಸರಿಯಾಗಿ ಹೊಂದುತ್ತವೆ. ಇದುವರೆಗೂ ಪಾರ್ಲಿಮೆಂಟ್ ತಾನಾಗಿ ಒಂದಾದರೂ ಒಳ್ಳೆಯ ಕೆಲಸವನ್ನು ಮಾಡಲಿಲ್ಲ, ಆದ್ದರಿಂದ ಅದನ್ನು ಬಂಜೆ ಎನ್ನುತ್ತೇನೆ. ಹೊರಗಿನಿಂದ ಒತ್ತಾಯ ಬಾರದೆ ಅದು ಏನೂ ಮಾಡುವಂತಿಲ್ಲ, ಅದರ ಸ್ವಭಾವವೇ ಹಾಗೆ. ಪದೇ ಪದೇ ಬದಲಾಗುವ ಮಂತ್ರಿಗಳು, ಅದರ ನಾಯಕರು, ಅದರಿಂದ ವೇಷ್ಯ. ಇವತ್ತು ಅದರ ನಾಯಕ ಅಸ್ಕ್ವಿತ್, ನಾಳೆ ಬಾಲ್ಫರ್ ಆಗಬಹುದು.
2: ನೀವು ವ್ಯಂಗ್ಯವಾಗಿ ಹೇಳಿದಿರಿ, ಬಂಜೆ ಎಂಬುದು ಸರಿಯಲ್ಲ. ಪಾರ್ಲಿಮೆಂಟ್ ಜನತೆ ಆರಿಸಿದುದು, ಆದ್ದರಿಂದ ಜನರ ಒತ್ತಾಯದಿಂದ ಅದು ಕೆಲಸ ಮಾಡಬೇಕಾದುದು ಅದರ ಗುಣ.
3: ನಿಮಗೆ ಭ್ರಾಂತಿ. ಪಾರ್ಲಿಮೆಂಟ್ ಬಂಜೆಯಲ್ಲದಿದ್ದರೆ ಜನರು ಉತ್ತಮ ಸದಸ್ಯರನ್ನೇ ಆರಿಸಿ ಕಳಿಸುತ್ತಿದ್ದರು. ಸದಸ್ಯನಿಗೆ ಸಂಬಳವಿಲ್ಲ, ಆದ್ದರಿಂದ ಅವರಲ್ಲಿ ಲೋಕ ಕಲ್ಯಾಣ ಭಾವನೆ ಇರಬೇಕಲ್ಲವೇ? ಅವರನ್ನು ಆರಿಸುವ ಜನರು ವಿದ್ಯಾವಂತರು, ಸಾಮಾನ್ಯವಾಗಿ ಆರಿಸುವುದರಲ್ಲಿ ಅವರು ತಪ್ಪು ಮಾಡಲಾರರು. ಅಂಥ ಪಾರ್ಲಿಮೆಂಟಿಗೆ ಭಿನ್ನಹದಾರಿಕೆಗಳ ಒತ್ತಾಯದ ಅಗತ್ಯವಿರಬಾರದು. ಅದರ ಕೆಲಸ ಬಹಳ ಮೃದುವಾಗಿ ಸಾಗಿ ದಿನೇ ದಿನೇ ಅದರ ಪ್ರಭಾವ ಹೆಚ್ಚು ಕಾಣಬೇಕು. ಆದರೆ ಪಾರ್ಲಿಮೆಂಟ್ ಸದಸ್ಯರು ಸ್ವಾರ್ಥಿಗಳು, ಕಪಟಿಗ ಎಂದು ಎಲ್ಲರೂ ಹೇಳುತ್ತಾರೆ. ಪ್ರತಿಯೊಬ್ಬನಿಗೂ ತನ್ನ ಕ್ಷುದ್ರ ಸ್ವಾರ್ಥದ್ದೇ ಚಿಂತೆ. ಪಾರ್ಲಿಮೆಂಟಿನ ಕೆಲಸಕ್ಕೆ ಭಯವೇ ಮೂಲ ಕಾರಣ. ಇವತ್ತು ಮಾಡಿದ್ದುದನ್ನು ನಾಳೆ ಅಳಿಸಬಹುದು. ಇಂಥ ಒಂದು ಕೆಲಸವನ್ನು ಪಾರ್ಲಿಮೆಂಟ್ ಕೊನೆಗಾಣಿಸಿತು ಎನ್ನುವ ಹಾಗಿಲ್ಲ. ಮಹತ್ತಾದ ಪ್ರಶ್ನೆಗಳ ಚರ್ಚೆ ನಡೆಯುವಾಗ ಸದಸ್ಯರು ತೂಕಡಿಸುತ್ತಿರುತ್ತಾರೆ. ಒಂದೊಂದು ಸಲ ಕೇಳುವವರಿಗೆ ಬೇಸರ ಬರುವಷ್ಟು ಬರೀ ಮಾತೇ ಆಡುತ್ತಾರೆ. ಪಾರ್ಲಿಮೆಂಟನ್ನು ಜಗತ್ತಿನ ಮಾತಿನ ಅಂಗಡಿ ಎಂದು ವರ್ಣಿಸಿದ್ದಾನೆ ಕಾರ್ಲೈಲ್. ಸದಸ್ಯರು ಏನೂ ಯೋಚಿಸದೆ ಕಣ್ಣು ಮುಚ್ಚಿ ತಮ್ಮ ಪಕ್ಷದ ಕಡೆ ಓಟು ಮಾಡುತ್ತಾರೆ. ಅವರ ಪಕ್ಷದ ಶಿಸ್ತು ಅದು. ಒಂದು ವೇಳೆ ಒಬ್ಬ ಸದಸ್ಯ ಸ್ವತಂತ್ರಿಸಿ ಓಟು ಕೊಟ್ಟನೋ, ಅವನು ದ್ರೋಹಿ ಎನಿಸುತ್ತಾನೆ. ಪಾರ್ಲಿಮೆಂಟ್ಗಾಗಿ ಆಗುವ ಕಾಲವ್ಯಯ, ಧನವ್ಯಯವನ್ನು ಕೆಲವರೇ ಸ್ವಜ್ಜನರಿಗೆ ವಹಿಸಿದರೂ ಇಂಗ್ಲಿಷ್ ಜನಾಂಗ ಇಂದಿಗಿಂತ ಉತ್ತಮ ಸ್ಥಿತಿಯಲ್ಲಿರುತ್ತಿತ್ತು. ಇವತ್ತು ಅದು ಜನತೆಗೆ ಒಂದು ವಿನೋದ, ಬಹಳ ತುಟ್ಟಿಯಾದ ಆಟದ ಸಾಮಗ್ರಿ. ಈ ಅಭಿಪ್ರಾಯಗಳೆಲ್ಲ ನನ್ನೊಬ್ಬನದೇ ಎಂದು ತಿಳಿಯಬೇಡಿ. ಹಲವಾರು ವಿಚಾರವಂತ ಇಂಗ್ಲಿಷರೇ ಹೀಗೆ ಹೇಳಿದ್ದಾರೆ. ಧರ್ಮಿಷ್ಠ ಕ್ರಿಶ್ಚಿಯನ್ ಯಾರು ಈ ಪಾರ್ಲಿಮೆಂಟ್ ಸದಸ್ಯನಾಗಲಾರ ಎಂದು ಮೊನ್ನೆ ಒಬ್ಬ ಸದಸ್ಯನೇ ಹೇಳಿದ. ಪಾರ್ಲಿಮೆಂಟ್ ಇನ್ನು ಹಸುಗೂಸು ಎಂದ ಇನ್ನೊಬ್ಬ. 700 ವರ್ಷವಾದರೂ ಇನ್ನೂ ಹಸುಗೂಸಾದರೆ ಇದು ದೊಡ್ಡದಾಗುವುದು ಎಂದು.
2: ಅಂತೂ ಯೋಚನೆ ಮಾಡುವ ಹಾಗೆ ಮಾಡಿದಿರಿ. ನೀವು ಹೇಳಿದುದನ್ನೆಲ್ಲ ನಾನು ಈಗಲೇ ಒಪ್ಪಲಾರೆ. ನೀವು ಹೇಳಿದುದೆಲ್ಲ ಹೊಸ ವಿಚಾರ, ಅದನ್ನು ನಾನು ಅರಗಿಸಿಕೊಳ್ಳಬೇಕು. ವೇಶ್ಯೆ ಎಂದಿರಲ್ಲ, ಅದನ್ನು ವಿವರಿಸುತ್ತೀರಾ?
3: ನನ್ನ ವಿಚಾರವನ್ನು ಒಂದೇ ಸಲಕ್ಕೆ ಒಪ್ಪದುದು ಸರಿಯೇ? ಈ ವಿಷಯ ಕುರಿತ ಸಾಹಿತ್ಯವನ್ನು ಓದಿದರೆ ನಿಮಗೆ ಅದರ ವಿಚಾರ ತಿಳಿಯುತ್ತದೆ. ಪಾರ್ಲಿಮೆಂಟಿಗೆ ವಾಸ್ತವವಾಗಿ ಯಾರೂ ಒಡೆಯರಿಲ್ಲ, ಯಾರೊಬ್ಬರೂ ಅದಕ್ಕೆ ಯಜಮಾನರಲ್ಲ. ಪ್ರಧಾನಮಂತ್ರಿ ಅದಕ್ಕೆ ಒಡೆಯನಲ್ಲ, ಆತನೂ ಅದನ್ನು ಒಂದೇ ಮಾರ್ಗದಲ್ಲಿ ಇಡಲಾರ. ವೇಶ್ಯೆಯಂತೆ ಅನೇಕ ಮಾರ್ಗ ಅದರದು. ಪ್ರಧಾನಮಂತ್ರಿಗೆ ಪಾರ್ಲಿಮೆಂಟಿನ ಯೋಚನೆ ಕಡಿಮೆ, ತನ್ನ ಪ್ರಭುತ್ವದ ಚಿಂತೆಯೇ ಹೆಚ್ಚು. ತನ್ನ ಪಕ್ಷದ ಗೆಲುವಿಗಾಗಿ ಆತನ ಸರ್ವಶಕ್ತಿಯೂ ಮೀಸಲು. ಪಾರ್ಲಿಮೆಂಟ್ ಒಳ್ಳೆಯ ಕೆಲಸ ಮಾಡಲಿ ಎಂಬ ಲಕ್ಷ್ಯ ಇಲ್ಲ. ತನ್ನ ಪಕ್ಷಕ್ಕೆ ಅನುಕೂಲವಾಗಲಿ, ಪಕ್ಷ ಬಲವಾಗಲಿ ಎಂದೇ ಎಷ್ಟೋ ಕೆಲಸ ಮಾಡುತ್ತಾರೆ. ಪ್ರಧಾನಮಂತ್ರಿಗಳು ಇದೆಲ್ಲವೂ ಆಲೋಚಿಸಬೇಕಾದ ಅಂಶಗಳೇ.
2: ಇಂದಿನವರೆಗೆ ನಾವು ಯಾರನ್ನು ದೇಶಭಕ್ತರು, ಪ್ರಾಮಾಣಿಕರು ಎಂದು ತಿಳಿದಿದ್ದೆವೋ ಅವರನ್ನೇ ನೀವು ಟೀಕಿಸುತ್ತಿದ್ದೀರಲ್ಲ?
3: ಹೌದು, ಪ್ರಧಾನಮಂತ್ರಿಗಳೊಡನೆ ನನಗೇನು ವಿರೋಧವಿಲ್ಲ. ಆದರೆ ನಾನು ನೋಡಿದುದರಲ್ಲಿ ಅವರು ನಿಜವಾಗಿ ದೇಶಭಕ್ತರೆನ್ನುವಂತಿಲ್ಲ. ಸಾಮಾನ್ಯವಾಗಿ ಲಂಚಕೋರತನ ಎನ್ನುತ್ತೇವಲ್ಲ, ಅದು ಅವರಲ್ಲಿಲ್ಲವಾದುದರಿಂದ ಅವರು ಪ್ರಾಮಾಣಿಕರು ಎನ್ನುವುದಾದರೂ ಸರಿಯೇ. ಆದರೆ ಇತರ ಸೂಕ್ಷ್ಮ ಪ್ರಭಾವಗಳಿಗೆ ಒಳಗಾಗುವುದಿಲ್ಲ. ತಮ್ಮ ಕೆಲಸ ಸಾಧಿಸಿಕೊಳ್ಳಲು ಅವರು ಇತರರಿಗೆ ಬಿರುದು ಪದವಿಗಳನ್ನು ಕೊಟ್ಟು ವಶ ಮಾಡಿಕೊಳ್ಳುತ್ತಾರೆ. ಅವರಿಗೆ ಪ್ರಾಮಾಣಿಕತೆಯೂ ಇಲ್ಲ, ಶುದ್ಧ ಭಾವವೂ ಇಲ್ಲ. ನಿಸ್ಸಂಕೋಚವಾಗಿ ಹೇಳುತ್ತೇನೆ,
2: ಪಾರ್ಲಿಮೆಂಟ್ ಕುರಿತು ಹೀಗೆ ಹೇಳಿದ ಮೇಲೆ ಇಂಗ್ಲಿಷ್ ಜನರ ವಿಷಯವಾಗಿ ಏನು ಹೇಳುತ್ತೀರೋ ಕೇಳೋಣ. ಅವರ ಸರ್ಕಾರದ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ?
3: ಇಂಗ್ಲಿಷ್ ಮತದಾರರಿಗೆ ಪತ್ರಿಕೆಗಳೇ ವೇದವಾಕ್ಯ. ಪತ್ರಿಕೆಗಳಿಂದ ಅವರು ವಿಷಯವನ್ನು ತಿಳಿದುಕೊಳ್ಳುತ್ತಾರೆ. ಪತ್ರಿಕೆಗಳು ಬಹುಮಟ್ಟಿಗೆ ಅಪ್ರಾಮಾಣಿಕ. ಒಂದೇ ಸಂಗತಿಯನ್ನು ಬೇರೆ ಬೇರೆ ಪತ್ರಿಕೆಗಳು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಪಕ್ಷಕ್ಕೆ ಅನುಕೂಲವಾಗುವ ಹಾಗೆ ಬರೆಯುತ್ತಾರೆ. ಒಬ್ಬ ಇಂಗ್ಲಿಷ್ ನಾಯಕನನ್ನು ಒಂದು ಪತ್ರಿಕೆ ಸತ್ಯಸಂಧತೆಯ ಅವತಾರ ಎಂದು ಹೊಗಳುತ್ತದೆ, ಇನ್ನೊಂದು ಸುಳ್ಳಿನ ಪರ್ವತ ಎಂದು ತೆಗಳುತ್ತದೆ. ಇಂಥ ಪತ್ರಿಕೆಗಳಿರುವ ದೇಶದ ಜನ

0: ತರಗತಿ ಹೇಗಿದ್ದೀತು?
1: ತಾವೇ ಹೇಳಿ.
0: ಈ ಜನ ಗಳಿಗೆ ಗಳಿಗೆಗೂ ತಮ್ಮ ಅಭಿಪ್ರಾಯ ಬದಲಿಸುತ್ತಾರೆ. ಏಳೇಳು ವರ್ಷಕ್ಕೆ ಒಂದು ಸಲ ಬದಲಿಸುತ್ತಾರೆಂದು ಒಂದು ಪ್ರತೀತಿ ಇದೆ. ಗಡಿಯಾರದ ಲಂಬಕದಂತೆ ಅವರ ವಿಚಾರ ಅತ್ತ ಇತ್ತ ಅಲ್ಲಾಡುತ್ತಲೇ ಇರುತ್ತದೆ, ಸ್ಥಿರವಲ್ಲ. ಸಮರ್ಥ ಭಾಷಣಕಾರ ಒಬ್ಬನು ದೊಡ್ಡ ದೊಡ್ಡ ಮಾತಾಡಿದರೆ, ಯಾರಾದರೂ ಸತ್ಕಾರ ಸಮಾರಾಧನೆ ಮಾಡಿದರೆ ಅವನ ಕಡೆ ವಾಲುತ್ತಾರೆ ಈ ಜನ. ಜನ ಇದ್ದ ಹಾಗೆ ಪಾರ್ಲಿಮೆಂಟು, ಆದರೆ ಅವರಲ್ಲಿ ಒಂದು ಗುಣ ಬಲವಾಗಿ ಬೇರೂರಿದೆ. ತಮ್ಮ ದೇಶವನ್ನು ಮಾತ್ರ ಎಂದಿಗೂ ಬಿಟ್ಟುಕೊಡರು. ಯಾರಾದರೂ ಅವರ ಕಡೆ ಕಣ್ಣು ಹೊರಳಿಸಿದರೆ ಅವರ ಕಣ್ಣನ್ನೇ ಕಿತ್ತು ಬಿಟ್ಟರು. ಉಳಿದ ಯಾವ ಗುಣವೂ ಅನುಕರಿಸಬೇಕಾದುದು ಈ ರಾಷ್ಟ್ರಕ್ಕೆ ಇಲ್ಲ. ಹಿಂದೂಸ್ತಾನ ಇಂಗ್ಲೆಂಡನ್ನು ಅನುಕರಿಸಿದರೆ ಸರ್ವನಾಶವಾಗುತ್ತದೆ ಎಂದು ನನ್ನ ದೃಢ ಅಭಿಪ್ರಾಯ.
1: ಇಂಗ್ಲಿಷರ ಈ ಗತಿಗೆ ಏನು ಕಾರಣವಿರಬಹುದು?
0: ಇದರಲ್ಲಿ ಇಂಗ್ಲಿಷ್ ಜನರದು ವಿಶೇಷವಾದ ತಪ್ಪೇನೂ ಇಲ್ಲ. ಆಧುನಿಕ ನಾಗರಿಕತೆಯ ಪರಿಣಾಮ ಇದು. ಅದು ಹೆಸರಿಗೆ ನಾಗರಿಕತೆ. ಅದರ ದೆಸೆಯಿಂದ ಯುರೋಪಿನ ರಾಷ್ಟ್ರಗಳೆಲ್ಲ ದಿನೇ ದಿನೇ ಹಾಳಾಗಿ ಹೋಗುತ್ತಿವೆ.
1: ಇಲ್ಲಿಗೆ ಅಧ್ಯಾಯ 5 ಮುಗಿಯುತ್ತದೆ.
2: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035587424 ಅಥವಾ 8884082682.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
5: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
6: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
5: KMF ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
7: ಬಳಸಿ ಪರಿಶುದ್ಧ ನಂದಿನಿ.
8: ಸತತ 8ನೇ ಬಾರಿಗೆ ಸಿಬಿಎಸ್

0: ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನವರೇ ಆದ ಹಿರಿಯ ಸಾಹಿತಿಗಳಾದ ಶ್ರೀಮತಿ ಮಂಜುಳಾ ಆರಾಧ್ಯ ಅವರು ನಮ್ಮ ಜೊತೆಗಿದ್ದಾರೆ. ಇವರು ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಯಾವ ಶಿವಶರಣರನ್ನ ಪರಿಚಯಿಸಿಕೊಡ್ತಾ ಇದ್ದಾರೆ ಅಂತ ಅವರನ್ನ ಕೇಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಯಾವ ಶಿವಶರಣರ ಬಗ್ಗೆ ಮಾಹಿತಿ ಹೇಳ್ತೀರಾ ಮೇಡಮ್?
3: ನಮಸ್ಕಾರ. ಈ ದಿನ ನಾನು ಮಹಾನುಭವಿ ಆದಯ್ಯ ಅವರ ಬಗ್ಗೆ ನಾನು ವಚನ ವಿಹಾರದಲ್ಲಿ ಹೇಳ್ತಾ ಇದ್ದೇನೆ. ಇವರು ಶರಣರು, ಅನೇಕ ಕನ್ನಡೇತರ ಶರಣರು ಬಸವಣ್ಣನವರ ತತ್ವಕ್ಕೆ ಮಾರು ಹೋಗಿ ಅಂದಿನ ಶರಣ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಆದಯ್ಯನವರು ಮೂಲತಃ ಸೌರಾಷ್ಟ್ರದವರು, ಅಂದರೆ ಗುಜರಾತಿಗೆ ಸೇರಿದವರು. ಬನಿಯಾ ಅಥವಾ ಬಣಜಿಗರಾದ ಇವರು ಊರಿಂದ ವ್ಯಾಪಾರಕ್ಕೋಸ್ಕರ ವಲಸೆ ಬಂದವರು. ವ್ಯಾಪಾರ ಮಾಡುತ್ತಾ ಮಾಡುತ್ತಾ ಅಲ್ಲಿಯೇ ನೆಲೆಸಿದರು ಹಾಗೂ ಅಲ್ಲಿ ಒಬ್ಬ ಜೈನ ಮಹಿಳೆಯನ್ನು ಮದುವೆಯಾದರು. ಅನುಭಾವಿ ಆದಯ್ಯನವರು ತಮ್ಮ ವಚನಗಳಲ್ಲಿ ಸೌರಾಷ್ಟ್ರ ಸೋಮೇಶ್ವರ ಎಂಬ ಅಂಕಿತವನ್ನು ಬಳಸಿದ್ದಾರೆ. ಕೆಲವು ವಚನಗಳಲ್ಲಿ ಮಲ್ಲಿಕಾರ್ಜುನ ಎಂಬ ಅಂಕಿತವನ್ನು ಕಾಣಬಹುದು. ಆದಯ್ಯನವರು ಒಟ್ಟು 403 ವಚನಗಳನ್ನು ಬರೆದಿದ್ದಾರೆ. ಇವುಗಳಲ್ಲಿ ಅನೇಕ ಸ್ವರ ವಚನಗಳನ್ನು ಬರೆದಿರುವುದು ಗಮನಾರ್ಹವಾಗಿದೆ. ಆದಯ್ಯನವರ ವಚನಗಳಲ್ಲಿ ಸಾಂಸಾರಿಕ ಸಾಹಿತ್ಯಿಕ ಅಂಶಗಳು ಇರುವುದಕ್ಕಿಂತ ಶರಣ ಧರ್ಮದ ತಾತ್ವಿಕ ಚಿಂತನೆಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಅನುಭವದಲ್ಲಿ ಅಲ್ಲಮ್ಮರಿಗೆ ಸರಿದೂಗುವ ಅಪ್ರತಿಮ ವಚನಗಾರರು ಆದಯ್ಯ. ಸುಂದರ ಭಾಷೆಯ ಬಳಕೆ, ವಿಷಯ ವಿರೂಪಣೆ, ವಚನಗಳಲ್ಲಿನ ಸಾಂಗತ್ಯ ಶೈಲಿ ಅದ್ಭುತವಾಗಿವೆ. ಆದಯ್ಯ ತಮ್ಮ ವಚನಗಳಲ್ಲಿ ರೇವಣ ಸಿದ್ದಯ್ಯ, ಮರುಳ ಸಿದ್ದಯ್ಯ, ಯಾಕೋ ರಾಮಯ್ಯ, ಪಂಡಿತಾರಾಧ್ಯರ ಹೆಸರುಗಳನ್ನು ವ್ಯಕ್ತಪಡಿಸಿರುವುದರಲ್ಲದೆ ಅವರು ನೇರವಾಗಿ ಕಲ್ಯಾಣದ ಅನುಭವ ಮಂಟಪದಲ್ಲಿ ಪಾಲ್ಗೊಳ್ಳದಿರುವುದೇ ಕಾರಣ. ಅಷ್ಟೇ ಅಲ್ಲ, ಆದಯ್ಯನವರ ನಿಲುವನ್ನು ಪ್ರಶಂಸಿಸಿ ಇತರ ವಚನಕಾರರ ವಚನಗಳು ಹೆಚ್ಚಾಗಿ ಕಂಡುಬರುವುದಿಲ್ಲ. ಈ ಕಾರಣದಿಂದ ಇವರು ತನ್ನ ಕಾಯಕ ಭೂಮಿಯಾದ ಪುಲಿಗೆರೆಯಲ್ಲಿಯೇ ಬಹುಕಾಲ ಇದ್ದು ಅಲ್ಲಿಯೇ ಐಕ್ಯರಾದರೆಂದು ತಿಳಿದು ಬರುತ್ತದೆ. ಆದಯ್ಯನವರು ವೇದ ಆಗಮ ಶಾಸ್ತ್ರಗಳನ್ನು ವಿರೋಧಿಸಿದ್ದಾರೆ. ವೈದಿಕ ಕರ್ಮಕಾಂಡಗಳ ಬೆನ್ನು ಹತ್ತಿದವರನ್ನು ಕಂಡು ಮಮ್ಮಲ ಮರುಗಿದ್ದಾರೆ. ಆದಯ್ಯನವರ ವಚನಗಳಲ್ಲಿ ಇದು ವ್ಯಕ್ತವಾಗಿದೆ. ಅವರೊಂದು ವಚನ ಕೇಳೋಣ. ವೇದಂಗಳ ಹಿಂದೆ ಹರಿಯದಿರು ಹರಿಯದಿರು, ಶಾಸ್ತ್ರಂಗಳ ಹಿಂದೆ ಸುಳಿಯದಿರು ಸುಳಿಯದಿರು, ಪುರಾಣಂಗಳ ಹಿಂದೆ ಬಳಸದಿರು ಬಳಸದಿರು, ಆಗಮಂಗಳ ಹಿಂದೆ ತೊಳಲದಿರು ತೊಳಲದಿರು, ಸೌರಾಷ್ಟ್ರ ಸೋಮೇಶ್ವರನ ಕೈ ಹಿಡಿದು ಶಬ್ದ ಜಾಲಂಗಳಿಗೆ ಬಳಸದಿರು ಬಳಸದಿರು. ಇದರ ಅರ್ಥ ಹೀಗಿದೆ, ವೇದಗಳ ಹಿಂದೆ ಹರಿಯದಿರು ಹರಿಯದಿರು, ಮತ್ತೆ ಮತ್ತೆ ಅರ್ಥವಿಲ್ಲದ ವೇದಗಳ ಹಿಂದೆ ಹೋಗುವ ಕಾರಣವನ್ನು ಕೇಳುತ್ತಾರೆ. ಶಾಸ್ತ್ರಂಗಳ ಹಿಂದೆ ಸುಳಿಯದಿರು ಎಂದು ಹೇಳುತ್ತಾ ಶಾಸ್ತ್ರಗಳ ಬಳಕೆಯನ್ನು ಖಂಡಿಸುತ್ತಾರೆ. ಶಾಸ್ತ್ರಗಳು ಸುಳ್ಳು ಹೇಳುತ್ತವೆ ಎಂದು ಎಚ್ಚರಿಸುತ್ತಾರೆ. ಪುರಾಣಗಳ ಹಿಂದೆ ಬಳಸದಿರು ಬಳಸದಿರು, ಅಂದರೆ ಜೊಳ್ಳು ಕತೆ ಹೇಳುವ ಪುರಾಣಗಳಿಗೆ ಜೋತು ಬೀಳದಿರು ಎಂದಿದ್ದಾರೆ. ಅನವರತ ಚಿಂತನೆಗಳ ಅನುಭವವಿರುವಾಗ ಆಗಮಗಳ ಹಿಂದೆ ಹೋಗಿ ತೊಳಲುವ ಕಾರಣವೇನು ಎಂದು ಪ್ರಶ್ನಿಸಿದ್ದಾರೆ. ಕೊನೆಯದಾಗಿ ಸೌರಾಷ್ಟ್ರ ಸೋಮೇಶ್ವರನ ಕೈ ಹಿಡಿದು ಶಬ್ದ ಜಾಲಂಗಳಿಗೆ ಬಳಸದಿರು ಬಳಸದಿರು ಎನ್ನುವುದು ಅರ್ಥಪೂರ್ಣ ಮಾತು. ಸೃಷ್ಟಿಯ ಸಂಕೇತ ಜೈವಿಕ ಚಿತ್ತಳೆ ಇಷ್ಟಲಿಂಗಾಕಾರದ ಕುರುಹು ಕೈಯಲ್ಲಿ ಇರುವಾಗ ವೇದ ಶಾಸ್ತ್ರ ಪುರಾಣ ಆಗಮಗಳ ಹಿಂದೆ ಹೋಗಿ ಹೋಗಿ ಪರಿದಾಡುವುದು ಪರದಾಡುವುದು ಶಬ್ದಕ್ಕೆ ಬಳಲಿದಂತೆ ಎನ್ನುವುದು ಆದಯ್ಯನವರ ನಿಲುವು.
2: ಶಿವಶರಣ

ಅವರಾದಂಥ ಆದಯ್ಯ ಅವರ ಕುರಿತಾಗಿ ಮಂಜುಳಾ ಆರಾಧ್ಯ ಅವರು ಅವರ ವಚನಗಳ ಕುರಿತು ಮಾಹಿತಿ ಹೇಳ್ತಾ ಇದ್ದು, ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶ್ರೀಮತಿ ಮಂಜುಳಾ ಆರಾಧ್ಯ ಅವರು ಶಿವಶರಣ ಆದಯ್ಯ ಅವರ ಕುರಿತು ಮಾಹಿತಿ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ. ಬನ್ನಿ
3: ಮತ್ತೊಂದು ವಚನವನ್ನ ನೋಡೋಣ. ವೇದಗಳಂ ವೇದ ಗಮಂಗಳು ಹೋದ ಸರಣಿಯಲ್ಲಿ ಹೋದರಲ್ಲದೆ ದ್ವೈತಾದ್ವೈತಕ್ಕೆ ನಿಲುಕದ ನಿಜವ ಕಂಡವರಾರರು ಕಣೆ. ವಾಣಿಯ ಹಂಗಿನಲ್ಲಿ ಉಲಿದುಲಿದು ಹೋದರಲ್ಲದೆ ಉಲು ಹಡಗಿದ ನಿಲವ ಕಂಡವರಾರನು ಕಾಣೆ. ತನು ಕರಣ ಭುವನ ಭೋಗಂಗಳ ಕಂಡಲ್ಲದೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ದುಳುಮೆಯ ಕಂಡು ಸುಖಿಯಾದವರಾರು ಯಾರನ್ನು ಕಾಣೆ. ಹೀಗಂದ್ರೆ ಏನು ನೋಡೋಣ. ಅನೇಕರು ವೇದ ಆಗಮಗಳು ಹೋದ ದಾರಿಯಲ್ಲೇ ಹೋದರಲ್ಲದೆ ದ್ವೈತಾದ್ವೈತಗಳ ನಿಲುವಿಗೆ ನಿಲುಕದ ನಿಜದ ಪರಿಯನ್ನು ಯಾರೂ ಕಾಣಲಿಲ್ಲ. ಅಂದರೆ ವೇದ ಆಗಮಗಳು ಬೋಧನೆಗೆ ಮಾತ್ರ ಸೀಮಿತ. ಅವುಗಳಲ್ಲಿನ ಅಂತಃಶಕ್ತಿಯ ಅರಿವನ್ನು, ಅದರ ನಿಜದ ನಿಲುವನ್ನು ಅಥವಾ ಆ ಅರಿವಿನ ಎತ್ತರಕ್ಕೆ ನಿಲುಕಿದವರನ್ನು ಕಾಣೆನು ಎನ್ನುತ್ತಾರೆ ಆದಯ್ಯ. ವಾಣಿಯ ಹಂಗಿನಲ್ಲಿ, ಶಬ್ದಗಳ ಹಂಗಿನಲ್ಲಿ ಅಂದರೆ ಪ್ರವಚನ ಪುರಾಣ ಹೀಗೆ ಕೇಳಿ ಆ ಉನ್ಮಾದದಲ್ಲಿ ಉಲಿದುಲಿದು ಹೋಗುವ ಜನ ಆ ಉಲುಹಿನಲ್ಲಿ ಅಡಗಿದ ನಿಜದ ನಿಲುವನ್ನು ಕಾಣಲಾರರು. ತನುಕರಣ ವ್ಯಕ್ತಿಯು ತನ್ನ ಸುಖಕ್ಕಾಗಿ, ತನ್ನ ಪಂಚೇಂದ್ರಿಯಗಳ ಸುಖಕ್ಕಾಗಿ ಭುವನ ಮನೆ ಸಂಸಾರಗಳ ಭೋಗಗಳಿಗೆ ಮಿಡಿಯುವನಲ್ಲದೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಆ ತತ್ವಗಳ ಉಳುಮೆಯ ಕಂಡು ಸುಖಿಯಾಗಲಾರ. ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಗೆ ಬೆರಗಾಗುವ ಮನುಷ್ಯ ತನ್ನೊಳಗಿನ ಅಂತರಂಗದ ಅನುಭವಕ್ಕೆ ಮಿಡಿಯುವುದಿಲ್ಲ ಎಂದು ಮರಗುವ ಆದಯ್ಯನವರು ತನ್ನಲ್ಲಿ ಉತ್ತಮ ಗುಣಗಳ ಉಳುಮೆ ಮಾಡಿ ಆ ಫಲವನ್ನು ಅನುಭವಿಸುವ ಸುಖವನ್ನು ಉಣ್ಣುವ ಸಾಧಕರನ್ನು ಕಾಣೆನು ಎಂದಿದ್ದಾರೆ. ಸುಂದರ ಲಿಂಗಾನುಸಂಧಾನದ ಪರಾಕಾಷ್ಠೆಯೇ ಇದಾಗಿದೆ. ಅಂಗವು ಲಿಂಗವೇದೆಯಾದ ಬಳಿಕ ಅಂಗವೆಲ್ಲವೂ ನಷ್ಟವಾಗಿ ಲಿಂಗ ತನ್ಮಯವಾಗಿಪ್ಪುದಾಗಿ ದಿಟದಿದ್ದಿಪ್ಪ ಸಜ್ಜನಕ್ಕೆ ಬೇರೆ ಅಂಗ ಉಂಟೆ ಲಿಂಗವಲ್ಲವೇ. ಇದು ಕಾರಣ ಸೌರಾಷ್ಟ್ರ ಸೋಮೇಶ್ವರನ ಶರಣರು ನಿರ್ದೇಹಿಗಳು ಅಂತ ಹೇಳ್ತಾರೆ.
2: ಶಿವಶರಣರಾದಂತಹ ಆದಯ್ಯ ಅವರು ಬರೆದಿರುವಂತಹ ಒಂದು ವಚನ, ಅಂತರಂಗದ ಅನುಭವವನ್ನ ಕುರಿತಾಗಿ ಬರೆದಿರುವಂತಹ ಒಂದು ವಚನವನ್ನ ಶ್ರೀಮತಿ ಮಂಜುಳಾ ಆರಾಧ್ಯ ಅವರು ಹೇಳಿದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಶಿವಶರಣರಾದ ಆದಯ್ಯ ಅವರ ಕುರಿತು ಮಾಹಿತಿ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶ್ರೀಮತಿ ಮಂಜುಳಾ ಆರಾಧ್ಯ ಅವರು ಶಿವಶರಣ ಆದಯ್ಯ ಅವರ ಕುರಿತು ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
3: ಶರಣರು ತಮ್ಮನ್ನು ಲಿಂಗ ಅಂದರೆ ಸಮಾಜಕ್ಕೆ ಅರ್ಪಿಸಿಕೊಂಡ ಮೇಲೆ ಮತ್ತೆ ಬೇರೆ ದೇಹವನ್ನು ಕಾಣರು. ತತ್ವ ದಿಟಗೊಂಡ ಸಜ್ಜನಿಕೆಯ ಮೌಲ್ಯವೇ ದೇಹ ಭಾವ, ಅಳಿದ ಲಿಂಗ ತತ್ವ. ಇಂಥ ದಿಟ ಶರಣರು ದೇಹವಿಲ್ಲದ ನಿರ್ದೇಹಿಗಳು ಅಂತ ಆದಯ್ಯನವರು ತಮ್ಮ ವಚನಗಳಲ್ಲಿ ತುಂಬಾ ಚೆನ್ನಾಗಿ ತಿಳಿಯಪಡಿಸಿದ್ದಾರೆ. ಆದಯ್ಯನವರ ಬೆಡಗಿನ ವಚನಗಳಲ್ಲಿ ಗಹನವಾದ ಆಧ್ಯಾತ್ಮಿಕ ಮೌಲ್ಯಗಳು ಅಡಗಿವೆ. ಈಗ ಮತ್ತೊಂದು ನೋಡೋಣ. ಒಬ್ಬನಿಗೆ ರೂಹಿಲ್ಲ, ಒಬ್ಬನಿಗೆ ರೂಹುಂಟು. ಒಬ್ಬನ ರೂಹು ನೋ ಹೋಗುತ್ತಾ ಬರುತ್ತದೆ. ಮೂವರಂದೊಡೆಗೆ ತಂದಡೆ ಎನಹರೆಂಬುದ ನೋಡಿಕೊಳ್ಳಿರಣ್ಣ ಅಂತ ಅವ್ರು ಹೇಳ್ತಾರೆ. ಕಂಡಡೆ ಉಣಲಿಲ್ಲ, ಕಾಣದಿರ್ದಡೆ ಉಣದಿರಲಿಲ್ಲ, ಇದೇನು ಸೋಚಿಗವಯ್ಯ ಸೌರಾಷ್ಟ್ರ ಸೋಮೇಶ್ವರ ಅಂತ ಹೇಳ್ತಾರೆ ವಚನದಲ್ಲಿ. ಈ ವಚನದಲ್ಲಿ ಏನಿದೆ ನೋಡೋಣ. ಈ ವಚನದಲ್ಲಿ ನಿರಾಕಾರ ಸಾಕಾರದ ರೂಪಗಳ ಮಧ್ಯೆ ಲಿಂಗವೆಂಬ ಆಕಾರವು ನಿರಾಕಾರವಾಗುತ್ತಾ ತನ್ನ ರೂಪದ ಹಂಗು ಹರಿದುಕೊಳ್ಳುತ್ತಾ ಮತ್ತೆ ಮತ್ತೆ ಆಕಾರವಾಗಿ ಕರಸ್ಥಲಕ್ಕೆ ಬಂದು ನಿರಾಕಾರದ ತತ್ವಕ್ಕೆ ಸಾಗುವ ಸುಂದರ ಪಯಣವನ್ನು ಅದ್ಭುತವಾಗಿ ವಿವರಿಸಿದ್ದಾರೆ ಆದಯ್ಯನವರು. ಮೂವರಂದೊಡೆಗೆ ತಂದಡೆ, ಮೂವರನ್ನು ಸೇರಿಸಿದಡೆ ಅಂತ ಅರ್ಥ. ಇಂತಹ ಆಕಾರ ಸಾಕಾರ ಮತ್ತು ನಿರಾಕಾರ ರೂಪದಲ್ಲಿ ಕಂಡು ಕಾಣಲರಿಯದೇ ಕೂಡುವ ಮೂರು ಸ್ಥಿತಿಗಳನ್ನು ಒಂದೆಡೆ ತಂದರೆ ಏನಾಗಬಹುದೆಂಬುದನ್ನು ನೀವೇ ನೋಡಿಕೊಳ್ಳಿ ಅಂತ ಹೇಳ್ತಾರೆ. ಕಂಡಡೆ ಉಣಲಿಲ್ಲ, ಸಾಕಾರ ರೂಪವು ತನ್ನ ಮುಂದಿನ ಪ್ರಸಾದವನ್ನು ಉಣಲಾರದು. ಆದರೆ ರೂಪವಿಲ್ಲದ ಆತ್ಮದ ಪ್ರಾಣಲಿಂಗವು ಹೊರಗಿನ ಪದಾರ್ಥವನ್ನು ಉಣದೇ ಇರದು. ಆಕಾರವು ಬಯಸುವುದಿಲ್ಲ, ನಿರಾಕಾರದ ಜ್ಞಾನ ಆತ್ಮ ಜ್ಯೋತಿ ಪ್ರಾಣಲಿಂಗವು ಲಿಂಗ ಸಮಾಜವು ಜಂಗಮ ಸಮಾಜವು ಉಣದೆ ಇರಲಾರದು. ಇದು ಎಂತಹ ಸೋಜಿಗ ಸೌರಾಷ್ಟ್ರ ಸೋಮೇಶ್ವರ ಎಂದು ಪ್ರಶ್ನಿಸಿಕೊಂಡಿದ್ದಾರೆ. ಸಮಷ್ಟಿಯ ಉಳಿವು ಹುಟ್ಟು ಚರಾಚರ ಪ್ರಾಣಿ ಪಕ್ಷಿಗಳ ಬಗ್ಗೆ ಚಿಂತಿಸುವ ಆದಯ್ಯನವರ ಒಂದು ವಚನ. ಬ್ರಹ್ಮವೆಂಬ ವೃಕ್ಷದಲ್ಲಿ ಫಲಪತ್ರ ಕುಸುಮಂಗಳೆಂಬ ಅಳಿವುತ್ತವಯ್ಯ. ಇದಕ್ಕೆ ಶ್ರುತಿ ಬ್ರಹ್ಮಣೋ ವೃಕ್ಷೋನ್ನ ಹತೋ ಪತ್ರಂ ಕುಸುಮಿತ್ತಂ ಫಲಂ ಚರಾಚ ರಾಷ್ಟ್ರ ಮೂರ್ತಿಂ ಚಫಲಿತಂ ಫಲಶೂನ್ಯವತ್ ಇಂತೆಂದುವುದಾಗಿ ಅಷ್ಟಮೂರ್ತಿಗಳು ನಷ್ಟವಾದಲ್ಲಿ ಸೌರಾಷ್ಟ್ರ ಸೋಮೇಶ್ವರಲಿಂಗ ನಷ್ಟವಾಯಿತೆಂಬ ಮಿಟ್ಟಿಯ ಭಂಡರನೇನೆಂಬುದಯ್ಯ. ಬ್ರಹ್ಮವೆಂಬ ವೃಕ್ಷದಲ್ಲಿ ಸೃಷ್ಟಿ ಹುಟ್ಟು ಎಂಬ ಮರದಲ್ಲಿ ಫಲಪತ್ರ ಕುಸುಮಗಳೆಂಬ ಸಸ್ಯಗಳು ಸಚರಾಚರ ಅಷ್ಟ ಮೂರ್ತಿಗಳು ಮಾನವ ಪ್ರಾಣಿ ಕೀಟಗಳು ಜಲಚರ ಭೂಚರ ವಾಯು ಸಂಚಾರಿ ಪಕ್ಷಿಗಳು ಸರೀಸೃಪಗಳು ಅಂಡಜಗಳು ಮುಂತಾದ ಅಷ್ಟ ತರದ ಜೀವಗಳು ಆಗಿ ಆಗಿ ಅಳಿವು ಹೋಗುತ್ತವೆ ಕಾಣುತ್ತವೆ. ಶ್ರುತಿಯು ಹೇಳುವಂತೆ ಬ್ರಹ್ಮವೆಂಬ ವೃಕ್ಷದಲ್ಲಿ ಪತ್ರಂ ಕುಸುಮಿತ್ತಂ ಫಲಂ ಹುಟ್ಟುತ್ತವೆ, ಜನ್ಮ ತಾಳುತ್ತವೆ, ಚರಾಚರ ಅಷ್ಟ ಬಗೆಯ ಜೀವಿಗಳು ಹುಟ್ಟಿ ಶೂನ್ಯವಾಗುತ್ತವೆ. ಅಷ್ಟಮೂರ್ತಿಗಳು ನಷ್ಟವಾದಲ್ಲಿ ಸೃಷ್ಟಿಯೊಳಗಿನ ಜೈವಿಕ ಸಸ್ಯಗಳು ಪುಷ್ಪ ಕುಸುಮಗಳು ಪತ್ರಗಳು ಚರಾಚರ ಜೀವಿಗಳು ನಾಶವಾದ ಮಾತ್ರಕ್ಕೆ ಅಥವಾ ಅಳಿದು ಹೋದ ಮಾತ್ರಕ್ಕೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ನಷ್ಟವಾಯಿತೆಂದು ಹೇಳಲಾದೀತೇ. ಹಾಗೆ ಹೇಳುವ ಮಿಟ್ಟಿಯ ಭಂಡಾರನ್ನು ನಾನು ನಂಬೆನು ಎಂದು ಟೀಕಿಸಿದ್ದಾರೆ. ಸೃಷ್ಟಿ ಸ್ಥಿತಿ ಲಯಗಳ ತತ್ವಗಳನ್ನಾಧರಿಸಿ ಲಯವು ಮತ್ತೆ ಆರಂಭಕ್ಕೆ ಮೂಲವಾಗುತ್ತದೆ ಎಂದು ಸೂಚಿಸುತ್ತಾ ಸೃಷ್ಟಿ ಸಮಷ್ಟಿಗೆ ಸಾವಿಲ್ಲ, ಅದು ನಿರಂತರ ವಿಕಸನಗೊಳ್ಳುವುದು, ಅದುವೇ ಚೈತನ್ಯ. ಕರಸ್ಥಳದೊಳಗಿನ ಲಿಂಗ ಜಂಗಮ ಎನ್ನುತ್ತಾರೆ ಆದಯ್ಯ. ಇಂತಹ ಅಪೂರ್ವ ವಚನಕಾರರಾದ ಆದಯ್ಯ ಗುಜರಾತಿನಿಂದ ಕನ್ನಡ ನೆಲಕ್ಕೆ ಬಂದು ಇಲ್ಲಿನ ಶರಣ ಚಳುವಳಿಯಲ್ಲಿ ಪಾಲ್ಗೊಂಡು ಅಂಗ ಲಿಂಗ ಅಭೇದ್ಯದ ಅರಿವನ್ನು ನೀಡಿ ವೃಷ್ಟಿ ಸಮಷ್ಟಿಯ ಬಂಧನದ ಜೊತೆಗೆ ಪ್ರಗತಿ ಕಾಣುವ ಹಂಬಲ ಚಿಂತನೆ ಹೊಂದಿದ್ದು ಶ್ಲಾಘನೀಯವಾಗಿದೆ. ಇಷ್ಟು ಶರಣ ಆದಯ್ಯನವರ ಬಗ್ಗೆ ನಾನು ಹೇಳಬೇಕು ಅಂತ ಬಯಸಿದ್ದು. ಈ ಒಂದು ಅವಕಾಶ ಕೊಟ್ಟಂತ FM ರೇಡಿಯೋ ಶಿವಮೊಗ್ಗಕ್ಕೆ ಹಾಗೂ ಆರ್ಜೆ ಆಗಿರುವಂತ ಪವಿತ್ರ ದಿನೇಶ್ ಅವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು.
2: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವಶರಣರಾದಂತಹ ಆದಯ್ಯ ಅವರ ವಚನಗಳ ಕುರಿತು ಮಾಹಿತಿಯನ್ನ ಹೇಳಿದಿರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನವರೇ ಆದಂತಹ ಹಿರಿಯ ಸಾಹಿತಿಗಳಾದ ಶ್ರೀಮತಿ ಮಂಜುಳಾ ಆರಾಧ್ಯ ಅವರು ಭಾಗವಹಿಸಿ ಶಿವಶರಣರಾದ ಆದಯ್ಯ ಅವರ ಕುರಿತು ಮಾಹಿತಿಯನ್ನ ಹೇಳಿದ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಗಳೊಂದಿಗೆ ಮತ್ತೆ ಸಿಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: PU ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮ್ಗೆ ಗೊತ್ತಾ?
3: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
4: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
6: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ
0: ಬೆರಗು. ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
8: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ದಿಟದ ಅಳತೆ ಏನಿತೆ ನಿತ್ತು ವಿಕಾರ ಪರಿಣಾಮಗಳ ನಮ್ಮ ಮನಕಾಗಿಪುವೋ ಲೋಕ ರೂಪ ಶಕ್ತಿಗಳು ಅನಿತನಿತು ಸತ್ಯತೆಯ ಒಕ್ಕುಂಟು ಜೀವಿತದಿ ಅನುಭವವೇ ದಿಟದಳತೆ ಮಂಕುತಿಮ್ಮ. ಏನಿತೆ ನಿತ್ತು ಅಂದರೆ ಎಷ್ಟೆಷ್ಟೋ ವಿಕಾರ ಪರಿಣಾಮಗಳ ನಮ್ಮ ಮನಕಾಗಿಪೋ, ವಿಕಾರಗಳು ಅದರ ಪರಿಣಾಮಗಳು ನಮ್ಮ ಮನಸ್ಸಿಗೆ ಆಗ್ಬಿಟ್ಟಿದೆ, ಏನೇನೋ ಕಷ್ಟ ಕೋಟಲೆಗಳು ಬಂದಿರುತ್ತೆ. ಲೋಕ ರೂಪ ಶಕ್ತಿಗಳು ಅದೆಲ್ಲ ಲೋಕದಲ್ಲಿರುವಂತಹ ರೂಪ ಶಕ್ತಿಗಳಿಂದ. ಅನಿತನಿತು ಸತ್ಯತೆ ಯವಕ್ಕುಂಟು, ಒಂದಷ್ಟು ಸತ್ಯತೆ ಕೂಡ ಅದಕ್ಕೆ ಇದೆ. ಜೀವಿತದಿ ಅನುಭವವೇ ದಿಟದಳತೆ, ಅನುಭವ ಅನ್ನೋದೇ ನಮ್ಮ ಜೀವನಕ್ಕೆ ಇರುವಂಥ ನಿಜವಾದ ಅಳತೆ ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಏನಿತೆ ನಿತ್ತು ವಿಕಾರ ಪರಿಣಾಮಗಳ ನಮ್ಮ ಮನಕಾಗಿಪ್ಪುವೋ ಲೋಕ ರೂಪ ಶಕ್ತಿಗಳು ಅನಿತನಿತು ಸತ್ಯತೆ ಯವಕ್ಕುಂಟು ಜೀವಿತದಿ ಅನುಭವವೇ ದಿಟದಳತೆ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ನಮ್ಮ ಸುತ್ತಲಿನ ಪ್ರಪಂಚದಲ್ಲಿರೋ ರೂಪ ಶಕ್ತಿಗಳು ಎಷ್ಟೆಷ್ಟೋ ವಿಕಾರಗಳನ್ನು ಪರಿಣಾಮಗಳನ್ನು ನಮ್ಮ ಮನಸ್ಸಿನ ಮೇಲೆ ಮಾಡಿಬಿಟ್ಟಿದೆ. ಅವುಗಳಿಗೆ ಒಂದಷ್ಟು ಸತ್ಯಾಂಶಗಳು ಇದೆ, ಆದರೆ ಜೀವನಕ್ಕೆ ಅನುಭವವೇ ನಿಜವಾದ ಅಳತೆಗೋಲಾಗಿದೆ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಹೌದಲ್ವಾ, ಒಬ್ಬೊಬ್ಬರ ಜೀವನ ಒಂದೊಂದು ರೀತಿ. ಒಂದೇ ಮನೆಯಲ್ಲಿ ಇರುವಂತಹ ಬೇರೆ ಬೇರೆ ಅಣ್ಣ ತಮ್ಮ ಅಕ್ಕ ತಂಗಿಗಳು ಬೇರೆ ಬೇರೆ ರೀತಿಯ ಪಾಠಗಳನ್ನು ಜೀವನದಲ್ಲಿ ಕಲಿತಿರ್ತಾರೆ. ಅವರ ತಂದೆ ತಾಯಿ, ಅವರ ಪರಿಸರ, ಸುತ್ತಲಿನ ಜನ ಎಲ್ಲರೂ ಒಂದೇ ಆಗಿದ್ರು ಸಹ ಅದರ ಪರಿಣಾಮ ಮಾತ್ರ ಬೇರೆ ಬೇರೆ ರೀತಿಯಲ್ಲಿ ಆಗಿರುತ್ತೆ. ಒಬ್ಬ ಅಸಾಧ್ಯ ಕುಡುಕ ಇರ್ತಾನೆ, ಮನೆಯಲ್ಲಿ ಸಿಕ್ಕಾಪಟ್ಟೆ ಬಡ್ತಾನ, ಅವನು ದುಡಿದ ದುಡ್ಡನ್ನೆಲ್ಲ ಕುಡಿತಕ್ಕೆ ಕಳೀತಾ ಇದ್ದ. ಮನೆಗೆ ಬಂದು ಹೆಂಡತಿ ಮಕ್ಕಳಿಗೆ ಯಾವಾಗಲೂ ಶಿಕ್ಷೆ ಕೊಡೋದು, ಕೂಗಾಟ ಬಡ್ದಾಟ, ಇದೇ ಮನೆಯ ವಾತಾವರಣ ಆಗಿತ್ತು. ಅವನಿಗೂ ಇಬ್ಬರು ಮಕ್ಕಳಿರ್ತಾರೆ, ಒಬ್ಬ ಓದಿ ಒಂದೊಳ್ಳೆ ಕೆಲಸ ತಗೊಂಡು ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಕೂಡ ಗಳಿಸ್ತಾನೆ, ಆದರೆ ಇನ್ನೊಬ್ಬ ಮಾತ್ರ ಕೆಟ್ಟ ಚಟಕ್ಕೆ ಬಿದ್ದು ಕೆಟ್ಟ ಜನರ ಸಹವಾಸ ಮಾಡಿ ಜೈಲಲ್ಲೆಲ್ಲ ಜೀವಾವಧಿ ಶಿಕ್ಷೆಗೂ ಗುರಿಯಾಗ್ಬಿಡ್ತಾನೆ. ಒಬ್ಬ ಪತ್ರಕರ್ತನಿಗೆ ಕುತೂಹಲ ಬಂದು ಈ ವಿಷಯ ಅಣ್ಣ ತಮ್ಮಂದ್ರು ಹೀಗಿದ್ದಾರೆ ಅನ್ನೋದು ಗೊತ್ತಾಗಿ ಅಣ್ಣನಿಗೊಂದು ದಿವಸ ತಮ್ಮನಿಗೊಂದು ದಿವಸ ಸಂದರ್ಶನ ಮಾಡ್ತಾನೆ. ನೀವು ಯಾಕೆ ಹೀಗಾದ್ರಿ ಅಂತ ಕೇಳಿದರೆ ಇಬ್ಬರು ಹೇಳೋದು ಒಂದೇ ಉತ್ತರ, ನನ್ನ ತಂದೆನೇ ಕಾರಣ, ದಿನಾನು ಕುಡಿದು ಬಂದು ಹಿಂಸೆನ್ ಮಾಡ್ತಾ ಇದ್ರು, ಅವರನ್ನು ಗಮನಿಸಿ ಗಮನಿಸಿ ನಾನು ಸಹ ಅವರಂತೆ ಆದೆ ಅಂತ ಕೆಟ್ಟವನು ಹೇಳಿದರೆ ಅದಕ್ಕೆ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಗಳಿಸಿದವನು, ನನ್ನ ಉನ್ನತ ಸಾಧನೆಗೂ ಅವರೇ ಕಾರಣ, ಅವರು ನಿತ್ಯ ಮನಸ್ಸಿನ ಸ್ಥಿಮಿತನ ಕಳೆದುಕೊಳ್ತಾ ಇದ್ದಿದ್ದನ್ನು ನೋಡಿ, ಅವ್ರಿಗೆ ಸಿಕ್ಕಂಥ ಸ್ನೇಹಿತರು ಕುಡಿತದಿಂದ ಹೀಗೆ ಆಗ್ತಿದೆ ಅನ್ನೋದು ಗೊತ್ತಾದಾಗ ಅವು ಇಲ್ದಿದ್ರೆ ಅವರಿನ್ನೂ ಚೆನ್ನಾಗಿ ಬದುಕ್ತಿದ್ರು, ಹಾಗಾಗಿ ನಾನು ಅವ್ರು ಹಾಗೆ ಆಗಬಾರ್ದು ಅಂತ ತೀರ್ಮಾನ ಮಾಡಿ ಒಳ್ಳೆ ಸ್ನೇಹಿತರು ಒಳ್ಳೆ ವಿಚಾರಗಳನ್ನು ಆರಿಸ್ಕೊಂಡೆ ಅಂತಾನೆ. ನೋಡಿ, ಇಬ್ಬರು ಅಣ್ಣ ತಮ್ಮ ಒಂದೇ ತಂದೆ ಮಕ್ಕಳಾಗಿದ್ದು ಒಂದೇ ವಾತಾವರಣದಿಂದ ಬಂದಿದ್ದೇ ಆದರೂ ಸಹ ಪರಿಣಾಮ ಪೂರ್ತಿ ಬೇರೆಯದ್ದೇ ಆಗಿತ್ತು. ಹೀಗೆ ಪ್ರಪಂಚದಲ್ಲಿರುವಂತಹ ರೂಪಗಳು ಶಕ್ತಿಗಳು ಯಾವಾಗಲೂ ನಮ್ಮ ಮನಸ್ಸಿನ ಮೇಲೆ ಪರಿಣಾಮನ ಮಾಡ್ತಾನೆ ಇರುತ್ತೆ. ಈ ಅನುಭವಗಳೇ ನಮಗೆ ಸತ್ಯದ ದರ್ಶನನ ಮಾಡಿಸುತ್ತೆ. ಬದುಕು ಮತ್ತು ಅನುಭವಗಳ ಮಧ್ಯೆ ಒಂದು ಚಂದದ ಸ್ನೇಹ ಇದೆ, ಇವುಗಳ ನಡುವಿನ ವಾಹಕ ಮನಸ್ಸು. ಮನಸ್ಸು ಲೋಕ ಜೀವನದ ಶಕ್ತಿಗಳನ್ನ ಹೇಗೆ ಸ್ವೀಕರಿಸುತ್ತೋ ಅದೇ ನಮ್ಮ ಅನುಭವ ಆಗತ್ತೆ. ನಮ್ಮ ಅನುಭವವೇ ನಮಗೆ ಸತ್ಯ ಅಲ್ವಾ? ಇಲ್ದಿದ್ರೆ ಒಂದೇ ಘಟನೆ ಬೇರೆ ಬೇರೆ ಪರಿಣಾಮಗಳನ್ನು ಹೇಗೆ ನೀಡುತ್ತೆ? ವ್ಯಕ್ತಿಗಳ ಮೇಲೆ ಪ್ರಪಂಚದ ಗುಣಭೇದಗಳು ಮಾಡೋ ಪರಿಣಾಮದಿಂದ ಜನತೆಯ ನಾನಾತ್ಮ ವಂಶಗಳು, ಕುಲಗಳು, ಜಾತಿಗಳು, ಚಿಂತನೆಗಳು. ಹಾಗಾಗಿ DVG ಅವರು ಈ ಮಾತನ್ನು ಇಲ್ಲಿ ಒತ್ತಿಕೊಟ್ಟು ಹೇಳ್ತಾ ಇದ್ದಾರೆ. ನಮ್ಮ ಮನಸ್ಸಿಗಾದ ಪ್ರತಿಯೊಂದು ಅನುಭವ ಕೂಡ ಸತ್ಯದರ್ಶನನೇ. ಪ್ರತಿಯೊಬ್ಬರಿಗೂ ಅವರವರ ಪ್ರಕೃತಿ ಹಾಗೆ ಅನುಭವ ಬೇರೆ ಬೇರೆ ಆಗಿರೋದ್ರಿಂದ ಅವರ ಸತ್ಯದ ಅಳತೆ ಕೂಡ ಬೇರೆನೆ. ಅನುಭವವೇ ಸತ್ಯದ ಅಳತೆ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
0: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
0: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
9: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
10: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
11: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
10: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
11: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
10: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
12: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
10: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082682.
12: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
13: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತಿನ ಸಾರವಾಗಿದೆ. ಇಂತಹ ಗಾದೆಗಳ ಕುರಿತಾಗಿ ಶಿವಮೊಗ್ಗದವರೇ ಆದಂತಹ ರಂಗಕರ್ಮಿಗಳಾದ ಚೇತನ್ ಸಿ ರಾಯನಹಳ್ಳಿ ಅವರು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
14: ಎಲ್ರಿಗೂ ನಮಸ್ಕಾರ. ನಾನು ಚೇತನ್ ಸಿ ರಾಯನಹಳ್ಳಿ. ಕನ್ನಡ ಭಾಷೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತುಗಳು, ಈ ಗಾದೆ ಮಾತುಗಳು ಹೊರನೋಟಕ್ಕೆ ಒಂದು ಅರ್ಥವನ್ನು ಕೊಟ್ಟರೆ ಒಳನೋಟ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಈ ಎಲ್ಲ ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತುಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋದು ಗಾದೆಗಿರುವಂತಹ ಶಕ್ತಿಯನ್ನು ತಿಳಿಸುತ್ತೆ. ಗಾದೆಗಳು ಮೇಲ್ನೋಟಕ್ಕೆ ನೋಡಲಿಕ್ಕೆ ಬಹಳ ಸಣ್ಣದಾಗಿದ್ದರೂ ಅರ್ಥ ಬಹಳ ವಿಸ್ತಾರವಾಗಿರುತ್ತೆ. ಅದಕ್ಕೆ ಹೇಳ್ತಾ ಹೋಗ್ತಾರೆ, ಆಕಾರದಲ್ಲಿ ವಾಮನಂತೆ ಇದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಇರತಕ್ಕಂಥದ್ದು. ಈ ಗಾದೆಗಳೆಲ್ಲವೂ ಕೂಡ ಹಿರಿಯರ ಅನುಭವದ ಮಾತುಗಳಾಗಿರೋದ್ರಿಂದ ಎಷ್ಟೋ ಸಮಯ ನಮ್ಮ ಮಾತುಗಳ ನಡುವೆ ಈ ಗಾದೆ ಮಾತುಗಳನ್ನು ಬಳಸ್ತವೆ. ಆ ಕ್ಷಣಕ್ಕೆ ಅದು ಮೇಲ್ನೋಟಕ್ಕೆ ಅರ್ಥವೇ ಬೇರೆ, ಒಳ ವಿಸ್ತಾರವೇ ಬೇರೆ ಆಗಿರತಕ್ಕಂಥದ್ದು. ಇಂತಹ ಗಾದೆ ಮಾತುಗಳಿಂದಾಗಿ ನಮ್ಮ ಜನಪದರ ಜ್ಞಾನ ಸಂಪತ್ತು ಹೆಚ್ಚಾಗಿತ್ತು ಅಂತಂದ್ರೆ, ಶಾಲೆಗೆ ಹೋಗಿ ಕಲಿತವರಲ್ಲ ಬರೆದವರಲ್ಲ, ಆದರೂ ಕೂಡ ಅದ್ಭುತವಾದಂತಹ ಅಕ್ಷರ ಪಾಂಡಿತ್ಯ ಅವರಲ್ಲಿತ್ತು. ಕುರಿತೋದದೆಯೇ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತೇಳಿ ನಮ್ಮ ಜನಪದರನ್ನು ಈ ಕಾರಣಕ್ಕೋಸ್ಕರನೇ ಕರಿತಾ ಇದ್ರು. ಅಂತಹ ವಿಶೇಷವಾಗಿರ್ತಕ್ಕಂಥದ್ರಲ್ಲಿ ಗಾದೆ ಮಾತುಗಳು ಪ್ರಮುಖವಾದದ್ದು. ಈ ಗಾದೆ ಮಾತುಗಳು ಹಿರಿಯರು ನಮಗೆ ಕೊಟ್ಟಂತಹ ಉಡುಗೊರೆಗಳು, ಒಂದು ಅಮೂಲ್ಯವಾದ ರತ್ನಗಳು. ಇದರ ಮೂಲಕ ನಾವು ಕೂಡ ನಮ್ಮ ಜ್ಞಾನವನ್ನ ವಿಸ್ತಾರಗೊಳಿಸ್ಕೊಳ್ಬಹುದಾಗಿದೆ. ಇವತ್ತು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತಿನ ಬಗ್ಗೆ ತಿಳಿಸ್ತಾ ಇದ್ದೇನೆ. ಗುಣ ನೋಡಿ ಗೆಳೆತನ ಮಾಡು. ಎಷ್ಟು ಚೆನ್ನಾಗಿದೆಯಲ್ಲ. ಗೆಳೆತನ ಮಾಡಬೇಕು ಅಂದರೆ ಸಿಕ್ಕವ್ರನ್ನೆಲ್ಲ ಗೆಳೆತನ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಗುಣವನ್ನು ನೋಡಿ ಗೆಳೆತನವನ್ನು ಮಾಡಿ. ನಾವು ಯಾವಾಗಲೂ ಸಜ್ಜನರ ಸಂಘದಲ್ಲಿ ಇರಬೇಕು ಅಂತ ತಿಳಿಸುತ್ತೆ ಈ ಗಾದೆ. ಚನ್ನವೀರ ಕಣವಿ ಅಂತಕ್ಕಂತಹ ಕನ್ನಡದ ಪ್ರಸಿದ್ಧ ಕವಿ ಹೇಳ್ತಾ ಹೋಗ್ತಾರೆ, ಗೆಳೆತನವೇ ಇಹಲೋಕಕ್ಕಿರುವ ಅಮೃತ, ಅದನ್ನು ಉಳಿದರೆ ಏನಿಹುದು ಜೀವನ್ಮೃತ ಅಂತಂದೇಳಿ. ಅಂದರೆ ಗೆಳೆತನದ ಮಹತ್ವವನ್ನು ತಿಳಿಸುವಂಥ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ನಾವು ಎಂಥವರ ಗೆಳೆತನವನ್ನು ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿ ನಿರ್ಧಾರ ಮಾಡಬೇಕು. ಸುಮ್ಮನೆ ಸಿಗ್ದವ್ರನ್ನೆಲ್ಲ ಗೆಳೆತನ ಮಾಡ್ಕೊಳಕ್ಕೆ ಹೋಗಬಾರ್ದು. ಒಂದು ಊರು, ಆ ಊರಿಗೆ ವರ್ಗಾವಣೆ ಆಗಿ ಬಂದಂತಹ ಒಂದು ಕುಟುಂಬ. ಆ ಕುಟುಂಬದಲ್ಲಿದ್ದಂತಹ ಪುಟ್ಟ ಹುಡುಗ ರಮೇಶ್ ಅಂತಂದೇಳಿ. ಆತ ಊರಿಗೆ ಹೊಸವನಾಗಿದ್ದರಿಂದ ಯಾರು ಗೆಳೆತನವನ್ನು ಮಾಡಬೇಕು ಬಿಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಮನೆಯ ಸಮೀಪದಲ್ಲೇ ಒಂದು ಆಟದ ಮೈದಾನ ಇತ್ತು. ಅಲ್ಲಿ ಬಹಳಷ್ಟು ಜನ ಆಟ ಆಡ್ತಾ ಇದ್ರು. ಇವನು ಪ್ರತಿನಿತ್ಯವೂ ಅಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಗಮನಿಸ್ತಾ ಇದ್ದ. ಒಂದಿಷ್ಟು ಜನ ಎಲ್ಲರ ಜೊತೆಗೆ ಸೇರಿ ಖುಷಿಯಿಂದ ಆಟ ಆಡ್ತಾ ಇದ್ರೆ ಇನ್ನೂ ಒಂದು ತಂಡ ಇತ್ತು. ಪ್ರತಿಯೊಬ್ಬರು ಬಂದರನ್ನ ಗೇಲಿ ಮಾಡ್ತಕ್ಕಂಥದ್ದು, ಅಪಹಾಸ್ಯ ಮಾಡ್ತಕ್ಕಂಥದ್ದು, ಅಣಗಿಸ್ತಕ್ಕಂಥದ್ದು, ಅಥವಾ ಅವ್ರಿಗೆ ಸಣ್ಣ ಪುಟ್ಟ ತೊಂದರೆ ಕೊಟ್ಟು ಅವ್ರ ತೊಂದರೆಯನ್ನು ಅನುಭವಿಸ್ಬೇಕಾದಾಗ ಅದನ್ನ ತಮಾಷೆಯನ್ನು ಸ್ವೀಕರಿಸ್ಕೊಂಡು ಅವ್ರನ್ನ ನೋಡಿ ನಗ್ತಕ್ಕಂಥದ್ದು. ಈತ ಒಂದಿಷ್ಟು ದಿನಗಳ ಕಾಲ ಅವ್ರನ್ನ ನೋಡಿದ ಹೊರತು ಯಾರ ಜೊತೆಗೆ ಹೋಗಬೇಕು ಅಂತೇಳಿ ನಿರ್ಧಾರವನ್ನೇ ಮಾಡಲಿಲ್ಲ. ಇನ್ನೊಂದು ಗುಂಪು ಎಲ್ಲ ಸೇರಿ ಒಟ್ಟಿಗೆ ಆಟ ಆಡ್ತಾ ಇದ್ರು. ಅಲ್ಲಿ ಯಾರಿಗಾದ್ರೂ ಏನಾದ್ರು ಸಮಸ್ಯೆ ಬಂತು ಅಂದರೆ ಎಲ್ಲರೂ ಕೂಡ ಜೊತೆಯಾಗಿ ನಿಂತು ಆ ಸಮಸ್ಯೆನ ಬಗೆಹರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಈ ಎರಡೂ ತಂಡವನ್ನು ರಮೇಶ್ ಬಹಳ ಹತ್ತಿರದಿಂದ ನಿಂತು ನೋಡ್ತಾ ಇದ್ದ. ಹಾಗನ್ನಿಸ್ತು, ನಾನು ಈ ಎರಡರಲ್ಲಿ ಒಂದು ಗೆಳೆತನ ಮಾಡಬೇಕಿದೆ ಅಂತಂದೇಳಿ. ಅವನು ಅಲ್ಲಿಗೆ ಬರ್ತಿದ್ದಾಗೇ ಎರಡೂ ಗುಂಪಿನ ಕಡೆಯವರು ಕೂಡ ಬಂದರು, ನೀನು ಊರಿಗೆ ಹೊಸಬಾಲ ನಮ್ಮ ಜೊತೆಗೆ ಬಾ, ತುಂಬ ಚೆನ್ನಾಗಿ ಆಟ ಆಡ್ಬೋದು ಅಂತ ಒಂದು ಗುಂಪಿನವ್ರು ಕರೆದ್ರು. ಇನ್ನೊಂದು ಗುಂಪಿನವ್ರು ಕರೆದ್ರು, ಅವ್ರ ಜೊತೆಗೆ ಹೋಗ್ಬೇಡ ಕಣೋ, ಬರೀ ಆಟ ಆಡ್ತಿರ್ತಾರೆ, ನಮ್ಮ ಜೊತೆಗೆ ಬಾ, ಎಷ್ಟು ಮಜವಾಗಿರುತ್ತೆ ಗೊತ್ತಾ, ನಾವು ಪ್ರತಿನಿತ್ಯ ಕೂಡ ಮಜವಾಗಿ ಮಾತಾಡ್ತೀವಿ, ಮಜವಾಗಿರ್ತೀವಿ, ಎಲ್ಲರೂ ಏನಾದ್ರು ಮಾಡಿ ನಗಿಸ್ತಾನೆ ಇರ್ತೀವಿ, ಬಾ ನೀನು ನಮ್ಮ ಜೊತೆಗಿರು ಅಂತೇಳಿ ಕರೆದ್ರು. ಈತ ಇಷ್ಟು ದಿನಗಳ ಕಾಲ ಕೂಡ ಕಾದು ನೋಡಿದ್ದ. ಹಾಗಾಗಿ ಯಾರ ಜೊತೆ ಹೋಗಬೇಕು ಅಂತೇಳಿ ನಾನು ನಿರ್ಧಾರ ಮಾಡ್ತೀನಿ, ನೀವು ಕರೆಯೋ ಅವಶ್ಯಕತೆ ಇಲ್ಲ ಅಂತೇಳಿ ಇಬ್ಬರನ್ನು ಕೂಡ ಸಮಾಧಾನ ಮಾಡ್ದ. ಅದಾದ ಮೇಲೆ ಏನು ಒಂದು ಒಳಿತಿನ ಗುಣಗಳನ್ನ ಇಟ್ಕೊಂಡಿದ್ದಂತಹ ಗುಂಪನ್ನು ನೋಡಿದ. ಅವ್ರ ಬಳಿಗೆ ಬಂದ, ನನ್ನನ್ನು ನಿಮ್ಮ ಜೊತೆ ಸೇರಿಸ್ಕೊಳ್ತೀರಾ ಅಂತಂದೇಳಿ. ಆಗಲೇ ಕರೆಯೋಕ್ಕೆ ಬಂದಾಗ ಇಬ್ಬರಿಗೂ ಏನೋ ಹೇಳಿ ಕಳಿಸ್ದೆ ಅಂತ ಒಬ್ಬ ಹುಡುಗ ಅಂದ. ಇಲ್ಲ, ನಾವು ಬಂದು ಭಾಳ ದಿನವೇ ಆಯಿತು, ಪ್ರತಿನಿತ್ಯ ಕೂಡ ನಾನು ನಿಮ್ಗಳನ್ನು ಅವ್ರುಗಳನ್ನು ನೋಡ್ತಾ ಇದ್ದೆ. ಅವ್ರುಗಳು ಯಾರಾದರೂ ಸಿಕ್ಕರೆ ಅಪಹಾಸ್ಯ ಮಾಡ್ತಾಯಿದ್ರು, ಅಣಗಿಸ್ತಾ ಇದ್ರು, ಒಬ್ಬರು ಬಿದ್ದರೆ ಅದನ್ನು ನೋಡಿ ಚಪ್ಪಾಳೆ ತಟ್ಕೊಂಡು ನಗ್ತಾ ಇದ್ರು. ಆ ಥರದ ಗುಣ ನನಗೆ ಬೇಡ ಅನ್ನಿಸ್ತು. ಆದರೆ ನಿಮ್ಮಲ್ಲಿ ಎಲ್ಲರೂ ಖುಷಿಯಾಗಿದ್ದೀರಿ, ಯಾರಿಗಾದರೂ ಏನಾದರೂ ಸಮಸ್ಯೆ ಬಂತು ಅಂದರೆ ಎಲ್ಲರೂ ಕೂಡ ಅದಕ್ಕೆ ಸ್ಪಂದನೆಯನ್ನು ಮಾಡ್ತಾಯಿದ್ರಿ. ಹಾಗಾಗಿ ನಿಮ್ಮನ್ನು ನೋಡಿ ಗೆಳೆತನ ಮಾಡಬೇಕು ಅನ್ನಿಸ್ತು. ಗುಣ ನೋಡಿ ಗೆಳೆತನ ಮಾಡು ಅಂತೇಳಿ ನಮ್ಮ ತಾತ ಯಾವಾಗಲೂ ಹೇಳ್ತಾ ಇದ್ರು. ಹಾಗಾಗಿ ನಿಮ್ಮ ಗುಂಪನ್ನು ನೋಡಿದಾಗ ನನಗೆ ಬಹಳ ಖುಷಿಯಾಯಿತು. ಹಾಗಾಗಿ ನಾನು ನಿಮ್ಮ ಜೊತೆನೇ ಸೇರಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಒಂದೇ ದಿನಕ್ಕೆ ಆಗಿದ್ದಲ್ಲ, ಭಾಳಷ್ಟು ದಿನಗಳಿಂದ ನಿಮ್ಮನ್ನು ಗಮನಿಸಿದ್ದೀನಿ. ಹಾಗಾಗಿ ನಿಮ್ಮ ಒಳ್ಳೆ ಗುಣಗಳು ನನಗಿಷ್ಟ ಆದವು. ಹಾಗಾಗಿ ನಾನು ನಿಮ್ಮ ಗೆಳೆತನ ಮಾಡ್ತೀನಿ ಅನ್ಬೇಕಾರೆ ಅಲ್ಲಿದ್ದಂಥ ಎಲ್ಲರಿಗೂ ಕೂಡ ಖುಷಿಯಾಯಿತು. ಅಂದರೆ ಗೆಳೆತನವನ್ನು ನಾವು ಮಾಡ್ತೀವಿ ಅನ್ಬೇಕಾದಾಗ ಸುಮ್ಮನೆ ಮಾಡ್ತಕ್ಕಂಥಲ್ಲ, ಆಲೋಚನೆ ಮಾಡಿ ನಿರ್ಧಾರ ಮಾಡಬೇಕು ಅಂತಂದೇಳಿ. ಸರ್ವಜ್ಞ ಕವಿ ನಾವು ಎಂಥವರ ಗೆಳೆತನವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸಜ್ಜನರ ಸಂಘ ಬದು ಹೆಜ್ಜೇನು ಸವಿದಂತೆ, ದುರ್ಜನರ ಒಡನಾಟ ಕೆಸರೊಳಗೆ ಮುಳ್ಳು ತುಳಿದಂತೆ ಅನ್ನೋ ಮಾತನ್ನು ಹೇಳ್ತಾರೆ ಅಂತೇಳಿ. ನಮ್ಮ ಜೀವನದ ಎಲ್ಲ ಸುಖ ದುಃಖಗಳನ್ನ ಹಂಚಿಕೊಳ್ಳೋದಕ್ಕೆ ನಮಗೊಂದು ಒಳ್ಳೆ ಗೆಳೆತನ ಬೇಕು. ನಾವು ಸಂತೋಷವಾಗಿದ್ದಾಗ ಮಾತ್ರ ನಮ್ಮ ಜೊತೆಗಿದ್ದು, ನಮ್ಮ ಕಷ್ಟ ಬಂದಾಗ ನಮ್ಮ ಹತ್ರ ಸುಳಿದೇ ಇರತಕ್ಕಂಥ ಗೆಳೆಯರು ನಿಜವಾದ ಗೆಳೆಯರಲ್ಲ. ಪ್ರಾಣಕ್ಕೆ ಪ್ರಾಣವನ್ನು ಕೊಡ್ತಕ್ಕಂಥ ಗೆಳೆಯರು ಸಿದ್ಧರಾಗಬೇಕು. ನಮ್ಮ ತಪ್ಪುಗಳನ್ನ ತಿದ್ದಿ ನಡೆಸೋದ್ರ ಜೊತೆಗೆ ಯಾವುದೇ ರೀತಿಯ ಕಷ್ಟಗಳು ಬಂದರೂ ಕೂಡ ನಾನು ನಿನ್ನ ಜೊತೆಗಿರ್ತೇನೆ ಅಂತಕ್ಕಂಥ ಧೈರ್ಯವನ್ನು ಕೊಡಬೇಕು. ಆದ್ದರಿಂದ ಗೆಳೆತನ ಮಾಡೋದಕ್ಕಿಂತ ಮೊದಲು ಆ ವ್ಯಕ್ತಿಯ ಗುಣವನ್ನು ಅರ್ಥಕೊಳ್ಬೇಕಾಗತ್ತೆ ಅಂತಂದೇಳಿ ಕಣವೆಯವರು ಹೇಳಿದ್ರಲ್ಲ, ಗೆಳೆತನವೇ ಇಹಲೋಕಕ್ಕಿರುವ ಅಮೃತ, ಅದನ್ನು ಉಳಿದರೆ ಏನಿಹುದು ಜೀವನ್ಮೃತ ಅಂತಂದೇಳಿ. ಇಲ್ಲಿ ಕಣವೆಯವರು ಇನ್ನೂ ಒಂದು ಅದ್ಭುತವಾದ ಸಾಲ ಹೇಳ್ತಾರೆ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಎಂಬ ಗಾದೆ ನೋಡಿ ಕೇಳಿಹನು, ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿಹುದು ಎಂಬ ಸಾಹಸ ಮಾಡಿ ದೋಷವೇನು ಅಂತೇಳಿ. ಅಂದರೆ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತೇನು ಗಾದೆ ಮಾತು ಹೇಳ್ತಾರೆ, ಅದನ್ನು ಮೀರಿದಂಥದ್ದು ಗೆಳೆತನ ಅಂದರೆ ಏನಾದ್ರೂ ತಪ್ಪಾಗುತ್ತಾ ಅಂತಂದೇಳಿ. ಕಂಡ ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿಹನು ಇದರ ಅದನು. ಸುಮ್ಮನೆ ಹೊರನೋಟಕ್ಕೆ ಗೆಳೆತನವನ್ನು ನೋಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗೆಳೆತನವನ್ನು ಅನುಭವಿಸರಿಗೆ ಮಾತ್ರ ಅದರಲ್ಲಿರುವಂತಹ ಸಿಹಿ ಗೊತ್ತಾಗುತ್ತೆ ಅನ್ನೋದು ಕಣವಿಯವರ ಅರ್ಥ. ಇನ್ನೂ ಒಂದು ಸಾಲನ ಅವರು ಹೇಳ್ತಾ ಹೋಗ್ತಾರೆ. ಈ ಗೆಳೆಯರು ಹೇಗಿರಬೇಕು ಅಂದರೆ, ಗೆಳೆತನವನ್ನದಲ್ಲಿ ತಾನು ತೊಡಗಿಸ್ಕೊಂಡಾಗ ಯಾವತ್ತು ಕೂಡ ಗೆಳೆತನವನ್ನು ತಲೆ ತಗ್ಗಿಸುವಂತಹ ಕೆಲಸವನ್ನು ಮಾಡಬಾರ್ದು. ಆ ಗೆಳೆತನವನ್ನು ಎತ್ತಿ ಹಿಡಿಯೋ ಪ್ರಯತ್ನವನ್ನು ಮಾಡಬೇಕು. ಯಾವ ಥರದಲ್ಲಿ ಶ್ರೀಗಂಧದ ಥರದಲ್ಲಿ ಅಂತ ಹೇಳ್ತಾರೆ. ಅಂದರೆ ತಾನು ನಶಿಸುತ್ತಾ ಹೋದರೂ ಪರಿಮಳವನ್ನು ಚೆಲ್ಲುವುದನ್ನು ಬಿಡೋದಿಲ್ಲ. ಹಾಗೆ ಗೆಳೆತನದಲ್ಲಿ ನಾನು ನಶಿಸ್ತಾ ಹೋದರೂ ನನ್ನ ಗೆಳೆತನವನ್ನು ಎಂದು ಕೂಡ ನಶಿಸಲಿಕ್ಕೆ ಬಿಡಲ್ಲ ಅಂತಕ್ಕಂಥ ಗುಣ ಯಾರಲ್ಲಿ ಬರುತ್ತೋ ಅದು ನಿಜವಾದಂತಹ ಒಂದು ಅದ್ಭುತವಾದಂತಹ ಒಳ್ಳೆಯ ಗೆಳೆತನ ಆಗಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಗೆಳೆತನ ನಮ್ಮನ್ನು ಬೆಳೆಸುವ ಥರದಲ್ಲಿ ಇರಬೇಕು, ಬಳಸಿಕೊಳ್ಳುವ ಥರದಲ್ಲಿ ಇರಬಾರ್ದು ಅನ್ನೋ

0: ಅಂತ ಹೇಳ್ತಾ ಗುಣ ನೋಡಿ ಗೆಳೆತನ ಮಾಡುವಂತಕ್ಕಂಥ ಗಾದೆಯ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ, ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.
1: ಗುಣ ನೋಡಿ ಗೆಳೆತನ ಮಾಡು ಎನ್ನುವಂತಹ ಒಂದು ಗಾದೆ ಮಾತಿಗೆ ಪೂರಕವಾಗಿ ಒಂದು ಕಥೆಯನ್ನ ಸಹ ಹೇಳಿದಂತಹ ಚೇತನ್ ಸಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಗಾದೆ ಮಾತುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
5: ಬನ್ನಿ ಬನ್ನಿ ಬನ್ನಿ ತಂಟೆಕೋರ ಮಕ್ಕಳೇ, ಇವತ್ತು ಕತೆ ಮೊದಲೇ ಯೋಚನೆ ಮಾಡಿಟ್ಟಿದ್ದೀನಿ.
6: ಯಾರ ಬಗ್ಗೆ?
5: ಯಾರ ಬಗ್ಗೆ ಯಾವ ವಿಷಯ ಅಂತ ಹೇಳ್ತೀನಿ, ತಡೀರಿ. ನಮ್ಮ ನಿಮ್ಮ ಭಾರತದ ಹೆಮ್ಮೆಯ ಪುತ್ರ ವಿವೇಕಾನಂದರ ಮತ್ತೊಂದು ಕತೆ ಇದು ಮಕ್ಕಳೇ.
6: ಓಹೋ, ವಿವೇಕಾನಂದರ ಕತೆ?
7: ಅವ್ರ ಕತೆ ನಮಗೂ ಇಷ್ಟನೇ.
5: ಇದು ಅವರ ನೆನಪಿನ ಶಕ್ತಿಯ ತೀಕ್ಷ್ಣತೆಯ ಬಗ್ಗೆ ಕತೆಯಾಗಿದೆ. ಕೇಳಿದ್ರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಿ. ಕೇಳಿ ಈಗ ಆ ಕತೆನ. ವಿವೇಕಾನಂದರು ಮೇರೆಟ್ನಲ್ಲಿ ಇದ್ದಾಗ ನಡೆದ ಘಟನೆ ಇದು ಮಕ್ಕಳೇ. ಅವರು ತುಂಬ ಪುಸ್ತಕ ಪ್ರೇಮಿಗಳಾಗಿದ್ದರು. ಸದಾ ಒಂದಲ್ಲ ಒಂದು ಪುಸ್ತಕದ ಅಧ್ಯಯನದಲ್ಲಿ ನಿರತರಾಗಿರ್ತಿದ್ರು. ತಮ್ಮ ಜ್ಞಾನ ದಾಹವನ್ನು ತಣಿಸ್ಲಿಕ್ಕಾಗಿ ಅವರು ಸದಾ ಅಲ್ಲಿನ ಗ್ರಂಥಾಲಯಕ್ಕೆ ಭೇಟಿ ನೀಡ್ತಾ ಇದ್ರು. ದಿನ ಗ್ರಂಥಾಲಯಕ್ಕೆ ಹೋಗಿ 400, 500, 600 ಪುಟಗಳ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಗ್ರಂಥಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ರು. ಅದನ್ನು ತಮ್ಮ ವಾಸಸ್ಥಳಕ್ಕೆ ತಗೊಂಡು ಹೋಗಿ ಮರುದಿನ ಅದನ್ನು ಲೈಬ್ರರಿಗೆ ವಾಪಸ್ ಮಾಡ್ತಾ ಇದ್ರು. ಪುನಃ ಅಷ್ಟೇ ಪುಟಗಳ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಆರಿಸ್ಕೊಂಡು ತಗೊಂಡು ಹೋಗಿ ಮರುದಿನ ಮರಳಿಸ್ತಾ ಇದ್ರು. ಇದು ಹೀಗೆ 16 ದಿನಗಳು ನಡೆಯುತ್ತೆ. ದೊಡ್ಡ ದೊಡ್ಡ ಪುಸ್ತಕವನ್ನು ಗ್ರಂಥವನ್ನು ತಗೊಂಡು ಹೋಗೋದು, ಮರುದಿನ ಅದನ್ನು ವಾಪಸ್ಸು ತಂದುಕೊಡೋದು. ಆ ಗ್ರಂಥಾಲಯದ ಮೇಲಾಧಿಕಾರಿ ಲೈಬ್ರೇರಿಯನ್ನು ಇದನ್ನು ಗಮನಿಸ್ತಲೇ ಇದ್ರು. ಈ ಯುವಕ ತಾನು ಮಹಾಜ್ಞಾನಿ ಅಂತ ತೋರಿಸ್ಕೊಳ್ಳೋಕ್ಕೆ ಈ ರೀತಿ ನಾಟಕ ಆಡ್ತಾ ಇದ್ದಾನೆ. ಯಾರಿಗೆ 500, 600 ಪುಟಗಳ ಪುಸ್ತಕವನ್ನು ಒಂದು ದಿನದಲ್ಲಿ ಓದೋಕ್ಕೆ ಸಾಧ್ಯ ಆಗುತ್ತೆ? ಅದು ಹೀಗೆ ನಿರಂತರವಾಗಿ ಒಂದು ರೀತಿ ಶೋಕಿ ಮಾಡ್ತಾ ಇದ್ದಾನೆ ಈ ಹುಡುಗ ಅಂತ ಮನಸ್ಸಿನಲ್ಲಿ ಸಿಡಿಮಿಡಿಗೊಳ್ತಾನೆ ಆ ಲೈಬ್ರೇರಿಯನ್. ಅವತ್ತು ಕೂಡ ವಿವೇಕಾನಂದರು ಬಂದು ಒಂದು ಬೃಹದಾಕಾರದ ಪುಸ್ತಕವನ್ನು ತಗೊಂಡು ಲೈಬ್ರೇರಿಯನ್ ಹತ್ರ ಬರ್ತಾರೆ. ಅವರಿಗಾಗೇ ಕಾಯ್ತಾ ಕೂತಿದ್ದ ಲೈಬ್ರೇರಿಯನ್, ಏನಯ್ಯ ಮಹಾಶಯ, ದಿನಾಲೂ ಇಷ್ಟು ದೊಡ್ಡ ದೊಡ್ಡ ಪುಸ್ತಕ ತಗೊಂಡು ಹೋಗಿ ಮರುದಿನಾನೇ ತಂದು ಕೊಡ್ತಾ ಇದೆಯಲ್ಲ, ಅದನ್ನು ಓದೋ ಕಷ್ಟ ತಗೋತಾ ಇದೆಯೋ, ಇಲ್ಲ ಸುಮ್ಮನೆ ಓದಿ ನಾಟಕ ಮಾಡ್ತಾ ಇದೆಯಾ ಅಂತ ವಿವೇಕಾನಂದರನ್ನು ಕುಟುಕ್ತಾನೆ. ವಿವೇಕಾನಂದರು, ಇಲ್ವಲ್ಲ, ಎಲ್ಲನೂ ಓದಿಯೇ ನಾನು ವಾಪಸ್ ಮಾಡ್ತಾ ಇದ್ದೀನಿ ಅಂತ ಶಾಂತವಾಗಿ ಉತ್ತರ ಕೊಟ್ಟರು. ಆಗ ಆ ಲೈಬ್ರೇರಿಯನ್ ಕೊಂಕ್ನಿಂದ, ಸುಳ್ಳನ್ನು ಬೇರೆಯವರು ನಂಬೋ ರೀತಿಯಲ್ಲಿ ಹೇಳಬೇಕಪ್ಪ, ಇಂತಹ ಬೃಹದಾಕಾರದ ಪುಸ್ತಕವನ್ನು ಯಾರಿಗೆ ತಾನೇ ಒಂದು ದಿನದಲ್ಲಿ ಓದೋಕ್ಕೆ ಸಾಧ್ಯ, ಯಾರಾದರೂ ನಂಬುವಂತ ಮಾತಾಡು ಅಂತಂದ.
6: ಹ್ಞೂ, ಹಾಗೆ ಅನ್ಸತ್ತೆ ಅಲ್ವಾ?
8: ಹೌದಲ್ವಾ, ಒಂದು ದಿನದಲ್ಲಿ ಅದನ್ನ ಓದಿ ಮುಗಿಸೋದು ಅಂದ್ರೆ ಏನು?
5: ಹಾ, ಹಾಗೆ ಅನ್ಸುತ್ತೆ. ಆದ್ರೆ ನಿಜವಾದ ಸ್ಥಿತಿ ಏನು ಅಂತ ನೋಡೋಣ ಬನ್ನಿ. ಆಗ ವಿವೇಕಾನಂದರು, ಅಂದ್ರೆ ನಾನು ಈ ಎಲ್ಲ ಪುಸ್ತಕಗಳನ್ನ ಓದ್ದೆ ಹಾಗೆ ವಾಪಸ್ ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಮ ಮಾತಿನ ಅರ್ಥನಾ? ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡಿ, ನೀವು ನನ್ನನ್ನ ಪರೀಕ್ಷೆ ಮಾಡಿ ನೋಡಿ. ನಾನು ಇಷ್ಟು ದಿನ ಓದಿದ ಎಲ್ಲ ಪುಸ್ತಕಗಳ ಹೆಸರು ನನ್ನಾಲ್ಗೆ ಮೇಲಿದೆ. ನೀವು ಅವುಗಳಲ್ಲಿ ಯಾವುದೇ ಪುಸ್ತಕದ ಯಾವುದೇ ಭಾಗದಿಂದ ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡ್ತೀನಿ ಅಂತ ಸವಾಲು ಹಾಕ್ತಾರೆ ಲೈಬ್ರೇರಿಯನ್ನ. ಓಹೋ, ನೋಡೇ ಬಿಡೋಣ ಎಷ್ಟು ಉದ್ದಟತನದಿಂದ ಮಾತಾಡ್ತಾ ಇದ್ದಾನೆ, ಪರೀಕ್ಷೆ ಆಗೇ ಹೋಗಲಿ ಅಂತ ಅವನು ಓದಿದ ಪುಸ್ತಕಗಳಲ್ಲಿ 4

0: ಇದನ್ನು ತಂದು ತನಗೆ ತೋಚಿದ ಪುಟಗಳನ್ನು ತೆರೆದು ಪ್ರಶ್ನೆಯನ್ನು ಮಾಡ್ತಾನೆ. ವಿವೇಕಾನಂದರು ಎಲ್ಲವಕ್ಕೂ ಸಮಂಜಸವಾಗಿ ಸರಿಯಾಗಿ ಉತ್ತರವನ್ನು ಕೊಡ್ತಾರೆ. ಬಹುಶಃ ಇದು ಕಾಕತಾಳೀಯವಾಗಿ ಉತ್ತರಿಸ್ತಾ ಇದ್ದಾನೆ ಅಂತ ತಿಳಿದು ಅವನು ಬೇರೆ ಬೇರೆ ಪುಸ್ತಕಗಳ ಮೂಲೆ ಮೂಲೆಗಳಿಂದ ವಿವೇಕಾನಂದರಿಗೆ ಪ್ರಶ್ನೆಯನ್ನು ಹಾಕ್ತಾನೆ. ವಿವೇಕಾನಂದರು ಸ್ವಲ್ಪನೂ ತಡಬಡಿಸದೆ ಎಲ್ಲವಕ್ಕೂ ಸರಿಯಾಗಿ ಉತ್ತರವನ್ನು ಕೊಡ್ತಾರೆ. ಲೈಬ್ರೇರಿಯನ್ನು ಮೂಕನಾಗ್ಬಿಡ್ತಾನೆ. ಅವನಿಗೆ ಅತ್ಯಾಶ್ಚರ್ಯವೂ ಆಗುತ್ತೆ. ಹೀಗೂ ಉಂಟೆ ಅಂತ ಆತ ತನ್ನ ಮೂಗಿನ ಮೇಲೆ ಬೆರಳಿಟ್ಟ. ಆಗ ಆತ ಅತೀ ಆದರದಿಂದ, ಏನಪ್ಪ ಈ ರೀತಿಯ ಕುಶಾಗ್ರಮತಿಯನ್ನು ನೀನು ಹೇಗೆ ಗಳಿಸಿದೆ? ನನಗಂತೂ ಇದೊಂದು ಪವಾಡ ಅಂತಲೇ ಅನಿಸ್ತಾ ಇದೆ. ಇಂತಹ ಜ್ಞಾಪಕ ಶಕ್ತಿಯನ್ನು ನಾನು ಇದುವರೆಗೆ ನೋಡೇ ಇಲ್ಲ. ಇದನ್ನು ನೀನು ಹೇಗೆ ಸಾಧಿಸಿದೆ ಅಂತ ಕೇಳ್ದ. ಅದೊಂದು ಜಗತ್ತಿನ ಆಶ್ಚರ್ಯಗಳಲ್ಲಿ ಒಂದು ಅನ್ನೋ ಹಾಗೆ. ಆಗ ವಿವೇಕಾನಂದರು, ಸತತ ಪರಿಶ್ರಮ ಮತ್ತು ನಿರಂತರವಾದ ಅಭ್ಯಾಸದಿಂದ ನಾನು ಇಂತಹ ಕೌಶಲ್ಯವನ್ನು ಗಳಿಸಿದ್ದೇನೆ. ನಾನು ಓದುವಾಗಲೆಲ್ಲ ನನ್ನ ಮನಸ್ಸು ಸಂಪೂರ್ಣವಾಗಿ ಓದ್ನಲ್ಲೇ ಕೇಂದ್ರೀಕೃತವಾಗಿರುತ್ತೆ. ಹಾಗಾಗಿ ಅತಿ ವೇಗವಾಗಿ ಎಲ್ಲವನ್ನು ಗ್ರಹಿಸಿಬಿಡ್ತೇನೆ. ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ನನಗೊಬ್ಬನಿಗೆ ಮಾತ್ರವಲ್ಲ, ಎಲ್ಲರಿಗೂ ಇದು ಸಾಧ್ಯ. ಒಂದು ಮಗು ಮೊದಲು ಒಂದು ಶಬ್ದವನ್ನು ಗ್ರಹಿಸುತ್ತೆ, ಆಮೇಲೆ ಅದಕ್ಕೆ ಪೂರಕವಾದ ಇತರ ಶಬ್ದಗಳನ್ನು ಅರ್ಥೈಸಿಕೊಳ್ಳುತ್ತೆ, ಆಮೇಲೆ ವಾಕ್ಯ ರಚನೆ ಮಾಡುತ್ತೆ. ಅದರ ಪೂರ್ಣ ಗಮನ ಈ ಪ್ರಕ್ರಿಯೆಯತ್ತ ಇರುತ್ತೆ. ಇದು ಕೂಡ ಹಾಗೆ ಅಂತ ಹೇಳಿದರು. ಲೈಬ್ರೇರಿಯನ್ ಆದರೂ ಕೂಡ ಇದು ಎಲ್ಲರಿಂದ ಆಗೋ ಕೆಲಸ ಅಲ್ಲ ಅಂತ ಜೋರಾಗಿ ತಲೆ ಆಡಿಸಿದರು. ವಿವೇಕಾನಂದರು ಏಕಸಂಧಿ ಗ್ರಾಹಿಗಳಾಗಿದ್ದರು. ಅಂದರೆ ಒಂದೇ ಸಮಯಕ್ಕೆ ಹಲವು ವಿಷಯಗಳನ್ನು ಗ್ರಹಿಸಿಬಿಡ್ತಾ ಇದ್ರು. ಕ್ಷಣಾರ್ಧದಲ್ಲಿ ಎಲ್ಲವನ್ನೂ ಗ್ರಹಿಸಿಬಿಡ್ತಿದ್ರು. ಅಂತಹ ದಿವ್ಯ ಭವ್ಯ ವ್ಯಕ್ತಿತ್ವದ ಎದುರು ನತಮಸ್ತಕರಾಗದೆ ಇರೋಕ್ಕೆ ನಮಗೆ ಸಾಧ್ಯನಾ? ಹಾಗಾಗಿ ಸ್ವಾಮಿ ವಿವೇಕಾನಂದರಿಗೆ ಒಂದು ದೊಡ್ಡ ಸೆಲ್ಯೂಟ್ ಹೊಡೀರಿ ನೋಡೋಣ ಮಕ್ಕಳೇ.
1: ಸೆಲ್ಯೂಟ್ ವಿವೇಕಾನಂದಜಿ, ನೀವು ನಮ್ಮ ಹೆಮ್ಮೆ.
0: ಹೀಗೆ ಮಾನವನು ಮನಸ್ಸು ಮಾಡಿದಲ್ಲಿ ಏನನ್ಬೇಕಾದರೂ ಸಾಧಿಸಬಲ್ಲ. ಅದಕ್ಕೆ ತಕ್ಕ ಪರಿಶ್ರಮ, ಸತತ ಅಭ್ಯಾಸ ನಮ್ದಾಗಬೇಕು ಅಷ್ಟೇ.
2: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
3: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಹೆಂಗಮ್ಮ ಮಲ್ಗೆ ಮಾರು, ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
5: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
4: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
6: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
6: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
7: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
6: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
7: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:00 ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
2: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
8: ಹಾ ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
2: ರೇಡಿಯೋದಲ್ಲಿ ಕತೆನಾ?
8: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
4: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
9: ಏನಮ್ಮ ಇದು, ರೂಮ್ ತುಂಬಾ ಕಸ ಆಡಿಸ್ಕೊಂಡಿದ್ಯಲ್ಲಮ್ಮ.
8: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
9: ನೋಡು ಎಷ್ಟು ವೇಸ್ಟೇಜು. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
8: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
9: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ಗಳನ್ನ ಕಡಿಮೆ ಮಾಡಬಹುದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
8: ಸರಿಯಪ್ಪ.
5: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
10: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
11: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
10: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
10: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
11: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
12: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
13: ನಾನೊಬ್ಬ ನಿವೃತ್ತ ಶಿಕ್ಷಕ, ನನ್ನ ಮಗ ಆದಿಚುಂಚನಗಿರಿ PU ಕಾಲೇಜ್ನಲ್ಲಿ ಓದ್ದ, ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳಕ್ಕೆ ಸಾಧ್ಯವಾಯಿತು.
14: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್, ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
15: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ PU ಕಾಲೇಜು. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು, ಸೊ ನನಗೆ ಆರಾಮಾಯಿತು.
16: ಹಾಯ್, ಐ ಆಮ್ ಎ ಡಾಕ್ಟರ್. I have seen many colleges, but for the holistic development of your children, there is no better college like Sri Adichunchanagiri PU College, Shivamogga.
15: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
16: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
15: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
17: ತಾಯಿ ಹಾಲು ಇಳಿಸಿದಾಗಿಂದ ಮಗು

ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ದಿನದ ವಿಶೇಷ ಕಾರ್ಯಕ್ರಮ. ಮಲೆನಾಡು ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳ ಸಾರ್ವಜನಿಕರ ಹಿತದೃಷ್ಟಿಯಿಂದ ಶಿವಮೊಗ್ಗದಲ್ಲಿ ಸಂಚಾರಿ ಹೈಕೋರ್ಟ್ ಪೀಠವನ್ನು ಸ್ಥಾಪಿಸಬೇಕೆಂಬ ನ್ಯಾಯಸಮ್ಮತ ಹೋರಾಟಕ್ಕೆ ಜೆಸಿಐ ಶಿವಮೊಗ್ಗ ವಿವೇಕ್ ಸಂಸ್ಥೆಯು ತನ್ನ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದೆ. ಶಿವಮೊಗ್ಗ ನಗರದ ವಕೀಲರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನೆ ಹಾಗೂ ಹೋರಾಟ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸಕ್ರಿಯವಾಗಿ ಪಾಲ್ಗೊಂಡು ಹೋರಾಟಕ್ಕೆ ಧ್ವನಿಗೂಡಿಸಿದರು. ಈ ಸಂದರ್ಭದಲ್ಲಿ ಶಿವಮೊಗ್ಗದ ಹಿರಿಯ ವಕೀಲರು, ಗೌರವಾಧ್ಯಕ್ಷರೂ ಆದ ಬಸಪ್ಪ ಗೌಡ್ರು ಶಿವಮೊಗ್ಗದಲ್ಲಿ ಸಂಚಾರಿ ಪೀಠಕ್ಕಾಗಿ ಹೆಚ್ಚಿನ ಬೆಂಬಲವನ್ನು ನೀಡಿದರು. ಹೆಚ್ಚಿನ ವಕೀಲರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜೆಸಿಐ ಶಿವಮೊಗ್ಗ ವಿವೇಕ್ ಸಂಸ್ಥೆಯ 2026 ಸಾಲಿನ ಅಧ್ಯಕ್ಷರಾದ ಜೆಸಿ ವಿಜಯಲಕ್ಷ್ಮಿ ಕದಂಬ ಅವರು, ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಯಾಗುವುದು ಇಂದಿನ ತುರ್ತು ಅಗತ್ಯವಾಗಿದೆ. ಇದರಿಂದ ಈ ಭಾಗದ ಜನರಿಗೆ ಮತ್ತು ವಕೀಲರಿಗೆ ಕಾಲಹರಣ ಹಾಗೂ ಆರ್ಥಿಕ ಹೊರೆ ತಪ್ಪಲಿದ್ದು ಶೀಘ್ರ ನ್ಯಾಯ ಸಿಗಲು ಸಹಕಾರಿಯಾಗಲಿದೆ. ಈ ಪವಿತ್ರ ಹೋರಾಟಕ್ಕೆ ನಮ್ಮ ಸಂಸ್ಥೆಯು ಸದಾ ಬೆಂಬಲವಾಗಿ ನಿಲ್ಲಲಿದೆ ಎಂದು ತಿಳಿಸಿದರು. ನ್ಯಾಯದಾನ ಪ್ರಕ್ರಿಯೆ ಜನಸಾಮಾನ್ಯರ ಸನಿಹಕ್ಕೆ ಬರಬೇಕು. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆಯಾಗುವವರೆಗೂ ನಮ್ಮ ಬೆಂಬಲ ಮುಂದುವರಿಯುತ್ತದೆ. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪೂರ್ವ ಅಧ್ಯಕ್ಷರಾದ ಪ್ರಮುಖರಾದ ಜೆಸಿ ಉದಯ್ ಕದಂಬ, ಜೆಸಿ ಕಾಟನ್ ಜಗದೀಶ್, ಜೆಸಿ ಸತೀಶ್ ಕುಮಾರ್ ಎಸ್, ಎಸ್ಜೆಸಿ ಸಾಫ್ಟ್ವೇರ್ ಜಗದೀಶ್ ಸೇರಿದಂತೆ ಶಿವಮೊಗ್ಗ ನಗರದ ಜೆಸಿಐ ಸಂಸ್ಥೆಯ ಹಲವಾರು ಹಿರಿಯ ಹಾಗೂ ಕಿರಿಯ ಜೆಸಿ ಬಾಂಧವರು ಪಾಲ್ಗೊಂಡು ವಕೀಲರ ಹೋರಾಟಕ್ಕೆ ಸಾಥ್ ನೀಡಿದರು. ಮುಂದಿನ ವಿವರ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಸಾಧನೆ ಸಾಧಿಸಲು ಶಾಸನಗಳಲ್ಲಿ ಅಡಕವಾಗಿರುವ ಕಾನೂನು ವ್ಯಾಖ್ಯಾನಗಳ ಆಳವಾದ ಅಧ್ಯಯನ ಅತ್ಯವಶ್ಯಕವಾಗಿದೆ ಎಂದು ನೂತನ ನ್ಯಾಯಾಧೀಶರಾದ ಅನನ್ಯ ಶಾಸ್ತ್ರಿ ಹೇಳಿದರು. ಶಿವಮೊಗ್ಗ ನಗರದ ಸಿ ಭೀಮಸೇನರಾವ್ ಕಾನೂನು ಮಹಾವಿದ್ಯಾಲಯದ ವತಿಯಿಂದ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಿದ್ದ ನೂತನ ನ್ಯಾಯಾಧೀಶರಾಗಿ ನೇಮಕಗೊಂಡಿರುವ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳ ಅಭಿನಂದನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಸೋಲಿನಿಂದ ಹೊಸ ಅನುಭವಗಳನ್ನು ಕಲಿಯುವ ಮನಸ್ಥಿತಿ ಬೆಳೆಸಿಕೊಳ್ಳಬೇಕು. ಸೋಲಿನ ರುಚಿಯಿಂದ ಯಶಸ್ಸಿನ ಸಿಹಿ ಮತ್ತಷ್ಟು ದುಪ್ಪಟ್ಟಾಗುತ್ತದೆ. ಎಲ್ಲರನ್ನೂ ಸಂತೈಸುತ್ತೇನೆ ಎಂಬ ಭ್ರಮೆಯಲ್ಲಿ ಇರಬಾರದು. ಬದುಕಿನ ದುರ್ಗಮ ಹಾದಿಯಲ್ಲಿ ಯಶಸ್ಸಿನ ಗುರಿ ತಲುಪಲು ಕಠಿಣ ಪರಿಶ್ರಮ ಅಗತ್ಯ. ಎಂಎಸ್ಸಿ ಪದವಿ ಪಡೆದಿದ್ದ ನನಗೆ ಕಾನೂನು ಕಾಲೇಜಿನ ಉಪನ್ಯಾಸಕರು ನೀಡಿದ ಬೋಧನೆ ಸಮಾಜದ ಬಗ್ಗೆ ಹೊಸ ಕುತೂಹಲ ಮೂಡಿಸಿತು ಎಂದು ಅವರು ಸ್ಮರಿಸಿದರು. ಅಭಿನಂದನೆ ಸ್ವೀಕರಿಸಿದ ಮತ್ತೋರ್ವ ನ್ಯಾಯಾಧೀಶೆ ರಕ್ಷಿತಾ ಕೆಎಸ್ ಮಾತನಾಡಿ, ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಜೀವನ ಮೌಲ್ಯಗಳನ್ನು ನಮ್ಮ ಉಪನ್ಯಾಸಕ ವೃಂದ ಕಲಿಸಿಕೊಟ್ಟಿದೆ. ಗ್ರಾಮೀಣ ಪ್ರದೇಶದಿಂದ ಬಂದ ನಮಗೆ ಯಾವುದೇ ನ್ಯಾಯಾಂಗ ಹಿನ್ನೆಲೆ ಇರಲಿಲ್ಲ. ದೊಡ್ಡ ಕನಸುಗಳನ್ನು ಕಾಣಲು ಪ್ರಯತ್ನಿಸಿ ಸಣ್ಣ ಅವಕಾಶವನ್ನು ದೊಡ್ಡ ಸಾಧನೆಗೆ ದಾರಿಯನ್ನಾಗಿ ಮಾಡಿಕೊಳ್ಳಬೇಕು. ಯಶಸ್ಸಿಗೆ ಜ್ಞಾನದ ಜೊತೆಗೆ ಕೌಶಲ್ಯ, ಆತ್ಮವಿಶ್ವಾಸ ಮತ್ತು ನಿರಂತರ ಪರಿಶ್ರಮವೂ ಅಗತ್ಯ ಎಂದು ತಿಳಿಸಿದರು. ರಾಷ್ಟ್ರೀಯ ಶಿಕ್ಷಣ ಸಮಿತಿ ಅಧ್ಯಕ್ಷ ಜಿಎಸ್ ನಾರಾಯಣರಾವ್ ಮಾತನಾಡಿ, ಪ್ರಜಾಪ್ರಭುತ್ವದ ಉಳಿವು ಮತ್ತು ರಕ್ಷಣೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಅವಲಂಬಿತವಾಗಿದೆ. ಆಳುವವರ ಅಜ್ಞಾನದಿಂದ ನ್ಯಾಯಾಂಗದ ಮೇಲೆ ಹೆಚ್ಚಿನ ಹೊರೆ ಉಂಟಾಗುತ್ತಿದೆ. ಸಂಪತ್ತು ಮತ್ತು ಸರಳತೆಯ ನಡುವೆ ಸರಳತೆಗೆ ಎಂದಿಗೂ ಬೆಲೆ ಕಟ್ಟಲಾಗದು. ನಾವು ಅಲಂಕರಿಸುವ ಉನ್ನತ ಹುದ್ದೆಗಳು ನಮ್ಮ ಸೌಜನ್ಯತೆಯನ್ನು ಕಳೆದುಕೊಳ್ಳುವಂತೆ ಮಾಡಬಾರದು ಎಂದು ಅಭಿಪ್ರಾಯಪಟ್ಟರು. ಎನ್ಇಎಸ್ ಕಾರ್ಯದರ್ಶಿ ಎಸ್ಎನ್ ನಾಗರಾಜ್ ಮಾತನಾಡಿ, ನ್ಯಾಯಾಂಗ ವ್ಯವಸ್ಥೆಯು ಅತ್ಯಂತ ಹೊಣೆಗಾರಿಕೆಯ ಕ್ಷೇತ್ರವಾಗಿದೆ. ನ್ಯಾಯ ನೀಡುವ ವ್ಯಕ್ತಿಯು ವೈಜ್ಞಾನಿಕ ಮನೋಭಾವ, ವೃತ್ತಿಪರ ನಿಷ್ಠೆ, ಸಹಾನುಭೂತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಹೊಂದಿರಬೇಕು. ನ್ಯಾಯಾಧೀಶರ ತೀರ್ಪುಗಳು ಸಮಾಜದ ಮೇಲೆ ದೀರ್ಘಕಾಲದ ಪ್ರಭಾವ ಬೀರುತ್ತವೆ. ಆದ್ದರಿಂದ ಅವರ ವ್ಯಕ್ತಿತ್ವ, ಪ್ರಾಮಾಣಿಕತೆ ಮತ್ತು ಸಂಸ್ಕಾರಗಳು ಅತ್ಯಂತ ಮಹತ್ವ ಪಡೆಯುತ್ತವೆ. ನ್ಯಾಯಾಂಗ ವ್ಯವಸ್ಥೆಯ ಸೌಲಭ್ಯಗಳು ಸಾಮಾನ್ಯ ಜನರಿಗೂ ತಲುಪುವಂತೆ ನೂತನ ನ್ಯಾಯಾಧೀಶರು ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು. ಇನ್ನೋರ್ವ ನೂತನ ನ್ಯಾಯಾಧೀಶೆ ಸಂಯುಕ್ತ ಮುಪ್ಪಾನೆ, ಎನ್ಇಎಸ್ ನಿರ್ದೇಶಕ ಎಂಎಸ್ ಅನಂತದತ್ತ, ಶೈಕ್ಷಣಿಕ ಆಡಳಿತಾಧಿಕಾರಿ ಎಎನ್ ರಾಮಚಂದ್ರ ಮಾತನಾಡಿದರು. ಎನ್ಇಎಸ್ ನಿರ್ದೇಶಕರಾದ ಟಿಆರ್ ಅಶ್ವಥನಾರಾಯಣ ಶೆಟ್ಟಿ, ಎಚ್ಸಿ ಶಿವಕುಮಾರ್, ಐಕ್ಯುಎ

ಸಂಯೋಜಕ ಡಾಕ್ಟರ್ ಕಾಂತರಾಜ್ ಉಪಸ್ಥಿತರಿದ್ದರು. ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಎ ಅನಲಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
2: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
2: ಏನು, ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಶಿವಮೊಗ್ಗ ಜಿಲ್ಲೆಯಲ್ಲಿ 2026-27 ಸಾಲಿನ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಜೂನ್ 28 ನಡೆಯಲಿದೆ. ಅಂದು ಭಾನುವಾರ ಬೆಳಗ್ಗೆ 8 ಸಂಜೆ 5 5 ಎಲ್ಲ ಮಕ್ಕಳಿಗೂ ಲಸಿಕೆ ಹಾಕಲಾಗುವುದು. ಈ ಹಿಂದೆ ಲಸಿಕೆ ಹಾಕಿಸಿದ್ದರೂ ಪೋಷಕರು ತಮ್ಮ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಬೇಕೆಂದು ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್ ತಿಳಿಸಿದರು. ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿಯ ಪ್ರಥಮ ಸಭೆಯಲ್ಲಿ ಅವರು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದರು. ಇದು ರಾಷ್ಟ್ರೀಯ ಕಾರ್ಯಕ್ರಮ ಆಗಿರುವುದರಿಂದ ಪ್ರತಿಯೊಬ್ಬರೂ ಜವಾಬ್ದಾರಿ ನಿರ್ವಹಿಸಬೇಕು. ಲಸಿಕಾ ಕೇಂದ್ರಗಳಿಗೆ ಮಕ್ಕಳನ್ನು ಕರೆತರಲು ಶಾಲೆ ಮಕ್ಕಳು, ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು, ವಿವಿಧ ಸೇವಾ ಸಂಸ್ಥೆಗಳ ಪದಾಧಿಕಾರಿಗಳು, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳು, ಯೋಜನಾಭಿವೃದ್ಧಿ ಅಧಿಕಾರಿಗಳು, ಗ್ರಾಮಾಡಳಿತ ಅಧಿಕಾರಿಗಳು, ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಮಾಜಿ ಸದಸ್ಯರು, ರಾಜಕೀಯ ಮುಖಂಡರು ಸಹಕರಿಸಬೇಕು. ಎಲ್ಲರೂ ಕೈಜೋಡಿಸುವ ಮೂಲಕ ಶಿವಮೊಗ್ಗ ಜಿಲ್ಲೆಯಲ್ಲಿ 100% ಪೋಲಿಯೋ ಲಸಿಕೆಯನ್ನು ಹಾಕುವ ಮೂಲಕ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ಎಂದರು. ಪಲ್ಸ್ ಪೋಲಿಯೋ ಹನಿ ಹಾಕುವುದಕ್ಕಾಗಿ ಬೂತ್ಗಳನ್ನು ತೆರೆಯಲು ಶಾಲಾ ಕೊಠಡಿಗಳು, ಅಂಗನವಾಡಿ ಕಟ್ಟಡಗಳು ಸೇರಿದಂತೆ ಅಗತ್ಯವಿರುವ ಇತರೆ ಸರಕಾರಿ ಮತ್ತು ಅರೆಸರಕಾರಿ ಕಟ್ಟಡಗಳಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು. ಲಸಿಕಾ ಅಭಿಯಾನದ ಸುಗಮ ಸಂಚಾರಕ್ಕಾಗಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಂದ ಜೀಪುಗಳ ವ್ಯವಸ್ಥೆ ಮಾಡಬೇಕು. ಜೂನ್ 27 ಜುಲೈ 1 ಶಿವಮೊಗ್ಗ ಜಿಲ್ಲಾದ್ಯಂತ ನಿರಂತರ ವಿದ್ಯುತ್ ಸರಬರಾಜು ಇರುವಂತೆ ನೋಡಿಕೊಳ್ಳಲು ಮೆಸ್ಕಾಂ ಅಧಿಕಾರಿಗಳಿಗೆ ಸೂಚಿಸಿದರು. ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಕಸ ವಿಲೇವಾರಿ ವಾಹನಗಳಲ್ಲಿ ಆಡಿಯೋ ಜಿಂಗಲ್ಸ್ ನುಡಿಸಬೇಕು. ಹಿಂದಿನ ದಿನವೇ ಮಕ್ಕಳಿಂದ ಜಾಥಾ ನಡೆಸಿ ಸುತ್ತಮುತ್ತ ಜಾಗೃತಿ ಮೂಡಿಸಬೇಕು. ಕಾರ್ಮಿಕ ಇಲಾಖೆ ಸೇರಿದಂತೆ ಇತರೆ ಇಲಾಖೆಗಳು ಅಭಿಯಾನ ಯಶಸ್ವಿಗೊಳಿಸಲು

ಜೋಡಿಸಬೇಕೆಂದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಸುಜಾತ, ಶಿವಮೊಗ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ನಟರಾಜ್, ಡಿಎಸ್ಒ ಡಾಕ್ಟರ್ ನಾಗರಾಜ್ ನಾಯ್ಕ್, ಶಿವಮೊಗ್ಗ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಗುಡದಪ್ಪ ಕಸಬಿ ಮತ್ತಿತರರು ಇದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈವರೆಗೆ KFD 123 ಪಾಸಿಟಿವ್ ಪ್ರಕರಣಗಳಿದ್ದು ಚಿಕಿತ್ಸೆ ನಡೆಸಲಾಗುತ್ತಿದೆ. ಒಟ್ಟು 5 ಸಾವು ಸಂಭವಿಸಿದೆ. ಟೆಕ್ ಮಾದರಿ ಪರೀಕ್ಷೆ ನಡೆಸಲಾಗುತ್ತಿದ್ದು ಈವರೆಗೆ 625 ಮಾದರಿಗಳನ್ನು ಪುಣೆಗೆ ಕಳುಹಿಸಲಾಗಿದೆ. ಅದರಲ್ಲಿ 3 ಟೆಕ್ ಫುಲ್ ಪಾಸಿಟಿವ್ ಬಂದಿದೆ. ಈವರೆಗೆ 147 ಮಂಗಗಳು ಸಾವನ್ನಪ್ಪಿದ್ದು ಇದರಲ್ಲಿ 34 ಅಟಾಪ್ಸಿ ನಡೆಸಲಾಗಿದ್ದು ಯಾವುದೇ ಪಾಸಿಟಿವ್ ಪ್ರಕರಣ ಬಂದಿಲ್ಲ ಎಂದು ಡಾಕ್ಟರ್ ನಾಗರಾಜ್ ನಾಯ್ಕ್ ತಿಳಿಸಿದರು. ಅಪರ ಜಿಲ್ಲಾಧಿಕಾರಿಗಳು KFDಗೆ ಕಾರಣವಾಗುವ ಉಣ್ಣೆ ಕಡಿತದಿಂದ ರಕ್ಷಣೆ ಪಡೆಯಲು ತೀರ್ಥಹಳ್ಳಿ, ಹೊಸನಗರ, ಸಾಗರ ಭಾಗದಲ್ಲಿ ಡೇಪಾ ಎಣ್ಣೆಯನ್ನು ಸಮರ್ಪಕವಾಗಿ ವಿತರಣೆ ಮಾಡಬೇಕು. ಇಲ್ಲಿನ ಮಕ್ಕಳು ಶಾಲೆಗೆ ಮತ್ತು ಹೊರಗೆ ಹೋಗುವಾಗ ಡೇಪಾ ಎಣ್ಣೆ ಸಾಕ್ಸ್ ಧರಿಸಿಕೊಂಡು ಹೋಗಬೇಕು. ಜ್ವರ ಲಕ್ಷಣಗಳಿದ್ದರೆ ತಕ್ಷಣ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆಗೆ ಒಳಪಡಿಸಬೇಕು ಎಂದು ಎಚ್ಚರಿಕೆ ನೀಡಬೇಕು ಎಂದರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ತಿಂಗಳು 2254 ನಾಯಿ ಕಡಿತ ಪ್ರಕರಣಗಳು ದಾಖಲಾಗಿದ್ದು ಒಟ್ಟು ಈವರೆಗೆ 8140 ನಾಯಿ ಕಡಿತ ಪ್ರಕರಣ ದಾಖಲಾಗಿದೆ. ಯಾವುದೇ ಸಾವು ಸಂಭವಿಸಿಲ್ಲ. ನಾಯಿ ಕಡಿತ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿದ್ದು ಬೀದಿ ನಾಯಿಗಳಿಗೆ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಮಾಡುವ ಪ್ರಕ್ರಿಯೆಯನ್ನು ಪರಿಣಾಮಕಾರಿಗೊಳಿಸಬೇಕು. ಹೋಟೆಲ್, ದರ್ಶಿನಿಗಳು, ಛತ್ರಗಳು, ಶಾಲೆಗಳು, ಹಾಸ್ಟೆಲ್ಗಳಲ್ಲಿ ಆಹಾರ ತ್ಯಾಜ್ಯವನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡಬೇಕು ಹಾಗೂ ಎಲ್ಲೆಂದರಲ್ಲಿ ಬೀದಿ ನಾಯಿಗಳಿಗೆ ಆಹಾರ ಪದಾರ್ಥ ಹಾಕಬಾರದು. ಸುಪ್ರೀಂಕೋರ್ಟ್ ಆದೇಶದ ಮೇರೆಗೆ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಪ್ರಾಥಮಿಕ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ಸಾರ್ವಜನಿಕ ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳನ್ನು ನೋಡಲ್ ಅಧಿಕಾರಿಗಳನ್ನಾಗಿ ನೇಮಿಸಲು ಹಾಗೂ ಜಿಲ್ಲೆಯ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಹಾವು ಕಡಿತದ ಔಷಧಿ ದಾಸ್ತಾನು ಲಭ್ಯವಿರುವಂತೆ ಕ್ರಮ ವಹಿಸುವಂತೆ ಸೂಚಿಸಿದರು. ಕಾಲರಾ, ಟೈಫಾಯ್ಡ್, ಟಿಬಿ, ಕ್ಷಯ, ಇತರೆ ಹರಡುವ ಕಾಯಿಲೆಗಳನ್ನು ನಿಯಂತ್ರಣದಲ್ಲಿಡಲು ಶಿವಮೊಗ್ಗ ಜಿಲ್ಲೆಯಲ್ಲಿ ಶುದ್ಧ ಕುಡಿಯುವ ನೀರನ್ನು ಸಮರ್ಪಕವಾಗಿ ಪೂರೈಸುವಂತೆ ಕ್ರಮ ವಹಿಸುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕು. ಕುಡಿಯುವ ನೀರಿನ ಪೈಪ್ಲೈನ್ ಲೀಕೇಜ್ ಇದ್ದರೆ ಗ್ರಾಮ ಪಂಚಾಯಿತಿಗೆ ಮಾಹಿತಿ ನೀಡಬೇಕು. ಶಾಲೆಗಳು, ಹಾಸ್ಟೆಲ್ಗಳಲ್ಲಿ ನೀರಿನ ಮಾದರಿಯ ಪರೀಕ್ಷೆಯನ್ನು ನಿಯಮಿತವಾಗಿ ಮಾಡಿಸಬೇಕು ಎಂದರು. ಶಿವಮೊಗ್ಗ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿ ಡಾ ಗುಡದಪ್ಪ ಕಸಬಿ ಮಾತನಾಡಿ, ಪ್ರಸಕ್ತ ಸಾಲಿನಲ್ಲಿ ಈವರೆಗೆ 1682 ಪರೀಕ್ಷೆ ನಡೆದಿದ್ದು 42 ಪಾಸಿಟಿವ್ ಪ್ರಕರಣ ದಾಖಲಾಗಿ ಚಿಕಿತ್ಸೆ ನಡೆಯುತ್ತಿದೆ. ಮಲೇರಿಯಾ 5 ಪ್ರಕರಣ ದಾಖಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಈವರೆಗೆ ಮುಂಗಾರು ಪೂರ್ವ ಮತ್ತು ಮುಂಗಾರು ಅವಧಿಯಲ್ಲಿ ಹೆಚ್ಚಾಗುವ ಈಡಿಸ್ ಸೊಳ್ಳೆಗಳ ಉತ್ಪತ್ತಿಯನ್ನು ತಡೆಗಟ್ಟಿ ಡೆಂಗಿ ಜ್ವರ ಹರಡದಂತೆ ನಿಯಂತ್ರಿಸಲು ಕರ್ನಾಟಕ ಸರ್ಕಾರವು ಕಟ್ಟುನಿಟ್ಟಿನ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲು ಸೂಚಿಸಿದೆ. ಪ್ರತಿ ಶುಕ್ರವಾರದಂದು ಈಡಿಸ್ ಸೊಳ್ಳೆಗಳ ಲಾರ್ವಾ ಉತ್ಪತ್ತಿಯಾಗುವ ತಾಣಗಳನ್ನು ನಾಶಪಡಿಸುವ ಚಟುವಟಿಕೆಯನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳಲಾಗುವುದು. ಎಲ್ಲಾ ಆರೋಗ್ಯ ಸಂಸ್ಥೆಗಳು, ಆಸ್ಪತ್ರೆಗಳು ಹಾಗೂ ಶಾಲಾ ಕಾಲೇಜುಗಳು ಮತ್ತು ಅಂಗನವಾಡಿಗಳ ಒಳಾಂಗಣ ಮತ್ತು ಹೊರಾಂಗಣಗಳನ್ನು ಪರಿಶೀಲಿಸಿ ಸೊಳ್ಳೆ ಮುಕ್ತ ವಲಯವನ್ನಾಗಿ ಮಾಡಲು ಸೂಚನೆ ನೀಡಿದ್ದು ಎಲ್ಲರೂ ಸಹಕರಿಸಬೇಕೆಂದರು. ಅಪರ ಜಿಲ್ಲಾಧಿಕಾರಿಗಳು ಮಾತನಾಡಿ, ಆರೋಗ್ಯ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತೆಯರು ತಮ್ಮ ದೈನಂದಿನ ಕ್ಷೇತ್ರ ಭೇಟಿಯ ಸಮಯದಲ್ಲಿ ನಿಗದಿತ ಮನೆಗಳಲ್ಲಿ ಲಾರ್ವಾ ಸಮೀಕ್ಷೆ ಹಾಗೂ ನಾಶಪಡಿಸುವ ಕಾರ್ಯವನ್ನು ಮುಂದುವರಿಸಬೇಕು. ಪ್ರತಿ ತಿಂಗಳ 1ನೇ ಮತ್ತು 3ನೇ ಶುಕ್ರವಾರದಂದು ಶಿವಮೊಗ್ಗ ನಗರ ಪ್ರದೇಶದಲ್ಲಿ ಈಗಾಗಲೇ ಜಾರಿಯಲ್ಲಿರುವ ಲಾರ್ವಾ ನಾಶ ಚಟುವಟಿಕೆಗಳನ್ನು ಮುಂದುವರೆಸುವುದು. ಇದರಲ್ಲಿ ಪ್ರಮುಖವಾಗಿ ಹೈರಿಸ್ಕ್ ಪ್ರದೇಶಗಳು, ಸರ್ಕಾರಿ ಖಾಸಗಿ ಕಚೇರಿಗಳು ಹಾಗೂ ನಿರ್ಮಾಣ ಹಂತದ ಕಟ್ಟಡಗಳ ಸ್ಥಳಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು. ತ್ವರಿತ ನಗರೀಕರಣ ಮತ್ತು ಘನತ್ಯಾಜ್ಯಗಳ ಅಸಮರ್ಪಕ ವಿಲೇವಾರಿಯಿಂದಾಗಿ ಸೊಳ್ಳೆಗಳು ಹೆಚ್ಚುತ್ತಿದ್ದು ಇದನ್ನು ತಡೆಯಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ನಗರಾಭಿವೃದ್ಧಿ, ಶಿಕ್ಷಣ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಳು ಸಾರ್ವಜನಿಕರೊಂದಿಗೆ ಕೈಜೋಡಿಸಿ ಬಹುಮುಖಿ ವಿಧಾನದ ಮೂಲಕ ಡೆಂಗಿ ನಿಯಂತ್ರಣ ಸಾಧಿಸಲು ಸರ್ಕಾರ ಸೂಚಿಸಿದೆ. ಎಲ್ಲಾ ಸರ್ಕಾರಿ ಕಚೇರಿ, ಶಾಲಾ ಕಾಲೇಜು, ಹಾಸ್ಟೆಲ್, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್,

0: ಗ್ಯಾಸ್, ಟೈರುಗಳು, ಹೀಗೆ ನೀರು ಸಂಗ್ರಹವಾಗುವ ಜಾಗ ಪತ್ತೆ ಹಚ್ಚಿ ನೀರು ನಿಲ್ಲದಂತೆ ಪರಿಶೀಲಿಸಿ ಕ್ರಮವಹಿಸಬೇಕು. ಹಾಗೂ ಎಲ್ಲ ಕಚೇರಿಗಳಲ್ಲಿ ಕಚೇರಿಯ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಎಂದರು. ಸೂಚನೆ ನೀಡಿದ ಅವರು ಅಗತ್ಯವಿರುವೆಡೆ ಟೆಮಿಫಾಸ್ ಸಿಂಪಡಣೆ, ಫಾಗಿಂಗ್ ಮಾಡಲು ತಿಳಿಸಿದರು. ಜಿಲ್ಲಾ ಪಂಚಾಯತಿ ಉಪಕಾರ್ಯದರ್ಶಿ ಸುಜಾತ ಮಾತನಾಡಿ, 14-15 ವರ್ಷದೊಳಗಿನ ಎಲ್ಲ ವಿದ್ಯಾರ್ಥಿನಿಯರಿಗೆ HPV ಲಸಿಕೆ ಹಾಕಿಸಬೇಕು. ವಿದ್ಯಾರ್ಥಿನಿಯರು ತಮ್ಮ ಹತ್ತಿರದ PHC ಸರ್ಕಾರಿ ಆಸ್ಪತ್ರೆಗಳಿಗೆ ತೆರಳಿ ಈ ಲಸಿಕೆ ಹಾಕಿಸಿಕೊಳ್ಳಬೇಕು. ಇದರಿಂದ ಗರ್ಭಗೊರಳಿನ ಕ್ಯಾನ್ಸರ್ ಅನ್ನು ತಡೆಗಟ್ಟಬಹುದಾಗಿದ್ದು, ಎಲ್ಲ ಪ್ರೌಢಶಾಲೆಗಳಲ್ಲಿ ಈ ಲಸಿಕೆ ಹಾಕಿಸಿಕೊಳ್ಳುವ ಬಗ್ಗೆ ಶಿಕ್ಷಕರು ತಿಳಿಸಬೇಕು ಎಂದು ಸೂಚನೆ ನೀಡಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸುಜಾತ, DHO ಡಾ ನಟರಾಜ್, RCH ಡಾ ಮಲ್ಲಪ್ಪ, ಇತರೆ ಕಾರ್ಯಕ್ರಮಗಳ ಅನುಷ್ಠಾನ ಅಧಿಕಾರಿಗಳು, THOಗಳು ಹಾಜರಿದ್ದರು. ಇದರೊಂದಿಗೆ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಾವು ಮಕ್ಕಳು, ಮುಂದಿನ ಪ್ರಜೆಗಳು, ನಮಗೊಂದಿಷ್ಟು ಉಳಿಸಿ.
2: ವಾವ್, ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
3: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
4: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
5: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
6: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
7: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು RJ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
5: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
6: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ಸರ್, ಮಾರ್ಕೆಟ್ ಅಲ್ಲಿ ಸಿಗುವ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
8: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
9: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
10: ನಂದಿನಿ ಪರಿಶುದ್ಧತೆಯ ಪ್ರತೀಕ.
11: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
12: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ.

0: ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹಲೋ ಕೇಳುಗರೇ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಖುಷಿಯಾಗಿ, ಆರಾಮಾಗಿ, ಆರೋಗ್ಯವಾಗಿ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ತಿಳಿಸಿ ಕೊಡುವಂತಹ ಕಾರ್ಯಕ್ರಮ ಅಲ್ವಾ? ಪರಿಸರ ಅನ್ನುವಾಗ ನಿಮಗೆ ನೆನಪಾಗತ್ತೆ, ನನಗಂತೂ ಆಬ್ವಿಯಸ್ಲಿ, ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ, ಹೂವು ಎಲ್ಲವೂ ನೆನಪಾಗುವಂಥದ್ದು, ಕಾಣುವಂಥದ್ದು, ಕಾಡುವಂಥದ್ದು. ಆದರೆ ಇದರೊಂದಿಗೆ ಪರಿಸರ ರಕ್ಷಣೆ, ಪರಿಸರ ಸಂರಕ್ಷಣೆ, ಪರಿಸರ ಕಾಳಜಿ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹೀಗಿರುವಾಗ ಇವತ್ತು ನಮ್ಮ ಶೋನಲ್ಲಿ ಒಬ್ಬ ವಿಶಿಷ್ಟವಾದಂತಹ ಅತಿಥಿಯ ಬಗ್ಗೆ, ಹಾಗೆ ಗಂಭೀರವಾದ ಅತಿಥಿ ಬಗ್ಗೆ ಪರಿಚಯ ಮಾಡ್ಕೊಡೋಣ ಅಂತ ಇದ್ದೀನಿ. ಅವ್ರನ್ನ ನೋಡಿದ್ರೆ ಸಾಕು, ಎಂತವ್ರು ಒಂದ್ ಹೆಜ್ಜೆ ಹಿಂದಿಡ್ತಾರೆ, ಕೈ ಮುಗಿತಾರೆ, ಕೆಲವೊಮ್ಮೆ ಹೆದ್ರಿ ಓಡ್ತಾರೆ. ಯಾರು ಅಂತ ಗೊತ್ತಾಯ್ತಾ? ನಮ್ಮ ಭಾರತದ ಹೆಮ್ಮೆ, ಸಾಕ್ಷಾತ್ ನಾಗದೇವತೆ ಅಂತಲೇ ಕರೆಸ್ಕೊಳ್ಳುವಂತ ಇಂಡಿಯನ್ ಕೋಬ್ರಾ ಅಲಿಯಾಸ್ ನಮ್ಮ ನಾಗರ ಹಾವು. ಹೌದು, ಕಣ್ಣು ಕೋರೈಸುವ ಆ ಹೆಡೆ ಬಿಚ್ಚಿ ನಿಂತ್ರೆ ಆ ಗತ್ತು, ಆ ಗಾಂಭೀರ್ಯಕ್ಕೆ ಸಾಟಿನೇ ಇಲ್ಲ ಅಲ್ವಾ? ಆದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲದ ಒಂದು ಸತ್ಯ ಏನಂದ್ರೆ, ನಾಗರ ಹಾವುಗಳು ಅಷ್ಟು ಸುಲಭವಾಗಿ ಯಾರ ಮೇಲೂ ದಾಳಿ ಮಾಡೋದಿಲ್ಲ. ತನಗೆ ತೀರಾ ಅಪಾಯ ಅಂತ ಅನ್ನಿಸ್ತಾ ಇದೆ ಅಂತ ಸಿಚುವೇಶನ್ ಎದುರಾದಾಗ ಮಾತ್ರ ಅವು ಎಡೆ ಎತ್ತಿ ಬುಸ್ ಬುಸ್ ಅಂತ ಸೌಂಡ್ ಮಾಡಿ ನನ್ನ ಹತ್ರ ಬರಬೇಡಿ ಅಂತ ಹೇಳಿ ವಾರ್ನಿಂಗ್ ಕೊಡುತ್ತೆ ಅಷ್ಟೇ. ಇನ್ನೊಂದು ಮಜವಾದ ವಿಷಯ ಅಂದ್ರೆ, ನಮ್ಮ ರೈತ ಬಾಂಧವರಿಗೆ ಇವು ನಿಜವಾದ ಗೆಳೆಯರು ಕೂಡ ಹೌದು. ಹೊಲ ಗದ್ದೆಗಳಲ್ಲಿ ಬೆಳೆ ಹಾಳು ಮಾಡೋಕೆ ಬರುವಂತಹ ಇಲಿಗಳನ್ನ ಬೇಟೆ ಮಾಡಿ ಪ್ರಕೃತಿಯ ಸಮತೋಲನವನ್ನ ಕಾಪಾಡುವಂತಹ ಸೂಪರ್ ಹೀರೋಗಳು ಕೂಡ ಇವ್ರೆ. ಇದರ ವಿಷ ನರಮಂಡಲದ ಮೇಲೆ ಪ್ರಭಾವ ಬೀರೋದು ಕೂಡ ಹೌದು. ವೈದ್ಯಕೀಯ ಲೋಕದಲ್ಲಿ ಇದೇ ವಿಷದಿಂದ ಎಷ್ಟೋ ಜೀವರಕ್ಷಕ ಔಷಧಿಗಳನ್ನ ಕೂಡ ತಯಾರಿಸಲಾಗುತ್ತೆ. ಪ್ರಕೃತಿಯ ಈ ಅದ್ಭುತ ಸೃಷ್ಟಿಯನ್ನ ದೂರದಿಂದಲೇ ಗೌರವಿಸಬೇಕು. ಒಂದ್ ವೇಳೆ ನಿಮ್ಮ ಮನೆಯ ಆಸುಪಾಸು ನಾಗರಹಾವು ಕಾಣಿಸ್ಕೊಂಡ್ರೆ ಗಾಬರಿ ಆಗ್ಬೇಡಿ, ಅದಕ್ಕೆ ತೊಂದರೆ ಕೂಡ ಕೊಡಬೇಡಿ. ತಕ್ಷಣ ನಮ್ಮ ಸ್ಥಳೀಯ ಊರಗ ರಕ್ಷಕರಿಗೆ, ಅಂದ್ರೆ ಸ್ನೇಕ್ ರೆಸ್ಕ್ಯೂ ಅರ್ಥ ಇರ್ತಾರಲ್ಲ, ಅವ್ರಿಗೆ ಫೋನ್ ಮಾಡಿ ಹಾವುಗಳಿಗೂ ಕೂಡ ಬದುಕೋಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಏನಂತೀರಾ? ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಗರ ಹಾವಿನ ಬಗ್ಗೆ ತಿಳ್ಕೊಳ್ಳೋಕೆ ಹೇಳೋಕೆ ಸಾಕಷ್ಟು ವಿಷಯ ಇದೆ, ಖಂಡಿತವಾಗ್ಲೂ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ವಿಶೇಷವಾದ ಜೀವಿಯ ಬಗ್ಗೆ ಮಾಹಿತಿಯನ್ನು ಕೊಡೋಣ ಅಂತ. ಅದೇನೇ ನಮ್ಮ ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಪೂಜನೀಯ ವಿಷಪೂರಿತ ಹಾವುಗಳಲ್ಲಿ ಒಂದಾಗಿರುವಂತಹ ನಾಗರ ಹಾವು. ಕನ್ನಡ ಸಂಸ್ಕೃತಿ ಮತ್ತು ಜನಪದದಲ್ಲಿ ಇದಕ್ಕೆ ವಿಶೇಷ ಸ್ಥಾನ ಕೂಡ ಇದೆ. ಇದರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಹೇಳೋದು ಬಾಕಿ ಇದೆ, ಅದನ್ನ ಕೂಡ ಹೇಳೋಣವಾ. ಸೊ ಮೊದಲನೇದಾಗಿ ಇದರ ಮುಖ್ಯ ಲಕ್ಷಣ ಏನಪ್ಪಾ ಅಂದ್ರೆ ಹೆಡೆ. ಹೌದು, ನಾಗರ ಹಾವಿನ ಪ್ರಮುಖ ಗುರುತು ಅಂದ್ರೆ ಅದು ಅದರ ಹೆಡೆ. ಅಪಾಯ ಎದುರಾದಾಗ ಇದು ತನ್ನ ದೇಹದ ಮುಂಭಾಗವನ್ನ ಮೇಲಕ್ಕೆತ್ತಿ ಹೆಡೆಯನ್ನ ಬಿಚ್ಚಿ ಶತ್ರುಗಳನ್ನ ಹೆದರಿಸುತ್ತೆ. ಹೆಡೆಯ ಹಿಂಭಾಗದಲ್ಲಿ ಕನ್ನಡಕದಂತಹ ಗುರುತು ಕೂಡ ಇರುತ್ತೆ. ಇನ್ನು ಸಾಮಾನ್ಯವಾಗಿ ಇವು 4-6 ಅಡಿ ಉದ್ದ ಬೆಳೆಯುತ್ತೆ. ಅಪರೂಪಕ್ಕೆ ಕೆಲವು ಹಾವುಗಳು 7 ಅಡಿಗಿಂತಲೂ ಹೆಚ್ಚು ಉದ್ದವಿರಬಹುದು, ಆದರೆ ಅಪರೂಪದಲ್ಲಿ ಮಾತ್ರ. ಸಾಮಾನ್ಯವಾಗಿ ನಾಗರ ಹಾವು ಅಂದ್ರೆ 4-6 ಅಡಿ ಉದ್ದ ಇರುತ್ತೆ. ಹಾಗೆ ಇವುಗಳ ಬಣ್ಣ ಹೇಗಿರುತ್ತೆ ಗೊತ್ತಾ? ಭೌಗೋಳಿಕ ಪ್ರವೇಶಕ್ಕೆ ಅನುಗುಣವಾಗಿ ಇವುಗಳ ಬಣ್ಣ ಇರುತ್ತೆ. ಅಂದ್ರೆ ಕಪ್ಪು, ಕಂದು ಅಥವಾ ಹಳದಿ ಮಿಶ್ರಿತ ಕಂದು ಬಣ್ಣದಲ್ಲಿ ಕೂಡ ಇರುತ್ತೆ. ಇನ್ನು ನಾಗರ ಹಾವು ಏನನ್ನ ಸೇವಿಸುತ್ತೆ, ಇದರ ಆಹಾರ ಏನು, ಇದರ ಆವಾಸ ಸ್ಥಾನ ಏನು ಅಂತ ನೀವು ಕೇಳಬಹುದು. ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ. ನಾಗರ ಹಾವು ಹೆಚ್ಚಾಗಿ ಇಲಿಗಳನ್ನ, ಕಪ್ಪೆಗಳನ್ನ, ಹಲ್ಲಿಗಳನ್ನ ಹಾಗೆ ಪುಟ್ಟ ಪುಟ್ಟ ಪಕ್ಷಿಗಳನ್ನ ಕೂಡ ತಿನ್ನುತ್ತೆ. ಇನ್ನು ಸಣ್ಣ ಹಾವುಗಳನ್ನ ಕೂಡ ತಿನ್ನುತ್ತೆ. ಇಲಿಗಳನ್ನ ಬೇಟೆಯಾಡೋದ್ರಿಂದ ಇವು ರೈತನ ಮಿತ್ರ ಅಂತಾನೆ ಫೇಮಸ್ ಆಗಿದೆ. ಯಾಕಪ್ಪ ಅಂದ್ರೆ ಹೊಲ ಗದ್ದೆಗಳಲ್ಲಿ ಇಲಿಗಳು ಹೆಚ್ಚಾದ್ರೆ ಅಲ್ಲಿ ಬೆಳೆ ನಾಶ ಆಗುತ್ತೆ. ಆದ್ರೆ ನಾಗರ ಹಾವು ಆಗಾಗ ಹೊಲ ಗದ್ದೆಗಳಿಗೆ ವಿಸಿಟ್ ಮಾಡ್ತಾ ಈ ಇಲಿಗಳನ್ನ ಬೇಟೆಯಾಡೋದ್ರಿಂದ ಹೊಲ ಗದ್ದೆಗಳಲ್ಲಿ ಬೆಳೆಗಳು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಇವುಗಳು ಬಯಲು ಸೀಮೆಗಳಲ್ಲಿ ಅಥವಾ ಕಾಡುಗಳಲ್ಲಿ, ಇನ್ನು ಕೃಷಿ ಭೂಮಿ ಹಾಗೆ ಮನುಷ್ಯರು ವಾಸ ಮಾಡುವಂತಹ ಪ್ರದೇಶಗಳ ಹತ್ತಿರ ಇರುವಂತಹ ಹುತ್ತಗಳು, ಹಳೆಯ ಗೋಡೆಗಳು, ಇನ್ನು ಕಲ್ಲುಗಳ ರಾಶಿಗಳಲ್ಲಿ ಕೂಡ ಹೆಚ್ಚಾಗಿ ವಾಸ ಮಾಡುತ್ತೆ. ಹಾಗೆ ನಾಗರ ಹಾವು ಅಂದ ತಕ್ಷಣ ಎಲ್ರಿಗೂ ವಿಷನೇ ನೆನಪಾಗತ್ತೆ ಅಲ್ವಾ? ವಿಷಪೂರಿತ ಹಾವು ಇದು. ಹೌದು, ನಾಗರ ಹಾವಿನ ವಿಷ ನ್ಯೂರೋಟಾಕ್ಸಿಕ್ ಮಾದರಿಯದ್ದಾಗಿದೆ. ಇದು ನೇರವಾಗಿ ಮನುಷ್ಯನ ನರಮಂಡಲದ ಮೇಲೆ ದಾಳಿ ಮಾಡುವಂತದ್ದು. ಅಷ್ಟು ಪಾಯ್ಸನಸ್ ಇರುತ್ತೆ ಈ ಒಂದು ನಾಗರ ಹಾವಿನ ವಿಷ. ಇದು ಕಚ್ಚಿದಾಗ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಇದ್ರೆ ಉಸಿರಾಟದ ತೊಂದರೆಯಾಗಿ ಸಾವು ಸಂಭವಿಸುವಂತಹ ಸಾಧ್ಯತೆಗಳು ಹೆಚ್ಚಾಗೇನೆ ಇರುವಂತದ್ದು. ಹಾಗೆ ಕೇಳುಗರೆ, ನಾಗರ ಹಾವು ವಿಷದಿಂದ ಮಾತ್ರ ಅಲ್ಲ, ನಮ್ಮ ಸಂಸ್ಕೃತಿ ಹಾಗೆ ರಕ್ಷಣೆಯಲ್ಲಿ ಕೂಡ ಧಾರ್ಮಿಕ ಮಹತ್ವವನ್ನ ಹೊಂದಿರುವಂತದ್ದು. ಹೌದು, ಭಾರತದಲ್ಲಿ ನಾಗರ ಹಾವನ ಶಿವನ ಆಭರಣವಾಗಿ ಹಾಗೆ ನಾಗದೇವತೆಯಾಗಿ ಪೂಜಿಸಲಾಗುತ್ತೆ. ನಾಗರ ಪಂಚಮಿಯಂದು ಇದಕ್ಕೆ ವಿಶೇಷ ಪೂಜೆ ಕೂಡ ಸಲ್ಲಿಸಲಾಗುತ್ತೆ. ಇನ್ನು ಭಾರತೀಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಡಿಯಲ್ಲಿ ನಾಗರ ಹಾವಿಗೆ ಕಾನೂನುಬದ್ಧ ರಕ್ಷಣೆ ಇದೆ. ಇದನ್ನ ಕೊಲ್ಲೋದಾಗಿರ್ಬೋದು ಅಥವಾ ಹಿಂಸಿಸೋದು ಕಾನೂನು ಬಾಹಿರ ಅಥವಾ ಅಪರಾಧವಾಗಿ ಕೂಡ ಇರುತ್ತೆ. ಕೇಳುಗರೆ, ಹಾವನ್ನ ಕಂಡಾಗ ಗಾಬರಿ ಆಗೋದು ಬೇಡ, ಗಾಬರಿ ಆಗದೆ ದೂರವಿರೋದು ಒಳ್ಳೇದು. ಜನವಸತಿ ಪ್ರದೇಶಗಳಲ್ಲಿ ಅಂದ್ರೆ ಜನರು ಹೆಚ್ಚಿರುವಂತಹ ಸ್ಥಳಗಳಲ್ಲಿ ಹಾವು ಕಂಡುಬಂದ್ರೆ ತಕ್ಷಣ ಸ್ಥಳೀಯ ಉರಗ ತಜ್ಞರನ್ನ ಸಂಪರ್ಕಿಸೋದು ಒಳ್ಳೇದು. ಅದಲ್ಲೆಲ್ಲ ನೀವೇ ಹೋಗಿ ಹಾವು ಹಿಡಿತೀನಿ ಅಂತನೋ ಅಥವಾ ಅದನ್ನ ಸಾಯಿಸ್ತೀನಿ ಅಂತನೋ ಆ ರೀತಿ ಎಲ್ಲ ಮಾಡಬೇಡಿ. ಪ್ರತಿಯೊಂದು ಜೀವಿಗೂ ಕೂಡ ಈ ಭೂಮಿ ಮೇಲೆ ಬದುಕಲಿಕ್ಕೆ ಹಾಕಿದೆ ಅಲ್ವಾ? ಹಾಗಾಗಿ ಹಾಗಿದ್ರೆ ನಾಗರ ಹಾವಿನ ಬಗ್ಗೆ ಮತ್ತೊಂದಿಷ್ಟು ವಿಶೇಷವಾದ ಮಾಹಿತಿ ಹೇಳೋದು ಬಾಕಿ ಇದೆ, ಖಂಡಿತವಾಗ್ಲೂ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಭಾರತೀಯ ಕೋಬ್ರಾ ಅಥವಾ ನಾಗರ ಹಾವಿನ ಬಗ್ಗೆ ಮಾತಾಡ್ತಾ ಇದ್ವಿ. ಹಾವುಗಳು ಮಾನವನ ಮನಸ್ಸನ್ನ ಯಾವಾಗಲೂ ಕುತೂಹಲ ಕೆರಳಿಸುವಂತಹ ಒಂದು ಜಾತಿಯಾಗಿದೆ. ಆದರೂ ವಿವಿಧ ರೀತಿಯ ಹಾವುಗಳಲ್ಲಿ ಕೋಬ್ರಾ ಹಾವು ತನ್ನ ವಿಶಿಷ್ಟ ವರ್ಚಸ್ಸಿಗೆ ಜನಪ್ರಿಯತೆಯನ್ನ ಗಳಿಸಿದೆ. ಯಲಾಪಿಡೆ ಕುಟುಂಬದ ಸಣ್ಣ ಟೊಳ್ಳಾದ ಕೋರೆ ಹಲ್ಲುಗಳನ್ನ ಹೊಂದಿರುವಂತಹ ವಿಷಕಾರಿ ಹಾವುಗಳನ್ನ ಒಳಗೊಂಡಿದೆ. ಈ ಕುಟುಂಬದ ಅತ್ಯಂತ ಪ್ರಸಿದ್ಧ ಸದಸ್ಯರು ಕೋಬ್ರಾಗಳು. ಇನ್ನು ಜಗತ್ತಿನಲ್ಲಿ 38 ಜಾತಿಯ ಕೋಬ್ರಾಗಳಿದೆ. ನಾಗರ ಹಾವುಗಳು ನಜ ಕುಲಕ್ಕೆ ಸೇರಿದೆ. ಇದು ಸಂಸ್ಕೃತದ ಪದ. ನಾಗ ಲ್ಯಾಟಿನ್ ರೂಪವಾಗಿದೆ. ಅದಾಗೂ ರಾಜನಾಗರ ಹಾವು ಓಫಿಯಾ ಫಾಗಸ್ ಎಂಬ ಪ್ರತ್ಯೇಕ ಕುಲಕ್ಕೆ ಸೇರಿದೆ. ವೈಜ್ಞಾನಿಕ ವರ್ಗೀಕರಣದಲ್ಲಿ ವಿಶೇಷ ಸ್ಥಾನವನ್ನ ಹೊಂದಿರುವಂತಹ ರಾಜ ನಾಗರ ಹಾವು ಹೊರತುಪಡಿಸಿ ಭಾರತದಲ್ಲಿ 4 ಜಾತಿಯ ನಾಗರ ಹಾವುಗಳಿವೆ. ಅದರಲ್ಲಿ ಕನ್ನಡಕ ನಾಗರ ಹಾವು, ಏಕವರ್ಣ ನಾಗರ ಹಾವು, ಅಂಡಮಾನ್ ಕೋಬ್ರಾ, ಇನ್ನು ಮಧ್ಯ ಏಷ್ಯಾದ ನಾಗರ ಹಾವು ಕಿಂಗ್ ಕೋಬ್ರಾ, ಇವೆಲ್ಲವೂ ಕೂಡ ಬೇರೆ ಬೇರೆ ವಿಧಗಳು. ಹಾಗೆ ಕೇಳುಗರೆ, ಕಾಳಿಂಗ ಸರ್ಪಕ್ಕೂ ನಾಗರ ಹಾವಿಗೂ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ನೀವು ಕೇಳಬಹುದು. ಖಂಡಿತವಾಗ್ಲೂ ವ್ಯತ್ಯಾಸ ಇದೆ. ಕಾಳಿಂಗ ಸರ್ಪ ಹಾಗೆ ಸಾಮಾನ್ಯ ನಾಗರ ಹಾವು ನೋಡೋಕೆ ಒಂದೇ ತರ ಕಾಣುತ್ತೆ, ಆದ್ರೆ ಅವುಗಳು ತಮ್ಮ ಸ್ವಭಾವದಲ್ಲಿ ಭಿನ್ನವಾಗಿದೆ. ಜನರಲ್ ಆಫ್ ವೆನಮಸ್ ಅನಿಮಲ್ಸ್ ಅಂಡ್ ಟಾಕ್ಸಿನ್ಸ್ ಇಲ್ಲಿ ಪ್ರಕಟವಾದಂತಹ ಒಂದು ವಿಶೇಷ ಮಾಹಿತಿ ಇದೆ. ಎರಡೂ ಪ್ರಭೇದಗಳು ವಿಶಿಷ್ಟವಾದಂತಹ ವಿಷ ಸಂಯೋಜನೆಗಳು ಹಾಗೆ ನಡವಳಿಕೆಯ ಗುಣಲಕ್ಷಣಗಳನ್ನ ಕೂಡ ಹೊಂದಿರುವಂತದ್ದು. ಅದರಲ್ಲೂ ಕಾಳಿಂಗ ಸರ್ಪ ಓಫಿಯೋಫಾಗಸ್ ಹಾನ್ನ ಇದರ ಕುಲದ ಏಕೈಕ ಸದಸ್ಯ. ಓಫಿಯೋಫಾಗಸ್ ಇದರ ಅರ್ಥ ಅಕ್ಷರಶಃ ಹಾವು ಭಕ್ಷಕ ಅಂತ. ಸಾಮಾನ್ಯ ನಾಗರ ಹಾವು ನಜ ಕುಲಕ್ಕೆ ಸೇರಿದ್ದು. ಇದು ಏಷ್ಯಾ ಹಾಗೆ ಆಫ್ರಿಕಾದಾದ್ಯಂತ ಕಂಡುಬರುತ್ತೆ. ನಾಗರ ಹಾವು ಹಾಗೆ ಕಾಳಿಂಗ ಸರ್ಪ ಯಲಾಪಿಡಾ ಕುಟುಂಬಕ್ಕೆ ಸೇರಿದ್ದು. ಅವುಗಳು ಅನುವಂಶೀಯ ವಂಶಾವಳಿ ವಿಭಿನ್ನವಾಗಿದೆ. ಕಾಳಿಂಗ ಸರ್ಪ ಹಾವುಗಳನ್ನೇ ತನ್ನ ಆಹಾರವನ್ನಾಗಿ ಸೇವಿಸುವಂತದ್ದು. ಇನ್ನು ನಾಗರ ಹಾವು ಮಾನವರಿಗೆ ಸನಿಹದಲ್ಲೇ ವಾಸ ಮಾಡುತ್ತೆ. ಇವು ಸಣ್ಣ ಪ್ರಾಣಿ ಹಾಗೆ ದಂಶಕಗಳನ್ನ ಬೇಟೆಯಾಡುತ್ತೆ. ಅವು ನಡವಳಿಕೆ, ಗಾತ್ರ ಹಾಗೆ ಆವಾಸ ಸ್ಥಾನದ ಆದ್ಯತೆ ಜೊತೆಗೆ ವಿಷ ಸಂಯೋಜನೆಯಲ್ಲಿ ಭಿನ್ನವಾಗಿದೆ. ಇನ್ನು ಕಾಳಿಂಗ ಸರ್ಪ ಇದೆಯಲ್ಲ, ಇದು ಬುದ್ಧಿವಂತಿಕೆಯ ಜೀವಿ ಕೂಡ ಹೌದು. ಪ್ರಾದೇಶಿಕ ಪ್ರವೃತ್ತಿಯಾಗಿರ್ಬೋದು, ಅದರ ಮೊಟ್ಟೆಗಳನ್ನ ರಕ್ಷಿಸೋಕೆ ಗೂಡುಗಳನ್ನ ನಿರ್ಮಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ. ಕಾಳಿಂಗ ಸರ್ಪ ಸುಮಾರು 18 ಉದ್ದದವರೆಗೆ ಬೆಳೆಯುತ್ತೆ. ಹಾಗೆ ವಿಶ್ವದ ಅತ್ಯಂತ ವಿಷಕಾರಿ ಹಾವು ಅಂತಾನೆ ಅನಿಸ್ಕೊಂಡಿದೆ. ಆದ್ರೆ ನಾಗರ ಹಾವು ಸಾಮಾನ್ಯವಾಗಿ 5-7 ಬೆಳೆಯುವಂತದ್ದು. ಅಬ್ಬಬ್ಬ ಅಂದ್ರೆ ಯಾವ್ದಾದ್ರೂ ಒಂದೋ ಎರಡು ಹಾವು 8 ತನಕ ಇರಬಹುದು, ಆದ್ರೆ ಕಾಳಿಂಗ ಸರ್ಪ 18 ಉದ್ದದವರೆಗೆ ಇರುವಂತದ್ದು. ಹಾಗಾಗಿ ನಾಗರ ಹಾವಿಗೂ ಕಾಳಿಂಗ ಸರ್ಪಕ್ಕೂ ತುಂಬಾನೇ ವ್ಯತ್ಯಾಸಗಳಿದೆ ಕೇಳುಗರೆ. ಇನ್ನು ನಮ್ಮ ಇಂಡಿಯನ್ ಕೋಬ್ರಾ ಅಥವಾ ಭಾರತೀಯ ನಾಗರ ಹಾವು ಭಾರತೀಯ ಉಪಖಂಡಗಳಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಅತ್ಯಂತ ವಿಷಕಾರಿ ಹಾವುಗಳಲ್ಲಿ ಒಂದಾಗಿದೆ. ಇದನ್ನ ಹೆಚ್ಚಾಗಿ ಕನ್ನಡಕದ ನಾಗರ ಹಾವು ಅಂದ್ರೆ ಸ್ಪೆಕ್ಟಾಕ್ಯುಲಿಡ್ ಕೋಬ್ರಾ ಅಂತ ಕೂಡ ಕರೆಯಲಾಗುತ್ತೆ. ಇದು ಭಾರತದ ಬಿಗ್ 4 ಪ್ರಮುಖ ವಿಷಕಾರಿ ಹಾವುಗಳಲ್ಲಿ ಒಂದಾಗಿರುವಂತದ್ದು. ಇನ್ನು ಇದರ ವೈಜ್ಞಾನಿಕ ಹೆಸರು ನಜ ನಜ ಅಂತ. ಇದರ ಹೆಡೆಯ ಹಿಂಭಾಗದಲ್ಲಿ ಕನ್ನಡಕದ ಆಕಾರದಲ್ಲಿ ಅಥವಾ ಯು ಆಕಾರದ ಗುರುತಿರುತ್ತೆ. ಇದು ಸಾಮಾನ್ಯವಾಗಿ ಮಾನವರಿಂದ ದೂರ ಇರೋಕೆ ಇಷ್ಟಪಡುತ್ತೆ. ಆದ್ರೆ ಬೆದರಿಕೆ ಹಾಕಿದಾಗ ಹೆಡೆ ಹತ್ತಿ ಶಬ್ದ ಮಾಡುತ್ತೆ, ಅಲ್ಲಿರೋರ್ಗೆಲ್ಲ ಭಯ ಪಡಿಸೋದು ಕೂಡ ಖಚಿತನೇ ಆಗಿರುತ್ತೆ. ಇನ್ನು ಹಾವು ಕಚ್ಚಿದ್ರೆ ಯಾವುದೇ ನಾಟಿ ವೈದ್ಯರಿಗೆ ಮೊರೆ ಹೋಗೋದಕ್ಕಿಂತ ಮುಂಚೆ ಹತ್ತಿರದಲ್ಲಿರುವಂತಹ ಹಾಸ್ಪಿಟಲ್ಗೆ ಹೋಗೋದು ಒಳ್ಳೇದು. ಯಾಕಪ್ಪ ಅಂದ್ರೆ ಹತ್ತಿರದಲ್ಲಿರುವಂತಹ ಹಾಸ್ಪಿಟಲ್ಗೆ ಹೋದ್ರೆ ಫಸ್ಟ್ ಅಲ್ಲಿ ಆಂಟಿವೆನಮ್ ಚಿಕಿತ್ಸೆಯನ್ನ ಪಡ್ಕೋಬೇಕು, ಅದಾದ ಮೇಲೆ ಬೇರೆ ಚಿಕಿತ್ಸೆ ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಿದ್ರೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಇಂಡಿಯನ್ ಕೋಬ್ರಾ ಅಥವಾ ಭಾರತೀಯ ನಾಗರ ಹಾವಿನ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸು ಸಮಯ ಕೂಡ ಬಂತು. ಕಾರ್ಯಕ್ರಮ ಹೇಗನಿಸ್ತು, ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
5: ಹಾ ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
5: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ, ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್

0: ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ದೇವಾಲಯದ ದರ್ಶನವನ್ನು ನಿಮಗೆ ಇವತ್ತು ಮಾಡಿಸೋಣ ಅಂತ ಇದ್ದೀನಿ, ದೇವಾಲಯದ ಪರಿಚಯವನ್ನು ಮಾಡಿಕೊಡೋಣ ಅಂತ ಇದ್ದೀನಿ. ಹೌದು, ನಾನಿವತ್ತು ನಿಮಗೆ ತಿಳಿಸ್ತಾ ಇರುವಂತಹ ದೇವಾಲಯ, ಪರಿಚಯಿಸ್ತಾ ಇರುವಂತಹ ದೇವಾಲಯ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿರುವಂತಹ ಅನಂತ ಶಯನ ದೇವಾಲಯ ಅಥವಾ ಇದನ್ನು ಅನಂತ ಪದ್ಮನಾಭ ದೇವಾಲಯ ಅಂತಲೂ ಕೂಡ ಕರೀತಾರೆ. ಇದು ವಿಷ್ಣುವಿಗೆ ಸಮರ್ಪಿತವಾಗಿರುವಂತಹ ಐತಿಹಾಸಿಕ ಮತ್ತು ಪವಿತ್ರ ಕ್ಷೇತ್ರವಾಗಿದೆ. ಇದು 1567 ನಿರ್ಮಿಸಲಾಗಿತ್ತು. ಇನ್ನು ಇದು ಕಾರ್ಕಳದ ಹೃದಯ ಭಾಗದಲ್ಲಿದ್ದು ಶ್ರೀ ವೆಂಕಟರಮಣ ದೇವಸ್ಥಾನದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಇದು ಉಡುಪಿಯಿಂದ 37 ಕಿಲೋಮೀಟರ್, ಹಾಗೆ ಮಂಗಳೂರಿನಿಂದ 50 ಕಿಲೋಮೀಟರ್ ದೂರದಲ್ಲಿ ಇದೆ. ಹಾಗಿದ್ರೆ ಈ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಮಾಹಿತಿಯನ್ನ ಕೊಡ್ಲಿಕ್ಕೆ ಅಲ್ಲಿನ ಅರ್ಚಕರೇ ನಮ್ಮೊಂದಿಗಿದ್ದಾರೆ, ಅವರನ್ನ ಮಾತಾಡ್ಸೋಣ. ದೇವಾಲಯದ ಇತಿಹಾಸ, ಪೌರಾಣಿಕ ಹಿನ್ನೆಲೆಯನ್ನೆಲ್ಲ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗಾಗಿ ಒಂದು ಅದ್ಭುತವಾಗಿರುವ ಸ್ಥಳದ ಬಗ್ಗೆ ತಿಳಿಸ್ತಾ ಇದ್ದೆ. ಅದ್ಯಾವುದಪ್ಪ ಅಂತ ಹೇಳಿದ್ರೆ, ಕಾರ್ಕಳದಲ್ಲಿ ಇರುವಂತಹ ವಿಷ್ಣುವಿಗೆ ಸಮರ್ಪಿತವಾಗಿರುವಂತಹ ಅನಂತ ಪದ್ಮನಾಭ ದೇವಾಲಯದ ಬಗ್ಗೆ. ಇನ್ನು ನಾನಾಗ್ಲೇ ನಿಮ್ಗೆ ತಿಳಿಸ್ತಾ ಇದ್ದೆ ಈ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ. ಇಲ್ಲಿನ ಅರ್ಚಕರು ನಮಗೊಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ಲಿದ್ದಾರೆ ಅಂತ ಹೇಳಿ. ಸೊ ಹಾಗಿದ್ರೆ ಕಾರ್ಕಳದ ಅನಂತ ಪದ್ಮನಾಭ ದೇವಾಲಯದ ಅರ್ಚಕರನ್ನ ಮಾತಾಡ್ಸೋಣ, ಹಾಗೆ ಅವ್ರು ಏನ್ ಹೇಳ್ತಾರೆ ದೇವಾಲಯದ ಬಗ್ಗೆ ಅಂತ ಕೇಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಶ್ರೀ ಗುರುಭ್ಯೋ ನಮಃ. ಇದು ಸುಮಾರು 500 ವರ್ಷಗಳ ಕೆಳಗೆ ಇಲ್ಲಿಯ ಭೂತಾಳ ಪಾಂಡ್ಯ ಅಂತ ರಾಜ, ಭೈರರಸು ಅಂತ, ಅವನ ಮಗ ಭೂತಾಳ ಪಾಂಡ್ಯ ಅಂತ, ಅವನ ನೇತೃತ್ವದಲ್ಲಿ ಕಟ್ಟಲ್ಪಟ್ಟಂತಹ ದೇವಸ್ಥಾನ. ಸುಮಾರು 1550 ಆಸುಪಾಸಿನಲ್ಲಿ ಉಡುಪಿಯ ಸೋದೆ ಮಠ, ಅಷ್ಟಮಠಗಳಲ್ಲಿ ಒಂದು, ಅದೇ ವಾದಿರಾಜ ಸ್ವಾಮಿಗಳು ಅಂತ, ಅವರ ತಾಯಿಯ ತಂದೆಯ ಮನೆ ಇಲ್ಲೇ ರೆಂಜಾಳ ಅಂತ ಇದೆ, ಕಾರ್ಕಳದಲ್ಲೇ ಇದೆ. ಈಗ ಅದು 3-4 ಕಿಲೋಮೀಟರ್ ಇದೆ ಈ ನಗರಕ್ಕಿಂತ. ಅಲ್ಲಿ ಅವರ ತಾಯಿಯ ತಂದೆಯ ಮನೆ ಇದ್ದದ್ದು. ಅವರು ಒಂದು ದಿವಸ ಇಲ್ಲಿಗೆ ಬರುವಾಗ ರಾಜ ಹೇಳ್ತಾನಂತೆ, ಇಲ್ಲಿ ನೀವು ಭಿಕ್ಷೆ ಸ್ವೀಕಾರ ಮಾಡಬೇಕು ಅಂತ ಸನ್ಯಾಸಿಗಳ ಹತ್ರ. ಅವರು ಸನ್ಯಾಸಿಗಳಾಗಿದ್ದರು, ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದಂತಹ ಸೋದೆ ಮಠದ ಸನ್ಯಾಸಿಗಳು. ಅವರು ಬರುವಾಗ ಇಲ್ಲಿ ವಿಷ್ಣು ದೇವತಾಕವಾದ ಯಾವುದಾದ್ರೂ ದೇವಸ್ಥಾನ ಪ್ರತೀಕಗಳು ಇದ್ದರೆ ಮಾತ್ರ ನಾನು ಭಿಕ್ಷೆ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದರು. ಸರಿ, ನಾನು ಏನು ಮಾಡಬೇಕು ಅಂತ ಅವನು ಕೇಳಿದಂತೆ. ಅದಕ್ಕೆ, ನಿನಗೆ ಇವತ್ತು ರಾತ್ರಿ ಕನಸಿನಲ್ಲಿ ಗೊತ್ತಾಗ್ತದೆ, ಆ ರೀತಿಯಾಗಿ ನೀನು ಮುಂದುವರಿ ಅಂತ ಅವರು ಹೇಳ್ತಾರಂತೆ. ನಂತರ ಅವನು ಕನಸಿನಲ್ಲಿ, ಅವನಿಗೆ ಇಲ್ಲಿಂದ ಒಂದು 15 ಕಿಲೋಮೀಟರ್ ದೂರ ನೆಲ್ಲಿಕಾರು ಅಂತ ಒಂದು ಗ್ರಾಮ ಇದೆ, ಈಗಲೂ ಇದೆ. ಅಲ್ಲಿ ಒಂದು ಹರಿಯಪ್ಪನ ಕೆರೆ ಅಂತ ಒಂದು ಇದೆ. ಹರಿಯಪ್ಪನ ಕೆರೆಯಲ್ಲಿ ಇದ್ದಂತಹ ದೇವರು ಇದು, ಈ ಪದ್ಮನಾಭ. ಹರಿಯಪ್ಪನ ಕೆರೆಯಲ್ಲಿ ಇದ್ದಂತಹ ದೇವರು. ಈಗಲೂ ಕೂಡ ಆ ಕೆರೆ ಇದೆ. ಅದಕ್ಕೋಸ್ಕರವೇ ಅದು ಎರಡು ರೀತಿಯಲ್ಲಿ ಅದಕ್ಕೆ ಹರಿಯಪ್ಪ ಅಂತ, ಹರಿಯಪ್ಪನ ಕೆರೆ ಅಂತ ಹೆಸರು ಬಂತು ಅಂತ. ಒಬ್ಬ ಹರಿಯಪ್ಪ ಅಂತ ಇದ್ದ, ಅವನ ಪಾಲಿನಲ್ಲಿ ಆ ಕೆರೆ ಬಂದಿತ್ತು, ಹರಿಯಪ್ಪನ ಕೆರೆ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹರಿ ಅಂದರೆ ಭಗವಂತ, ಪದ್ಮನಾಭ. ಅಪ್ಪ ಅಂದರೆ ದೇವರನ್ನು ಯಾವಾಗಲೂ ಕರೆಯೋದು ತಿಮ್ಮಪ್ಪ ಅಂತ ಕರೆದ ಹಾಗೆ, ತಿರುಪತಿಯ ತಿಮ್ಮಪ್ಪ ಅಂತ ಕರೆದ ಹಾಗೆ. ದೇವರನ್ನು ಕರೆಯೋದು ಯಾವಾಗಲೂ ಪ್ರೀತಿಯಿಂದ ಅಪ್ಪ ಅಂತ ಶಬ್ದವನ್ನು ಬಳಸಿಕೊಂಡು ನಾವು ಕರಿತೇವೆ. ಆದ್ದರಿಂದಲೇ ಹರಿ ಅಂದರೆ ಪದ್ಮನಾಭ ದೇವರು, ಹರಿ ಪ್ಲಸ್ ಅಪ್ಪ ಹರಿಯಪ್ಪ, ಹರಿಯಪ್ಪ ಇದ್ದ ಕೆರೆ ಹರಿಯಪ್ಪನ ಕೆರೆ ಅಂತ ಹಾಗೆ ಕೂಡ ಆಗಿದೆ ಅಂತ ಇತಿಹಾಸಜ್ಞರ ಒಂದು ಅಭಿಪ್ರಾಯ. ಇಂತಹ ಆ ಪದ್ಮನಾಭ ಆ ಕೆರೆಯಲ್ಲಿದ್ದದ್ದನ್ನು ಪದ್ಮನಾಭ, ದಾಮೋದರ, ಸಂಕರ್ಷಣ, ವಾಸುದೇವ ಅಂತ ಚತುರ್ಮೂರ್ತಿಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕಾಗಿದೆ. ಚತುರ್ಮೂರ್ತಿಗಳು ಅಂದರೆ ಭಗವಂತನ, ಸಾಕ್ಷಾತ್ ಮಹಾವಿಷ್ಣುವಿನ ಮೊದಲಿಗೆ ಆವಿರ್ಭಾವವಾದಂತಹ ರೂಪಗಳು 24 ಸೃಷ್ಟಿಯ ಆರಂಭದಲ್ಲಿ. ಶಾಸ್ತ್ರಗಳ ಪ್ರಕಾರ 24, ಬೇರೆಯೂ ಕೂಡ ಇದೆ. ಅಂತೂ ಪ್ರಧಾನವಾಗಿ ಚತುರ್ವಿಂಶತಿ ರೂಪ ಅಂತ ಅತ್ಯಂತ ಪ್ರಸಿದ್ಧ. ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಹೃಷಿಕೇಶ, ಪದ್ಮನಾಭ, ದಾಮೋದರ, ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಪುರುಷೋತ್ತಮ, ಅಧೋಕ್ಷಜ, ನರಸಿಂಹ, ಅಚ್ಯುತ, ಜನಾರ್ದನ, ಉಪೇಂದ್ರ, ಹರಿ, ಶ್ರೀಕೃಷ್ಣ ಅಂತ 24 ರೂಪಗಳು. ಅದರಲ್ಲಿ ನಡುವಿನ 4 ರೂಪಗಳು ಅಂದರೆ ಪದ್ಮನಾಭ, ದಾಮೋದರ, ಸಂಕರ್ಷಣ, ವಾಸುದೇವ ಎಂಬ ನಡುವಿನ 4 ರೂಪಗಳ ಒಂದು ಮೂರ್ತಿಗಳನ್ನು ನಾವು ಇಲ್ಲಿ ಸುತ್ತ 4 ದಿಕ್ಕುಗಳಲ್ಲಿ ಕಾಣಬಹುದು. ಅಂತಹ ಒಂದು ವಿಶಿಷ್ಟವಾದ ಒಂದು ಪ್ರದೇಶ ಇದು, ಕ್ಷೇತ್ರ. ಆಗ ಆ ಭೂತಾಳ ಪಾಂಡ್ಯನ ನೇತೃತ್ವದಲ್ಲಿ ಹಾಗೂ ಸೋದೇ ವಾದಿರಾಜ ಸ್ವಾಮಿಗಳ ಒಂದು ಗುರುತ್ವದಲ್ಲಿ ಅಂದರೆ ಅವರನ್ನು ಗುರುಗಳನ್ನಾಗಿಟ್ಟುಕೊಂಡು ಆ ಭೂತಾಳ ಪಾಂಡ್ಯ ಈ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ, ವಿಜೃಂಭಣೆಯಿಂದ ಮಾಡಿದ ಅಂತ ಇರುವಂಥದ್ದು ಇತಿಹಾಸ. ಇದು ನಡೆದದ್ದು ಸುಮಾರು 1550-1565 ಅಂತ ಅವರ ಇದರಲ್ಲಿ ಬರುವಂಥ ಗ್ರಂಥಗಳಲ್ಲಿ ನಮಗೆ ಸಿಗುವಂಥದ್ದು. ಮತ್ತು ವಿಶಿಷ್ಟವಾಗಿ ಅವರು 2 ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ಒಂದು ರಮೇಶ ಸ್ತುತಿ ಅಂತ. ರಮೇಶ ಸ್ತುತಿ ಅಂದರೆ ಲಕ್ಷ್ಮಿಯ ಗಂಡ, ರಮಾ ಅಂದರೆ ಲಕ್ಷ್ಮಿ, ಈಶ ಅಂದರೆ ಗಂಡ, ಅವನ ಸ್ತುತಿಯಿಂದ ಅಂದರೆ ಸಾಕ್ಷಾತ್ ಪದ್ಮನಾಭನ ವರ್ಣನೆ ಆ ರಮೇಶ ಸ್ತುತಿಯಲ್ಲಿದೆ. ಅದು ಸಾಮಾನ್ಯವಾಗಿ ಹೀಗಿದೆ: ಪ್ರಾತಃಸ್ಮರಾಮಿ ವರಕುಂಡಲ ಶೋಭಿಗಂಡಂ ಶೀತಾಂಶ ಮಂಡಲ ಮುಖಂ ಸ್ಮಿತವಾರಿ ಜಾಕ್ಷಂ ಆತಾಮ್ರ ಕಂಬ್ರ ಮುದಿತಾದರ ಬಿಂಬಜೃಂಬಿ ಧ್ಯಾತೃ ಪ್ರಹರ್ಷಕರಹ ಹಾಸರಸಂ ರಮೇಶಂ ಪ್ರಾತರ್ ಭಜಾಮಿ ಶುಭ ಕೌಸ್ತುಭ ಕಂಬುಕಂಠಂ ಸ್ಪೀತಾತ್ಮ ವಕ್ಷಸಿ ವಿರಾಜಿತ ಭೂರಿಹಾರಂ ಭೀತಸ್ವಭಕ್ತ ಭಯಭಂಜನ ಪಾಣಿಪದ್ಮಂ ಶಾತೋದರಾರ್ಪಿತ ಜಗದ್ಭರ ಮಬ್ಜನಾಭಂ ಅಬ್ಜನಾಭಂ ಅಂದರೆ ಪದ್ಮನಾಭ ಅಂತ ಅರ್ಥ. ಪ್ರಾತರ್ ನಮಾಮಿ ಶುಭ ಕಿಂಕಿಣಿ ಮೇಖಲಾಂಗಂ ಪೀತಾಂಬರಂ ಕರಿಕರೋರು ಮುದಾರ ಜಾನುಂ ಧ್ಯಾತಾಂಗ್ರಿ ಯುಗ್ಮ ರುಚಿರಂಜಿತ ಕಂಜಜಾತ ವಾತಾದಿದೇವರ ಮೌಲಿಮಣಿಂ ಮುಕುಂದಂ ವಾದಿರಾಜ ಯತಿ ಪ್ರೋಕ್ತಂ ಶ್ಲೋಕತ್ರಯಮಿದಂ ಸದಾ ಪ್ರಾತಃಕಾಲೇ ಪಠನ್ಮರ್ತ್ಯ ಸರ್ವಪಾಪೈ ಪ್ರಮುಚ್ಯತೆ ಎಂಬುದಾಗಿ ರಮೇಶ ಸ್ತುತಿ ಅಂತ ಅದನ್ನು ಕರೀತಾರೆ. ಅದರಲ್ಲಿ ಏನೆಲ್ಲ ವರ್ಣನೆ ಮಾಡಿದ್ದಾರೆ ಆ ಎಲ್ಲ ವರ್ಣನೆಗಳು ಈ ಮೂರ್ತಿಯಲ್ಲಿ ನಾವು ಕಾಣಬಹುದಾಗಿದೆ. ಆದ್ದರಿಂದಲೇ ಅವರ ರಮೇಶ ಸ್ತುತಿಯನ್ನು ಇದೇ ಪ್ರದೇಶದಲ್ಲಿ ರಚನೆ ಮಾಡಿದ್ರು ಅಂತ ಐತಿಹ್ಯ. ಇನ್ನೊಂದು ಚತುರ್ವಿಂಶತಿ ಮೂರ್ತಿ ಭೇದ ಸ್ತೋತ್ರ ಅಂತಲೂ ಶ್ರೀ ವಾದಿರಾಜ ಸ್ವಾಮಿಗಳು ಸೋದಯ ಶ್ರೀ ವಾದಿರಾಜ ಸ್ವಾಮಿಗಳು ರಚನೆ ಮಾಡ್ತಾರೆ. ಅದರಲ್ಲಿಯೂ ಕೂಡ ಪದ್ಮನಾಭನ ವರ್ಣನೆ ಪ್ರತ್ಯೇಕ ಇದೆ, ದಾಮೋದರನ ವರ್ಣನೆ ಪ್ರತ್ಯೇಕ ಇದೆ, ಸಂಕರ್ಷಣನ ವರ್ಣನೆ ಪ್ರತ್ಯೇಕ ಇದೆ, ವಾಸುದೇವನ ವರ್ಣನೆ ಪ್ರತ್ಯೇಕ ಇದೆ. ಇದನ್ನು ಹೇಗೆ ನಾವು ತಿಳ್ಕೊಳ್ಳೋದು, ಪದ್ಮನಾಭ ಅಂತ ಹೇಗೆ ಹೇಳ್ತೀರಿ ನೀವು ಅಂತ ಪ್ರಶ್ನೆ ಮಾಡಬಹುದು. ಪದ್ಮನಾಭ ಅಂದರೆ ಕೆಲವರು ಈ ರೀತಿಯಾಗಿದೆ, ಅವನು ಮಲಗಿರೋದ್ರಿಂದ ಪದ್ಮನಾಭ ಅಂತ. ವಸ್ತುತಃ ಮಲಗಿರೋದ್ರಿಂದ ಪದ್ಮನಾಭ ಅಲ್ಲ, ಅನಂತ ಶಯನ ಅಂತ ಕರಿಬಹುದು. ಪದ್ಮನಾಭ ಅಂತ ಯಾಕೆ ಕರಿತೇವೆ ಕೇಳಿದರೆ ಎರಡು ರೀತಿಯಾಗಿ ಅದಕ್ಕೆ ನಾವು ಉಲ್ಲೇಖಗಳನ್ನು ಮಾಡಬಹುದು. ಒಂದು, ನಾಭಿಯಲ್ಲಿ ಪದ್ಮ ಬಂದು ಅದರಲ್ಲಿ ಚತುರ್ಮುಖ ಬ್ರಹ್ಮ ಕೂತ್ಕೊಂಡ್ರೆ ಪದ್ಮವು ನಾಭಿಯಲ್ಲಿ ಯಾರದ್ದಿದೆಯೋ ಅದು ಅವನು ಪದ್ಮನಾಭ. ಪದ್ಮಂ ನಾಭೌ ಯಸ್ಯ ಸಹ ಪದ್ಮನಾಭ ಅಂತ ಈ ರೀತಿಯಾಗಿ ವ್ಯುತ್ಪತ್ತಿ ಮಾಡಬಹುದು. ಚತುರ್ಮುಖ ಬ್ರಹ್ಮ ಕೂತ್ಕೊಂಡದ್ದು ಅಂತ. ಇದು ಸಾಮಾನ್ಯವಾಗಿ ನಾವು ಇಲ್ಲಿ ಮಾತ್ರ ಅಲ್ಲ, ಕೇರಳದ ತ್ರಿವೇಂದ್ರಂ ಮತ್ತು ತಿರುವಟ್ಟಾರ್ ಮತ್ತು ತಮಿಳುನಾಡಿನ ಕೆಲವು ದೇವಸ್ಥಾನಗಳಲ್ಲಿ ಇಂತಹ ಮೂರ್ತಿಗಳನ್ನು ನಾವು ಕಾಣ್ಬೋದು. ಈಗ ಶ್ರೀರಂಗ, ರಂಗನಾಥ ಇಂಥದ್ದು ಕೂಡ ಕೆಲವು ಸರಿ ಇದೇ ಪದ್ಮನಾಭನ ಬೇರೆ ಬೇರೆ ರೂಪಗಳನ್ನು ಕೂಡ ನಾವು ಕಾಣಬಹುದು. ಆದರೆ ಇಲ್ಲಿರುವಂತಹ ಒಂದು ವೈಶಿಷ್ಟ್ಯ ಇದೆ. ಪದ್ಮನಾಭ ಅಂದರೆ ಎರಡನೆಯ ಉಲ್ಲೇಖ, ಪದ್ಮನಾಭ ಅಂತ ಯಾಕೆ ನಾವು ಕರಿತೇವೆ ಕೇಳಿದರೆ ಆಯುಧಗಳ ಧಾರಣೆಗಳ ಮುಖಾಂತರ ದೇವರ ಕೇಶವಾದಿ 24 ದೇವರ ಮೂರ್ತಿಯ ಏನು ಚಿಹ್ನೆಗಳನ್ನು ನಾವು ಕಾಣಬಹುದು. ಅದರಿಂದಾಗಿಯೇ ಇದು ಕೇಶವ ನಾರಾಯಣ, ಇದು ಮಾಧವ ಮೂರ್ತಿ, ಇದು ಗೋವಿಂದ ಮೂರ್ತಿ, ಇದು ವಿಷ್ಣು ಮೂರ್ತಿ, ಇದು ಮಧುಸೂದನ, ಇದು ತ್ರಿವಿಕ್ರಮ ಮೂರ್ತಿ, ಇದು ವಾಮನ ಮೂರ್ತಿ, ಶ್ರೀಧರ ಮೂರ್ತಿ, ಈ ರೀತಿಯಾಗಿ 24 ಮೂರ್ತಿಗಳನ್ನು ನಾವು ಕಾಣಬಹುದು ಆಯುಧಗಳ ಧಾರಣೆಗಳ ಮುಖಾಂತರ. ಎಲ್ಲ ಮೂರ್ತಿಗಳಲ್ಲೂ ಒಂದೇ ಒಂದು ಕಾಮನ್ ಸಾಮಾನ್ಯ ಏನು ಕೇಳಿದರೆ 4 ಕೈಗಳಿರ್ತವೆ. 4 ಕೈಗಳಲ್ಲಿ ಮೇಲಿನ ಬಲಗೈಯಲ್ಲಿ ಪದ್ಮವನ್ನು ಹಿಡಿದು, ಮೇಲಿನ ಎಡಗೈಯಲ್ಲಿ ಚಕ್ರವನ್ನು ಹಿಡಿದು, ಕೆಳಗಿನ ಎಡಗೈಯಲ್ಲಿ ಗದೆಯನ್ನು ಹಿಡಿದು, ಕೆಳಗಿನ ಬಲಗೈಯಲ್ಲಿ ಶಂಖವನ್ನು ಹಿಡ್ಕೊಂಡಿದ್ರೆ ಅದು ಪದ್ಮನಾಭ ಮೂರ್ತಿ ಅಂತ ಪಂಚರಾತ್ರಾಗಮದಲ್ಲಿ ಹಾಗೂ ತಂತ್ರಸಾರ ಆಚಾರ್ಯ ಮಧ್ವರು ರಚಿಸಿರುವಂತಹ ತಂತ್ರಸಾರದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಇರುವಂಥದ್ದು. ಕೇವಲ ಇಷ್ಟೇ ಗ್ರಂಥಗಳಲ್ಲಿ ಅಷ್ಟೇ ಅಲ್ಲದೆ ಕಾಶ್ಯಪ ಶಿಲ್ಪ ಅಥವಾ ಪಂಚರಾತ್ರಾಮಗಳಲ್ಲಿ ಬರುವಂತಹ ಯಾವುದೋ ಒಂದು ಮೂರ್ತಿಯ ಪ್ರತಿಮೆಯ ಲಕ್ಷಣ ಇದನ್ನೆಲ್ಲ ನಾವು ನೋಡಿದಾಗ ಪದ್ಮನಾಭನ ಮೂರ್ತಿ ಇದು ಹೀಗೇ ಇರಬೇಕು ಅಂತ ಇದೆ. ಅದೇ ರೀತಿಯಲ್ಲಿ ಇಲ್ಲಿಯ ಪದ್ಮನಾಭ ಮೂರ್ತಿ

0: ಕೂಡ ಅತ್ಯಂತ ಇರುವಂಥದ್ದು ನಮಗೆ ಅತ್ಯಂತ ಒಂದು ಸಂತೋಷದಾಯಕವಾದ ಒಂದು ವಿಷಯ. ಯಾಕಂದರೆ ಪದ್ಮ ಚಕ್ರ ಗದಾ ಶಂಖ ಈ ರೀತಿಯಾಗಿ ಆಗಮದ ಪ್ರಕಾರ, ಪಂಚರಾತ್ರಾಗಮ ಪ್ರಕಾರ ಅಥವಾ ಶಿಲ್ಪಶಾಸ್ತ್ರಗಳ ಪ್ರಕಾರ ಇರುವಂತಹ ಏಕೈಕ ಮೂರ್ತಿ ಅಂತಲೇ ಪ್ರಾಯ ಇದನ್ನು ಹೇಳ್ಬೋದು. ಬೇರೆ ಎಲ್ಲಿಯೂ ಕೂಡ ನನಗೆ ತಿಳಿದ ಮಟ್ಟಿಗೆ ಎಲ್ಲಿಯೂ ಕೂಡ ನಾನು ಕಾಣ್ತಾ ಇಲ್ಲ. ಪದ್ಮನಾಭ ಆ ರೀತಿಯಾದ ಲಕ್ಷಣಗಳನ್ನು ಒಳಗೊಂಡ, ನಾಲ್ಕು ಕೈಗಳನ್ನು ಒಳಗೊಂಡು ನಾಲ್ಕು ಕೈಗಳಲ್ಲಿ ಪ್ರಧಾನವಾಗಿ ಮೇಲಿನ ಬಲಗೈಯಲ್ಲಿ ಪದ್ಮ ಚಕ್ರ ಹಾಗೂ ಗದಾಶಂಖ ಈ ಕ್ರಮದಿಂದ ಆಯುಧಗಳನ್ನು ಧಾರಣೆ ಮಾಡಿಕೊಂಡಿರುವಂತಹ ಆ ರೀತಿಯಾಗಿ ಪದ್ಮನಾಭ ಅಂತ ನಾವು ಗುರುತಿಸಬಹುದಾದಂತಹ ಮೂರ್ತಿ ಪ್ರಾಯ ನಾನು ತಿಳ್ಕೊಂಡದ್ದು ಇದು ಒಂದೇ. ಈ ಪ್ರದೇಶದಲ್ಲಿ ಆಗಲಿ ಬೇರೆ ಎಲ್ಲಿಯೂ ಕೂಡ ಆ ಎಲ್ಲ ಕಡೆ ತ್ರಿವೇಂದ್ರಂ ತಿರುವಟ್ಟಾರ್ ಆ ಕಡೆಯೂ ಕೂಡ ಪದ್ಮನಾಭ ಅಂತ ಕೇವಲ ನಾಭಿಯಿಂದ ಪದ್ಮ ಬಂದು ಅಲ್ಲಿ ಚತುರ್ಮುಖ ಬ್ರಹ್ಮ ಬಂದದ್ದಕ್ಕೆ ಪದ್ಮನಾಭ ಅಂತ ಕರಿಬಹುದು ಹೊರತು ಶಿಲ್ಪಶಾಸ್ತ್ರಗಳ ಪ್ರಕಾರ ಪದ್ಮನಾಭ ಅಂತ ನಾವು ಕಾಣಬಹುದು ಈ ವಿಶಿಷ್ಟವಾದ ಮೂರ್ತಿಯಲ್ಲಿ. ಇನ್ನು ದಾಮೋದರ ಅದು ಕೂಡ ಹಾಗೆ ಆಯುಧಗಳನ್ನು ನೀವು ಬೇಕಾದರೆ ಅದರಲ್ಲಿ ನೋಡಬಹುದು. ದಾಮೋದರನಿಗೆ ಯಾವ ರೀತಿಯ ಆಯುಧಗಳನ್ನು ಹಿಡ್ಕೊಳ್ಬೇಕು ಅಂತ ಹಿಡ್ಕೊಂಡಿರಬೇಕು ದಾಮೋದರ ಅಂತ ಹೇಳಿದಾರೋ ಅದೇ ರೀತಿಯಲ್ಲಿ ಪಂಚರಾತ್ರಾಗಮಗಳ ಪ್ರಕಾರ ಹಾಗೂ ಶಿಲ್ಪಶಾಸ್ತ್ರಗಳ ಪ್ರಕಾರ ದಾಮೋದರ, ಸಂಕರ್ಷಣ, ವಾಸುದೇವ ಈ ಮೂರ್ತಿಗಳನ್ನು ಕೂಡ ನಾವು ಅದೇ ಆಯುಧ ಧಾರಣೆಗಳ ಕ್ರಮದಿಂದಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಇದೊಂದು ಒಂದು ಅಪೂರ್ವವಾದಂತಹ ವೈಶಿಷ್ಟ್ಯ ಈ ಮೂರ್ತಿಯಲ್ಲಿರುವಂಥದ್ದು. ಇನ್ನೊಂದು, ವಿಷ್ಣುವಿಗೆ ಯಾವ ರೀತಿಯಾದಂತಹ ಆಭರಣಗಳನ್ನು ಮತ್ತೆ ಪೀತಾಂಬರ ಇತ್ಯಾದಿ ಲಕ್ಷಣಗಳನ್ನು ಹೇಳಿದ್ದಾರೋ ಎಲ್ಲಾ ಲಕ್ಷಣಗಳನ್ನು ಈ ವಿಗ್ರಹ ಒಳಗೊಂಡಿದೆ. ಅದು ಕೂಡ ಒಂದು ಅಪೂರ್ವವಾದ ವಿಷಯ. ಅಂದರೆ ಉದಾಹರಣೆಗೆ ಪೀತಾಂಬರ, ಶ್ರೀವತ್ಸ, ಕೌಸ್ತುಭ, ವನಮಾಲ ಹಾಗೂ ಮುಕ್ತಾಹಾರ, ನಾಗಮುದ್ರಿಕೆ ಕೈಯಲ್ಲಿ, ಮತ್ತೆ ಶ್ರೀದೇವಿ ಭೂದೇವಿಯರಲ್ಲೂ ಕೂಡ ಕ್ರಮವಾಗಿ ಅವರಿಗೆ ಯಾವ ಲಕ್ಷಣಗಳನ್ನು ಶಾಸ್ತ್ರ ಹೇಳಿದೆ, ಆಗಮಶಾಸ್ತ್ರಗಳು ಹೇಳಿವೆ ಅದೇ ಲಕ್ಷಣಗಳು. ಇನ್ನು ಚತುರ್ಮುಖ ಬ್ರಹ್ಮನಿಗೂ ಕೂಡ ಅವನ ಆಭರಣಗಳು ಆಯುಧಗಳು ಸಮೇತವಾಗಿ ಚತುರ್ಮುಖ ಬ್ರಹ್ಮನು ಕೂಡ ಇರುವಂಥದ್ದು. ಇನ್ನು ಶೇಷನು ಕೂಡ ಅವನು ಮೂರು ಮಡಿಕೆ ಮಾಡಿ ಇರುವಂಥದ್ದು, ಮಂಚದ ರೂಪದಲ್ಲಿ ಮೂರು ಮಡಿಕೆ ಮಾಡಿದರೂ ಕೂಡ ಅವನ ಮೈಯಲ್ಲೂ ಕೂಡ ಪೂರ್ಣ ಆಭರಣಗಳನ್ನು ಹೊತ್ತುಕೊಂಡಿರುವಂಥದ್ದು. ಅಂತೂ ಕಲ್ಲಿನಲ್ಲೇ ಕೆತ್ತಿದ್ದು ಆದರೂ ಕೂಡ ಆಭರಣಗಳ ಸಮೇತ ಅವನ ಏನು ನೀಲಮಣಿ ಇದೆ ಆ ಲಕ್ಷಣ, ವನಮಾಲಿ ನೀಲವಾಸಾಹ ಧ್ಯೇಯೋ ವಿಷ್ಣೋಸ್ತು ಪೃಷ್ಠತಃ ಎಂಬುದಾಗಿ ಆಗಮಶಾಸ್ತ್ರಗಳಲ್ಲಿ ಹೇಳಿರುವಂತಹ ಉಲ್ಲೇಖ ಏನಿದೆ, ಈ ಉಲ್ಲೇಖಗಳನ್ನು ಒಳಗೊಂಡು ಈ ಶೇಷನು ಕೂಡ ಇರುವಂಥದ್ದು ಅತ್ಯಂತ ಅದ್ಭುತವಾದ ಒಂದು ವಿಷಯ. ಇನ್ನೊಂದು ವೈಶಿಷ್ಟ್ಯ ಏನು ಕೇಳಿದರೆ, ಈ ಪದ್ಮನಾಭನೊಟ್ಟಿಗೆ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದಂತಹ ಮುಖ್ಯಪ್ರಾಣನನ್ನು ಕೂಡ ನಾವು ಕಾಣಬಹುದು. ಪ್ರಾಯ ಆ ದಿಕ್ಕಿನಲ್ಲಿ ದೇವರ ಎಡಭಾಗದಲ್ಲಿ ಆ ಮುಖ್ಯಪ್ರಾಣನನ್ನು ಕಾಣಬಹುದು. ಅಂದರೆ ವಿಶಿಷ್ಟ ಅಂದರೆ ಕೇಳಿದರೆ ಅದರಲ್ಲಿ ಕೂಡ ಬಾಲದಲ್ಲಿ ಗಂಟೆ ಇದ್ದು ಅವರು ಆಗಿನ ಕಾಲದಲ್ಲಿ ಸುಮಾರು 800 ಪ್ರಾಣದೇವರ ವಿಗ್ರಹಗಳನ್ನು ಎಲ್ಲ ಕಡೆ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಇತ್ಯಾದಿ ಎಲ್ಲ ಕಡೆ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಐತಿಹ್ಯ ಇರುವಂಥದ್ದು. ಅದರಲ್ಲಿ ಒಂದು ಲಕ್ಷಣವನ್ನು ಆ ಮುಖ್ಯಪ್ರಾಣನಲ್ಲಿಯೂ ಕೂಡ ಕಾಣಬಹುದು. ಅತ್ಯಂತ ವಿಶಿಷ್ಟವಾಗಿ ಉತ್ಸವಾದಿಗಳು ನಡೀತಾ ಇದ್ದಂತಹ ಉಲ್ಲೇಖಗಳು ಕೂಡ ಕಡತಗಳಲ್ಲಿ ನಾವು ಕಾಣಬಹುದು.
1: ಓಕೆ, ತುಂಬಾ ಚೆನ್ನಾಗಿ ದೇವಾಲಯದ ಬಗ್ಗೆ, ದೇವಾಲಯದ ಇತಿಹಾಸ, ಸ್ಥಳ ಪುರಾಣಗಳ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಿದ್ದೀರಾ ಸರ್. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆ ಸ್ಥಳದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೂಡ ನಿಮ್ಮಿಂದ ತಿಳ್ಕೊಳ್ತೀವಿ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಪ್ರಯತ್ನ ತಗೊಂಡ್ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
2: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
1: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
3: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
4: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
3: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
4: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
3: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
5: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588744 ಅಥವಾ 8884082.
5: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
1: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ

0: ಆರಂಭದಲ್ಲಿ ಕಾರ್ಕಳದ ಅನಂತ ಪದ್ಮನಾಭ ದೇವಾಲಯದ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಇಲ್ಲಿನ ಅರ್ಚಕರು ದೇವಾಲಯದ ಬಗ್ಗೆ, ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ರು. ಹಾಗಿದ್ರೆ ಸರ್ನ ಮಾತಾಡ್ಸೋಣ, ಸರ್ ಜೊತೆ ಮಾತನ್ನ ಮುಂದುವರಿಸೋಣ, ಇನ್ನಷ್ಟು ಮಾಹಿತಿಯನ್ನ ಕೂಡ ತಿಳ್ಕೊಳ್ಳೋಣ.
1: ಇನ್ನೊಂದು ಏನು ಕೇಳಿದ್ರೆ, ಎಲ್ಲಾ ಕಡೆ ಇರುವಂತದ್ದು ಬೇರೆ ಬೇರೆ ರೀತಿಯ ವಿಗ್ರಹಗಳು. ಒಂದು ಕಡೆ ಮೂಲಬೇರ ವಿಗ್ರಹ ಅಂತ ಅಂದರೆ ಬೇರೆ ಬೇರೆ ರೀತಿಯ, ಈಗ ಉದಾಹರಣೆಗೆ ತ್ರಿವೇಂಡ್ರಂ ಮತ್ತು ತಿರುವಟ್ಟಾರ್ ಇತ್ಯಾದಿ ಬೇರೆ ಬೇರೆ ಕಡೆ, ಕೆಲವು ಕಡೆ ನಾವು 12,800 ಅಥವಾ 16,800 ಶಾಲಗ್ರಾಮಗಳನ್ನು ಪದ್ಮನಾಭನ ಆಕಾರದಲ್ಲಿಟ್ಟು ಅಲ್ಲಿ ಬೇರೆ ಬೇರೆ ರೀತಿಯ ಮೂಲ ಬೇರುಗಳನ್ನೆಲ್ಲ ಅರೆದು 54,000 ರೀತಿಯ ಬೇರುಗಳನ್ನೆಲ್ಲ ಅರೆದು ಅದನ್ನು ಮದ್ದಿನ ರೀತಿಯಲ್ಲಿ ತಯಾರು ಮಾಡಿ ಅದನ್ನು ಲೇಪನ ಮಾಡಿರುವಂತಹ ವಿಗ್ರಹಗಳು ಸಾಮಾನ್ಯವಾಗಿ ಅಲ್ಲಿ ಕಾಣುತ್ತೇವೆ ನಾವು. ಅದು ಒಂದು ರೀತಿಯ ವೈಶಿಷ್ಟ್ಯಗಳನ್ನು ಒಳಗೊಂಡಿರುವಂತಹ ವಿಗ್ರಹಗಳು. ಅಂತೂ ಆ ಪ್ರದೇಶದಲ್ಲಿ ಅದು ಅತ್ಯಂತ ಅದ್ಭುತ. ಅಂತೂ ಅಂತಹ ವಿಗ್ರಹಗಳನ್ನು ನಾವು ಅಲ್ಲಿ ಕಾಣಬಹುದು. ಇನ್ನು ಕೆಲವು ಕಡೆ ಲೋಹಗಳ ವಿಗ್ರಹಗಳನ್ನು ಕಾಣಬಹುದು, ಕೆಲವು ಕಡೆ ದಾರುವಿನ ಅಂದರೆ ಮರದ ವಿಗ್ರಹಗಳನ್ನು ನಾವು ಕಾಣಬಹುದು. ಆದರೆ ಈ ಪದ್ಮನಾಭನಲ್ಲಿ ಒಂದು ವಿಶಿಷ್ಟ ಹೇಳಿದರೆ ಪೂರ್ಣ ಶಿಲಾಮಯ ವಿಗ್ರಹ. ಒಂದೇ ಕಲ್ಲಿನಿಂದ ಪದ್ಮನಾಭ, ಶ್ರೀದೇವಿ, ಭೂದೇವಿ, ಚತುರ್ಮುಖ ಬ್ರಹ್ಮ, 7 ಹೆಡೆಯ ಶೇಷ, 3 ಮಡಿಕೆ ಎಲ್ಲವನ್ನೂ ಕೂಡ ಕೆತ್ತಿರುವಂಥದ್ದು ಒಂದೇ ಕಲ್ಲಿನಲ್ಲಿ. ಏಕಶಿಲಾ ವಿಗ್ರಹ ಇದು. ಸುಮಾರು 10-10.5 feet ಉದ್ದದ ಪದ್ಮನಾಭ. ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ವೈಶಿಷ್ಟ್ಯಗಳನ್ನು ನಾವು ಈ ಪದ್ಮನಾಭನಲ್ಲಿ ಕಾಣಬಹುದು.
0: ತುಂಬಾ ಚೆನ್ನಾಗಿ ಇಲ್ಲಿನ ಇತಿಹಾಸವನ್ನ ತಿಳಿಸಿದ್ರಿ. ಹಾಗೆ ಈ ದೇವಾಲಯಕ್ಕೆ ಬರಬೇಕು ಅಂದ್ರೆ ಟೈಮಿಂಗ್ ಹೇಗಿದೆ ಸರ್?
1: ಈ ದೇವಸ್ಥಾನ ಬೆಳಿಗ್ಗೆ 6 ಗಂಟೆಗೆ ನಾವು ತೆರಿತೇವೆ, 5 ಗಂಟೆಗೆ ತೆರಿತೇವೆ. ಆದರೆ ಭಕ್ತರಿಗೆ 6 ಗಂಟೆಗೆ ತೆರಿತೇವೆ. ನಂತರ ಮಧ್ಯಾಹ್ನ 12 ಗಂಟೆಯ ತನಕ ಇದು ಇರ್ತದೆ, ಓಪನ್ ಇರ್ತದೆ. ನಂತರ ಸಂಜೆ 5 ಗಂಟೆಯಿಂದ ರಾತ್ರಿ ಸಾಮಾನ್ಯವಾಗಿ 8 ಗಂಟೆಯ ತನಕ ಇದು ಭಕ್ತರಿಗೆ ತೆರೆದಿರ್ತದೆ. ಮತ್ತು ಸಿಂಹ ಮಾಸದಲ್ಲಿ ವಿಶಿಷ್ಟ, 1 ತಿಂಗಳುಗಳ ಕಾಲ ಸಿಂಹ ಮಾಸದಲ್ಲಿ ಸಂಜೆಯ ಹೊತ್ತಿಗೆ ದೇವರಿಗೆ ಸಿಂಹ ಮಾಸದ ಸೋಣಾರತಿ ಅಂತ ಅಂದರೆ ಸಿಂಹ ಮಾಸದ ಪೂಜೆ, ಹೂವಿನ ವಿಶೇಷ ಹೂವಿನ ಪೂಜೆ ನಡೀತದೆ. ಆಗ ಸಾಮಾನ್ಯವಾಗಿ ಎಲ್ಲ ಊರಿನ ಪರವೂರಿನ ಭಕ್ತರೆಲ್ಲ ಬಂದು ಆ ಸಂದರ್ಭದಲ್ಲಿ ವಿಶೇಷವಾಗಿ ಹೂವಿನ ಪೂಜೆಯನ್ನು ಸೇವೆಯನ್ನು ಕೊಡ್ತಾರೆ ಬೆಳಿಗ್ಗೆ ಮತ್ತು ಸಂಜೆ. ಇನ್ನೊಂದು ವಿಷಯ, ಧನುರ್ಮಾಸದ ವಿಶೇಷ ಪೂಜೆ, ಅದು ಕೂಡ ಧನುರ್ಮಾಸದಲ್ಲಿ 1 ತಿಂಗಳ ಕಾಲ ಇಡೀ ಬೆಳಿಗ್ಗೆ ಸೂರ್ಯೋದಯ ಆಗುವ ಮುಂಚೆ ಎಲ್ಲ ಪೂಜೆಗಳು ಮುಗಿತವೆ, ಅದೊಂದು ವಿಶೇಷ. ಅದ ನಂತರ ಪೂಜೆ ಇಲ್ಲ, ಕೇವಲ ದರ್ಶನ ಮಾತ್ರ. ಧನುರ್ಮಾಸದಲ್ಲಿ ಅದೊಂದು ವಿಶೇಷ, 1 ತಿಂಗಳ ಕಾಲ ಎಡೆಬಿಡದೆ ನಡೀತದೆ. ಇನ್ನೊಂದು ಪಶ್ಚಿಮ ಜಾಗರ ಪೂಜೆ ಅಂತ ಹೇಳಿ, ಇದು ಆಶ್ವಯುಜ ಮಾಸದಲ್ಲಿ ಆರಂಭ ಆಗುವಂಥದ್ದು. ಆಶ್ವಯುಜ ಮಾಸದಲ್ಲಿ ಒಂದು ಕಾರ್ತಿಕ ಮಾಸದ ತನಕ 1 ತಿಂಗಳ ಕಾಲ ಬೆಳಿಗ್ಗೆ ಬೇಗ ಎಲ್ಲ ಪೂಜೆಗಳಿಗಿಂತ ಮೊದಲು ಪಶ್ಚಿಮ ಜಾಗರ ಪೂಜೆ ಅಂತ ಒಂದು ಕೂಡ ನಡೀತದೆ. ಇದು ಕೂಡ ಈ ದೇವಸ್ಥಾನದ ವೈಶಿಷ್ಟ್ಯ. ಇಂತಹ ಎಲ್ಲ ಆಚರಣೆಗಳು ಅತ್ಯಂತ ಹಳೆಯ ಸಂಪ್ರದಾಯಗಳು, ಇದು ಕೂಡ ನಾವು ಇಲ್ಲಿ ಈ ದೇವಸ್ಥಾನದಲ್ಲಿ ಕಾಣಬಹುದು. ಇನ್ನೊಂದು, ಈ ವಿಗ್ರಹ ಸುಮಾರು ಹೊಯ್ಸಳರ ಕಾಲದ್ದು ಅಂತ ಇತಿಹಾಸಜ್ಞರ ಅಭಿಪ್ರಾಯ. ಹೊಯ್ಸಳರ ಕಾಲದ್ದು, ಸುಮಾರು 1,000 ವರ್ಷ ಸಾಮಾನ್ಯವಾಗಿ ಈ ವಿಗ್ರಹಕ್ಕೆ ಆಗಿರಬಹುದು ಅಂತ ಇತಿಹಾಸಜ್ಞರ ಅಭಿಪ್ರಾಯ. ಅದನ್ನು ಅಲ್ಲೇ ಇತ್ತಂತೆ, ಅದು ದೇವಸ್ಥಾನ ನೆಲ್ಲಿಕಾರು ಎಂಬಲ್ಲೇ ಇತ್ತಂತೆ. ಅದನ್ನು ತಂದು ಆಗ ಅಲ್ಲಿ ಮೊಘಲರ ದಾಳಿಯಾದಾಗ ಅದಕ್ಕೆ ಹೆದರಿ ಜನರು ಆ ಸರೋವರದಲ್ಲಿ ಹಾಕಿದ್ರು ಅಂತ ಐತಿಹ್ಯ. ಅದನ್ನು ನಂತರ ತಂದು ಭೂತಾಳ ಪಾಂಡ್ಯ ವಾದಿರಾಜರ ನೇತೃತ್ವದಲ್ಲಿ ಪ್ರತಿಷ್ಠಾಪನೆ ಮಾಡಿದ ಅಂತ ಇರುವಂಥದ್ದು.
0: ಓಕೆ, ಧನ್ಯವಾದಗಳು ಸರ್. ಕಾರ್ಕಳದ ಅನಂತ ಪದ್ಮನಾಭ ದೇವಾಲಯದ ಬಗ್ಗೆ, ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಹಾಗೆ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್. ಕೇಳಿದ್ರಲ್ವಾ ಸ್ನೇಹಿತರೆ, ಕಾರ್ಕಳದ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ಅರ್ಚಕರು ದೇವಾಲಯದ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರು ಅಲ್ವಾ? ಈ ಎಲ್ಲ ಮಾಹಿತಿ ನಿಮಗೆ ಕೂಡ ಉಪಯುಕ್ತವಾಗಿದೆ ಅಂತ ಅನ್ಕೊಳ್ತಾ, ನೀವೇನಾದರೂ ಕಾರ್ಕಳ ಕಡೆ ಹೋಗ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಈ ದೇವರ ದೇವಾಲಯಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9628 9627 9622 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸತತ 7 ವರ್ಷಗಳಿಂದ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100ಕ್ಕೆ 100 ಫಲಿತಾಂಶ. ಇದು ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಸಾಧನೆ.
1: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
0: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9164449431. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ

0: ಮೈತ್ರಿ ಮ್ಯೂಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ, ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮ್ಯೂಚುವಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಕೆಲವೊಮ್ಮೆ ನಮ್ಮ ಕುಟುಂಬದಲ್ಲಿ ನಮ್ಮ ಹಿರಿಕರು, ನಮ್ಮ ಅಜ್ಜ ಅಜ್ಜಿಂದ್ರಿರ್ಬೋದು, ನಮ್ಮ ಅಪ್ಪ ಅಮ್ಮ ಇವರೆಲ್ಲರೂ ಕೂಡ ಕೆಲವೊಂದು ಮಾತುಗಳನ್ನು ತುಂಬ ಚೆನ್ನಾಗಿ ಹೇಳ್ತಾ ಇರ್ತಾರೆ. ಜೀವನದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು, ಹೊಂದಾಣಿಕೆನೇ ಜೀವನ ಅಂತ. ಆದರೆ ಸ್ನೇಹಿತರೆ, ಈ ಹೊಂದಾಣಿಕೆ ಅಂದರೆ ಎಲ್ಲವೂ ಒಂದೇ ರೀತಿ ಆಗಿರೋದಿಲ್ಲ ಅಲ್ವಾ? ಈ ಬೇರೆ ಬೇರೆ ಮನಸ್ಸುಗಳು ಒಂದೇ ಭಾವನೆಯಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳುವಂಥದ್ದು. ಒಬ್ಬರ ಕೋಪಕ್ಕೆ ಇನ್ನೊಬ್ಬರ ಸಹನೆ ನೆರಳಾಗುತ್ತೆ, ಒಬ್ಬರ ಮೌನಕ್ಕೆ ಇನ್ನೊಬ್ಬರ ಅರ್ಥ ಮಾಡಿಕೊಳ್ಳುವಿಕೆ ಧ್ವನಿಯಾಗುತ್ತೆ. ಇಲ್ಲಿ ಪ್ರತಿ ಸಂಬಂಧವೂ ಪ್ರೀತಿಯಿಂದ ಶುರುವಾಗುತ್ತೆ. ಆದರೆ ಅದು ಉಳಿಯುವುದು ಮಾತ್ರ ಹೊಂದಿಕೊಂಡು ನಡೆಯುವ ಹೃದಯಗಳಿಂದ ಮಾತ್ರ. ನಿಜ ಅಲ್ವಾ? ಕೆಲವೊಮ್ಮೆ ನಮ್ಮ ಇಷ್ಟಗಳನ್ನು ಕಷ್ಟಗಳನ್ನು ಬದಿಗಿಟ್ಟು ಅವರ ನಗುವಿಗಾಗಿ ಬದುಕುವುದೇ ಹೊಂದಾಣಿಕೆ ಅಂತ ಅಂದ್ಕೊಂಡಿರ್ತೀವಿ. ಅವ್ರು ಚೆನ್ನಾಗಿದ್ದರೆ ಸಾಕಪ್ಪ, ನನಗದೇ ಜೀವನ, ಅವ್ರು ಯಾವಾಗಲೂ ನಗ್ನಗ್ತಾ ಖುಷಿ ಖುಷಿಯಾಗಿರಬೇಕು ಅಂತ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರ್ತೀವಿ. ಅದು ನಮ್ಮ ನೋವನ್ನು ಮರೆಮಾಚಿ, ನಮಗೆಷ್ಟೇ ನೋವಿದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತ. ಅವರ ನೆಮ್ಮದಿಯನ್ನು ಕಾಪಾಡೋದೇ ಹೊಂದಾಣಿಕೆ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಹೊಂದಾಣಿಕೆ ಅಂದಾಗ ಅದು ಸೋಲೋದು ಅಲ್ಲ ಸ್ನೇಹಿತರೆ. ನಾನು ಎಂಬ ಅಹಂಕಾರವನ್ನು ಬಿಟ್ಟು ನಾವು ಎಂಬ ಪದವನ್ನು ಉಳಿಸಿಕೊಳ್ಳುವಂಥದ್ದು, ನಾವು ಅನ್ನುವಂತಹ ಸಂಬಂಧವನ್ನು ಉಳಿಸಿಕೊಳ್ಳೋದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತೀವಿ. ಸ್ನೇಹಿತರೆ, ಕೆಲವು ಪ್ರೀತಿಗಳು ಮಾತಿನಿಂದ ತುಂಬಾ ಸುಂದರವಾಗಿರ್ತವೆ, ಆದರೆ ಕೆಲವು ಸಂಬಂಧಗಳು ಹೊಂದಿಕೊಂಡು ಬದುಕಿದ ಮೌನದಿಂದಲೇ ಅಮರವಾಗಿರ್ತವೆ. ಸಾಮಾನ್ಯವಾಗಿ ಬೇರೆ ಬೇರೆ ಕಡೆ ನೋಡೋದು ಬೇಡ, ನಮ್ಮ ಕುಟುಂಬದಲ್ಲೇ ನಾವು ಸಾಕಷ್ಟು ಬಾರಿ ನೋಡ್ತಾ ಇರ್ತೀವಿ. ಒಬ್ರಿಗೊಬ್ರು ಅಡ್ಜಸ್ಟ್ ಆಗೋದೇ ಕಡಿಮೆ, ಆದರೆ ಕುಟುಂಬ ಚೆನ್ನಾಗಿರಲಿ, ಮನೆ ಚೆನ್ನಾಗಿರಲಿ, ಮನೆ ನೆಮ್ಮದಿಯಾಗಿರಲಿ, ಮಕ್ಕಳು ಚೆನ್ನಾಗಿರಲಿ ಅನ್ನುವಂತಹ ಭಾವನೆಯಿಂದ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ. ನಮಗೆ ಇಷ್ಟ ಕಷ್ಟ ಅನ್ನುವಂಥದ್ದಲ್ಲ, ನಾನು ಅನ್ನುವಂಥದ್ದನ್ನು ಮರೆತು ನಾವು ಅಂತ ಬಂದಾಗ ಕಷ್ಟನೂ ಕೂಡ ಸಮ್ಟೈಮ್ಸ್ ಇಷ್ಟನೂ ಆಗುತ್ತೆ. ಏನಂತೀರಿ? ಖಂಡಿತ ಅಲ್ವಾ? ಈ ಮಾತಿನೊಂದಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರು ಭಾವಗೀತೆಗಳನ್ನು ಹಾಡ್ತಾ ಇದ್ದಾರೆ. ಸೊ ಯಾವೆಲ್ಲ ಭಾವಗೀತೆಗಳನ್ನು ಅವರು ಹಾಡ್ತಾ ಇದ್ದಾರೆ ಅನ್ನೋದನ್ನು ಅವರಿಂದಲೇ ತಿಳಿತಾ ಹೋಗೋಣ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಇಂದುಮತಿ ಮೇಡಮ್, ನಮಸ್ತೆ.
5: ನಮಸ್ಕಾರ, ನಾನು ಶಿವಮೊಗ್ಗದಿಂದ ಇಂದುಮತಿ. ಈ ದಿನ FM ರೇಡಿಯೋ ವಾಹಿನಿಯಲ್ಲಿ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಕೆಲವು ಭಾವಗೀತೆಗಳನ್ನು ಹೇಳ್ತಾ ಇದ್ದೀನಿ. ಮೊದಲಿಗೆ ರಚನೆ NS ಲಕ್ಷ್ಮೀನಾರಾಯಣ ಭಟ್.

ಈ ಭಾವಗೀತೆಗಳು ಕೇವಲ ಗೀತೆಗಳಾಗಿ ಉಳಿದಿಲ್ಲ, ಬದುಕಿನ ಮೌಲ್ಯಗಳನ್ನು ಜೊತೆಗೆ ಆಧ್ಯಾತ್ಮಿಕ ಚಿಂತನೆಗಳನ್ನು ಸರಳವಾಗಿ ಜನಸಾಮಾನ್ಯರಿಗೆ ತಲುಪಿಸುವಂತಹ ಕೆಲಸವನ್ನು ಕೂಡ ಮಾಡ್ತವೆ. ಭಾವನೆಗಳನ್ನು ಅಭಿವ್ಯಕ್ತಿಸಲಿಕ್ಕೆ ಭಾವಗೀತೆಗಳು ಭಾವನೆಗಳಿಗೆ ಒಂದು ಸಂಗೀತದ ಸ್ಪರ್ಶ ಕೊಡ್ತವೆ. ಅದರಲ್ಲೂ ಸ್ಪೆಷಲ್ಲಾಗಿ NS ಲಕ್ಷ್ಮೀನಾರಾಯಣ ಭಟ್ರವರು ಬರೆದಿರುವಂತಹ ಭಾವಗೀತೆಯನ್ನು ತುಂಬ ಸೊಗಸಾಗಿ ಹಾಡಿದರು ಇಂದುಮತಿ ಮೇಡಮ್ ಅವರು. ಇದೇ ರೀತಿಯಲ್ಲಿ ಮತ್ತಷ್ಟು ಗೀತೆಗಳನ್ನು ತುಂಬ ಚೆನ್ನಾಗಿ ಹಾಡಿದ್ದಾರೆ ಸ್ನೇಹಿತರೆ. ಆ ಗೀತೆಗಳನ್ನು ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರಿದ್ದಾರೆ. ಇಂದುಮತಿ ಮೇಡಮ್ ಅವರು ಭಾವಗೀತೆಗಳನ್ನು ಹಾಡ್ತಾ ಇದ್ದಾರೆ. ಅದರಲ್ಲೂ NS ಲಕ್ಷ್ಮೀನಾರಾಯಣ್ ಸರ್ ಅವರು ಬರೆದಿರುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನು ಹಾಡಿದರು. ಅದೇ ರೀತಿಯಲ್ಲಿ ಸಾಕಷ್ಟು ಕವಿಪುಂಗವರು ಕೂಡ ಭಾವಗೀತೆಗಳನ್ನು ರಚನೆ ಮಾಡಿದ್ದಾರೆ. ಸ್ನೇಹಿತರೆ, ದರಾ ಭೇಂದ್ರೆ ಅವರಿರ್ಬೋದು, KS ನರಸಿಂಹಸ್ವಾಮಿ ಅವರು, ಕುವೆಂಪು ಅವರು, GS ಶಿವರುದ್ರಪ್ಪ ಅವರು, HS ವೆಂಕಟೇಶ್ ಮೂರ್ತಿ ಅವರಂತಹ ದಿಗ್ಗಜರ ಸಾಹಿತ್ಯವು ಭಾವಗೀತೆಗಳಿಗೆ ಒಂದು ಅದ್ಭುತ ಮೆರಗನ್ನು ಕೊಟ್ಟಂತಹ ಮಹಾನ್ ಕವಿಗಳಾಗಿದ್ದಾರೆ. ಸೊ ಅಂತಹ ಭಾವಗೀತೆಗಳನ್ನು ಮತ್ತಷ್ಟು ಹಾಡ್ತಾ ಇದ್ದಾರೆ. ಯಾವ ಕವಿಯ ರಚನೆಯ ಭಾವಗೀತೆ ಅನ್ನೋದನ್ನು ಇಂದುಮತಿ ಮೇಡಮ್ ಅವರಿಂದ ಕೇಳೋಣ.
3: ಮುಂದಿನ ಗೀತೆ ಶ್ರೀ ಗೋಪಾಲಕೃಷ್ಣ ಅಡಿಗರವರದ್ದು.

0: ಝುಮ್ಮೆನೆ ಪುಳಕಗೊಂಡಿತು ಧಾರಿಣಿ, ಮೌನ ತಬ್ಬಿತು ನೆಲವ ಝುಮ್ಮೆನೆ ಪುಳಕಗೊಂಡಿತು ಧಾರಿಣಿ.
1: ಅಡಿಗರು ಬರೆದಿರುವಂತಹ ಒಂದು ಅದ್ಭುತವಾದಂತಹ ಭಾವಗೀತೆಯನ್ನು ತುಂಬ ಚೆನ್ನಾಗಿ ಭಾವನೆ ತುಂಬೆ ಹಾಡಿದರು ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರು. ಖಂಡಿತವಾಗಲೂ ಈ ಭಾವಗೀತೆಯಲ್ಲಿ ಅಡಗಿದೆ ಅದ್ಭುತವಾದಂತಹ ಶಕ್ತಿ. ಭಾವಗೀತೆಗಳಲ್ಲಿ ಪ್ರಕೃತಿಯನ್ನು ದೈವಿಕವಾಗಿ ಕಾಣಲಾಗುತ್ತೆ ಸ್ನೇಹಿತರೆ. ಇಲ್ಲಿ ಮಳೆ, ಮೋಡ, ನದಿ, ಗಾಳಿ, ಹೂವುಗಳು ಕವಿಯ ಕಲ್ಪನೆಯಲ್ಲಿ ಜೀವಂತವಾಗಿ ಮಾತಾಡ್ತವೆ. ಅಂತಹ ಭಾವಗೀತೆಯನ್ನು ಭಾವನೆ ತುಂಬಿ ತುಂಬ ಪ್ರೀತಿಯಿಂದ ಹಾಡಿದರು. ಇಂತಹದ್ದೇ ಮತ್ತೊಂದು ಗೀತೆಯನ್ನು ಇವರಿಂದ ಕೇಳೋಣ ಪುಟ್ಟವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರಿದ್ದಾರೆ. ಇಂದುಮತಿ ಮೇಡಮ್ ಅವರು ಈ ದಿನ ಭಾವಗೀತೆಗಳನ್ನು ತುಂಬ ಸೊಗಸಾಗಿ ಹಾಡ್ತಾ ಇದ್ದಾರೆ ಸ್ನೇಹಿತರೆ. ಈ ಭಾವಗೀತೆಗಳು ಅಂತ ಬಂದಾಗ ಇದರಲ್ಲಿ ಪ್ರೀತಿ ಇರುತ್ತೆ, ವಿರಹ ಇರುತ್ತೆ, ಹತಾಶೆ ಇರುತ್ತೆ, ಸಂತೋಷ, ಜೊತೆಗೆ ಪ್ರತಿಯೊಂದು ಭಾವನೆಗೂ ಕೂಡ ಇವು ಜೀವ ತುಂಬುತ್ತವೆ. ಅಷ್ಟೇ ಅಲ್ಲದೆ ಆಳವಾದಂತಹ ಭಾವನೆಗಳನ್ನು ಪ್ರಕೃತಿಯ ಸೌಂದರ್ಯ ಮತ್ತು ಜೀವನದ ತತ್ವಗಳೊಂದಿಗೆ ಬಿಂಬಿಸುವಂತಹ ಗೀತೆಗಳಾಗಿವೆ ಕೂಡ. ಇಂತಹ ಗೀತೆಗಳನ್ನು ಸಾಕಷ್ಟು ಕವಿಪುಂಗವರು ತುಂಬ ಚೆನ್ನಾಗಿ ರಚನೆ ಮಾಡಿದ್ದಾರೆ. ನಾನು ಆಗಲೇ ಹೇಳ್ದಾಗೆ ನರಸಿಂಹಸ್ವಾಮಿ ಅವರು, ಕುವೆಂಪು ಅವರು, ಶಿವರುದ್ರಪ್ಪ ಅವರು, ಹಾಗೆ ಬೇಂದ್ರೆಯವರು, ವೆಂಕಟೇಶ್ ಮೂರ್ತಿ ಅವರು, ಗೋಪಾಲಕೃಷ್ಣ ಅಡಿಗರು, ಲಕ್ಷ್ಮೀನಾರಾಯಣ್ ಭಟ್ರವರು, ಸೊ ಅವರದೇ ಆದ ಒಂದು ನೈಜತೆಯನ್ನು ಭಾವಗೀತೆಗಳಲ್ಲಿ ತುಂಬಿದರೆ ಕೂಡ. ಅಂತಹದ್ದೇ ಮತ್ತೊಂದು ಗೀತೆಯನ್ನು ಇಂದುಮತಿ ಮೇಡಮ್ ಅವರಿಂದ ಕೇಳೋಣ.
4: ಮುಂದಿನ ಗೀತೆ ಶ್ರೀಯುತ NS ಲಕ್ಷ್ಮೀನಾರಾಯಣ್ ಭಟ್ರು.

0: ನಮಸ್ಕಾರ, ಧನ್ಯವಾದಗಳು. ಈ ಭಾವಗೀತೆಗಳನ್ನು ಹೇಳ ಅವಕಾಶ ಮಾಡಿಕೊಟ್ಟ ಎಫ್ ಎಂ ರೇಡಿಯೋ ವಾಹಿನಿಯವರಿಗೂ, ಮಹಾಲಕ್ಷ್ಮಿ ಮೇಡಮ್ ಅವರಿಗೂ ನಮಸ್ಕಾರ, ಧನ್ಯವಾದಗಳು.
1: ನಿಮಗೂ ಕೂಡ ಧನ್ಯವಾದಗಳು. ಇಂದು ಮತ್ತೆ ಮೇಡಮ್, ಈ ದಿನ ನೀವು ಹಾಡಿದಂತಹ ಗೀತೆಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿದ್ವು. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಮತ್ತು ಗೋಪಾಲಕೃಷ್ಣ ಅಡಿಗರು ಬರೆದಿರುವಂತಹ ಭಾವಗೀತೆಗಳನ್ನು ತುಂಬ ಚೆನ್ನಾಗಿ ಹಾಡಿದ್ರಿ. ಸ್ನೇಹಿತರೆ, ಈ ಭಾವಗೀತೆಗಳು ಒತ್ತಡದ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡ್ತವೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಭಾವನೆಗೂ ಇವು ಜೀವ ತುಂಬುತ್ತವೆ. ನಿಮಗೂ ಕೂಡ ಈ ರೀತಿಯ ಭಾವಗೀತೆಗಳನ್ನು, ಭಕ್ತಿಗೀತೆಗಳನ್ನು ಹಾಡಬೇಕು ಅಂತ ಆಸೆ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ನಿಮ್ಮಲ್ಲಿ ಕೂಡ ಒಂದು ಅದ್ಭುತವಾದಂತಹ ಸಂಗೀತದ ಕಲೆ ಇದ್ದರೆ ತಡ ಮಾಡಲೇಬೇಡಿ. 9686092729 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನೀವು ಹಾಡಿದಂತಹ ಗೀತೆಗಳನ್ನು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಮತ್ತೊಮ್ಮೆ ಇಂದು ಮತ್ತೆ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
4: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
3: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
4: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
9: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
10: ಭಾರತದ ಪ್ರತಿ 2ನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
11: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
10: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
11: ಹೆಚ್ಚಿನ ಮಾಹಿತಿ

0: ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಬೆಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನ ಬಿಂದಾಸ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ನಿಮ್ಮೆಲ್ಲರ ಡೇ ಕೂಡ ಬಿಂದಾಸ್ ಆಗಿ ಇರಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗೆ ಎಲ್ಲರೂ ಕೂಡ ತಿಂಡಿ ತಿಂದ್ರ ಏನು ಕತೆ, ಹಾಗೆ ಕಾರ್ಯಕ್ರಮವನ್ನ ಕೇಳಿಸ್ಕೊತಾ ಇದ್ದೀರಾ ಅಲ್ವಾ? ಯಾರೆಲ್ಲ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರೋ ಎಲ್ರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಸೊ ರಕ್ಷಿತಾ ಹೊಳ್ಳ ಬಂದಾಯ್ತು, ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮನು ಬಿಂದಾಸ್ ಆಗಿ ಸ್ಟಾರ್ಟ್ ಆಯ್ತು. ಏನಪ್ಪ ಟಾಪಿಕ್, ಯಾವ ವಿಷಯವಾಗಿ ಇವತ್ತು ಮಾತಾಡ್ಬೇಕು, ಏನ್ ವಿಷಯ ತಂದಿದ್ದಾರೆ ರಕ್ಷಿತಾ ಹೊಳ್ಳ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಾಲಿಗೆಗೆ ಕೆಲಸ ಕೊಡೋಣ ಅಂತ ಹೇಳಿ. ಸೊ ಇಷ್ಟು ದಿನ ಗಂಟಲಿಗೆ ಎಲ್ಲ ಕೆಲಸ ಕೊಡ್ತಾ ಇದ್ರಿ, ಹಾಡ್ತಾ ಇದ್ರಿ, ತಲೆಗೆಲ್ಲ ಕೆಲಸ ಕೊಡ್ತಿದ್ರಿ. ಸೊ ಇವತ್ತು ನಾಲಿಗೆಗೆ ಜಾಸ್ತಿ ಕೆಲಸ ಕೊಡೋಣ ಅಂತ ಹೇಳಿ ನಾಲಿಗೆ ನುಲಿ ಅಂದರೆ ಟಂಗ್ ಟ್ವಿಸ್ಟರ್ನ ತಂದಿದ್ದೀನಿ. ನಾನು ಸಿಂಪಲ್ ಆಗಿರೋ ಟಂಗ್ ಟ್ವಿಸ್ಟರ್ನ ಕೊಡ್ತೀನಿ. ಆ ಟಂಗ್ ಟ್ವಿಸ್ಟರ್ನ ನೀವು ಹೇಳಿ ಇವತ್ತಿನ ಕಾರ್ಯಕ್ರಮನ ಎಂಜಾಯ್ ಮಾಡಿ ಅಂತ ಹೇಳ್ತಾ, ನಮಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ ಗೊತ್ತೇ ಇದೆ ಅಲ್ವಾ? 9686609620969. ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆ ಮಾತಾಡಿ, ಜೊತೆಗೆ ನಾನು ಕೊಡೋ ನಾಲಿಗೆ ನುಲಿಯನ್ನು ಕೂಡ ಹೇಳ್ಬೋದು. ಸೊ ಹಾಗೆಯೇ ಎಲ್ರಿಗೂ ಕೂಡ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನ ಕೂಡ ತಿಳಿಸ್ತಾ ಇದ್ದೀನಿ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ಫುಲ್ ಎನರ್ಜೆಟಿಕ್ ಆಗಿ ರೆಡಿ ಆಗಿದ್ದೀರಾ ಅಲ್ವಾ? ಈ ನಾಲಿಗೆ ನುಲಿಗಳು ನಮ್ಮ ಭಾಷಾ ಶುದ್ಧತೆಗೆ ತುಂಬಾ ಸಹಕಾರಿಯಾಗಿದೆ, ನಮ್ಮ ಮಾತಿನ ಸ್ಪಷ್ಟತೆಗೆ ತುಂಬಾ ಸಹಕಾರಿಯಾಗಿದೆ ಅಂತಾನೆ ಹೇಳಬಹುದು. ಲೀಲಾಜಾಲವಾಗಿ ಮಾತಾಡಬೇಕು, ಯಾವುದೇ ರೀತಿಯ ತಪ್ಪುಗಳಿಲ್ಲದೆ ಫಂಬಲ್ ಇಲ್ಲದೆ ಮಾತಾಡಬೇಕು ಅಂದರೆ ನಾಲಿಗೆ ನುಲಿಯನ್ನು ಹೇಳೋದು ತುಂಬಾ ಮುಖ್ಯವಾಗುತ್ತೆ. ಹಾಗೆ ಎಷ್ಟು ಜನ ಆ ಹಾಡನ್ನು ಹೇಳೋ ಸಿಂಗರ್ಸ್ ಇರ್ತಾರಲ್ವಾ, ಅವರು ಕೂಡ ಬೆಳಿಗ್ಗೆ ಪ್ರತಿದಿನ ಕೂಡ ಈ ಒಂದು ನಾಲಿಗೆ ನುಲಿಯನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಯಾಕೆಪ್ಪ ಅಂತ ಹೇಳಿದ್ರೆ, ಹಾಡುಗಳಲ್ಲಿ ಕೆಲವೊಂದಿಷ್ಟು ಪದಗಳು ತುಂಬಾ ಟ್ವಿಸ್ಟ್ ಇರುತ್ತೆ, ಅಂತಹ ಪದಗಳನ್ನೆಲ್ಲ ಸರಳವಾಗಿ ಹೇಳಬೇಕು ಅಂದರೆ ಟಂಗ್ ಟ್ವಿಸ್ಟರ್ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಇಂತಹ ಟಂಗ್ ಟ್ವಿಸ್ಟರ್ಸ್ನ ಡೈಲಿ ಹೇಳ್ತಾ ಇರ್ತಾರೆ. ಸೊ ನೀವು ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಈ ಥರ ಟಂಗ್ ಟ್ವಿಸ್ಟರ್ನ. ಹಾಗೆ ಇದು ನಮ್ಮ ನಾಲಿಗೆಯಲ್ಲಿ ಸುಲಲಿತವಾಗಿ ಮಾತನಾಡಲಿಕ್ಕೆ ತುಂಬಾ ಸಹಕಾರಿಯಾಗಿದೆ ಅಂತಲೇ ಹೇಳಬಹುದು. ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ನಾನು ಕೊಡು ನಾಲಿಗೆ ನುಲಿಗಳನ್ನು ಹೇಳಬಹುದಾಗಿದೆ. ಸೊ ತುಂಬ ಈಸಿಯಾಗಿರೋ ಕೆಲವೊಂದಿಷ್ಟು ನಾಲಿಗೆ ನುಲಿಗಳು ಹೇಗಪ್ಪ ಅಂತ ಹೇಳಿದ್ರೆ, ಒಂದು ಸರ್ತಿ ಹೇಳೋದು ತುಂಬ ಕಷ್ಟ ಅನಿಸುತ್ತೆ, ಬಟ್ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ತುಂಬಾ ಈಸಿ ಆಗಿಬಿಡುತ್ತೆ. ಕೇಳಿದಾಗ ಅಯ್ಯೋ ಇದೇನಪ್ಪ ಇದನ್ನು ಹೇಳೋಕ್ಕೆ ಸಾಧ್ಯನ ಅನ್ನೋ ಒಂಥರ ಇದ್ರೂ ಕೂಡ ಅದನ್ನು ಹೇಳ್ತಾ ಹೇಳ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸುಲಭವಾಗುತ್ತೆ ಅಂತಲೇ ಹೇಳಬಹುದು. ಸೊ ಮಾಡ್ತಾ ಇದೆ ಅಲ್ವಾ, ಏನು ಹಾಡ್ತಾ ಹಾಡ್ತಾ ರಾಗ ಅನ್ನೋ ರೀತಿ ಇದು ಅಷ್ಟೇ, ಹೇಳ್ತಾ ಹೇಳ್ತಾ ಪರ್ಫೆಕ್ಟ್ ಆಗಿಬಿಡ್ತೀವಿ ಅಂತಲೇ ಹೇಳಬಹುದು ಅಲ್ವಾ? ಸೊ ಹಾಗಾಗಿ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು, ನಾನು ಕೊಡು ನಾಲಿಗೆ ನುಲಿಯನ್ನು ನೀವು ಕೂಡ ಹೇಳಬಹುದಾಗಿದೆ. ಹಾಗೆ ಕೆಲವರೆಲ್ಲ ಅನ್ಕೊಳ್ಬೋದು, ಏನಪ್ಪ ನಾಲ್ಗೆ ನುಲ್ಲ ಹೇಳೋದು ಕಷ್ಟ ಆಗುತ್ತೆ ಅಂತ. ಸೊ ಆ ಥರ ಏನಿರಲ್ಲ, ಕಷ್ಟ ಆಗಿರೋದನ್ನು ಈಸಿ ಮಾಡೋದಕ್ಕೆ ತಾನೇ ನಾನಿರೋದು. ಸೊ ಮತ್ತೆಯಾಗಿ ತಡ ಕರೆ ಮಾಡಿ, ಹಾಗೆ ನಾನು ಕೊಡೋ ಟಾಸ್ಕ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗೆ ಸಾಕಷ್ಟು ನಾಲಿಗೆ ನುಲಿಗಳು ಕನ್ನಡದಲ್ಲಿ ಇರ್ಬೋದು, ಇಂಗ್ಲೀಷ್ನಲ್ಲಿ ಕೂಡ ಸಾಕಷ್ಟು ನಾಲಿಗೆ ನುಲಿ ಇದೆ. ಇವತ್ತು ಸದ್ಯಕ್ಕೆ ಇಂಗ್ಲೀಷ್ದೆಲ್ಲ ನಾಲಿಗೆ ನುಲಿ ನಾನು ಕೊಡ್ತಾ ಇಲ್ಲ, ಬರೀ ಕನ್ನಡದಷ್ಟೇ ಹೇಳ್ತಾ ಇದ್ದೀನಿ. ಹಾಗಾಗಿ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಇವತ್ತಿನ ಫಸ್ಟ್ ಲಕ್ಕಿ ಕಾಲರ್ ರೆಡಿ ಇದ್ದಾರೆ. ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ, ಏನು ಅಂತೆಲ್ಲ ಕೇಳೋಣ. ಹಲೋ, ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ಸುಧಾಮ, ಹೇಗಿದ್ದೀರಾ?
1: ಹೌದು, ಇವತ್ತು ಫಸ್ಟ್ ಕಾಲರ್ ನಾನೇ ಆಗ್ಬಿಟ್ಟೆ.
0: ಹೌದು, ಫಸ್ಟ್ ಕಾಲರ್ ಆಗ್ಬಿಟ್ರಿ, ಹೇಗ್ ಅನ್ಸ್ತಿದೆ?
1: ಭಯ ಆಗ್ತಿದೆ, ಯಾಕಂದ್ರೆ ನಾಲಿಗೆ ನುಲಿ ಅಂತ ಹೇಳಿದ್ರಲ್ಲ, ಏನ್ ಟಾಪಿಕ್ ಅಂತ ಕೇಳಿದ್ರು, ನಾಲಿಗೆ ನುಲಿ ಅಂತ ಏನೋ ಇದೆ ಅಂತಂದ್ರೆ ಅದು ಪ್ರಯೋಗ ಫಸ್ಟ್ ನನ್ಗೆ ಆಗ್ತಿದೆ ಅನ್ಸ್ತಿದೆ.
0: ಹೌದು ಹೌದು, ಶುಭಾರಂಭ ಸುಧಾಮಿಂದ ಶುಭಾರಂಭ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಓಕೆ ಸುಧಾಮ, ತಿಂಡಿ ಆಯ್ತಾ?
1: ಮಾಡ್ತಾ ಇದ್ದೀನಿ ಮೇಡಮ್, ಚಪಾತಿ ಮಾಡ್ತಾ ಇದ್ದೆ.
0: ಓಕೆ ಸೂಪರ್. ಸೊ ಹಾಗೆ ಇವತ್ತಿನ ಒಂದು ನಾನು ನಿಮಗೆ ಕೊಡ್ತಾ ಇರುವಂತಹ ನಾಲಿಗೆ ನುಲಿ ಯಾವ್ದಪ್ಪ ಅಂತ ಹೇಳಿದ್ರೆ, ಜಂಬಗಿ ತೂಕಪ್ಪ ತುಂಬಿದ ತುಪ್ಪದ ತಂಬಿಗಿ ತಂದಾನ. ಈಸಿ ಆಗಿದೆ, ಜಂಬಗಿ ತೂಕಪ್ಪ ತುಂಬಿದ ತುಪ್ಪದ ತಂಬಿಗಿ ತಂದಾನ.
1: ಜಂಬ

0: ತಂಬಿಗೆ
1: ತುಪ್ಪ.
0: ತಂಬಿಗೆ ತುಂಬ
1: ತಂಬಿಗೆ ತುಪ್ಪದ
0: ತುಂಬಿದ ತುಪ್ಪದ ತಂಬಿಗೆ ತಂದಾನ.
1: ಎಸ್.
0: ಜಂಬಿಗೆ ತುಕ್ಕಪ್ಪ ತುಪ್ಪದ ಅಲ್ಲ ತಂಬಿ ತುಂಬಿದ ತುಪ್ಪದ ತಂಬಿಗೆ ತಂದಾನ.
1: ತಂಬಿಗೆ ತಂದಾನ. ಹೌದು ಹೇಳಿ, ಸ್ಪೀಡ್ ಆಗಿ ಹೇಳಿ ಇದನ್ನ.
0: ಜಂಬಿಗೆ ಚಿಕ್ಕಪ್ಪ ತೂಕಪ್ಪ, ಜಂಬಿಗೆ ತುಕ್ಕಪ್ಪ ತಂಬಿಗೆ ತುಂಬಾ ತುಪ್ಪ ತಂದಾನ.
1: ತುಂಬಿದ ತುಪ್ಪದ ತಂಬಿಗೆ ತಂದಾನ.
0: ತುಂಬಿದ
1: ತುಪ್ಪದ
0: ತುಪ್ಪದ ತುಂಬಿದ ತುಪ್ಪದ ತಂಬಿಗೆ ತಂದಾನ.
1: ಎಸ್ ಎಸ್.
0: ಜಂಬಿಗೆ ಜಕ್ಕಪ್ಪ ಅಲ್ರಿ ಅದ.
1: ತೂಕಪ್ಪ ತೂಕಪ್ಪ ರೀ.
0: ಜಂಬಿಗೆ ತೂಕಪ್ಪ ತಂಬಿಗೆ
1: ತುಂಬಿದ ತುಪ್ಪದ
0: ತುಂಬಿದ ತುಪ್ಪದ
1: ತಂಬಿಗೆ ತಂದಾನ.
0: ತಂಬಿಗೆ ತಂದಾನ. ಅದೇನಂದ್ರೆ ಮೇಡಮ್, ಬರ್ಕೊಂಡು ಹೇಳಿದ್ರೆ ಹೇಳ್ಬೋದು ಪಟ ಪಟ, ಈಗ ಅದು ವರ್ಡ್ಸ್ ಜಲ್ದಿ ಹೋಗಲ್ಲ ಅಷ್ಟೇನೆ.
1: ಬಟ್ ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರಿ ಸೂಪರ್ ಮ್ಯಾಮ್. ಸುಧಾ ಮ್ಯಾಮ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
1: ಥ್ಯಾಂಕ್ ಯು. ಎಸ್, ಸುಧಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು, ಹಾಗೆ ಚೆನ್ನಾಗಿ ನಾಲಿಗೆ ನುಲಿಯನ್ನ ಕೂಡ ಹೇಳ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸತ್ಯವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಾಗೆ ಅವರು ಟಂಗ್ ಟ್ವಿಸ್ಟ್ ಅನ್ನ ಯಾವ ರೀತಿ ಟ್ವಿಸ್ಟ್ ಮಾಡಿ ಹೇಳ್ತಾರೆ ಅಂತ ನೋಡೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಮ್ಯಾಮ್, ಹೇಗಿದ್ದೀರಾ? ತಿಂಡಿ ಆಯ್ತಾ?
2: ತಿಂಡಿ ಆಯ್ತು ಮೇಡಮ್, ದೋಸೆ.
1: ದೋಸೆ, ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಮ್ಯಾಮ್?
2: ನಾಲಿಗೆ ನುಲಿ ಅಂತ ಹೇಳ್ತಿದ್ರಲ್ಲ ಮೇಡಮ್.
1: ಹೌದು, ರೆಡಿ ಇದ್ದೀರಾ?
2: ರೆಡಿ ಇದ್ದೀನಿ ಮೇಡಮ್.
1: ಓಕೆ, ನಾ ನಿಮ್ಗೆ ಕೊಡ್ತಾ ಇರುವಂತಹದ್ದು, ಹುಡುಗಿ ಕೆಡಿಸಿದಳೆಲೆ ಹುಡುಗನ ತಲೆಯ.
2: ಹುಡುಗಿ ಕೆಡಿಸಿದಳೆಲೆ ಹುಡುಗನ ತಲೆಯ.
1: ಎಸ್. ಇನ್ನ ಸ್ಪೀಡ್ ಆಗಿ ಹೇಳ್ಬೇಕು.
2: ಹುಡುಗಿ ಕೆಡಿಸಿದ ಹುಡುಗನ ತಲೆಯ.
1: ಹುಡುಗನ
2: ತಲೆಯ. ಹುಡುಗಿ ಕೆಡಿಸಿದ ಎಳೆ ಹುಡುಗನ ತಲೆಯ. ಹುಡುಗಿ ಕೆಡಿಸಿದ ಎಳೆ ಹುಡುಗನ ತಲೆಯ. ಹುಡುಗಿ ಕೆಡಿಸಿದ ಎಳೆ ಹುಡುಗನ ತಲೆಯ. ಹುಡುಗಿ ಕೆಡಿಸಿದ ಎಳೆ ಹುಡುಗನ ತಲೆಯ. ಹುಡುಗಿ ಕೆಡಿಸಿದ ಎಳೆ ಹುಡುಗನ ತಲೆಯ. ಹುಡುಗಿ ಕೆಡಿಸಿದ ಎಳೆ ಹುಡುಗನ ತಲೆಯ. ಹುಡುಗಿ ಕೆಡಿಸಿದ ಎಳೆ ಹುಡುಗನ ತಲೆಯ. ಹುಡುಗನ ತಲೆಯ.
1: ಸೂಪರ್ ಮ್ಯಾಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಪ್ರೇಮ ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು. ಎಸ್, ಪ್ರೇಮ ಅವರು ಕರೆ ಮಾಡಿದ್ರು. ಸೊ ಹಾಗೆ ತುಂಬಾ ಚೆನ್ನಾಗಿ ಟಂಗ್ ಟ್ವಿಸ್ಟರ್ ನ ಹೇಳ್ತಾ ಇದ್ರು. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ
3: ಹಲೋ, ನಮಸ್ತೆ.
1: ನಮಸ್ತೆ ಸುಧಾ ಮ್ಯಾಮ್, ಹೇಗಿದ್ದೀರಾ?
3: ಶುಭ ಶುಭ
1: ಮ್ಯಾಮ್. ಓಕೆ, ಶುಭ ಮ್ಯಾಮ್ ಹೇಗಿದ್ದೀರಾ?
3: ಚೆನ್ನಾಗಿದ್ದೀವಿ.
1: ತಿಂಡಿ ಆಯ್ತಾ?
3: ತಿಂಡಿ ಆಯ್ತು, ರೊಟ್ಟಿ ಪಲ್ಯ ಮಾಡಿದ್ವಿ. ಊರಿಂದ ಬಂದಿದ್ದೀವಿ. ಸಿಕ್ತು ಒಳ್ಳೆ ನಾಲಿಗೆ ನುಲಿ ಕಾರ್ಯಕ್ರಮಕ್ಕೆ ಫಸ್ಟ್ ಮಾಡೋಣ ಅನ್ಕೊಂಡು ಟ್ರೈ ಮಾಡಿದೆ. ಸೆಕೆಂಡ್ ಕಾಲ್ ಅಂತ ಅನ್ಕೊಂಡಿದೀನಿ.
1: ಮೂರನೇ ಕಾಲ್ ನಿಮ್ದು.
3: ಹೌದಾ? ಓಕೆ
1: ಓಕೆ, ರೆಡಿ ಇದ್ದೀರಾ?
3: ಆಯ್ತು ಮೇಡಮ್.
1: ಓಕೆ. ಕಲುಷಿತವಲ್ಲದ ಕಷಾಯವು ವಿಷವೆಂದೆನಿಸಿದರೂ ವಿಷಮ ಶೀತ ಜ್ವರಕ್ಕೆ ಕಷಾಯವಾಗಿದೆ.
3: ಕಲುಷಿತ ಶೀತದ ಕಷಾಯವು
1: ಕಲುಷಿತವಲ್ಲದ ಕಷಾಯವು
3: ಅಲ್ಲದ ಕಷಾಯವು
1: ವಿಷವೆಂದೆನಿಸಿದರೂ
3: ವಿಷವೆಂದೆನಿಸಿದರು
1: ವಿಷಮ ಶೀತ ಜ್ವರಕ್ಕೆ ಕಷಾಯವಾಗಿದೆ.
3: ವಿಷಮ ಶೀತ ಜ್ವರಕ್ಕೆ ಕಷಾಯವಾಗಿದೆ. ಕಲುಷಿತವಲ್ಲದ ಕಷಾಯವು ವಿಷವೆಂದೆನಿಸಿದರು ವಿಷವಲ್ಲದ ಶೀತ ಕಷಾಯ
1: ಜ್ವರಕ್ಕೆ
3: ವಿಷಮ ಶೀತ ಜ್ವರಕ್ಕೆ ಕಷಾಯವಾಗಿದೆ. ಕಲುಷಿತವಲ್ಲದ ಕಷಾಯವು ವಿಷವೆಂದೆನಿಸಿದರು ವಿಷಮ ಶೀತ ಜ್ವರಕ್ಕೆ ಕಷಾಯವಾಗಿದೆ.
1: ಸೂಪರ್.
3: ಮತ್ತೊಂದ್ಸತಿ ಹೇಳ್ಬೇಕಾ?
1: ಹೇಳಿ ಹೇಳಿ.
3: ಕಲುಷಿತವಲ್ಲದ ಕಷಾಯವು ವಿಷವೆಂದೆನಿಸಿದರು ವಿಷಮ ಜ್ವರ ಶೀತ ಜ್ವರಕ್ಕೆ ಕಷಾಯವಾಗಿದೆ.
1: ಸೂಪರ್ ಸೂಪರ್, ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರಿ.
3: ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದಗಳು ಶುಭ ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಶುಭ ಅವರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಟಂಗ್ ಟ್ವಿಸ್ಟರ್ ನ ಹೇಳ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಾಗೆ ಅವರು ಯಾವ ಟಂಗ್ ಟ್ವಿಸ್ಟರ್ ನ ಹೇಳ್ತಾರೆ, ಏನ್ ಕತೆ ಅಂತ ಹೇಳಿ ನೋಡೋಣ. ಹಲೋ
4: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
1: ಶುಭೋದಯ. ಉಮಾ ಮ್ಯಾಮ್ ಹೇಗಿದ್ದೀರಾ?
4: ಆರಾಮಿದ್ದೀವಿ ಮಾ, ನೀವು?
1: ನಾವು ಆರಾಮಿದ್ದೀವಿ. ತಿಂಡಿ ಆಯ್ತಾ?
4: ತಿಂಡಿ ಇಲ್ಲಮ್ಮ, ವಾಂಗಿಬಾತ್ ಇನ್ನು ಆಗ್ಬೇಕು.
1: ನಮ್ದು ಇವತ್ತು ಅವಲಕ್ಕಿ.
4: ಅವಲಕ್ಕಿ ಓಕೆಮ್ಮ.
1: ಹಾಗೆ ಇವತ್ತಿನ ಟಾಪಿಕ್
4: ತುಂಬಾ ಕಷ್ಟಕರ ಕೊಡಬೇಡಿ, ತಲೆಗೆ ತುಂಬಾ ಹುಳ ಬಿಟ್ಟಂಗ ಆಗತ್ತೆ.
1: ಓಕೆ, ಕಷ್ಟದ ಕೊಡ್ಬಾರ್ದಾ? ಓಕೆ, ಈಸಿನ ಕೊಡೋಣ ಬಿಡಿ.
4: ಸರಿನಮ್ಮ.
1: ಓಕೆ, ಎರಡೆರಡು ಎಮ್ಮೆ ಮರದಡಿ ನಿಂತು ಕರದಾದ ಹುಲ್ಲು ಕರಕರ ತಿಂದ್ವು.
4: ಎರಡೆರಡು ಎಮ್ಮೆ
1: ಮರದಡಿ ನಿಂತು,
4: ಮರದಡಿ ನಿಂತು
1: ಕರದಾದ ಹುಲ್ಲು,
4: ಕರದಾದ ಹುಲ್ಲು
1: ಕರಕರ ತಿಂದ್ವು.
4: ತರ ತರ ತರ ತರ ತಿಂದವನ
1: ಕರಕರ ತಿಂದ್ವು. ಕರಕರ
4: ಕರಕರ ಕರಕರ ತಿಂದವು.
1: ಎಸ್,
4: ಬರ್ಕೊಬೇಕಾ ಏನ ಅನ್ಸುತ್ತೆ?
1: ಎರಡೆರಡೆಮ್ಮೆ ಮರದಡಿ ನಿಂತು ಕರದಾದ ಹುಲ್ಲು ಕರಕರ ತಿಂದ್ವು.
4: ಎರಡೆರಡೆ ಫಾಸ್ಟ್ ಹೇಳ್ಬೇಕಾ ನಿಧಾನ
1: ಹೇಳ್ಬೇಕು?
4: ಎರಡೆರಡೆಮ್ಮೆ ಮರದಡಿ ನಿಂತು ಕರೆದಾಗ ಹುಲ್ಲು ಕರಕರ ತಿಂದವು. ಎರಡೆರಡೆಮ್ಮೆ ಮರದಡಿ ನಿಂತು ಕರೆದಾಗ ಹುಲ್ಲು ಕರಕರ ತಿಂದವು. ಎರಡೆರಡೆಮ್ಮೆ ಮರದಡಿ ನಿಂತು ಕರೆದಾಗ ಹುಲ್ಲು ಕರಕರ ತಿಂದವು.
1: ಸೂಪರ್. ಓಕೆ ಸೂಪರ್ ಮ್ಯಾಮ್, ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರಿ.
4: ಥ್ಯಾಂಕ್ ಯು ಮಾ.
1: ಧನ್ಯವಾದಗಳು.
4: ಬರ್ದಿಟ್ಕೊಂಡ್ಬೇಕು ಹಂಗಿದ್ರೆ.
1: ಏನು
4: ಬರ್ದಿಟ್ಕೊಂಡು ಹೇಳ್ಬೇಕು?
1: ಹಾ,
4: ಬೇಗ
1: ಆಗುತ್ತೆ. ನೆಕ್ಸ್ಟ್ ನಿಮಗ ನೋಡ್ದೇನೆ ಹೇಳಕ್ ಬರುತ್ತೆ.
4: ಅದೇ ಅದೇ ಹೌದಮ್ಮ.
1: ಓಕೆ ಸೂಪರ್ ಸೂಪರ್ ಮ್ಯಾಮ್, ಥ್ಯಾಂಕ್ ಯು
4: ಥ್ಯಾಂಕ್ ಯು.
1: ಎಸ್, ಉಮಾ ಅವರು ಕರೆ ಮಾಡಿದ್ರು, ಹಾಗೆ ತುಂಬಾ ಚೆನ್ನಾಗಿ ಟಂಕ್ ಟ್ವಿಸ್ಟರ್ನ ಹೇಳ್ತಾ ಇದ್ರು. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಾಗೆ ಅವರು ಟಂಕ್ ಟ್ವಿಸ್ಟರ್ನ ಯಾವ ರೀತಿ ಟ್ವಿಸ್ಟ್ ಮಾಡಿ ಹೇಳ್ತಾರೆ ಅಂತ ಕೇಳೋಣ. ಹಲೋ,
5: ರಕ್ಷಿತಾ ಮೇಡಮ್.
1: ನಮಸ್ತೆ ಕಲ್ಪನಾ ಮ್ಯಾಮ್, ಹೇಗಿದ್ದೀರಾ?
5: ಆರಾಮಿದ್ದೀವಿ ಮೇಡಮ್.
1: ತಿಂಡಿ ಆಯ್ತಾ?
5: ತಿಂಡಿ ಆಯ್ತಾ ಮೇಡಮ್. ತಿಂಡಿ ತಳಪಟ್ಟಾಗಿದೆ ಮೇಡಮ್, ತಿನ್ಬೇಕು.
1: ಸೊ ಹಾಗೆ ಇವತ್ತು ಕಲ್ಪನಾ ಮ್ಯಾಮ್.
5: ಮೇಡಮ್ ಗೊತ್ತಾಯ್ತು ಗೊತ್ತಾಯ್ತು.
1: ಓಕೆ, ರೆಡಿ ಇದ್ದೀರಾ?
5: ಹಾ ಮೇಡಮ್, ಟ್ರೈ ಮಾಡುವ.
1: ನಾನು ನಿಮ್ಗೆ ಹೇಳ್ಕೊಡ್ತಾ ಇರುವಂತಹ ಟಂಗ್ ಟ್ವಿಸ್ಟರ್, ತೆಂಕಣ ತೋಟದ ತೆಂಗಿನ ಮರದಲ್ಲಿ ಮೇಲೇಳೋಲೆ ಕೆಳಗೇಳೋಲೆ.
5: ತೆಂಕಣ ತೋಟದ
1: ತೆಂಗಿನ ಮರದಲ್ಲಿ
5: ತೆಂಗಿನ ಮರದಲ್ಲಿ
1: ಮೇಲೇಳೋಲೆ ಕೆಳಗೇಳೋಲೆ.
5: ತೆಂಕಣ ತೋಟದಲ್ಲಿ ಮೇಲೇಳೋಲೆ ಕೆಳಗೇಳೋಲೆ.
1: ಓಕೆ, ಟೆಂಕ್ ಟ್ವಿಸ್ಟರ್ನ ಟ್ವಿಸ್ಟ್ ಮಾಡಿ ಹೇಳ್ತಾ ಇದ್ದೀರಾ ಒಟ್ನಲ್ಲಿ.
5: ತೆಂಕಣ ತೋಟದಲ್ಲಿ ಮರದಲ್ಲಿ ಮೇಲೆ ಏಳೋಲೆ ಕೆಳಗೇಳೋಲೆ.
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
5: ಥ್ಯಾಂಕ್
1: ಯು. ಎಸ್, ಕಲ್ಪನಾ ಅವರು ಕರೆ ಮಾಡಿದ್ರು, ಹಾಗೆ ತುಂಬಾ ಚೆನ್ನಾಗಿ ಟಂಗ್ ಟ್ವಿಸ್ಟರ್ನ ಟ್ರೈ ಮಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ
6: ಹಲೋ ರಕ್ಷಿತಾ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಕುಸುಮಾ ಮ್ಯಾಮ್, ಹೇಗಿದ್ದೀರಾ?
6: ಚೆನ್ನಾಗಿದ್ದೀನಿ ರಕ್ಷಿತಾ, ಸ್ವಲ್ಪ ಕೋಲ್ಡ್ ಆಗಿದೆ.
1: ಓಹೋ, ಕೋಲ್ಡ್ ಆಗ್ಬಿಟ್ಟಿದ್ಯಾ? ವೆದರ್ ಚೇಂಜ್ ಆಗ್ತಾ ಇರೋದ್ರಿಂದ ಒಂದಿನ ಬೇಸಿಗೆಗಾಲ, ಒಂದಿನ ಮಳೆಗಾಲ,
6: ಒಂದಿನ ಮಳೆಗಾಲ ಆಗ್ತಾ ಇದೆಯಲ್ಲ.
1: ಹೌದು,
6: ಹಾಗಾಗಿ. ತಿಂಡಿ ಆಯ್ತಾ ರಕ್ಷಿತಾ?
1: ತಿಂಡಿ ಆಯ್ತು ಕುಸುಮಾ ಮ್ಯಾಮ್. ನಿಮ್ದಾಯ್ತಾ?
6: ನಿಮ್ದು ರಾಗಿ ದೋಸೆ ಆಯ್ತು.
1: ಓ ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಿದೆ ಅಲ್ವಾ?
6: ಹಾ, ಟೈಮ್ ಟ್ವಿಸ್ಟರ್.
1: ಹೌದು, ರೆಡಿ ಇದ್ದೀರಾ?
6: ಟ್ರೈ ಮಾಡೋಣ.
1: ಓಕೆ, ನಾ ನಿಮ್ಗೆ ಕೊಡ್ತಾ ಇರೋ ಟಂಗ್ ಟ್ವಿಸ್ಟರ್, ಕರಡಿ ಕಡಿದ ಕಡಲೆಕಾಯಿ ಕರಡಿ ಕಡಿದು ಕಡಿದು ಕರಗಿತು.
6: ಕಡಿದು ಕಡಿದು ಕರಗಿತು.
1: ಹ್ಮ್
6: ಕರಗಿತು.
1: ಹ್ಮ್
6: ಈಗ ಹೇಳ್ತೀನಿ ನೋಡಿ. ಕರಡಿ ಕಡಿದ ಕಡಲೆಕಾಯಿ, ಕರಡಿ ಕಡಿದು ಕಡಿದು ಕರಗಿತು, ಕರಡಿ ಕಡಿದ ಕಡಲೆಕಾಯಿ, ಕರಡಿ ಕಡಿದು ಕಡಿದು ಕರಗಿತು, ಕರಡಿ ಕಡಿದ ಕಡಲೆಕಾಯಿ, ಕರಡಿ ಕಡಿದು ಕಡಿದು ಕರಗಿತು, ಕರಡಿ ಕಡಿದ ಕಡಲೆಕಾಯಿ, ಕರಡಿ ಕಡಿದು ಕಡಿದು ಕರಗಿತು, ಕರಡಿ ಕಡಿದ ಕಡಲೆಕಾಯಿ, ಕರಡಿ ಕಡಿದು ಕಡಿದು ಕರಗಿತು, ಕರಡಿ ಕಡಿದ ಕಡಲೆಕಾಯಿ, ಕರಡಿ ಕಡಿದು ಕಡಿದು ಕರಗಿತು, ಕರಡಿ ಕಡಿದ ಕಡಲೆಕಾಯಿ, ಕರಡಿ ಕಡಿದು ಕಡಿದು ಕರಗಿತು, ಕರಡಿ ಕಡಿದ ಕಡಲೆಕಾಯಿ, ಕರಡಿ ಕಡಿದು ಕಡಿದು ಕರಗಿತು, ಕರಡಿ ಕಡಿದ ಕಡಲೆಕಾಯಿ, ಕರಡಿ ಕಡಿದು ಕಡಿದು ಕರಗಿತು. ರಕ್ಷಿತಾ,
1: ಸೂಪರ್ ಸೂಪರ್ ಮ್ಯಾಮ್, ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರಿ.
6: ಪರವಾಗಿಲ್ಲ, ಸ್ವಲ್ಪ ಈಸಿ ಇದೆ ಅನ್ಸ್ತಾ ಇದೆ ಇದು.
1: ಓಕೆ ಸೂಪರ್, ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರಿ.
6: ಥ್ಯಾಂಕ್ ಯು ರಕ್ಷಿತಾ.
1: ಎಸ್, ಕುಸುಮ ಅವರು ಟಂಗ್ ಟ್ವಿಸ್ಟ್ ಅನ್ನ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ,
7: ಹಲೋ,
1: ನಮಸ್ತೆ.
7: ಗುಡ್ ಮಾರ್ನಿಂಗ್ ಮೇಡಮ್. ರಕ್ಷಿತಾ ಮೇಡಮ್,
1: ಶುಭೋದಯ. ರಾಘವೇಂದ್ರ ಸರ್, ಹೇಗಿದ್ದೀರಾ?
7: ಫೈನ್ ಫೈನ್.
1: ಓಕೆ, ಹೇಗಿದೆ ಸರ್ ಕುಂದಾಪುರ ವೆದರ್?
7: ಸ್ವಲ್ಪ ಮೋಡ ಇತ್ತು, ಮಳೆ ಬರ್ಬೋದು ಇವತ್ತು.
1: ಓ, ಮೋಡ ಇದೆಯಾ?
7: ಫುಲ್ ಮೋಡ ಇದೆ.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
7: ಎಂತ? ನಾಲಿಗೆ
1: ನಾಲಿಗೆ ನುಲಿ, ಟಂಗ್ ಟ್ವಿಸ್ಟರ್. ರೆಡಿ ಇದ್ದೀರಾ?
7: ನಾನೊಂದು ಹೇಳ್ಬೇಕು ಕಡೆಗೆ,
1: ನೀವು ಕೇಳ್ತೀರಾ? ಹೇಳ್ಬೇಕು.
7: ರಾಕೆಟ್ ಸ್ಪೀಡ್ ಅಲ್ಲಿ ಹೇಳ್ಬೇಕು.
1: ರಾಕೆಟ್ ಸ್ಪೀಡ್ ಅಲ್ಲಿ ಹೇಳ್ಬೇಕಾ? ಓಕೆ, ಫಸ್ಟ್ ನಾನು ಕೊಡೋ ಒಂದು ಟಂಗ್ ಟ್ವಿಸ್ಟರ್ ನ ನೀವು ಹೇಳಿ, ಆಮೇಲೆ ನೀವು ಕೊಡೋ ಟಂಗ್ ಟ್ವಿಸ್ಟರ್ ನ ಹೇಳ್ತೀನಿ. ಓಕೆ, ನಾ ನಿಮ್ಗೆ ಕೊಡ್ತಾ ಇರೋಂತ ಟಂಗ್ ಟ್ವಿಸ್ಟರ್, ರೈಲು ಲಾರಿ, ರೈಲು ಲಾರಿ,
7: ರೈಲು ಲಾರಿ, ರೈಲು
1: ಹೇಳ್ಬೇಕು.
7: ರೈಲು ಲಾರಿ, ರೈಲು, ರೈಲು ಲಾರಿ, ರೈಲು ಲಾರಿ, ರೈಲು ಲಾರಿ, ರೈಲು ಲಾರಿ,
1: ಲಾರಿ ಲಾರಿ,
7: ಲಾರಿ ಲಾರಿ, ರೈಲು ಲಾರಿ, ರೈಲು ಲಾರಿ, ರೈಲು ಲಾರಿ, ರೈಲು ಲಾರಿ, ರೈಲು ಲಾರಿ. ನಾನು ಹೇಳ್ತಾ ಇರುವ
1: ಧನ್ಯವಾದಗಳು ರಾಘವೇಂದ್ರ ಸರ್ ಕರೆ ಮಾಡಿದ್ದಕ್ಕೆ. ರಾಘವೇಂದ್ರ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಟಂಗ್ ಟ್ವಿಸ್ಟರ್ ನ ಟ್ರೈ ಮಾಡ್ತಾ ಇದ್ರು, ಹಾಗೆ ನನಗೂ ಕೂಡ ಒಂದು ಟಂಗ್ ಟ್ವಿಸ್ಟರ್ ನ ಕೊಟ್ಟಿದ್ರು. ಸೊ ಅದೇ ರೀತಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
8: ಹಲೋ, ಗುಡ್ ಮಾರ್ನಿಂಗ್ ರಕ್ಷಿತಾ.
1: ಗುಡ್ ಮಾರ್ನಿಂಗ್ ಮೀನಾ ಮ್ಯಾಮ್, ಹೇಗಿದ್ದೀರಾ?
8: ಚೆನ್ನಾಗಿದ್ದೀವಿ.
1: ತಿಂಡಿ ಆಯ್ತಾ?
8: ತಿಂಡಿ ಆಯ್ತು, ಉಪ್ಪಿಟ್ಟು.
1: ಉಪ್ಪಿಟ್ಟು, ಓಕೆ ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
8: ಗೊತ್ತಾಗಿದೆ, ಗೊತ್ತಾಗಿದೆ.
1: ಓಕೆ, ರೆಡಿ ಇದ್ದೀರಾ? ಓಕೆ,
8: ನಾನು
1: ಏನು
8: ಲಾಂಗ್ ಬೇಡ ಶಾರ್ಟ್ ಅಂತ.
1: ಲಾಂಗ್ ಬೇಡ ಶಾರ್ಟ್ ಬೇಕಾ? ಓಕೆ, ನಾನು ನಿಮಗೆ ಕೊಡ್ತಾ ಇರುವಂತಹ ಟಂಗ್ ಟ್ವಿಸ್ಟರ್, ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೈತಿತ್ತು.
8: ತರೀಕೆರೆ
1: ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೈತಿತ್ತು.
8: ಮೂರು ಕರಿನಾ?
1: ಮೂರು ಕರಿ ಕುರಿ ಮರಿ ಮೈತಿತ್ತು.
8: ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಕುರಿ ಮರಿ ಮೈತಿತ್ತು.
1: ಧನ್ಯವಾದಗಳು, ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರ ಮೀನಾ ಮ್ಯಾಮ್. ಓಕೆ, ಮೀನಾ ಅವರು ಕರೆ ಮಾಡಿದ್ರು ಬೆಂಗಳೂರಿನಿಂದ. ಸೊ ಹಾಗೆ ತುಂಬಾ ಚೆನ್ನಾಗಿ ಈ ಟಂಗ್ ಟ್ವಿಸ್ಟರ್ ನ ಹೇಳ್ತಾ ಇದ್ರು, ಹಾಗೆ ಎಲ್ರು ಕೂಡ ಟಂಗ್ ಟ್ವಿಸ್ಟರ್ ನ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ, ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಇನ್ನಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ, ಅವರಿಗೂ ಕೂಡ ಟಂಗ್ ಟ್ವಿಸ್ಟರ್ ನ ಕೊಡೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ನ ತಗೊಳ್ಳುವಂತಹ ಸಮಯ ಆಗಿದೆ. ಸೊ ಹಾಗಾಗಿ ಚಿಕ್ಕ ಬ್ರೇಕ್ ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಟೇಕ್ ಅ ಶಾರ್ಟ್ ಬ್ರೇಕ್. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. Bye.
9: ರೀ ಮನೆ ಖರ್ಚಿಗೆ ಹಣ ಕೊಡಿ.
10: ಇದು ರೇಷನ್ಗೆ 15,000, ತರಕಾರಿಗೆ 2,000,
9: ಮತ್ತೆ ವಿದ್ಯುತ್ ಬಿಲ್ಲಿಗೆ
10: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
9: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
10: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
14: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
13: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
15: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
14: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
15: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, ನೀಟ್ ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
14: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
15: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
16: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
15: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588744 ಅಥವಾ 8884082.
16: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
17: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
18: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
17: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
18: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
17: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
18: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
15: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM. ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗಾಗಿ ತಂದ ಟಾಪಿಕ್ ಟಂಗ್ ಟ್ವಿಸ್ಟರ್ನ ತಂದಿದೆ. ಸೊ ಹಾಗೆ ಎಲ್ಲರೂ ಕೂಡ ಟಂಗ್ ಟ್ವಿಸ್ಟರ್ನ ತುಂಬ ಚೆನ್ನಾಗಿ ಈಸಿಯಾಗಿನೇ ಹೇಳ್ತಾ ಇದ್ರು, ಎಲ್ಲರೂ ಕೂಡ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ನಾನು ಕೊಡು ಟಂಗ್ ಟ್ವಿಸ್ಟರ್ನ ಹೇಳಬಹುದಾಗಿದೆ. ಸೊ ಹಾಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ ಗೊತ್ತಿದೆ ಅಲ್ವಾ? 9686 2796860962 79, ಈ ಸಂಖ್ಯೆಗೆ ಕರೆ ಮಾಡಿ ಹಾಗೆ ನಾನು ಕೊಡೋ ಟಂಗ್ ಟ್ವಿಸ್ಟರ್ನ ಹೇಳಿ ಎಂಜಾಯ್ ಮಾಡಿ ಇವತ್ತಿನ ಕಾರ್ಯಕ್ರಮ ಅಂತ ಹೇಳ್ತಾ ಸೊ ಎಲ್ಲರೂ ಕೂಡ ಕಷ್ಟ ಇರೋ ಟಂಗ್ ಟ್ವಿಸ್ಟ್ ಅನ್ನ ಕೂಡ ಈಸಿಯಾಗಿ ಹೇಳ್ತಾ ಇದ್ರು. ಹಾಗೆ ನಮಗೆ ಯಾವ್ದಾದ್ರು ಒಂದು ಪದದ ಉಚ್ಚಾರಣೆ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಇಂತಹ ಟಂಗ್ ಟ್ವಿಸ್ಟರ್ಗಳು ತುಂಬಾನೇ ಸಹಕಾರಿಯಾಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ತುಂಬಾ ಜನ ಹಾಕಾರ ತಪ್ಪು ಮಾಡ್ತಾ ಇರ್ತಾರೆ, ಹಾಕಾರ ಆಕಾರಗಳನ್ನ, ಆಕಾರ ಇರೋಲಿ ಹಾಕಾರ ಆ ಥರದ್ದೆಲ್ಲ ಮಾಡ್ತಾ ಇರುವಾಗ ಈ ರೀತಿಯ ಟಂಗ್ ಟ್ವಿಸ್ಟರ್ನ ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಅಂತಹ ಮಿಸ್ಟೇಕ್ಗಳು ಕಮ್ಮಿ ಆಗುತ್ತೆ ಅಂತಾನೆ ಹೇಳಬಹುದು. ಅದೇ ರೀತಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ.
19: ಹಲೋ, ನಮಸ್ತೆ ರೀ ಮೇಡಮ್.
1: ನಮಸ್ತೆ ರೀ. ನವಾಜ್ ಸರ್, ಹೆಂಗಿದ್ದೀರಿ?
19: ಆರಾಮದ ನೋಡ್ರಿ ಮೇಡಮ್. ನಮ್ಮ ಬಕ್ರೀದ್ ಹಬ್ಬದ ಶುಭಾಶಯಗಳು ನಿಮ್ ಸಿಬ್ಬಂದಿಯವರಿಗೆ, ನಮಗ ಎಲ್ಲರಿಗೆ ರೀ ಮೇಡಮ್.
1: ನಿಮಗೂ ಕೂಡ ಹಬ್ಬದ ಶುಭಾಶಯಗಳು ಸರ್.
19: ಧನ್ಯವಾದ ಮೇಡಮ್, ಧನ್ಯವಾದ.
1: ಜೋರಾಗ ಜೋರ್ ಇದೆಯಾ ಹಬ್ಬ?
19: ಹಾ, ಹಬ್ಬ ಜೋರ ನೋಡ್ರಿ ಮೇಡಮ್. ಏನಾದ್ರು ನಮಾಜ್ ಬಿದ್ದು ಬಂದವ್ರಿ ಹೋಗಿಸಿಂದ ಪ್ರಾರ್ಥನಾ ಮುಗಿಸ್ಕೊಂಡು ಅದೇ ಬಂದವ್ರಿ, ಕಾರ್ಯಕ್ರಮ ಶುರುವಾಗಿತ್ತು ಅದೇ ಕಾರ್ಯಕ್ರಮ ಕೇಳಕೋತ್ ಕರೆ ಮಾಡಿದೆ ನೋಡ್ರಿ ಮೇಡಮ್.
1: ಸೂಪರ್ ರೀ, ಸೂಪರ್. ಹಬ್ಬ ಸಖತ್ತಾಗಿ ಆಚರಿಸ್ತಿದ್ದೀರಾ ಅಂತ ಆಯ್ತು.
19: ಹೌದ್ ಹೌದ್ರಿ ಮೇಡಮ್, ಹೌದ್ರಿ ಮೇಡಮ್.
1: ಓಕೆ, ಸೂಪರ್ ರೀ, ಸೂಪರ್. ಹಾಗೆ ರೆಡಿ ಇದೀರಾ ಅಲ್ವಾ ಟಂಗ್ ಟ್ವಿಸ್ಟರ್ ಹೇಳಕ್ಕೆ?
19: ಹಾ, ರೆಡಿ ರೆಡಿ ರೀ ಮೇಡಮ್, ಹೇಳ್ರಿ, ಪ್ರಯತ್ನ ಮಾಡೋಣ್ರಿ ಮೇಡಮ್.
1: ಓಕೆ. ಕುರುಡು ಕುದುರೆಗೆ ಹುರಿದ ಹುರಿಗಡಲೆ.
19: ಕುರುಡು ಕುದುರೆಗೆ
1: ಹುರಿದ ಹುರಿಗಡಲೆ. ಅಲ್ಲ ಸರ್, ಇದನ್ನ ನೀವು ಹೇಳ್ಬೇಕು. ಟಂಗ್ ಟ್ವಿಸ್ಟರ್ ನಾಲಿಗೆ ನುಲಿ, ಇದನ್ನ ನೀವು
19: ಹೇಳ್ರಿ. ನಾ ಹೇಳ್ತೀನಿ.
1: ಇನ್ನೊಂದ್ ಹೇಳ್ಬೇಕಾ ಇದೆ ಸರ್?
19: ಕುರುಡು ಕುದುರೆಗೆ ಹೇಳ್ರಿ.
1: ಹಾ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ.
19: ಕುರುಡು ಕುದುರೆಗೆ ಹುರಿದ ಹುರುಗಡಲೆ. ಕುರುಡು ಕುದುರೆಗೆ ಹುರಿದ ಹುರಿಗಡಲೆ. ಕುರುಡು ಕುದುರೆಗೆ ಹುರುಳಿದ ಹುರಿಗಡಲೆ. ಕುರುಡು ಕುದುರೆಗೆ ಹುರಿದ ಹುರಿಗಡಲೆ. ಕುರುಡು ಕುದುರೆಗೆ ಹುರಿದ ಹುರುಗಡಲೆ. ಕುರುಡು ಕುದುರೆಗೆ ಹುರಿದ ಹುರುಗಡಲೆ.
1: ಚೆನ್ನಾಗಿ ಟ್ರೈ ಮಾಡಿದ್ರಿ ಸರ್.
19: ಹೌದ್ರಿ ಮೇಡಮ್, ಧನ್ಯವಾದ.
1: ಸೂಪರ್, ಧನ್ಯವಾದಗಳು ನವಾಜ್ ಸರ್ ಕರೆ ಮಾಡಿದ್ದಕ್ಕೆ.
19: ಹಾ, ನಮಸ್ತೆ, ನಮಸ್ತೆ, ಧನ್ಯವಾದ ಮೇಡಮ್.
1: ನಮಸ್ತೆ. ಎಸ್, ನವಾಜ್ ಅವರು ಕರೆ ಮಾಡಿದ್ರು ಬಿಜಾಪುರದಿಂದ. ಹಾಗೆ ತುಂಬಾ ಚೆನ್ನಾಗಿ ಟಂಗ್ ಟ್ವಿಸ್ಟರ್ನ ಟ್ರೈ ಮಾಡ್ತಾ ಇದ್ರು, ಹೇಳ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ.
20: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಅನಂತರಾಜ್ ಸರ್, ಹೇಗಿದ್ದೀರಾ?
20: ಚೆನ್ನಾಗಿದ್ದೀವಿ ಮೇಡಮ್.
1: ಓಕೆ, ತಿಂಡಿ ಆಯ್ತಾ?
20: ಆಯ್ತು ಮೇಡಮ್, ಇವತ್ತು ಚಿತ್ರಾನ್ನ ಮೇಡಮ್.
1: ಚಿತ್ರಾನ್ನ, ಓಕೆ.
20: ಹಾಗೆ ಮಳೆ ಬಂತು ಮೇಡಮ್ ನಮ್ಗೆ?
1: ಮಳೆ ಬಂತಾ?
20: ಹಾ, ಮೊನ್ನೆ ಬಂತು ಮೇಡಮ್, ಮೊನ್ನೆ ದಿನ.
1: ಓಕೆ ಓಕೆ, ಕೊನೆಗೂ ಮಳೆ ಬಂತು ನಿಮ್ ಕಡೆ.
20: ಹೌದು ಮೇಡಮ್.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಅನಂತರಾಜ್ ಸರ್?
20: ಹಾ, ಗೊತ್ತಾಗ ಮೇಡಮ್. ಅದೇ ಟಂಗ್ ಟ್ವಿಸ್ಟರ್.
1: ಹೌದು, ಟಂಗ್ ಟ್ವಿಸ್ಟರ್ ನಾ ಕೊಡ್ತೀನಿ ಹೇಳ್ಬೇಕು.
20: ಹಾ ಮೇಡಮ್.
1: ಓಕೆ, ನಾ ನಿಮ್ಗೆ ಕೊಡ್ತಾ ಇರುವಂತಹ ಟಂಗ್ ಟ್ವಿಸ್ಟರ್ ಯಾವ್ದಪ್ಪ ಅಂತ ಹೇಳಿದ್ರೆ, ಎತ್ತೆರಡು ಎಮ್ಮೆರಡು ಆಡೆರಡು ಆದರೆ ಆಡಿನ ಮರಿ ಎರಡು.
20: ಇಷ್ಟೊಂದು ದೊಡ್ಡದು ಕೊಟ್ರೆ ಹಂಗ ಮೇಡಮ್?
1: ಇದು ಇದೆ ಸರ್,
20: ಎತ್ತೆರಡು ಎಮ್ಮೆರಡು
1: ಆಡೆರಡು ಆದರೆ ಆಡಿನ ಮರಿ ಎರಡು.
20: ಆಡಿನ ಮರಿ ಎರಡು, ಎತ್ತೆರಡು ಎಮ್ಮೆರಡು ಆಡೆರಡು
1: ಆದರೆ ಆಡಿನ ಮರಿ ಎರಡು.
20: ಆಡನ್ನ ಮರಿ ಎರಡು. ಇಲ್ಲ ಮೇಡಮ್, ಬರಲ್ಲ. ಜೋರಾಗಿ
1: ಟ್ರೈ ಮಾಡ್ತಾ ಇದ್ದೀರಾ ಸರ್? ಟ್ರೈ ಮಾಡಿ ಬರುತ್ತೆ.
20: ಎತ್ತೆರಡು ಎಮ್ಮೆರಡು ಆಡೆರಡು ಆದರೆ ಆಡಿನ ಮರಿ ಎರಡು. ಎತ್ತೆರಡು ಎಮ್ಮೆರಡು ಆಡೆರಡು ಆದರೆ ಆಡಿನ ಮರಿ ಎರಡು.
1: ಸೂಪರ್.
20: ಎತ್ತೆರಡು ಎಮ್ಮೆರಡು ಆಡೆರಡು ಆದರೆ ಆಡಿನ ಮರಿ ಎರಡು.
1: ನೋಡಿ, ಬರಲ್ಲ ಬರಲ್ಲ ಅಂತ ಬಂತಾ? ಓಕೆ, ಸೂಪರ್, ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರಿ ಅನಂತರಾಜ್ ಸರ್.
20: ಥ್ಯಾಂಕ್ ಯು ಬಹಳ ಮೇಡಮ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ.
20: ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು. ಎಸ್, ಅನಂತರಾಜ್ ಅವರು ಕರೆ ಮಾಡಿದ್ರು. ಹಾಗೆ ನನಗೆ ಬರಲ್ಲ ಮೇಡಮ್, ಬರಲ್ಲ ಮೇಡಮ್ ಅಂತಾನೆ ತುಂಬಾ ಚೆನ್ನಾಗಿ ಟಂಗ್ ಟ್ವಿಸ್ಟರ್ನ ಹೇಳಿದ್ರು. ಸೊ ಬರಲ್ಲ ಅನ್ಕೊಂಡ್ರೆ ಬರಲ್ಲ, ಟ್ರೈ ಮಾಡಿದ್ರೆ ಖಂಡಿತ ಬಂದೇ ಬರುತ್ತೆ. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ.
21: ಹಲೋ,
1: ನಮಸ್ತೆ.
21: ನಮಸ್ತೆ.
1: ಯಾರಿದು ಮಾತಾಡ್ತಿರೋದು?
21: ಶಿವಮೊಗ್ಗದಿಂದ ಅನ್ಪೂರ್ಣಮ್ಮ ಅಂತೇಳಿ.
1: ಅನ್ಪೂರ್ಣಮ್ಮ, ಹೇಗಿದ್ದೀರಾ?
21: ಚೆನ್ನಾಗಿದ್ದೀನಿ ಮೇಡಮ್.
1: ತಿಂಡಿ ಆಯ್ತಾ?
21: ಆಯ್ತು, ತಿಂಡಿ ಚಪಾತಿ.
1: ಚಪಾತಿ. ಇವತ್ತಿನ ಟಾಪಿಕ್ ಗೊತ್ತಾಗಿದೆಯಾ ಅನ್ನಪೂರ್ಣಮ್ಮ?
21: ಹಾ, ಗೊತ್ತಾಗಿದೆ ಮೇಡಮ್. ಫಸ್ಟ್ ಕಾಲ್ ಮಾಡ್ತಾ ಇರೋದು.
1: ಓಕೆ,
21: ತುಂಬಾ ಖುಷಿ ಆಯ್ತು ಕಾಲ್ ಸಿಕ್ಕಿದ್ದು.
1: ನಮ್ಗೂ ಕೂಡ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಕೊಡ್ತಾ ಇರುವಂತಹ ಟಂಗ್ ಟ್ವಿಸ್ಟರ್, ಕೆಸ್ತೂರ್ ರಸ್ತೆಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಏಟ್ ತಿಂದು ಸುಸ್ತಾಗಿ ಸತ್ಬಿದ್ರು. ಇಲ್ಲ ಮ್ಯಾಮ್, ಈಸಿ ಇದೆ. ಕೆಸ್ತೂರ್ ರಸ್ತೆಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಏಟ್ ತಿಂದು ಸುಸ್ತಾಗಿ ಸತ್ಬಿದ್ರು.
21: ಕಸ್ತೂರ್ ರಂಗರಾಯರು
1: ಪಿಸ್ತೂಲ್ ಏಟ್ ತಿಂದು
21: ತಿಂದು
1: ಸುಸ್ತಾಗಿ ಸತ್ ಬಿದ್ರು.
21: ಸುಸ್ತಾಗಿ ಸತ್ ಬಿದ್ರು.
1: ಎಸ್.
21: ನಾನು ಟಿವಿ ಇಟ್ಕೊಂಡಿಲ್ಲ, ಮನೆ ರೇಡಿಯೋ ಇಟ್ಕೊಂಡಿದ್ದೀವಿ, ಕೇಳ್ಕೊಂತ ಕೆಲಸ ಮಾಡ್ತೀವಿ.
1: ಓ ಸೂಪರ್ ಸೂಪರ್. ಡೈಲಿ ನಮ್ಮ ಧ್ವನಿಗಳನ್ನ ಕೇಳ್ತೀರಾ ಹಾಗಿದ್ರೆ?
21: ಹಾ ಕೇಳ್ತಾ ಇರ್ತೀನಿ.
1: ಓಕೆ, ಇದೇ ರೀತಿ ಪ್ರತಿದಿನ ಕೂಡ ಕರೆ ಮಾಡಿ ಅನ್ನಪೂರ್ಣ ಮ್ಯಾಮ್.
21: ಆಯ್ತು ಮೇಡಮ್.
1: ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಅನ್ನಪೂರ್ಣ ಅವರು ಕರೆ ಮಾಡಿದ್ರು, ಹಾಗೆ ಟಂಗ್ ಟ್ವಿಸ್ಟ್ ಅನ್ನ ಚೆನ್ನಾಗಿ ಟ್ರೈ ಮಾಡ್ತಾ ಇದ್ರು. ಸೊ ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಬಹುದು, ನಾನು ಕೂಡ ಟಂಗ್ ಟ್ವಿಸ್ಟ್ ಅನ್ನ ಹೇಳಬಹುದಾಗಿದೆ. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ.
0: ಹಲೋ,
1: ನಮಸ್ತೆ.
0: ನಮಸ್ತೆ
1: ವೇದಾ ಮ್ಯಾಮ್, ಹೇಗಿದ್ದೀರಾ? ನಾವು ಹೀಗೆ ಇದ್ದೀವಿ. ಓಕೆ ವೇದಾ ಮ್ಯಾಮ್, ರೆಡಿ ಟ್ವಿಸ್ಟರ್ ಹೇಳಲಿಕ್ಕೆ?
0: ಗೊತ್ತಾಯ್ತು, ಫಸ್ಟ್ ಹೇಳಿ ನೋಡುವ.
1: ಫಸ್ಟ್ ಹೇಳಿ ನೋಡುವ ಅಂತೀರಾ? ಹೌದು ಹೌದು, ನಿಜ ನಿಜ.
0: ಏನ್ ಕೇಳ್ತೀರೋ ನಮ್ಗೇನ್ ಗೊತ್ತಿಲ್ಲ
1: ಅಲ್ವಾ? ಓಕೆ, ಸೊ ನಾನು ನಿಮ್ಗೆ ಕೊಡ್ತಾ ಇರೋ ಟಂಗ್ ಟ್ವಿಸ್ಟರ್, ಕೆಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು
0: ಪಿಸ್ತೂಲ್. ಕೆಸ್ತೂರ್ ರಸ್ತೆಯಲ್ಲಿ ಅಲ್ವಾ?
1: ಹೌದು,
0: ಕೆಸ್ತೂರ್ ರಸ್ತೆಯಲ್ಲಿ. ನಾನು ಒಂಚೂರು
1: ಕಸ್ತೂರ್ ರಂಗರಾಯರು.
0: ಕಸ್ತೂರ್ ರಂಗರಾಯರು
1: ಪಿಸ್ತೂಲ್ ನನಗೆ ಒಂದು ಸಣ್ಣ ಮಕ್ಕಳಿಗೆ ಹೇಳ್ದಂಗ ಆಗ್ತಿದೆ ಮೇಡಮ್.
0: ನಾವು ಮಕ್ಕಳ
1: ಅಲ್ವಾ, ಎಷ್ಟಾದ್ರು ಆ ಮಕ್ಕಳ ಮನಸ್ಸು ನಮಗಿರುತ್ತೆ.
0: ಕಸ್ತೂರ್ ರಂಗರಾಯರು ಅಲ್ಲ,
1: ಕಸ್ತೂರ್ ರಂಗರಾಯರು ಪಿಸ್ತೂಲ್ ಇಟ್ಟಿನ ಸುಸ್ತಾಗಿ ಸತ್ತಿದ್ರು.
0: ಈಗ ಬೇಡ ನನಗೆ, ಬೇರೆ ಕೇಳಿ
1: ಹೇಳಿ ಮ್ಯಾಮ್, ಟ್ರೈ ಮಾಡಿ ಬರುತ್ತೆ.
0: ಕಷ್ಟ ಇದೆ. ಕಸ್ತೂರ್ ರಂಗರಾಯರು
1: ಕೆಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಇಟ್ಟಿಂದು ಸುಸ್ತಾಗಿ ಸತ್ತಿದ್ರು.
0: ಕೆಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಅಲ್ಲ,
1: ಹೌದು ಪಿಸ್ತೂಲ್ ಇಟ್ಟಿಂದು ಸುಸ್ತಾಗಿ ಸತ್ತಿದ್ರು.
0: ಪಿಸ್ತೂಲ್ ಇಟ್ಟಿಂದು ಒಂಚೂರು ಒಂಚೂರು ಒಂಚೂರು ಪಿಸ್ತೂಲ್ ಏಟು
1: ತಿಂದು ಸುಸ್ತಾಗಿ ಸತ್ತಿದ್ರು.
0: ಈಗ ಹೇಳ್ತೀನಿ ನೋಡಿ, ಕೆಸ್ತೂರ್ ರಸ್ತೆಯಲ್ಲಿ ಕಸ್ತೂರಂಗರಾಯರು ಪಿಸ್ತೂಲ್ ಎತ್ತಿಂದು ಸುಸ್ತಾಗಿ ಬಿದ್ರು. ಕೆಸ್ತೂರ್ ರಸ್ತೆಯಲ್ಲಿ ಕಸ್ತೂರಂಗರಾಯರು ಪಿಸ್ತೂಲ್ ಎತ್ತಿಂದು ಸುಸ್ತಾಗಿ ಬಿದ್ರು. ಕೆಸ್ತೂರ್ ರಸ್ತೆಯಲ್ಲಿ ಕಸ್ತೂರಂಗರಾಯರು ಪಿಸ್ತೂಲ್ ಎತ್ತಿಂದು ಸುಸ್ತಾಗಿ ಬಿದ್ರು. ಕೆಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಎತ್ತಿಂದು ಸುಸ್ತಾಗಿ ಬಿದ್ರು. ಕೆಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಎತ್ತಿಂದು ಸುಸ್ತಾಗಿ ಬಿದ್ರು. ಕೆಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಎತ್ತಿಂದು ಸುಸ್ತಾಗಿ ಬಿದ್ರು. ಕೆಸ್ತೂರ್ ರಸ್ತೆಯಲ್ಲಿ ಕಸ್ತೂರ್ ರಂಗರಾಯರು ಪಿಸ್ತೂಲ್ ಎತ್ತಿಂದು ಸುಸ್ತಾಗಿ ಬಿದ್ರು. ನಂಗೆ ಸುಸ್ತಾಗಿ.
1: ಓಕೆ, ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರ ವೇದಾ ಮ್ಯಾಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಹಾ ಧನ್ಯವಾದಗಳು.
1: ಕೊನೆಗೂ ಹೇಳ್ಬಿಟ್ರ ಟಂಗ್ ಟ್ವಿಸ್ಟರ್ನ?
0: ಓಕೆ
1: ಸೂಪರ್, ಧನ್ಯವಾದಗಳು. ಎಸ್, ವೇದಾ ಶೆಟ್ಟಿ ಅವರು ಕರೆ ಮಾಡಿದ್ರು, ಹಾಗೆ ಟಂಗ್ ಟ್ವಿಸ್ಟರ್ನ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಇವರನ್ನ ಮಾತಾಡ್ಸೋಣ. ಹಲೋ. ಹಲೋ. ಓಕೆ, ಕರೆ ಕಟ್ ಆಗಿದೆ, ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ.
2: ಹಲೋ ಹಲೋ, ರಕ್ಷಿತಾ.
1: ನಮಸ್ತೆ.
2: ನಮಸ್ತೆ.
1: ನಮಸ್ತೆ.
2: ಹಾ, ಒಂದ್ ಸೆಕೆಂಡ್ ಮೇಡಮ್, ನಾನು ನಿಮ್ ಕಡೆ ಬಿಟ್ಬಿಡ್ತೀನಿ. ಹೇಳಿ ಮೇಡಮ್.
1: ಕೇಳಿಸ್ತಿದ್ಯಾ?
2: ಸ್ಪೀಕರ್ ಆನ್ ಇಲ್ಲ.
1: ಓಕೆ, ನನಗೆ ನಂದು ಕೇಳಿಸ್ತಿದೆ.
2: ಹೌದಾ? ಏನೋ ಗೊತ್ತಿಲ್ಲಪ್ಪ. ಇವಾಗ
1: ಓಕೆ ಇಲ್ಲ ಕೇಳಿಸ್ತಾ ಇದೆ. ಓಕೆ, ಟಂಗ್ ಟ್ವಿಸ್ಟರ್ನ ಹೇಳ್ತೀನಿ, ಹಾಗೆ ಹೇಳ್ಬಿಡಿ. ಓಕೆ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ.
2: ಸಂಪಂಗಪ್ಪನ ಮಗ ಮರಿ ಸಂಕಂಪ ಸಂಪಂಗಪ್ಪ,
1: ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ,
2: ಮರಿ ಸಂಪಂಗಪ್ಪನ ಅಪ್ಪ
1: ಸಂಪಂಗಪ್ಪ.
3: ಓಕೆ, ಶಂಕಂಬ ಶಂಕಂ
1: ಸಂಪಂಗಪ್ಪನ ಮಗ,
3: ಸಂಪಂಗಪ್ಪನ ಮಗ ಮರಿಸಂಕಂಪ ಮರಿಸಂಗಪ್ಪ
1: ಮರಿಸಂಪಂಗಪ್ಪ
3: ಮರಿಸಂಕಪ್ಪನ ಮಗ
1: ಮರಿಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ.
3: ಓಕೆ, ಆಗ್ತಾ ಇಲ್ಲ. ಸಂಪಂಗಪ್ಪನ ಮಗ ಮರಿಸಂಕಂಪ ಸಂಕಂಪಪ್ಪ, ಸಂಕಂಪಪ್ಪನ ಮಗ
1: ಮರಿಸಂಪ ಸಂಪಂಗಪ್ಪನ ಮಗ ಮರಿಸಂಪಂಗಪ್ಪ ಮರಿಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ.
3: ಆಗ್ತಾ ಇಲ್ಲ,
1: ಟ್ರೈ ಮಾಡಿ ಟ್ರೈ ಮಾಡಿ ನೋಡೋಣ.
3: ಸಂಪಂಗಪ್ಪನ ಮಗ ಮರಿಸಂಕಂಪ
1: ಸಂಪಂಗಪ್ಪನ ಮಗ ಮರಿಸಂಪಂಗಪ್ಪ ಮರಿಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಇವಾಗ ಒಂದ್ಸರ್ತಿ ಹೇಳಿರ್ತೀರಲ್ವ, ಅದನ್ನ ಉಲ್ಟಾ ಹೇಳದಷ್ಟೇ.
3: ಸಂಪಂಗಪ್ಪನ ಮಗ ಮರಿಸಂಕಂಪ ಅಪ್ಪ ಮರಿಸಂಕಪ್ಪ ಅಪ್ಪನ ಮಗ ಸಂಪಂಗಪ್ಪ.
1: ಆಯ್ತು,
3: ತುಂಬಾ ಚೆನ್ನಾಗಿದೆ ಆಟ,
1: ಚೆನ್ನಾಗಿ ಟ್ರೈ ಮಾಡಿದ್ರಿ.
3: ಥ್ಯಾಂಕ್ ಯು ರಕ್ಷಿತಾ.
1: ಥ್ಯಾಂಕ್ ಯು ಗಿರಿಜಾ ಮ್ಯಾಮ್ ಕರೆ ಮಾಡಿದ್ದಕ್ಕೆ.
3: ಥ್ಯಾಂಕ್ ಯು
1: ಎಸ್ ಹೊನಗೊಂದದಿಂದ ಗಿರಿಜಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ತನ್ನ ಕ್ಲಸ್ಟರ್ನ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ ಹಲೋ, ಓಕೆ, ಕರೆ ಕಟ್ ಆಗಿದೆ. ಸೊ ಹಾಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಟಂಗ್ ಟ್ವಿಸ್ಟರ್ಸ್ನ ಟ್ರೈ ಮಾಡ್ತಾ ಇದ್ದೀರಾ, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಹಾಗೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಆದರೆ ಅದಕ್ಕೂ ಮೊದಲು ನಿಮಗಾಗಿ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ, ಕೇಳಿಕೊಂಡು ಎಂಜಾಯ್ ಮಾಡಿಕೊಂಡು ಹಾಗೆ ಒಂದು ಪ್ರಯತ್ನ ತಗೊಂಡು ಬನ್ನಿ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸತತ 8ನೇ ಬಾರಿಗೆ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
1: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ ಟಿಎಂ ಶಾಲೆಗೆ ಕೀರ್ತಿ ತಂದಿದ್ದಾರೆ.
2: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
3: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
7: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
6: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
8: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM. ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಾನಿವತ್ತು ತಂದಂತಹ ಟಾಪಿಕ್ ಯಾವುದಪ್ಪ ಅಂತ ಹೇಳಿದ್ರೆ, ಟಂಗ್ ಟ್ವಿಸ್ಟರ್, ಅಂದ್ರೆ ನಾಲಿಗೆ ನುಲಿಯನ್ನ ಹೇಳಬೇಕು ಅಂತ ಹೇಳಿ ತಂದಿದ್ದ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಈ ನಾಲಿಗೆ ನುಲಿಗಳನ್ನ ಹೇಳ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹಾಗೆ ಇನ್ನಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಾಗೆ ಅವರು ಟಂಗ್ ಟ್ವಿಸ್ಟರ್ನ ಹೇಗೆ ಹೇಳ್ತಾರೆ, ಏನ್ ಕತೆ ಅಂತ ಕೂಡ ನೋಡೋಣ. ಹಲೋ,
9: ಶುಭೋದಯ ಮೇಡಮ್.
8: ಶುಭೋದಯ ಷಡಕ್ಷರಿ ಸರ್, ಹೇಗಿದ್ದೀರಾ?
9: ಚೆನ್ನಾಗಿದ್ದೀರಿ.
8: ಓಕೆ, ತಿಂಡಿ ಆಯ್ತಾ ಷಡಕ್ಷರಿ ಸರ್?
9: ಆಯ್ತು, ಇಡ್ಲಿ,
8: ಓಕೆ,
9: ಚಟ್ನಿ, ಸಾಂಬಾರ್.
8: ಸೂಪರ್. ಮನೇಲಿ ಮಾಡಿದ್ದ ಅಥವಾ ಹೋಟ್ಲದ?
9: ಇಲ್ಲ ಇಲ್ಲ, ಮನೇಲೇ.
8: ಮನೇಲೇ?
9: ನಾವು ಹೋಟೆಲ್ ಊಟ ಕಮ್ಮಿ, ಏನ ಹೊರಗಡೆ ಹೋದ ಮಾತ್ರ.
8: ನಂದು ಕೂಡ ಆಯ್ತು, ಅವಲಕ್ಕಿ. ರೆಡಿ ಇದ್ದೀರಾ ಟಂಗ್ ಟ್ವಿಸ್ಟರ್ ಹೇಳಕ್ಕೆ?
9: ಪ್ರಯತ್ನ ಪಡುವ.
8: ಓಕೆ, ನಾನು ನಿಮಗೆ ಕೊಡ್ತಾ ಇರೋ ಟಂಗ್ ಟ್ವಿಸ್ಟರ್, ಗದಗದ ಗದ್ದಲದಲ್ಲಿ ಗದ ಗದ ಗದ ಗದನೆ ಮಾತನಾಡಿದ ಗದಗದ ಗಂಡ.
9: ಗದಗದ ಗದ್ದಲಲ್ಲಿ
8: ಗದಗದ ಗದ್ದಲದಲ್ಲಿ ಗದಗದ ಗದ ಗದನೆ.
9: ಬಹಳ ಉದ್ದ ಆಯ್ತಿದ್ರು,
8: ಈಸಿ ಇದೆ ಸರ್. ಗದಗದ ಗದ್ದಲದಲ್ಲಿ ಗದಗದ ಗದಗದನೆ ಮಾತನಾಡಿದ ಗದಗದ ಗಂಡ.
9: ಗದಗದ ಗದ್ದಲದಲ್ಲಿ
8: ಗದಗದ ಗದಗದನೆ
9: ಗದಗದ ಗದಗದನೆ
8: ಮಾತನಾಡಿದ
9: ಮಾತನಾಡಿದ ಗದಗದ ಗಂಡ. ಗದಗದ ಗದ್ದಲಲ್ಲಿ ಗದಗದ
8: ಗದಗದ ಗದಗದ ಗದಗದನೆ ಮಾತನಾಡಿದ ಗದಗದ ಗಂಡ.
9: ಗದಗದ ಗದ್ದಲಲ್ಲಿ ಗದಗದ ಮಾತನಾಡಿದ ಗದಗದ ಗಂಡ. ಇದು ಗದಗದ ಹುಡುಗನ ಬಗ್ಗೆ.
8: ಹೌದು.
9: ಗದಗದ ಗದ್ದಲದಲ್ಲಿ ಗದಗದ ಮಾತನಾಡಿದ ಗದ್ದಲದ ಗಂಡ
8: ಗದಗದನೆ ಮಾತನಾಡಿದ
9: ಹೋಯ್ತು ಬಿಡಿ ಮೇಡಮ್.
8: ಚೆನ್ನಾಗಿ ಟ್ರೈ ಮಾಡಿದ್ರಿ ಸರ್.
9: ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.
8: ಧನ್ಯವಾದಗಳು.
9: ಹೊಸ ಹೊಸ ತರಂದಾಗ ನಮಗೂ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ.
8: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಎಸ್, ಷಡಾಕ್ಷರಿ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಟಂಗ್ ಟ್ವಿಸ್ಟರ್ ನ ಟ್ರೈ ಮಾಡ್ತಾ ಇದ್ರು. ಅದೇ ರೀತಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
10: ಹಲೋ, ನಮಸ್ತೆ ರಕ್ಷಿತಾ.
8: ನಮಸ್ತೆ ಬೀನಾ ಮ್ಯಾಮ್, ಹೇಗಿದ್ದೀರಾ?
10: ಚೆನ್ನಾಗಿದ್ದೀನಪ್ಪ, ನೀವು ಚೆನ್ನಾಗಿದ್ದೀರಾ?
8: ನಾವು ಚೆನ್ನಾಗಿದ್ದೀವಿ. ತಿಂಡಿ ಆಯ್ತಾ?
10: ತಿಂಡಿ ಆಯ್ತು, ದೋಸೆ.
8: ಓಕೆ, ಸೂಪರ್. ಸೊ ಹಾಗೆ ಈಗಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
10: ಗೊತ್ತಾಯ್ತಪ್ಪ, ಅದು ನಾಲ್ಗೆ ನುಲಿಯುತ್ತೋ ಇಲ್ವೋ ಗೊತ್ತಿಲ್ಲ.
8: ನಾಲ್ಗೆ ನುಲಿಯುತ್ತೋ ಇಲ್ಲೋ ಗೊತ್ತಿಲ್ಲ ಅಂತೀರಾ? ಓಕೆ, ನಾ ನಿಮ್ಗೆ ಕೊಡ್ತಾ ಇರುವಂತಹ ಇದು ಏನು ಟಂಗ್ ಟ್ವಿಸ್ಟರ್, ಬಂಕಾಪುರದ ಕೆಂಪು ಕುಂಕುಮ.
10: ಬಂಕಾಪುರದ
8: ಕೆಂಪು ಕುಂಕುಮ.
10: ಕೆಂಪು ಕುಂಕುಮನ? ಬಂಕಾಪುರದ ಕೆಂಪು ಕುಂಕುಮ.
8: ಸಾಕು, ಧನ್ಯವಾದಗಳು.
10: ಹಾಡ್ತಾರ
8: ಹೇಳ್ಬಿಟ್ರ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ಬೀನಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಟಂಗ್ ಟ್ವಿಸ್ಟರ್ ನ ಹೇಳ್ತಾ ಇದ್ರು. ಅದೇ ರೀತಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
11: ಹಲೋ,
8: ನಮಸ್ತೆ, ಯಾರಿದು?
11: ನಮಸ್ತೆ,
8: ಯಾರು ನೀವ್? ಯಾರು? ಹಲೋ,
11: ಸುಮನ್ನ? ಸುಮಂತ್.
8: ಸುಮಂತ್, ಓಕೆ. ಸುಮಂತ್ ಅವರು ಎಲ್ಲಿಂದ ಕರೆ ಮಾಡ್ತಿರೋದು?
11: ಶಿವಮೊಗ್ಗ.
8: ಶಿವಮೊಗ್ಗಿಂದ. ಓಕೆ ಸುಮಂತ್, ತಿಂಡಿ ತಿಂದ್ರಾ?
11: ತಿಂಡಿ ಆಯ್ತು. ನಿಮ್ದು?
8: ನಂದು ಆಯ್ತು. ಏನ್ ತಿಂಡಿ ತಿಂದ್ರಿ?
11: ಪಡ್ಡು.
8: ಪಡ್ಡು ತಿಂದ್ರ? ಓಕೆ ಸೂಪರ್. ಓಕೆ, ಟಂಗ್ ಟ್ವಿಸ್ಟರ್ ಇವತ್ತಿನ ಟಾಪಿಕ್ ಗೊತ್ತಾಯ್ತಾ? ಓಕೆ, ಹೇ ರೆಡಿ ಇದ್ದೀರಾ ಟಂಗ್ ಟ್ವಿಸ್ಟರ್ ಹೇಳಕ್ಕೆ? ಓಕೆ, ನಾ ನಿಮ್ಗೆ ಕೊಡ್ತಾ ಇರೋ ಟಂಗ್ ಟ್ವಿಸ್ಟರ್, ಕಪ್ಪು ಕುಂಕುಮ ಕೆಂಪು ಕುಂಕುಮ.
11: ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು
8: ಕುಂಕುಮ,
11: ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ.
8: ಓಕೆ ಸೂಪರ್ ಸುಮನ್, ತುಂಬಾ ಚೆನ್ನಾಗಿ ಟಂಗ್ ಟ್ವಿಸ್ಟರ್ ನ ಹೇಳಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು.
11: ಥ್ಯಾಂಕ್ ಯು.
8: ಸುಮಂತ್ ನಾವು ಪುಟಾಣಿ ಶಿವಮೊಗ್ಗದಿಂದ ಕರೆ ಮಾಡಿದ್ದು, ತುಂಬಾ ಚೆನ್ನಾಗಿ ಟಂಗ್ ಟ್ವಿಸ್ಟರ್ ನ ಹೇಳ್ತಾ ಇದ್ರಲ್ವಾ? ಸೊ ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನು ಮಾತಾಡ್ಸೋಣ, ಹಾಗೆ ಟಂಗ್ ಟ್ವಿಸ್ಟರ್ ನ ಕೇಳೋಣ. ಓಕೆ, ಕರೆ ಕಟ್ ಆಗಿದೆ. ಸೊ ಎಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ ಟಂಗ್ ಟ್ವಿಸ್ಟರ್ಸ್ ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗಾಗ ಈ ತರ ಟಂಗ್ ಟ್ವಿಸ್ಟರ್ ಎಲ್ಲ ಹೇಳ್ತಾ ಇದ್ರೆ ನಮ್ಮ ನಾಲ್ಗೆ ಕೂಡ ತುಂಬಾ ಸ್ಪೀಡ್ ಆಗುತ್ತಲ್ವಾ ಮಾತನಾಡುವಾಗ. ಸೊ ಹಾಗಾಗಿ ಈ ತರದೆಲ್ಲ ಟ್ರೈ ಮಾಡ್ತಾ ಇರಬೇಕು ಅಂತಾನೆ ಹೇಳಬಹುದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗಿರೋದ್ರಿಂದ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರೋ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686296860969 ಈ ಸಂಖ್ಯೆಗೆ ಕರೆ ಮಾಡಿ ತಿಳಿಸ್ಬಹುದು, ಮೆಸೇಜ್ ಮಾಡೋದ್ರ ಮೂಲಕ ಕೂಡ ತಿಳಿಸಬಹುದು. ಹಾಗೆ ನಿಮ್ಮ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳು ನಮಗೆ ತುಂಬಾ ಮುಖ್ಯವಾಗುತ್ತೆ ಅಂತಾನೆ ಹೇಳಬಹುದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM. ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಹಾಯ್, ಹಲೋ.

ಕೇಳೋದೆ ಒಂಥರ ಖುಷಿ ಅಂತಾನೆ ಹೇಳ್ಬೋದು. ಸೊ ಹಾಗೆ ಕಥೆ ಅಂತಿದ್ದಾಗೆ ನಮ್ಗೆಲ್ಲ ಅಜ್ಜಿ ಹೇಳ್ತಿದ್ದ ಕಥೆಗಳು ನೆನಪಾಗುತ್ತೆ, ಹಾಗೆ ರಾಜನ ಕಥೆಗಳೆಲ್ಲ ನೆನಪಾಗುತ್ತೆ ಅಲ್ವಾ. ಸೊ ಈ ಕಥೆಗಳಲ್ಲೇ ನಾನಾ ವಿಧಗಳು ಇರುತ್ತೆ, ಕೆಲವೊಂದಿಷ್ಟು ಭಯಾನಕವಾಗಿರೋ ಕತೆ, ರೋಚಕವಾಗಿರೋ ಕತೆ, ಹಾಗೆ ನೀತಿ ಕಥೆಗಳಿರ್ಬೋದು, ಮತ್ತೆ ಸ್ಫೂರ್ತಿದಾಯಕ ಕಥೆಗಳಿರ್ಬೋದು. ಈ ರೀತಿಯಾಗಿ ನಾನಾ ರೀತಿಯ ಕಥೆಗಳನ್ನೆಲ್ಲ ನಾವು ಓದ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ ಅಲ್ವಾ. ಹಾಗೆ ಕಥೆಗಳು ನಮ್ಮ ಜೀವನದ ಮಾರ್ಗದರ್ಶಕವಾಗಿರುತ್ತೆ ಅಂತಾನೆ ಹೇಳ್ಬೋದು. ಎಷ್ಟೋ ಕಥೆಗಳನ್ನ ಓದ್ದಾಗ ಜೀವನ ಹೀಗೂ ಇರುತ್ತಾ ಅನ್ಸುತ್ತೆ, ಇನ್ನು ಕೆಲವೊಂದಿಷ್ಟು ನೈಜ ಕಥೆಗಳನ್ನ ಓದ್ದಾಗ ನಮ್ಮ ಜೀವನದಲ್ಲೂ ನಾವೇನಾದರೂ ಯಶಸ್ಸು ಗಳಿಸ್ಬೇಕು, ನಮ್ಮ ಜೀವನವನ್ನು ಕೂಡ ಈ ರೀತಿಯಾಗಿ ರೂಪಿಸ್ಕೊಳ್ಬೇಕು ಅನ್ನುವಂತಹ ಒಂದಿಷ್ಟು ಕಲ್ಪನೆಗಳು ನಮಗೆ ಬರ್ತಾ ಹೋಗುತ್ತೆ. ಜೀವನದಲ್ಲಿ ಹೊಸ ತಿರುವುಗಳನ್ನ ಪಡ್ಕೊಳ್ತಾ ಹೋಗ್ತೀವಿ. ಇನ್ನು ಒಂದು ಮಾತೆ, ಪುಸ್ತಕವನ್ನ ಓದೋದು ಕೂಡ ಒಂದು ರೀತಿಯ ಧ್ಯಾನ ಅಂತ ಹೇಳಿ, ನಿಜ ಅಲ್ವಾ? ಪುಸ್ತಕಗಳನ್ನ ಓದ್ತಾ ಇದ್ದಾಗ ನಾವು ಆ ಒಂದು ಕಲ್ಪನಾ ಲೋಕಕ್ಕೆ ಹೋಗ್ತೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸೋಷಿಯಲ್ ಮೀಡಿಯಾಗಳನ್ನ ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಪುಸ್ತಕಗಳಲ್ಲಿ ಕಥೆ ಕಾದಂಬರಿಯನ್ನ ಓದುವ ಬದಲಾಗಿ ಈಗ ನಾವು ಮೊಬೈಲ್ನಲ್ಲೇ ಕಥೆ ಕಾದಂಬರಿಗಳನ್ನೆಲ್ಲ ಓದ್ತಾ ಇರ್ತೀವಿ ಅಲ್ವಾ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಓದಿದಂತಹ ಒಂದು ಕಥೆಯನ್ನ ಇವತ್ತು ನಿಮಗಾಗಿ ಹೇಳೋದಕ್ಕೆ ಬಂದಿದ್ದೀನಿ. ಯಾವ ಕಥೆ ಏನು ಅನ್ನೋದನ್ನೆಲ್ಲ ನಿಮ್ಗೆ ತಿಳಿಸ್ತೀನಿ. ಹಾಗೆ ನಾನು ನಿಮಗೆ ಇವತ್ತು ಎರಡು ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ಕಥೆಯನ್ನ ಸ್ಟಾರ್ಟ್ ಮಾಡೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸೂಪರ್ ಆಗಿರೋ ಸಾಂಗ್ನ ಕೇಳ್ಕೊಂಡು ಎಂಜಾಯ್ ಮಾಡ್ಕೋಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
1: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
1: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
3: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ಮ್ಯಾಮ್ಕೋಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082682.
3: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಇಟ್ಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ಈ ಕಥೆಗೆ ಯಾವುದೇ ರೀತಿಯ ಶೀರ್ಷಿಕೆ ಇಲ್ಲ, ಆದರೆ ಕಥೆಯನ್ನು ಪ್ರಾರಂಭಿಸೋಣ. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಸ್ಮಶಾನ, ಸಂಜೆ 4 ಗಂಟೆ, ಚಿತೆಗೆ ಕೊಳ್ಳಿ ಇಡೋ ಸಮಯ. 83 ವರ್ಷದ ರಾಮಪ್ಪ ಅವರು ನಿನ್ನೆ ತೀರಿ ಹೋಗಿದ್ರು. ರಿಟೈರ್ಡ್ ಹೆಡ್ ಮಾಸ್ಟರ್, ಊರಿಗೆಲ್ಲ ರಾಮಪ್ಪ ಮೇಷ್ಟ್ರು ಅಂತಲೇ ಫೇಮಸ್. 38 ವರ್ಷ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡಿ ಸಾವಿರಾರು ಮಕ್ಕಳನ್ನ ದೊಡ್ಡವರನ್ನಾಗಿ ಮಾಡಿದವರು. ಆದರೆ ಇವತ್ತು ಅವರ ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ದು ಕೇವಲ 6 ಜನ. ಮಗಳು ಸುಮಾ, ಅಳಿಯ ಮೋಹನ್, ಇಬ್ಬರು ಮೊಮ್ಮಕ್ಕಳು, ಪಕ್ಕದ ಮನೆ ಶಂಕರ್ ಮತ್ತೆ ಪೇಪರ್ ಹಾಕು ಹುಡುಗ ರವಿ. ಮಗ ವಿನಯ್, ಅವನು ಅಮೆರಿಕದಲ್ಲಿ ಡ್ಯಾಡ್ ಐ ಕೆನಾಟ್ ಕಮ್, ಪ್ರಾಜೆಕ್ಟ್ ಡೆಡ್ ಲೈನ್, ಐ ವಿಲ್ ಅಟೆಂಡ್ ವಯಾ ಝೂಮ್ ಅಂತ ಮೇಲ್ ಮಾಡಿದ್ದ. ಸುಮಾ ಅಳಿತಾ ಹೇಳಿದಳು, ಅಪ್ಪ ನಿಮ್ಮ ಮಗ ವಿಡಿಯೋ ಕಾಲ್ನಲ್ಲಿ ನೋಡ್ತಾನೆ, ಬೇಜಾರು ಮಾಡ್ಕೋಬೇಡಿ. ಚಿತೆಗೆ ಕೊಳ್ಳಿ ಇಡೋಕೆ ಪುರೋಹಿತರು ಹೇಳಿದ್ರು, ಮಗ ಇಲ್ಲಾಂದ್ರೆ ಮಗಳು ಕೊಳ್ಳಿ ಇಡಬಹುದು. ಸುಮಾ ಕೊಳ್ಳಿಯನ್ನ ಕೈಯಲ್ಲಿ ಹಿಡಿದ್ಲು, ಕೈ ನಡುಗುತ್ತಿತ್ತು. ಆಗಲೇ ಸ್ಮಶಾನದ ಗೇಟ್ ಹತ್ರ ಗದ್ದಲ ಕೇಳಿಸಿತು. ಸುಮಾರು 200 ಜನ ಸ್ಮಶಾನದ ಒಳಗೆ ಓಡಿ ಬಂದ್ರು, ಎಲ್ಲರ ಕೈಯಲ್ಲಿ ಹೂವು, ಹಾರ. ಮುಂದೆ ಬಂದವರು 45 ವರ್ಷದ ವ್ಯಕ್ತಿ, ಪೊಲೀಸ್ ಯೂನಿಫಾರ್ಮ್ನಲ್ಲಿ ACP ರುದ್ರ. ನಿಲ್ಲಿ, ಕೊಳ್ಳಿ ಇಡಬೇಡಿ, ರುದ್ರ ಕೂಗಿದ. ಎಲ್ಲರೂ ಶಾಕ್. ಸುಮಾ ಕೇಳಿದ್ಲು, ಯಾರ್ ನೀವು? ರುದ್ರ ರಾಮಪ್ಪ ಮೇಷ್ಟ್ರು ಕಾಲಿಗೆ ನಮಸ್ಕಾರ ಮಾಡಿದ, ಕಣ್ಣಲ್ಲಿ ನೀರು. ಮೇಡಮ್, ನಾನು ರುದ್ರ, 2005 ಬ್ಯಾಚ್, ನಿಮ್ಮ ಅಪ್ಪನ ಸ್ಟೂಡೆಂಟ್. ಇವರು ಇಲ್ಲಾಂದ್ರೆ ನಾನಿವತ್ತು ACP ಆಗ್ತಿರ್ಲಿಲ್ಲ, ರೌಡಿ ಆಗ್ತಿದ್ದೆ. ಹಿಂದೆ ಇದ್ದವರೆಲ್ಲ ಒಬ್ಬೊಬ್ಬರೇ ಮುಂದೆ ಬಂದ್ರು. ಡಾಕ್ಟರ್ ಸುಧಾ, ನಾನು 10ನೇ ಕ್ಲಾಸ್ನಲ್ಲಿ ಫೇಲ್ ಆಗಿದ್ದೆ, ಮೇಷ್ಟ್ರು ದಿನ ಸಂಜೆ ಫ್ರೀ ಟ್ಯೂಷನ್ ಮಾಡಿ ಪಾಸ್ ಮಾಡಿಸಿದ್ರು. ಇವತ್ತು ನಾನು ಸರ್ಜನ್. IAS ಅಧಿಕಾರಿ ಮಂಜುನಾಥ್, ನನ್ನ ತಂದೆ ಕುಡುಕ, ಸ್ಕೂಲ್ ಫೀಸ್ ಕಟ್ಟಿರ್ಲಿಲ್ಲ, ಮೇಷ್ಟ್ರು ತಮ್ಮ ಸಂಬಳದಿಂದ ಕಟ್ಟಿದ್ರು, ಮುಂದೆ ದೇಶ ಸೇವೆ ಮಾಡು ಅಂದ್ರು. ಲಾಯರ್, ಎಂಜಿನಿಯರ್, ಟೀಚರ್, ಬಸ್ ಡ್ರೈವರ್, ಆಟೋ ಡ್ರೈವರ್, ಪ್ರಗತಿಪರ ರೈತ, ಎಲ್ಲರೂ ಒಂದೇ ಮಾತು, ಮೇಷ್ಟ್ರು ನಮಗೆ ದಾರಿ ತೋರಿಸಿದ್ರು. ರುದ್ರ ಹೇಳ್ದ, ಮೇಡಮ್ ನನಗೆ 2:30 ವಾಟ್ಸಪ್ ಗ್ರೂಪ್ನಲ್ಲಿ ಗೊತ್ತಾಯ್ತು ರಾಮಪ್ಪ ಮೇಷ್ಟ್ರು ಇನ್ನಿಲ್ಲ ಅಂತ. 1:30 ಗಂಟೆಯಲ್ಲಿ 200 ಜನ ಸೇರಿದ್ವಿ, ಇವರೆಲ್ಲ ಮೇಷ್ಟ್ರು ಮಕ್ಕಳು. ಸುಮಾದಂಗಾದ್ಲು, ಅಪ್ಪ ಯಾವತ್ತೂ ಹೇಳಲಿಲ್ಲ. ಹೇಳೋಲ್ಲ ಮೇಡಮ್, ಮೇಷ್ಟ್ರು ಯಾವತ್ತೂ ನಾನು ಮಾಡಿದೆ ಅಂತ ಹೇಳಲಿಲ್ಲ, ಸುಮ್ಮನೆ ಮಾಡ್ತಾ ಹೋದ್ರು, ಪುರೋಹಿತರು ಕೇಳಿದ್ರು. ಈಗ ಕೊಳ್ಳಿ ಯಾರಿಡೋದು? ರುದ್ರ ಮುಂದೆ ಬಂದ. ನಾವು 200 ಜನ ಇಡ್ತೀವಿ, ಎಲ್ಲರೂ ಇಡ್ತೀವಿ, ಮೇಷ್ಟ್ರು, 200 ಮಕ್ಕಳ ಅಪ್ಪ, ಒಬ್ಬ ಮಗ ಬರಲಿದ್ದಿದ್ರೆ ಏನು? ನಾವಿದ್ದೀವಿ. ಮೊದಲಿಗೆ 200 ಜನ ದೀಪ ಹಚ್ಚಿದ್ರು, ಇಡೀ ಸ್ಮಶಾನ ಬೆಳಕಾಯ್ತು. ರಾಮಪ್ಪ ಮೇಷ್ಟ್ರಿಗೆ ಜೈ ಅಂತ ಘೋಷಣೆ ಮೊಳಗಿತು. ನಂತರ ಮಗಳು ಸುಮಾ ಕೊಳ್ಳಿ ಇಡಲು ಸಜ್ಜಾದ್ಲು. ಅದೇ ಸಮಯಕ್ಕೆ ಸುಮಾಳ ಫೋನ್ ರಿಂಗ್ ಆಯ್ತು. ಝೂಮ್ ಕಾಲ್, ವಿನಯ್. ಸುಮಾ, ಇಸ್ ಇಟ್ ರೆಡಿ? ಐ ಹ್ಯಾವ್ ಅ ಮೀಟಿಂಗ್ ಇನ್ 10 ಮಿನಿಟ್ಸ್. ಸುಮಾ ಫೋನ್ ಲೌಡ್ ಸ್ಪೀಕರ್ ಹಾಕಿದ್ಲು. ವಿನಯ್ ಸ್ಕ್ರೀನ್ನಲ್ಲಿ 200 ಜನ ನೋಡ್ದ, ಎಲ್ಲರೂ ಅವನನ್ನೇ ನೋಡ್ತಾ ಇದ್ರು. ರುದ್ರ ಫೋನ್ ತೆಗೆದುಕೊಂಡು, ವಿನಾಯ್ ಸರ್, ನಾನು ACP ರುದ್ರ, ನಿಮ್ಮ ಅಪ್ಪನ ಸ್ಟೂಡೆಂಟ್. ಹೋ ಹಾಯ್, ನೈಸ್ ಟು ಮೀಟ್ ಯು ಸರ್. ಒಂದು ಮಾತು ಕೇಳ್ಬೋದಾ? ನಿಮ್ಮ ಅಪ್ಪ 38 ವರ್ಷ ಸಾವಿರಾರು ಮಕ್ಕಳಿಗೆ ಅಪ್ಪ ಆಗಿದ್ರು, ಆದ್ರೆ ಕೊನೆ ಗಳಿಗೆಯಲ್ಲಿ ತನ್ನ ಸ್ವಂತ ಮಗನ ಮುಖ ನೋಡ್ಲಿಲ್ಲ, ಯಾಕೆ ಸರ್? ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ ಏನು ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗಾಗಿ ಒಂದು ಅದ್ಭುತವಾಗಿರೋ ಕಥೆಯನ್ನ ಹೇಳ್ತಾ ಇದ್ದೆ. ಒಬ್ಬ ಶಿಕ್ಷಕ ಏನೆಲ್ಲ ಮಾಡಬಹುದು, ಎಷ್ಟು ಜನರನ್ನ ಬೆಳೆಸಬಹುದು, ಎಷ್ಟು ಜನರ ಒಂದು ಯಶಸ್ಸಿಗೆ ಕಾರಣರಾಗಬಹುದು ಅನ್ನುವಂತಹ ಒಂದು ಅದ್ಭುತವಾದ ಸಾರಾಂಶವನ್ನ ತಿಳಿಸುವಂತಹ ಕಥೆ. ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಸರ್, ಒಂದು ಮಾತು ಕೇಳ್ಬೋದಾ? ನಿಮ್ಮ ಅಪ್ಪ 38 ವರ್ಷ ಸಾವಿರಾರು ಮಕ್ಕಳಿಗೆ ಅಪ್ಪ ಆಗಿದ್ರು, ಆದ್ರೆ ಕೊನೆ ಗಳಿಗೆಯಲ್ಲಿ ತನ್ನ ಸ್ವಂತ ಮಗನ ಮುಖ ನೋಡ್ಲಿಲ್ಲ. ಯಾಕೆ ಸರ್? ವಿನಯ್ ಸೈಲೆಂಟ್. ಐ ಆಮ್ ಬಿಸಿ. ಬಿಸಿ? ಸರ್, ನಿಮ್ಮ ಅಪ್ಪ ನಿಮಗೆ ಬಿಸಿ ಅಂತ ಯಾವತ್ತಾದ್ರೂ ಹೇಳಿದ್ರಾ? ಜ್ವರ ಬಂದಾಗ ರಾತ್ರಿ ಎದ್ದು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲಿಲ್ವಾ? ಸ್ಕೂಲ್ ಫೀಸ್ಗೆ ಓವರ್ ಟೈಮ್ ಮಾಡ್ಲಿಲ್ವಾ? ವಿನಯ್ ತಲೆ ತಗ್ಗಿಸಿದ. ಸುಮಾ ಪರ್ಸ್ನಿಂದ ಮಡಿಸಿದ ಪತ್ರ ತೆಗೆದು ರುದ್ರನಿಗೆ ಕೊಟ್ಲು. ಸರ್, ನಿಮ್ಮ ಅಪ್ಪ ನಿನ್ನೆ ತೀರ್ಕೊಳ್ಳುವ ಮುಂಚೆ ಒಂದು ಪತ್ರ ಬರೆದಿದ್ದಾರೆ, ನನ್ನ ಮಗ ವಿನಯ್ಗೆ ಕೊಡಿ ಅಂತ. ಓದ್ತೀನಿ ಕೇಳಿ. ರುದ್ರ ಜೋರಾಗಿ ಓದಿದ. ಮಗನೇ ವಿನಯ್, ನೀನು ಬರಲ್ಲ ಅಂತ ಗೊತ್ತು, ಬೇಜಾರಿಲ್ಲ ಕಣು. ನೀನು ಅಮೆರಿಕದಲ್ಲಿ ದೊಡ್ಡವನಾಗಿದ್ದೀಯಾ ಅಷ್ಟೇ ಸಾಕು. ಆದ್ರೆ ಒಂದು ಸತ್ಯ ಹೇಳ್ತೀನಿ, ನಾನು ಸತ್ತ ಮೇಲೆ ಅಳಬೇಡ, ಯಾಕಂದ್ರೆ ನಾನು ಸತ್ತಿಲ್ಲ. ಈ ಊರಿನ ಪ್ರತಿ ಡಾಕ್ಟರ್ ನನ್ನ ಕೈ, ಪ್ರತಿ ಇಂಜಿನಿಯರ್ ನನ್ನ ಮೆದುಳು, ಪ್ರತಿ ಪೊಲೀಸ್ ನನ್ನ ಧೈರ್ಯ. ನಾನು 200 ಮಕ್ಕಳಲ್ಲಿ ಬದುಕಿದ್ದೇನೆ. ನೀನು ಒಬ್ಬನೇ ನನ್ನ ಮಗ ಅಲ್ಲ ಕಣು, ನನಗೆ 201 ಮಕ್ಕಳು. ಆದ್ರೆ ನೀನು ಒಂದು ಕೆಲಸ ಮಾಡು, ನೀನು ಭಾರತಕ್ಕೆ ಬಂದಾಗ ಒಬ್ಬ ಅನಾಥ ಮಗನನ್ನ ದತ್ತು ತೆಗೆದುಕೊಂಡು ಓದಿಸು. ಆಗ ನಾನು 202 ಮಕ್ಕಳ ಅಪ್ಪ ಆಗ್ತೀನಿ. ಇದು ನನ್ನ ಕೊನೆಯ ಆಸೆ. ಇಂತಿ ಅಪ್ಪ ರಾಮಪ್ಪ. ವಿಡಿಯೋ ಕಾಲ್ನಲ್ಲಿ ವಿನಯ್ ಕುಸಿದು ಬಿದ್ದು ಅತ್ತ, ಅಪ್ಪ ಐ ಆಮ್ ಸಾರಿ ಅಪ್ಪ. 200 ಜನ ಸೈಲೆಂಟ್. ಸ್ಮಶಾನದಲ್ಲಿ ಕೇವಲ ಅಳು ಕೇಳಿಸುತ್ತಿತ್ತು. ರುದ್ರ ಹೇಳ್ದ, ಸರ್ ಲೇಟ್ ಆಗಿಲ್ಲ, ಈಗಲೇ ಫ್ಲೈಟ್ ಹತ್ತಿ ಬನ್ನಿ. ಅಪ್ಪನ ಜೊತೆಗೆ ಸುಮಾ ಕೊಳ್ಳಿ ಇಡ್ತಾರೆ, ಅಪ್ಪನ ಕನಸು ಸಾಕಾರ ಮಾಡೋಣ. 202 ಮಗುವಿನ ಭವಿಷ್ಯಕ್ಕೆ ಸುಮಾ ಅಪ್ಪನ ಚಿತೆಗೆ ಕೊಳ್ಳಿ ಇಟ್ಲು. ಮಾರನೆಯ ದಿನ ವಿನಯ್ ಬೆಂಗಳೂರು ಏರ್ಪೋರ್ಟ್ಗೆ ಬಂದ. ನೀರ ಸ್ಮಶಾನಕ್ಕೆ, ಅಪ್ಪನ ಅಸ್ಥಿ ಕಲೆಕ್ಟ್ ಮಾಡುವ ಸಮಯ. ವಿನಯ್ ಅಸ್ಥಿ ಕಲಶ ಹಿಡಿದು 200 ಜನರ ಮುಂದೆ ನಿಂತ. ನಾನು ವಿನಯ್, ರಾಮಪ್ಪ ಮೇಷ್ಟ್ರು ಸತ್ತ ಮಗ. ಇವತ್ತು ನಾನು ಸತ್ತು ಹೋಗಿ ಮತ್ತೆ ಹುಟ್ಟಿದ್ದೀನಿ. ಅಪ್ಪ, ನಿಮ್ಮ 202 ಮಗುವನ್ನ ನಾನು ಹುಡುಕಿ ಓದಿಸ್ತೀನಿ, ಪ್ರಾಮಿಸ್. ನಂತರ ವಿನಯ್ ಮುಂದೆ ಬಂದು ಹೇಳ್ದ, ರಾಮಪ್ಪ ಮೇಷ್ಟ್ರು ಎಜುಕೇಷನ್ ಟ್ರಸ್ಟ್ ಶುರು ಮಾಡ್ತೀನಿ, 1 ಕೋಟಿ ಹಾಕ್ತೀನಿ, ಬಡ ಮಕ್ಕಳಿಗೆ ಫ್ರೀ ಎಜುಕೇಷನ್. ಅಪ್ಪನಿಗೆ ಮಾತು ನೀಡಿದ್ದೆ, ಒಂದು ಅನಾಥ ಮಗುವನ್ನು ಓದಿಸುತ್ತೇನೆ ಅಂತ. ಆದರೆ ಈಗ 1000 ಬಡ ಮಕ್ಕಳನ್ನು ಓದಿಸುತ್ತಿದ್ದೇನೆ. 200 ಜನ ಚಪ್ಪಾಳೆ ತಟ್ಟಿದ್ರು. ಆಕಾಶಕ್ಕೆ ನೋಡಿ ಹೇಳಿದ್ರು, ಮೇಷ್ಟ್ರೇ ನೋಡಿದ್ರಾ, ನಿಮ್ಮ ಮಗ ವಾಪಸ್ ಬಂದ. ಅಂದಿನಿಂದ ಪ್ರತಿ ವರ್ಷ ರಾಮಪ್ಪ ಮೇಷ್ಟ್ರ ಪುಣ್ಯತಿಥಿಗೆ 200 ಜನ ಸೇರ್ತಾರೆ. ಸ್ಮಶಾನದಲ್ಲಿ ಅಲ್ಲ, ಅವರು ಕಟ್ಟಿದ ಶಾಲೆಯಲ್ಲಿ. ಇಡೀ ಜಿಲ್ಲೆಯ ಮಕ್ಕಳಿಗೆ ಪುಸ್ತಕ, ಬಟ್ಟೆ, ಶೂ, ಅಗತ್ಯ ವಸ್ತುಗಳನ್ನು ಹಂಚ್ತಾರೆ. ಸಮಾಧಿ ಮೇಲೆ ಬರೆದಿದೆ, ಇಲ್ಲಿ ಮಲಗಿರುವವರು ಒಬ್ಬ ಟೀಚರ್ ಅಲ್ಲ, 1201 ಮಕ್ಕಳ ಅಪ್ಪ. ಅವರ ಕೊನೆಯ ಪಾಠ, ಸಾಯುವ ಮುಂಚೆ ಬದುಕಿ, ಸತ್ತ ಮೇಲೆ ಬದುಕಿಸಿ. ಅಂತ್ಯ ಸಂಸ್ಕಾರಕ್ಕೆ ಯಾರು ಬಂದರು ಅನ್ನೋದು ಮುಖ್ಯ ಅಲ್ಲ, ಬದುಕಿದ್ದಾಗ ಎಷ್ಟು ಜನರಿಗೆ ಬದುಕಿಗೆ ಸಂಸ್ಕಾರ ಕೊಟ್ಟೆ ಅನ್ನೋದು ಮುಖ್ಯ. ಮಗ ಬರಲಿಲ್ಲ ಅಂತ ಅಪ್ಪ ಸಾಯಲ್ಲ, ಮಗ ಮನುಷ್ಯ ಆಗ್ಲಿಲ್ಲ ಅಂತ ಅಪ್ಪ ಸಾಯ್ತಾನೆ. ಕಡೆಗಾಲದಲ್ಲಿ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಮಕ್ಕಳ ಆದ್ಯ ಕರ್ತವ್ಯ. ಕೊನೆಗೆ ಅವರಿಗೆ ಮುಕ್ತಿ ಗಾಣಿಸೋದು ಪ್ರತಿ ಮಕ್ಕಳ ಕರ್ತವ್ಯ. ತಂದೆಯ ಪ್ರೀತಿ ವಿವರಿಸಲಾಗದ್ದು, ಅದರ ಬೆಲೆ ವಿಶ್ವದ ಯಾವುದೇ ಕರೆನ್ಸಿಯಿಂದಲೂ ತೀರಿಸಲಾಗದು. ಎಷ್ಟು ಅದ್ಭುತವಾಗಿರೋ ಕಥೆ ಇದಾಗಿದೆ ಅಲ್ವಾ ಸ್ನೇಹಿತರೆ? ತುಂಬಾನೇ ಚೆನ್ನಾಗಿರುವಂತಹ, ಒಂದೊಳ್ಳೆ ನೀತಿ ಇರುವಂತಹ ಕಥೆ ಇದಾಗಿತ್ತು. ಹಾಗೆ ಈ ಕಥೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ, ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9689627906 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ, ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818128083. ಸಂಖ್ಯೆ ಮತ್ತೊಮ್ಮೆ 0818235808383. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ನೋಡ್ತಾ ಇಲ್ಲ, ಕಣ್ಣು ಮುಚ್ಚಿಕೊಂಡು ಕೇಳ್ತಾ ಇದ್ದೀನಿ. ಹಾಡು ಅಂದ್ರೆ ನಾನು ಹಾಡ್ತೀನಿ.
1: ಹಾಡ್ತೀಯಾ?
0: ನೋಡ್ತೀಯಾ?

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
5: ಹಾ ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
5: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
3: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
6: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
10: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common.

0: ನಮಸ್ಕಾರ. ಅಂಬೇಡ್ಕರ್ ಓದು. ನಾನು ಸಂತೆಬೆನ್ನೂರು ಫೈಜ್ ನಟರಾಜ್, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕನ್ನಡ ಅಧ್ಯಾಪಕನಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಅಂಬೇಡ್ಕರ್ ಓದು ಶೀರ್ಷಿಕೆ: ನಿಮ್ನ ವರ್ಗಗಳನ್ನು ಪ್ರತಿನಿಧಿಸುವ ಡಾಕ್ಟರ್ ಅಂಬೇಡ್ಕರ್ ಮತ್ತು ಶ್ರೀ ರಾಜಾ ಅವರೊಡನೆ ಸಂದರ್ಶನ. 30 ಮಾರ್ಚ್ 1942. ನಿಮ್ನ ವರ್ಗಗಳ ಪರಿಸ್ಥಿತಿಯನ್ನು ಮುಖ್ಯವಾಗಿ ಮದ್ರಾಸು ಬೊಂಬಾಯಿಗಳಲ್ಲಿನ ವಿಚಾರವಾಗಿ ನನಗೆ ಹೇಳಿದ ಮೇಲೆ ಚುನಾವಣಾ ವ್ಯವಸ್ಥೆಯಲ್ಲಿ ಸಂವಿಧಾನ ಸಭೆಯಲ್ಲಿನ ಅವರ ಪ್ರಾತಿನಿಧ್ಯ ತೀರಾ ಕಿರಿದಾದದ್ದು ಎಂದು ಅವರ ಪ್ರತಿನಿಧಿಗಳೆಂದು ಹೇಳಲಾದ ಬಹಳ ಜನರು ಕಾಂಗ್ರೆಸ್ಸಿಗರು ಆಗಿರುವುದರಿಂದ ಅವರ ಸ್ಥಾನ ಬಹು ಅಶಕ್ತ ಎಂದು ಅವರುಗಳು ಸೂಚಿಸಿದರು. ಅವರು ಹಕ್ಕೊತ್ತಾಯಗಳ ಸಾರಾಂಶವನ್ನು ತಿಳಿಸಿ ಸಂವಿಧಾನ ಸಭೆಗೆ ಅವರು ಬರಲಿದ್ದಾರೆ ಎಂದು ತಿಳಿಸಿ, ಆ ನಂತರ ನಾವು ಅವರನ್ನು ಜನಾಂಗೀಯ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಲ್ಲಿ ಪರಿಗಣಿಸುತ್ತೇವೆಯೇ ಎಂದು ನನ್ನನ್ನು ಕೇಳಿದರು. ಅದಕ್ಕೆ ನಾನು ಹೌದೆಂದು ಉತ್ತರಿಸಿದೆ. ಅವರ ರಕ್ಷಣೆಗಾಗಿ ಒಪ್ಪಂದದಲ್ಲಿ ಕಾಣಿಸಿಕೊಳ್ಳಬಹುದಾದ ಷರತ್ತುಗಳು ಎಂಥವು ಎಂದು ಅವರು ಕೇಳಿದರು. ಇವು ಬಹುಶಃ ಲೀಗ್ ಆಫ್ ನೇಷನ್ಸ್ನ ಅಲ್ಪಸಂಖ್ಯಾತರ ಒಪ್ಪಂದಗಳಲ್ಲಿ ಇರುವಂತೆ ಇರಬಹುದು ಎಂದು ನಾನು ತಿಳಿಸಿದೆ. ಈಗಾಗಲೇ ಸಂವಿಧಾನದಲ್ಲಿ ವಿಶೇಷ ಷರತ್ತುಗಳು ಇದ್ದಲ್ಲಿ ಅವುಗಳನ್ನು ಬಹುಶಃ ಒಪ್ಪಂದದಲ್ಲಿ ಪುನರಾವರ್ತಿಸಲಾಗುತ್ತದೆ ಮತ್ತು ವಿವಾದಗಳು ಉಂಟಾದ ಸಂದರ್ಭದಲ್ಲಿ ಹೊರಗಿನ ಅಧಿಕಾರಸ್ಥರಿಗೆ ವಿಷಯವನ್ನು ಒಪ್ಪಿಸಬಹುದು ಎಂಬ ಕರಾರು ಇರುತ್ತದೆ. ಅಲ್ಲಿನ ತೀರ್ಮಾನವನ್ನು ಭಾರತ ಸರ್ಕಾರ ಅನುಕರಿಸಬೇಕಾಗುತ್ತದೆ ಮತ್ತು ಹಾಗೆ ಮಾಡದಿದ್ದಲ್ಲಿ ಒಪ್ಪಂದದ ದ್ರೋಹ ಬೈದಂತೆ ಗಣಿಸಲಾಗುತ್ತದೆ. ಆ ನಿರ್ದಿಷ್ಟ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರವು ವಿವೇಕಯುತ ಎಂದು ತಾನು ಪರಿಗಣಿಸುವ ಕ್ರಮವನ್ನು ಕೈಗೊಳ್ಳಬಹುದು. ಈ ರೀತಿಯ ರಕ್ಷಣೆ ಸಾಕಾಗದು ಎಂದು ಅವರಿಗೆ ನಿಸ್ಸಂದೇಹವಾಗಿ ಅನಿಸಬಹುದಾದರೂ ಸ್ವಯಂ ಸರ್ಕಾರ ಮತ್ತು ಸ್ವಯಂ ನಿರ್ಧಾರಗಳ ವಿಚಾರವನ್ನು ಭಾರತಕ್ಕೆ ಮಂಜೂರು ಮಾಡಿದ ನಂತರ ಭಾರತದ ಯಾವುದೇ ಅಲ್ಪಸಂಖ್ಯಾತರನ್ನು ರಕ್ಷಿಸಲೆಂದು ನಾವು ಮತ್ತೆ ನಡುವೆ ಪ್ರವೇಶಿಸುವ ಯಾವ ಸಾಧ್ಯತೆಯೂ ಇಲ್ಲ ಎಂದು ನಾನು ಹೇಳಿದೆ. ತುಳಿತಕ್ಕೆ ಒಳಗಾದ ವರ್ಗಗಳ ಯಾರಾದರೂ ಪ್ರತಿನಿಧಿಯನ್ನು ಕೇಂದ್ರದ ಕಾರ್ಯಕಾರಿ ಮಂಡಳಿಯಲ್ಲಿ ಸೇವೆ ಸಲ್ಲಿಸಬೇಕೆಂದು ಕೇಳುವ ಸಂಭವ ಇದೆ ಎಂದು ನಾನು ಮಧ್ಯಂತರ ಅವಧಿಯನ್ನು ಕುರಿತಂತೆ ಸೂಚಿಸಿದೆ. ಪ್ರಾಂತೀಯ ಸರ್ಕಾರಗಳನ್ನು ಮುಂದುವರಿಸುವ ವಿಚಾರವಾಗಿ ಕೆಲವು ತಾತ್ಕಾಲಿಕ ವ್ಯವಸ್ಥೆಗಳನ್ನು ಮಾಡುವುದು ಆ ಸಭೆಯ ಪ್ರಾರಂಭದ ಕಾರ್ಯಭಾರಗಳಲ್ಲಿ ಒಂದು ಎಂಬುದು ನಿಸ್ಸಂದೇಹ. ಪರಿಶಿಷ್ಟರ ಜನಾಂಗದ ಪ್ರಮುಖರಲ್ಲಿ ಒಬ್ಬರಾಗಿ ತಮ್ಮನ್ನು ಕಾಣಬೇಕೆಂದು ವೈಸ್ರಾಯರು ಹೊಸ ಕಾರ್ಯಕಾರಿ ಸಮಿತಿಯನ್ನು ರೂಪಿಸುವಾಗ ಪರ್ಯಾಲೋಚನೆಯಲ್ಲಿ ತಾವು ಭಾಗವಹಿಸಲು ಅವಕಾಶ ಕೊಡಿಸಬೇಕೆಂದು ಹಕ್ಕೊತ್ತಾಯವನ್ನು ಮಾಡುವ ತಮ್ಮ ವಿಚಾರವನ್ನು ಶ್ರೀ ಅಂಬೇಡ್ಕರ್ ಅವರು ವ್ಯಕ್ತಪಡಿಸಿದರು. ನನಗೂ ಇದಕ್ಕೂ ಸಂಬಂಧ ಇಲ್ಲ ಎಂದು ನಾನು ತಿಳಿಸಿದೆ. ಈ ವಿಷಯವಾಗಿ ಯಾರ ಸಲಹೆಯನ್ನು ಪಡೆಯಬೇಕು ಎಂಬುದನ್ನು ಕುರಿತಂತೆ ವೈಸ್ರಾಯರು ತಮ್ಮದೇ ತೀರ್ಮಾನವನ್ನು ಚಲಾಯಿಸುತ್ತಾರೆ. ಇಡೀ ಸನ್ನಿವೇಶವನ್ನು ಕುರಿತಂತೆ ಸಹಜವಾಗಿ ಅವರು ಅಷ್ಟೇನು ಸಂತೋಷಗೊಳ್ಳಲಿಲ್ಲ. ಆದರೆ ಅವರು ಈ ಯೋಜನೆಯನ್ನು ವಿರೋಧಿಸುತ್ತಾರೆ ಎಂದೇನು ನಾನು ಅಂದುಕೊಳ್ಳಲಿಲ್ಲ. ಏಕೆಂದರೆ ಇದಕ್ಕೂ ಹೆಚ್ಚಿನ ಪ್ರಮಾಣದ ರಕ್ಷಣೆ ಇನ್ನು ಅವರಿಗೆ ನೀಡಬಹುದಾಗಿದ್ದ ಬೇರೆ ಯಾವ ಪರ್ಯಾಯ ವ್ಯವಸ್ಥೆಯೂ ಇರಲಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಮತ್ತು ಶ್ರೀ ರಾಜಾ ಅವರು ಸರ್ ಎಸ್ ಕ್ರಿಫ್ಟ್ಸ್ ಅವರಿಗೆ ಭಾರತದ ಸಂವಿಧಾನದ ಬೆಳವಣಿಗೆಗೆ ಸಂಬಂಧಿಸಿದಂತೆ ಘನತೆ ವೆತ್ತ ಮಹಾಪ್ರಭುಗಳ ಸರ್ಕಾರದ ಸಲಹೆಗಳನ್ನು 30 ಮಾರ್ಚ್ರಂದು ನಿಮ್ಮನ್ನು ಸಂಧಿಸಿದಾಗ ನಾವು ನಿಮ್ಮ ಮುಂದಿಟ್ಟ ಕಾರಣಗಳಿಗಾಗಿ ತುಳಿತಕ್ಕೆ ಒಳಗಾದ ವರ್ಗಗಳು ಸ್ವೀಕರಿಸಲು ಸಾಧ್ಯವಿಲ್ಲ ಎಂದು ಸಂದರ್ಶನದಲ್ಲಿ ನಾವು ನಿಮಗೆ ಹೇಳಿದೆವು. ಆಗಿನಿಂದಲೂ ಬೇರೆ ಬೇರೆ ಪ್ರಾಂತೀಯ ಮತ್ತು ಕೇಂದ್ರೀಯ ವಿಧಾನಮಂಡಲಗಳ ಅನೇಕ ತುಳಿತಕ್ಕೆ ಒಳಗಾದ ವರ್ಗಗಳ ಪ್ರತಿನಿಧಿಗಳೊಂದಿಗೆ ನಾವು ಪರ್ಯಾಯ ಆಲೋಚನೆ ಮಾಡಿದ್ದೇವೆ. ಸಲಹೆಗಳನ್ನು ಕುರಿತಂತೆ ನಾವು ನಿಮ್ಮ ಮುಂದಿಟ್ಟ ಅಭಿಪ್ರಾಯಗಳನ್ನು ಅವರೆಲ್ಲರೂ ಸರ್ವಾನುಮತದಿಂದ ಬೆಂಬಲಿಸಿದರು. ಅಸ್ಪೃಶ್ಯರಿಗೆ ಅತ್ಯಂತ ಹೆಚ್ಚಿನ ಅಪಾಯವನ್ನು ಮಾಡಲೆಂದು ಈ ಸಲಹೆಗಳನ್ನು ಉದ್ದೇಶಪೂರ್ವಕವಾಗಿ ಯೋಜಿಸಲಾಗಿದೆ ಎಂದು ನಮ್ಮೆಲ್ಲರಿಗೂ ಸಂಪೂರ್ಣವಾಗಿ ಮನವರಿಕೆಯಾಗಿದೆ. ಈ ಸಲಹೆಗಳು ಅಸ್ಪೃಶ್ಯರನ್ನು ಹಿಂದೂ ನಿಬಂಧನೆಗಳ ಪಕ್ಕಾ ವ್ಯವಸ್ಥೆಯ ಕೆಳಗೆ ಇರಿಸುವುದಂತೂ ಶತಸಿದ್ಧ. ಪ್ರಾಚೀನ ಭೂತಕಾಲದ ಕಪ್ಪು ದಿನಗಳಿಗೆ ನಮ್ಮನ್ನು ಕೊಂಡೊಯ್ಯುವ ಅಂತಹ ಯಾವುದೇ ಪರಿಣಾಮವನ್ನು ನಾವು ಎಂದಿಗೂ ಸಹಿಸುವುದಿಲ್ಲ. ನಮ್ಮ ಜನರಿಗೆ ಅಂತಹ ಯಾವುದೇ ಅನಾಹುತ ಉಂಟಾಗುವುದನ್ನು ನಮ್ಮ ಅಧೀನದಲ್ಲಿರುವ ಎಲ್ಲಾ ಸಾಧನಗಳ ಮೂಲಕ ಪ್ರತಿಭಟಿಸಲು ನಾವೆಲ್ಲರೂ ಸಿದ್ಧರಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಘನತೆವೆತ್ತ ಮಹಾಪ್ರಭುಗಳ ಸರ್ಕಾರಕ್ಕೆ ಪರಿಶಿಷ್ಟ ಜಾತಿಗಳ ಭವಿಷ್ಯವನ್ನು ಕುರಿತಂತೆ ನಮ್ಮ ತೀವ್ರವಾದ ಆತಂಕವನ್ನು ತಲುಪಿಸಬೇಕೆಂಬುದು ನಿಮ್ಮನ್ನು ಬೇಡುತ್ತೇವೆ. ಪರಿಶಿಷ್ಟ ಜಾತಿಗಳು ತಮ್ಮ ಮುಕ್ತ ಮತ್ತು ಇಚ್ಛಾಪೂರ್ಣ ಒಪ್ಪಿಗೆಯನ್ನು ನೀಡದ ಮತ್ತು ತಮ್ಮ ಹಿತಾಸಕ್ತಿಗಳನ್ನು ಕಾಪಾಡಲು ಅಗತ್ಯವಾದ ಪೂರ್ವ ಸಿದ್ಧತೆಯನ್ನು ತನ್ನಲ್ಲಿ ಅಂತರ್ಗತ ಮಾಡಿಕೊಳ್ಳದ ಸಂವಿಧಾನವನ್ನು ಅವರುಗಳು ಮೇಲೆ ಒತ್ತಾಯದಿಂದ ಹೇರಲು ಘನತೆ ವ್ಯಕ್ತ ಮಹಾಪ್ರಭುಗಳ ಸರ್ಕಾರವೇನಾದರೂ ತೀರ್ಮಾನಿಸಿದರೆ ಅದು ವಿಶ್ವಾಸಘಾತ ಮಾಡಿದಂತೆ ಎಂದು ತಿಳಬೇಕಾಗುತ್ತದೆ ಎಂಬುದನ್ನು ಅವರಿಗೆ ಮನದಟ್ಟು ಮಾಡಿಕೊಡಬೇಕೆಂದು ಪ್ರಾರ್ಥಿಸುತ್ತೇವೆ. ಕಡೆಯದಾಗಿ, ನಮ್ಮ ಪ್ರಾತಿನಿಧ್ಯವನ್ನು ಪರಿಗಣಿಸಿ ನಮಗೆ ಕರೆ ಕಳಿಸಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಅರ್ಪಿಸಲು ನಾವು ಇಚ್ಛಿಸುತ್ತೇವೆ. ಘನತೆ ವ್ಯಕ್ತ ಮಹಾಪ್ರಭುಗಳ ಸರ್ಕಾರವು ಅಸ್ಪೃಶ್ಯರನ್ನು ಅಲ್ಪಸಂಖ್ಯಾತ ವರ್ಗ ಎಂದು ಪರಿಗಣಿಸದೆ ಇದ್ದುದರಿಂದ ನಮ್ಮ ಮನಸ್ಸಿನಲ್ಲಿ ಯಾವುದೇ ಶಂಕೆ ಉದಿಸಿದ್ದು ಆ ವಿಷಯವಾಗಿ ನಮ್ಮ ಸ್ಥಾನದ ಸರಿಯಾದ ಸ್ವರೂಪದ ಬಗ್ಗೆ ನಿಮ್ಮನ್ನು ಕೇಳಿದೆವು. ಸರ್ ಆರ್ ಲೂಮ್ಲಿ ಬೊಂಬಾಯಿ ಅವರಿಂದ ಮಾರ್ಕ್ವೆಸ್ ಆಫ್ ಲಿನ್ ಲಿಡ್ಗೋ ಅವರಿಗೆ ಉದ್ಧೃತ ಉದ್ಭಾಗ. ಒಂದು, ಸರ್ ಸ್ಟಾಫರ್ಡ್ ಕ್ರಿಫ್ಟ್ ಅವರ ನಿಯೋಗದ ಫಲಶ್ರುತಿಗೆ ಪ್ರತಿಕ್ರಿಯೆಗಳು. ಇಲ್ಲಿ ಯಾವಾಗಲೂ ಇರುವಂತೆ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಅವರು ನಡೆಸಿದ ಸಮಾಲೋಚನೆಗೆ ಭಂಗಗೊಂಡಿರುವುದಕ್ಕೆ ದೊರೆತ ಸಾರ್ವಜನಿಕ ಪ್ರತಿಕ್ರಿಯೆಯನ್ನು ಕರಾರುವಕ್ಕಾಗಿ ನಿಗದಿ ಮಾಡುವುದು ಸುಲಭವಲ್ಲ. ಏನೇ ಇರಲಿ, ಮುಂದೆ ನಾನು ಹೇಳಲಿರುವ ಅಪವಾದವನ್ನು ಬಿಟ್ಟರೆ ಯಾವುದೇ ಕೆಟ್ಟದ್ದನ್ನಾಗಲಿ ಯಾವುದೇ ಕಹಿಯನ್ನಾಗಲಿ ಕಾಣಲಿಲ್ಲ ಎಂದು ತಿಳಿಸಿ ನನಗೆ ಸಂತೋಷವೆನಿಸುತ್ತದೆ. ನಿಜದಲ್ಲಿಯೇ ನಮ್ಮ ಸಲಹೆಗಳು ವಿಫಲವಾಗಿದ್ದರೂ ಅವು ಒಂದು ನಿವ್ವಳ ಲಾಭವನ್ನು ನೀಡಿವೆ. ಅದರಲ್ಲೂ ಮೊದಲಿಗೆ ನಮ್ಮ ಶಾಶ್ವತ ಎದುರಾಳಿಗಳು ಇದ್ದ ಜಾಗಗಳಲ್ಲಿ ಈ ವಿಚಾರವಾಗಿ ನಾನು ಅಂದುಕೊಂಡಿದ್ದಂತೆ ಯೋಚಿಸಲು ಮನಸ್ಸಾಗುತ್ತಿದೆ. ನಂಬಲರ್ಹ ಎಂದು ನಾನು ಸಾಮಾನ್ಯವಾಗಿ ಭಾವಿಸಿರುವ ಮಾಹಿತಿಗಾರನೊಬ್ಬನಿಂದ ನಮ್ಮ ಮೂಲ ಉದ್ದೇಶಗಳನ್ನು ಕುರಿತಂತೆ ಸಂದೇಹಗಳನ್ನು ತೋರ್ಪಡಿಸಿದವರಲ್ಲಿ ಮೊದಲಿಗಿಂತ ಬಹು ಒಳ್ಳೆಯದಾದ ಭಾವನೆ ಕಾಣಿಸಿಕೊಂಡಿದೆ ಎಂದು ನನಗೆ ತಿಳಿದು ಬಂದಿದೆ. ಈ ವಿಷಯವಾಗಿ ಅವರಲ್ಲಿ ಬಹುಜನರಿಗೆ ಕರಡು ಘೋಷಣೆ ತೃಪ್ತಿ ನೀಡಿದೆ. ಸ್ಥಳೀಯ ಮಾಹಿತಿ ಪಡೆದ ಕಾಂಗ್ರೆಸ್ ಅಭಿಪ್ರಾಯದ ಪ್ರಕಾರ ಅಸ್ವೀಕಾರದ ಅವಕಾಶವನ್ನು ಒಪ್ಪಿಕೊಳ್ಳಲು ಅದು ತಕ್ಕ ಮಟ್ಟಿಗೆ ಸಿದ್ಧವಾಗಿತ್ತು ಎಂದು ಭವಿಷ್ಯದ ಸಂವಿಧಾನದ ಬಗ್ಗೆ ಚರ್ಚಿಸಲೆಂದು ಮುಸ್ಲಿಂ ಒಪ್ಪಿಗೆಯನ್ನು ಪಡೆಯಲು ಯಶಸ್ಸಿನ ನಿರೀಕ್ಷೆಯಿಂದ ಸಾಧ್ಯವಿದ್ದ ಏಕೈಕ ವಿಧಾನ ಎಂಬುದಾಗಿ ಅದನ್ನು ಪರಿಗಣಿಸಿತ್ತು ಎಂದು ಕೇಳಿದ್ದೇನೆ. ಈ ದೃಷ್ಟಿಕೋನ ಸ್ಥಳೀಯ ಕಾಂಗ್ರೆಸ್ಸಿಗರ ಆಧಾರವನ್ನು ಪಡೆದುಕೊಳ್ಳುತ್ತದೆಂದು ಹಾಗೆಂದು ಮುಕ್ತವಾಗಿ ಘೋಷಣೆಗೊಳ್ಳದಿದ್ದರೂ ಹೇಳಲಾಗಿದೆ ಮತ್ತು ಎಲ್ಲಾ ರಾಷ್ಟ್ರೀಯವಾದಿ ವಾರ್ತಾಪತ್ರಿಕೆಗಳು ಈ ಸಲಹೆಗಳನ್ನು ಮುಖ್ಯವಾಗಿ ಅವು ಭಾರತವನ್ನು ಛಿದ್ರಗೊಳಿಸುತ್ತವೆ ಎಂಬ ಕಾರಣದಿಂದ ನಿಂದಿಸುತ್ತವೆ. ಇಲ್ಲಿ ಮುಸ್ಲಿಮರಿಂದ ಸಾರ್ವಜನಿಕ ಘೋಷಣೆಗಳು ಯಾವ್ಯಾವೂ ಇಲ್ಲ. ಆದರೆ ಹೆಚ್ಚಿನ ಮುಸ್ಲಿಂ ಪತ್ರಿಕೆಗಳು ಸಮಾಲೋಚನೆಯ ಫಲಿತಾಂಶದ ಎರಡು ಕಾರಣಗಳಿಂದ ಬಹುವಾಗಿ ತೃಪ್ತಿಗೊಂಡಂತೆ ಕಾಣುತ್ತವೆ. ಮೊದಲನೇದಾಗಿ ಅವರು ಹೆದರಿದ್ದಂತೆ ಅವರಿಗೆ ಆಶಾಭಂಗವಾಗಿಲ್ಲ ಎಂಬುದರಿಂದ, ಎರಡನೇದಾಗಿ ನಿಜವಾದ ತೊಡಕು ಎಂದರೆ ಕಾಂಗ್ರೆಸ್ಸಿನ ಹಠಮಾರಿತನ ಎಂಬ ಸತ್ಯವನ್ನು ಕಾಣಲೆಂದು ಬ್ರಿಟಿಷ್ ಸರ್ಕಾರದ ಕಣ್ಣು ತೆರೆಸಲು ವಿಫಲವಾಗಲು ಸಾಧ್ಯವಿರಲಿಲ್ಲ ಎಂಬುದರಿಂದ. ಸದ್ಯಕ್ಕೆ ಹೇಗೇ ಆದರೂ ಕಾಂಗ್ರೆಸ್ಸಿಗೆ ಮತ್ತು ಅಧಿಕಾರಕ್ಕೆ ಬರುವುದಿಲ್ಲ ಎಂಬ ಕಾರಣದಿಂದ ಸಾಮಾನ್ಯವಾಗಿ ಪಾರ್ಸಿಗಳು ನೆಮ್ಮದಿಯಿಂದ ಇದ್ದಾರೆ ಎಂದು ಕೇಳಿದ್ದೇನೆ. ನಾನು ಉಲ್ಲೇಖಿಸಿದ ಅಪವಾದ ಎಂದರೆ ಅಂಬೇಡ್ಕರ್ ಅವರು. ನ್ಯಾಷನಲ್ ವಾರ್ ಫ್ರಂಟ್ನ ಸ್ಥಾಪನೆಯನ್ನು ಚರ್ಚಿಸಲೆಂದು ಅವರು ನನ್ನಲ್ಲಿಗೆ ಬಂದರು. ಕರಡು ಘೋಷಣೆಗೆ ಸ್ವಲ್ಪ ಮಟ್ಟಿಗೆ ಬೆಂಬಲ ನೀಡಲು ಯಾವುದೇ ಉತ್ಸಾಹವಿಲ್ಲದೆ ಅವರು ಒಪ್ಪಿದರು. ಆ ವಿಚಾರವಾಗಿ ಕಹಿಯಾದ ತಮ್ಮ ಭಾವೋದ್ರೇಕವನ್ನು ನನ್ನಲ್ಲಿ ತೋಡಿಕೊಳ್ಳುವ ಅವಕಾಶವನ್ನು ಉಪಯೋಗಿಸಿಕೊಂಡರು. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗಳು ಮಾತ್ರ ಪರಿಗಣಿಸಲ್ಪಡಬೇಕಾದವು ಎಂದು ಅವರಿಬ್ಬರೂ ಸಲಹೆಗಳನ್ನು ಒಪ್ಪಿದ ಪಕ್ಷದಲ್ಲಿ ಅಂಬೇಡ್ಕರ್ ಆಗಲಿ ನಿಮ್ಮ ವರ್ಗಗಳಾಗಲಿ ಸಲಹೆಗಳನ್ನು ಕುರಿತು ಏನೆಂದುಕೊಳ್ಳುತ್ತಾರೆ ಎಂಬುದನ್ನು ಗಣಿಸಬೇಕಿದ್ದಿಲ್ಲ ಎಂದು ತಮಗೆ ಹೇಳಿಬಿಡಬಹುದಾಗಿದೆ ಎಂಬುದಾಗಿ ಅವರು ಹೇಳಿದರು. ತಮಗೆ ಬಹಳ ಭ್ರಮನೀರಸವಾಗಿ ಎಂದು ಅಪಮಾನವಾಗಿದೆ ಎಂದು ಅವರು ಮುಚ್ಚುಮರೆಯಿಲ್ಲದೆ ಹೇಳಿದರು. ಆಗಸ್ಟ್ ಘೋಷಣೆಯ ಸಲಹೆಗಳನ್ನು ಹಿಂದಕ್ಕೆ ಪಡೆಯಲಾಯಿತು ಎಂದು ಐರಿಷ್ ಒಪ್ಪಂದದ ಉದಾಹರಣೆಗೆ ಅವರ ಎದುರಿಗೆ ಇರುವಾಗ ಅಲ್ಪಸಂಖ್ಯಾತರು ಒಂದು ಒಪ್ಪಂದದ ಮುಖಾಂತರ ಸುರಕ್ಷಿತವಾಗಿರಬಲ್ಲರು ಎಂಬ ಸೂಚನೆ ಕೇವಲ ತಮಾಷೆ ಎಂದು ಅವರು ಹೇಳಿದರು. ಈ ರೀತಿ ಅವರಿಗೆ ಆಶಾಭಂಗ ಉಂಟಾದ ಪಕ್ಷದಲ್ಲಿ ಅವರು ಅವರ ಸ್ನೇಹಿತರು ಸರ್ಕಾರಕ್ಕೆ ತಮ್ಮ ಬೆಂಬಲ ನೀಡುವುದನ್ನು ಮುಂದುವರಿಸುತ್ತಾರೆಂದು ಹೇಗೆ ನಿರೀಕ್ಷಿಸಲಾಗುತ್ತದೆ ಎಂಬುದಾಗಿ ಅವರು ಪ್ರಶ್ನಿಸಿದರು. ರಾಷ್ಟ್ರೀಯ ರಕ್ಷಣಾ ಮಂಡಳಿಗೆ ಅವರು ರಾಜೀನಾಮೆ ನೀಡಲು ಯೋಚಿಸಿದ್ದಾರೆಂದು, ಆ ನಂತರ ಸದ್ಯಕ್ಕೆ ಮುಂದುವರಿಯೋಣ ಎಂದು ತೀರ್ಮಾನಿಸಿದರೆಂದು, ಆದರೆ ಸರ್ಕಾರಕ್ಕೆ ಬೆಂಬಲ ನೀಡುವಲ್ಲಿ ಯಾವುದೇ ಉತ್ಸಾಹವನ್ನು ಅವರಿಂದ ನಿರೀಕ್ಷಿಸಬಾರದೆಂದು ಹೇಳಿದರು. ನನಗೆ ಸಾಧ್ಯವಾದ ಮಟ್ಟಿಗೂ ನಾನು ಅವರೊಡನೆ ವಾದಿಸಿದೆ, ಆದರೆ ಅವರ ಮೇಲೆ ಯಾವ ಪ್ರಭಾವವನ್ನೂ ಬೀರಲಾಗಲಿಲ್ಲ. ಅಂಬೇಡ್ಕರ್ರಲ್ಲಿ ಈ ಅಸಂತುಷ್ಟ ಮನೋಭಾವ ಬಹಳ ಕಾಲದಿಂದ ಖಂಡಿತವಾಗಿಯೂ ನಿಮ್ಮ ಕಾರ್ಯಕಾರಿ ಸಭೆಯನ್ನು ವಿಸ್ತರಿಸಿದಾಗ ಅಂಬೇಡ್ಕರ್ರು ಆಶಿಸಿದ್ದಂತೆ ಅವರನ್ನು ಸೇರಿಸಿಕೊಳ್ಳದೆ ಹೋದಾಗಿನಿಂದಲೂ ಕಾಣುತ್ತಿದೆ. ಅಂತದ ಅವರ ಹಿಂಬಾಲಕರಿಂದ ಅವರ ದೃಷ್ಟಿಕೋನಕ್ಕೆ ಬೆಂಬಲವನ್ನು ಪಡೆಯುವಲ್ಲಿ ಅಂಬೇಡ್ಕರ್ರು ಯಶಸ್ವಿಯಾಗುತ್ತಾರೆ ಎಂದು ನನ್ನ ನಿರೀಕ್ಷೆ. ಏಕೆಂದರೆ ಅವರುಗಳ ನಡುವೆ ಇರುವ ಮತ್ತು ಅವರುಗಳಿಗೋಸ್ಕರ ಯೋಚಿಸಬಲ್ಲ ವ್ಯಕ್ತಿ ಅಂಬೇಡ್ಕರ್ರು ಮಾತ್ರವೇ. ಅಷ್ಟಾದರೂ ಈ ಅಸಂತುಷ್ಟತೆ ಬಹಳ ಮಟ್ಟಿಗೆ ವೈಯಕ್ತಿಕ ವಿಷಯ ಎಂಬುದರಲ್ಲಿ ನನಗೆ ಪೂರ್ಣ ನಂಬಿಕೆ ಇದೆ. ನಿಮಗೆ ತಿಳಿದಂತೆ ಅವರ ಸ್ವಂತ ಆರ್ಥಿಕ ಪರಿಸ್ಥಿತಿ ಕೆಲ ಕಾಲದಿಂದ ಅವರನ್ನು ಬಾಧಿಸುತ್ತಿದೆ. ಹಿಂದೆ ತಮಗೆ ಸಹಾಯ ಮಾಡಿದ ಕೆಲವು ನಿರ್ದಿಷ್ಟ ವ್ಯಕ್ತಿಗಳಿಗೆ ಅಂಬೇಡ್ಕರ್ರು ಹಣ ಕೊಡಬೇಕಾಗಿದೆ, ಆದರೆ ಸ್ವಲ್ಪ ಭಾಗವನ್ನಾದರೂ ಹಿಂದಕ್ಕೆ ಕೊಡಲು ಅವರು ಶಕ್ತರಾಗಿಲ್ಲ. ಸಹಾಯ ಮಾಡಿದವರು ಆ ವಿಷಯವನ್ನು ಪ್ರಸ್ತಾಪಿಸಿದರೆ ಅಂಬೇಡ್ಕರ್ರು ಕೊಂಚ ಒರಟಾಗಿಯೂ ವರ್ತಿಸುತ್ತಾರೆ ಎಂಬ ನನ್ನ ನಂಬಿಕೆ ಸಕಾರಣವಾಗಿದೆ. ನಿಮಗೂ ತಿಳಿದಿರುವಂತೆ ಕೆಲ ಕಾಲದಿಂದ ಹೈಕೋರ್ಟ್ನಲ್ಲಿ ಅಥವಾ ತಮ್ಮ ಭವಿಷ್ಯಕ್ಕೆ ಬೇಕಾದ್ದನ್ನು ಒದಗಿಸಿಕೊಳ್ಳಲು ಅಗತ್ಯವಾದ ಅವಕಾಶ ಸಿಗಬಲ್ಲ, ಬೇರೆಲ್ಲಿಯಾದರೂ ಸ್ಥಾನ ಗಳಿಸಿಕೊಳ್ಳಲು ಅವರು ಕಾತರರಾಗಿದ್ದಾರೆ. ತನ್ನ ಹಿಂಬಾಲಕರಿಗಾಗಿ ತಾನು ಮಾಡುತ್ತಿರುವ ಕಾರ್ಯದಲ್ಲಿ ನಿಜವಾಗಿ ಇನ್ನೇನೂ ಆಸಕ್ತಿ ಉಳಿದಿರದ ಹಾಗೂ ಬೇರೊಂದು ವಲಯವನ್ನು ತಲುಪಲು ಕಾತರನಾಗಿರುವ ವ್ಯಕ್ತಿಯೊಬ್ಬನ ಭಾವನೆಯನ್ನು ಸ್ವಲ್ಪ ಕಾಲದಿಂದ ಅವರು ನನಗೆ ನೀಡಿದ್ದಾರೆ. ತಾವು ತುಡಿತಕ್ಕೆ ಒಳಗಾದ ವರ್ಗಕ್ಕೆ ಸೇರಿರುವುದರಿಂದ ಮತ್ತು ಆ ಕಾರಣದಿಂದ ತಮ್ಮ ಬಗ್ಗೆ ತಾವು ಕಾಳಜಿ ವಹಿಸುತ್ತಿಲ್ಲ ಹಾಗೂ ಪರಿಶಿಷ್ಟ ಜಾತಿಗಳ ಬೆಂಬಲವನ್ನು ಗಳಿಸುವುದನ್ನು ಅಗತ್ಯವೆಂದು ನಾವು ಯೋಚಿಸುತ್ತಿಲ್ಲ ಎಂಬ ಭಾವನೆ ಅವರ ಮನಸ್ಸಿನಲ್ಲಿ ದುರದೃಷ್ಟವಶಾತ್ ಮೂಡಿರುವುದರಿಂದ ತಮ್ಮ ಸ್ವಂತ ಪರಿಸ್ಥಿತಿಯ ಕಷ್ಟಗಳನ್ನು ಅವುಗಳ ಕಾರಣವನ್ನು ಅವರ ವಿರುದ್ಧವಾಗಿ ಕೆಲಸ ಮಾಡುತ್ತಿವೆ ಎಂದು ಅವರು ಭಾವಿಸುವ ಪ್ರಭಾವಗಳ ಮೇಲೆ ಆರೋಪಿಸುತ್ತಾರೆ. ನಿಮ್ಮ ಸಭೆಯು ಮತ್ತೂ ವಿಸ್ತಾರವಾಗುವ ಸಾಧ್ಯತೆ ಈಗ ಇದ್ದಲ್ಲಿ ಅವರನ್ನು ಸೇರಿಸಿಕೊಳ್ಳಬೇಕೆಂದು ನಾನು ಆಶಿಸುತ್ತೇನೆ. ವೈಯಕ್ತಿಕ ಕಾರಣದಿಂದ ಮಾತ್ರವೇ ಅಲ್ಲ, ತುಳಿತಕ್ಕೆ ಒಳಗಾದ ವರ್ಗಗಳ ಹಿತಾಸಕ್ತಿಗಳನ್ನು ನಮ್ಮ ಬಳಿ ಉಳಿಸಿಕೊಳ್ಳುವುದಕ್ಕೂ ಕೂಡ. ಅವರು ಮಹಾರರ ಉದ್ಯೋಗ ಅವಕಾಶಗಳಿಗೆ ಸಂಬಂಧಿಸಿದಂತೆ ಅಸಹಕಾರಿಯಾಗಿದ್ದಾರೆ ಮತ್ತು ಮಹಾರರನ್ನು ಸೈನಿಕ ಘಟಕಗಳಲ್ಲಿ ಸೇರಿಸಿಕೊಳ್ಳಬೇಕೆಂದು ಬಹುಕಾಲದಿಂದ ವರಾತ ಮಾಡಿಕೊಂಡಿರುವುದಾದರೂ ಅದಕ್ಕಾಗಿ ತಮ್ಮ ಶಕ್ತಿಯನ್ನು ವ್ಯಯಿಸುವುದಿಲ್ಲ. ಅಷ್ಟಾದರೂ ಮಹಾರರು ಕೆಲಸಕ್ಕೆ ಸೇರುವುದು ಮುಂದುವರಿಯುತ್ತಿದೆ. ಆದರೆ ಅಂಬೇಡ್ಕರ್ ನಿಜವಾಗಿ ಸಹಾಯ ಮಾಡಲು ಉತ್ಸುಕರಾಗಿದ್ದಲ್ಲಿ ಇರಬಹುದಾಗಿದ್ದಷ್ಟು ಚೆನ್ನಾಗಿ ಅಲ್ಲ. ಅಂಬೇಡ್ಕರ್ ವ್ಯಕ್ತಪಡಿಸಿದ ಕಹಿಯ ಹೊರತಾಗಿ ಕ್ರಿಪ್ಸ್ ಅವರ ಸಮಾಲೋಚನೆಯ ವೈಫಲ್ಯ.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.

0: beginning.
1: ಓ, ಯಾವುದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
1: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
2: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
3: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
2: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
3: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
2: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090977755. ಇದಕ್ಕೆ ಸಂಪರ್ಕಿಸಬಹುದು.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಆಗಿರುವಂತಹ ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಜನಪ್ರಿಯವಾಗಿರುವಂತಹ, ಜೊತೆಗೆ ಬಿಸಿ ಬಿಸಿ ರೊಟ್ಟಿ ಚಪಾತಿ ಜೊತೆ ಸೂಪರ್ವಾಗಿ ಕಾಂಬಿನೇಷನ್ ಆಗುವಂತಹ ಒಂದು ಮಸ್ಟಾಯಿ ಬಗ್ಗೆ ತಿಳಿಸ್ಕೊಡ್ತೀನಿ. ಅರೆ, ಮಸ್ಟಾಯಿ ಅಂದರೆ ಏನಪ್ಪ ಅಂತೀರಾ? ಎಸ್ ಸ್ನೇಹಿತರೆ, ಅದೇ ಉತ್ತರ ಕರ್ನಾಟಕದ ಮಸ್ಸಾಯಿ ಅಂದರೆ ಮಸೆದ ಪಲ್ಯ, ಮಸ್ಟಾಯಿ ಹೀರೆಕಾಯಿ ಪಲ್ಯದ ಒಂದು ಸೂಪರ್ ರೆಸಿಪಿ ಬಗ್ಗೆ ತಿಳಿಸ್ಕೊಡ್ತೀನಿ. ಎಸ್, ಖಂಡಿತವಾಗ್ಲೂ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಹೀರೆಕಾಯಿಯಿಂದ ಎಷ್ಟೆಲ್ಲ ಆರೋಗ್ಯಕ್ಕೆ ಲಾಭ ಇದೆ ಅನ್ನೋದು ಗೊತ್ತೇ ಗೊತ್ತಿದೆ. ಈ ಹೀರೆಕಾಯಿಯಿಂದ ಮಾಡುವಂತಹ ಪಲ್ಯದ ಬಗ್ಗೆ, ಜೊತೆಗೆ ಸ್ಪೆಷಲ್ ಹೀರೆಕಾಯಿ ಚಟ್ನಿ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈ ದಿನ ಮತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸ್ಸಾಯಿ ಅಂದರೆ ಚೆನ್ನಾಗಿ ಮಸೆದ ಪಲ್ಯ ಅಥವಾ ಹೀರೆಕಾಯಿ ಮಸ್ಟಾಯಿ ಬಗ್ಗೆ ತಿಳಿಸ್ಕೊಡ್ತೀನಿ. ತಡ ಮಾಡೋದು ಬೇಡ, ಈ ಹೀರೆಕಾಯಿ ಮಸ್ಟಾಯಿ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಈ ಹೀರೆಕಾಯಿ ಮಸ್ಟಾಯಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಸ್ನೇಹಿತರೆ, ಹೀರೆಕಾಯಿ, ತೊಗರಿಬೇಳೆ ಅಥವಾ ಹೆಸರು ಬೇಳೆ, ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ, ಕಡಲೆಕಾಯಿ ಬೀಜ ಅಂದರೆ ಶೇಂಗಾ, ಗುರೆಳ್ಳು ಅಥವಾ ಕುರೆಶೆಣಿ ಕಾಳು. ಉತ್ತರ ಕರ್ನಾಟಕದ ಕಡೆ ಸಾಮಾನ್ಯವಾಗಿ ಗುರೆಳ್ಳು ಅಂತ ಕರೀತಾರೆ, ಬೇರೆ ಕಡೆಯೆಲ್ಲ ಇದಕ್ಕೆ ಕುರೆಶೆಣಿ ಕಾಳು ಅಂತ ಕೂಡ ಕರೀತಾರೆ. ಅರಿಶಿಣ ಪುಡಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಈ ಹೀರೆಕಾಯಿ ಮಸ್ಟಾಯಿ ಮಾಡ್ಕೊಳ್ಳಿಕ್ಕೆ. ಸೊ ಸಾಮಗ್ರಿಗಳೇನೋ ರೆಡಿ ಆಗಿದೆ, ಹಾಗಾದರೆ ಮಾಡ್ಕೊಳ್ಳುವ ವಿಧಾನ ಕೂಡ ತುಂಬ ಮುಖ್ಯ ಆಗತ್ತಲ್ವಾ? ಯಾವ ರೀತಿ ಮಾಡ್ಕೊಳ್ಬೇಕು, ಯಾವ ಕ್ರಮದಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಒಂದು ಪುಟ್ಟ ವಿರಾಮ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರು.

0: ಗ್ರೇಟ್ ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ಹೀರೆಕಾಯಿ ಮಸ್ಟಾಯಿ ಬಗ್ಗೆ. ಇಲ್ಲಿ ಮಸ್ಟಾಯಿ ಅಥವಾ ಮಸಾಯಿ ಅಂದರೆ ಸ್ನೇಹಿತರೆ ಮಸೆದ ಪಲ್ಯ ಅಂತ ಅರ್ಥ ಆಗತ್ತೆ. ಸೊ ಈ ಮಸ್ಟಾಯಿ ಹೀರೆಕಾಯಿ ಪಲ್ಯ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ದೆ. ಹೀರೆಕಾಯಿ, ತೊಗರಿಬೇಳೆ, ಈರುಳ್ಳಿ, ಟಮಟೊ, ಬೆಳ್ಳುಳ್ಳಿ, ಕಡಲೆಕಾಯಿ ಬೀಜ, ಗುರೆಳ್ಳು, ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಇಂಗು ಬೇಕಾಗತ್ತೆ. ಹಾಗೆ ಅದರೊಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇನ್ನು ಮಾಡುವ ವಿಧಾನಕ್ಕೆ ಅಂತ ಬಂದರೆ ಸ್ನೇಹಿತರೆ, ಮೊದಲು ಒಂದು ಕುಕ್ಕರ್ನಲ್ಲಿ ತೊಳೆದ ಬೇಳೆ, ಹೆಚ್ಚಿದಂತಹ ಹೀರೆಕಾಯಿ ಪೀಸಸ್ ಅಥವಾ ಹೋಳುಗಳು, ಹಸಿಮೆಣಸಿನಕಾಯಿ, ಟೊಮೊಟೊ ಜೊತೆಗೆ ಅರ್ಧ ಭಾಗದಷ್ಟು ಬೆಳ್ಳುಳ್ಳಿಯನ್ನು, ಒಂದು 10-15 ಎಸಳು ಬೆಳ್ಳುಳ್ಳಿಯನ್ನು ಹಾಕಬೇಕು. ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, 1 ಕಪ್ ನೀರನ್ನು ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸ್ಕೊಳ್ಬೇಕು. 3 ವಿಷಲ್ ಕೂಗಿಸಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಂತರ ಇನ್ನು ಸೆಕೆಂಡ್ ಸ್ಟೆಪ್ಪಿಗೆ ಬಂದರೆ, ಕುಕ್ಕರ್ ತಣ್ಣಗಾದ ಮೇಲೆ ಅದರಲ್ಲಿರುವಂತಹ ನೀರನ್ನು ಒಂದು ಪಾತ್ರೆಗೆ ಬಗ್ಗಿಸ್ಕೊಳ್ಬೇಕು. ಬಗ್ಗಿಸ್ಕೊಂಡಂತಹ ಆ ನೀರನ್ನು ಆಮೇಲೆ ನೀವು ಬಳಸ್ಕೊಳ್ಬೋದು. ಈಗ ಮತ್ತೆ ಅದೇ ಕುಕ್ಕರ್ಗೆ ಬೆಂದ ಹೀರೆಕಾಯಿ ಮತ್ತು ಬೇಳೆ ಮಿಶ್ರಣಕ್ಕೆ ಹುರಿದ ಶೇಂಗಾ ಬೀಜ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಜ್ಜಿಗೆ ಕಡೆಯುವ ಅಥವಾ ಪೊಟ್ಯಾಟೊ ಮ್ಯಾಷರಿಂದ ಚೆನ್ನಾಗಿ ಮಸೆದ್ಕೊಳ್ಬೇಕು. ತುಂಬ ನುಣ್ಣಗೆ ನೈಸಾಗಿರಬಾರ್ದು, ತರಿತರಿಯಾಗಿರಬೇಕು. ತದನಂತರ ಮಸೆದ ನಂತರ ಆಗಲೇ ಇದನ್ನು ಸೋಸ್ಬಿಟ್ಟು ಎತ್ತಿಟ್ಕೊಂಡಿರ್ತೀರಲ್ವ, ಆ ನೀರನ್ನು ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದಿಷ್ಟು ಸೆಕೆಂಡ್ ಪ್ರೋಸೆಸ್ ಸ್ನೇಹಿತರೆ. ಈ ಪ್ರೋಸೆಸ್ ಆದಮೇಲೆ, ಇಷ್ಟು ಕೆಲಸ ಆದಮೇಲೆ ಈಗ ಮುಖ್ಯವಾಗಿ ಮೇನಾಗಿ ಒಗ್ಗರಣೆ ಕೊಡುವ ಕೆಲಸ. ಏನೇ ಹೇಳಿ, ಈ ಒಗ್ಗರಣೆ ಕೊಟ್ಟಮೇಲೆ ಆ ಅಡುಗೆಗೆ, ಆ ಸಾಂಬಾರು ಅಥವಾ ಪಲ್ಯಕ್ಕೆ ಒಂದು ಅದ್ಭುತವಾದಂತಹ ರುಚಿ ಸಿಗತ್ತೆ. ಒಂದು ಬಾಣಲೆಯಲ್ಲಿ 2 ಚಮಚ ಎಣ್ಣೆ ಕಾಯಿಸಿ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಇಂಗು ಹಾಕಿ ಸಿಡಿಸ್ಬೇಕು. ಚೆನ್ನಾಗಿ ಚಟಪಟ ಚಟಪಟ ಸಿಡಿಬೇಕು. ನಂತರ ಈ ಉಳಿದ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಬೇಕು. ಆ ಬೆಳ್ಳುಳ್ಳಿ ಹಾಕಿದ ನಂತರ ಒಂದು ಫ್ಲೇವರ್ ಬರುತ್ತೆ ಸ್ನೇಹಿತರೆ, ಸ್ಮೆಲ್ ಬರುತ್ತೆ, ಆಹಾ ಖುಷಿಯಾಗತ್ತೆ. ನಂತರ ಅದಕ್ಕೆ ಈರುಳ್ಳಿ ಸೇರಿಸಿ ಹೊಂಬಣ್ಣ ಬರುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈಗ ಸ್ನೇಹಿತರೆ, ಮುಖ್ಯವಾಗಿ ಆಗಲೇ ನಾವು ಮಸೆದಿಟ್ಕೊಂಡಿರ್ತೀವಲ್ವ ಹೀರೆಕಾಯಿ ಮಿಶ್ರಣವನ್ನು ಈ ಒಗ್ಗರಣೆಗೆ ಸುರಿಬೇಕು. ಈ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಕಲಸಿದ್ರೆ ಹೀರೆಕಾಯಿಯ ಒಂದು ಪಲ್ಯ, ಉತ್ತರ ಕರ್ನಾಟಕದ ಸ್ಪೆಷಲ್, ರೆಡಿ ಆಗತ್ತೆ. ಇದೇ ಸ್ಟೆಪ್ಪಲ್ಲಿ, ಇದೇ ಹಂತದಲ್ಲಿ ಸ್ನೇಹಿತರೆ, ನಿಮಗೆ ಇಷ್ಟ ಆದರೆ ನಾನು ಆಗಲೇ ಹೇಳಿದ್ನಲ್ಲ, ಗುರೆಳ್ಳು ಅಥವಾ ಕುರೆಶಣಿ ಪುಡಿ ಅಂತ, ಅದನ್ನು ಹಾಕ್ಕೊಳ್ಬೋದು. ಇದು ಅದ್ಭುತ ರುಚಿ ಕೊಡುತ್ತೆ, ಗುರೆಳ್ಳು. ಸೊ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಿ ಸಣ್ಣ ಉರಿಯಲ್ಲಿ 3-4 ನಿಮಿಷ ಕುದಿಸಿದ್ರೆ ಬಿಸಿ ಬಿಸಿ ಹೀರೆಕಾಯಿ ಮಸ್ಟಾಯಿ ಸಿದ್ಧಾಗತ್ತೆ. ಇದನ್ನು ಸ್ನೇಹಿತರೆ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ಅಥವಾ ಚಪಾತಿ ಜೊತೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ, ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿಯಲ್ಲಿ ಮತ್ತೊಂದು ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ. ಅದು ಯಾವ ರೆಸಿಪಿ ಅನ್ನೋದನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಹೀರೆಕಾಯಿ ಮಸ್ತಾಯಿ ಬಗ್ಗೆ ತಿಳಿಸ್ಕೊಟ್ಟೆ. ಅದರಲ್ಲೂ ಉತ್ತರ ಕರ್ನಾಟಕದ ಸ್ಪೆಷಲ್ ಪಲ್ಯ. ಸ್ನೇಹಿತರೆ, ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡೋದರ ಮುಖಾಂತರ ತಿಳಿಸಿ ಅಂತ ಹೇಳ್ತಾ. ಸ್ನೇಹಿತರೆ, ಮತ್ತೊಂದು ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದರೆ ಜೀರಿಗೆ ರಸಂ. ಸುಲಭವಾಗಿ ಮಾಡ್ಕೊಳ್ಬೋದು, ದಿಢೀರಂತ ಮಾಡ್ಕೊಳ್ಬೋದು, ಹಾಗೆ ಆರೋಗ್ಯಕರವಾದಂಥದ್ದು. ಈ ಜೀರಿಗೆಯನ್ನು ಬಳಸ್ಕೊಂಡು ರಸಮನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ. ಹಾಗಾದರೆ ಸ್ನೇಹಿತರೆ, ಈ ಜೀರಿಗೆ ರಸಂ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಈ ಜೀರಿಗೆ ರಸಂ ಮಾಡ್ಕೊಳ್ಲಿಕ್ಕೆ 2 ಚಮಚ ಜೀರಿಗೆ, 1 ಚಮಚ ಕಾಳುಮೆಣಸು, ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, 1/2 ಚಮಚ ಅರಿಶಿಣ ಪುಡಿ, ಸ್ವಲ್ಪ ಬೆಲ್ಲ, ಉಪ್ಪು ರುಚಿಗೆ ತಕ್ಕಷ್ಟು. ಇನ್ನು ಒಗ್ಗರಣೆಗೆ ಕರಿಬೇವು, ಒಣಮೆಣಸಿನಕಾಯಿ, ಎಣ್ಣೆ ಅಥವಾ ತುಪ್ಪ ಬೇಕಾಗತ್ತೆ. ಸೊ ಸ್ನೇಹಿತರೆ, ನಾನಾಗಲೇ ಹೇಳ್ದಾಗೆ ಬಹಳ ಸುಲಭವಾಗಿ ಮತ್ತು ದಿಢೀರಾಗಿ ಮಾಡಬಹುದಾದಂತಹ ಜೀರಿಗೆ ರಸಂ ಇದಾಗಿದೆ. ಇದು ಜೀರ್ಣಕ್ರಿಯೆಗೆ ಅತ್ಯಂತ ಉತ್ತಮವಾದ ಜೀರಿಗೆ ರಸಂ ಆಗಿದೆ. ಇನ್ನು ಸ್ನೇಹಿತರೆ, ಇದು ಶೀತ ಕೆಮ್ಮು ಇದ್ದಾಗ ಕುಡಿಲಿಕ್ಕೆ, ಬಿಸಿ ಬಿಸಿ ಅನ್ನದ ಜೊತೆ ಸವಿಲಿಕ್ಕೆ ಅದ್ಭುತವಾಗಿರುತ್ತೆ. ಬೇಕಾಗಿರುವ ಪದಾರ್ಥಗಳು ಮತ್ತೊಮ್ಮೆ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಜೀರಿಗೆ 1-1.5 ಚಮಚ, ಕಾಳುಮೆಣಸು 1 ಚಮಚ, ಬೆಳ್ಳುಳ್ಳಿ 5-6 ಎಸಳು, ಟೊಮೊಟೊ 1 ದೊಡ್ಡದು, ಹುಣಸೆಹಣ್ಣು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಬೇಕು, ಹಾಗೆ ಬೆಲ್ಲ. ಈ ಟೊಮೊಟೊವನ್ನು ಮೊದಲೇ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಹುಣಸೆಹಣ್ಣನ್ನು ನೀರಲ್ಲಿ ನೆನೆಸಿ ರಸವನ್ನು ಎತ್ತಿಟ್ಕೊಳ್ಳಿ. ಇನ್ನು ಸ್ನೇಹಿತರೆ, 1 ಸಣ್ಣ ತುಂಡು ಬೆಲ್ಲ, ಅರಿಶಿನ ಪುಡಿ 1/4 ಚಮಚ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಎಣ್ಣೆ ಅಥವಾ ತುಪ್ಪ, 2 ಚಮಚ ಸಾಸಿವೆ, ಹಾಗೆ 1-2 ಒಣಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇನ್ನು ಮಾಡುವ ವಿಧಾನಕ್ಕೆ ಅಂತ ಬಂದರೆ ಸ್ನೇಹಿತರೆ, ಜೀರಿಗೆ ಮತ್ತು ಕಾಳುಮೆಣಸನ್ನು ಕುಟ್ಟುವ ಕಲ್ಲಲ್ಲಿ ಹಾಕಿ ಜೀರಿಗೆ ಮತ್ತು ಕಾಳುಮೆಣಸನ್ನು ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಇದೇನು ನೈಸಾಗಿ ರುಬ್ಕೊಳ್ಳುವಂಥ ಅವಶ್ಯಕತೆಯೂ ಇರಲ್ಲ. ತರಿತರಿಯಾಗಿ ಕಾಳುಮೆಣಸು ಮತ್ತು ಜೀರಿಗೆಯನ್ನು ಜಜ್ಜಿಕೊಂಡ್ರೆ ಆಯಿತು. ಇನ್ನು ಒಂದು ಪಾತ್ರೆಯಲ್ಲಿ ಹೆಚ್ಚಿದ ಟೊಮೊಟೊ, ಹುಣಸೆಹಣ್ಣಿನ ರಸ, ಅರಿಶಿನ ಪುಡಿ, ಬೆಲ್ಲ, ಉಪ್ಪು ಮತ್ತು 2 ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಟೊಮೊಟೊ ಫುಲ್ ಮೆತ್ತಗಾಗಬೇಕು ಸ್ನೇಹಿತರೆ. ಜೊತೆಗೆ ಈ ಹುಣಸೆಹಣ್ಣು ಹಾಕಿರ್ತಿರಲ್ವಾ, ಹುಣಸೆಹಣ್ಣಿನ ವಾಸನೆ ಹೋಗೋವರೆಗೂ 5-7 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಚೆನ್ನಾಗಿ ಕುದ್ದ ನಂತರ ಈ ಕಾಳುಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಮಿಶ್ರಣವನ್ನು ಕುಟ್ಟಿಟ್ಕೊಂಡಿರ್ತಿರಲ್ವ, ಅದನ್ನು ಅದಕ್ಕೆ ಸೇರಿಸ್ಬೇಕು. ಸೇರಿಸಿ ಮತ್ತೆ 2 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಈ ರೀತಿಯಲ್ಲಿ 1-2 ನಿಮಿಷ ಕುದಿಸೋದ್ರಿಂದ ಈ ಜೀರಿಗೆಯ ಒಂದು ವಾಸನೆ ಕೂಡ ಚೆನ್ನಾಗಿರುತ್ತೆ. ಆಗ ಸ್ಟವನ್ನು ಆಫ್ ಮಾಡಬೇಕು. ಇನ್ನು ಒಗ್ಗರಣೆಗೆ ಸ್ನೇಹಿತರೆ, ನೀವು ಯಾವ ಪಾತ್ರೆಯಲ್ಲಿ ಒಗ್ಗರಣೆ ಮಾಡ್ತೀರೋ ಆ ಪಾತ್ರೆಗೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಅದು ಬಿಸಿ ಆದಮೇಲೆ ಅದಕ್ಕೆ ಒಣಮೆಣಸಿನಕಾಯಿ, ಕರಿಬೇವು, ಇಂಗು ಹಾಕಿ ಒಗ್ಗರಣೆ ಮಾಡಿದ್ರೆ ಬಿಸಿ ಬಿಸಿಯಾಗಿರುವಂತಹ ಜೀರಿಗೆ ರಸಂ ರೆಡಿ ಆಗುತ್ತೆ. ಘಮ ಘಮ ಅನ್ನುವಂತಹ ಆರೋಗ್ಯಕರವಾದ ಜೀರಿಗೆ ರಸಂ ಸವಿಲಿಕ್ಕೆ ಸಿದ್ಧ ಆಗುತ್ತೆ. ಇದು ಕುಡಿಯೋಕ್ಕೂ ಚೆಂದ, ಹಾಗೆ ಬಿಸಿ ಬಿಸಿ ಅನ್ನಕ್ಕೂ ಚೆಂದ. ಜೀರಿಗೆ ರಸಂನ ನೀವು ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದರ ಮುಖಾಂತರ ತಿಳಿಸಿ ಅಂತ ಹೇಳ್ತಾ. ಈ ದಿನ ತಿಳಿಸ್ಕೊಟ್ಟಂತಹ ಹೀರೆಕಾಯಿ ಮಸ್ತಾಯಿ ಮತ್ತು ಜೀರಿಗೆ ರಸಂ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೀವು ಈ ರೀತಿಯಲ್ಲಿ ಸ್ಪೆಷಲ್ ರೆಸಿಪಿಗಳನ್ನು ಮಾಡ್ತಾ ಇದ್ರೆ ತಡ ಮಾಡಬೇಡಿ. 9686927969 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಸ್ಪೆಷಲ್ ರೆಸಿಪಿಗಳನ್ನು ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ಅಡುಗೆಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡ್ ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಬ್ರೋ, ಅವನಿಗಿನ್ನು 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
3: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
4: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
6: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
7: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
8: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಕದಂಬ ಸಾಮ್ರಾಜ್ಯ ಸ್ಥಾಪಕ ಮಯೂರವರ್ಮ ಸಾಮ್ರಾಜ್ಯ ಸ್ಥಾಪಿಸಿ 1681 ವರ್ಷಗಳು ಪೂರೈಸುತ್ತಿರುವ ಹಿನ್ನೆಲೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ 28 ರಂದು ಬೆಳಗ್ಗೆ 10:30 RTO ರಸ್ತೆಯ ನಿವೃತ್ತ ನೌಕರರ ಭವನದಲ್ಲಿ ಕನ್ನಡ ಸಾಮ್ರಾಜ್ಯೋತ್ಸವ 1681 ಕಾರ್ಯಕ್ರಮ ಏರ್ಪಡಿಸಿದೆ. ಕಸಾಪ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಜಿಲ್ಲಾ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ SR ಚಂದ್ರಪ್ಪ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮಾತು ಮಂಥನದಲ್ಲಿ ಡಾ KG ವೆಂಕಟೇಶ್, ಪತ್ರಕರ್ತ ನವೀನ್ ಕುಮಾರ್ ಭಾಗವಹಿಸಲಿದ್ದಾರೆ. ಮುಂದಿನ ವಿವರ. ಜೀವನ್ಮುಖಿ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದ ಆಶ್ರಯದಲ್ಲಿ ಕರಕುಶಲ ಹಾಗೂ ಆಹಾರ ಮೇಳವನ್ನು ಒಳಗೊಂಡ ಅವ್ವಾಸಂತೆ 20 May 30 ಬೆಳಗ್ಗೆ 11 ರಾತ್ರಿ 8 ನಗರದ ಬ್ರಾಸಂ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಜೀವನ್ಮುಖಿ ಸಂಸ್ಥೆ ಮುಖ್ಯಸ್ಥ MV ಪ್ರತಿಭಾ ತಿಳಿಸಿದರು. ಪಟ್ಟಣದ ಪತ್ರಕರ್ತ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 5 ವರ್ಷಗಳಿಂದ ಜೀವನ್ಮುಖಿ ಸಂಸ್ಥೆ ಮಹಿಳಾ ಆರ್ಥಿಕ ಸಬಲೀಕರಣಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತಿದೆ. ಅವ್ವಾಸಂತೆ ಮಹಿಳಾ ಸಂಘಟನೆಯನ್ನು ತಯಾರಿಸಿದ ಉತ್ಪನ್ನಗಳಿಗೆ ಮಾರುಕಟ್ಟೆ ಕಲ್ಪಿಸುತ್ತಿದ್ದು, ಈ ತನಕ 19 ಯಶಸ್ವಿಯಾಗಿ ನಡೆಸಿದೆ. 20 ಅವ್ವಾಸಂತೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಮಹಿಳಾ ಕರಕುಶಲಕರ್ಮಿಗಳು, ಸ್ಥಳೀಯ ಮಹಿಳಾ ಸಂಸ್ಥೆಗಳು ಪಾಲ್ಗೊಳ್ಳಲಿವೆ. ಅಲ್ಲದೆ ಆಹಾರ ಮೇಳ ಸಹ ಆಯೋಜಿಸಲಾಗಿದೆ ಎಂದರು. 13 ಕರಕುಶಲ ಮಳಿಗೆಗಳು ಇರಲಿದ್ದು, ವಿವಿಧ ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ವ್ಯವಸ್ಥೆ ಇರುತ್ತದೆ. ಚರಕ ಸಂಘದ ನೈಸರ್ಗಿಕ ಅಪ್ಪಟ ದಿನಸಿಗಳು ಇರಲಿದೆ ಎಂದು ಹೇಳಿದರು. ಜೀವನ್ಮುಖಿ ವಿನುತಾ, ಅರ್ಚನಾ, ಜ್ಯೋತಿ, ಮಮತಾ, ಸರೋಜಮ್ಮ ಉಪಸ್ಥಿತರಿದ್ದರು. ಮುಂದಿನ ವಿವರ. ಜನಪದ ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವುದು ಎಲ್ಲರ ಜವಾಬ್ದಾರಿ ಎಂದು ಇರುವಕ್ಕಿ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಕುಲಪತಿ ಡಾ RC ಜಗದೀಶ್ ತಿಳಿಸಿದರು. ವಿಶ್ವವಿದ್ಯಾಲಯ ಆವರಣದಲ್ಲಿ ಸೋಮವಾರ ಕಣ್ಣೂರಿನ ಕಣ್ಣೇಶ್ವರ ಜಾನಪದ ಕಲಾ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಜಾನಪದ ಕಲಾ ಉತ್ಸವ ಉದ್ಘಾಟಿಸಿ ಅವರು ಮಾತನಾಡಿದರು. ಕರ್ನಾಟಕ ಜನಪದ ಅಕಾಡೆಮಿ ಮಾಜಿ ಅಧ್ಯಕ್ಷ ಬಿಟಾಕಪ್ಪ ಮಾತನಾಡಿ, ಜನಪದ ತಾಯಿಬೇರು ಇದ್ದಂತೆ ಜನಪದ ಕಲೆಯನ್ನು ಇಂದಿನಿಂದ ವಿದ್ಯಾರ್ಥಿಗಳಿಗೆ ಕಲಿಸುವ ಅಗತ್ಯವಿದೆ ಎಂದರು. ತಾಲೂಕು ಕಸಾಪ ಅಧ್ಯಕ್ಷ ವಿಟಿ ಸ್ವಾಮಿ, ಕಣ್ಣೇಶ್ವರ ಜನಪದ ಕಲಾ ಸಂಘದ ಅಧ್ಯಕ್ಷ ಟೀಕಪ್ಪ, ಕಣ್ಣೂರು ಗ್ರಾಮ ಸುಧಾರಣಾ ಸಮಿತಿ ಅಧ್ಯಕ್ಷ ನಾಗರಾಜ್, ಕೃಷಿ ವಿಶ್ವವಿದ್ಯಾಲಯ ಉಪನ್ಯಾಸಕ ಡಾಕ್ಟರ್ ನಾರಾಯಣ, ಕೆಸಿ ಶಶಿಧರ್, ರವಿಕುಮಾರ್ ಮತ್ತಿತರರು ಹಾಜರಿದ್ದರು. ಸಾಗರ ಮಂಜಪ್ಪ ಮತ್ತು ತಂಡದವರಿಂದ ಡೊಳ್ಳು ಕುಣಿತ, ತರೀಕೆರೆ ಪಲ್ಲವಿ ಮತ್ತು ತಂಡದಿಂದ ವೀರಗಾಸೆ, ಗುಡ್ಡಪ್ಪ ಜೋಗಿ ಮತ್ತು ತಂಡದಿಂದ ಜೋಗಿಪದ, ಅಮೃತೇಶ್ವರಿ ಕಲಾ ತಂಡದಿಂದ ಮಹಿಳಾ ಡೊಳ್ಳು ಕುಣಿತ, ಕಣ್ಣೂರು ಮಾರಿಕಾಂಬಾ ಭಜನಾ ಮಂಡಳಿಯಿಂದ ಭಜನೆ, ಬಾಗಲಕೋಟೆ ಮಂಜುಳಾ ಮತ್ತು ತಂಡದವರಿಂದ ಲಂಬಾಣಿ ನೃತ್ಯ, ಮಂಡ್ಯದ ಕೆಬಿ ಸ್ವಾಮಿ ಮತ್ತು ತಂಡದವರಿಂದ ಪೂಜಾ ಕುಣಿತ, ಕಡೂರು ಹೆಚ್ಎಂ ರವಿ ತಂಡದಿಂದ ನಂದಿಧ್ವಜ, ಮೈಸೂರು ಜಗದೀಶ್ ಮತ್ತು ತಂಡದವರಿಂದ ಸೋಮನ ಕುಣಿತ, ಇರುವಕ್ಕಿ ಕೃಷಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಂದ ಜನಪದ ನೃತ್ಯ ಪ್ರದರ್ಶನ ನಡೆಯಿತು. ಮುಂದಿನ ವಿವರ. ಜೂನ್ 1ರಂದು 2026-27 ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವವನ್ನು ಅದ್ದೂರಿಯಾಗಿ ನಡೆಸಬೇಕೆಂದು ಬಿಇಒ ಸಿ ಸದಾನಂದ ಸ್ವಾಮಿ ಹೇಳಿದರು. ಸಾಗರ ನಗರದ ಸೇವಾಸಾಗರ ಅಜಿತ್ ಸಭಾಂಗಣದಲ್ಲಿ ಬುಧವಾರ ಶಾಲಾ ಶಿಕ್ಷಣ ಇಲಾಖೆಯಿಂದ ತಾಲೂಕಿನ ಮುಖ್ಯ ಶಿಕ್ಷಕರಿಗೆ ಆಯೋಜಿಸಿದ್ದ ಶೈಕ್ಷಣಿಕ ಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಮುಖ್ಯ ಶಿಕ್ಷಕರಿಗೆ ಶೈಕ್ಷಣಿಕವಾಗಿ ವಿಶೇಷ ಜವಾಬ್ದಾರಿಗಳಿವೆ. ಅವುಗಳನ್ನು ಸಮುದಾಯದ ಸಹಭಾಗಿತ್ವದಲ್ಲಿ ಅರ್ಥಪೂರ್ಣವಾಗಿ ಅನುಷ್ಠಾನಗೊಳಿಸಬೇಕು. ಗುಣಾತ್ಮಕ ಶಿಕ್ಷಣ ನೀಡುವ ಹೊಣೆಗಾರಿಕೆ ಎಲ್ಲ ಶಿಕ್ಷಕರ ಮೇಲಿದೆ ಎಂದರು. ಶಾಲೆ ಪ್ರಾರಂಭೋತ್ಸವಕ್ಕೆ ಪೂರಕವಾಗಿ ಸಿದ್ಧತೆ ಮಾಡಿಕೊಳ್ಳುವ ಕೆಲಸ ಆಗಬೇಕಿದೆ. ಸ್ವಚ್ಛತೆ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಎಲ್ಲರ ಸಹಕಾರ ಪಡೆದು ಶಾಲೆ ಅಭಿವೃದ್ಧಿಪಡಿಸಬೇಕು. ಯಾವುದೇ ಕಾರಣಕ್ಕೂ ಶಿಕ್ಷಕರು ಶಿಕ್ಷಣದ ಬಗ್ಗೆ ನಿರ್ಲಕ್ಷ್ಯ ಮಾಡದೆ ಕಾರ್ಯನಿರ್ವಹಿಸಿ ತಾಲೂಕಿನ ಶೈಕ್ಷಣಿಕ ಪರಿಸರವನ್ನ ಹೆಚ್ಚಿಸಬೇಕು ಎಂದು ಸಲಹೆ ನೀಡಿದರು. ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಮಾಲತೇಶ್ ಮಾತನಾಡಿದರು. ಬಿಆರ್ಸಿ ಸಮನ್ವಯಾಧಿಕಾರಿ ಡಾಕ್ಟರ್ ಅನ್ನಪೂರ್ಣ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಭೂಮೇಶ್, ಬಡ್ತಿ ಮುಖ್ಯ ಶಿಕ್ಷಕ ಸಂಘದ ಅಧ್ಯಕ್ಷ ಭೂಕೇಶಪ್ಪ, ಮಂಜುಳಾ ಮತ್ತಿತರರು ಉಪಸ್ಥಿತರಿದ್ದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಬೆಂಬೆ ಬಲು ಬೆಂಡು ಒಡ್ಡೆಲ್ಲ ಒಣಗ್ಯಾವೆ, ನೀರಿರದೆ ತಳವ ಕಂಡು ಹಾದ್ಯೆಲ್ಲ ಸುಡುತ್ತಾವೆ, ಹಾದ್ಯೆಲ್ಲ ಸುಡು.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಕೈಮಗ್ಗ ಮತ್ತು ಜವಳಿ ತಂತ್ರಜ್ಞಾನ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯಿತಿ 2026-27 ಸಾಲಿನ ಕೈಮಗ್ಗ ಮತ್ತು ಜವಳಿ ತಂತ್ರಜ್ಞಾನದಲ್ಲಿ 3 ವರ್ಷಗಳ ಡಿಪ್ಲೊಮಾ ಕೋರ್ಸ್ ಪ್ರವೇಶಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಪ್ರಸಕ್ತ ಸಾಲಿನಲ್ಲಿ ಒಟ್ಟು 31 ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ವ್ಯಾಸಂಗದ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 2,500 ರು ಶಿಷ್ಯವೇತನ ನೀಡಲಾಗುವುದು. ಪುರುಷ ಅಭ್ಯರ್ಥಿಗಳಿಗೆ ಹಣ ಪಾವತಿ ಆಧಾರದಲ್ಲಿ ವಸತಿ ನಿಲಯದ ಸೌಲಭ್ಯ ಕಲ್ಪಿಸಲಾಗುವುದು. ಅಭ್ಯರ್ಥಿಗಳು SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಇಂಗ್ಲಿಷ್ ಒಂದು ವಿಷಯವಾಗಿ ಅಭ್ಯಾಸಿಸಿ ಉತ್ತೀರ್ಣರಾಗಿರಬೇಕು. July 1 ಅನ್ವಯವಾಗುವಂತೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 15-23 ವರ್ಷ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 15-25 ವರ್ಷಗಳ ವಯೋಮಿತಿ ಇರಬೇಕು. ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಫಾರಂಗಳನ್ನ ವೆಬ್ಸೈಟ್ hstp.kshti.gadag.ac.in ಅಡ್ಮಿಷನ್ ಫ್ರಮ್ PDF ಮೂಲಕ ಆನ್ಲೈನ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿಯನ್ನ ಅಗತ್ಯ ದಾಖಲಾತಿಗಳೊಂದಿಗೆ 30 ಒಳಗೆ ಪ್ರಾಂಶುಪಾಲರು ಕರ್ನಾಟಕ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ ನರಸಾಪುರ ಗದಗ 582-102 ಇವರಿಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಗದಗ ಸಂಸ್ಥೆಯ ಮೊಬೈಲ್ ಸಂಖ್ಯೆ 9449-91-62822 ಅಥವಾ ಸಹಾಯಕ ನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ ಜಿಲ್ಲಾ ಪಂಚಾಯಿತಿ ಶಿವಮೊಗ್ಗ ಇವರನ್ನ ಸಂಪರ್ಕಿಸಬಹುದು. ಮುಂದಿನ ವಿವರ. ಭದ್ರಾವತಿ ನಗರಸಭಾ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಸ್ತು ನಿರ್ವಹಣೆ 2026 ನಿಯಮವನ್ನು ಕಡ್ಡಾಯವಾಗಿ ಜಾರಿ ತರಲು ನಗರಸಭೆ ಮುಂದಾಗಿದೆ. ಸಾರ್ವಜನಿಕರು ಹಾಗೂ ವ್ಯಾಪಾರಸ್ಥರು ಕಡ್ಡಾಯವಾಗಿ ಪಾಲಿಸುವಂತೆ ಪೌರಾಯುಕ್ತ KN ಹೇಮಂತ್ ಆದೇಶಿಸಿದ್ದಾರೆ. ಹಸಿ ಕಸ, ಒಣಕಸ, ಸ್ಯಾನಿಟರಿ ತ್ಯಾಜ್ಯ ಹಾಗೂ ವಿಶೇಷ ಕಾಳಜಿ ತ್ಯಾಜ್ಯ ಬೇರ್ಪಡಿಸಿ ನೀಡುವಂತೆ ಸೂಚನೆ ನೀಡಲಾಗಿದೆ. ವಿಂಗಡಣೆ ಮಾಡಿದ ಕಸ ನೀಡದವರಿಗೆ ದಂಡ ವಿಧಿಸುವ ಜೊತೆಗೆ ಮೂಲಸೌಕರ್ಯ, ನೀರು, ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವುದಾಗಿ ಎಚ್ಚರಿಕೆ ನೀಡಿದೆ. ಹಸಿ ತ್ಯಾಜ್ಯದಲ್ಲಿ ಅಡುಗೆ ಮನೆ ತ್ಯಾಜ್ಯ, ಆಹಾರ, ತರಕಾರಿ, ಮಾಂಸ, ಹಣ್ಣು, ಹೂವಿನ ತ್ಯಾಜ್ಯ ಸೇರಿದಂತೆ ಸುಲಭವಾಗಿ ಕರಗುವ ಇತರ ತ್ಯಾಜ್ಯಗಳಾಗಿವೆ. ಒಣ ತ್ಯಾಜ್ಯದಲ್ಲಿ ಬಟ್ಟೆ ಸೇರಿ ಎಲ್ಲಾ ರೀತಿ ಪ್ಲಾಸ್ಟಿಕ್ ತ್ಯಾಜ್ಯಗಳು ಸೇರಿರುತ್ತದೆ. ಸ್ಯಾನಿಟರಿ ತ್ಯಾಜ್ಯದಲ್ಲಿ ಡೈಪರ್, ಸ್ಯಾನಿಟರಿ ನ್ಯಾಪ್ಕಿನ್ ಇನ್ನಿತರ ವಸ್ತುಗಳು ಸೇರಿವೆ. ವಿಶೇಷ ಕಾಳಜಿ ತ್ಯಾಜ್ಯದಲ್ಲಿ ಪೇಂಟ್, ಡ್ರಮ್, ಕೀಟನಾಶಕ ಔಷಧ ಡಬ್ಬ, ಅವಧಿ ಮೀರಿದ ಔಷಧ, ಬಲ್ಬ್, ಟ್ಯೂಬ್ಲೈಟ್, ಹಳೆಯ ಬ್ಯಾಟರಿ, ಸಿರಿಂಜ್, ನೀಡಲ್ ಸೇರಿವೆ. ಹೀಗೆ 4 ವಿಧದಲ್ಲಿ ತ್ಯಾಜ್ಯ ವಿಂಗಡಿಸಿ ನಗರಸಭೆ ವಾಹನಗಳಿಗೆ ನೀಡಬೇಕು ಎಂದು ಪೌರಾಯುಕ್ತ KN ಹೇಮಂತ್ ಸೂಚಿಸಿದ್ದಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಶಿವಮೊಗ್ಗ ತೀರ್ಥಹಳ್ಳಿ ತಾಲೂಕಿನ ಮಂಡಗದ್ದೆ ಸಮೀಪದ ಕಣಗಲ್ ಕೊಪ್ಪದಲ್ಲಿ 16 ಅಡಿ ಉದ್ದದ ಕಾಳಿಂಗ ಸರ್ಪವನ್ನು ಶಿವಮೊಗ್ಗದ ಸ್ನೇಹ್ ಕಿರಣ್ ಸೆರೆಹಿಡಿದರು. ಕಣಗಲ್ ಕೊಪ್ಪದ 17ನೇ ಮೈಲಿ ಕಲ್ಲಿನ ಸೌದೆ ರಾಶಿಯಡಿ ಅಡಗಿಕೊಂಡಿದ್ದ ಸರ್ಪವನ್ನು ಅರಣ್ಯ ಇಲಾಖೆ ಅಧಿಕಾರಿಗಳ ಸಹಕಾರದೊಂದಿಗೆ ಸೆರೆಹಿಡಿದರು. ಬಳಿಕ ಬೊಮ್ಮನಹಳ್ಳಿ ಭಾಗದ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಮುಂದಿನ ವಿವರ. ಗೋವಾದಲ್ಲಿ ಆಯೋಜಿಸಿದ್ದ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಸ್ಕೃತಿ ಹಾಗೂ ಸಾಂಸ್ಕೃತಿಕ ಪರಿಷತ್ತಿನ ಜಿಲ್ಲಾಧ್ಯಕ್ಷ ನಗರ ಕೋಗಲೂರು ತಿಪ್ಪೇಸ್ವಾಮಿ ವಿಶ್ವ ಕನ್ನಡಿಗ ಪ್ರಶಸ್ತಿ ಸ್ವೀಕರಿಸಿದರು. ಚೇತನ್ ಫೌಂಡೇಶನ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಚಲನಚಿತ್ರ ಸಾಹಿತಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಪ್ರಶಸ್ತಿ ಪ್ರದಾನ ಮಾಡಿದರು. ಪರಿಷತ್ತಿನ ಗೌರವಾಧ್ಯಕ್ಷಿ ಎಲ್ಐ ಲಕ್ಕಮ್ಮ, ಪ್ರಧಾನ ಕಾರ್ಯದರ್ಶಿ ಪರ್ವಿನ್ ಬಾನು, ಚಂದ್ರಶೇಖರ್ ಮಾಡಲಗೆರೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಬೇಸೂರು ಅಣು ವಿದ್ಯುತ್ ಸ್ಥಾವರ ಯೋಜನೆ ಕೈಬಿಡುವಂತೆ ಒತ್ತಾಯಿಸಿ ಸಾಗರದ ಮಲೆನಾಡು ಅಣು ಸ್ಥಾವರ ವಿರೋಧಿ ಹೋರಾಟ ವೇದಿಕೆ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ನಿನ್ನೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದವು. ಯೋಜನೆಯಿಂದ ಬೇಸೂರು ಭಾಗದ ಗ್ರಾಮಗಳ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುತ್ತದೆ. ಯೋಜನೆಯಿಂದ ಆಗುವ ವಿಕಿರಣಗಳಿಂದ ಕ್ಯಾನ್ಸರ್ನಂತಹ ಕಾಯಿಲೆಗಳು ಉಂಟಾಗುತ್ತವೆ. ಕುಡಿಯುವ ನೀರು ಕೂಡ ವಿಷವಾಗುತ್ತದೆ. ಇದು ಮಲೆನಾಡಿನ ಜನರ ಪಾಲಿಗೆ ಮತ್ತೊಂದು ಮರಣ ಶಾಸನ ಎಂದು ದೂರಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡಲೇ ಈ ಯೋಜನೆ ಕೈಬಿಡಬೇಕು. ಪಶ್ಚಿಮಘಟ್ಟವನ್ನು ಉಳಿಸಬೇಕು. ಮಲೆನಾಡು ಮಾರಾಟಕ್ಕಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಒಂದು ವೇಳೆ ಈ ಯೋಜನೆ ಮುಂದುವರೆಸಿದರೆ ಪಕ್ಷಾತೀತವಾಗಿ ದೊಡ್ಡ ಮಟ್ಟದ ಹೋರಾಟವನ್ನೇ ರೂಪಿಸಲಾಗುವುದು ಎಂದು ಹೇಳಿಕೆ ನೀಡಿದರು. ಮಲೆನಾಡು ಅಣುಸ್ಥಾವರ ವಿರೋಧಿ ಹೋರಾಟ ವೇದಿಕೆ, ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ, ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟ, ರಾಷ್ಟ್ರಭಕ್ತರ ಬಳಗ, ಅಣ್ಣಾ ಹಜಾರೆ ಹೋರಾಟ ಸಮಿತಿ ಸೇರಿ ಹಲವು ಸಂಘಟನೆಗಳು ಭಾಗವಹಿಸಿದ್ದವು. ಸಂಘಟನೆಗಳ ಪ್ರಮುಖರು ಜಿಲ್ಲಾಡಳಿತದ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಮುಂದಿನ ವಿವರ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಸಾಧನೆಗೆ ಶಾಸನಗಳಲ್ಲಿ ಅಡಕವಾಗಿರುವ ಕಾನೂನು ವ್ಯಾಖ್ಯಾನಗಳ ಆಳವಾದ ಅಧ್ಯಯನ ಅತ್ಯವಶ್ಯಕ ಎಂದು ನೂತನ ನ್ಯಾಯಾಧೀಶೆ ಅನನ್ಯ ಶಾಸ್ತ್ರಿ ಹೇಳಿದರು. ನಗರದ ಸಿ ಭೀಮಸೇನರಾವ್ ಕಾನೂನು ಮಹಾವಿದ್ಯಾಲಯದಲ್ಲಿ ನಿನ್ನೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಸೋಲಿನಿಂದ ಹೊಸ ಅನುಭವಗಳನ್ನು ಕಲಿಯುವ ಮನಸ್ಥಿತಿ ಬೆಳೆಸಿಕೊಳ್ಳಬೇಕು. ನಂತರ ಯಶಸ್ಸಿನ ಸಿಹಿ ಮತ್ತಷ್ಟು ದುಪ್ಪಟ್ಟಾಗುತ್ತದೆ ಎಂದು ತಿಳಿಸಿದರು. ನ್ಯಾಯಾಧೀಶೆ ಕೆಎಸ್ ರಕ್ಷಿತಾ ಮಾತನಾಡಿ, ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಜೀವನ ಮೌಲ್ಯವನ್ನು ಉಪನ್ಯಾಸಕ ವೃಂದ ಕಲಿಸಿಕೊಟ್ಟಿದೆ. ಗ್ರಾಮೀಣ ಪ್ರದೇಶದಿಂದ ಬಂದ ನಮಗೆ ಯಾವುದೇ ನ್ಯಾಯಾಂಗ ಹಿನ್ನೆಲೆ ಇರಲಿಲ್ಲ. ದೊಡ್ಡ ಕನಸುಗಳನ್ನು ಕಾಣಲು ಪ್ರಯತ್ನಿಸಬೇಕು. ಸಣ್ಣ ಅವಕಾಶವನ್ನು ದೊಡ್ಡ ಸಾಧನೆಗೆ ದಾರಿಯನ್ನಾಗಿ ಮಾಡಿಕೊಳ್ಳಬೇಕು. ಯಶಸ್ಸಿಗೆ ಜ್ಞಾನದ ಜೊತೆಗೆ ಕೌಶಲ, ಆತ್ಮವಿಶ್ವಾಸ ಮತ್ತು ನಿರಂತರ ಪರಿಶ್ರಮ ಅಗತ್ಯ ಎಂದರು. ರಾಷ್ಟೀಯ ಶಿಕ್ಷಣ ಸಮಿತಿ ಎನ್ಇಎಸ್ ಕಾರ್ಯದರ್ಶಿ ಎಸ್ಎನ್ ನಾಗರಾಜ್ ಮಾತನಾಡಿ, ನ್ಯಾಯಾಂಗ ವ್ಯವಸ್ಥೆ ಅತ್ಯಂತ ಹೊಣೆಗಾರಿಕೆ ಇರುವ ಕ್ಷೇತ್ರ. ನ್ಯಾಯ ನೀಡುವ ವ್ಯಕ್ತಿಯು ವೈಜ್ಞಾನಿಕ ಮನೋಭಾವ, ವೃತ್ತಿಪರ ನಿಷ್ಠೆ, ಸಹಾನುಭೂತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಹೊಂದಿರಬೇಕು. ನ್ಯಾಯಾಧೀಶರ ತೀರ್ಪುಗಳು ಸಮಾಜದ ಮೇಲೆ ದೀರ್ಘಕಾಲದ ಪ್ರಭಾವ ಬೀರುತ್ತದೆ ಎಂದು ಹೇಳಿದರು. ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎ ಅನಲ, ನೂತನ ನ್ಯಾಯಾಧೀಶಿ ಸಂಯುಕ್ತ ಮುಪ್ಪಾನೆ, ಎನ್ಇಎಸ್ ನಿರ್ದೇಶಕ ಎಂಎಸ್ ಅನಂತ ದತ್ತ, ಶೈಕ್ಷಣಿಕ ಆಡಳಿತಾಧಿಕಾರಿ ಎಎನ್ ರಾಮಚಂದ್ರ, ಎನ್ಇಎಸ್ ನಿರ್ದೇಶಕ ಟಿಆರ್ ಅಶ್ವಥ್ ನಾರಾಯಣ್ ಶೆಟ್ಟಿ, ಎಚ್ಸಿ ಶಿವಕುಮಾರ್, ಐಕ್ಯುಎಸ್ಸಿ ಸಂಯೋಜಕ ಡಾಕ್ಟರ್ ಕಾಂತರಾಜ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೇ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
0: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣ ಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
8: ಕೇಳು ಜಾಣ ಜಾಣ ಸುದ್ದಿಯ

0: ಕಲ್ಯಾಣ.
1: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಕೃತಕ ಕಾಲಿನ ಸಹಜ ನಡೆ. ಮಿದುಳಿನೊಳಗೊಂದು ಪದ ನೆಲೆಯೆ ಹಾಗೂ ವಾರದ ವಿಜ್ಞಾನಿ ಕೆಮಿಲೋ ಗಾಲ್ಗಿ.
2: ಕೃತಕ ಕಾಲಿನ ಸಹಜ ನಡೆ. ಶಾಲೆಗಳ ವಾರ್ಷಿಕೋತ್ಸವದಲ್ಲಿ ಪುಟ್ಟ ಮಕ್ಕಳ ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆ ಇರುತ್ತದಷ್ಟೇ. ಇಂತಹ ಸ್ಪರ್ಧೆಯಲ್ಲಿ ಒಂದಾದರೂ ರೋಬೋಟ್ ವೇಷ ಇದ್ದೇ ಇರುತ್ತದೆ. ಈ ವೇಷ ಧರಿಸಿದ ಮಕ್ಕಳು ಕೈಕಾಲುಗಳನ್ನು ನಿಧಾನವಾಗಿ ಆಡಿಸುತ್ತಾ ನಡೆಯುವುದು ವಿಚಿತ್ರ ಎನ್ನಿಸಬಹುದು. ಆದರೆ ರೋಬೋಟ್ ತಂತ್ರಜ್ಞರಿಗೆ ಇದು ನಿತ್ಯ ಕಾಣುವ ಸಂಗತಿ ಹಾಗೂ ನಿತ್ಯ ಅವರ ತಲೆಗಿಳಿಸುವ ವಿಷಯವೂ ಹೌದು. ರೋಬೋಟ್ ಕಾಲುಗಳನ್ನು ನಮ್ಮ ಕೈಕಾಲುಗಳಂತೆಯೇ ಸಹಜವಾಗಿ ಸರಾಗವಾಗಿ ವೇಗವಾಗಿ ಚಲಿಸಲು ಸಾಧ್ಯವಿಲ್ಲವೇ? ಅದೇಕೆ ಅದು ನಿಂತು ನಿಂತು ಚಲಿಸಬೇಕು? ಇದು ಪ್ರಶ್ನೆ. ನಮಗೂ ನಿಮಗೂ

ಇಂಜಿನಿಯರ್ ಆಗಿರುವ ಹಗ್ಹೇರ್ ಮತ್ತು ಸಂಗಳಿಕರು ಈ ಸಮಸ್ಯೆಗೊಂದು ಪರಿಹಾರ ಹುಡುಕಿದ್ದಾರೆ. ರೋಬೋಟ್ ಕಾಲುಗಳನ್ನು ಮಿದುಳೆ ನೇರವಾಗಿ ನಿಯಂತ್ರಿಸುವಂತೆ ಮಾಡುವುದೇ ಈ ಉಪಾಯ. ಮಿದುಳಿನೊಳಗೆ ಹುದುಗಿಸಿದ ಚಿಪ್ ಕೃತಕವಾಗಿ ಜೋಡಿಸಿದ ಯಾಂತ್ರಿಕ ಕಾಲುಗಳ ಚಲನೆಯನ್ನು ಸರಾಗವಾಗಿ ನಿಯಂತ್ರಿಸಲು ನೆರವಾಗಬಹುದಂತೆ. ಇಂತಹ ಕಾಲುಗಳನ್ನು ಜೋಡಿಸಿಕೊಂಡ ಹೆಳವರು ಎಲ್ಲರಂತೆ ಸಹಜವಾಗಿ ಸರಾಗವಾಗಿ ಹಾಗೂ ವೇಗವಾಗಿ ನಡೆಯಬಹುದು ಎಂದು ಇವರು ನೇಚರ್ ಮೆಡಿಸಿನ್ ಪತ್ರಿಕೆಯಲ್ಲಿ ವರದಿ ಮಾಡಿದ್ದಾರೆ. ಅಪಘಾತದಿಂದಲೂ ಇನ್ಯಾವುದೋ ಕಾರಣದಿಂದಲೂ ಮಂಡಿಯ ಕೆಳಗಿನ ಕಾಲನ್ನು ಕಳೆದುಕೊಂಡವರಿಗೆ ಕೃತಕ ಕಾಲುಗಳನ್ನು ಜೋಡಿಸುವುದು ಸಾಮಾನ್ಯ. ಜೈಪುರ್ ಕಾಲು ಎನ್ನುವ ಸಾಧಾರಣವಾದ ಮರ ಹಾಗೂ ರಬ್ಬರಿನಿಂದ ಮಾಡಿದ ಕಾಲುಗಳನ್ನು ಇದಕ್ಕಾಗಿ ಬಳಸುವುದು ಸರ್ವೇ ಸಾಮಾನ್ಯ. ನಡೆಯುವಾಗ ಇಂತಹ ಕಾಲುಗಳನ್ನು ಬಲವಂತವಾಗಿ ಎತ್ತಿ ಮುಂದಿಟ್ಟು ನಡೆಯಬೇಕಾಗುತ್ತದೆ. ಈ ಶ್ರಮವನ್ನು ರೋಬೋಟ್ ಕಾಲುಗಳು ಅಥವಾ ಬಯೋನಿಕ್ ಅರ್ಥಾತ್ ಸಹಜವಾದ ಕಾಲಿನಂತೆ ವರ್ತಿಸುವ ಎಲೆಕ್ಟ್ರಾನಿಕ್ ಕಾಲುಗಳು ಕಡಿಮೆ ಮಾಡಬಹುದು ಎನ್ನುವ ಉದ್ದೇಶದಿಂದ ಬಯೋನಿಕ್ ಅಂಗಗಳನ್ನು ರೂಪಿಸಲಾಗುತ್ತಿದೆ. ಬಯೋನಿಕ್ ಅಂಗಗಳೆಂದರೆ ಇನ್ನೇನಲ್ಲ, ಇವು ರೋಬೋಟಿನಂತೆಯೇ ಯಾಂತ್ರಿಕ ಸಾಧನಗಳು. ಆದರೆ ಇವುಗಳಲ್ಲಿರುವ ಎಲೆಕ್ಟ್ರಾನಿಕ್ ಜೋಡಣೆಗಳು ಈ ಅಂಗಗಳು ಉಳಿದ ಅಂಗಗಳ ಚಲನೆಯ ಗತಿಯನ್ನು ಗುರುತಿಸಿ ಅದಕ್ಕೆ ತಕ್ಕಂತೆ ಚಲಿಸುವಂತೆ ಇರುತ್ತವೆ. ಉದಾಹರಣೆಗೆ ಬಯೋನಿಕ್ ಕಾಲು ತೊಡೆಯ ಚಲನೆಯನ್ನು ಆಧರಿಸಿ ಹಿಮ್ಮಡಿ ಪಾದಗಳ ಚಲನೆಯನ್ನು ನಿಯಂತ್ರಿಸಬಲ್ಲದು. ಆದರೆ ಇದು ಸಹಜವಾದ ಕಾಲುಗಳಲ್ಲಿರುವಂತೆ ಆಗುವುದಿಲ್ಲ. ಯಾವ ಐಬೂ ಇಲ್ಲದಾಗ ಕೈಕಾಲುಗಳ ಚಲನೆಯ ಸ್ಥಿತಿ ಅಲ್ಲಿರುವ ನರಗಳ ಮೂಲಕ ವಿದ್ಯುತ್ ಸಂಕೇತಗಳ ರೂಪದಲ್ಲಿ ಮಿದುಳಿಗೆ ತಲುಪುತ್ತವೆ. ಅಲ್ಲಿರುವ ನರಗಳನ್ನು ಇವು ಪ್ರಚೋದಿಸಿ ಮಿದುಳು ಪ್ರತಿ ಸಂದೇಶವನ್ನು ಕಳಿಸುವಂತೆ ಮಾಡುತ್ತವೆ. ಈ ಪ್ರತಿ ಸಂದೇಶಗಳು ನಿರ್ದಿಷ್ಟವಾದ ಸ್ನಾಯುವನ್ನು ಹಿಗ್ಗಿಸಿಯೋ ಕುಗ್ಗಿಸಿಯೋ ಕಾಲನ್ನು ಚಾಲಿಸುತ್ತವೆ. ಹೀಗೆ ಕ್ಷಣಾರ್ಧದಲ್ಲಿ ಮಿದುಳಿನತ್ತ ಹಾಗೂ ಮಿದುಳಿನಿಂದ ನರ ಸಂಕೇತಗಳು ಹರಿದಾಡಿ ಕಾಲು ಸರಾಗವಾಗಿ ಚಲಿಸುವಂತೆ ಮಾಡುತ್ತವೆ. ಸರಾಗವಾದ ಸಹಜವಾದ ಚಲನೆ ಕಷ್ಟವಾಗಲು ಬಯೋನಿಕ್ ಕಾಲುಗಳಲ್ಲಿ ಎರಡು ತೊಂದರೆಗಳಿವೆ. ಮೊದಲನೆಯದಾಗಿ ಈ ಕಾಲುಗಳಲ್ಲಿ ಸ್ನಾಯುಗಳಿಲ್ಲ. ಕಾಲುಗಳ ಚಲನೆ ಏನಿದ್ದರೂ ಮೋಟಾರು ಕೊಂತಗಳ ಮೂಲಕವೇ ನಡೆಯಬೇಕು. ಎರಡನೆಯದಾಗಿ ಈ ಚಲನೆಯ ಗತಿಯನ್ನಾಗಲಿ ವೇಗವನ್ನಾಗಲಿ ಮೆದುಳಿಗೆ ತಿಳಿಸಲು ಮಿದುಳಿನ ಜೊತೆಗೆ ಸಂಪರ್ಕವೇ ಇರುವುದಿಲ್ಲ. ಹೀಗಾಗಿ ಇಂತಹ ಕಾಲುಗಳಲ್ಲಿ ಪುಟ್ಟದೊಂದು ಕಂಪ್ಯೂಟರ್ ಅನ್ನು ಹುದುಗಿಸಿರುತ್ತಾರೆ. ಪಾದ, ಹಿಮ್ಮಡಿ, ಕಾಲ್ಬೆರಳು, ಮಂಡಿ ಮೊದಲಾದ ಕಡೆಯಲ್ಲಿ ಬೀಳುವ ಒತ್ತಡವನ್ನು ಇದು ಗ್ರಹಿಸಿ ಯಾವ ಮೋಟರು ಎಷ್ಟು ಚಲಿಸಬೇಕು ಎಂದು ಗಣಿಸಿ ನಿರ್ದೇಶಿಸುತ್ತದೆ. ಹೀಗೆ ಈ ಕಾಲಿನ ಚಲನೆ ಮಿದುಳಿನ ನಿಯಂತ್ರಣದಲ್ಲಿ ಇರುವುದೇ ಇಲ್ಲ. ಆದ್ದರಿಂದ ಕೆಲವೊಮ್ಮೆ ತಾಳಮೇಳವಿಲ್ಲದೆ ಕಷ್ಟವಾಗುತ್ತದೆ, ಹೆಜ್ಜೆ ತಪ್ಪುತ್ತದೆ, ಬೀಳುವಂತಾಗುತ್ತದೆ, ನಡೆ ನಿಧಾನವಾಗುತ್ತದೆ. ಈ ಬಯೋನಿಕ್ ಕಾಲುಗಳನ್ನು ಮಿದುಳಿಗೆ ಸಂಪರ್ಕಿಸಿದರೆ ನಡೆ ಸರಾಗವಾಗಬಹುದೇ? ಇದು ಹೇರ್ ತಂಡದ ಪ್ರಶ್ನೆ. ಇದಕ್ಕಾಗಿ ಇವರು ಒಂದು ಸಾಧನವನ್ನು ರೂಪಿಸಿದ್ದಾರೆ. ಕತ್ತರಿಸಿದ ನಂತರ ಮೊಂಡು ಕಾಲಿನಲ್ಲಿ ಉಳಿದಿರುವ ಸ್ನಾಯು ಹಾಗೂ ನರಗಳಿಗೆ ಮಿದುಳಿನಿಂದ ಸಂಕೇತಗಳು ತಲುಪುವಂತೆ ತಂತಿ ಜೋಡಿಸಿದರೆ ಅವು ಬಲಗೊಳ್ಳಬಹುದು ಎನ್ನುವುದು ಇವರ ತರ್ಕ. ಕಾಲು ಮೊಂಡಾದಾಗ ಪಾದ, ಬೆರಳು ಮೊದಲಾದೆಡೆಯಿಂದ ನರ ಸಂಕೇತಗಳು ಬರುವುದು ನಿಂತಾಗ ತೊಡೆಯಲ್ಲಿನ ನರಗಳು ಸಾಮರ್ಥ್ಯ ಕಳೆದುಕೊಳ್ಳುತ್ತವೆ. ಅವುಗಳ ಚಟುವಟಿಕೆ ಕುಂದಿದ್ದಾಗ ಸ್ನಾಯುಗಳ ಚಲನೆಯಲ್ಲಿಯೂ ಏರುಪೇರಾಗುತ್ತದೆ. ಇದನ್ನು ಕೃತಕವಾಗಿ ವಿದ್ಯುತ್ ಸಂಕೇತಗಳನ್ನು ಒದಗಿಸಿ ಬಲಪಡಿಸಬಹುದೇ? ಇದನ್ನು ಪರೀಕ್ಷಿಸಲು ಹೇರ್ ತಂಡ ಮಂಡಿಯಿಂದ ಕೆಳಗೆ ಕಾಲನ್ನು ತುಂಡರಿಸಿದ ಏಳು ಜನರನ್ನು ಪರೀಕ್ಷೆಗೆ ಒಳಪಡಿಸಿತು. ಇವರೆಲ್ಲರಿಗೂ ಮಂಡಿಯಿಂದ ಕೆಳಗೆ ಒಂದಿಷ್ಟು ಮೊಂಡುಗಾಲಿತ್ತು. ಈ ಮೊಂಡುಗಾಲಿಗೆ ಎಲೆಕ್ಟ್ರಾನಿಕ್ ನಿಯಂತ್ರಣವಿರುವ ಬಯೋನಿಕ್ ಸಾಧನವನ್ನು ಅಳವಡಿಸಿದ್ದರು. ಅನಂತರ ಮೊಂಡುಗಾಲು ಮಂಡಿಯನ್ನು ಸೇರುವ ಜಾಗದಲ್ಲಿ ಇರುವ ಸ್ನಾಯುಗಳಿಗೆ ಒಂದು ವಿದ್ಯುತ್ ಗ್ರಾಹಕವನ್ನು ಅಳವಡಿಸಿದರು. ಚರ್ಮದ ಮೇಲೆ ಹಚ್ಚಿದ ಒಂದು ಪುಟ್ಟ ಬ್ಯಾಂಡೇಜು ಸ್ನಾಯುವನ್ನು ತಾಕುವಂತೆ ಅಳವಡಿಸಲಾಗಿತ್ತು. ಈ ಗ್ರಾಹಕವನ್ನು ತಂತಿಯ ಮೂಲಕ ಮಿದುಳಿಗೆ ಸಂಪರ್ಕಿಸಲಾಗಿತ್ತು. ಈ ತಂತಿಯ ನಡುವಿನಲ್ಲಿ ವಿದ್ಯುತ್ ಸಂಕೇತಗಳನ್ನು ಬಲಪಡಿಸುವ ಎಲೆಕ್ಟ್ರಾನಿಕ್ ಸಾಧನವನ್ನು ಜೋಡಿಸಿದರು. ಕೇಬಲ್ ಟಿವಿಯವರು ಕೇಂದ್ರದಿಂದ ಮನೆಯವರೆಗೆ ಸಾಗುವ ಕೇಬಲಿನಲ್ಲಿ ನಡುವೆ ಅಲ್ಲಲ್ಲಿ ಬೂಸ್ಟರ್ಗಳನ್ನು ಹಾಕಿರುತ್ತಾರಲ್ಲ, ಹಾಗೆಯೇ ಇದು ಮೊಂಡುಗಾಲಿನ ಸ್ನಾಯುಗಳ ನರಗಳು ಗ್ರಹಿಸಿದ ವಿದ್ಯುತ್ತನ್ನು ವರ್ಧಿಸಿ ಮಿದುಳಿಗೆ ಕಳಿಸುತ್ತಿತ್ತು. ಮಿದುಳಿನಲ್ಲಿ ಹುಟ್ಟಿದ ವಿದ್ಯುತ್ ಸಂಕೇತಗಳನ್ನು ಬಲಪಡಿಸಿ ಸ್ನಾಯುಗಳಿಗೆ ಮುಟ್ಟಿಸುತ್ತಿತ್ತು.
ಈ ವ್ಯವಸ್ಥೆಯನ್ನು ಅಳವಡಿಸಿದ ಜನರ ನಡೆಯನ್ನು ಹಲವು ವಿಧ

0: ದಲ್ಲಿ ಹೇರ್ತಂಡ ಪರೀಕ್ಷಿಸಿದೆ. ಇವರೆಲ್ಲರನ್ನೂ ಸಪಾಟಾದ ನೆಲದ ಮೇಲೆ ನಿಧಾನವಾಗಿ ನಡೆಯುವಂತೆ ಮಾಡಿದರು. ಅವರೆಲ್ಲರ ನಡೆಯ ವೇಗವನ್ನೂ ಅಳೆದರು. ಹೆಚ್ಚೆಚ್ಚು ವೇಗದಿಂದ ನಡೆಯುವಂತೆ ಮಾಡಿದರು. ಆಗದು ಎಂದಾಗ ಪರೀಕ್ಷೆ ನಿಲ್ಲಿಸಿದರು. ಹೀಗೆ ಅತಿ ಹೆಚ್ಚು ಎಂದರೆ ಎಷ್ಟು ವೇಗದಲ್ಲಿ ಇವರು ಚಲಿಸಬಹುದು ಎಂದು ಗುರುತಿಸಿದರು. ಹಾಗೆಯೇ ಅವರ ಹಿಮ್ಮಡಿ ಹಾಗೂ ಪಾದಗಳ ಮೇಲೆ ಬೀಳುವ ಬಲವನ್ನು ಅಳೆದರು. ಹಿಮ್ಮಡಿ ಮತ್ತು ಪಾದಗಳು ನೆಲವನ್ನು ಎಷ್ಟು ಬಲವಾಗಿ ಒತ್ತಿ ಚಲಿಸುತ್ತವೆ ಎನ್ನುವುದನ್ನೂ ಅಳೆದರು. ನೆಲವನ್ನು ಒತ್ತುವ ಹಾಗೂ ಅಲ್ಲಿಂದ ಚಿಮ್ಮುವುದಕ್ಕೆ ಬೇಕಾಗುವ ಸಮಯವೆಷ್ಟು ಎಂದು ಗಣಿಸಿದರು. ಇದೇ ಬಗೆಯ ಪ್ರಯೋಗವನ್ನು ಇದೇ ರೀತಿಯಲ್ಲಿ ಬಯಾನಿಕ್ ಕಾಲುಗಳಿದ್ದ ಆದರೆ ಹೆರ್ ರೂಪಿಸಿದ ಸರ್ಕಿಟ್ ಅನ್ನು ಧರಿಸದ 7 ಮಂದಿಯ ಇನ್ನೊಂದು ಗುಂಪಿನ ಮೇಲೆಯೂ ನಡೆಸಲಾಯಿತು. ಅನಂತರ ಈ ಎರಡೂ ಗುಂಪಿನಿಂದ ಪಡೆದ ಮಾಹಿತಿಯನ್ನು ಹೋಲಿಸಲಾಯಿತು. ಹಿಮ್ಮಡಿ ಮತ್ತು ಪಾದದ ಮೇಲೆ ಬೀಳುವ ಒತ್ತಡ, ಅವುಗಳ ಚಲನೆಯ ವೇಗ, ಕಾಲು ಸರಾಗವಾಗಿ ಚಲಿಸುತ್ತಿದೆಯೋ ಇಲ್ಲವೋ ಎನ್ನುವುದರ ಸೂಚಿ. ಹಿಮ್ಮಡಿ ಅಗತ್ಯಕ್ಕಿಂತಲೂ ಹೆಚ್ಚು ಬಲವಾಗಿ ನೆಲವನ್ನು ಊರುತ್ತಿದ್ದರೆ ನಿಯಂತ್ರಣ ಸರಿಯಿಲ್ಲವೆಂದಷ್ಟೇ. ಹಾಗೆಯೇ ಅದು ಚಿಮ್ಮಲು ತೆಗೆದುಕೊಳ್ಳುವ ಸಮಯ ಹೆಚ್ಚಾದಷ್ಟೂ ನಡೆ ಅಸಹಜ, ಯಾಂತ್ರಿಕವಾಗುತ್ತದೆ, ನಿಧಾನ ಎನಿಸುತ್ತದೆ. ಇವರ ಪ್ರಯೋಗಗಳಲ್ಲಿ ಮಿದುಳು ಮತ್ತು ಮುಂಡುಕಾಲಿನ ನಡುವೆ ವಿದ್ಯುತ್ ಸರ್ಕಿಟ್ ಅನ್ನು ಒದಗಿಸಿದ ವ್ಯಕ್ತಿಗಳ ನಡೆಯಲ್ಲಿ ಗಮನಾರ್ಹ ವ್ಯತ್ಯಾಸಗಳು ಕಂಡುವು. ಉದಾಹರಣೆಗೆ, ಸರ್ಕಿಟ್ ಧರಿಸಿದ ವ್ಯಕ್ತಿಗಳು ಅದಿಲ್ಲದವರಿಗಿಂತಲೂ ಹೆಚ್ಚು ವೇಗದಿಂದ ನಡೆದಿದ್ದರು. 41% ವೇಗ ಹೆಚ್ಚಿತ್ತು ಎಂದು ಹೆರ್ ದಾಖಲಿಸಿದ್ದಾರೆ. ಅಂದರೆ ಸಾಧಾರಣವಾಗಿ ಇಂತಹ ಕಾಲು ಧರಿಸದವರು ಯಾವುದೇ ದೂರವನ್ನು 10 ಸೆಕೆಂಡಿನಲ್ಲಿ ಕ್ರಮಿಸುತ್ತಾರಾದರೆ ಈ ವ್ಯವಸ್ಥೆ ಧರಿಸಿದವರು ಅದನ್ನು 6 ಸೆಕೆಂಡಿನಲ್ಲಿ ಮಾಡುತ್ತಾರೆ ಎಂದರ್ಥ. ಇವರ ಮೊಂಡುಗಾಲಿನ ಸ್ನಾಯುಗಳು ಹಾಗೂ ನರಗಳು ಕೂಡ 18% ಶೀಘ್ರವಾಗಿ ಸ್ಪಂದಿಸುತ್ತಿದ್ದುವು. ಹಿಮ್ಮಡಿಯ ಮೇಲೆ ಬಿದ್ದ ಒತ್ತಡ ಅಳತೆ ಈ ವ್ಯಕ್ತಿಗಳ ಏರು ತಕ್ಕಿನಲ್ಲಿ ಓಡಾಡುವಾಗ ಎಷ್ಟರ ಮಟ್ಟಿಗೆ ಹೊಂದಿಕೊಳ್ಳುತ್ತಾರೆ ಎಂಬುದನ್ನು ಸೂಚಿಸುತ್ತದೆ. ಈ ಪರೀಕ್ಷೆಯಲ್ಲಿಯೂ ಸರ್ಕಿಟ್ ಧಾರಿಗಳು ಅದಿಲ್ಲದವರಿಗಿಂತ ಏರು ತಗ್ಗುಗಳಲ್ಲಿ ಹೆಚ್ಚು ವೇಗದಿಂದ ಹಾಗೂ ದೃಢವಾಗಿ ಹೆಜ್ಜೆಯನ್ನು ಓರುತ್ತಿದ್ದರು ಎಂದು ಹೇರ್ ತಂಡ ತಿಳಿಸಿದೆ. ಅಂದರೆ ಅರ್ಥ ಇಷ್ಟೇ, ರೊಬೋಟಿಕ್ ಕಾಲುಗಳನ್ನು ಅವಷ್ಟಕ್ಕೆ ಬಿಡುವ ಬದಲಿಗೆ ಮೆದುಳಿಗೆ ಸಂಪರ್ಕಿಸಿ ಮೊಂಡುಗಾಲಿನ ಸ್ನಾಯುಗಳಿಗೆ ಹರಿಯುವ ಸಂದೇಶ ಬಲಗೊಳ್ಳುವಂತೆ ಮಾಡಿದರೆ ಇವರ ನಡೆ ಬಹಳ ಸಹಜವಾಗಿಯೂ ಸರಾಗವಾಗಿಯೂ ಇರಬಲ್ಲುದು ಎಂದರ್ಥ. ಈ ಸಂಶೋಧನೆಯ ವಿವರಗಳನ್ನು ನೇಚರ್ ಮೆಡಿಸಿನ್ ಪತ್ರಿಕೆಯ ಇತ್ತೀಚಿನ ಸಂಚಿಕೆಯಲ್ಲಿ ಪ್ರಕಟಿಸಲಾಗಿದೆ.
1: ಮಿದುಳಿನಲ್ಲೊಂದು ಪದನೆಲೆ. ಕೊಲವೆರಡಿ ಹಾಡು ಕೇಳಿದ್ದೀರಲ್ಲ,
2: ಸಿಂಗಿಂಗ್ ಸಾಂಗ್.

ಕೆಲವು ವರ್ಷಗಳ ಹಿಂದೆ ಇದು ಅತ್ಯಂತ ಜನಪ್ರಿಯವಾದ ಹಾಡಾಗಿತ್ತು. ಹಾಡು ತಮಿಳು ಸಿನಿಮಾದಾದರೂ ಕೂಡ ಭಾರತದಾದ್ಯಂತ ಪ್ರಸಿದ್ಧಿ ಪಡೆದಿತ್ತು. ಅಂಥದ್ದು ಈ ಹಾಡಿನಲ್ಲಿ ಏನಿದೆ ಅಂತ ಅಚ್ಚರಿ ಪಡೋದು ಸಹಜವೇ. ಅದರಲ್ಲಿನ ಪದಗಳೇ, ಪದಗಳ ಅರ್ಥವೋ, ಅಥವಾ ಹಾಡಿದ ರಾಗವೋ, ಪದಗಳು ಎಂದರೆ ಯಾವ ಭಾಷೆ ಅಂತ ಕೇಳುವುದು ಸಹಜ. ವಾಸ್ತವವಾಗಿ ಕೊಲವೆರಿಡಿ ಹಾಡಿನಲ್ಲಿ ಇರುವ ಎಲ್ಲ ಪದಗಳು ಹೆಚ್ಚು ಕಡಿಮೆ ಇಂಗ್ಲಿಷೇ. ಕೊಲವೆರಿ ಅರ್ಥಾತ್ ಹೊಟ್ಟೆಯಿರಿ ಅಥವಾ ಗೊಂದಲ ಎನ್ನುವ ಪದ ಒಂದೇ ಅಪವಾದ. ಇನ್ನು ಅರ್ಥವೋ ಭಾಷೆ ಇಂಗ್ಲಿಷು. ಆದ್ದರಿಂದ ತಮಿಳು ಬಾರದವರಿಗೂ ಅಲ್ಪ ಸ್ವಲ್ಪ ಅರ್ಥವಾಗುತ್ತದೆ. ಕೊನೆಗೆ ರಾಗ, ರಾಗವಷ್ಟೇ ಮನಸ್ಸನ್ನು ತಟ್ಟುವ ವಿಷಯ ಎಂದು ತೀರ್ಮಾನಿಸಬೇಕು ಅಷ್ಟೇ. ರಾಗ ಮನಸ್ಸನ್ನು ಅರ್ಥಾತ್ ಮಿದುಳಿಗೆ ಹಿತವೆನ್ನಿಸುವುದರಿಂದ ಅರ್ಥ ಪದ ಗೊತ್ತಿಲ್ಲದಿದ್ದರೂ ಕೇಳಿ ಖುಷಿ ಪಡುತ್ತೇವೆ. ಥೇಟ್ ವಾದ್ಯ ಸಂಗೀತವನ್ನು ಕೇಳಿ ಖುಷಿ ಪಡುತ್ತೇವಲ್ಲ ಹಾಗೆ. ಇದನ್ನು

ಕೊಲವರಿಗೊಳಿಸುವ ಸುದ್ದಿ ಬಂದಿದೆ. ನಮ್ಮ ಮಿದುಳು ನಿರ್ದಿಷ್ಟ ಪದ ಹಾಗೂ ಅರ್ಥಗಳನ್ನು ಕಾದಿಟ್ಟುಕೊಳ್ಳುತ್ತದೆಯಂತೆ. ಅದರಲ್ಲೇನು ಹೊಸತು? ನೆನಪು ಅಂದರೆ ಅದೇ ತಾನೆ ಅಂದ್ರಲ್ಲ. ಅದಲ್ಲ ವಿಷಯ. ಅಮೆರಿಕೆಯ ಮಸಾಚುಸೆಟ್ಸ್ ಆಸ್ಪತ್ರೆಯ ಹಾರ್ವರ್ಡ್ ವೈದ್ಯಕೀಯ ಸಂಸ್ಥೆಯ ನರವಿಜ್ಞಾನಿ ಜಾಫ್ ವಿಲಿಯಮ್ಸ್ ಮತ್ತು ಸಂಗಡಿಗರ ಪ್ರಕಾರ, ನಾವು ಕೇಳುವ ಅರ್ಥೈಸುವ ಪದಗಳಿಗೆ ನಮ್ಮ ಮಿದುಳಿನಲ್ಲಿ ನಿರ್ದಿಷ್ಟ ನೆಲೆಗಳು ಇವೆಯಂತೆ. ಅಂದರೆ ಅಮ್ಮ ಎನ್ನುವ ಪದದ ಅರ್ಥ ಮಿದುಳಿನ ಯಾವುದೋ ನಿರ್ದಿಷ್ಟ ಕೋಶದಲ್ಲಿ, ಹಾಗೂ ಅಪ್ಪ ಎನ್ನುವ ಪದದ ಅರ್ಥ ಮತ್ತಾವುದೋ ನಿರ್ದಿಷ್ಟ ಜಾಗದಲ್ಲಿ ದಾಖಲೆಯಾಗಿರುತ್ತದೆ. ನಿಘಂಟಿನಲ್ಲಿ ಒಂದೊಂದು ಪದಕ್ಕೂ ಒಂದೊಂದು ಸ್ಥಾನ ಇರುವ ಹಾಗೆ ಅನ್ನೋಣ. ಸ್ವಲ್ಪ ಪರಿಶ್ರಮ ಪಟ್ಟರೆ ಮಿದುಳಿನ ಯಾವ್ಯಾವ ನರಕೋಶಗಳಲ್ಲಿ ಯಾವ್ಯಾವ ಪದಗಳು ಅಡಗಿವೆ ಎನ್ನುವ ನಕ್ಷೆಯನ್ನು ಕೂಡ ಬರೆಯಬಹುದಂತೆ. ಹಾ, ಈಗ ನಿಮಗೂ ಅಚ್ಚರಿ ಆಯ್ತಲ್ವಾ? ಈ ಸ್ವಾರಸ್ಯಕರ ಸುದ್ದಿಯನ್ನ ನೇಚರ್ ಪತ್ರಿಕೆ ಮೊನ್ನೆ ಸಂಚಿಕೆಯಲ್ಲಿ ಪ್ರಕಟಿಸಿದೆ. ಅದು ಸರಿ, ಈ ಪದಗಳು ಪದಗಳ ಅರ್ಥ ಅಂದ್ವಲ್ಲ, ಅದನ್ನು ಮಿದುಳಿನಲ್ಲಿ ಕಾಣುವುದು ಹೇಗೆ ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ನಿಜ, ಅವನ್ನು ನಿಘಂಟಿನಲ್ಲಿ ಕಾಣುವಂತೆ ಕಾಣಲಾಗದು, ಓದಲಾಗದು. ವಿಲಿಯಮ್ಸ್ ತಂಡ ಅದಕ್ಕಾಗಿ ಹಲವು ಜಾಣ ತಂತ್ರಗಳನ್ನು ಬಳಸಿದೆ. ಕಾರಣ, ಒಂದು ಪದವನ್ನು ಮಿದುಳು ಅರ್ಥೈಸುವಂತಹ ಕ್ರಿಯೆ ಬಹಳ ಜಟಿಲವಾದದ್ದು. ಹೀಗಾಗಿ ವಿಲಿಯಮ್ಸರ ಸಾಧನೆ ಅಚ್ಚರಿಗೊಳಿಸುವ ವಿಷಯ. ಮಿದುಳು ಯಾವುದೇ ಪದವನ್ನ ಅರ್ಥೈಸಬೇಕಿದ್ದರೂ ಹಲವು ಹಂತಗಳಲ್ಲಿ ಕ್ರಿಯೆ ಜರುಗುತ್ತದೆ. ಮೊದಲನೆಯದಾಗಿ, ಮಿದುಳಿಗೆ ಶಬ್ದಗಳ ಸಂವೇದನೆ ತಲುಪಬೇಕು. ಪದ ಎಂದರೆ ನಿರ್ದಿಷ್ಟ ಶಬ್ದಗಳ ಜೋಡಣೆಯಷ್ಟೇ. ಮೊದಲಿಗೆ ಈ ಶಬ್ದ ಕೇಳುವಂತಾಗಬೇಕು. ಆ ಕೆಲಸ ಮಾಡೋದು ಕಿವಿ. ಕಿವಿ ತಾನು ಗ್ರಹಿಸಿದ ಶಬ್ದಗಳನ್ನ ಶ್ರವಣ ನರಗಳ ಮೂಲಕ ಮಿದುಳಿಗೆ ವಿದ್ಯುತ್ ಸಂಕೇತಗಳ ರೂಪದಲ್ಲಿ ಕಳಿಸುತ್ತದೆ. ಫೋನಿನಲ್ಲಿರುವ ಮೈಕ್ ನಮ್ಮ ಶಬ್ದಗಳನ್ನು ಗ್ರಹಿಸಿ ವಿದ್ಯುತ್ತನ್ನಾಗಿ ಮಾಡುವಂತೆಯೇ ಇದು ಕೂಡ. ಅನಂತರ ಮಿದುಳು ಈ ವಿದ್ಯುತ್ ಸಂಕೇತಗಳನ್ನು ಪುನಃ ಸಂಸ್ಕರಿಸಿ ಶಬ್ದಗಳನ್ನಾಗಿ ಜೋಡಿಸುತ್ತದೆ. ಇಲ್ಲಿಗೆ ಪದವನ್ನು ಕೇಳುವ ಕ್ರಿಯೆ ಮುಗಿಯಿತು ಅಷ್ಟೇ. ಕಿವಿಯಿಂದ ಗ್ರಹಿಸಿದ ಶಬ್ದಗಳನ್ನು ಮಿದುಳಿನ ಒಂದು ಭಾಗ ಸಂಸ್ಕರಿಸುತ್ತದೆ. ಇದು ನಮಗೆ ಮೊದಲೇ ಗೊತ್ತಿತ್ತು. ಈ ಭಾಗವನ್ನು ಶ್ರವಣ ಸಂಸ್ಕಾರಕ ಎನ್ನೋಣ. ಹಾಗೆಯೇ ಓದು ಕೂಡ. ಅಕ್ಷರಗಳನ್ನ ಶಬ್ದಗಳ ಜೊತೆಗೆ ಸೇರಿಸಿ ಮಿದುಳಿನ ದೃಷ್ಟಿ ಸಂಸ್ಕರಣೆಯ ಒಂದು ಭಾಗ ಪದವನ್ನಾಗಿ ರೂಪಿಸುತ್ತದೆ. ಮಿದುಳಿನ ಈ ಅಂಗಗಳಿಗೆ ಘಾಸಿಯಾದರೆ ಕೇಳುವುದು ನೋಡುವುದು ಕಷ್ಟ ಆಗುತ್ತದೆ ಎನ್ನುವುದು ನಮಗೆ ಈಗ ಸ್ಪಷ್ಟವಾಗಿ ಗೊತ್ತಾಗಿದೆ. ಪದಗಳನ್ನು ಹೀಗೆ ಶಬ್ದಗಳನ್ನಾಗಿ ಜೋಡಿಸಿ ಮಿದುಳು ತಿಳಿದುಕೊಳ್ಳುತ್ತದೆ ಅನ್ನುವುದು ನಿಜ. ಆದರೆ ಈ ಪದಗಳ ಅರ್ಥವನ್ನ ಅದು ಹೇಗೆ ಅರಿತುಕೊಳ್ಳುತ್ತದೆ? ಇದು ನಮಗೆ ಈಗಿನ್ನೂ ಅಸ್ಪಷ್ಟವಾಗಿ ತಿಳಿದಿರುವ ವಿಷಯ. ಏಕೆಂದರೆ ಪ್ರತಿ ಪದಕ್ಕೂ ಕನಿಷ್ಠ ಒಂದೇ ಒಂದು ಅರ್ಥ ಇರುತ್ತದೆ ಅನ್ನುವ ಹಾಗಿಲ್ಲ. ಅರ್ಥ ಇದ್ದರೂ ಕೂಡ ಅದು ಭಾಷೆಯನ್ನ ಸಂಬಂಧಿಸಿರುತ್ತದೆ. ಶಬ್ದಗಳು ಅದೇ ಆಗಿದ್ದರೂ ಭಾಷೆ ಬೇರೆ ಆಗಿದ್ದರೆ ಅರ್ಥವೂ ಬೇರೆಯಾಗಬೇಕಷ್ಟೇ. ಹಾಲು ಪಾಲು ಎನ್ನುವುದು ಒಂದೇ ವಸ್ತು, ಭಾಷೆ ಬೇರೆ. ಭಾಷೆ ಎಂದರೆ ಅದಷ್ಟೇ ಅಲ್ಲ, ನಿರ್ದಿಷ್ಟವಾಗಿ ಪದಗಳ ಜೋಡಣೆಯೂ ಇರಬೇಕು. ನಾಯಿ ಹೋಗುತ್ತಾನೆ ಎಂದರೆ ಕನ್ನಡವಲ್ಲ ಎನಿಸಿಬಿಡುವುದಕ್ಕೆ ಇದೇ ಕಾರಣ. ಇಂಗ್ಲಿಷಿನಲ್ಲಿ ಡಾಗ್ ಗೋಸ್ ಅಂದರೆ ತಪ್ಪು ಅನಿಸುವುದಿಲ್ಲ. ಶಬ್ದ ಅಕ್ಷರಗಳ ಗ್ರಹಿಕೆ, ಅವುಗಳ ಜೋಡಣೆಯ ಅರಿವು ಹಾಗೂ ತದನಂತರ ಪದಗಳ ಜೋಡಣೆಯ ರೀತಿ ಇವೆಲ್ಲವನ್ನೂ ಸೇರಿಸಿ ಭಾಷಾ ಸಂಸ್ಕರಣ ಅಂತ ಹೇಳುತ್ತೀವಿ. ಮಿದುಳಿನಲ್ಲಿ ಇದು ಎಡಬದಿಯ ಮುಮ್ಮಿದುಳಿನಲ್ಲಿ ಸಂಸ್ಕರಣೆ ಆಗುತ್ತದೆ ಅನ್ನುವ ಬಗ್ಗೆ ವಿಜ್ಞಾನಿಗಳಿಗೆ ಗೊತ್ತಿತ್ತು. ಆದರೆ ಹೇಗೆ ಈಗ ಸಂಸ್ಕರಣೆ ಆಗುತ್ತದೆ ಅನ್ನುವುದು ಸ್ಪಷ್ಟವಾಗಿರಲಿಲ್ಲ. ವಿಲಿಯಮ್ಸ್ ಅವರ ಸಂಶೋಧನೆ ಈ ನಿಟ್ಟಿನಲ್ಲಿ ನಡೆದಂತಹದ್ದು. ಮಿದುಳಿನಲ್ಲಿ ಯಾವ ಭಾಗ ಯಾವ ಕೆಲಸ ಮಾಡುತ್ತದೆ ಎಂದು ತಿಳಿಯಲು FMRI ತಂತ್ರವನ್ನು ಬಳಸುತ್ತಾರೆ. ಇನ್ನೂ ಸೂಕ್ಷ್ಮವಾಗಿ ಗಮನಿಸಬೇಕಾದಾಗ ನೇರವಾಗಿ ನರಕೋಶಗಳಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ತನ್ನು ಅಳೆಯುತ್ತಾರೆ. ಚಟುವಟಿಕೆಯಿಂದ ಇರುವ ಅಥವಾ ಯಾವುದೇ ಕ್ರಿಯೆಗೆ ಸ್ಪಂದಿಸುವ ನರಕೋಶದಿಂದ ಹುಟ್ಟುವಂತಹ ವಿದ್ಯುತ್ತು ಸಾಮಾನ್ಯವಾಗಿ ಇರುವುದಕ್ಕಿಂತಲೂ ಹೆಚ್ಚು. ಇದೇ ತಂತ್ರವನ್ನು ಬಳಸಿದರೆ ಯಾವ ಪದವನ್ನು ಯಾವ ನರಕೋಶ ಗಮನಿಸುತ್ತಿದೆ ಎಂದು ತಿಳಿಯಬಹುದೇ? ಇದು ವಿಲಿಯಮ್ಸ್ ಅವರ ತಂಡದ ಪ್ರಶ್ನೆ. ಇದಕ್ಕಾಗಿ ಇವರು ಮಿದುಳಿನಲ್ಲಿ ಭಾಷೆಯನ್ನು ಸಂಸ್ಕರಿಸುವ ಭಾಗದಲ್ಲಿರುವ ನರಕೋಶಗಳ ಚಟುವಟಿಕೆಯನ್ನು ಗಮನಿಸಿದರು. 10 ಜನರಿಗೆ ಕತೆ ಹೇಳಿದರು. ಅವರು ಕಥೆಯನ್ನು ಕೇಳುವಾಗ ಯಾವ ಪದ ಕೇಳಿದಾಗ ಯಾವ ನರಕೋಶ ಚುರುಕಾಗುತ್ತದೆ ಎಂಬುದನ್ನು ಗಮನಿಸಿದರು. ಕಥೆಗಳಲ್ಲಿ ಉದ್ದೇಶಪೂರ್ವಕವಾಗಿ ಕೆಲವು ಪದಗಳನ್ನು ಜೋಡಿ ಜೋಡಿಯಾಗಿ ಬಳಸಿದರು. ಒಂದೇ

0: ವಿಷಯಕ್ಕೆ ಸಂಬಂಧಿಸಿದ ಪದಗಳನ್ನು ನಾವು ಹೆಚ್ಚು ಕಡಿಮೆ ಸಮಾನ ಸಂದರ್ಭಗಳಲ್ಲಿ ಅಷ್ಟೇ ಬಳಸುತ್ತೇವಷ್ಟೇ. ಉದಾಹರಣೆಗೆ ಅಪ್ಪ ಅಮ್ಮ ಎನ್ನುವ ಪದಗಳ ನಡುವಣ ಸಂಬಂಧವನ್ನ ಮಿದುಳು ಹತ್ತಿರದ್ದೆಂದು ಗಮನಿಸುತ್ತದೆ, ಆದರೆ ಅಪ್ಪ ಹಾಗೂ ಅಕ್ಕಿ ಎನ್ನುವ ಪದಗಳಿಗೆ ಅರ್ಥ ಸಂಬಂಧ ಬಲು ದೂರ. ಇಂತಹ ನಿಕಟವಾದ ಪದಗಳನ್ನು ಕೇಳಿಸಿದಾಗ ಮಿಡಿಯುವ ಮಿದುಳಿನ ಭಾಗವನ್ನು ಅದೇ ಪದದ ಜೊತೆಗೆ ದೂರದ ಸಂಬಂಧವಿರುವಂತಹ ಪದವನ್ನು ಜೋಡಿಸಿದ ವಾಕ್ಯವನ್ನು ಕೇಳಿದಾಗ ಮಿಡಿಯುವ ಮಿದುಳಿನ ಭಾಗವನ್ನು ಇವರು ಗುರುತಿಸಿದ್ದಾರೆ. ಇವೆರಡರಲ್ಲಿ ಇರುವ ಸಾಮ್ಯ ಹಾಗೂ ವ್ಯತ್ಯಾಸವನ್ನ ಗಮನಿಸಿದ್ದಾರೆ. ಇದನ್ನು ಮಾಡಲು ಎರಡೂ ಸಂದರ್ಭಗಳಲ್ಲಿ ತೆಗೆದಂತಹ ಮಿದುಳಿನ ಚಟುವಟಿಕೆಯ ಚಿತ್ರಗಳನ್ನ ಒಂದಿನ್ನೊಂದರ ಜೊತೆಗೆ ಹೋಲಿಸಿ ಒಂದರಿಂದ ಇನ್ನೊಂದನ್ನು ಕಳೆದು ನೋಡಿದ್ದಾರೆ. ಹೀಗೆ ನಿರ್ದಿಷ್ಟ ಪದಕ್ಕೆ ಸ್ಪಂದಿಸುವ ಮಿದುಳಿನ ಭಾಗವನ್ನ ಗುರುತಿಸಿದ್ದಾರೆ. ಹೀಗೆಲ್ಲ ಮಾಡಿದಾಗ ನಿರ್ದಿಷ್ಟ ಪದಗಳಿಗೆ ಕೂಡ ಮಿದುಳಿನ ನಿರ್ದಿಷ್ಟ ನರಕೋಶಗಳು ಸ್ಪಂದಿಸಿದ್ದು ಕಂಡಿತು. ಒಂದೇ ಬಗೆಯಲ್ಲಿ ಉಚ್ಚಾರವಿರುವ ಪದಗಳ ಅರ್ಥವು ಸಾಂದರ್ಭಿಕವಾಗಿ ಬೇರೆಯಾಗಬೇಕಷ್ಟೇ. ಉದಾಹರಣೆಗೆ ಕರಿ ಅನ್ನುವ ಪದ, ಅವನನ್ನು ಕರಿ ಎನ್ನುವುದಕ್ಕೂ ಕರಿ ಕಾಗೆ ಎನ್ನುವುದರಲ್ಲಿಯೂ ಕರಿ ಪದದ ಅರ್ಥ ಬದಲಾಗುತ್ತದೆ. ಈ ಎರಡೂ ಸಂದರ್ಭಗಳಲ್ಲಿ ಕರಿ ಶಬ್ದಕ್ಕೆ ಮಿದುಳು ಹೇಗೆ ಸ್ಪಂದಿಸುತ್ತದೆ? ಕರಿ ಶಬ್ದಕ್ಕೆ ಸ್ಪಂದಿಸುವಂತಹ ನರಕೋಶಗಳಲ್ಲಿ ಎರಡೂ ಸಂದರ್ಭಗಳಲ್ಲಿಯೂ ಸ್ಪಂದಿಸುತ್ತವೆಯೋ ಅಥವಾ ಬೇರೆಯೋ, ಇದನ್ನು ತಿಳಿಯಲು ಅದೇ ವ್ಯಕ್ತಿಗಳಿಗೆ ಈಗಾಗಲೇ ಕೇಳಿರುವ ಪದಗಳನ್ನೇ ಅಸಂಬದ್ಧವಾದ ವಾಕ್ಯಗಳನ್ನು ರಚಿಸಿ ಕೇಳಿಸಿದ್ದಾರೆ. ಉದಾಹರಣೆಗೆ ಕರಿ ಶಾಲೆಗೆ ಪುಸ್ತಕ ಅಂತಲೋ, ಬಾಲಕ ಬರುವನು ಕರಿ ಅಂತಲೋ ಕೊಟ್ಟಾಗ ವಾಕ್ಯ ಸಂದರ್ಭದಲ್ಲಿ ಅರ್ಥ ಇರುವುದಿಲ್ಲವಷ್ಟೇ. ಇಂತಹ ವಾಕ್ಯಗಳಲ್ಲಿರುವ ಪದಗಳನ್ನು ಮಿದುಳು ಹೇಗೆ ಗುರುತಿಸುತ್ತದೆ? ಹೀಗೆ ಬಹಳ ಜಾಣತನದ ಪರೀಕ್ಷೆಗಳನ್ನು ಕೊಟ್ಟು ಮಿದುಳಿನ ನರಗಳು ಪದವನ್ನು ಗುರುತಿಸುತ್ತದೆಯೋ ಅಥವಾ ಸಂಬಂಧಿ ಪದಗಳನ್ನಷ್ಟೇ ಗುರುತಿಸುತ್ತವೆಯೋ ಅಥವಾ ವಾಕ್ಯದಲ್ಲಿ ಪದಗಳ ಸಂದರ್ಭಗಳನ್ನು ಕೂಡಿಸಿಕೊಂಡು ಗುರುತಿಸುತ್ತವೆಯೋ ಎಂದು ಪರಿಶೀಲಿಸಿದ್ದಾರೆ. ವಿಲಿಯಮ್ಸ್ ತಂಡದ ಪ್ರಕಾರ ಇವೆಲ್ಲದರ ಸಾರಾಂಶ ಇಷ್ಟು. ಭಾಷೆಯ ಬಗ್ಗೆ ಮಾಹಿತಿಯನ್ನು, ಅಂದರೆ ಪದದ ಅರ್ಥವನ್ನು ಮಿದುಳಿನಲ್ಲಿ ನಿರ್ದಿಷ್ಟ ನರಕೋಶಗಳು ಅಥವಾ ನಿರ್ದಿಷ್ಟ ಭಾಗಗಳು ಸಂಗ್ರಹಿಸಿ ಇಡುತ್ತವೆ. ಸಮೀಪ ಸಂಬಂಧದ ಅರ್ಥವಿರುವಂತಹ ಪದಗಳನ್ನು ಒಂದು ನಿರ್ದಿಷ್ಟ ಭಾಗದಲ್ಲಿ ನಾವು ಕಾಣಬಹುದು, ಆದರೆ ಪ್ರತಿ ಪದದ ಅರ್ಥವನ್ನು ಅದರೊಟ್ಟಿಗೆ ಇರುವ ಇತರೆ ಪದಗಳ ಜೊತೆಗೆ ಕೂಡಿಸಿ ಮಿದುಳು ಅರ್ಥೈಸುತ್ತದೆ. ಅಂದರೆ ಆ ವಾಕ್ಯದಲ್ಲಿರುವ ಇತರೆ ಪದಗಳನ್ನು ಗಮನಿಸಿಕೊಂಡು ಈ ಪದದ ಅರ್ಥವನ್ನು ಮಿದುಳು ಗಮನಿಸುತ್ತದೆ ಎಂದು ಆಯಿತು. ಕೇವಲ ಪದಗಳನ್ನಷ್ಟೇ ಕೇಳಿದರೆ ನರಕೋಶಗಳು ಸ್ಪಂದಿಸುವ ಪ್ರಮಾಣಕ್ಕೂ ವಾಕ್ಯದಲ್ಲಿ ಸಂದರ್ಭ ಸಹಿತ ಆ ಪದಗಳನ್ನೇ ಕೇಳಿದಾಗ ಸ್ಪಂದಿಸುವುದಕ್ಕೂ ಸಾಕಷ್ಟು ವ್ಯತ್ಯಾಸ ಇರುತ್ತದೆಯಂತೆ. ಮಾತನ್ನು ಕೇಳಿದಾಗ ಅದನ್ನು ಮಿದುಳು ಅರ್ಥೈಸುವ ವಿಧಾನ ಇದು. ಪಾಠವನ್ನು ಓದುವಾಗ ಹಾಗೂ ಪದಗಳನ್ನು ಪ್ರತಿನಿಧಿಸುವ ಚಿತ್ರಗಳನ್ನು ಕಂಡಾಗಲೂ ಹೀಗೆ ಆಗುತ್ತದೆಯೋ ಗೊತ್ತಿಲ್ಲ ಎನ್ನುತ್ತಾರೆ ವಿಲಿಯಮ್ಸ್. ಅದು ಮುಂದಿನ ಸಂಶೋಧನೆ.
1: ಭಾರತ ವಿಜ್ಞಾನಿ ಕೆಮಿಲೋ ಗಾಲ್ಗಿ ಜೀವಕೋಶಗಳೊಳಗೆ ಇರುವ ಗಾಲ್ಗಿ ಕಾಯಗಳು ಎನ್ನುವ ಕೋಶಾಂಗವನ್ನು ಪತ್ತೆ ಮಾಡಿದವ. ಕೆಮಿಲೋ ಗಾಲ್ಗಿ ಹೆಸರು ಅಜರಾಮರ. ಜೀವಕೋಶಗಳ ರಚನೆಯನ್ನು ಅಧ್ಯಯನ ಮಾಡುವ ಎಲ್ಲರೂ ಗಾಲ್ಗಿ ಕಾಯ ಎನ್ನುವ ಕೋಶಾಂಗವನ್ನು ಅಧ್ಯಯನ ಮಾಡುತ್ತಾರೆ. ಈ ಹೆಸರೇ ಕೆಮಿಲೋ ಗಾಲ್ಗಿಯನ್ನು ಅಜರಾಮರವನ್ನಾಗಿಸಿದೆ. ಗಾಲ್ಗಿ ಕಾಯಕ್ಕೆ ಆ ಹೆಸರನ್ನು ಕೆಮಿಲಿಯೋ ಗಾಲ್ಗಿಯ ನೆನಪಿನಲ್ಲಿ ಇಡಲಾಗಿದೆ. ಕೆಮಿಲಿಯೋ ಗಾಲ್ಗಿ ಇಟಲಿಯ ವಿಜ್ಞಾನಿ. ಈತ 1843 ಇಸವಿ ಜುಲೈ 7 ತಾರೀಕು ಇಟಲಿಯ ಉತ್ತರ ಭಾಗದಲ್ಲಿರುವ ಬ್ರೆಸ್ಕಿಯಾ ಪ್ರಾಂತ್ಯದ ಪುಟ್ಟ ಪಟ್ಟಣದ ಕೋರ್ಟೆನೋವಾದಲ್ಲಿ ಹುಟ್ಟಿದ. ಇವನ ತಂದೆ ಅಲೆಸ್ಸಾಂಡ್ರೋ ವೈದ್ಯನಾಗಿದ್ದ. ಹಳ್ಳಿಯಲ್ಲಿ ಇದ್ದರೆ ತನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಲಾಗದು ಎಂದು ತೀರ್ಮಾನಿಸಿದ. ಅದಕ್ಕಾಗಿ ವೈದ್ಯ ವೃತ್ತಿಯನ್ನು ತೊರೆದು ಪೇವಿಯ ಎನ್ನುವ ಪಟ್ಟಣದ ಹತ್ತಿರದಲ್ಲಿ ಇದ್ದ. ಗುಣವೇ ಆಗದ ಕಾಯಿಲೆಗಳ ರೋಗಿಗಳ ಆರೈಕೆದಾಣದಲ್ಲಿ ಕೆಲಸ ಮಾಡಲು ಆರಂಭಿಸಿದ ಗಾಲ್ಗಿ. ಹೀಗೆ ಪೇವಿಯೋ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡುವುದು ಸಾಧ್ಯವಾಯಿತು. ಅಂದಿನ ಕಾಲದಲ್ಲಿ ಪೇವಿಯೋ ಇಟಲಿಯಲ್ಲಿ ಸುಪ್ರಸಿದ್ಧವಾಗಿದ್ದ ಪಟ್ಟಣವಾಗಿತ್ತು. ಜೊತೆಗೆ ಆಗಷ್ಟೇ ಇಟಲಿಯ ವಿವಿಧ ನಗರಗಳ ಶಿಕ್ಷಣ ಸಂಸ್ಥೆಗಳು ಮುಕ್ತವಾಗಿ ತಮ್ಮ ನಡುವೆ ಸಂವಹಿಸಲು ಆರಂಭಿಸಿದ್ದವು. ಒಂದೆಡೆಯಿಂದ ಇನ್ನೊಂದೆಡೆಗೆ ವಿದ್ವಾಂಸರು ವರ್ಗವಾಗಲು ಆರಂಭವಾಗಿತ್ತು. ಈ ಸಂದರ್ಭದಲ್ಲಿ ಗಾಲ್ಗಿ ಪೇವಿಯೋದಲ್ಲಿ ವೈದ್ಯಕೀಯ ಪದವಿಯನ್ನೂ ಪಡೆದ. ಗಾಲ್ಕಿಗೆ ವೈದ್ಯ ವೃತ್ತಿಯಲ್ಲಿ ಆಸಕ್ತಿ ಇದ್ದರೂ ಕೂಡ ಈತ ಹಿಡಿದ ಹಾದಿಯೇ ಬೇರೆ. ಗಾಲ್ಗಿಯನ್ನು ನರಮಂಡಲದ ಅಧ್ಯಯನದ ಜನಕ ಎಂದು ಗುರುತಿಸುತ್ತಾರೆ. ಏಕೆಂದರೆ ಮಿದುಳಿನಲ್ಲಿ ನರಮಂಡಲ ಹೊಂದಿದೆ ಎಂದು ಮೊತ್ತ ಮೊದಲಿಗೆ ವಿವರಿಸಿದ್ದು ಗಾಲ್ಗಿ. ಗಾಲ್ಗಿಯ ತೀರ್ಮಾನಗಳನ್ನು ಎಲ್ಲರೂ ಒಪ್ಪುವುದಿಲ್ಲ. ವಿಶೇಷವಾಗಿ ಸ್ನಾಯುಗಳ ರಚನೆಯನ್ನು ವಿಶದವಾಗಿ ವಿವರಿಸಿದ ಸ್ಪೇನಿನ ವಿಜ್ಞಾನಿ ರೆಮೋನಿ ಕಹಲ್ ಇದನ್ನು ಒಪ್ಪಿರಲಿಲ್ಲ. ವಿಚಿತ್ರವೆಂದರೆ ಗಾಲ್ಗಿ ಹಾಗೂ ಕಹಲ್ ಇಬ್ಬರಿಗೂ ಇವರ ಸಂಶೋಧನೆಗೆಂದು 1906 ಇಸವಿಯ ನೊಬೆಲ್ ಪಾರಿತೋಷಕ ದೊರೆಯಿತು. ಪಾರಿತೋಷಕವನ್ನು ಇಬ್ಬರು ಹಂಚಿಕೊಳ್ಳಬೇಕಾಯಿತು. ವಿಜ್ಞಾನಕ್ಕೆ ಗಾಲ್ಗಿಯ ವಿಶೇಷ ಕೊಡುಗೆ ಎಂದರೆ ನರಕೋಶಗಳಿಗೆ ಬಣ್ಣ ಹಚ್ಚುವ ಸಿಲ್ವರ್ ಡೈಕ್ರೋಮೆಟ್ ವಿಧಾನ. ಗಾಲ್ಗಿ ಈ ವಿಧಾನವನ್ನು ಪತ್ತೆ ಮಾಡುವವರೆಗೂ ನರಕೋಶಗಳಲ್ಲಿನ ರಚನೆಗಳನ್ನು ಸೂಕ್ಷ್ಮದರ್ಶಕದಲ್ಲಿ ಗಮನಿಸುವುದು ಕಷ್ಟವಾಗಿತ್ತು. ಏಕೆಂದರೆ ಅದುವರೆಗೆ ಜೀವಕೋಶಗಳನ್ನು ಸ್ಪಷ್ಟವಾಗಿ ಕಾಣಲು ಬಳಸುತ್ತಿದ್ದ ಬಣ್ಣಗಳೆಲ್ಲವೂ ಇಡೀ ಕೋಶಕ್ಕೆ ಬಣ್ಣ ಹಚ್ಚುತ್ತಿದ್ದವೇ ಹೊರತು ಕೋಶದೊಳಗಿರುವ ವಿವಿಧ ಭಾಗಗಳಿಗೆ ಅಲ್ಲ. ಕೋಶದ ನಡುವೆ ಇರುವ ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರದ ಹೊರತಾಗಿ ಇತರ ಕೋಶಾಂಗಗಳನ್ನು ಕಾಣುವುದು ಕಷ್ಟವಾಗಿತ್ತು. ಈ ಸಮಸ್ಯೆಗೆ ಪರಿಹಾರವನ್ನು ಗಾಲ್ಗಿ ಪರಿಚಯಿಸಿದ. ಸಿಲ್ವರ್ ಕ್ರೋಮೇಟ್ ತಂತ್ರ ಒದಗಿಸಿತು. ಇದನ್ನು ಕರಿ ಬಣ್ಣ ಹಚ್ಚುವ ತಂತ್ರ ಎಂದು ಕರೆಯುತ್ತಾರೆ. ನರಕೋಶಗಳೊಳಗೆ ಪೊಟ್ಯಾಸಿಯಂ ಡೈಕ್ರೋಮೇಟು ದ್ರಾವಣವನ್ನು ಮೊದಲು ಕೂಡಿಸಿ ತದನಂತರ ಸಿಲ್ವರ್ ನೈಟ್ರೇಟ್ ದ್ರಾವಣದಲ್ಲಿ ಅದನ್ನು ಅದ್ದಿದರೆ ಕೋಶಗಳು ಕಪ್ಪಗಿನ ಬಣ್ಣ ಧರಿಸುತ್ತವೆ, ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಸ್ಪಷ್ಟವಾಗಿ ತೋರುತ್ತವೆ ಎಂದು ಗಾಲ್ಗಿ ತೋರಿಸಿಕೊಟ್ಟ. ಇದನ್ನು ಆತ ಪತ್ತೆ ಮಾಡಿದ ಸಂದರ್ಭವು ಆಕಸ್ಮಿಕವೇ ಎನ್ನಬಹುದು. ಪೇವಿಯಾದಲ್ಲಿ ವೈದ್ಯ ಪದವಿ ಪಡೆದ ನಂತರ ಅಲ್ಲಿಯೇ ಸ್ವಲ್ಪ ಕಾಲ ವಿವಿಧ ವೈದ್ಯರ ಸಹಾಯಕನಾಗಿ ಗಾಲ್ಗಿ ಕೆಲಸ ಮಾಡಿದ. ಈ ಸಂದರ್ಭದಲ್ಲಿ ಆತನಿಗೆ ಮನೋವೈದ್ಯನೊಬ್ಬನ ಪರಿಚಯವಾಯಿತು. ಆತನ ಪ್ರಭಾವದಿಂದಾಗಿ ಕೆಮಿಲಿಯೋ ಗಾಲ್ಗಿ ಮಾನಸಿಕ ಚಟುವಟಿಕೆಗಳು ಹಾಗೂ ಮೆದುಳಿನ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡಲು ತೀರ್ಮಾನಿಸಿದ. ಅದುವರೆಗೂ ಮಾನಸಿಕ ಅಸ್ವಸ್ಥತೆ ಎನ್ನುವುದು ಯಾವುದೋ ಶಾಪದಿಂದ ಬಂದ ತೊಂದರೆ ಎಂದು ಎಲ್ಲರೂ ಭಾವಿಸಿದ್ದರು. ಆದರೆ ಕೆಮಿಲಿಯೋ ಗಾಲ್ಗಿ ವಿದ್ಯಾರ್ಥಿಯಾಗಿದ್ದಾಗಲೇ ಮಾನಸಿಕ ಚಟುವಟಿಕೆಗಳಿಗೂ ಮೆದುಳಿನ ರಚನೆಗೂ ಸಂಬಂಧ ಇರಬೇಕು ಎಂದು ತರ್ಕವನ್ನು ಮುಂದಿಟ್ಟು ಪ್ರಬಂಧವೊಂದನ್ನು ಮಂಡಿಸಿದ್ದ. ಇದು ಸಾಕಷ್ಟು ಚರ್ಚೆಯನ್ನು ಉಂಟು ಮಾಡಿತು. ಇದರ ಮುಂದಿನ ಹೆಜ್ಜೆಯಾಗಿ ಮಿದುಳು ಹಾಗೂ ನರಮಂಡಲವನ್ನು ಅಧ್ಯಯನ ಮಾಡಲು ಗಾಲ್ಗಿ ತೀರ್ಮಾನಿಸಿದ. ಆದರೆ ಆಗ ಪೇವಿಯೋದಲ್ಲಿ ಈತನಿಗೆ ತಕ್ಕ ಉದ್ಯೋಗ ಸಿಗಲಿಲ್ಲ. ಖಾಸಗಿಯಾಗಿ ಸ್ವಲ್ಪ ಕಾಲ ವೈದ್ಯ ವೃತ್ತಿ ಮಾಡಿದ. ತದನಂತರ ತನ್ನ ತಂದೆ ವೈದ್ಯನಾಗಿದ್ದ, ಸಾವಿನಂಚಿನಲ್ಲಿದ್ದ ರೋಗಿಗಳ ಆಶ್ರಯದಾಣದ ನಿರ್ದೇಶಕನಾದ. ಈ ಹುದ್ದೆ ಖಾಲಿಯಾದಾಗ ಅವನ ತಂದೆ ಅದಕ್ಕೆ ಅರ್ಜಿ ಹಾಕಿಕೊಳ್ಳಲು ಹೇಳಿದ್ದರಂತೆ. ನಿರ್ದೇಶಕನ ಹುದ್ದೆ ದೊರೆತರೆ ಸ್ವಲ್ಪ ಆದಾಯ ಹೆಚ್ಚುತ್ತದೆ ಎನ್ನುವ ಆಸೆಯಿಂದ ಗಾಲ್ಗಿ ಅರ್ಜಿ ಹಾಕಿದ್ದ. ಹುದ್ದೆ ದೊರೆತ ಮೇಲೆ ಬಿಡುವಿನ ವೇಳೆಯಲ್ಲಿ ತನ್ನ ಅಡುಗೆ ಮನೆಯಲ್ಲಿಯೇ ಒಂದು ಪ್ರಯೋಗಾಲಯವನ್ನು ಸ್ಥಾಪಿಸಿ ಮೆದುಳಿನ ಅಂಗಾಂಶಗಳನ್ನು ಅಧ್ಯಯನ ಮಾಡಲು ತೊಡಗಿದ. ಅದರ ಮೊದಲ ಹಂತವಾಗಿ ಸಿಲ್ವರ್ ಕ್ರೋಮೈಟು ಬಣ್ಣ ಹಚ್ಚುವ ವಿಧಾನವನ್ನು ರೂಪಿಸಿದ್ದ. ಈ ಬಣ್ಣ ಕೋಶಗಳಲ್ಲಿ ಇರುವ ಪೊರೆಗಳನ್ನು ವಿಶೇಷವಾಗಿ ಕಾಣಿಸುತ್ತದೆ. ನರಕೋಶಗಳಲ್ಲಿ ಪೊರೆಗಳ ಅಂಶ ಹೆಚ್ಚಿರುವುದರಿಂದ ಅವು ಸ್ಪಷ್ಟವಾಗಿ ತೋರುತ್ತವೆ. ಹಾಗೆಯೇ ಕೋಶಗಳೊಳಗೆ ಇರುವ ಪೊರೆಗಳು ಕೂಡ ಕಾಣಲು ಆರಂಭಿಸಿದ್ದವು. ಅದುವರೆಗೂ ಜೀವಕೋಶಗಳೊಳಗೆ ಕೇವಲ ನ್ಯೂಕ್ಲಿಯಸ್ ಅನ್ನು, ಸಸ್ಯಕೋಶದೊಳಗೆ ಇರುವ ಕ್ಲೋರೋಪ್ಲಾಸ್ಟ್ಗಳನ್ನು ಕಾಣಲಾಗಿತ್ತು. ಜೀವಕೋಶಗಳು ರಸ ತುಂಬಿದ ಪೊರೆಯ ಚೀಲಗಳು ಎಂದಷ್ಟೇ ಭಾವಿಸಲಾಗಿತ್ತು. ಆದರೆ ಸಿಲ್ವರ್ ಕ್ರೋಮೈಟು ಅಥವಾ ಕರಿ ಬಣ್ಣ ಹಚ್ಚುವ ತಂತ್ರ ಕೋಶಗಳೊಳಗೆ ಪೊರೆಗಳ ಜಾಲವೇ ಇರುವುದನ್ನು ನಿರೂಪಿಸಿತು. ತದನಂತರದ ಅಧ್ಯಯನಗಳು ಈ ಪೊರೆಗಳ ಜಾಲ ಹೇಗೆ ಉದ್ಭವವಾಗುತ್ತವೆ, ಹೇಗೆ ಹರಡಿಕೊಳ್ಳುತ್ತದೆ, ಹೇಗೆ ಕೋಶದೊಳಗೆ ವಿವಿಧ ವಸ್ತುಗಳನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ಕೊಂಡೊಯ್ಯಲು ನೆರವಾಗುತ್ತದೆ ಎಂದು ತೋರಿಸಿತು. ಈ ಜಾಲದ ಮೂಲವೇ ಗಾಲ್ಗಿಕಾಯ. ಅದನ್ನು ಸ್ಪಷ್ಟವಾಗಿ ಕಾಣಲು ನೆರವಾಗಿದ್ದು ಕರಿ ಬಣ್ಣದ ತಂತ್ರ. ಹೀಗಾಗಿ ಇದನ್ನು ಮೊದಲು ಗುರುತಿಸಿದ ಗಾಲ್ಗಿಯ ಹೆಸರನ್ನೇ ಇದಕ್ಕೆ ಇಡಲಾಗಿದೆ. ಗಾಲ್ಗಿ ತಾನು ಅನ್ವೇಷಿಸಿದ ಕರಿ ಬಣ್ಣದ ತಂತ್ರವನ್ನು ಬಳಸಿ ಮೆದುಳಿನ ವಿವಿಧ ಭಾಗಗಳನ್ನು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಗಮನಿಸಿದ. ಅವುಗಳ ಚಿತ್ರಗಳನ್ನು ಬಿಡಿಸಿದ. ಮೆದುಳಿನಲ್ಲಿ ಮಸುಕಾದೊಂದು ನರಗಳ ಜಾಲವಿದೆ ಎಂದ. ಇದನ್ನು ರೆಮೋನಿ ಕೆಹಾಲ್ ಒಪ್ಪಿರಲಿಲ್ಲ. ಹೀಗೆ ಗಾಲ್ಗಿಯ ಹಾಗೂ ಕೆಹೇಲರ ಹಿಂಬಾಲಕರ ತಂಡಗಳೆಂದು ಎರಡು ಗುಂಪುಗಳಾದವು. ಇವುಗಳ ನಡುವಿನ ವಿವಾದ ಇಂದಿಗೂ ಬಗೆಹರಿದಿಲ್ಲ ಎನ್ನಬಹುದು. ಗಾಲ್ಗಿಯ ತೀರ್ಮಾನಗಳು ತಪ್ಪು ಎಂದು ಕೆಹಾಲನ ತಂಡ ವಾದಿಸಿತು. ಇದಕ್ಕೆ ಕರಿ ಬಣ್ಣದ ತಂತ್ರ ನಿಖರವಾಗಿಲ್ಲ, ಮೆದುಳಿನ ಕೆಲವು ಭಾಗಗಳಿಗಷ್ಟೇ ಅದು ಬಣ್ಣ ನೀಡುತ್ತದೆ ಎಂದು ಕಂಡುಕೊಳ್ಳಲಾಯಿತು. ಹಾಗಿದ್ದು ಅಪಸ್ಮಾರವೇ ಮೊದಲಾದ ಹಲವು ಕಾಯಿಲೆಗಳ ರೋಗಿಗಳ ಮೆದುಳಿನಲ್ಲಿ ವ್ಯತ್ಯಾಸಗಳಿರುವುದನ್ನು ಗಾಲ್ಗಿ ಗುರುತಿಸಿದ. ಹೀಗೆ ಮೆದುಳು ಮತ್ತು ಮನಸ್ಸಿನ ನಡುವಿನ ಸಂಬಂಧವನ್ನು ಸ್ಪಷ್ಟಪಡಿಸಿದ. ಮಾನಸಿಕ ಚಟುವಟಿಕೆಗಳು ಮಾಯದ ವಿದ್ಯಮಾನಗಳಲ್ಲ, ಮೆದುಳಿನ ಚಟುವಟಿಕೆಗಳಿಂದಾದ ಫಲ ಎಂದು ತೋರಿಸಿಕೊಟ್ಟ. ಗಾಲ್ಗಿಯ ಸಂಶೋಧನೆಗಳು ಹೀಗೆ ನರಮಂಡಲದ ಅಧ್ಯಯನಕ್ಕೆ ಒತ್ತು ಕೊಟ್ಟವು, ಅದನ್ನು ಪ್ರಚೋದಿಸುತ್ತಿದ್ದವು. ಅದೇ ವೇಳೆ ಗಾಲ್ಗಿ ಮಲೇರಿಯಾದ ಸೂಕ್ಷ್ಮ ಜೀವಿ ಪ್ಲಾಸ್ಮೋಡಿಯಂ ಕುರಿತು ಅಧ್ಯಯನಗಳನ್ನು ನಡೆಸಿದ್ದ. ಅವುಗಳ ಜೀವನ ಚಕ್ರವನ್ನು ಪತ್ತೆ ಮಾಡಿದ್ದ. ಹೀಗೆ ಸ್ವತಃ ವೈದ್ಯನಾಗಿದ್ದರೂ ವೈದ್ಯರಿಗೆ ಅನುಕೂಲವಾಗುವ ಹಲವಾರು ಸಂಶೋಧನೆಗಳನ್ನು ಮಾಡಿದ. ಮನಸ್ಸು ಮತ್ತು ಮೆದುಳಿನ ನಡುವಿನ ಸಂಬಂಧವನ್ನು ಮೊದಲಿಗೆ ತೋರಿಸಿಕೊಟ್ಟ ಕೆಮಿಲಿಯೋ ಗಾಲ್ಗಿ ಹುಟ್ಟಿದ ದಿನ ಇಂದು ಜುಲೈ 7.
0: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಶ್ರೀಮತಿ ಭಾರತಿ, ಶ್ರೀ ಕೊಳ್ಳೇಗಾಲ ಶರ್ಮಾ ಮತ್ತು ಕುಮಾರಿ ಸಿಂಧು. ಜಾಣಸುದ್ದಿ ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಗೂಗಲ್ ಪಾಡ್ಕಾಸ್ಟ್, ಅಮೆಜಾನ್ ಪ್ರೈಮ್ಗಳಲ್ಲಿ ಕೂಡ ಕೇಳಬಹುದು. ನಿಮ್ಮ ಮಿತ್ರರೊಂದಿಗೆ ಹಂಚಿಕೊಳ್ಳಬಹುದು. ನಿಮ್ಮ ಸಲಹೆ, ಸಂದೇಹ, ಪ್ರಶ್ನೆಗಳು ಇದ್ದಲ್ಲಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸ್ಆಪ್ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 412ನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೋ ಅವಲೆಂಚ್, ಹಿಮಪಾತ ಕನ್ನಡದಲ್ಲಿ, ಹಿಮ ಕರಗುವಿಕೆಯಿಂದ ಭೂಕುಸಿತ. ಇಲ್ಲಿ ಹಿಮ, ಮಂಜು ಮತ್ತು ಕಲ್ಲು ರಾಶಿಯು ರಭಸದಿಂದ ಪರ್ವತ ಪ್ರದೇಶಗಳ ಇಳಿಜಾರಿನಿಂದ ಉರುಳುತ್ತವೆ. ವಸಂತ ಋತುವಿನಲ್ಲಿ ಹಿಮವು ಕರಗಲು ಪ್ರಾರಂಭವಾದಾಗ ಅನೇಕ ಹಿಮಪಾತಗಳು ಉಂಟಾಗುತ್ತವೆ. ಇತ್ತೀಚೆಗೆ ಮಾನಾ ವಿಲೇಜ್ನಲ್ಲಿ ಹಿಮಪಾತವು ಉಂಟಾಗಿ 5 ಜನರು ಕಾಣೆಯಾಗಿದ್ದಾರೆ ಎಂದು ಪೇಪರ್ಗಳಲ್ಲಿ ಹೇಳುತ್ತಾರೆ. ಈ ಮಾನಾ ವಿಲೇಜ್ ಅಥವಾ ಹಳ್ಳಿಯು ಬದ್ರಿನಾಥ್ ಕ್ಷೇತ್ರದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ. ಇದಕ್ಕಿಂತ ಮುಂದೆ ಮಾನಾ ವಿಲೇಜ್ಗಿಂತ ಮಧ್ಯದಲ್ಲಿ ಸರಸ್ವತಿ ನದಿಯು ಹುಟ್ಟಿ ಕೇವಲ 20 ಮೀಟರ್ ದೂರಗಳಷ್ಟು ಹರಿದು ಮತ್ತೆ ಅದು ಅಂತರ್ಗತವಾಗಿ ಭೂಮಿಯ ಒಳಗಡೆ ಹೋಗುತ್ತದೆ. ಈ ಪ್ರದೇಶವನ್ನು 6 ತಿಂಗಳ ಕಾಲ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಮುಚ್ಚಿ ಇದನ್ನು ಪುನಃ ಮೇ ತಿಂಗಳಲ್ಲಿ ಓಪನ್ ಮಾಡುತ್ತಾರೆ. ಅಲ್ಲಿವರೆಗೂ ಅದು ಚಳಿಗಾಲದಲ್ಲಿ ಹಿಮಪಾತವಾಗುತ್ತಾ ಇರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಈ ಮಾನಾ ಹಳ್ಳಿಯಲ್ಲಿ ಹಿಮಪಾತವಾಗಿ 5 ಜನರ ಸಾವಿನ ಬಗ್ಗೆ ಪೇಪರ್ಗಳಲ್ಲಿ ಪ್ರಕಟವಾಗಿತ್ತು. ಹಿಮವು ಕರಗಲು ಪ್ರಾರಂಭವಾದಾಗ ಅನೇಕ ಹಿಮಪಾತಗಳು ಉಂಟಾಗುತ್ತವೆ. ಕೆಲವು ಹಿಮಪಾತಗಳು ಭೂಕಂಪನದಿಂದಲೂ ಉಂಟಾಗುತ್ತವೆ. ಹಿಮಾಲಯದಲ್ಲಿ ಆಗಾಗ ಭೂಕಂಪನವಾಗುತ್ತಾ ಇರುತ್ತದೆ. ಹಿಮಪಾತಗಳಿಂದ ಪರ್ವತದ ಇಳಿಜಾರಿನಲ್ಲಿ ಮಣ್ಣಿನ ರಾಶಿಯು ಕುಸಿಯಬಹುದು. ಹಿಮಪಾತಗಳ ಪ್ರಾಣಿ ಹಾನಿ ಆಸ್ತಿ ಹಾನಿಯನ್ನುಂಟು ಮಾಡುತ್ತವೆ. ಉತ್ತರ ಗೋಳಾರ್ಧದ

ಭಾಗದಲ್ಲಿ ವರ್ಷಕ್ಕೆ ಸುಮಾರು 150 ಜನ ಹಿಮಪಾತಕ್ಕೆ ಸಿಲುಕಿ ಸಾಯುತ್ತಾರೆ ಎಂದು ನಂಬಲಾಗಿದೆ. ಅಲ್ಲದೆ ಈ ಹಿಮಪಾತದ ಬೀಳುವ ಜಾಗದಲ್ಲಿ ಸ್ಕೇಟಿಂಗ್ಗಳನ್ನು ಸಹ ಮಾಡುತ್ತಾರೆ. ಕಾಶ್ಮೀರಗಳಲ್ಲಿ ಹಾಗೂ ಉತ್ತರ ಭಾರತದಲ್ಲಿ ಹಿಮ ಬೀಳುವ ಜಾಗಗಳಲ್ಲಿ ಸ್ಕೇಟಿಂಗ್ಗಳನ್ನು ಮಾಡುತ್ತಾರೆ. ಅಂಥ ಸಂದರ್ಭಗಳಲ್ಲಿಯೂ ಸಹ ಹಿಮವು ಜರುಗುವ ಅಥವಾ ಹಿಮಪಾತವಾಗುವ ಸಾಧ್ಯತೆ ಇರುತ್ತದೆ. ಇತ್ತೀಚೆಗೆ ಹಿಮಪಾತಗಳು ಮುನ್ಸೂಚನೆಯ ಮಾಹಿತಿಯನ್ನು ಸಂಗ್ರಹಿಸಿ ಜನರನ್ನು ಈ ಅಪಾಯದಿಂದ ಪಾರು ಮಾಡಲಾಗುತ್ತಿದೆ. ಸೋಪ್ ಅಂದರೆ ಕನ್ನಡದಲ್ಲಿಯೂ ಸೋಪು ಅಥವಾ ಸಾಬೂನು, ಮೇದಾಮ್ಲಗಳ ಲೋಹ ಸೋಡಿಯಂ ಪೊಟಾಷಿಯಂ ಇತ್ಯಾದಿಗಳು, ಲವಣವೇ ಸಾಬೂನು. ಸೋಡಿಯಂ ಮತ್ತು ಪೊಟಾಷಿಯಂ ಸಾಬೂನುಗಳಲ್ಲಿ ನೀರಿನಲ್ಲಿ ಕರಗುತ್ತವೆ. ಕ್ಯಾಲ್ಸಿಯಂ, ಅಲ್ಯೂಮಿನಿಯಂ, ಮ್ಯಾಂಗನೀಸ್, ಸತು ಮತ್ತು ಸೀಸಗಳು ಸಾಬೂನುಗಳು ನೀರಿನಲ್ಲಿ ಕರಗುವುದಿಲ್ಲ. ಗೃಹ ಕಾರ್ಯಗಳಲ್ಲಿ ಸೋಡಿಯಂ ಪೊಟಾಷಿಯಂ ಸಾಬೂನುಗಳು ಬಳಕೆಯಾಗುತ್ತವೆ. ಇತರ ಸಾಬೂನುಗಳು ಕೈಗಾರಿಕೆಗಳಲ್ಲಿ ಉಪಯೋಗಿಸಲ್ಪಡುತ್ತವೆ. ಸಾಬೂನುಗಳ ತ್ಯಾಜ್ಯದಲ್ಲಿ ಬಟ್ಟೆಗಿರಣೆಯ ತ್ಯಾಜ್ಯದಲ್ಲಿ, ಉಂಡೆಗಳಲ್ಲಿ, ಉಣ್ಣೆ ಸಂಸ್ಕರಣೆಯಿಂದ ಹೊರಬರುವ ತ್ಯಾಜ್ಯದಲ್ಲಿ, ತೈಲದ ಕೊಬ್ಬು ಇತ್ಯಾದಿಗಳ ಸಂಸ್ಕರಣದಿಂದ ಬರುವ ತ್ಯಾಜ್ಯಗಳಲ್ಲಿ ಹಾಗೂ ಅವುಗಳು ಸಾಬೂನುಗಳನ್ನು ತಯಾರಿಕೆಯಿಂದಲೇ ಉಂಟಾಗುವ ತ್ಯಾಜ್ಯಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ. ಇತ್ತೀಚಿನ ಅಂದರೆ 2 ದಿನಗಳ ಮುಂಚೆ ಈಗಾಗಲೇ ಗೌರ್ಮೆಂಟ್ ಆಫ್ ಕರ್ನಾಟಕ ಅಥವಾ ಸರ್ಕಾರ, ನಮ್ಮ ಸರ್ಕಾರವು ಇತ್ತೀಚೆಗೆ ತೀರ್ಥಯಾತ್ರಾ ಸ್ಥಳಗಳಲ್ಲಿ ಯಾವುದೇ ಶಾಂಪು ಹಾಗೂ ಸೋಪುಗಳಿಂದ ಸ್ನಾನ ಮಾಡಬಾರದೆಂದು ನೋಟಿಫಿಕೇಷನ್ ಹೊರಡಿಸಿದೆ. ಇದರಿಂದಾಗಿ ತೀರ್ಥ ಸ್ಥಳಗಳು ಇನ್ನು ಮುಂದೆ ಅತ್ಯಂತ ಹೆಚ್ಚು ಶುಭ್ರವಾಗಿರುತ್ತವೆ. ಏಕೆಂದರೆ ಸೋಪ್ಗಳ ಕವರ್ಗಳನ್ನು ಹಾಗೂ ಶಾಂಪುಗಳ ಕವರ್ಗಳನ್ನು ನೀರಿಗೆ ಎಸೆಯಲಾಗುತ್ತದೆ. ಹೀಗಾಗಿ ಈ ಪ್ಲಾಸ್ಟಿಕ್ಗಳು ನೀರಿನಲ್ಲೇ ಇದ್ದು ನಿಧಾನವಾಗಿ ಅದರಿಂದ ಪ್ಲಾಸ್ಟಿಕ್ ಕಣಗಳು, ಮೈಕ್ರೋ ಪ್ಲಾಸ್ಟಿಕ್ಗಳು ಉಂಟಾಗುತ್ತವೆ. ಈ ಮೈಕ್ರೋ ಪ್ಲಾಸ್ಟಿಕ್ಗಳಿಂದಾಗಿ ನೀರು ಕಲುಷಿತವಾಗುತ್ತದೆ. ಅಲ್ಲದೆ ಈ ಮೈಕ್ರೋ ಪ್ಲಾಸ್ಟಿಕ್ಗಳು ಮೀನುಗಳ ದೇಹವನ್ನು ಪ್ರವೇಶಿಸುತ್ತವೆ. ನಂತರ ಮೀನುಗಳನ್ನು ತಿಂದಾಗ ಅವು ಮನುಷ್ಯನ ದೇಹವನ್ನು ಪ್ರವೇಶಿಸುತ್ತವೆ. ಹಾಗಾಗಿ ಸರ್ಕಾರವು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಶಿಫಾರಸಿನಂತೆ ಎಲ್ಲ ತೀರ್ಥ ಕ್ಷೇತ್ರಗಳಲ್ಲಿಯೂ ಶಾಂಪೂ ಅಥವಾ ಸಾಬೂನಿನಿಂದ ಸ್ನಾನ ಮಾಡುವುದನ್ನು ನಿಷೇಧಿಸಿದೆ. ಅದೇ ರೀತಿ ಬಟ್ಟೆ ಒಗೆಯುವುದನ್ನು ಸಹ ನಿಷೇಧಿಸಿದರೆ ಒಳ್ಳೆಯದಾಗುತ್ತದೆ. ಏಕೆಂದರೆ ಬಟ್ಟೆಗೂ ಸಹ ಸಾಬೂನುಗಳನ್ನು ಹಚ್ಚಿ ಅದನ್ನು ಅದೇ ನೀರಿನಲ್ಲಿ ತೊಳೆದು ಸಾಬೂನನ್ನು ನದಿಗೆ ಬಿಡಲಾಗುತ್ತದೆ. ಸೊಸೈಟಿ, ಕನ್ನಡದಲ್ಲಿ ಸಮಾಜ. ಸಮಾಜ ಜೀವಶಾಸ್ತ್ರದಲ್ಲಿ ಜೀವಿಗಳ ಸಮುದಾಯ, ಪ್ರಾಣಿ ಸಮಾಜದಲ್ಲಿ ಅಲ್ಲಿನ ಸದಸ್ಯ ಜೀವಿಗಳು ಒಂದೇ ಜಾತಿಗೆ ಸೇರಿರುತ್ತವೆ ಹಾಗೂ ಸೌಹಾರ್ದದಿಂದ ಬದುಕುತ್ತವೆ. ಕೆಲವು ಕೀಟ ಸಮಾಜಗಳಲ್ಲಿ ಸದಸ್ಯ ಕೀಟಗಳು ವಿವಿಧವಾದ ಹಾಗೂ ವಿಶಿಷ್ಟವಾದ ಕಾರ್ಯಗಳನ್ನು ಮಾಡುತ್ತವೆ. ಸಸ್ಯ ಸಮಾಜದಲ್ಲಿ ಅನೇಕ ಜಾತಿಯ ಸಸ್ಯಗಳು ಒಟ್ಟಿಗೆ ಕಂಡುಬರುತ್ತವೆ. ಸೋಷಿಯೋ ಬಯಾಲಜಿ, ಸಮಾಜ ಜೀವಶಾಸ್ತ್ರ. ಜೀವಿಗಳ ಸಾಮಾಜಿಕ ನಡವಳಿಕೆಗಳ ಮೇಲೆ ನೈಸರ್ಗಿಕ ಆಯ್ಕೆಯು ಬೀರುವ ಪರಿಣಾಮಗಳ ಅಧ್ಯಯನ. ಸಾಮಾಜಿಕ ಚಟುವಟಿಕೆಗಳು ಪ್ರಾಣಿಯ ಉಳಿಯುವಿಕೆಗೆ ಸಹಾಯ ಮಾಡುತ್ತವೆ ಎಂಬುದಕ್ಕೆ ಸೂಕ್ತ ಪುರಾವೆಗಳನ್ನು ಈ ಅಧ್ಯಯನ ಹುಡುಕುತ್ತದೆ. ಸಂಬಂಧಗಳು, ಆಯ್ಕೆ ಮತ್ತು ಪರಸ್ಪರ ಪರಾರ್ಥತೆ ಪರಿಕಲ್ಪನೆಗಳಿಗೆ ಸಮಾಜ ಜೀವಶಾಸ್ತ್ರಕ್ಕೆ ಅಡಿಪಾಯ. ಸಮಾಜ ವಿಜ್ಞಾನಿಗಳ ಪರಿಕಲ್ಪನೆಗಳಿಗೆ ಈ ಅಧ್ಯಯನವು ಮೂಲಾಧಾರವನ್ನು ಒದಗಿಸುತ್ತದೆ. ಈ ಅಧ್ಯಯನವು ಪಾರಿಸರಿಕ ಹೊಂದಾಣಿಕೆಯ ಚೌಕಟ್ಟಿನಲ್ಲಿ ಸಾಮಾಜಿಕ ವ್ಯವಸ್ಥಿತಗಳಿಗೆ ವಿಶಿಷ್ಟ ಒತ್ತು ಕೊಡುತ್ತದೆ. ಜೊತೆಗೆ ಆಧುನಿಕ ಜೀವಶಾಸ್ತ್ರ, ವಿಶೇಷವಾಗಿ ಜೀವ ವಿಕಾಸ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಸಾಮಾಜಿಕ ನಡವಳಿಕೆ ವಿವರಣೆಯನ್ನು ನೀಡಲು ಪ್ರಯತ್ನಿಸುತ್ತದೆ. ಸಮಾಜ ಜೀವಶಾಸ್ತ್ರದ ಪರಿಕಲ್ಪನೆ ಹೊಸದೇನಲ್ಲ, ಆದರೂ ಇದನ್ನು ಸ್ವೀಕರಿಸುವವರು ಹಾಗೂ ತಿರಸ್ಕರಿಸುವವರು ಗುಂಪುಗಳಿವೆ. ಮಾನವರ ನಡವಳಿಕೆಗಳಿಗೆ ಸಾಮಾಜಿಕ ಜೀವಶಾಸ್ತ್ರವು ನೀಡುವ ವಿವರಗಳು ಜೈವಿಕ ನಿರ್ಣಯ, ಬಯಲಾಜಿಕಲ್ ಡಿಟರ್ಮಿನೇಷನ್ ಎಂಬ ಹಳೆಯ ಪರಿಕಲ್ಪನೆಯನ್ನು ಮತ್ತೆ ಬೆಳಕಿಗೆ ತರುತ್ತದೆ ಎಂಬುದು ಸಾಮಾಜಿಕ ಜೀವಶಾಸ್ತ್ರದ ಪರಿಕಲ್ಪನೆಯನ್ನು ಪುರಸ್ಕರಿಸುವ ಗುಂಪಿನ ಅಭಿಪ್ರಾಯ. ಈ ಗುಂಪಿನ ಸದಸ್ಯರು ಜೈವಿಕ ನಿರ್ಣಯವನ್ನು ಒಪ್ಪುವುದಿಲ್ಲ. ಜೈವಿಕ ನಿರ್ಣಯದ ಪ್ರಕಾರ ಮಾನವರು ಜೀವ ವಿಕಾಸದ

0: ಉತ್ಪನ್ನ. ಹೀಗಾಗಿ ಮಾನವರು ಸಾಮಾಜಿಕ ನಡವಳಿಕೆಗಳನ್ನು ಬದಲಾಯಿಸುವುದು ಸಾಧ್ಯವಿಲ್ಲ. ಈ ಗುಂಪಿನವರು ಸಾಮಾಜಿಕ ನಡವಳಿಕೆಗಳನ್ನು ಅಥವಾ ಅನಪೇಕ್ಷಿತ ಗುಣಗಳನ್ನು ಶಿಕ್ಷಣ, ಸಂಸ್ಕೃತಿ ಹಾಗೂ ಹಲವು ಕಾರ್ಯಕ್ರಮಗಳ ಮೂಲಕ ತಿದ್ದಬಹುದು ಎಂದು ಅಭಿಪ್ರಾಯಪಡುತ್ತಾರೆ. ಆದರೆ ಸಾಮಾಜಿಕ ಜೀವಶಾಸ್ತ್ರವನ್ನು ಸ್ವೀಕರಿಸುವವರ ಗುಂಪು ಜೈವಿಕ ನಿರ್ಣಯವನ್ನು ಸಮಾಜ ಜೀವಶಾಸ್ತ್ರ ಅಧ್ಯಯನವು ಉತ್ತೇಜಿಸುವುದಿಲ್ಲ ಎನ್ನುತ್ತಾರೆ. ಇವರ ಪ್ರಕಾರ ನಮ್ಮ ಸಾಮಾಜಿಕ ಸಮಸ್ಯೆಗಳನ್ನು ನಾವು ಪ್ರತಿಯೊಂದು ಹಂತದಲ್ಲಿಯೂ ತಿಳಿದಿರಬೇಕು. ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಅಗತ್ಯವಾದ ಪ್ರತಿಯೊಂದು ವಿಧಾನಗಳನ್ನು ಬಳಸಿಕೊಳ್ಳುತ್ತಲೇ ಇರಬೇಕು. ಇದರೊಂದಿಗೆ ನಮ್ಮ ನಡವಳಿಕೆಯಲ್ಲಿ ಜೈವಿಕ ಆಸ್ತಿಯ ಜೀನ್ಗಳು ಪಾತ್ರಗಳನ್ನು ಮರೆಯಬಾರದು. ಇವರು ಸಮಾಜ ಜೀವಶಾಸ್ತ್ರವು ಉತ್ತಮ ಸಮಾಜವನ್ನು ನಿರ್ಮಿಸಲು ಸಹಾಯ ಮಾಡುತ್ತವೆ ಎನ್ನುತ್ತಾರೆ. ಇಂದು ಸಮಾಜ ಜೀವಶಾಸ್ತ್ರ ಬೆಳೆಯುತ್ತಿದೆ. ವಿಜ್ಞಾನಿಗಳು ಹಲವು ದೀರ್ಘಾವಧಿ ಅಧ್ಯಯನಗಳಿಂದ ಈ ದಿಶೆಯಲ್ಲಿ ಸೂಕ್ತ ಮಾಹಿತಿಯನ್ನು ಒದಗಿಸಲು ಪ್ರಯತ್ನಿಸುತ್ತಿದ್ದಾರೆ. ಸೋಡಾ ಲೇಕ್, ಕನ್ನಡದಲ್ಲಿ ಕ್ಷಾರ ಸರೋವರ. ಲವಣದ ಅಂಶ ಹೆಚ್ಚಾಗಿರುವ ಕ್ಷಾರಮಯ ಸರೋವರ. ಇಂಥ ಸರೋವರದ ನೀರಿನಲ್ಲಿ ಅಧಿಕ ಪ್ರಮಾಣದ ಸೋಡಿಯಂ ಲವಣಗಳು ಇರುತ್ತವೆ. ಸೋಡಿಕ್ ಸಾಯಿಲ್, ಕ್ಷಾರ ಮಣ್ಣು. ಸೋಡಿಯಂ ಧಾತುವಿನ ಲವಣಗಳು ಹೆಚ್ಚಾಗಿರುವ ಮಣ್ಣು. ಸೋಡಿಯಂ ಮತ್ತು ಹೈಡ್ರಾಕ್ಸಿಲ್ ಅಯಾನ್ಗಳ ವಿಷಕರತೆಯಿಂದ ಸಸ್ಯಗಳು ಚೆನ್ನಾಗಿ ಬೆಳೆಯಲಾರವು. ಸೋಡಿಯಂ ಕಾರ್ಬನೇಟ್ ಲವಣದ ಜಲವಿಸರ್ಜನೆಯಿಂದ ಈ ಮಣ್ಣಿನ ಪಿ ಎಚ್ ಅಧಿಕವಾಗಿರುತ್ತದೆ. ಸಾಮಾನ್ಯವಾಗಿ ಇದರ ಪಿ ಎಚ್ 8.5 ಹೆಚ್ಚಾಗಿರುತ್ತದೆ. ಕೆಲವೊಮ್ಮೆ ಪಿ ಎಚ್ 10 ಅಥವಾ ಅದಕ್ಕಿಂತನೂ ಹೆಚ್ಚಾಗಬಹುದು. ಸೋಡಿಯಂ ಕಾರ್ಬನೇಟ್ Na2CO3 ಪ್ಲಸ್ ನೀರು ಸೇರಿದಾಗ Na ಸೋಡಿಯಂ ಪ್ಲಸ್ 2OH ಪ್ಲಸ್ H2CO3 ಹಾಗೂ 2Na ಪ್ಲಸ್ CO3 ಉಂಟಾಗುತ್ತದೆ. ಅಂದರೆ ಸೋಡಿಯಂ ಪ್ಲಸ್ ಕಾರ್ಬನೇಟ್ ಪ್ಲಸ್ ನೀರು ಈಕ್ವಲ್ಸ್ ಸೋಡಿಯಂ ಪ್ಲಸ್ ಹೈಡ್ರಾಕ್ಸಿಲ್ ಅಯಾನ್ ಪ್ಲಸ್ ಕಾರ್ಬೋನಿಕ್ ಆಮ್ಲ. ಈ ಮಣ್ಣಿನಲ್ಲಿ ಕರಗುವ ತಟಸ್ಥ ಲವಣಗಳು ಬಹಳ ಕಡಿಮೆ ಇರುವುದರಿಂದ ವಿನಿಮಯ ಸಾಧ್ಯ. ಸೋಡಿಯಂ ಜಲ ವಿಭಜನೆಗೊಳ್ಳುತ್ತದೆ. ಸೋಡಿಯಂ ಮಣ್ಣಿನ ತುಪ್ಪೀಕರಣ ಫ್ಲಕ್ಯುಲೇಷನ್ಗೆ ಸಹಾಯ ಮಾಡುವುದಿಲ್ಲ. ಹೀಗಾಗಿ ಈ ಮಣ್ಣಿನ ಭೌತಿಕ ಲಕ್ಷಣಗಳು ಉತ್ತಮವಾಗಿರುವುದಿಲ್ಲ. ಈ ಮಣ್ಣಿನಲ್ಲಿರುವ ಸೋಡಿಯಂ ಕಾರ್ಬನೇಟ್ ಲವಣದಿಂದ ಕ್ಷಾರತೆ ಅಧಿಕವಾಗಿರುತ್ತದೆ. ಇದರಿಂದಾಗಿ ಈ ಮಣ್ಣಿನಲ್ಲಿರುವ ಹ್ಯೂಮಸ್ ಚದುರಿ ಮಣ್ಣಿನ ಮೇಲ್ಮೈ ವಿವರಣವಾಗುತ್ತದೆ. ಹೀಗಾಗಿ ಈ ಮಣ್ಣನ್ನು ಕೆಲವೊಮ್ಮೆ ಕಪ್ಪು ಕ್ಷಾರೀಯ ಮಣ್ಣು ಎನ್ನುವುದು ಉಂಟು. ಈ ಮಣ್ಣು ಸಣ್ಣ ಜಾಗಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಈ ಜಾಗಗಳ ಸುತ್ತಲೂ ಉತ್ಪಾದನಾ ಸಾಮರ್ಥ್ಯ ಸ್ವಲ್ಪ ಹೆಚ್ಚಾಗಿರುವ ಮಣ್ಣು ಕಂಡುಬರುತ್ತದೆ. ಸಾಯಿಲ್, ಕನ್ನಡದಲ್ಲಿ ಮಣ್ಣು. ಭೂಚಿಪ್ಪಿನ ಮೇಲಿರುವ ನೈಸರ್ಗಿಕ ಪದಾರ್ಥಗಳಿಂದ ಕೂಡಿದ ತೆಳುವಾದ ಪದರು. 1 ಮಣ್ಣಾಗಲು ನಿಸರ್ಗಕ್ಕೆ ಸುಮಾರು 10 ವರ್ಷಗಳು ಬೇಕಾಗುತ್ತದೆ. ಹಾಗಾಗಿ ನಾವು ಮಣ್ಣಿನ ಸಂರಕ್ಷಣೆಯನ್ನು ಮಾಡಬೇಕಾಗುತ್ತದೆ. ಮಣ್ಣಿನ ಸಂರಕ್ಷಣೆ ಮಾಡಲು ನಾವು ಹೆಚ್ಚು ಹೆಚ್ಚು ಮರಗಿಡಗಳನ್ನು ಬೆಳೆಸಬೇಕಾಗುತ್ತದೆ. ಹಾಗೂ ಬಂಜರ ಭೂಮಿಯಲ್ಲಿ ಏನಾದರೂ ಬೆಳೆದು ನಾವು ಮಣ್ಣಿನ ಸವಕಳಿಯನ್ನು ತಡೆಹಿಡಿಯಬೇಕಾಗುತ್ತದೆ. ಮಣ್ಣಿನಿಂದಲೇ ನಾವು ಎಲ್ಲ ಥರದ ಆಹಾರ ಬೆಳೆಗಳನ್ನು ಬೆಳೆಯುತ್ತೇವೆ. ಇದು ಶಿಲಾಗೋಳದ ಮೇಲ್ಪದರು. ಇದು ಸಸ್ಯ ಬೆಳವಣಿಗೆಯ ನೈಸರ್ಗಿಕ ಮಾಧ್ಯಮ. ಮಣ್ಣು ವಿಘಟಿಸಲ್ಪಟ್ಟ ಶಿಲೆಗಳ ಕಣಗಳಿಂದ ಅಥವಾ ಖನಿಜಗಳಿಂದ ಜೈವಿಕ ಪದಾರ್ಥಗಳಿಂದ ನೀರು ಮತ್ತು ಗಾಳಿಯಿಂದ ಕೂಡಿ ಇಡೀ ಭೂಮಿಯನ್ನು ಆವರಿಸಿದೆ. ಇದರ ಸರಾಸರಿ ಆಳ 20 ಮಾತ್ರ. ಮಣ್ಣು ಭೂಮಿಯ ಉಪಯುಕ್ತ ಸಂಪನ್ಮೂಲಗಳಲ್ಲಿ ಒಂದು. ಜೀವಿಗಳ ಉಳಿವಿಕೆಗೆ ಅಗತ್ಯವಾದ ಮುಖ್ಯ ಪರಿಸರಕ ಘಟಕವಿದು. ಪರಿಸರ ವ್ಯವಸ್ಥೆಗಳ ಉತ್ಪಾದನಾ ಕೇಂದ್ರವೇ ಮಣ್ಣು. ಮಣ್ಣು ಒಂದು ಮುಕ್ತ ವ್ಯವಸ್ಥೆ. ಇದು ಶಿಲೆಗಳ ವಾಯು ಗುಣ ಮತ್ತು ಜೀವಿಗಳ ನಡುವಣೆ ಉಂಟಾಗುವ ಕ್ರಿಯೆಗಳ ಫಲ. ಮಣ್ಣು ಜೀವಿಗಳಿಗೆ ಬೇಕು. ಅಂತೆಯೇ ಮಣ್ಣು ರೂಪುಗೊಳ್ಳಲು ಜೀವಿಗಳ ಅಗತ್ಯವಿದೆ. ದೀರ್ಘಕಾಲದ ನೈಸರ್ಗಿಕ ಕ್ರಿಯೆಗಳಿಂದ ಮಣ್ಣು ಉಂಟಾಗುತ್ತದೆ. ಸೊ ಪ್ರಪಂಚದಲ್ಲಿ ಮಣ್ಣಿನ ರೂಪಣ ಮತ್ತು ಜೀವಗೋಳದ ನಿರ್ಮಾಣ ಇವೆರಡಕ್ಕೂ ಅತ್ಯಂತ ಸಮೀಪದ ಸಂಬಂಧವಿದೆ. ಮಣ್ಣು ಜೀವ ಭೂರಾಸಾಯನಿಕ ಚಕ್ರಗಳ ಕೇಂದ್ರ. ಇದು ಅನೇಕ ರಾಸಾಯನಿಕ ಧಾತುಗಳ ಶೇಖರಣಾ ಸ್ಥಳ. ಅಜೈವಿಕ ಕ್ರಿಯೆಗಳು ಮತ್ತು ಜೈವಿಕ ಕ್ರಿಯೆಗಳ ನಡುವಣ ಅತಿ ಮುಖ್ಯ ಅಂತರ್ಮುಖ ಇಂಟರ್ಫೇಸ್ ವ್ಯವಸ್ಥೆಯೇ ಮಣ್ಣು. ಶಿಲೆಗಳಿಗೆ ಹೊದಿಕೆಯಾಗಿ ನೀರಿನ ಹಂಚಿಕೆ ಮತ್ತು ಸಾಗಾಣಿಕೆ ಮಾಧ್ಯಮವಾಗಿ, ಸಸ್ಯ ಬೆಳವಣಿಗೆಗೆ ಮಾಧ್ಯಮವಾಗಿ ಮಣ್ಣು ಜೀವಗೋಳದಲ್ಲಿ ಹಲವು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ. ಇಲ್ಲಿಗೆ 412ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು ಪ್ರಥಮ ಆಶ್ವಾಸದ 141ನೆಯ ಪದ್ಯ. ಆ ಪದ್ಯ ಹೀಗಿದೆ: ಕುಡಿಯುವುದರಿಂದ ಮಬ್ಧಿಗಳಂ ಅಬ್ಧಿಪರೀತ ಮಹೀಷನಂ ತಗುಳುದಡರುದರಿಂ ಕುಲಾದ್ರಿ ಪರಿವೇಷ್ಟಿತನಂ ತರುಣಾರ್ಕನಕರಿಂ ಪಡರುವುದರಿಂದ ಎಂದುಂ ಉದಿತೋದಿತನಂ ದಿಗಿಬೆಗಳೆಂಟು ಒಳಪಡರಸಿ ಮಜ್ಜನ ಮುಗಿಸೆ ಕಂಡುದರಿಂ ಕಮಲಾಭಿರಾಮನಂ. ಈ ಪದ್ಯವನ್ನು ಬಿಡಿಸಿ ಹೀಗೆ ಓದಬಹುದು: ಕುಡಿಯುವುದರಿಂದ ಅಬ್ಧಿಗಳಂ ಅಬ್ಧಿಪರೀತ ಮಹೇಶನಂ ತಗುಳುದು ಅಡರುವುದರಿಂದ ಕುಲಾದ್ರಿ ಪರಿವೇಷ್ಟಿತನಂ ತರುಣ ಅರ್ಕ ಅಳ್ಕರಿಂ ಪಡರುವುದರಿಂದ ಎಂದು ಉದಿತೋದಿತನಂ ದಿಗಿಬೆಗಳ್ ಎಂಟು ಒಳಪು ಅಡರಿಸಿ ಮಜ್ಜನ ಮುಗಿಸೆ ಕಂಡುದರಿಂ ಕಮಲಾಭಿರಾಮನಂ ಪಡೆವೆ ಎನ್ನುವುದು ಅದಕ್ಕೆ ಅನ್ವಯ. ಅಂದರೆ ಕನಸಿನಲ್ಲಿ ಏಳು ಸಮುದ್ರಗಳನ್ನು ಕುಡಿಯುವುದನ್ನು ಕಂಡುದರಿಂದ, ಕುಡಿಯುವುದರಿಂದ ಅಬ್ಧಿಗಳಂ, ಏನಾಗ್ತದೆ, ಹುಟ್ಟುವ ಮಗ ಅಬ್ಧಿಪರೀತ ಮಹೀಶನಂ, ಸಮುದ್ರದಿಂದ ಸಪ್ತ ಸಮುದ್ರಗಳಿಂದ ಪರಿವೇಷ್ಟಿತವಾದಂಥ ಅಥವಾ ಸುತ್ತುವರಿಯಲ್ಪಟ್ಟಿರುವಂಥ ಭೂಮಂಡಲಕ್ಕೆ ಚಕ್ರವರ್ತಿಯಾಗುವನು. ತಗಳದು ಅಡರುವುದರಿಂದ ಕುಲಾದ್ರಿ ಪರಿವೇಷ್ಟಿತನಂ, ಇನ್ನು ಕುಲಪರ್ವತಗಳನ್ನು ಹತ್ತುವುದರಿಂದ, ಸಪ್ತಕುಲಗಳಿಂದ ಪರಿವೃತ್ತವಾದಂತಹ ಭೂಮಿಯನ್ನು ಆಳುವವನು, ತಗುಳುದು ಅಡುವುದರಿಂದ ಕುಲಾದ್ರಿ ಪರಿವೇಷ್ಟಿತನಂ ಆಳುವವನು, ತರುಣಾರ್ಕಂ ಅಳ್ಕರಿಂ ಪಡುವುದರಿಂದ ಎಳೆಯ ಸೂರ್ಯನು ಮಡಿಲಲ್ಲಿ ಹೊರಳಾಡುವುದರಿಂದ ಎಂದೂ ಉದಿತೋದಿತನು, ಯಾವಾಗಲೂ ಉಚ್ಛ್ರಾಯ ಸ್ಥಿತಿಯಲ್ಲಿ ಇರುವವನು, ಮತ್ತು ದಿಗಿಬಿಗಳೆಂಟು ಒಳಪಡಿಸಿ ಮಜ್ಜನಂ ಮುಗಿಸೆ ಕಂಡುದರಿಂ. ಅಷ್ಟ ಧಿಕ್ಕರಿಗಳು ಒಟ್ಟಾಗಿ ಸ್ನಾನವನ್ನು ಮಾಡುವುದರಿಂದ, ಆ ಕನಸನ್ನು ಕಂಡುದರಿಂದ ಕಮಲಾಭಿರಾಮನಂ ಅಂದರೆ ಕಮಲದಂತೆ ಸುಂದರನಾಗಿರುವವನನ್ನು ನೀನು ಪಡೆಯುವೆ ಎನ್ನುವುದಾಗಿ ಆ ಕನಸಿನ ಫಲಗಳನ್ನು ಋಷಿಗಳು ಹೇಳ್ತಾರೆ. ನಮಸ್ಕಾರ. ಇದು ಪ್ರಥಮಾಶ್ವಾಸದ 141ನೆಯ ಪದ್ಯ. ಆ ಪದ್ಯ ಹೀಗಿದೆ: ಕುಡಿಯುವುದರಿಂದ ಮಬ್ಧಿಗಳಂ ಅಬ್ಧಿಪರೀತ ಮಹೀಶನಂ ತಗುಳುದಡರುವುದರಿಂ ಕುಲಾದ್ರಿ ಪರಿವೇಷ್ಟಿತನಂ ತರುಣಾರ್ಕನಕರಿಂ ಪಡರುವುದರಿಂದ ಎಂದುಂ ಉದಿತೋದಿತನಂ ದಿಗಿಬೆಗಳೆಂಟು ಒಳಪಡರಸಿ ಮಜ್ಜನಂ ಮುಗಿಸೆ ಕಂಡುದರಿಂ ಕಮಲಾಭಿರಾಮನಂ. ಈ ಪದ್ಯವನ್ನು ಬಿಡಿಸಿ ಹೀಗೆ ಓದಬಹುದು: ಕುಡಿಯುವುದರಿಂದ ಅಬ್ಧಿಗಳಂ ಅಬ್ಧಿಪರೀತ ಮಹೇಶನಂ ತಗುಳುದು ಅಡರುವುದರಿಂದ ಕುಲಾದ್ರಿ ಪರಿವೇಷ್ಟಿತನಂ ತರುಣ ಅರ್ಕ ಅಳ್ಕರಿಂ ಪಡರುವುದರಿಂದ ಎಂದೂ ಉದಿತೋದಿತನಂ ದಿಗಿಬೆಗಳ್ ಎಂಟು ಒಳಪು ಅಡರಿಸಿ ಮಜ್ಜನ ಮುಗಿಸೆ ಕಂಡುದರಿಂ ಕಮಲಾಭಿರಾಮನಂ ಪಡೆವೆ ಎನ್ನುವುದು ಅದಕ್ಕೆ ಅನ್ವಯ. ಅಂದರೆ ಕನಸಿನಲ್ಲಿ ಏಳು ಸಮುದ್ರಗಳನ್ನು ಕುಡಿಯುವುದನ್ನು ಕಂಡುದರಿಂದ, ಕುಡಿಯುವುದರಿಂದ ಅಬ್ಧಿಗಳಂ, ಏನಾಗ್ತದೆ, ಹುಟ್ಟುವ ಮಗ ಅಬ್ಧಿಪರೀತ ಮಹೀಶನಂ, ಸಮುದ್ರದಿಂದ ಸಪ್ತ ಸಮುದ್ರಗಳಿಂದ ಪರಿವೇಷ್ಟಿತವಾದಂಥ ಅಥವಾ ಸುತ್ತುವರಿಯಲ್ಪಟ್ಟಿರುವಂಥ ಭೂಮಂಡಲಕ್ಕೆ ಚಕ್ರವರ್ತಿಯಾಗುವನು. ತಗಳದು ಅಡರುವುದರಿಂದ ಕುಲಾದ್ರಿ ಪರಿವೇಷ್ಟಿತನಂ, ಇನ್ನು ಕುಲಪರ್ವತಗಳನ್ನು ಹತ್ತುವುದರಿಂದ ಸಪ್ತಕುಲಗಳಿಂದ ಪರಿವೃತ್ತವಾದಂತಹ ಭೂಮಿಯನ್ನು ಆಳುವವನು ತಗೊಳ್ಳುದು ಅಡವರಿಂದ ಕುಲಾದ್ರಿ ಪರಿವೇಷ್ಟಿತ ನಮ್ಮ ಆಳುವವನು ತರುಣಾರ್ಕಂ ಅಳ್ಕರಿಂ ಪಡುವುದರಿಂದ ಎಳೆಯ ಸೂರ್ಯನು ಮಡಿಲಲ್ಲಿ ಹೊರಳಾಡುವುದರಿಂದ ಎಂದೂ ಉದಿತೋದಿತನು ಯಾವಾಗಲೂ ಉಚ್ಛ್ರಾಯ ಸ್ಥಿತಿಯಲ್ಲಿ ಇರುವವನು ಮತ್ತು ದಿಗಿಬಿಗಳೆಂಟು ಒಳಪಡಿಸಿ ಮಜ್ಜನಂ ಮುಗಿಸಿ ಕಂಡುದರಿ ಅಷ್ಟ ದಿಕ್ಕರಿಗಳು ಒಟ್ಟಾಗಿ ಸ್ನಾನವನ್ನು ಮಾಡುವುದರಿಂದ ಆ ಕನಸನ್ನು ಕಂಡುದರಿಂದ ಕಮಲಾಭಿರಾಮನಂ ಅಂದರೆ ಕಮಲದಂತೆ ಸುಂದರನಾಗಿರುವವನನ್ನು ನೀನು ಪಡೆಯುವೆ ಎನ್ನುವುದಾಗಿ ಆ ಕನಸಿನ ಫಲಗಳನ್ನು ಋಷಿಗಳು ಹೇಳ್ತಾರೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು. ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
6: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
5: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
6: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
5: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
6: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
5: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
6: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
5: ಹಂಗ ಅದ್ಯಾಕಂತೆ? ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇ ನಿಂಗೆ?
6: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
5: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿ ಯು ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸ್ಕೊಳ್ಳೋಕೆ ಸಾಧ್ಯವಾಯಿತು.
1: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
2: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET-ಗೆ ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
3: Hi, I'm a doctor. I have seen many colleges, but for the holistic development of your children, there is no better college like Sri Adichunchangiri PU College, Shivamogga.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
2: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ ಮೂರ್ತಿ ಸೈಕಲ್

ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3583. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೇಳ್ತಾವ್ ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂವು ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ,
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂವು ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ, ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕ್ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
11: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
10: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
11: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
10: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
11: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
10: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
11: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
10: ಹಂಗ ಅದ್ಯಾಕಂತೆ?
11: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
10: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
11: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
12: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತ

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
5: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
6: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು May 28. ಇವತ್ತು ಒಂದು ಸ್ಪೆಷಲ್ ಡೇ ಇದೆ, ಅಂದರೆ ವಿಶ್ವ ಹಸಿವು ದಿನ ಇವತ್ತಿರೋದ್ರಿಂದ ಹಸಿವು ಅನ್ನೋದು ಒಂದು ಸಾವಿಗಿಂತ ಕ್ರೂರವಾದುದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದ್ದರಿಂದ ಹಸಿದವರಿಗೆ ಒಂದು ತುತ್ತು ಅನ್ನವನ್ನು ನೀಡೋದ್ರಿಂದ ಎಲ್ಲ ದಾನಗಳಿಗಿಂತ ಈ ಅನ್ನದಾನನೇ ಶ್ರೇಷ್ಠ ಅಂತ ಹೇಳ್ಬೋದು. ಯಾಕೆಂದರೆ ತುಂಬ ಹಸಿವಿದೆ ಅಂತ ಹೇಳಿದಾಗ ಅವರಿಗೊಂದು ಮುಷ್ಟಿ ಅನ್ನವನ್ನು ಹಾಕೋದ್ರಿಂದ ಅವರು ಜೀವನ ಪೂರ್ತಿ ನೆನಪು ಮಾಡ್ಕೊಳ್ತಾರೆ. ಹಾಗೆ ಈ ಹಸು ಅನ್ನೋದು ಬಹಳ ಕ್ರೂರಿ ಅಂತಲೇ ಹೇಳ್ಬೋದು. ಆದ್ದರಿಂದಲೇ ಬುದ್ಧ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಹಸಿದವರಿಗೆ ಉಪದೇಶ ನೀಡುವ ಬದಲು ಅವರಿಗೆ ಹೊಟ್ಟೆ ತುಂಬ ಊಟವನ್ನು ನೀಡಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಅಂದರೆ ಹಸು ಅನ್ನೋದನ್ನು ನಾವು ಎಲ್ಲ ಕಡೆ ನೋಡ್ತೀವಿ. ಪ್ರತಿದಿನ ಹಸುವಿನಿಂದ ಸಾಕಷ್ಟು ಜನ ಸಾಯ್ತಾ ಇರೋದನ್ನು ನಾವು ನೋಡ್ತೀವಿ. ಆದ್ದರಿಂದ ಈ ಹಸುವು ಅನ್ನೋದನ್ನು ನಾವು ತಡೆಯಬೇಕು ಅಂತ ಹೇಳಿದ್ರೆ ನಾವು ಆಹಾರವನ್ನು ವ್ಯರ್ಥ ಮಾಡೋದನ್ನು ಮೊದಲು ನಿಲ್ಲಿಸ್ಬೇಕು. ಆಹಾರ ವ್ಯರ್ಥ ಮಾಡಿದಂತೆ ಹೇಗೆ ನಾವು ಆಹಾರವನ್ನು ಉಪಯುಕ್ತವಾಗಿ ಬಳಸ್ಕೊಳ್ಬೇಕು, ನಮಗೆಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪಯೋಗಿಸೋದಿರ್ಬೋದು, ಅಥವಾ ನಾವು ಕಾರ್ಯಕ್ರಮಗಳಿಗೆ ಹೋದಾಗ ಆಹಾರವನ್ನು ಯಥೇಚ್ಛ ಹಾಕ್ಕೊಂಡು ಎಲ್ಲಿ ಬೇಕಲ್ಲಿ ಚೆಲ್ಲೋದಿರ್ಬೋದು, ಇದೆಲ್ಲವೂ ಕೂಡ ಈ ಹಸುವಿಗೆ ಕಾರಣ ಅಂತಲೇ ಹೇಳ್ಬೋದು. ಅಂದರೆ ಹಸುವನ್ನು ನೀಗಿಸೋದಕ್ಕೆ ಇದು ಒಂದು ಒಳ್ಳೆ ಇದು ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ಮೊದಲ ಕಾಲರ್ ಯಾರು, ಎಲ್ಲಿಂದ ನೋಡೋಣ. ಹಲೋ
8: ಹಲೋ, ನಮಸ್ತೆ.
7: ನಮಸ್ತೆ ಸಂಕಪ್ಪ ಸರ್.
8: ನಮಸ್ತೆ.
7: ಮತ್ತೆ ಊಟ ಆಯ್ತು
8: ಸರ್? ಸಿಕ್ಕಾಪಟ್ಟೆ ಬಿಸಿಲು, ಮಳೆ ಇಲ್ಲ
7: ಅಲ್ವಾ? ಒಂದಿನ ಮಳೆ ಒಂದಿನ ಬಿಸಿಲು, ಹೀಗಾಗ್ಬಿಟ್ಟಿದೆ.
8: ನಿನ್ನೆ ಸ್ವಲ್ಪ ಮಳೆ ಉದುರ್ತು, ಇವತ್ತು ಸಿಕ್ಕಾಪಟ್ಟೆ ಬಿಸಿಲು ಬಂದು ಏನ್ ಅಷ್ಟೊಂದು ಇದಾಗ್ತಾ ಇದೆ ಸೆಕೆ.
7: ಹೌದು, ಒಂದಿನ ಮಳೆ ಬಂತು ಅಂತ ಹೇಳ ಸಾಕು, ಮರುದಿನ
8: ಸ್ವಲ್ಪ ಜಾಸ್ತಿ ಬಂದ್ರೆ ಏನಾಗಲ್ಲ. ಇದು 10 ಸೆನ್ಸ್ 15 ಸೆನ್ಸ್ ಮಳೆ ಬಂದ್ರೆ ಭೂಮಿ ಕಾದಿರುತ್ತಲ್ಲ, ಏನು ನೀರು ಸಾಕಾಗಲ್ಲ. ಮತ್ತು ಉರಿದಾಗಿ ಜಾಸ್ತಿ ಹೇಳುತ್ತೆ,
7: ಜಾಸ್ತಿ ಆಗ್ತಿದೆ.
8: ಅದರಿಂದ ಇಂತ ಒಂದು ಸಂದರ್ಭದಲ್ಲಿ ಇವತ್ತು

0: ಆಹಾರ ತಗೊಂಡೋಗಿ ಎಸೆಯೋದು, ಮತ್ತೆ ಕೆಲವರು ಒಂದು ತುತ್ತು ಅನ್ನಕ್ಕೆ ಪರದಾಡ್ತಾ ಇರ್ತಾರೆ,
1: ತುಂಬಾ ಕಷ್ಟಪಡ್ತಿರ್ತಾರೆ,
0: ಕಷ್ಟಪಡ್ತಾ ಇರ್ತಾರೆ. ಅವ್ರಿಗೆ ಅನ್ನ ಇರಲ್ಲ, ಹಸಿವು ಅಂತ ತೊಂದರೆ ಇರುತ್ತೆ ಅಂದ್ರೆ ಬಡವರು ಬಗ್ಗರು. ಇಂತಹ ಸಂದರ್ಭದಲ್ಲಿ ಇಂಥವನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಸ್ವಲ್ಪ ಇಲ್ಲದ ಹೋದವರಿಗೆ ಇದೆ ನಾವು ಸ್ವಲ್ಪ ಹಾಗೆ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ದಾನ ಮಾಡಿದ್ರು ಒಳ್ಳೇದಾಗುತ್ತೆ. ಅಥವಾ ಏನೋ ಒಂದು ಬೇರೆ ಒಂದು ಆಹಾರ ರೂಪದಲ್ಲಿ ಕೊಡೋದು ಅಥವಾ ಹಣದ ರೂಪದಲ್ಲಿ ಕೊಡೋದು ಏನಾದ್ರು ಒಂದು ಮಾಡ್ಬೋದು. ಅದರಿಂದ ಈ ಒಂದು ಯಾವುದೇ ಮದುವೆ ಕಾರ್ಯದಲ್ಲಿ ಆಡಂಬರದ ದೊಡ್ಡ ಇದು VIP ಇದನ್ನ ಬೇಡ, ಸ್ವಲ್ಪ ನೋಡ್ಬಿಟ್ಟು ಎಲ್ಲಾದ್ರೂ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ ನೋಡಿದಾಗ ಪ್ರತಿ ಒಂದನ್ನು ಆತರ ಮಾಡ್ಬಿಟ್ಟು ಬಡವರಿಗೆ ಅಥವಾ ಇರೋ ನಿರ್ಗತಿಕರಿಗೆ ಅಥವಾ ಕೈಕಾಲದವರಿಗೆ ಕಣ್ಣಿಲ್ದವರಿಗೆ ಕೊಟ್ಟು ಸ್ವಲ್ಪ ಸಹಾಯ ಮಾಡ್ಬೇಕು. ಯಾಕೆಂತ ಹೇಳಿದ್ರೆ ದೇಶದಲ್ಲಿ ಆಹಾರ ಸಮಸ್ಯೆ ತುಂಬಾ ಇದೆ, ರೈತರು ಎಷ್ಟು ಮಳೆ ಇಲ್ದಲೆ ಕಷ್ಟ ಪಡ್ತಾ ಇದಾರೆ. ಇಂಥ ಒಂದ್ ಬಿಸಿಲಿನಲ್ಲಿ ಈಗ ಮಳೆ ಬೇಕು, ಆಹಾರ ಒಂದು ಏನೋ ಬೆಳಿಬೇಕು ಅಂದ್ರೆ ನೀರಿರಲ್ಲ, ಕುಡಿಯೋದಕ್ಕೆ ಸಮೇತ ನೀರಿರಲ್ಲ, ಬೋರ್ವೆಲ್ ಬಾವಿ ಸಮೇತ ನೀರು ತುಂಬಾ ಆಳಕ್ಕೆ ಹೋಗಿರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನಾವು ಯಾವುದನ್ನು ಸ್ವಲ್ಪ ಮಿತವಾಗಿ ಬಳಸ್ಬೇಕು. ಮಿತವಾಗಿ ಬಳಸಿದ್ರೆ ನಮ್ಮ ದೇಶದಲ್ಲಿ ಒಂದು ಉಪವಾಸ ಅಥವಾ ಬಡತನ ಅನ್ನೋದು ಇರೋದಿಲ್ಲ, ಎಲ್ಲರಿಗೂ ಒಂದ್ ಸ್ವಲ್ಪ ಒಳ್ಳೇದಾಗುತ್ತೆ. ಎಲ್ಲರೂ ಒಂದು ಈ ಅರಿವು ಮೂಡಿಸ್ಬೇಕು, ತಿಳುವಳಿಕೆ ಮೂಡಿಸ್ಬೇಕು. ಪ್ರತಿ ಒಂದನ್ನ ಸ್ವಲ್ಪ ಆದಷ್ಟು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಆದಷ್ಟು ಒಂದು ದುಂದು ವೆಚ್ಚನ ಮಾಡಿದ್ರೆ ಅಥವಾ ವೇಸ್ಟ್ ಮಾಡಿದ್ರೆ ಎಲ್ಲರಿಗೂ ಒಂದು ಇದ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಬಡತನ ಅನ್ನೋದನ್ನ ಓಡಿಸೋದು. ಯಾಕಂತ ಹೇಳಿದ್ರೆ ನಮ್ಮ ದೇಶದ ಗಡಿಯಲ್ಲಿ ಸೈನಿಕರು ಕಾಯ್ತಾ ಇರ್ತಾರೆ, ಈ ಕಡೆಯಲ್ಲಿ ರೈತರು ದುಡಿತಾ ಇರ್ತಾರೆ. ಇಂತ ಒಂದು ಸಂದರ್ಭದಲ್ಲಿ ನಾವು ಪ್ರತಿಯೊಂದಕ್ಕೂ ಎರಡು ಕೈ ಜೋಡಿಸಿದ್ರೆ ಚಪ್ಪಾಳೆ ಆಗುತ್ತೆ. ಇಂತ ಜೋಡಿಸಿದ್ರೆ ಎಲ್ಲರ ಒಂದು ಸುಭಿಕ್ಷ ನಮ್ಮ ದೇಶದ ಮೇಲೆ ನಾವು ಅವಲಂಬಿತರಾಗಿ ಒಳ್ಳೆ ಉತ್ತಮವಾದ ಒಂದು ಇದ್ರ ನಮ್ಮಲ್ಲಿ ಮೂಡಿದ್ರೆ ಪ್ರತಿಯೊಂದಕ್ಕೂ ಒಂದು ಒಳ್ಳೆ ಕಾಳಜಿ ವಹಿಸಿದ್ರೆ ಯಾವುದು ತೊಂದರೆ ಇಲ್ಲದಂತೆ ಮಾಡಬಹುದು ಅಂತ. ದಯವಿಟ್ಟು ಯಾರು ಈ ತರ ಆಹಾರ ಪದಾರ್ಥಗಳನ್ನು ಯೂಸ್ ಮಾಡ್ಬೇಡಿ. ಹಸಿವೆಯಲ್ಲಿ ಬಳಲ್ತಾ ಇರ್ತಾರೆ, ಅವ್ರಿಗಾದ್ರೂ ಸ್ವಲ್ಪ ಸಹಾಯ ಮಾಡಿದ್ರೆ ತುಂಬಾ ಒಳಿತು ಅಂತ ಈ ಮೂಲಕ ನಾನು ಹೇಳ್ತೇನೆ ಮೇಡಮ್.
1: ಖಂಡಿತ ಹೌದು ಸರ್, ಒಳ್ಳೆ ವಿಚಾರವನ್ನು ತಿಳಿಸಿದ್ರಿ, ಧನ್ಯವಾದ.
0: ಧನ್ಯವಾದ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
1: ಹಾಸನದಿಂದ ಸಂಕಪ್ಪ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ ನಾವು ತಿನ್ನುವಂತ ಆಹಾರವನ್ನ ಯಥೇಚ್ಛ ಹಾಕೊಂಡು ಅದನ್ನು ವ್ಯರ್ಥ ಮಾಡೋದಕ್ಕಿಂತ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಉಳಿದವರಿಗೆ ಕೊಡೋದ್ರಿಂದ ಕೂಡ ಈ ಹಸಿವನ್ನ ನೀಗಿಸಬಹುದು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಸರ್, ನಮಸ್ತೆ ಚಿಕ್ಕಪ್ಪ ಸರ್.
2: ನಮಸ್ಕಾರ ಮೇಡಮ್, ಹೇಗಿದ್ದೀರಾ?
1: ನಾನ್ ಚೆನ್ನಾಗಿದ್ದೀನಿ ಸರ್. ಚಿಕ್ಕಪ್ಪ ಸರ್ ಅಂದ ತಕ್ಷಣ ನಿಮಗೆ ನಗು ಬಂದು ಬಿಡುತ್ತಲ್ಲ ಸರ್.
2: ಎಷ್ಟು ಬೇಗ ನಮ್ಮ ಹೆಸರನ್ನ ನೀವು ಕಂಡಿಡ್ದಿರ್ತೀರಲ್ಲ, ಅದು ಏನು ಗೊತ್ತು ಅಂತ ಅರ್ಥ ಆಗಲ್ಲ
1: ಸರ್. ವಾಯ್ಸ್ ನಮ್ ರೇಡಿಯೋ ಇರೋದೇ ವಾಯ್ಸ್ ಇಂದ, ಹಾಗಾಗಿ ವಾಯ್ಸ್ ಅಂತ ತಕ್ಷಣ ಗೊತ್ತಾಗ್ಬಿಡುತ್ತೆ.
2: ಖಂಡಿತ ಖಂಡಿತವಾಗ್ಲು ಮೇಡಮ್. ಅರೆ
1: ಸರ್, ಇವತ್ತು ವಿಶ್ವ ಹಸಿವು ದಿನ ಇರೋದ್ರಿಂದ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ.
2: ಹೌದು ಮೇಡಮ್, ಅರೆ ಒಳ್ಳೆ ವಿಷಯನೇ ತಂದಿದ್ದೀರಾ, ನಿಜಕ್ಕೂ ಖುಷಿ ಆಗುತ್ತೆ. ಯಾಕೆಂದ್ರೆ ಅನ್ನದ ಬೆಲೆ ಹಸಿದವನಿಗೆ ಮಾತ್ರ ಗೊತ್ತು, ಆಮೇಲೆ ಆ ಅಕ್ಕಿ ಬೆಲೆ ಆ ರೈತ ಬೆಳಿತಾರಲ್ಲ ಅವ್ರಿಗೆ ಗೊತ್ತದು.
1: ಖಂಡಿತ
2: ಅನ್ನದ ಬೆಲೆ ಹಸಿದವನಿಗೆ ಬಿಟ್ರೆ ರೈತರಿಗೆ ಗೊತ್ತದು, ಅನ್ನ ಎಷ್ಟು ಕಷ್ಟ ಅಕ್ಕಿ ಬೆಳೆಯೋದು. ಅನ್ನ ನಾವು ಅನ್ನ ಆರಾಮಾಗಿ ಊಟ ಮಾಡ್ತೀವಿ, ಅದರಿಂದ ಎಷ್ಟು ಆ ಬೆವರು ಇರುತ್ತೆ, ಆ ರೈತರ ಬೆವರು ಇರುತ್ತೆ ಅದ್ರಲ್ಲಿ ಅಂತ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ನಾವು ಎಲ್ ಬೇಕಲ್ಲೇ ಅನ್ನವನ್ ಬಿಸಾಕೋದು ತಪ್ಪು, ಯಾಕಂದ್ರೆ ಅನ್ನ ದೇವ್ರಿಗೆ ಸಮಾನ, ಅದು
1: ದೇವ್ರಿಗಿಂತ
2: ಹೆಚ್ಚು ಅಂತ ಹೇಳಕ್ ಇಷ್ಟ ಪಡ್ತೀನಿ. ನಮ್ಗೆ ನಾವ್ ಯಾವ್ದೇ ಕಾರ್ಯಕ್ರಮಗಳಿಗೆ ಹೋಗ್ಲಿ ನೋಡ್ರಿ, ಅನ್ನವನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ನಾವು ಇಟ್ಸ್ಕೊಂಡು ಊಟ ಮಾಡ್ಬೇಕು. ಅದ್ ಬಿಟ್ಟು ಎಷ್ಟು ಕಷ್ಟೇ ಇಟ್ಸ್ಕೊಳೋದು, ಅರ್ಧ ಬರ್ಧ ಊಟ ಮಾಡೋದು, ಬಿಟ್ಟು ಬರೋದು, ಆ ತರ ಎಲ್ಲ ಮಾಡೋದ್ರಿಂದ ಏನ್ ಕಾರ್ಯಕ್ರಮ ಮಾಡ್ತಾರಲ್ಲ ಅವ್ರಿಗೆ ಆ ನೋವು ಗೊತ್ತಾಗುತ್ತೆ. ಆ ಅನ್ನದ ನೋವು ಏನು ಅಂತ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ.
1: ನಮ್ಗಲ್ಲಿ ನಾವು ಕೇಳಿದ ತಕ್ಷಣ ಎಷ್ಟಾದ್ರೂ ಬಡಿಸ್ತಾರೆ ಅಂತ ಹೇಳಿ ಒಂಥರ ಫ್ಯಾಷನ್ ಬಡ್ಸ್ಕೊಂಡ್ ವೇಸ್ಟ್ ಮಾಡಿದ್ರೆ ಅದ್ರ ಹಿಂದೆ ಎಷ್ಟು ಬೆವರ ಹಾನಿ ಅಥವಾ ಶ್ರಮ ಇರುತ್ತೆ ಅನ್ನೋದನ್ನ ಯೋಚನೆ ಮಾಡ್ಬೇಕು.
2: ಅದನ್ನ ಯೋಚನೆ ಮಾಡ್ಬೇಕು, ಪ್ರತಿಯೊಬ್ರು ಯೋಚನೆ ಮಾಡ್ಬೇಕು ಮೇಡಮ್. ಅರೆ ಬರೀ ಒಬ್ರು ಯೋಚನೆ ಮಾಡಿದ್ರೆ ಸಾಕಾಗೋದಿಲ್ಲ, ಅದು ಎಷ್ಟು ಕಷ್ಟಪಟ್ಟು ಅವರು ಬೆಳೆದು ಇದ್ ಮಾಡ್ತಾರೆ. ಆಮೇಲೆ ಒಂದ್ ಕಾರ್ಯಕ್ರಮ ಮಾಡ್ಬೇಕಾದ್ರು ಅವ್ರು ಬಡವ ಇರ್ಬೋದು, ಸಾವುಕಾರ ಇರ್ಬೋದು, ಎಷ್ಟೇ ಯಾರೇ ಇರ್ಬೋದು, ಅದಕ್ಕೋಸ್ಕರನೇ ಎಷ್ಟೆಲ್ಲ ಕಷ್ಟಪಟ್ಟು ಒಂದ್ ಕಾರ್ಯಕ್ರಮ ಮಾಡಿರ್ತಾರೆ, ಸಾಲ ಮೂಲ ಎಲ್ಲ ಮಾಡಿರ್ತಾರೆ. ನಾವು ಅವ್ರು ಎಷ್ಟು ಬೇಕಾದ್ರು ಊಟ ಮಾಡ್ಲಿ, ಅವ್ರಿಗೆ ಅದ್ರ ಬಗ್ಗೆ ನಮಗೆ ಚಿಂತೆ ಇಲ್ಲ. ಆದ್ರೆ ಎಲೆ ಮೇಲೆ ಅರ್ಧರ್ಧ ಬಿಟ್ಟು ಬಿಟ್ಟು ಹೋಗ್ತಾರಲ್ಲ, ಅದು ಮಾಡಬಾರ್ದು. ಇನ್ ಮುಂದಾದ್ರೂ ಆ ತರ ಮಾಡಬಾರ್ದು. ಆಮೇಲೆ ಹಸಿದವ್ರಿಗೆ ಯಾರೇ ಆಗಿರ್ಲಿ, ನಮಗ್ ಒಂದ್ ಎರಡು ತೊತ್ತು ಕಡಿಮೆ ಆದ್ರೂ ಪರವಾಗಿಲ್ಲ, ಯಾರಾದ್ರೂ ಹಸಿದು ಬಂದ್ರೆ ಏನಾದ್ರೂ ಈಗ ಕೊಡ್ರಿ ಅಂತ ಕೇಳಿದಾಗ ನಾವು ಅವ್ರಿಗೆ ಯಾವ ಕಾರಣಕ್ಕೂ ಇಲ್ಲ ಅಂತ ಹೇಳಕ್ ಹೋಗ್ಬಾರ್ದು. ಹಸಿದವ್ರ ಅವ್ರಿಗ ಅಷ್ಟು ಬಂದಿರ್ತಾರ ಅವರು.

0: ನಮ್ ಬೇಕು ಅಂತಾನೆ ಏನ್ ಬಂದಿರಲ್ಲ. ಹಸಿವು ಅಂತ ಬಂದಾಗ ಅವ್ರೇನು ಬಂಗಾರ ಬೆಳ್ಳಿ ನಿಮ್ ಮನೆ ಕೊಡ್ರಿ ಅಂತ ಯಾರು ಕೇಳಕ್ ಬಂದಿರೋದಿಲ್ಲ. ಒಂದ್ ಸ್ವಲ್ಪ ಅನ್ನ ಕೊಡ್ರಿ ಅಂತ ಬಂದಾಗ ಅವ್ರಿಗೆ ನಾವು ಬಾಯಿ ಬಂದಂತೆ ಮಾತಾಡಿ ಕಳಿಸ್ಬಾರ್ದು. ಅವ್ರು ದೇವ್ರ ಆ ರೂಪದಲ್ಲಿ ಬಂದಿರ್ಬೋದನ ಅನ್ನೋ ಭಾವನೆ ನಮ್ಮಲ್ಲಿ ಫಸ್ಟ್ ಬರ್ಬೇಕು, ಅವಾಗ ಒಳ್ಳೇದು. ಯಾಕೆಂದ್ರೆ ನಮಗೆ ಒಂದ್ ಎರಡು ತೊತ್ತು ಕಡಿಮೆ ಆದ್ರೂ ಪರವಾಗಿಲ್ಲ ಮೇಡಮ್ ಅವರೇ, ಆತರ ಇದ್ದಾಗ ಯಾರಿಗೆ ಆಗಿರ್ಲಿ. ಅದು ಅವ ನೋಡ್ರಿ, ಈಗ ಕಲ್ಯಾಣ ಮಂದಿರ್ಗಳಲ್ಲಿ ಜಾಸ್ತಿ ಊಟ ಉಳಿದಾಗ ಈಗ ಹಾಸ್ಟೆಲ್ಗಳು, ಅನಾಥ ಆಶ್ರಮ ಇರ್ಬೋದು, ಆಮೇಲೆ ಕಿವುಡ ಮಕ್ಕಳು ಇದಿರ್ಬೋದು, ಯಾವ್ದೇ ಒಂದ್ ಆಗಿರ್ಬೋದು, ಅಂತವ್ರ ನಂಬರ್ಗಳು ಇಟ್ಕೊಂಡ್ಬಿಟ್ಟು ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರ ಮಕ್ಕಳಾದ್ರೂ ಕೂಡ ಅದನ್ನ ಊಟ ಮಾಡಿ ಸಂತೋಷ ಪಡ್ತಾರೆ. ಅದ್ ಬಿಟ್ಟು ಸುಮ್ನೆ ಎಲ್ ಬೇಕಲ್ಲೇ ಬಿಸಾಕ್ಬಿಟ್ರೆ ಅದಕ್ಕೆ ಒಂದು ಇದು ಇರೋದಲ್ಲ, ಒಂದು
1: ತುಂಬಾ ಮಾಹಿತಿ ಅಂತ ತಿಳಿಸಿದ್ರಿ.
0: ಆಮೇಲೆ ಮಕ್ಕಳಿಗೆ ನಾವು ಅನ್ನ ಅದನ್ನ ಉಳ್ದದ್ ಕೊಡ್ಬೇಕಾದ್ರೆ ನಾವು ಅದನ್ನ ಪರೀಕ್ಷೆ ಮಾಡ್ಬೇಕು ಫಸ್ಟ್, ಅದ್ ಸರಿ ಇದೆಯಾ ಮಕ್ಕಳಿಗೆ, ಮಕ್ಕಳಿಗೆ ಕೊಡಕ್ ಅದು ಯೋಗ್ಯವಾಗಿದ್ಯಾ ಹಾಳಾಗಿದ್ಯಾ ಅಂತ ಯೋಚನೆ ಮಾಡಿ ಕೊಡ್ಬೇಕು. ಯಾವ್ದೇ ಕಾರಣಕ್ಕೂ ಒಂದ್ ವೇಳೆ ಹಾಳಾಗಿದ್ರೆ ಅಂತ ಮಕ್ಕಳಿಗೆ ಕೊಡಕ್ ಹೋಗ್ಬಾರ್ದು. ಮಕ್ಕಳು ಏನು ಅರಿಯದ ಮಕ್ಕಳು ಅದನ್ನ ತಿಂದು ಚೆನ್ನಾಗಿದ್ದಾರ ಆರೋಗ್ಯವನ್ನು ಹಾಳು ಮಾಡ್ಕೊಳೋದ್ ಬೇಡ ಅಂತ ಈ ಮೂಲಕ ಹೇಳಿ ನನ್ನ ಮಾತನ್ನ ಸಂಪನ್ನಗೊಳಿಸ್ತಾ ಇದ್ದೀನಿ ಮೇಡಮ್ ಅವರೇ. ಧನ್ಯವಾದ.
1: ಧನ್ಯವಾದ ಸರ್ ಕರೆ ಮಾಡಿ. ಧನ್ಯವಾದ. ಶಿವಮೊಗ್ಗದ ಕೃಷಿ ನಗರದಿಂದ ಚಿಕ್ಕಪ್ಪ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
2: ಹಲೋ
1: ಸರ್, ನಮಸ್ತೆ. ರಾನಡೆ ಸರ್
2: ನಮಸ್ಕಾರ. ಮೇಡಮ್ ಗುಡ್ ಆಫ್ಟರ್ನೂನ್, ನಾನು ಬ್ರಹ್ಮಾನಂದ ರಾನಡೆ ನಗರ ಶಿವಮೊಗ್ಗ.
1: ಗುಡ್ ಆಫ್ಟರ್ನೂನ್ ಸರ್.
2: ಮೇಡಮ್ ಊಟ ಆಯ್ತಾ?
1: ಊಟ ಆಯ್ತು ಸರ್. ನಿಮ್ದು ಆಯ್ತಾ?
2: ನಮ್ದು ಆಯ್ತು ಮೇಡಮ್.
1: ಸರ್, ಇವತ್ತು ವಿಶ್ವ ಹಸಿವು ದಿನ ಇರೋದ್ರಿಂದ ಆಹಾರವನ್ನ, ಎಷ್ಟೊಂದು ಜನ ಹಸಿವಿನಿಂದ ಬಳಲ್ತಾ ಇದ್ದಾರೆ, ನಾವು ಆಹಾರವನ್ನ ವ್ಯರ್ಥ ಮಾಡಿದಾಗ ಹೇಗೆ ಉಪಯೋಗಿಸೋದು ಅನ್ನೋದ್ ಬಗ್ಗೆ ಮಾತಾಡ್ತೀವಿ.
2: ಮೇಡಮ್ ನಿಜವಾಗ್ಲೂ ಇವತ್ತು ಒಳ್ಳೆ ಟಾಪಿಕ್ ತಂದಿದ್ದಾರೆ ನಮಗೆ. ನನಗೆ ಇವತ್ತು ನಿಮ್ಮ FM ಇಂದಾನೆ ಗೊತ್ತಾಗಿದ್ದು ವಿಶ್ವ ಹಸಿವು ದಿನ ಕೂಡ ಇದೆ ಅಂತ. ಆದ್ರೆ ಸ್ವತಂತ್ರ ಪೂರ್ವಕ್ಕೆ ಹೋಲಿಸಿದ್ರೆ ಇವಾಗ ಎಷ್ಟೋ ಸುಧಾರಣೆ ಆಗಿದೆ. ನಮಗೆ ಗೊತ್ತಿರೋ ಹಾಗೆ 30-40 ವರ್ಷದ ಕೆಳಗೆ ಆ ದಕ್ಷಿಣ ಆಫ್ರಿಕಾದಲ್ಲಿ, ಕೊಲಂಬಿಯಾ ದೇಶ, ಇದರಲ್ಲಿ ಜಾಂಬಿಯಾ ದೇಶದಲ್ಲೆಲ್ಲ ಹಸುವಿನಿಂದನೇ ಸಾವಿರಾರು ಜನ, ಲಕ್ಷಾಂತರ ಜನ ಸಾಯ್ತಿದ್ರು. ಅಷ್ಟು ತೊಂದರೆ ಇತ್ತು ಮನುಷ್ಯನಿಗೆ. ಆಹಾರ ಸಿಗ್ತಾ ಇದ್ರುವ ಅದನ್ನ ಹೇಗೆ ಬಳಸ್ಬೇಕು, ಅದನ್ನ ತನ್ನ ಹಸುವನ್ನ ಹೇಗೆ ನೀರಿಸ್ಕೊಳ್ಬೇಕು ಅಂತದ್ ಅವನಿಗೆ ಇನ್ನೂ ಗೊತ್ತಿರ್ಲಿಲ್ಲ. ಕಾಲಕ್ರಮೇಣ ಯಾಂತ್ರೀಕರಣ ಮತ್ತೆ ನಮ್ಮ ಜ್ಞಾನಗಳು ವೃದ್ಧಿಸಿದ ಹಾಗೆ, ಮತ್ತೆ ಒಂದು ಹಸಿರು ಕ್ರಾಂತಿ ಆದ ಹಾಗೆ, ಆಹಾರ ಉತ್ಪಾದನೆಗಳಲ್ಲಿ ನಾವು ಹೆಚ್ಚು ಹೆಚ್ಚು ತಂತ್ರಜ್ಞಾನವನ್ನು ಬಳಸ್ಕೊಂಡ ನಂತರ ಈಗ ನಮ್ಗೆ ಎಲ್ಲ ಗೊತ್ತಾಗಿದೆ. ಯಾವ ಆಹಾರವನ್ನ ಯಾವ ರೀತಿ ತಿನ್ಬೇಕು, ಹೇಗೆ ಸಂಸ್ಕರಣೆ ಮಾಡ್ಬೇಕು, ಯಾವ ರೀತಿ ಒಳ್ಳೆ ಆಹಾರ ತಿನ್ಬೇಕು ಅಂತಕ್ಕಂಥದ್ದು ಇವಾಗ ಎಲ್ಲರಿಗೂ ಗೊತ್ತಾಗಿದೆ ಮೇಡಮ್. ನಮ್ಮ ದೇಶದಲ್ಲೂ ಸ್ವತಂತ್ರ ಪೂರ್ವದಲ್ಲಿ ತುಂಬಾ ಜನ ಹಸಿವಿನಿಂದ ಒದ್ದಾಡ್ತಿದ್ರು, ಹಸಿವಿನಿಂದ ಸತ್ತ ಒಂದು ಕೇಸ್ಗಳು ಕೂಡ ಉಂಟು. ಆದ್ರೆ ಸ್ವತಂತ್ರ ನಂತರ ಸರ್ಕಾರಗಳು ಬಂದ ನಂತರ ಅನ್ನಭಾಗ್ಯ ಯೋಜನೆ, ಆಮೇಲೆ ಶಾಲೆಗಳಲ್ಲಿ ಬಿಸಿ ಊಟ, ಮತ್ತೆ ಗಂಜಿ ಕೇಂದ್ರಗಳು, ಈ ತರ ಇಂದಿರಾ ಕ್ಯಾಂಟೀನ್, ಈ ತರ ಅನೇಕ ಸೌಲಭ್ಯಗಳನ್ನ ಕಲ್ಪಿಸಿ ಜನರಿಗೆ ಆಹಾರವನ್ನು ಒದಗಿಸುವ ಮೂಲಕ ಹಸಿವನ್ನ ನೀಗಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಿಜವಾಗ್ಲೂ ಸಕ್ಸಸ್ ಆಗಿದೆ. ನನಗೆ ಗೊತ್ತಿರೋ ಹಾಗೆ ಬಹುಶಃ 1-2% ಅಷ್ಟೇ ಹಸಿವಾಗಿ ಇರ್ತಕ್ಕಂಥ ಜನ ಈಗಿರ್ಬೋದು. ಬಹುತೇಕ ಹಸಿವನ್ನ ಒಂದು ನಮ್ಮ ಸರ್ಕಾರಗಳು ನೀಗಿಸಿವೆ ಅಂತ ಹೇಳ್ಬೋದು. ನಾವು ಉದಾಹರಣೆ ಹೇಳಿದ್ರೆ ನಮ್ಮ ನಿತ್ಯ ಜೀವನದಲ್ಲಿ ಮೇಡಮ್, 2 ದಿನ ಬಟ್ಟೆ ಚೇಂಜ್ ಮಾಡ್ದಲೇ ಇರ್ಬೋದು, 2 ದಿನ ನಿದ್ದೆ ಮಾಡ್ದಲೇ ಇರ್ಬೋದು, 2 ದಿನ ಸ್ನಾನ ಮಾಡ್ದಲೇ ಇರ್ಬೋದು, ಆದ್ರೆ ನಮ್ಮ ಆರೋಗ್ಯಕ್ಕೆ ಬೇಕಾದಂತಹ ಆಹಾರ ಪದ್ಧತಿ, ಜೀರ್ಣಕ್ರಿಯೆ, ಮಲಮೂತ್ರ ವಿಸರ್ಜನೆ ಇವು ನಿತ್ಯ ನಿರಂತರವಾಗಿ ನಡೀಲೇಬೇಕು. ಯಾಕಂದ್ರೆ ಹಸಿವು ಅಂತಕ್ಕಂಥದ್ದೇ ಮನುಷ್ಯನ ಎಲ್ಲ ಚಟುವಟಿಕೆಗಳ ಮೂಲ. ನಾವು ಹಸಿವಿಗೋಸ್ಕರನೇ ದುಡಿಯೋದು, ಯಾಕಂದ್ರೆ 2 ತುತ್ತು ಅನ್ನ ತಿಂದು ಆ ಒಂದು ಅನ್ನ ಜೀರ್ಣ ಆಗಿ ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡೋದ್ರಿಂದ ಯಾವುದನ್ನೇ ನಾವು ಮುಂದೆ ಹಾಕಿದ್ರು ಹಸಿವನ್ನು ಮಾತ್ರ ಮುಂದಾಕಕ್ ಆಗದೇ ಇಲ್ಲ. ಗಾಳಿ ನೀರು ನಮ್ಗೆ ಎಷ್ಟು ಅವಶ್ಯಕನೋ ಹಸಿವು ಕೂಡ ನಮ್ಗೆ ಅತ್ಯಗತ್ಯ ಅವಶ್ಯಕ ಅದು ಕ್ರಿಯೆ ಅಂತ ಹೇಳ್ಬೋದು. ಹಸಿವನ್ನ ಮಾತ್ರ ಯಾರು ತಾಳ್ಕೊಂಡು ಇರ್ಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ಹಾಗಾಗಿ ಈ ಹಸಿವಿನ ದಿನದಲ್ಲಿ ನಾವು ಯಾರಾದ್ರೂ ನಮ್ಗೆ ಭಿಕ್ಷೆ ಬೇಡವ್ರು ಕಂಡ್ರೆ ಅಥವಾ ಯಾರಾದ್ರೂ ಏನಾದ್ರೂ ದುಡ್ಡು ಕೊಡು ಅಂತ ಕೇಳಿದ್ರೆ ಅವರಿಗೆ ನಾವು ದುಡ್ಡು ಕೊಡಕ್ಕಿಂತ ಮುಖ್ಯವಾಗಿ ಆ ಟೈಮಲ್ಲಿ ಜ್ಯೂಸ್ ಕುಡಿತೀಯ, ಹಣ್ಣು ತಿಂತೀಯ, ಬಿಸ್ಕೆಟ್ ತಿಂತೀಯ, ಬ್ರೆಡ್ ತಿಂತೀಯ ಅಂತ ಕೇಳಿ ನಮ್ಮ ಹತ್ರ ಇದ್ರೆ ಕೊಡ್ಬೇಕು, ಇಲ್ಲ ಅವರಿಗೆ ಕೊಡಿಸ್ಬೇಕು. ಅವಾಗ ಅವರು ಅದನ್ನ ತಿಂದ್ಬಿಟ್ಟು ಸಂತೃಪ್ತಿ ಪಡ್ತಾರೆ. ಅದೇ ನಾವು ದುಡ್ಡು ಕೊಟ್ರೆ ಅವರು ಆ ದುಡ್ಡನ್ನ ಬೇರೆದಕ್ಕೆ ಬಳಸಿ ಹಾಳು ಮಾಡ್ತಾರೆ. ಹಾಗಾಗಿ ಮೇಡಮ್ ನಾವು ಯಾರೇ ಹಸಿವು ಅಂತ ಕೇಳಿದ್ರೆ ಮೊದಲು ಅವರಿಗೆ ಹೊಟ್ಟೆ ತುಂಬಾ ಊಟ ಆಗ್ಬೇಕು. ಮನುಷ್ಯ ಸಂಪತ್ ಕೊಡ್ಬೋದು, ನೀವು ಏನೇನು ಸೌಕರ್ಯಗಳೆಲ್ಲ ಕೊಡ್ಬೋದು, ಆದ್ರೆ ಊಟ ಹಾಕ್ದಾಗ ಮಾತ್ರ ಸಾಕಪ್ಪ ನನಗೆ ಹೊಟ್ಟೆ ತುಂಬಿತು ಅಂತ ಹೇಳ್ತಾನೆ. ಹಾಗಾಗಿ ನಾವು ಪ್ರತಿಯೊಬ್ರು ಹಸಿವನ್ನು ನೀಗಿಸ್ತಕ್ಕಂತಹ ಒಂದು ಏನ್ ಸರ್ಕಾರದ ಯೋಜನೆಗಳಿವೆ, ಮತ್ತೆ ಸಂಘ ಸಂಸ್ಥೆಗಳ ಯೋಜನೆಗಳ ಅವುಗಳಿಗೆ ನಾವು ಸಹ ಸಾಥ್ ಕೊಟ್ಟು ಇನ್ನೂ ಒಂದ್ 200% ಉಳಿದಿದೆ ಅಂದ್ವಲ್ಲ ಅದನ್ನು ಸಹ ತೊಳಗಿಸ್ಲಿಕ್ಕೆ ಪ್ರತಿಯೊಬ್ಬರು ಪ್ರಪಂಚದಾದ್ಯಂತ ದೇಶಾದ್ಯಂತ ಪ್ರಯತ್ನ ಪಡಬೇಕು ಅಂತ ಹೇಳಿಕ್ ಇಷ್ಟಪಡ್ತೀನಿ.
1: ಎಲ್ಲರೂ ಹೀಗೆ ಕೈ ಜೋಡಿಸಿದಾಗ ಮಾತ್ರ ಹಸಿವು ಮುಕ್ತ ದೇಶ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ.
2: ಹೌದು ಮೇಡಮ್, ಹೌದೌದು, ಈಗ ಎಷ್ಟೋ ಪರವಾಗಿಲ್ಲ, ಮೊದಲಿಗಿಂತ ಎಜುಕೇಟೆಡ್ ಆಗಿದ್ದೀವಿ. ಮತ್ತೆ ಅದೇ ಹೇಳಿದ್ನಲ್ಲ, ಸರ್ಕಾರ ಸ್ವಯಂಸೇವಾ ಸಂಘ ಸಂಸ್ಥೆಗಳೆಲ್ಲ ಈಗ ಅನೇಕ ಈ ಊಟ ಯೋಜನೆ ಅವಿ ಮಾಡಿರೋದ್ರಿಂದ ಹಸಿವು ಎಷ್ಟೊಂದು ಈಗಿದೆ, ಕಡಿಮೆ ಆಗಿದೆ. ಆಮೇಲೆ ಪ್ರತಿಯೊಬ್ರು ಇದು ಏನಂದ್ರೆ ಎಜುಕೇಟೆಡ್ ಆಗ್ತಿರೋದ್ರಿಂದ ಅವ್ರಿಗೂ ಗೊತ್ತಾಗ್ತದೆ ಹೇಗೆ. ಆಮೇಲೆ ನಾವು ಇನ್ನೊಂದು ಹೇಳ್ಬೇಕಂದ್ರೆ ಆಹಾರ ಪದಾರ್ಥಗಳನ್ನ ವೇಸ್ಟ್ ಮಾಡಬಾರ್ದು. ನಾನು ಇತ್ತೀಚೆಗೆ ಅರಸೀಕೆರೆಗೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಜೈನ್ ಕಲ್ಸಿದ್ದೇಶ್ ಅಂತ. ಅಲ್ಲಿ ಪ್ರಸಾದವನ್ನು ಕೊಡುವಾಗ ಅವ್ರು ಬಡಿಸೋರು ಹೇಳಿದ್ರು, ನಮ್ಮ ಜನಗಳಿಗೆ ಹೇಳ್ತೀವಿ ಎಷ್ಟು ಬೇಕು ಅಷ್ಟೇ ಬಡಿಸ್ಕೊಂಡು ಊಟ ಮಾಡ್ರಿ ಅಂತ, ಆದ್ರೂ ಮತ್ತೆ ಬಡಿಸ್ಕೊಂತಾರೆ ತಗೊಳಕ್ ಚೆಲ್ತಾರೆ ಅಂತ. ನಾನು ಕೈ ತೊಳಿವಾಗ ಹೋಗಿ ನೋಡ್ತೀನಿ, ಒಂದು ಡ್ರಮ್ ತುಂಬಾ ವೇಸ್ಟ್ ಊಟ ಸಾಂಬಾರು ಎಲ್ಲ ಇತ್ತು.
1: ಅದಕ್ಕೆ ನಾನು ಪ್ರತಿಯೊಬ್ಬರು ಜಾಗೃತಿ ಅಂತ ಹೇಳಿ.
2: ಹೌದು ಮೇಡಮ್, ಪ್ರತಿಯೊಬ್ಬರಿಗೂ ಹೇಳೋದು ಏನಂದ್ರೆ ಚೆಲ್ಬೇಡಿ, ನಮ್ಗೆ ಎಷ್ಟು ಬೇಕಷ್ಟು ತಗೊಂಡು ಊಟ ಮಾಡಿ ಬಿಡ್ಬೇಕು. ಯಾಕಂದ್ರೆ ಎಷ್ಟೋ ಸಲ ನಾವು ಫಂಕ್ಷನ್ ಗಳಲ್ಲಿ ನೋಡ್ತೀವಿ, ನಾವು ಜಾಸ್ತಿ ಜಾಸ್ತಿ ಹಾಕೊಂಡು ಮೊದ್ಲು ಕೂತವರೆಲ್ಲ ತಿಂದು ಖಾಲಿ ಮಾಡ್ಬಿಡ್ತೀವಿ, ಕೊನೆ ಕೊನೆಗೆ ಅವರಿಗೆ ಐಟಮ್ಸ್ ಕೂಡ ಇರಲ್ಲ, ಊಟನೇ ಇರಲ್ಲ. ನೋಡಿ ಇಲ್ಲೇ ಗೊತ್ತಾಗತ್ತೆ ಎಷ್ಟು ತೊಂದರೆ ಆಗತ್ತೆ ಅಂತ ನಾವು ಚೆಲ್ಲೋದ್ರಿಂದ. ಅದೇ ಉಳಿದಿದ್ರೆ ಎಲ್ಲರೂ ಆ ಎಲ್ಲಾ ಐಟಮ್ ಗಳನ್ನು ಊಟ ಮಾಡ್ತಾ ಇದ್ರು. ಒಂದು ಚಿಕ್ಕ ಉದಾಹರಣೆ, ಆದ್ರೆ ಅದು ಅದರ ಒಂದು ಅರ್ಥ ಫುಲ್ ಒಂದು ದೊಡ್ಡದಾಗಿರುತ್ತೆ ಅಂತ ಹೇಳ್ಬೋದು.
1: ಖಂಡಿತ, ಹೌದು ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದೆ.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿ ಅವರು ಕೂಡ ಆಹಾರವನ್ನ ವೇಸ್ಟ್ ಮಾಡಬಾರ್ದು ಅನ್ನೋ ವಿಚಾರವಾಗಿ ತುಂಬಾ ವಿಚಾರವನ್ನ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಮೇಡಮ್. ಊಟ
3: ಆಯ್ತಾ? ಓಹೋ, ಆಗಿಲ್ಲ ಮೇಡಮ್, ಇನ್ನು ಕಾಫಿ ಆಗ್ಬೇಕಿನ್ನ.
1: ಊಟ ಊಟ ಆಯ್ತಾ?
3: ಊಟ ಆಯ್ತು ಮೇಡಮ್.
1: ನಾ ಇವತ್ತೇನ್ ಪ್ರೇಮ ಮೇಡಮ್ ಇವತ್ತು ಊಟ ಲೇಟ್ ಆಗಿ ಮಾಡ್ತಿದಾರಾ ಅಂತ ಅನ್ಕೊಂಡೆ. ಇವತ್ತು ವಿಶ್ವ ಹಸಿವು ದಿನದ ಬಗ್ಗೆ ಮಾತಾಡ್ತಾ ಇದ್ವಿ.
3: ಹಸಿವು ಅಂದ್ರೆ ಎಲ್ಲರಿಗೂ ಒಂದ್ಸಲ ಇದಾಗ್ಬಿಡುತ್ತೆ ಮೇಡಮ್, ಏನೇ ತಡಿಯೋದು, ಹಸಿವು ತಡಿಯಕ್ಕೆ ಯಾರಿಗೂ ಆಗಲ್ಲ. ಹೌದು, ಆದ್ರೆ ಹಸಿವು ಇರುತ್ತೆ. ನಾವು ಹಸಿವು ಅದೆಷ್ಟು ಮುಖ್ಯ ಅಂತ ಗೊತ್ತಾಗ್ಬೇಕು, ಒಂದೇನು ಉಪವಾಸ ಇದ್ದ ಗೊತ್ತಾಗುತ್ತೆ ಮೇಡಮ್
1: ಹಸಿವಿನ ಕಷ್ಟ ಅಂತ.
3: ಅನ್ನದ ಬೆಲೆ ಅಂತ, ನಾವು ಅನ್ನ ಒಂದೊಂಚೂರು ಅಲ್ಲಿ ವೇಸ್ಟ್ ಮಾಡ್ತಿರ್ತೀವಲ್ಲ ಮೇಡಮ್, ಆಗ ಹಸಿವು ಬಂದಾಗ ಅನ್ನ ಈಗ ಹೊರಗಡೆ ಎಲ್ಲೋ ಹೋಗಿರ್ತೀವಿ, ಎಲ್ಲೋ ಸಿಗಲ್ಲ ಊಟ, ಆಗ ಈ ಮನೆಯಲ್ಲೇ ಎಸ್ತಿದ್ದ ಆಹಾರದಾಗ್ಲಿ ಅದನ್ನ ನೆನಪು ಬರುತ್ತೆ ಮೇಡಮ್. ಅದಕ್ಕೆ ಮನ್ಸಿಗೆ ಏನಾದ್ರೂ ಒಂದು ಕಷ್ಟ ಗೊತ್ತಾಗ್ಬೇಕಂದ್ರೆ ಇನ್ನೊಂದು ಕಷ್ಟ ತಿಳಿಬೇಕು ಅಂತ, ಹಸಿವು ಗೊತ್ತಾದಾಗ್ಲೇ ಹಸಿವಿನ ಅರ್ಥ ಗೊತ್ತಾಗೋದು. ಹಾಗಾಗಿ ನಾವ್ ಯಾವ್ದನ್ನು ವೇಸ್ಟ್ ಮಾಡಬಾರ್ದು ಮೇಡಮ್ ಮನೇಲಿ ಅನ್ನ ಆಹಾರ. ಬೇಕಾದ್ರೆ ಹಸಿದವ್ರಿಗೆ ಏನೋ ಒಂದ್ ತುತ್ ಕೊಟ್ರೆ ನಮ್ಗೆ ಅವರು ಸಂತೋಷ ಪಡ್ತಾರಲ್ಲ ಮೇಡಮ್, ಅದು ನಮ್ಗೆ ಎಷ್ಟೋ ಪುಣ್ಯ ಬರುತ್ತೆ. ಅದು ಬಿಟ್ಟು ಚರಂಡಿಗೆ ತಗೊಂಡು ಸುರಿಯೋದು ವೇಸ್ಟ್ ಆಗಿದ್ದನ್ನ ಇದೆಲ್ಲ ಮಾಡ್ತಿರ್ತಾರಲ್ಲ, ಅದು ತುಂಬಾ ನೋಡಕ್ಕೆ ಬೇಜಾರಾಗುತ್ತೆ ಮೇಡಮ್. ನಾವಾದ್ರೂ ಒಂದು ತುತ್ ಅನ್ನ ಎಸೆಕ್ ಮಾತ್ರ ಯೋಚನೆ ಮಾಡ್ತೀನಿ. ಯಾಕೆಂದ್ರೆ ಮುಂಚೆ ನಮ್ಮ ಅಮ್ಮ ನಮ್ಮ ಅಪ್ಪ ಎಲ್ಲ ಕಷ್ಟ ಪಟ್ಟಿದ್ದಾರೆ ಮೇಡಮ್, ಆಗ ಅವ್ರು ಒಂದೊಂದು ಕತೆ ಹೇಳ್ತಿದ್ರಲ್ಲ ಮೇಡಮ್ ಅನ್ನದ ಬೆಲೆ, ಅದು ನಮ್ಗೆ ತುಂಬಾ ಇವತ್ತಿಗೂ ಮನ್ಸಲ್ಲಿ ಅದು ಇದೆ ಮೇಡಮ್. ಅನ್ನಕ್ಕೆ ಎಷ್ಟು ಕಷ್ಟ ಪಟ್ಟಿದ್ರು, ಅವ್ರು ಎಷ್ಟು ಚೆನ್ನಾಗಿ ಉಪಯೋಗ ಪಡ್ಕೋತಿದ್ರು, ಮತ್ತೆ ಹೊಸ್ತು ಬಂದವ್ರಿಗೆ ತಾವು ಉಪವಾಸ ಇದ್ರು ಬೇರೆಯವ್ರಿಗೆ ಕೊಟ್ಟು ಅವ್ರ ಸಂತೋಷ ಪಡಿಸಿದ್ರು, ಅವೆಲ್ಲ ನಮಗೆ ಮಾತುಗಳು ತುಂಬಾ ನೆನಪಿದೆ ಮೇಡಮ್. ಹಂಗಾಗಿ ಹಸಿವಿನ ಬಗ್ಗೆ ಅನ್ನ ಎಸೆಯೋದ್ರ ಬಗ್ಗೆ ನಮ್ಗೆ ತುಂಬಾ ಅನ್ನದ ಬಗ್ಗೆ ಗೌರವ ಇದೆ ಮೇಡಮ್. ಒಂದು ತುತ್ತು ಹೊರಗಡೆ ಎಸೆಕ್ಕೂ ಬೇಜಾರಾಗುತ್ತೆ, ಅದು ಹಸಿವು ಅಂತ ಬಂದವರಿಗೆ ಕೊಡೋದ್ರ ಮಾತ್ರ ಸಂತೋಷ ಇದೆ ಮೇಡಮ್.
1: ಕೊಟ್ಟಾಗ ಅವರು ತೃಪ್ತಿಯಿಂದ ತಿಂತಾರಲ್ಲ ಆ ಸಂತೋಷ ಸಿಗುತ್ತಲ್ವಾ?
3: ನಮಗೆ ಸಿಗುತ್ತೆ ಮೇಡಮ್. ಯಾಕೆಂದ್ರೆ ಒಬ್ಬ ಒಂದು ಮನುಷ್ಯನ ತಂದೆ ತಾಯಿ ಹೇಳಿದ ಮಾತುಗಳು ಎಷ್ಟು ಒಬ್ಬ ಮನುಷ್ಯನ ಪರಿಣಾಮ ಬೀರ್ತವೆ ಅಂದ್ರೆ ನಾವೇ ಸಾಕ್ಷಿ ಮೇಡಮ್. ಯಾಕೆಂದ್ರೆ ಅವ್ರು ಹೇಳ್ತಿದ್ ಕಥೆಗಳು ಇವತ್ತು ಇದಾಗುತ್ತೆ. ಯಾಕೆಂದ್ರೆ ಅವರು ಹಸಿವು ಅಂತ ಬಂದವ್ರಿಗೆ ಯಾರಿಗೂ ಕೊಡದೆ ಇರ್ತಿರ್ಲಿಲ್ವಂತೆ, ಆಗ ಅವರು ಸುಮ್ಮನೆ ಈ ತರ ಎಸಿಬೇಕು ಅನ್ನ ಎಲ್ಲ ಅನ್ನೋದು ಯೋಚನೆ ಮಾಡೋದು. ನಮ್ಗೂ ಹೇಳಿದ್ರು ಚಿಕ್ಕ ಮಕ್ಕಳಿಂದ ಅಷ್ಟೇ ಮೇಡಮ್, ಊಟ ಕೂತಾಗ ಚಿಲ್ಬೇಡಿ, ನಮ್ ತಂದೆ ಹೇಳೋರು ಅನ್ನ ದೇವರ ಮುಂದೆ ಇನ್ನ ದೇವರು ಉಂಟು, ಈ ತರ ಎಲ್ಲ ಹೇಳ್ಕೊಡೋದಾಗ್ಲಿ ಒಂದು ಅರ್ಥನ ಎಲ್ಲ ಹೇಳೋದ್ಲ ಮೇಡಮ್. ಅದು ನಮ್ಗೆ ಅದು ಮನ್ಸಲ್ಲಿ ಅದು ಹಚ್ಚುತ್ತದೆ, ಉಳಿದ್ಬಿಟ್ಟಿದೆ ಅಂತ ಹೇಳ್ಬೋದು ಮೇಡಮ್.
1: ಹಿಂದಿನವರೆಲ್ಲ ನೋಡಿ ಹೀಗೆಲ್ಲ ವೇಸ್ಟ್ ಮಾಡಬಾರ್ದು ಅನ್ನೋದಿರ್ಬೋದು, ಕೆಲಸದ ಬಗ್ಗೆ ಇರ್ಬೋದು, ಬೇರೆಯವ್ರಿಗೆ ಗೌರವ ಕೊಡೋದು ಎಲ್ಲ ಎಷ್ಟು ಚಂದ ಹೇಳ್ಕೊಡ್ತಿದ್ರು ಮಕ್ಳಿಗೆ.
3: ನಿಜವಾಗ್ಲು ಮೇಡಮ್, ಅವ್ರು ಹೇಳ್ಕೊಡ್ತಿದ್ ಮಾತು ನಮ್ಗೆ ಎಷ್ಟು ಚೆನ್ನಾಗಿ ನಮ್ಮ ಮನ್ಸಲ್ಲಿ ಇವತ್ತು ಉಳಿದಿದೆ ಅನ್ನೋದಕ್ಕೆ ಈ ಅನ್ನದ್ದು ಒಂದು ಸಾಕ್ಷಿ ಆಗುತ್ತೆ ಮೇಡಮ್. ಒಂದ್ ತುತ್ತು ಚೆಲ್ಲಿದ್ರೆ ನಮ್ಮ ಅಪ್ಪ ನಮ್ಗೆ ಎಷ್ಟು ಬೈತಿದ್ರು ಅಂದ್ರೆ ಅನ್ನ ಒಂದಾಗ್ಲೂ ಚೆಲ್ಲಕ್ ಬಿಟ್ಟಿರ್ಲಿಲ್ಲ, ಅಷ್ಟು ನೀಟಾಗಿ ಊಟ ಮಾಡ್ಬೇಕು.
1: ಪ್ರಸಾದ ಅಂತ ಹೇಳಿ ಸ್ವೀಕರಿಸ್ತಾರಲ್ಲ, ಹಾಗಾಗಿ ವೇಸ್ಟ್ ಮಾಡ್ಬೋದು ಅಂತ ಹೇಳಿ.
3: ಹೌದು ಮೇಡಮ್, ಹಾಗಾಗಿ ಹಸಿವಿನ ಬಗ್ಗೆ ನಮ್ಗೆ ಅವ್ರು ಹೇಳ್ಕೊಟ್ಟಿದ್ ಮಾತು ಇವತ್ತು ನಮ್ಗೆ ಮನ್ಸಲ್ಲಿದೆ ಮೇಡಮ್, ಹಂಗಾಗಿ ವೇಸ್ಟ್ ಮಾಡಕ್ ಇಷ್ಟ ಪಡಲ್ಲ ಮೇಡಮ್ ಈಗಲು.
1: ಓಕೆ ಮೇಡಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಮೇಡಮ್.
3: ಧನ್ಯವಾದ ಮೇಡಮ್.
1: ಆಲೂರಿನಿಂದ ಪ್ರೇಮ್ ಅವ್ರು ಕರೆ ಮಾಡಿ ಅವರು ಕೂಡ ಹೇಳ್ತಾ ಇದ್ರು, ನಮ್ಮ ಹಿರಿಯರು ಒಂದು ತುತ್ತು ಅನ್ನವನ್ನು ಕೂಡ ಎಸಿಬಾರ್ದು, ಯಾಕೆಂದ್ರೆ ಅದಕ್ಕೆ ಅನ್ನ ಬೆಳೆಯೋದಕ್ಕೆ, ಅಕ್ಕಿ ಬೆಳೆಯೋದಕ್ಕೆ ಅಥವಾ ಭತ್ತ ಬೆಳೆಯೋದಕ್ಕೆ ಎಷ್ಟು ಶ್ರಮ ಪಟ್ಟಿರ್ತಾರೆ ನಮ್ಮ ಹಿರಿಯರು, ಅದರಿಂದ ಯಾವುದು ಕೂಡ ವ್ಯರ್ಥ ಮಾಡಬಾರ್ದು ಅನ್ನೋದನ್ನ ತಮ್ಮ ಹಿರಿಯ ಹೇಳ್ಕೊಟ್ಟಿರೋದನ್ನ ತುಂಬಾ ಚೆನ್ನಾಗಿ ತಿಳಿಸಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ, ನನ್ನ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ, ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
6: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ, ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
7: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
8: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 0484-837-1963. ಸಂಖ್ಯೆ ಮತ್ತೊಮ್ಮೆ 0484-837-1963. ವೆಬ್ಸೈಟ್ www.saipuc.org.in.
9: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
10: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು May 28 ವಿಶ್ವ ಹಸಿವು ದಿನ ಇರೋದ್ರಿಂದ ಹಸುವಿನ ಕುರಿತಾಗಿ, ಹಾಗೆ ಆಹಾರವನ್ನು ವ್ಯರ್ಥ ಮಾಡಬಾರ್ದು, ವ್ಯರ್ಥ ಮಾಡಿದ ಹಾಗೆ ಹೇಗೆ ಬಳಸೋದು ಅನ್ನೋ ವಿಚಾರವಾಗಿ ಎಲ್ಲರೂ ಕೂಡ ಕರೆ ಮಾಡಿ ಮಾತಾಡ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ.
13: ಹಲೋ ಮೇಡಮ್, ನಮಸ್ತೆ.
1: ಸರ್ ನಮಸ್ತೆ, ಮಂಜುನಾಥ್ ಸರ್.
13: ಹೇಗಿದ್ದೀರಿ ಮೇಡಮ್?
1: ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ?
13: ನಾನು ಚೆನ್ನಾಗಿದ್ದೀನಿ ಮೇಡಮ್.
1: ಊಟ ಆಯ್ತಾ?
13: ಊಟ ಏನಾಗಿಲ್ಲ ಮೇಡಮ್, ಮಾಡ್ಬೇಕು ಮೇಡಮ್.
1: ಆಗಿಲ್ವಾ? ಸರ್, ಇವತ್ತು ವಿಶ್ವ ಹಸಿವು ದಿನ ಇರೋದ್ರಿಂದ ಅದ್ರ ಬಗ್ಗೆ ಮಾತಾಡ್ತಿದ್ವಿ, ಆಹಾರವನ್ನ ನಾವು ವ್ಯರ್ಥ ಮಾಡದಂತೆ ಹೇಗ್ ಬಳಸೋದು ಅನ್ನೋದ್ರ ಕುರಿತು.
13: ಹೌದು ಮೇಡಮ್, ಯಾಕಂದ್ರೆ ಈ ಜೀವರಾಶಿಗಳಲ್ಲಿ ಎಲ್ಲರಿಗೂ ಹಸಿವು ಇದೆ ಮೇಡಮ್.
1: ಹೌದು ಸರ್.
13: ಕಣ್ಣಿಗೆ ಕಾಣದ ಸೂಕ್ಷ್ಮಾಣು ಜೀವಿಗಳಿಂದ ಹಿಡಿದು ದೈತ್ಯಾಕಾರದ ಪ್ರಾಣಿಗಳು ಕೂಡ ಹಸಿವು ಇದ್ದೇ ಇರುತ್ತೆ ಮೇಡಮ್. ಅದು ಎಲ್ಲರಿಗೆ ಸರಿ ಸಮಾನವಾಗಿದೆ ಮೇಡಮ್. ಅದು ಈಗ ಆ ಹಸಿವು ಅನ್ನೋದು ಬಹಳ ಒಂದು ಮಾತಿದೆ ಮೇಡಮ್, ಹಸಿವು ಮತ್ತು ಬಡತನ ಕಲಿಸಲು ಪಾಠ ಯಾವ್ದು ಕಲಿಸಲ್ಲ, ಯಾವ ಯೂನಿವರ್ಸಿಟಿ ಕಲಿಸಲ್ಲ ಮೇಡಮ್.
1: ಖಂಡಿತ ಹೌದು ಸರ್.
13: ಹಸಿವು ನಮ್ಮನ್ನ ಏನ್ ಬೇಕಾದ್ರೂ ಮಾಡಕ ಹಸ್ತದೆ ಮೇಡಮ್. ಪುರಂದರದಾಸರು ಹೇಳೋದು ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಹೇಗೆ.
1: ಹೌದು,
13: ಹಸಿವಿ ಎಲ್ಲರಿಗೂ ಬೇಕಾಗಿದೆ ಮೇಡಮ್. ಆದ್ರೆ ಪ್ರಸ್ತುತ ದಿನಮಾನಗಳಲ್ಲಿ ಇದು ಅಡಿಗೆಯನ್ನ ಹಾಳು ಮಾಡೋದು, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅದನ್ನ ಅನಗತ್ಯವಾಗಿ ಆಹಾರವನ್ನ ತಯಾರಿಸೋದು ಮಾಡ್ತಿರ್ತಾರೆ ಮೇಡಮ್. ಅವಶ್ಯಕತೆ ಇದ್ದಷ್ಟು ಬಿಟ್ಟು ಅನಾವಶ್ಯಕವಾಗಿ ಜಾಸ್ತಿ ಹಾಕುತ್ತಿರ್ತಾರೆ ಮೇಡಮ್. ಅದನ್ನು ಏನ ಅದು ತಗೊಂಡು ಮಾತ್ರ ವೇಸ್ಟ್ ಮಾಡೋದು ಮೇಡಮ್, ಅದು ಜಾಸ್ತಿ ವೇಸ್ಟ್ ಮಾಡ್ತಾರ. ನಮ್ಮ ದೇಶದ ಅತ್ಯುನ್ನತ ಒಂದು ಶ್ರೇಷ್ಠ ಪ್ರಧಾನ ಮಂತ್ರಿ ಆಗಿದ್ರು ಮೇಡಮ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಅವರು ಇವಾಗ ದೇಶದಲ್ಲಿ ಬಡತನ ಹಸಿವು ಜಾಸ್ತಿ ಇತ್ತು ಮೇಡಮ್ ಅವರು ಪ್ರಧಾನ ಮಂತ್ರಿ ಆದಾಗ. ಅವರು ಮಂಗಳವಾರ ಅಥವಾ ಗುರುವಾರ ಒಂದು
1: ಸೋಮವಾರ ಶಾಸ್ತ್ರಿ ಉಪವಾಸನ ಹೇಳ್ತಾರೆ.
13: ಅವ್ರ ಕುಟುಂಬದವರಿಗೂ ಕೂಡ ಹೇಳ್ತಿರುತ್ತೆ, ಇಡೀ ದೇಶ ಜನತೆಗೂ ಹೇಳ್ತಾ ಇದ್ದಾರೆ ಮೇಡಮ್ ಅವರು.
1: ಒಂದ್ ಒಂದು ದಿನ ಉಪವಾಸ ಮಾಡಿದ್ರೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಅಂತ ಹೇಳಿ ಅಂತ
13: ಸುಧಾರಿಸುತ್ತೆ, ಮತ್ತು ಇನ್ನು ಹಸಿದ ಹೊಟ್ಟೆಗಳಿಗೆ ಅನ್ನ ಸಿಗುತ್ತೆ ಅಂತ ಹೇಳ್ತಿದ್ರು ಮೇಡಮ್ ಅವರು.
1: ಹೌದು ಸರ್,
13: ಎಲ್ಲರಿಗೂ ಸಮಾನವಾಗಿ ದೇಶದಲ್ಲಿ ಆಹಾರ ಸಿಗಲಿ ಅಂತ ಪ್ರಯತ್ನ ಪಡಂತ ಶ್ರೇಷ್ಠ ಪ್ರಧಾನಮಂತ್ರಿ ಅಂತ ಹೇಳಬಹುದು ಅವರು.
1: ಖಂಡಿತ ಹೌದು, ಹಾಗಾಗಿ ಈಗನು ಕೆಲವರು ಅದನ್ನ ಫಾಲೋ ಮಾಡ್ತಾರೆ ಸರ್. ಸೋಮವಾರ ದಿನ ಉಪವಾಸ ಮಾಡ್ತಾ ಶಾಸ್ತ್ರೀಯ ಉಪವಾಸನ ಹೇಳ್ತಾರೆ.
13: ಸೋಮವಾರ ಶುಕ್ರವಾರ ದೇವರ ಹೆಸರಿನಲ್ಲಿ ಕೂಡ ಅದನ್ನ ಮಾಡ್ತಾರೆ ಮೇಡಮ್. ಮತ್ತು ಅನ್ನ ಇದು ಯಾರು ಹಸಿವಂತ ಬಂದಾಗ ಮೇಡಮ್ ನಮ್ಮಲ್ಲಿ ಸಾಧ್ಯ ಆದಷ್ಟು ಕೊಡದಿದ್ರು ಸ್ವಲ್ಪ ಮಟ್ಟಿಗೆ ಅವ್ರು ಕೊಡ್ಬೇಕು ಮೇಡಮ್. ಅದು
1: ಸ್ವಲ್ಪ ಮಟ್ಟಿಗಾದ್ರು
13: ಅನ್ನ ಅನ್ನೋದು ಏನಪ್ಪಾ ಅದು ಅನ್ನಂ ಪರಂಪರಂ ಅನ್ನಂಗ್ ಮೇಡಮ್, ಅದು ಅವ್ರಿಗೆ ಕೊಡಬೇಕು ಮೇಡಮ್. ಅದು ಈಗ ಹಳ್ಳಿಗಳಲ್ಲಿ ಕೂಡ ಆತರ ಬರುತ್ತಾರೆ ಮೇಡಮ್ ನಮ್ಮ ಹಳ್ಳಿಗಳಲ್ಲಿ ಹಂಗ. ಸಿಟಿಗಳಲ್ಲಿ ಎಲ್ಲ ಯಾವಾಗ ನೋಡೋ 24 hours ಡೋರ್ ಗಳನ್ನ ಕ್ಲೋಸ್ ಮಾಡಿರ್ತಾರೆ ಮೇಡಮ್ ಅವರು.
1: ಮತ್ತೆ ಈಗ ಈಗ ಕಾರ್ಯಕ್ರಮದಲ್ಲೆಲ್ಲ ಉಳಿದ್ರೆ ಆಹಾರವನ್ನ ಅದು ಅನಾಥಾಶ್ರಮಕ್ಕಿರ್ಬೋದು ಆತರ ಒಂದು ಕೆಲವೊಂದು NGOಗಳೇ ಕೆಲಸ ಮಾಡ್ತಾ ಇದೆ ಇವಾಗ.
13: ಆ ರೀತಿಯ ಮಾಹಿತಿಗಳನ್ನ ಮುಟ್ಸೋಲ್ಲ ಮೇಡಮ್ ಅವರು ಕಾರ್ಯಕ್ರಮ ನಡೆಸ್ಕೊಳ್ಳೋರು. ಅದು ಏನೋ ತಗೊಂಡೋಗಿ ಜಾಸ್ತಿ ಊರವರಿಗೆ ಏನಪ್ಪಾ ಚೆಲ್ಲ ಬರ್ತಾರೆ ಮೇಡಮ್ ಅದನ್ನ.
1: ಹೌದು, ಆಹಾರ ವೇಸ್ಟ್ ಮಾಡಬಾರ್ದು ಹೇಳ್ತೀವಿ.
13: ಅದೇ ವೇಸ್ಟ್ ಮಾಡಿ ಅದು ಈ ತರ ಉಳಿದ್ರೆ ಏನಪ್ಪಾ ಸಾಕಷ್ಟು NGOಗಳಲ್ಲಿ ಅಥವಾ ಇದು ವೃದ್ಧಾಶ್ರಮ ಆಯ್ತು, ಅಬಲಾಶ್ರಮ ಆಯ್ತು, ನೆಕ್ಸ್ಟ್ ಅನಾಥಾಶ್ರಮಗಳು ಅದಾವ ಮೇಡಮ್. ಅವು ಅವ್ರಿಗೆ ಮಾಹಿತಿಯನ್ನ ಕೊಡ್ಬೇಕು ಮೇಡಮ್. ಸಾಕಷ್ಟು ಎಲ್ಲ ಅವಕಾಶಗಳು ಅದಾವ ಮೇಡಮ್. ಅದಕ್ಕೆ ಮಾಹಿತಿ ಕೊಟ್ಟವರೆಲ್ಲ ಲಾಸ್ಟ್ ಟೈಮ್ ಬಂದು ಎಷ್ಟು ಉಳಿದ ಅದೆಲ್ಲ ಫಂಕ್ಷನ್ ಎಲ್ಲ ಮುಗಿದ್ಬೇಕ ತಗೊಂಡು ಹೋಗ್ತಾರೆ ಮೇಡಮ್ ಅವರು.
1: ತಗೊಂಡು ಹೋಗ್ತಾರೆ ಮತ್ತೆ ಉಳಿದವರಿಗೆಲ್ಲ ಕೊಡ್ತಾರೆ.
13: ಹಾ ಕೊಡ್ತಾರೆ ಮೇಡಮ್. ಸುಮ್ನೆ ನಾನು ಇನ್ನೊಂದು ಕಿವಿ ಮಾತು ಏನ್ ಹೇಳೋದಪ್ಪ ಅಂದ್ರೆ, ಈಗ ಹಳ್ಳಿಗಳಲ್ಲಿ ಮತ್ತು ಸಿಟಿಗಳಲ್ಲಿ ಏನಪ್ಪಾ ಈ ಬರ್ತ್ಡೇ ಪಾರ್ಟಿಗಳನ್ನಾಗಲಿ ಅಥವಾ ಮ್ಯಾರೇಜ್ ಪಾರ್ಟಿಗಳನ್ನಾಗಲಿ ಸುಮ್ನೆ ವೇಸ್ಟ್ ಮಾಡ್ತಾರೆ ಮೇಡಮ್ ದುಡ್ಡನ್ನ. ಅಲ್ಲಿ ಹೋಗಿ ಸುಮ್ನೆ ಕ್ಲಬ್ಗಳಲ್ಲಿ ಮತ್ತು ಬಾರ್ಗಳಲ್ಲಿ ಹಾಳು ಮಾಡೋದಕ್ಕಿಂತ ಮುಂಚೆ ನಮ್ಮ ಮನೆಯ ಮಗನಲ್ಲಿ ಅಥವಾ ಮಗಳದಲ್ಲಿ ನಾವು ಬರ್ತ್ಡೇ ಏನ ಮಾಡ್ಬೇಕಾಗಿತ್ತಪ್ಪ ಅಂದ್ರ ಈ ಅನಾಥಾಶ್ರಮಗಳು ವೃದ್ಧಾಶ್ರಮ ಅಂತಲ್ಲಿ ಹೋಗಿ ಬರ್ತ್ಡೇ ಪಾರ್ಟಿಗಳು ಮಾಡಿದ್ರೆ ಅಲ್ಲಿ ಅವ್ರಿಗೆ ಏನಪ್ಪಾ ಒಂದ್ ರೀತಿ ಖುಷಿ ಇರುತ್ತೆ ಮೇಡಮ್. ನಾನು ಈಗ ಅನ್ನದಾತ ಸುಖಿ ಭವ ಅಂತದೆ ಮೇಡಮ್ ಕನ್ನಡದಲ್ಲಿ.
1: ಹೌದು, ಹಾರೈಸ್ತಾರೆ.
13: ಹಾರಿಸ್ತಾರೆ ಮೇಡಮ್. ಆ ರೀತಿಯ ಹಾರೈಕಿನ ಮೇಲೆ ನಾವು ಕೂಡ ಏನಪ್ಪಾ ಒಳ್ಳೆ ಜೀವನ ನಡೆಸಬಹುದು ಮೇಡಮ್. ಅದನ್ನ ಬಿಟ್ಟು ನಾವು ಸುಮ್ನೆ ವೇಸ್ಟ್ ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ ಮೇಡಮ್. ಅದು
1: ಆತರನು ಮಾಡಬಹುದು ಅಂತ ಹೇಳಿ
13: ಹೇಳ್ತೀರಾ. ತಪ್ಪಾಗ್ಬೋದು ಮೇಡಮ್. ಸುಮ್ನೆ ಈಗ 1000 rupees ಕೊಟ್ಟು ಅಥವಾ ಏನಪ್ಪಾ 10,000 ಕೊಟ್ಟು ದೊಡ್ಡ ದೊಡ್ಡ ಕೇಕ್ ತಂದು ಎಲ್ಲ ಮಾಡೋದಕ್ಕಿಂತ ಅದೇ ಎಷ್ಟು ಜನರಲ್ಲಿ ಎಷ್ಟು ಜನ ಉಣಬಹುದು ಮೇಡಮ್. ಅದು
1: ಮಾಡಬಹುದು.
13: ಹಾಗೆ ಮಾಡಬಹುದು ಮೇಡಮ್. ಅದು ಅನ್ನ ವೇಸ್ಟ್ ಮಾಡದೆ ಅದೇನಪ್ಪಾ ಎಲ್ಲರಿಗೆ ಸಮಾನವಾದ ಅವಕಾಶ ಸಿಕ್ಕರೆ ಏನಪ್ಪಾ ಜನರು ಕೂಡ ಬದುಕಬಹುದು ಮೇಡಮ್. ಈ ತರ ಈಗ ನಾನು ಶಿಕ್ಷಕನಾಗಿ ಒಂದು ಮಾತ ಮಕ್ಕಳಿಗೆ ಕೂಡ ಹೇಳ್ತಿರ್ತೇನೆ ಮೇಡಮ್. ಮಧ್ಯಾಹ್ನ ಹೊತ್ತಿನಲ್ಲಿ ಬಿಸಿ ಊಟ ನಾವು ವಿತರಣೆ ಮಾಡುವಾಗ ನಾವು ಮುಂದ್ ಕುಟುಂಬ ಹೇಳ್ತಿರ್ತೇವೆ ಮೇಡಮ್, ಸಾಕು ಅವಶ್ಯಕತೆ ಇದ್ದಷ್ಟು ಮಾತ್ರ ಹಾಕೊಳ್ಳಿ, ಸುಮ್ನೆ ಹೋಗಿ ವೇಸ್ಟ್ ಮಾಡ್ಬೇಡ್ರಿ ಅಂತ ಹೇಳ್ತಿರ್ತೇನೆ ಮೇಡಮ್ ನಾನು.
1: ಹೌದು ಸರ್, ಈ ಬಿಸಿ ಊಟ ಬಂದಿರೋದ್ರಿಂದ ಎಷ್ಟೊಂದು ಮಕ್ಕಳಿಗೆ ಮಧ್ಯಾಹ್ನದ ಹೊಟ್ಟೆ ತುಂಬಾ ಊಟ ಸಿಗುತ್ತೆ ಅಂತ ಹೇಳ್ಬೋದು.
13: ಸಿಗುತ್ತೆ ಮೇಡಮ್. ಆದ್ರೆ ಕೆಲವೊಂದು ಮಕ್ಕಳು ಏನಪ್ಪಾ ಕೇಳುದಿಲ್ಲ ಮೇಡಮ್, ಅದು ಮತ್ತೊಮ್ಮೆ ಇಲ್ಲಿ ಬರ್ಬೇಕು ಅಲ್ಲಿ ಹಾಕೊಂಡು ಹೋಗ್ಬೇಕಾ ಮತ್ತಂತ ಹೇಳಿ ನಮ್ಮಲ್ಲಿ ಶಾಲೆ ಮುಂದೆ ದೊಡ್ಡ ಗಾರ್ಡನ್ ಇದೆ ಮೇಡಮ್. ಅದು ಗಾರ್ಡನ್ ಅಲ್ಲಿ ಕುತ್ಕೊಂಡು ಜನ ಸ್ಟೂಡೆಂಟ್ ಊಟ ಮಾಡ್ತಾರೆ ಮೇಡಮ್. ಅವ್ರೇನ್ ಮತ್ತೆ ಅಲ್ಲಿ ಹೋಗಿ ಊಟ ಹಾಕೋಬೇಕಂತ ಜಾಸ್ತಿ ಹಾಕೊಂಡು ಹೋಗ್ತಾರೆ ಮೇಡಮ್. ಕೆಲವೊಂದ್ ಸಾರಿ ಏನಪ್ಪಾ ಚೆಲ್ತಿರ್ತಾರೆ ಮೇಡಮ್ ಅವರು.
1: ನಮಗ್ ಬೀಸಿ ಊಟ ಬಡ್ಸೋರಿಗೆ ಹೇಳ್ಬಿಡ್ಬೇಕು ಎಷ್ಟು ಬೇಕು ಲಿಮಿಟ್ ಅಲ್ಲಿ ಬಳಸಿ ಅಂತ ಹೇಳಿ ಅಂತ.
13: ಅವ್ರು ಬೇಸನ್ನ ಹೋಗ್ತಾರೆ ಮೇಡಮ್ ಅವ್ರು ಹೋಗಿ ಅನ್ನ ಅಕಸ್ಮಾತ್ ಖಾಲಿ ಆಯ್ತಂದ್ರೆ ಮತ್ತೆ ಅಲ್ಲಿ ಹೋಗಿ ಹಾಕೋಬರ್ಬೇಕು ದೂರ ಅಂತ ಮತ್ತೆ ಜಾಸ್ತಿ ಹಾಕೊಂಡು ಬಿಡ್ತಾರೆ ನಾವು. ಈ ತರ ಅವರಿಗೆ ನಾವು ಪ್ರೇಯರ್ ಅಲ್ಲಿ ಮನವರಿಕೆ ಮಾಡಿ ನೆಕ್ಸ್ಟ್ ಏನಪ್ಪ ವಾರ್ನಿಂಗ್ ಕೂಡ ಮಾಡಿರ್ತೀವಿ ಮೇಡಮ್. ಮತ್ತು ಮನೆಯಲ್ಲಿ ಕೂಡ ಅನಾಗತ್ಯವಾಗಿ ಜಾಸ್ತಿ ಆಹಾರವನ್ನ ನಾವು ರೆಡಿ ಮಾಡಬಾರ್ದು ಮೇಡಮ್. ನಮ್ಗೆ ಏನೋ ಒಂದ್ ಹೊತ್ತು ಕಂಬಿ ತಗೊಳ್ಳೋಗಿಲ್ಲ ಮಾಡ್ಕೊಂಡು ತಿನ್ಬಹುದು ಮೇಡಮ್, ಸುಮ್ನೆ ಮಾಡಿ ವೇಸ್ಟ್ ಮಾಡಬಾರ್ದು ಮೇಡಮ್. ಅದು
1: ಥ್ಯಾಂಕ್ ಯು ಸರ್, ತುಂಬಾ ಮಾಹಿತಿ ಅಂತ ತಿಳಿಸಿದ್ರಿ, ಧನ್ಯವಾದ.
13: ಓಕೆ ಮೇಡಮ್.
1: ಬಿಜಾಪುರದಿಂದ ಶಿಕ್ಷಕರಾದಂತಹ ಮಂಜುನಾಥ್ ಸರ್ ಅವರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
14: ಹಲೋ
1: ಸರ್, ನಮಸ್ತೆ. ಜಗದೀಶ್ ಸರ್ ನಮಸ್ತೆ. ಹಲೋ ಸರ್, ಇವತ್ ವಿಶ್ವ ಹಸಿವು ದಿನ ಇರೋದ್ರಿಂದ ಹಸಿವಿನ ಬಗ್ಗೆ ಮಾತಾಡ್ತಾ ಇದ್ವಿ.
14: ನನಗೆ ಬಹಳ ಇಷ್ಟವಾದ ಸಬ್ಜೆಕ್ಟ್ ಇದು.
1: ಯಾಕೆಂದ್ರೆ ಹಲೋ ಹಾ ಸರ್, ಕೇಳ್ತಿದೆ.
14: ಇವರೆಲ್ಲ ಬಾಯಲ್ಲಿ ಹೇಳ್ತಾರೆ ಅಷ್ಟೇ, ಹಾಗ್ ಮಾಡಬಾರ್ದು, ಹೀಗ್ ಮಾಡಬಾರ್ದು, ವೇಸ್ಟ್ ಮಾಡಬಾರ್ದು ಅಂತಂದೆ. ನಾವು ವಾಲಂಟಿಯರ್ ಖುದ್ದು ನಿಂತು ಅಲ್ಲಿ ವಾಲಂಟಿಯರ್ ಮದುವೆ ಮನೆಯಲ್ಲಿ ಆಗ್ಲಿ ಇದು ದೇವಸ್ಥಾನಗಳಲ್ಲಿ ಆಗ್ಲಿ ಎಲ್ಲಾ ಕಡೆ ಹೇಳ್ತೀವಿ ನಾವು. ಈಗ ಒಂದ್ ಕಡೆ ಹೇಳ್ತಾರಲ್ಲ ಒಂದು ಬಸವಣ್ಣ ಅದಕ್ಕೆ ಹೇಳದ ಬೆಕ್ಕು ಬಹುದ ಪೇಳ ಬರೆಯೋದು ಅಂತ
1: ಹೇಳಿದ್ರೆ ಮಾತ್ರ
14: ಇದರ ಗುಣ ಬಲ್ಲೆ ಅಂದ್ರೆ ತಮ್ಮ ಗುಣ ಬರೆಯೋದು ಅಂತ ಒಂದ್ ಕಡೆ ಬಸವಣ್ಣ ಹೇಳ್ತಾರೆ. ಇವ್ರು ಹೇಳೋದು ಸಿದ್ದರಾಮೇಶ್ವರ ಅದನ್ನೇ, ಹಸಿರು ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ ಒಡಲುಗೊಂಡವ ನಿಂತು ನೀ ನಮ್ಮೆ ಜರಿಯೋದಿಲ್ಲ ನೀ ನಮ್ಮೆ ಒಡಲುಗೊಂಡು ಅಂತ ಭಗವಂತನ ಸವಾಲ್ ಹಾಕ್ತಾರೆ. ಇದೆಲ್ಲರಿಗೂ ಗೊತ್ತಿರ್ತಕ್ಕಂತ ವಿಚಾರ ಅಲ್ಲ, ಉನ್ನದ ಗೊತ್ತಿರುತ್ತೆ ಆದ್ರೆ ಮದುವೆ ಮನೆಗಳಲ್ಲಿ ಹೋಗಿ ಬಿಟ್ಬಿಡ್ತಾರೆ.
1: ಜಾಸ್ತಿ ಹಾಕೊಂಡು ಐಟಮ್ ಜಾಸ್ತಿ ಇರುತ್ತೆ ನೋಡಿದ ಎಲ್ಲ ಬೇಕು ಅನ್ಸುತ್ತೆ ಹಾಕೊಂಡು ವೇಸ್ಟ್ ಮಾಡ್ತಾರೆ.
14: ಇದನ್ನೇ ಮೇಡಮ್ ನನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ನೀವು ಇದನ್ನ ಸರ್ಕಾರಕ್ಕೆ ಕಳಿಸ್ಬೇಕು. ನಾವು ಸರ್ಕಾರದ ಕಾನೂನು ಮಾಡ್ಬೇಕು ಅಂತ ಮದುವೆ ಮನೆಗಳಲ್ಲಿ ಆಡಂಬರ ಮಾಡಬಾರ್ದು. ಮೊನ್ನೆ ಒಂದ್ ಮದುವೆ ಹೋಗಿದ್ದೆ, ಐದ್ ತರ ಸ್ವೀಟು, ಒಬ್ರು ತಿನ್ನಲ್ಲ ಎಲ್ಲಾ ವೇಸ್ಟ್.
1: ಒಂದ್ ಅಟ್ ಲೀಸ್ಟ್ ಕವರಿಗಾರ ಹಾಕೊಟ್ರೆ ಅವರು ಎಲೆ ಮೇಲೆ ಹಾಕೋದಕ್ಕೆ, ಇಟ್ಕೊಳ್ಳೋದಕ್ಕೆ ಸಂಕೋಚ ಆಗುತ್ತೆ ನೋಡ್ತಾರೆ ಅಂತ ಹೇಳಿ. ಅವ್ರು ಮಾಡಿಸಿದ ಶ್ರಮ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ.
14: ಅಲ್ಲಿ ನೋಡ್ರಿ, ಸರ್ಕಾರ ಕಾನೂನು ಮಾಡಿ ಆಹಾರ ಎಷ್ಟು ಉಣ್ತಾರೆ ಗೊತ್ತಿರುತ್ತಾರೆ, ಬಂದ್ ಎಷ್ಟು ಉಣ್ತಾರೆ ಅಂತ. ಅಷ್ಟೊಂದು ಮಾತ್ರ ಇದು ನೀವು ಮಾಡ್ಬೇಕು ಅಂತ ನೋಡಕ್ ಆಹಾರ ಆಡಂಬರದ ಪ್ರಶ್ನೆ ಇಲ್ಲ, ಅದು ಅದು ಮಹಾನ್ ದಾರಿದ್ರ್ಯ. ಅದು ಅದು ಅವ್ರಿಗೆ ಗೊತ್ತಿಲ್ಲ, ಮದುವೆ ಮಾಡೋರಿ ಆಗ್ಲಿ ಕಲ್ಯಾಣ ಮಂಟಪ ಆಗ್ಲಿ ಯಾರಿಗಾಗ್ಲಿ ಗೊತ್ತಿಲ್ಲ. ಅದು ಮುಂದೆ ಅವ್ರ ಕುಟುಂಬಕ್ಕೆ ಬಹಳ ತೊಂದರೆ ಅನುಭವಿಸ್ತಾರ ಅವರು.
1: ಅನ್ನವನ್ನು ವೇಸ್ಟ್
14: ಮಾಡಿ ವಾಸ್ತವಿಕವಾಗಿ ನಾನೇ ಸ್ವತಃ ಅನುಭವಿಸಿರೋದು ಅನ್ನವನ್ನ. ಇಷ್ಟು ನನಗೆ ಕನಿಷ್ಠ 58 ವರ್ಷ, ಈಗ 50 ಅಂದ್ರೆ ಅಣ್ಣನಿಂದ ಮನೇಲಿದ್ದಾಗ ನಮ್ಮಅಮ್ಮ ಹೇಳೋದು, ನಮ್ಮ ದಿನೇಶ್ ಊಟ ಮಾಡ್ದಂಗ ಊಟ ಮಾಡೋಕೊಡು ಅಂತಂದ. ಯಾಕೆ ಅಂದ್ರೆ ನಾನು ಒಂದು ಹಿಂಗಿರ್ಬೇಕು ಹಂಗಿರ್ಬೇಕು ಹೇಳ್ತಿರಲಿಲ್ಲ, ಏನ್ ಕೊಟ್ರು ಊಟ ಮಾಡ್ತಿದ್ದೆ, ಚಾನು ಚೆನ್ನಾಗಿಲ್ಲ ಅಂತ ಇರಲಿಲ್ಲ, ಖಾರ ಇದೆ ಉಪ್ಪು ಏನಂತಿರ್ಲಿಲ್ಲ, ಊಟ ಮಾಡ್ತಿದ್ದೆ ನಾನು. ಅದು ಮೊನ್ನೆ ನಾನು ಒಂದು ಆಕ್ಸಿಡೆಂಟ್ ಆಗಿ ಬಿದ್ದೆ, ಬಟ್ ಭಗವಂತ ನನಗೆ 1 ರೂಪಾಯಿ ನನಗೆ ತೊಂದರೆ ಕೊಟ್ಟಿಲ್ಲ. ಆ ಬೈಕ್ ಕೂಡ ಏನೇ ಆಗಿಲ್ಲ, ನಾನು ಕೂಡ ಏನೇ ಆಗಿಲ್ಲ,
1: ಸೇಫ್ ಆಗಿದ್ರ?
14: ಸೇಫ್ ಆಗಿದೆ ಅಂದ್ರೆ ಅನ್ಸಿದ್ದಾನೆ ಯಾವಾಗ ಅದೇ ಅನ್ಸಿದ್ದ ಅನ್ನಕ್ಕೆ ನಾವು ಎಷ್ಟು ಮಹತ್ವ ಕೊಟ್ಟು ಭಗವಂತ ಗುರು ನನ್ನ ಉಳಿಸಿದ ಅಂತ
1: ಉಳಿಸಿದಾರೆ.
14: ಅಕಾಲ ಮರಣವೇ ಬರ್ತಾ ಇಲ್ಲ. ಈಗ ಮೊನ್ನೆ ಸಿನಿಮಾ ನೋಡ್ತಾ ಇದ್ದೆ ನಾನು, ಈ ವಿಜಯ್ ದುನಿಯಾ ವಿಜಯ್ ಸಿನಿಮಾದಲ್ಲಿ ಇಬ್ರು ಆಕ್ಟ್ರೆಸ್ ನೀರಲ್ಲಿ ಮುಳುಗಿಸತ್ರಲ್ಲ. ಹಲೋ,
1: ಕೇಳ್ತಿದೆ ಕೇಳ್ತಿದೆ.
14: ಆ ಸತ್ರಲ್ಲ ಮೊನ್ನೆ ಇದೊಂದು ಟಿವಿ ಸಿನಿಮಾ ನೋಡ್ತಾ ಇದ್ದೆ, ಅದರಲ್ಲಿ ಅವನು ಯಾರು ನಮ್ಮ ಯಶ್ ಅವ್ರ ಸಿನಿಮಾದಲ್ಲಿ ಅವನು ಅನ್ನವನ್ನ ದುರಂಕರದ ಚೆಲ್ಬಿಟ್ಟು ಇದ್ ಮಾಡ್ಬಿಡ್ತಾನೆ. ಅವನ ಎಂತಿದ್ದಾನೆ ಅಷ್ಟೇ, ಪಾತ್ರದಲ್ಲೂ ಕೂಡ ಅನ್ನವನ್ನ ಚೆಲ್ಲಬಾರ್ದು ಅಂತ,
1: ವೇಸ್ಟ್ ಮಾಡಬಾರ್ದು, ಯಾಕಂದ್ರೆ ಜನ ನೋಡ್ತಿರ್ತಾರಲ್ಲ ಅವ್ರ
14: ಮೇಲೆ. ಇದು ಮೊದಲು ಸರ್ಕಾರ ಇದು ಕಾನೂನು ತಂದ್ಬಿಟ್ಟು ಅನಗತ್ಯ ಆಹಾರ ಮಾಡದೇ ಜಾಸ್ತಿ ಮಾಡದೇ ಇಲ್ಲ, ಇವನಿಗೆ ಯಾರಿಗೆ ಅಡಿಗೆ ಬಟ್ಟನಿಗೆ ದಂಡ ಹಾಕ್ಬೇಕು, ನನ್ನ ಉದ್ದೇಶ ಅಷ್ಟೇ. ಅಡಿಗೆ ಬಟ್ಟನಿಗೆ ದಂಡ ಹಾಕೋದೇ ಬೆಸ್ಟ್, ಬೇರೆ ಯಾರಿಗೆ ಹಾಕೋಬಾರ್ದು.
1: ಆಹಾರವನ್ನು ವ್ಯರ್ಥ ಮಾಡ್ಬಂದ್ರೆ ಹೆಚ್ಚಿಗೆ ಉಳಿತು ಅಂತ ಹೇಳಿದ್ರು ಕೂಡ ಕೆಲವೊಂದು ಎನ್ ಜಿ ಒಗಳೆಲ್ಲ ಇದೆ, ಅದಕ್ಕೆ ಕೊಟ್ರೆ ಅವ್ರ ಅನಾಥಾಶ್ರಮ ವೃದ್ಧಾಶ್ರಮ ಆ ತರದಕ್ಕೆ ಕಳಿಸ್ತಾರೆ ಅಂತಾನೆ ಹೇಳಿ.
14: ಹೌದು ಅಲ್ಲ, ಅದು ಕೂಡ ನಂದು ಆ ತಪ್ಪು ಅಂತ ನೈಕೋತಾ, ನಾವು ಊಟ ಮಾಡೋಕ್ಕಿಂತ ಮುಂಚೆ ಭಗವಂತನಿಗೆ ಕೊಡ್ಬೇಕು ಅಂದ್ರೆ ಇನ್ನೊಬ್ರಿಗೆ ಕೊಡ್ಬೇಕು ಅಂತ, ಅದನ್ನ ಬೇಕಾದ್ರೆ ಫಸ್ಟಿಗೆ ಕೊಡ್ಬೇಕು ಸುಳ್ಳು ಅವ್ರು ಬೇಗ ಒಪ್ಪತ್ತೇನೆ. ನಾವು ಉಳಿತು ಅಂತಂದ್ರೆ ಇನ್ನೊಬ್ರಿಗೆ ಕೂಡ ನಾನು ಒಪ್ಪಲ್ಲ,
1: ವೇಸ್ಟ್ ಅಂತ ಹೇಳಿ ಕೊಡಬಾರ್ದು ಅಂತ ಹೇಳಿ.
14: ಹೌದು, ಅದು ಭಗವಂತ ಒಪ್ಪಲ್ಲ ಅದನ್ನ,
1: ಪ್ರಸಾದ ರೀತಿಯಲ್ಲಿ ಕೊಡ್ಬೇಕು ಅಂತ.
14: ಹೌದೌದು, ಅದಕ್ಕೆ ಇವ್ರೇನ್ ಅಡಿಗೆ ಬಟ್ಟನೇ ಅವ್ನಿಗೆ ಹಾಕ್ಬೇಕು ಜವಾಬ್ದಾರಿ, ದಂಡ ಹಾಕ್ಬೇಕು ನೋಡಪ್ಪ, ಯಾರು ಬಿಟ್ಟು ನೀನೇ ಜವಾಬ್ದಾರ ನಾವು ಹಂಗ್ ನೋಡ್ಕೋಬೇಕು ಅಂತ. ಯಾಕೆ ಆಟೋಮೆಟಿಕ್ ಸರಿಯಾಗಲ್ಲ ಹೇಳ್ರಿ, ಇಮಿಡಿಯೇಟ್ ಸರಿಯಾಗ್ಬಿಡುತ್ತೆ.
1: ಬಡಿಸುವಾಗ್ಲೇ ಸ್ವಲ್ಪ ಸ್ವಲ್ಪ ಬಡಿಸ್ತಾರೆ.
14: ಹಾ, ಬಡಿಸ್ ಐಟಮ್ ಜಾಸ್ತಿ. ಮಕ್ಳಿಗೆ ಇರೋ ಹೇಳ್ತೇನೆ, ಮಕ್ಳಿಗೆ ಬಡ್ಸಕ್ಕೆ ಹೋಗ್ಬೇಡ್ರಿ ಅಂತ ಎದುರಿಗಿದ್ದು ಹೇಳ್ತೇನೆ, ಮಕ್ಳಿಗೆ ಹಾಕ್ಬೇಡ್ರಿ ಅಂತಂದೇವೆ. ಅವ್ರಾದ್ರೆ ಎಷ್ಟು ಉಣತ ಮಗು, ಅವು ಏನು ದೊಡ್ಡಲ್ಲಿ ಹಾಕುವಷ್ಟು ಎಲ್ಲಾ ಐಟಮ್ನು ಮೊನ್ನೆ 16 ಐಟಮ್ ಬಿಡ್ಸಿದ್ರೆ.
1: ಇಬ್ರು ಪೋಷಕರು ಗಮನಿಸ್ಬೇಕು, ಯಾಕಂದ್ರೆ ಎಷ್ಟು ತಿನ್ನುತ್ತೆ ಅಂತ ಗೊತ್ತಿರುತ್ತಲ್ವಾ ಅವ್ರಿಗೆ, ಹಾಗಾಗಿ ಅವ್ರು ಬೇಕೋ ಬೇಡವೋ ಅನ್ನೋದನ್ನ ಅವ್ರು ಡಿಸೈಡ್ ಮಾಡ್ಬೇಕು. ಸುಮ್ನೆ
14: 16 ಐಟಮ್ ಮಾಡಿದ್ರೆ 16 ಐಟಮ್ ಅವ್ಗೆ 3 ವರ್ಷ ಕೂದಿ ಹಾಕ್ಯಾರ, ಅದು ಉಣತ
1: ಆಗಲ್ಲ. ಹೌದು,
14: ಯಾವ ಕಾರಣಕ್ಕೂ ಊಟ ಮಾಡಲ್ಲ.
1: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
14: ಥ್ಯಾಂಕ್ ಯು ಮೇಡಮ್.
1: ನ್ಯಾಮ್ತಿಂದ ಜಗದೀಶ್ ಅವ್ರು ಕರೆ ಮಾಡಿ ಅವ್ರು ಕೂಡ ಹೇಳ್ತಿದ್ರು ಅಂದರೆ ನಾವು ಯಥೇಚ್ಛವಾಗಿ ಎಲೆಗೆ ಹಾಕ್ಕೊಂಡು ಅದನ್ನು ವೇಸ್ಟ್ ಮಾಡಬಾರ್ದು, ವ್ಯರ್ಥ ಮಾಡಬಾರ್ದು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
15: ನಮಸ್ತೆ ಮೇಡಮ್.
1: ನಮಸ್ತೆ ಶಿವಶರಣ ಸರ್.
15: ಆರಾಮಿದ್ದೀರಿ ಮೇಡಮ್?
1: ಸರ್ ಆರಾಮಿದ್ದೀವಿ.
15: ಊಟದಾಯ್ತ್ರಿ?
1: ಆಯ್ತು ಸರ್. ಇವತ್ತು ವಿಶ್ವ ಹಸಿವು ದಿನದ ಬಗ್ಗೆ ಮಾತಾಡ್ತಾ ಇದ್ವಿ, ಅನ್ನ ವೇಸ್ಟ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ.
15: ಹೌದು ಮೇಡಮ್, ಅದು ಹಸಿವು ಅಂದ್ರೆ ಮೇಡಮ್ ಹಸಿದಾಗ ಗೊತ್ತಾಗತ್ತೆ ಮೇಡಮ್ ಅನ್ನದ ಬೆಲೆ.
1: ಹಸಿದವನಿಗೆ ಗೊತ್ತ ಅನ್ನದ ಬೆಲೆ ಅಂತ.
15: ಹಸಿದಾಗ ಮಾತ್ರ ಗೊತ್ತಾಗುತ್ತೆ ಮೇಡಮ್ ಅನ್ನದ ಬೆಲೆ, ಅಥವಾ ಹಚ್ಚಲಿಕ್ಕೆ ಗೊತ್ತಾಗಲ್ಲ ಅವರಿಗೆ. ಯಾಕಂತ ಕೇಳಿದ್ರ, ಅದ ಅನ್ನದ ಬೆಲೆ ಏನಪ್ಪ ಅಂತ ಕೇಳಿದ್ರ, ನಾವು 1 ವರ್ಷ ಬೆಳೆಸ್ಬೇಕು ಮೇಡಮ್ ಅದನ್ನ
1: ಅನ್ನವನ್ನ.
15: ಒಬ್ಬ ರೈತ ಬೆಳೆ ಬೆಳಿಬೇಕಾದ್ರೆ 1 ವರ್ಷ ಕಷ್ಟ ಪಡ್ತಾನೆ ಮೇಡಮ್.
1: ಒಂದ್ ವರ್ಷ ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆನ್ ಬೆಳಿಬೇಕು.
15: ಬೆಳೆ ಬೆಳೆದು ನಮ್ಮ ಸೆಟ್ಟಾಗಿ ಬರಬೇಕಪ್ಪ ಅಂತ ಕೇಳಿದ್ರೆ 1 ವರ್ಷ ಬೇಕು ಮೇಡಮ್. ಅದನ್ನ ನಾವು ಹಾಳು ಮಾಡಿದೀವಿ ಅಂದ್ರೆ ನಾವು ಮತ್ತೆ ಅದು ಮೃಗಗಳ ಸಮಾನ ಆಗುತ್ತೆ ಮೇಡಮ್. ನಾವು
1: ವೇಸ್ಟ್ ಮಾಡ್ಬಾರ್ದು.
15: ಅದ್ರ ಸಲುವಾಗಿ ಹಸುವಿಗೆ ಅದು ಏನಪ್ಪ ಅಂತ ಕೇಳಿದ್ರ, ಒಂದು ಯಾರಿಗಾದ್ರೂ ನಾವು ದಾನ ಧರ್ಮ ಮಾಡಿದ್ರೆ ಸ್ವಲ್ಪ ಪುಣ್ಯ ಬರುತ್ತೆ ಮೇಡಮ್. ಆದಷ್ಟು ವೇಸ್ಟ್ ಮಾಡಿ ಎಲ್ಲರೂ ನಾವು ಗಟರ್ನಾಗ ಎಲ್ಲೋ ಚೇಳಿದೀವಿ ಅಂದ್ರೆ ಅದು ಪಾಪ ಆಗುತ್ತೆ ಮೇಡಮ್. ನಮ್ಮ ಪ್ರಕಾರ ಮೇಡಮ್
1: ವೇಸ್ಟ್ ಮಾಡಬಾರ್ದು ಅಂತ ಹೇಳಿ.
15: ವೇಸ್ಟ್ ಮಾಡಬಾರ್ದು ಮೇಡಮ್. ಯಾಕಂತ ಕೇಳಿದ್ರೆ ನೋಡ್ತಾ ಇರ್ತೀವಿ ನಾವು ಮದುವೆ ಮುಂಜಿ ಹೋಗ್ತಾ ಇರ್ತೀವಲ್ಲ, ಅಲ್ಲಿ ನೋಡ್ತಾ ಇರ್ತೀವಿ ವೇಸ್ಟ್ ಬಾಳ ವೇಸ್ಟ್ ಅದು ಮಾಡ್ತಿರ್ತಾರೆ ಮೇಡಮ್. ಆ ತರ ಯಾರಿಗೆ ಆಗ್ಲಿ ವೆಸ್ಟೇಜ್ ಮಾಡ್ಬೇಡ್ರಿ ಅಂತ ಹೇಳಿ ಎಲ್ಲರಲ್ಲಿ ಮನವಿ ಮಾಡ್ತೀನಿ ಮೇಡಮ್. ಅನ್ನದ ಬಗ್ಗೆ ಅಂದ್ರೆ ಯಾಕಂದ್ರೆ ಆಹಾರ ಬಹಳ ಕೊರತೆ ಆಗುತ್ತೆ ಮೇಡಮ್. ಇನ್ನು 10 ವರ್ಷದಾಗ ಬಹಳ ಅಂದ್ರೆ ಕಷ್ಟ ಬರುತ್ತೆ ಮೇಡಮ್.
1: ಭತ್ತ ಬೆಳೆ ರೈತರೇ ಕಮ್ಮಿ ಆಗ್ತಾ ಇದಾರೆ.
15: ಬೆಳೆ ಬೆಳಿತಾರ್ರಿ, ಬೆಳೆ ಬೆಳಿಲಾಕ ಅಲ್ಲಿ ಬಿಡ್ತಾರೆ. ಅಲ್ಲಿ ಯಾವ್ದಾರ ಒಂದು ಬಿಲ್ಡಿಂಗ್ ಕಟ್ಬಿಡಲ ಹತ್ತಾರ, ಯಾವ್ದಾರ ಒಂದು ಕಂಪನಿ ತಂದು ಹೋಗಿಲ್ಲ ಹತ್ತಾರ. ಮತ್ತೆ ಅನ್ನ ಎಲ್ಲಿ ತಿನ್ನೋದು ಮೇಡಮ್?
1: ಹೌದು,
15: ಅದ್ರ ಸಲುವಾಗಿ ಏನ್ ಹೇಳ್ತೀವಿ ನಾವು, ಯಾರೇ ಇರ್ಲಿ ಏನೇ ಇರ್ಲಿ ಅನ್ನದ ಬೆಲೆ ಗೊತ್ತಾಗ್ಬೇಕಪ್ಪ ಅಂತ ಕೇಳಿದ್ರೆ ನಿಮ್ಗೆ ಹಸು ಆಗ್ಬೇಕು.
1: ಹಸುವಿನ ಬೆಲೆ
15: ಹಸು ಆಗಿ ಸಿಗ್ಲಾರ್ದ ಒಂದ್ ಒಂದ್ ಒಂದ್ ಯಾರ ತಾಸರಿ ಸಿಗ್ಬಾರ್ದು ನಿಮ್ಗೆ ಆಹಾರ, ಅವಾಗಾದ್ರೆ ಬೆಲೆ ಗೊತ್ತಾಗ್ಬಿಡ್ತ ಮೇಡಮ್. ಅದ್ರ ಸಲುವಾಗಿ ಎಲ್ಲರಲ್ಲಿ ಏನ್ ಕೇಳ್ಕೊಳ್ಳದಪ್ಪ ಅಂತ ಕೇಳಿದ್ರ, ಎಲ್ಲರೂ ವೇಸ್ಟೇಜ್ ಮಾಡ್ಲಾರ್ದ ಆಹಾರವನ್ನ ಸ್ವೀಕಾರ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಖಂಡಿತ ಹೌದು, ಒಳ್ಳೆ ಮಾತನ್ನ ಹೇಳಿದ್ರಿ, ಧನ್ಯವಾದ ಸರ್.
15: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.
1: ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಸರ್, ನಮಸ್ತೆ.
16: ನಮಸ್ತೆ ನಮಸ್ತೆ ಮೇಡಮ್.
1: ಯೋಗೇಶಪ್ಪ ಸರ್, ಇವತ್ತು ವಿಶ್ವ ಹಸಿವು ದಿನದ ಬಗ್ಗೆ ಮಾತಾಡ್ತಾ ಇದ್ವಿ.
16: ಆಹಾರದ ವ್ಯರ್ಥದ ಬಗ್ಗೆ ಅಲ್ಲ.
1: ಹೌದು ಸರ್,
16: ಅದೇ ಅದೇ ಮೇಡಮ್, ಎಲ್ಲರೂ ಹೇಳ್ತಾ ಇದ್ರು, ಕೇಳಿಸ್ಕೊತಾ ಇದ್ದೆ.
1: ಹೇಳ್ತಾ ಇದ್ರಾ?
16: ಹಾ ಕೇಳ್ತಾ ಇದ್ದೆ. ಆಹಾರ ಸರಪಳಿನಲ್ಲಿ ಈ ಅನ್ನನು ಕೂಡ ಒಂದು ಆಹಾರ ಸರಪಳಿ, ಮನುಷ್ಯನ ಆಹಾರ ಸರಪಳಿ ಬರುತ್ತಂತೆ ಮೇಡಮ್.
1: ಬರುತ್ತೆ, ಫುಡ್ ಚೈನ್ ಅಲ್ಲಿ ಬರುತ್ತೆ.
16: ಫುಡ್ ಚೈನ್ ಅಲ್ಲಿ ಬಂದಾಗ ಅದು ಅಕ್ಕಿ ಬತ್ತವಾಗಿ ಮೊಳಕೆ ಆಗಿ ಬರುತ್ತಲ್ಲ ಮೇಡಮ್ ಭೂಮಿಗೆ, ಆಗ ಅದು ಆನಂದವಾಗಿ ಭೂಮಿಗೆ ಬಿದ್ದು ಮೊಳಕೆ ಆಗಿ ಸಸಿಯಾಗಿ ಎಲ್ಲ ಆನಂದವಾಗಿ ಬೆಳೀತಾ ಬೆಳೀತಾ ಅಂತ ಹಂತವಾಗಿ ಬರುತ್ತಂತೆ. ಸಸಿಯಾಗಿ ಇದಾಗಿ ಆಗಲ್ಲ, ಗಾಳಿ ಜೊತೆಲಿ ಇಲಾಜಾಲವಾಗಿ ಅಂತ ಹಂತವಾಗಿ ಬೆಳೆದು ಒಡೆಲಕ್ಕ ಒಡೆ ಬರೋ ಮಟ್ಟಕ್ಕೆ ಬರುತ್ತೆ, ಒಡೆ ಬಿಡುತ್ತೆ, ಪರಾಗಸ್ಪರ್ಶ ಆಗುತ್ತೆ, ಕಾಕಿಗೆ ಭತ್ತ ಆಗುತ್ತೆ, ಈ ರೀತಿ ಎಲ್ಲ ಆಗಿ ಆನಂದ ಪಡ್ತಾ ಬಂದ್ರೆ ನಾನು ಮುಕ್ತಿ ಹೊಂದ್ತೀನಿ, ನಂದು ಮನುಷ್ಯನ ಆಹಾರವಾಗಿ ಹೋಗ್ತೀನಿ, ಹತ್ರ ಹತ್ರ ಆಗ್ತಾ ಇದ್ದೀನಿ, ದಿನಗಳು ಬರ್ತಾ ಇದೆ ಅಂದ್ರೆ ಹೋಗ್ತಾ ಇರುತ್ತಂತೆ. ಕೇಳಿಸ್ತದಲ್ಲ,
1: ಕೇಳ್ತಿದೆ.
16: ಹಂಗೆ ಅಂತ ಹಂತವಾಗಿ ಲೀಲಾ ಜಲವಾಗಿ ಹೋಗ್ತಾ ಇರುತ್ತಂತೆ. ಎಲ್ಲ ಆಗಿ ಒಕ್ಕಣೆನು ಕಟಾವಿಗೆ ಬಂದು ಒಕ್ಕಣೆ ಆಗಿ ಕಣಕ್ ಹೋಗಿ ಕಣದಿಂದ ಮತ್ತೆ ಎಲ್ಲ ಭತ್ತ ಕಲೆಕ್ಟ್ ಆಗಿ ಕಣಜಕ್ಕೆ ಹೋಗಿ ಇನ್ನೇನ್ ಹತ್ರ ಬರ್ತಾ ಇದೀನಿ ಅಂತ ಅದು ಆನಂದ ಪಡ್ತಾ ಇರುತ್ತಂತೆ. ಮನುಷ್ಯನ ಶರೀರಕ್ಕೆ ಹೋದಾಗ್ಲೇ ಅದಕ್ಕೆ ಮುಕ್ತಿ ಅಂತ ಅದು. ಆಗ ಹೋಗಿ ಕಣಜಕ್ಕೆ ಹೋಗಿ ಕಣದಿಂದ ಮತ್ತೆ ಬಂದು ಮತ್ತೆ ಅದು ಭತ್ತ ಸುಲಿದ್ರೆ ಅಕ್ಕಿ ಆಗಿ ಯಾವ ರೀತಿ ಸುಲಿಸುತ್ತೆ ಗೊತ್ತಿಲ್ಲ. ಅದು ಕೆಲವ್ರು ಕುಡ್ತಾರೆ, ಕೆಲವರು ಮಿಲ್ಲಿಗೆ ಹೋಗ್ತಾರೆ. ಅಕ್ಕಿ ಆಗಿ ಮತ್ತೆ ಅಡುಗೆ ಮನೆ ಡಬ್ಬಕ್ಕೆ ಬಂದು ಕೂರುತ್ತಂತೆ. ಅಡುಗೆ ಮನೆ ಡಬ್ಬಕ್ಕೆ ಬಂದು ಕೂತಾಗ ಓ ನಾನು ಹತ್ರ ಹತ್ರ ಆಗ್ತಾ ಇದೀನಿ, ನನಗೆ ಮುಕ್ತಿ ಸಿಗ್ತಾ ಇದೆ ಅಂತ ಹೇಳಿ ಡಬ್ಬಕ್ಕೆ ಬಂದು ಕೂತ್ಕೊಂಡು ಕೆಳಗಿಂದ ಮೇಲಿಂದ ಮೇಲ್ಗಡೆವೆಲ್ಲ ಅವತ್ತಿನ ಅನ್ನಕ್ಕೆ ತಗೊಳ್ತಾರ, ಒಂದು ಪಾವ ತಗೊಳ್ತಾರ, ಅರ್ಧ ಪಾವ ತಗೊಳ್ತಾರ, ಅದು ಹೋಗಿ ಅನ್ನ ಆಗುತ್ತಂತೆ. ಓ ನಾನು ಇನ್ನೇನ್ ನೀರಿಗೆ ಬಿದ್ದೆ, ನನ್ಗೆ ಇವತ್ತೇ ಮುಕ್ತಿ ಸಿಗುತ್ತೆ ಅಂತ ಹೋಗ್ತಾ ಇರುತ್ತಂತೆ. ಆಗಿ ಕುದಿ ಬಂದು ಕುದೀತಾ ಕುದೀತಾ ಇದ್ದಾಗ ಕೆಲವು ಕಾಲ ಆಚೆ ಬಿದ್ದ ಬಿಡ್ತಾವಂತೆ ಕುದಿ ಟೈಮ್ನಲ್ಲಿ. ಆವಾಗ ಹೇಳ್ತಾವಂತೆ, ಓ ನಾನು ಮತ್ತೆ ಜೀರೋ ಇಂದ ಬರ್ಬೇಕಾಯ್ತಲ್ಲಪ್ಪ, ನಾನು ನಾನು ಎಂತ ಒಂದು 90% ಒಳಗೆ ಒಂದು 10% ಅಥವಾ ಒಂದು 0.1% ಏನೋ ಆಚೆಗೆ ಹೋಗಿ ಬೀಳ್ಬಿಡ್ತಾವ, ಅವಕ್ ಮುಕ್ತಿ ಸಿಗಲ್ಲ. ಅವು ಮತ್ತೆ ಆತಂಕ ಪಡ್ತಾವಂತೆ, ಮತ್ತೆ ಜೀರೋ ಇಂದ ಬರ್ಬೇಕಲ್ಲಪ್ಪ ನನಗೆ ಮುಕ್ತಿ ಹೋಯ್ತು ಅಂತ. ಅದು ಆಗಿ ಕೆಲವು ಬಂದು ತಟ್ಟೆ ಕೂರ್ಸ್ಕೊಂಡ ಈಗ ವ್ಯರ್ಥಕ್ ಬರ್ತೀನಿ ನೋಡಿ, ವ್ಯರ್ಥ ಮಾಡ್ತಾರಲ್ಲ ಅವು. ನಾನು ಇಲ್ಲಿವರೆಗೂ ಬಂದು ಎಲೆವರೆಗೂ ಬಂದು ಆ ಮನುಷ್ಯನ ಕೈವರೆಗೂ ಬಂದು ಆಚೆ ತಳ್ಳಿಸ್ಕೊಬಿಟ್ಟಲ್ಲ, ನಾನಿನ್ನೆಂತ ದುರದೃಷ್ಟ ಅಂತ ಅಂತವಂತೆ. ಹಂಗಾಗಿ ನಾನು ಇದೊಂದು
1: ಒಂದ್ ವರ್ಷದ ಶ್ರಮ
16: ಆ ಮನುಷ್ಯನ ಶ್ರಮನು ಹೋಯ್ತು, ಇದು ಕೂಡ ಜೀರೋ ಇಂದ ಬರ್ಬೇಕು ಅನ್ನಂಗಾಯ್ತು ಅಂತ. ಅದಕ್ಕೆ ದಯಮಾಡಿ ನಾನು ಕಳಕಳಿಯಿಂದ ಕೇಳ್ಕೊತೀನಿ, ಎಲ್ಲರೂ ಯಾವುದೇ ವ್ಯರ್ಥ ಆಹಾರ ಪದಾರ್ಥನ ವ್ಯರ್ಥ ಮಾಡಬೇಡಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ನಾನು ಮದುವೆ ಫಂಕ್ಷನ್ ಹೋದ್ರು ಕೂಡ ಅಕ್ಕಪಕ್ಕದಲ್ಲಿ ಸ್ವಲ್ಪ ತಿದ್ಕೊಂಡೆ ಹೇಳ್ಕೊಂಡೆ, ಅದ್ ಮಾರ್ಮಿಕವಾಗಿ ಹೇಳ್ಕೊಂಡೆ, ವೇಸ್ಟ್ ಮಾಡಬಾರ್ದು ದಯಮಾಡಿ ಅಂತ ಒಂದು ಇದ್ರಲ್ಲಿ ಪತ್ತಾಡ್ತೀನಿ. ಧನ್ಯವಾದಗಳು, ಕೇಳಿಸ್ಕೊತೀನಿ.
1: ಹಾಸನದಿಂದ ಯೋಗೇಶಪ್ಪ ಅವ್ರು ಕರೆ ಮಾಡಿ, ಅವ್ರು ಕೂಡ ಒಂದು ಭತ್ತದ ಒಂದು ಅಕ್ಕಿಯ ಕಥೆಯನ್ನು ಕೂಡ ಹೇಳಿದ್ರು ತುಂಬಾ ಚೆನ್ನಾಗಿ. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
17: ನಮಸ್ಕಾರ.
1: ನಮಸ್ತೆ ಶಂಭುಲಿಂಗ ಅವ್ರ.
17: ಕೇಳ್ತಾ ಇಲ್ಲ?
1: ಕೇಳ್ತಿಲ್ವಾ? ಈಗ
17: ಇಲ್ಲ, ಇಲ್ಲಿ ಕೇಳ್ತಾರೆ ಮೇಡಮ್.
1: ನೀವು ನೆಟ್ವರ್ಕ್ ಇರೋ ಪ್ಲೇಸ್ ಅಲ್ಲಿ ನಿಂತ್ಕೊಳ್ಳಿ ಸರ್.
17: ಇಲ್ಲ ಮಾಮೂಲಿ ನಾನು ಇದು
1: ನಿಮ್ ವಾಯ್ಸ್ ನನಗೆ
17: ಕೇಳ್ತಾ ಇಲ್ಲ. ಈಗ ಸ್ವಲ್ಪ ನೀವು ಮಾತ್ರ ಸ್ವಲ್ಪ ಇದಾಗ ನಾನೇ
1: ಕರೆ ಕಟ್ ಆಯ್ತು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
18: ಹಲೋ ನಮಸ್ಕಾರ ಮೇಡಮ್.
1: ಕೇಳ್ತಿದ್ಯಾ?
18: ಕೆಲಸ ಕತ್ತ ನೋಡ್ರಿ ಮೇಡಮ್. ಹೇಗಿರಿ?
1: ಹಾ ಸರ್
18: ಆರಾಮದಿರಿ?
1: ಹಾ ಸರ್ ಆರಾಮಾಗಿದ್ದೀರಿ. ನೀವ್ ಆರಾಮಿದ್ದೀರಾ?
18: ಹಾ ನಾವು ಎಲ್ಲ ಆರಾಮದೇವ್ ನೋಡ್ರಿ ಮೇಡಮ್.
1: ಹಾ ಸರ್, ಇವತ್ತು ಹಸಿವು ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ವಿಶ್ವ
18: ಅದೇ ಕೇಳಕತ್ತೀನಿ ಮೇಡಮ್. ಕಾರ್ಯಕ್ರಮ ಕೇಳಕತ್ತಿದ್ರಿ, ಹಸಿವಿನ ಬಗ್ಗೆ ಮಾತಾಡಕತ್ತಾರ್ರಿ ಎಲ್ಲಾರು. ಹಸಿವಿ ಪ್ರತಿಯೊಬ್ಬರಿಗೆ ಇದ್ದುದೇರಿ ಮೇಡಮ್ ಅದು. ಅದಕ್ಕೆ ಹಸಿವಿನ ಸಲುವಾಗಿ ನಾವು ಅನ್ನಕ್ಕ ಬಡಿದಾಡಿಕೆಸಿಂದ ಮಾಡ್ಕೋಬೇಕಾಗ್ತದ್ರಿ. ಅದಕ್ಕೆ ಯಾವ್ದೇ ಆಗ್ಲಿ ಪ್ರಾಣಿ ಆಗ್ಲಿ ಪಕ್ಷಿ ಆಗ್ಲಿ ಹಸಿವು ಅದರಿಂದ ಒಟ್ಟ ಅನ್ನ ಹುಡುಕಾಡ್ಬೇಕ ಆಗ್ತದ್ರಿ. ಅದೊಂದು ಅನ್ನ ಸಿಕ್ತಪ್ಪ ಅಂತಂದ್ರೆ ಯಾವಾಗ ವ್ಯರ್ಥ ಮಾಡಬಾರ್ದ್ರಿ ಮೇಡಮ್ ಅನ್ನ. ಹಾ ಯಾಕಪ್ಪ ಅಂತಂದ್ರೆ ಈಗ ನಾವು ಒಬ್ರು ಉನ್ನಟ ಚಲ್ತೇವ್ರಿ ಮೇಡಮ್
1: ಯಾವಾಗಲೂ ಜಾಸ್ತಿ
18: ಜಾಸ್ತಿ ಹಾಕೋತೇವ್ರಿ. ಹಾಕೊಂಡ್ ವಿಷಯದ ನಮ್ಗ ಹೆಚ್ಚಾದ ಒಬ್ರು ಉಣ್ತಾರ್ರಿ ಅಟ್ಟ ಅನ್ನ ಚಲ್ತೇವ್ರಿ, ಅದು ಮಾಡಕ್ ಹೋಗ್ಬಾರ್ದ್ರಿ ಮೇಡಮ್.
1: ಕೆಲವ್ರಿಗೆ ಅದೊಂದು ಕೆಟ್ಟ ಅಭ್ಯಾಸ ಇರುತ್ತೆ ನಮ್ಗೆ,
18: ಬಹಳ ಕೆಟ್ಟ ಅಭ್ಯಾಸ ರೀ ಮೇಡಮ್. ಏನ್ ಯಾರಿಗೂ ಅತಿ ಆಸೆ ಗತಿ ಕೆಡಿಸ್ತದ ಹೇಳಿ ಆಶಾ ಮಾಡ್ಕೊಂಡು ಹಾಕೋತಾರ್ರಿ ಮೇಡಮ್. ನಾವ್ ಬಹಳ ಜಾಗ ನೋಡಿವ್ರಿ, ಎಲ್ಲರಿ ಫಂಕ್ಷನ್ ಕೋಲಿ, ಇವತ್ತು ಗುಡಿ ಗುಂಡಾರ್ ಕೋಲ್ರಿ, ದೇವಸ್ಥಾನದಾಗ ಇದ್ರು ಸಹಿತ ಮಂದಿ ಈಗ ದೇವಸ್ಥಾನದಾಗ ಹೋದ್ರು ಹಿಂಗೆ ಮಾಡ್ತಾರೆ ಮೇಡಮ್.
1: ಜಾಸ್ತಿ ಹಾಕೊಂಡು ವೇಸ್ಟ್
18: ಮಾಡ್ತಾರೆ. ಜಾಸ್ತಿ ಹಾಕೊಳ್ಳಿದ್ರಿ ವ್ಯರ್ಥ, ಸುಮ್ಮ ಹಾಕ್ತಾರ ಹಾಕೊಳ್ಳಿದ್ರಿ. ಈಗ ಅವ್ರಿಗೆ ನೀಡೋರು ಇಟ್ಟೆ ನೀಡಂದ್ರೆ ಇಟ್ಟೆ ನೀಡ್ತಾರ್ರಿ ಮೇಡಮ್. ಅವ್ರ ಕಡೆ ದೋಷ ಇರಲ್ರಿ ಅದು.
1: ನಾವು ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೋಬೇಕು.
18: ಹಾ ಹಾಕೋಬೇಕ್ರಿ ನಾವು. ಅವ್ರು ನೀಡ್ತಾರಂದ್ರೆ ಬಕ್ಕಳು ಹಾಕ್ತಿದ್ರೆ ಬೇಡಪ್ಪ ನಮ್ಗೆ ಇಟ್ಟೆ ಹಾಕತ್ತೇಳಿ ತಗಿಸಿ ಹಾಕೊಂಡು ಕಿಸಿದ್ ನಾವು ಎಟ್ಟು ಹತ್ತದ ಅಟ್ಟು ಉಂಡು ಕಿಸಿಂದ ಅದು ಅನ್ನ ವೇಸ್ಟ್ ಮಾಡ್ಲಾರ್ದೆ ನಮ್ಗೆ ಎಟ್ ಬೇಕಾಗ್ತು ಉಂಡು ಕಿಸಿಂದ ಉಳಿಸಿದ್ರೆ ಮತ್ತೊಬ್ಬರಿಗೆ ಅನ್ನ ಉಳ್ಳಕ್ ಬರ್ತಾರೆ ಮೇಡಮ್. ಅದು
1: ಮತ್ತೊಬ್ಬರಿಗೆ ಆಗುತ್ತೆ ಅದು ಅಂತ.
18: ಹಾ ಯಾಕಪ್ಪ ಅಂತಂದ್ರೆ ವ್ಯರ್ಥ ಮಾಡಿದ್ರೆ ಅದು ಉಪಯೋಗ ಇಲ್ರಿ ಮೇಡಮ್. ಅದು ವೈದ್ಯ ಕಿಸಿಂದ ಎದಕ್ ಚಲ್ತಾರೆ, ಅದು ವೈದ್ಯ ತಟ್ಟಾಗಿ ಚಲ್ ಬಿಡ್ತಾರೆ ಒಟ್ಟು ಅದು ಅನರ್ಥ ಅಲ್ರಿ ಮೇಡಮ್. ಎದಕ್ಕೂ ಬರಲ್ರಿ ಅದು.
1: ಏನಕ್ಕೂ ಯಾರಿಗೂ ಉಪಯೋಗ ಇಲ್ಲ. ಹಾಗಾಗಿ
18: ಉಪಯೋಗ ಆಗಂಗಿಲ್ರಿ ಅದು. ಹಂಗ್ ಮಾಡೋದಕ್ಕಿತ್ತು ನಮ್ಗೇನಾದ್ರಿ ಈಗ ಎಲ್ಲರಿಗೆ ಹಸಿಬಿ ಇದ್ದುದ್ದೆ ಅದು. ಅದ್ರ ಸಲುವಾಗಿ ಏನದ ಯಾರೇ ಆಗಲಿ ಒಟ್ಟು ನಮ್ಗೆ ಎಟ್ ಹತ್ತದ ನೀಡ್ಕೊಂಡು ಉಳಿದುದ್ದು ಅನ್ನ ಮತ್ತೊಬ್ಬರಿಗೆ ಉಳ್ಳಕ್ ಬರ್ತದ ಹಂಗ್ ಮಾಡ್ಬೇಕಂತ ನಮಗ ಅನಿಸಿಕೆ ರೀ ಮೇಡಮ್.
1: ನಿಮ್ಮ ಅನಿಸಿಕೆ ಹೌದು. ಓಕೆ ಸರ್, ತಿಳಿಸಿದ್ದಕ್ಕೆ ಧನ್ಯವಾದ ಸರ್.
18: ಧನ್ಯವಾದ. ನಮಸ್ತೆ.
1: ಬಿಜಾಪುರದಿಂದ ನವಾಜ್ ಸರ್ ಅವ್ರು ಕರೆ ಮಾಡಿ ಅವ್ರು ಕೂಡ ಹೇಳ್ತಿದ್ರು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಡ್ಸ್ಕೊಂಡು ಬೇಡದಿದ್ದನ್ನು ಬೇಡ ಅಂತ ಹೇಳಿದ್ರೆ ಇನ್ನು ಬೇರೆಯವ್ರಿಗಾರು ಆಗುತ್ತೆ ಅಂತ ಹೇಳಿ ತುಂಬ ಚೆನ್ನಾಗಿ ತಿಳಿಸಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತೊಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
19: ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
20: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
19: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
21: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
22: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
21: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
22: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
21: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
23: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
21: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588744 ಅಥವಾ 8884082.
23: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
24: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
25: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
24: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
26: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
27: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
26: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
27: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
26: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
27: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
26: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
27: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684798. ಸಂಖ್ಯೆ ಮತ್ತೊಮ್ಮೆ 9449848.
26: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
27: ಸತತ 8ನೇ ಬಾರಿಗೆ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
0: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ ಟಿಎಂ ಶಾಲೆಗೆ ಕೀರ್ತಿ ತಂದಿದ್ದಾರೆ.
26: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
0: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ವಿಶ್ವ ಹಸಿವು ದಿನ ಇರೋದ್ರಿಂದ ಹಸಿವಿನ ಕುರಿತು, ಹಾಗೆ ಅನ್ನವನ್ನು ಆಹಾರವನ್ನು ವೇಸ್ಟ್ ಮಾಡಬಾರ್ದು, ವ್ಯರ್ಥ ಮಾಡಬಾರ್ದು ಅನ್ನೋ ವಿಚಾರವಾಗಿ ಎಲ್ಲರೂ ಕೂಡ ಒಂದೊಂದು ಒಳ್ಳೆಯ ಉಪಯುಕ್ತ ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ, ನೋಡೋಣ. ಕರೆ ಕಟ್ಟಾಯಿತು. ಈಗ ನಾವು ಕಾರ್ಯಕ್ರಮದಲ್ಲಿ ಅಥವಾ ಸಮಾರಂಭದಲ್ಲಿರ್ಬೋದು, ಮದುವೆ ಸಮಾರಂಭದಲ್ಲಿ ಹೀಗೆ ಆಹಾರ ಉಳಿತು ಅಂತ ಹೇಳಿದ್ರೆ ಆ ಆಹಾರವನ್ನು ಕೂಡ ನಾವು ಬಡವರಿಗಿರ್ಬೋದು ಅಥವಾ ಎನ್ ಜಿ ಒದ ಮೂಲಕ ಅನಾಥಾಶ್ರಮ, ವೃದ್ಧಾಶ್ರಮ ಆ ಥರ ಕೊಡುವಂಥ ವ್ಯವಸ್ಥೆ ಕೂಡ ಸಾಕಷ್ಟು ಕಡೆ ಇದೆ. ಹಾಗೆ ಹುಬ್ಬಳ್ಳಿ, ಬೆಂಗಳೂರು, ಮಂಗಳೂರು, ಮೈಸೂರು ಇಲ್ಲೆಲ್ಲ ಅಕ್ಷಯ ಪಾತ್ರೆ ಅನ್ನುವಂಥ ಒಂದು ಎನ್ ಜಿ ಒ ಇಡೀ ವಿಶ್ವದಲ್ಲಿಯೇ ಫಸ್ಟ್ ಟೈಮ್ ಅಂತೆ. ಅಂದರೆ ಎಲ್ಲಿ ಆಹಾರ ಉಳಿದಿರುತ್ತೆ ಅವರು ಒಂದು 2 ಗಂಟೆ ಮೊದಲೇ ಹೇಳಿದ್ರೆ ಆಹಾರ ಅಂದರೆ ಹಾಳಾಗಬಾರ್ದು, ಚೆನ್ನಾಗಿರುವಂಥ ಆಹಾರವನ್ನು ಹೇಳಿದ್ರೆ ನೀವು ಅಂದರೆ ಎಲ್ಲಿ ಆಹಾರ ಇದೆಯೋ ಅಲ್ಲಿಗೆ ಅವ್ರು ಬಂದು ಅದನ್ನು ತಗೊಂಡು ಹೋಗಿ ಅದು ಯಾರಿಗೆ ಬೇಕಾಗುತ್ತೆ, ಅವಶ್ಯಕತೆ ಇದೆ ಅವರಿಗೆ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರಂತೆ. ಇಲ್ಲಿ ಕೂಡ ವಾಲಂಟಿಯರ್ಸ್ ಆಗಿ ತುಂಬ ಜನ ಕೆಲಸ ಮಾಡ್ತಾ ಆ ಆಹಾರವನ್ನು ಹಂಚ್ತಿದ್ದಾರಂತೆ. ಇದ್ರ ಜೊತೆಗೆ ಸಾಕಷ್ಟು ಎನ್ ಜಿ ಒಗಳು ಇರ್ಬೋದು, ಅವರೆಲ್ಲರೂ ಕೂಡ ಈ ರೀತಿಯ ಸ್ವಯಂ ಸೇವಕರಾಗಿ ಬಡವರಿಗಿರ್ಬೋದು ಅಥವಾ ಆಹಾರ ಇಲ್ಲದವರಿಗೆ ಆಹಾರವನ್ನು ಹಂಚುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ,
2: ಹಲೋ,
1: ನಮಸ್ತೆ ಶಂಭುಲಿಂಗ.
2: ನಮಸ್ಕಾರ ಮೇಡಮ್. ಶಂಭುಲಿಂಗ,
1: ಹಾ, ಈ ಕೇಳ್ತಿದ್ಯಾ?
2: ಹಾ, ಕೇಳ್ತಾ ಇದ್ದೆ ಮೇಡಮ್.
1: ಕೇಳ್ತಿದ್ದೆ. ಹಾ ಹಾ ಸರ್, ಇವತ್ತು ವಿಶ್ವ ಹಸಿವು ದಿನ ಬಗ್ಗೆ ಮಾತಾಡ್ತಾ ಇದ್ವಿ.
2: ಹಸಿವಿನ ಬಗ್ಗೆ ಇವತ್ತು ಹೇಳ್ಬೇಕು ಅಂದ್ರೆ ನಮ್ ಜಗದೀಶ್ ಅಣ್ಣ ಅವ್ರು ಮಾತಾಡಿದ್ರೆ ಕೇಳಿದ್ರೆ ನಾವರೆಲ್ಲ ಒಟ್ಟಿಗೆ ಸೆಕಿಂಗ್ ಕರ್ನಾಟಕ ಬಗ್ಗೆ ಊಟ ಸೆಂಟರ್ ಬಗ್ಗೆ ಬಹಳ ಮಾಡ್ತೀವಿ ಮೇಡಮ್ ಸತ್ಯವಳ್ಳಿಯಲ್ಲಿ. ಆಮೇಲೆ ಇವತ್ತೊಂದು ಘಟನೆ ಇನ್ನೊಂದು ಹೇಳ್ತೀನಿ ಮೇಡಮ್. ಕೋಳಿಕರ ವಿರತನಕ್ಕೂ ಬಳಗಕ್ಕೆಲ್ಲ ಅದು ಕದೆ ಬಸವಣ್ಣ ಹೇಳಿದಂಗೆ ಆ ತರ ಈಗಲೂ ನಡ್ಕೋಬಹುದು ಮೇಡಮ್. ಇಲ್ಲ ಅಂತಲ್ಲ, ಇವತ್ತೊಂದು ಘಟನೆ ಇತ್ತು. ನಾನು ಮನೆಯಿಂದ ಬರ್ತಾ ಇದ್ದೆ, ಗುಡ್ಡಕ್ಕಾದ್ರೆ ಒಂದು ಚಾಲನ್ ಇದೆ, ಅಲ್ಲಿ ಅನ್ನ ಸುರಿತಾ ಇದ್ರಿ ಮೇಡಮ್. ಅದು ಏನು ಒಳ್ಳೆ ನೀರಲ್ಲ, ಕೊಳಕ್ ನೀರಲ್ಲಿ. ನನ್ನ ಯಾಕಮ್ಮ ಅನ್ನಸೆ ಉಳಿದಿತ್ತು ಅನ್ನ ಸು, ಅದು ಯಾಕಮ್ಮ ಸುರಿತು ಹೊರಗಡೆ ಹಾಕಮ್ಮ, ಎಲ್ಲ ಪಶು ಪಕ್ಷಿಗಳಿಗೆ ಕೊಡೋದು ಅನಾಥಿ ಯಾಕೆ ತಿಂತಾರೆ ಯಾರು ಬಿಡ್ತಾರೆ ಅಂತಂದ ನನ್ ಬೇಜಾರು ಆದ್ರೂ ಬಿಳಿಲ್ಲ ಮೇಡಮ್. ಹೊರಗಡೆ ಹಾಕಿಸ್ತೇ ಅದನ್ನ ಅನ್ನ ಹೇಳ್ಬೇಕು, ನಂಗೆ ಬೇಜಾರು ಬಿಡ್ತಾನ. ಏನ್ ಅಂತಂದ್ ಕ್ಲೀನ್ ಸುರಿತಾ ಇದಾರೆ ಮೇಡಮ್, ಹೇಳ್ಬೇಕು ಯಾವ್ದಾ ಫಂಕ್ಷನ್ ಮಾಡಿದ್ದು ಅದನ್ನ ತಂದು ಸುರಿತಾರೆ ನೋಡಿ, ಬೇಜಾರ ಬಿಡ್ತು ಮೇಡಮ್. ಇಲ್ಲ ಅಂತಲ್ಲ, ಆಮೇಲೆ ಕೆಲವೊಂದ್ ಕಡೆ ಹಸು ಅಂತ ಎಷ್ಟು ಜನ ಸಾಯಿತಾರೆ. ಇಲ್ಲ ಅಂತ ಮೊನ್ನೆ ನಮ್ಮ ನೆಂಜಿಗಡೆ ದೇವಸ್ಥಾನ ಅಂದ್ ಮೊನ್ನೆ ಗುಗ್ಗಳೋತ್ಸವ ನಡೀತು ಮಂಗಳವಾರ, ಅದ್ರಲ್ಲಿ ಉಳಿದಿನ ಹೋಗಿ ಬಸ್ಟ್ಯಾಂಡ್ ಎಲ್ಲ ಹೋಗಿ ಹಂಚಿ ಬಂದ್ರೆ ಮೇಡಮ್. ಅದು ಒಳ್ಳೆ ಇದು ಹೇಳ್ಬೇಕು ಹೆಮ್ಮೆ ಮಾಡ್ಬೇಕು, ಈ ತರ ಮಾಡಿದ್ರೆ ಅನುಕೂಲ ಆಗತ್ತೆ. ಆಮೇಲೆ ಇಲ್ಲಲ್ಲ ಮೇಡಮ್, ದಾವಣಗೆರೆಯಲ್ಲಿ ಯಾವುದೇ ಫಂಕ್ಷನ್ ಇದೆ, ಗೃಹಪರೀಕ್ಷೆ ನಡೀಲಿ, ಮದುವೆ ನಡೀಲಿ, ಏನೇ ನಡೀಲಿ, ಫಸ್ಟ್ ಅನಾಥಾಶ್ರಮಗಳಿಗೆ ತಿಳಿಸಿ ಆಮೇಲೆ ಉಳಿದ ಜನರಿಗೆ ಆಮೇಲೆ ಶಾಲೆಗಳಿಗೆ ಊಟ ಕೊಟ್ಟು ಆಮೇಲೆ ಎಲ್ಲರಿಗೆ ಕೊಡ್ತಾರೆ ಮೇಡಮ್. ಅದು ನಂದು 3 ಕಡೆ ನಾನು ಕಣ್ಣಾರೆ ನೋಡಿದ್ದೀನಿ ಮೇಡಮ್, ಹೇಳ್ಬೇಕು ಅಂದ್ರೆ ಅದು ಒಳ್ಳೆ ಕೆಲಸ ಮೇಡಮ್. ಇಲ್ಲ ಅಂತಲ್ಲ, ಅನ್ನದಾದ್ರು ಸುಖಿಯೇ ಬಹು ಅಂತ ಯಾಕೆ ಆದ್ರೆ ಇವತ್ತು ಅನ್ನದ ಕಷ್ಟ ಇದೆ ಅಂತ ರೈತ ನಾನು ಹಿಂತಿರ್ಬೇಕು. ರೈತ ಯಾವ್ದು ಇರುತ್ತೆ, ಮಳೆ ಇಲ್ಲದೆ ಬೆಳೆ ಇಲ್ಲದ ಅವ್ನು ಯಾವ ತರ ಸಾಯ್ತಾನೆ, ಏನ್ ಮಾಡ್ತಾನೆ, ಗೊಬ್ಬರ ವೇಸ್ಟ್, ಎಲ್ಲ ಇದೆಲ್ಲ ವೇಸ್ಟ್, ನೀರು ವೇಸ್ಟ್, ಅದೆಲ್ಲ ಯೋಚನೆ ಮೇಡಮ್. ನಾನು ಇದೆಯಂತಲ್ಲ, ನಾವು ಊಟಕ್ಕೆ ಅಲ್ಲಿ ಊಟ ಮಾಡ್ಕೊಂಡ್ಬಿಡ್ತೀವಿ, ಹೇಳ್ತೀವಿ ಮೆಣಸಿನಕಾಯಿ ಸಿಗುತ್ತೆ, ಬೀಜ ಎಷ್ಟು, ತರಕಾರಿ ಏನಿಟ್ಟು, ಯಾವ ವಿಟಮ್ಸ್ ಅಲ್ಲಿ ಏನಿದೆ ಎಲ್ಲ ಇರ್ತೀವಿ ಮೇಡಮ್. ಆದ್ರೆ ಜನ ಅರ್ಥ, ನನಗೆ ಅಲ್ಲು ಮತ್ತೆ ನನಗೆ ಖಾರ ಆಗತ್ತೆ, ಅದು ಗಟ್ಟಿ ಆಗುತ್ತೆ, ಬಟಾಣಿ ತಿನ್ನಲ್ಲ, ಅದು ತಿನ್ನಲ್ಲ, ಆಲೂಗಡ್ಡೆ ತಿನ್ನಲ್ಲ, ನಮ್ಮ ಮುಳುಗಾಯಿ ತಿನ್ನ, ಅದೆಲ್ಲ ಹೇಳ್ಬಾರ್ದು ಮೇಡಮ್. ಯಾಕಂದ್ರೆ ಪದಾರ್ಥ ಅಂದ್ಮೇಲೆ ಎಲ್ಲ ಒಂದೇ ಮೇಡಮ್, ಅದು ವಿಟಮಿನ್ಸ್ ಯಾಕೆ ಸೇರುತ್ತೆ, ಅದಕ್ಕೆ ಎಲ್ಲ ಸೇರಿ ಒಷ್ಟು ಬೊಟ್ಟು ಸೇರಿದ ಒಂದು ಕೈ ಅಮೃತ ಅಂತ ಮೇಡಮ್. 5 ಬೊಟ್ಟು ಸೇರಿದಾಗೆ ಊಟ ಮಾಡಿದಾಗೆ ಅದು ಒಂದು ಅಮೃತ ಅಂತೆ. ಅದೇ ತರ ಎಲ್ಲ ಪ್ರತಿ ಬೇಳೆ ಕಾಳುಗಳು ಇರೋದ್ರಿಂದ ಅದನ್ನ ವೇಸ್ಟ್ ಮಾಡ್ತಾ ಮೇಡಮ್. ಹೇಳ್ಬೇಕಂದ್ರೆ ಕೆಲ ಕಡೆಗೆ ನೋಡಕ್ಕಾಗಲ್ಲ ಮೇಡಮ್. ಮೊನ್ನೆ ಹಂಗೆ ನಮ್ಮ ಪಂಚ ಬಿಡೋದ್ರೆ ಹಂಗೆ ಮೇಡಮ್, ಇದಕ್ಕಿದ್ದ ಮಳೆ ಬಂತು, ಎಲ್ಲಿ ಬೇಕಲ್ಲ ಹಂಗೆ ಬಿಸಾಕಿದ್ ಮೇಡಮ್. ಆದ್ರೆ ನನಗೆ ಕಂಟ್ರೋಲ್ ಮಾಡ್ಕೊಂಡು ಬಂದು ನಾಳಕ್ಕೆ ಹೋದೆ ಮೇಡಮ್, ಆದ್ರೂ ಮೆಂಟಲ್ ಆಗಿಲ್ಲ. ನಮಗೆ ಬೇಕಾದ್ರೆ ಸುಮ್ಮನೆ ಕೈ ಬಿಟ್ಟೆ ನಾನು. ನಾನು ನೋಡಿ ಸುಮ್ಮನೆ ಊಟ ಮಾಡ್ಕೊಂಡು ಸುಮ್ಮನೆ ಹೋಗ್ಬಿಟ್ಟೆ ಮೇಡಮ್.
1: ನೀವು ಮನೇಲಿ ಹಲೋ ಮನೆಯಲ್ಲೂ ಕೂಡ ಮಕ್ಕಳಿಗೆಲ್ಲ ಹೀಗೆ ವೇಸ್ಟ್ ಎಲ್ಲ ಮಾಡಬಾರ್ದು ಅಂತ ಹೇಳ್ತೀರಾ? ಹೇಗೆ
17: ಮೇಡಮ್ ಹೇಳ್ತೀವಿ ನೋಡ, ನನಗೆ ಮಕ್ಕಳಿಲ್ಲ ಮೇಡಮ್ ಹೇಳ್ಬೇಕಂತ. ನಮ್ಮ ಮನೆಗೆ ಮೂರ್ ಕಾಲಿನ ಮಕ್ಕಳು, ಮೂರ್ ಕಾಲಿನ ಗಂಡು ಮಕ್ಳು, ಒಂದ್ ಕಾಲಿನ ಹೆಣ್ಮಗು ಇದೆ. ಯಾವ್ದು ಹೇಳಿ ಮೇಡಮ್ ಹೇಳಿ ನೋಡೋಣ. ಪ್ರಾಣಿಗಳಿದಾವೆ, ಮೂರ್ ನಾಯಿಗಳದೇ, ಒಂದು ಬೆಕ್ಕಿ ಇದೆ. ಬೆಳಿಗ್ಗೆ ಮತ್ತೆ ನಮ್ಮ ಮನೆಗೆ ಏನ್ ಮಾಡ್ತಾರೆ, ರಾತ್ರಿ ಅವಕ್ಕೋಸ್ಕರ ಅನ್ನ ಬೀಚ್ಬಿಟ್ಟು ಅವ್ರಿಗೆ ಅನ್ನ ಹಾಕಿ ನೀಡ್ತಾರೆ ಮೇಡಮ್ ಹೇಳ್ಬೇಕಂತ. ಹಸಿದ್ಮೇಲೆ ನಾನು ಯಾವ ತರ ಇದೀನಿ ಹೇಳಿ ಮೇಡಮ್, ನೀವೇ ನೋಡೋಣ. ಒಬ್ಬ ಬೆಕ್ಕಿಗೆ ಹಾಲು ಮರಿ ನಾಯಿಗಳಿಗೆಲ್ಲ ಅನ್ನ ಹಾಕಿ ತರ್ತೇವಮ್ಮ. ಅವ್ ಬಂದು ಕಾಯ್, ನಾವೆಲ್ಲರೂ ಊರಿಗೆ ಹೋದ್ರೆ ಬಂದು ಕಾಯ್ತಾ ಇರ್ತಾರೆ. ಅವ್ರು ಹೇಳ್ತಾರೆ ನಾಯಿಗಳು ಬಂದು ಕಾಯ್ತಾ ಇದ್ದು ನಿಮಗೆ ಅಂತ ಅಂತ. ಹಸಿದ್ಕೊ ನಾನು ಹೇಗಿದ್ದೀನಿ, ನಾನು ಯಾವ ತರ ಊಟ ಮಾಡಿದ್ವಿ, ಯಾವ ತರ ಇದು ಮಾಡಿ, ನೀವು ಹಸಿದ್ವಿಗಳು ಸಾಕು. ನಾನು ಇವತ್ತು ಒಂದು ತುತ್ತು ಅನ್ನ ಬಿಡೋಣ ಮೇಡಮ್, ಏನೇ ಆಗ್ಲಿ ನಾನು ಯಾವತ್ತೂ ಬಿಡೋಲ್ಲ ಮೇಡಮ್. ನಾನು ಯಾವ್ದು ಹೆಸರು ಬೇರೆಯವ್ರಿಗೆ ನೋಡಿದ್ರಿಗೆ ಹೊರಗಡೆ ಫಂಕ್ಷನ್ಗೆ ಹೋದ್ರೆ ಜಾಸ್ತಿ ಬೇಡ. ಒಂದ್ಸಲ ಹಿಂಗಾಯ್ತು ಮೇಡಮ್, ಒಂದು ಮದುವೆಗೆ ಹೋಗಿದ್ವಿ, ಅಲ್ಲಿ ಮದುವೆ ಹೋದಾಗ ಒಂದು ಬಟ್ಟಣ ಹೇಳ್ತಾ ಇದ್ದ, ಒಬ್ರು ಜಿಲೇಬಿ ಅವನ್ನೆಲ್ಲ ಬಿಟ್ಟಿದ್ರು, ಇವೆಲ್ಲ ಹೋಳಿಗೆಲ್ಲ ಬಿಟ್ಟಿದ್ರು. ತಗತ್ತೆ ಈಗ ಇದು ಯಾಕೆ ಬಿಟ್ಟಿದ್ಯಪ್ಪ ತಿನ್ನಂಗಲ್ಲ, ಯಾಕೆ ಇಟ್ಕೊಂಡೆ, ಅದು ಬೆಲೆ ಎಷ್ಟು ಬಿಡುತ್ತೆ ಕೊಟ್ಟೆ. ಇವತ್ತು ಅವ್ನು ಮದುವೆ ಮಾಡ್ತೇನೆ, ಅವ್ನು ಖರ್ಚು ಎಷ್ಟು, ಅವ್ನು ಎಲ್ಲಿಂದ ಸಾಲ ಮಾಡ್ತಾನೆ ಅಂತ ಏನ್ ಮಾಡ್ತಾನೆ, ನೀವು ಯೋಚನೆ ಮಾಡಿದ್ರ? ಆ ತಿಂದು ನಾನು ಹೆಚ್ಚು ಕಮ್ಮಿ ನಾನಾದ್ರೆ ನಾನು ಅಷ್ಟು ಕರ್ಕೊಂಡು ಹೋಗ್ತೀನಿ, ಏನ್ ಹೆಚ್ಚು ಕಮ್ಮಿ. ಆಮೇಲೆ ಇದ್ರೆ ತಿಂದ್ರು ಮಾಡ್ಬೇಕಂದ್ರೆ ಐದಾರು ಜನ ಹಂಗೆ ಬಿಟ್ಟಿದ್ರು ಮೇಡಮ್. ಲಾಸ್ಟ್ಗೆ ಅನ್ನ ಊಟ ಅಂದ್ರೆ ಬಿಡಲಿಲ್ಲ ಮೇಡಮ್, ಅವ್ನು ನಿಂತ್ಕೊಂಡ್ಬಿಟ್ಟು ಅಲ್ಲಿ ತಿಳಿಸಿ ನಾನು ಕೈ ತಕೊಂಡ್ ಬಂದ್ರೆ ಕ್ಲಾಸ್ ಹೊಡೆದೆ ಮೇಡಮ್. ನನ್ನ ಜೊತೆಗೆ ಇದ್ದ ಜೊತೆಗೆಲ್ಲ ಕ್ಲಾಸ್ ಹೊಡೆದ್ರು ಇದ್ದರಲ್ಲ, ಆ ಜೊತೆ ಬಂದ್ರೆ ನನ್ನ ಜೊತೆ ಕ್ಲಾಸ್ ಹೊಡೆದ್ರು. ಯಾಕಂದ್ರೆ ಅವ್ನು ಒಳ್ಳೆ ಕೆಲಸ ಮಾಡಿದ್ರೆ ಓದ್ ಬೆಟ್ಟಾಗಿರೋದಿಲ್ಲ ಅಂತ ಕೆಲವು ಭಟ್ರು ಇದಾರೆ ಮೇಡಮ್ ಇಲ್ಲ ಅಂತಲ್ಲ. ಅವ್ನಿಗೆ ಗೊತ್ತು ಅವನು ಮದುವೆ ಮಾಡಿದ ಯಾವ ತರ ಕಷ್ಟಪಟ್ಟು ಸಾಲ ಮಾಡಿ ಗಿಲ್ಲ ಮಾಡಿ ಹೆಂಗೆ ಮಗಳ ಮಕ್ಕಳು ಮದುವೆ ಮಾಡಿರ್ತಾನ ಅವ್ರಿಗೆ ಗೊತ್ತು ಮೇಡಮ್. ಹೇಳ್ಬೇಕು ಅಂದ್ರೆ ಅದನ್ನ ಅದಕ್ಕೆ ಅರಿತ್ಕೊಂಡವ್ರಿಗೆ ಗೊತ್ತು, ಅದು ಎಲ್ಲರಿಗೂ ಗೊತ್ತಾಗಲ್ಲ ಮೇಡಮ್ ಹೇಳ್ಬೇಕು ಅಂದ್ರೆ. ಥ್ಯಾಂಕ್ ಯು ಮೇಡಮ್.
1: ಓಕೆ ಸರ್, ಓಕೆ. ಶಂಭುಲಿಂಗಾರ್ ಕರೆ ಮಾಡಿದ್ರು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಹಸಿವು ದಿನದ ಕುರಿತು ಎಲ್ಲರೂ ಕೂಡ ಮಾತಾಡಿದ್ರು. ಅಂದರೆ ಈ ಆಹಾರವನ್ನು ಹೇಗೆ ವೇಸ್ಟ್ ಮಾಡಬಾರ್ದು, ನಾವು ಮನೆಯಲ್ಲಷ್ಟೇ ಅಲ್ಲ ಹೊರಗಡೆ ಹೋದಾಗ ಕೂಡ ಅದೊಂದು ಅಭ್ಯಾಸವನ್ನು ನಾವು ಬೆಳೆಸ್ಕೊಂಡ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಡಿಸ್ಕೊಳ್ಳುವಂಥದ್ದು ಒಂದು ಒಳ್ಳೆಯ ಅಭ್ಯಾಸ ಅಂತಲೇ ಹೇಳ್ಬೋದು. ಇನ್ನು ಕೆಲವರಿಗೆ ಬಂದಿದ್ದನ್ನೆಲ್ಲವನ್ನ ಬಡಿಸ್ಕೊಂಡು ಎಲ್ಲೆಲ್ಲಿ ಸುಮ್ಮನೆ ವೇಸ್ಟ್ ಮಾಡ್ತಾರೆ. ಯಾಕೆಂದರೆ ಒಬ್ಬ ರೈತ ಇರ್ಬೋದು ಅಥವಾ ಒಬ್ಬರು ಮದುವೆ ಮಾಡ್ತಿದ್ದಾರೆ ಮಗಳಿಗೋ ಮಗನಿಗೋ ಅಂತ ಹೇಳಿದ್ರೆ ಒಂದು ವರ್ಷದ ಅವರ ಶ್ರಮ ಇರುತ್ತೆ ಅದರಲ್ಲಿ ಅಂತಲೇ ಹೇಳ್ಬೋದು. ಆಹಾರದಲ್ಲಿ ನಾವು ನಮ್ಗೆ ಇಷ್ಟವಿಲ್ಲ ಅಂತ ಹೇಳಿದ್ರು ಕೂಡ ಅದನ್ನು ಬಡಿಸ್ಕೊಂಡು ವೇಸ್ಟ್ ಮಾಡೋದಕ್ಕಿಂತ ಅದು ಇನ್ಯಾರಿಗಾದರೂ ಆಗುತ್ತೆ. ಆದ್ದರಿಂದ ನಾವು ಆಹಾರವನ್ನು ವ್ಯರ್ಥ ಮಾಡೋದನ್ನು ಮೊದಲು ಕಮ್ಮಿ ಮಾಡಬೇಕು, ಮಾಡಲೇಬಾರ್ದು ಅಂತಲೇ ಹೇಳ್ಬೋದು. ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಳ್ಳುವಂಥ ಒಂದು ಅಭ್ಯಾಸವನ್ನು ನಾವಷ್ಟೇ ಅಲ್ಲ ಮನೆಯಲ್ಲಿ ಮಕ್ಕಳಿಗೂ ಕೂಡ ಸ್ವಲ್ಪ ಅನ್ನ ಎಲ್ಲಾದರೂ ಬಿಟ್ಟರು ಅಂತ ಹೇಳಿದ್ರೆ ಮರುದಿನದಿಂದ ಸ್ವಲ್ಪ ಕಮ್ಮಿ ಹಾಕೋ ಅಭ್ಯಾಸವನ್ನು ಮಾಡಿಕೊಂಡ್ರೆ ಈ ಆಹಾರವನ್ನು ನೀಗಿಸ್ಬೋದು, ಅಂದರೆ ಹಸಿವನ್ನು ನೀಗಿಸ್ಬೋದು ಅಂತಲೇ ಹೇಳ್ಬೋದು. ಕೆಲವರು ಅಂದ್ಕೊಳ್ತಾರೆ ನಾನೊಬ್ಬ ಈ ಥರ ಮಾಡಿದ್ರೆ ಇಡೀ ದೇಶದ ಹಸಿವನ್ನು ನೀಗಿಸ್ಲಿಕ್ಕೆ ಸಾಧ್ಯನಾ ಅಂಥೇಳಿ ಅಂತ. ಯಾಕೆಂದರೆ ಪ್ರತಿಯೊಬ್ಬರು ಈ ರೀತಿ ಯೋಚನೆಯನ್ನು ಮಾಡೋಕ್ಕೆ ಪ್ರಾರಂಭಿಸಿದರೆ ಎಲ್ಲರೂ ಕೂಡ ಇದೇ ಯೋಚನೆ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಸುವಿನ ಕುರಿತಾಗಿ ಹಾಗೆ ಆಹಾರವನ್ನು ವ್ಯರ್ಥ ಮಾಡದೇ ಇರುವ ಹಾಗೆ ಹೇಗೆಲ್ಲ ಬಳಸ್ಬೋದು ಅನ್ನೋ ಕುರಿತು ಎಲ್ಲರೂ ಕೂಡ ಮಾಹಿತಿಯನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದೇ ರೀತಿ ನಾನು ಅವಾಗ ಹೇಳಿದೆ, ಬೆಂಗಳೂರಲ್ಲಿ ಕೂಡ ಸಾಕಷ್ಟು ಎನ್ ಜಿ ಒಗಳು ಈ ರೀತಿ ಆಹಾರವನ್ನು ಉಳಿದಂಥ ಆಹಾರವನ್ನು ಬೇರೆಯವರಿಗೆ ಹಸಿದವರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಅನ್ನಪೂರ್ಣೇಶ್ವರಿ ಟ್ರಸ್ಟ್ ಅನ್ನುವಂಥ ಒಂದು ಬೆಂಗಳೂರಲ್ಲಿದೆ. ಇದು ದೇವಸ್ಥಾನದಲ್ಲೆಲ್ಲ ಊಟ ಎಲ್ಲ ಕೊಡ್ತಾರಲ್ಲ, ಅಲ್ಲಿ ದೇವಸ್ಥಾನ ಹೋಟೆಲ್ನಿಂದ ಪ್ರತಿದಿನ 2,000-3,000 ಪ್ಯಾಕೆಟ್ಗಳನ್ನು ಸಂಗ್ರಹಿಸಿ ಮೆಜೆಸ್ಟಿಕ್ಕು, ಕೃಷ್ಣರಾಜ ಮಾರುಕಟ್ಟೆ, ಹಾಗೆ ಭಿಕ್ಷುಕರು ಇರ್ಬೋದು ಅಥವಾ ಹಸಿದವರಿಗೆ ಪ್ರತಿದಿನ ಈ ಕೆಲಸವನ್ನು ಅಲ್ಲಿ ತೊಗೊಂಡು ಹೋಗಿ ಕೊಡುವಂಥ ಕೆಲಸವನ್ನು ಮಾಡ್ತಾರಂತೆ. ಹಾಗೆ ಸೇವಾ ಭಾರತಿ ಅನ್ನುವಂಥ ಒಂದು RSS ಸಂಘಟನೆ ಕರ್ನಾಟಕದ 30 ಜಿಲ್ಲೆಗಳಲ್ಲೂ ಕೂಡ ಭೋಜನ ವಾಹಿನಿ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಪ್ರತಿ ಮನೆಯಲ್ಲಿ ಕೂಡ ಆಹಾರ ಮಿಕ್ಕಿತ್ತು ಅಂತ ಹೇಳಿದ್ರೆ ಅದನ್ನು ಹಸಿದವರಿಗೆ ಕೊಡುವಂತಹ ವ್ಯವಸ್ಥೆ ಮಾಡಿದೆಯಂತೆ. ಹೀಗೆ ಎಲ್ಲ ಕಡೆಯೂ ಕೂಡ ಈ ರೀತಿಯ ವ್ಯವಸ್ಥೆ ಇದೆ. ಹಾಗಾಗಿ ನಾವು ಆಹಾರವನ್ನು ವ್ಯರ್ಥ ಮಾಡೋದು ಬೇಡ, ನಮ್ಗೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಬಳಸ್ಕೊಳ್ಳೋಣ. ಅನ್ನ ದೇವರ ಮುಂದೆ ಇನ್ನೆ ದೇವರ ಉಂಟೆ ಅಂತ ಸರ್ವಜ್ಞರೇ ಹೇಳಿದ್ದಾರೆ. ಹಾಗಾಗಿ ಆಹಾರವನ್ನು ವ್ಯರ್ಥ ಮಾಡೋದು ಬೇಡ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಯಿತು. ಆಲಿಸಿದಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಸೋಮವಾರದಿಂದ ಶನಿವಾರ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಸಂಗೀತ ನಮ್ಮ ಸಂಸ್ಕೃತಿಯ ಬಹು ವಿಶಿಷ್ಟವಾದ ಕಲೆ. ಈ ಕಲೆಗೆ ಮನುಷ್ಯನ ಆರೋಗ್ಯ ಮತ್ತು ಆಯಸ್ಸು ಎರಡನ್ನೂ ವೃದ್ಧಿಸುವ ಶಕ್ತಿ ಇದೆ ಎಂದು ವಿಧಾನ ಪರಿಷತ್ತಿನ ಸದಸ್ಯರು, ನುರಿತ ವೈದ್ಯರು ಆದ ಡಾ ಧನಂಜಯ ಸರ್ಜಿ ಅವರು ಹೇಳಿದರು. ಅವರು ಶಿವಮೊಗ್ಗ ಸಮೀಪ ಹೊಸಹಳ್ಳಿಯಲ್ಲಿ ಸಂಕೇತಿ ಸಂಗೀತ ಸಭಾದ ಬೆಳ್ಳಿ ಹಬ್ಬದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮನುಷ್ಯನ ಚಿಂತೆ ಅಶಾಂತಿಗಳನ್ನು ದೂರ ಮಾಡಿ ಸಂತೃಪ್ತಿ ಆತ್ಮಶಾಂತಿಗಳನ್ನು ನೀಡಿ ವ್ಯಕ್ತಿಯ ಹೃದಯದ ಆರೋಗ್ಯಕ್ಕೆ ಸಂಗೀತ ಕಾರಣವಾಗುತ್ತದೆ ಎಂದು ಅವರು ತಿಳಿಸಿದರು. ಜೀವನದಲ್ಲಿನ ಒತ್ತಡಗಳನ್ನು ದೂರ ಮಾಡಿ ವ್ಯಕ್ತಿಯ ಭಾವನಾತ್ಮಕ ಹೃದಯದ ಸಂತಸಕ್ಕೆ ಈ ಕಲೆ ಕಾರಣವಾಗುತ್ತದೆ. ದೀರ್ಘ ಉಸಿರಾಟದಿಂದ ಸಂಗೀತ ವ್ಯಕ್ತಿಯ ಶ್ವಾಸಕೋಶದ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ ಎಂದರು. ಹೊಸಹಳ್ಳಿ ಮತ್ತೂರು ಗ್ರಾಮಗಳ ಸಂಕೇತಿ ಸಂಗೀತ ಸಭಾ 2000 ಡಿಸೆಂಬರ್ನಲ್ಲಿ ಆರಂಭಗೊಂಡು ಇದೀಗ ತನ್ನ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಳ್ಳುತ್ತಿದೆ. ಇದರ ಅಂಗವಾಗಿ May 27-31 5 ದಿನಗಳ ಕಾಲ ವಿಶೇಷ ಸಂಗೀತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. 30 ಸಂಜೆ 6-31 24 ಗಂಟೆಗಳ ನಿರಂತರ ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಈ ಕಾರ್ಯಕ್ರಮಗಳು ಹೊಸಹಳ್ಳಿಯ ಗಮಕ ಭವನದಲ್ಲಿ ನಡೆಯುತ್ತಿರುವುದು ಸಂತಸದ ಸಂಗತಿ ಎಂದರು. ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ HUMESH ಅವರು, ಸಂಕೇತಿ ಸಂಗೀತ ಸಭಾ ಸದಾ ಚಟುವಟಿಕೆಯಿಂದ ಇದ್ದು ಸಂಗೀತ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸರ್ಕಾರದಿಂದ ಅನುದಾನ ಬರಲಿ ಬಿಡಲಿ, ತನ್ನ ಕೆಲಸವನ್ನು ಮಾಡುತ್ತಾ ಬಂದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಬೆಳ್ಳಿ ಹಬ್ಬಕ್ಕೆ ಶುಭ ಕೋರಿದರು. ಮುಂದಿನ ವಿವರ. ಇರುವಕ್ಕಿಯ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಆವರಣದಲ್ಲಿ ನಿರಂತರ 2026 ಹೆಸರಿನಲ್ಲಿ ಸಾಂಪ್ರದಾಯಿಕ ದಿನ ಹಾಗೂ ಜಾನಪದ ಕಲಾ ಉತ್ಸವವನ್ನು ಮಂಗಳವಾರ ಸಂಭ್ರಮದಿಂದ ಆಚರಿಸಲಾಯಿತು. ಶ್ರೀ ಕಣ್ಣೂರೇಶ್ವರ ಜಾನಪದ ಕಲಾಸಂಘ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ನಡೆದ ಈ ಉತ್ಸವವು ವಿದ್ಯಾರ್ಥಿಗಳು ಹಾಗೂ ಕಲಾಭಿಮಾನಿಗಳ ಗಮನ ಸೆಳೆಯಿತು. ಸಾಂಪ್ರದಾಯಿಕ ಉಡುಪುಗಳಲ್ಲಿ ಕಂಗೊಳಿಸಿದ ವಿದ್ಯಾರ್ಥಿಗಳು ವಿವಿಧ ಸಂಸ್ಕೃತಿಯ ವೈವಿಧ್ಯತೆಯನ್ನು ಅನಾವರಣಗೊಳಿಸಿದರು. ಕಾರ್ಯಕ್ರಮವನ್ನು ಶಿಕ್ಷಣ ನಿರ್ದೇಶಕರಾದ ಡಾ ಹೇಮ್ಲಾ ನಾಯಕ್ ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನು ವಿಶೇಷಾಧಿಕಾರಿಗಳಾದ ಡಾ KC ಶಶಿಧರ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜಾನಪದ ಕಲಾವಿದ B.ಟಾಕಪ್ಪ ಕಣ್ಣೂರು ಜಾನಪದ ಕಲೆಗಳ ಮಹತ್ವವನ್ನು ವಿವರಿಸಿ ಯುವಜನರಲ್ಲಿ ಜನಪದ ಸಂಸ್ಕೃತಿಯ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡಿದರು. ಇದೇ ವೇಳೆ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ಆರ್ಸಿ ಜಗದೀಶ್ ವಿವಿಧ ಕಲಾ ತಂಡಗಳನ್ನು ಅಭಿನಂದಿಸಿ ಕಲಾವಿದರಿಗೆ ಸನ್ಮಾನ ಹಾಗೂ ನೆನಪಿನ ಕಾಣಿಕೆಗಳನ್ನು ವಿತರಿಸಿದರು. ಜಾನಪದ ಪರಂಪರೆಯನ್ನು ಉಳಿಸಿ ಬೆಳೆಸುವ ವಿಶ್ವವಿದ್ಯಾಲಯ ಸದಾ ಬೆಂಬಲ ನೀಡಲಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕರು, ಬೋಧಕರು ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಬಣಜಾರ ಸಮಾಜ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿ ಕಲೆ ಎತ್ತಿಕೊಂಡು ಸ್ವಾಭಿಮಾನದಿಂದ ಬದುಕಲು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾದ ಅವಧಿಯಲ್ಲಿ ನೀಡಿದ್ದ ಹಲವು ಯೋಜನೆಗಳು ಬಹುಮುಖ್ಯ ಕಾರಣವಾಗಿದೆ ಎಂದು ಬಿಜೆಪಿ ರಾಷ್ಟ್ರಾಧ್ಯಕ್ಷ ಹಾಗೂ ಕ್ಷೇತ್ರದ ಶಾಸಕ ಬಿವೈ ವಿಜಯೇಂದ್ರ ತಿಳಿಸಿದರು. ಶಿಕಾರಿಪುರದ ಬಣಜಾರ ಭವನದಲ್ಲಿ ನೂತನ ಶ್ರೀ ಮರಿಯಮ್ಮ ದೇವಿ ಬಂಜಾರ ಪತ್ತಿನ ಸಹಕಾರ ಸಂಘ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಷೇರು ಸರ್ಟಿಫಿಕೇಟ್ ಹಾಗೂ ನಿಶ್ಚಿತ ಠೇವಣಿ ಬಾಂಡ್ ವಿತರಿಸಿ ಅವರು ಮಾತನಾಡಿದರು. ಮುಂದಿನ ವಿವರ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಶಿವಮೊಗ್ಗ ಜಿಲ್ಲಾ ಕ್ರೀಡಾ ಶಾಲೆಗೆ 2026-27 ಸಾಲಿನ 8 ತರಗತಿ ಹಾಗೂ ಪ್ರಥಮ ಪಿಯುಸಿ ಮಟ್ಟದ ಪ್ರವೇಶಕ್ಕಾಗಿ ಅರ್ಹ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಲು ವಿಶೇಷ ಆಯ್ಕೆ ಪ್ರಕ್ರಿಯೆಯನ್ನು ಆಯೋಜಿಸಲಾಗಿದೆ. ಈಗಾಗಲೇ ಜಿಲ್ಲಾ ವಿಭಾಗ ಹಾಗೂ ರಾಜ್ಯ ಮಟ್ಟದಲ್ಲಿ ಆಯ್ಕೆ ಪ್ರಕ್ರಿಯೆಗಳು ನಡೆದಿದ್ದು, ವಿವಿಧ ಕಾರಣಗಳಿಂದ ಅದರಲ್ಲಿ ಭಾಗವಹಿಸಲು ಸಾಧ್ಯವಾಗದ ಅಭ್ಯರ್ಥಿಗಳಿಗೆ ಮತ್ತೆ

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಕೈಮಗ್ಗ ಮತ್ತು ಜವಳಿ ತಂತ್ರಜ್ಞಾನ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯಿತಿ 2026-27 ಸಾಲಿನ ಕೈಮಗ್ಗ ಮತ್ತು ಜವಳಿ ತಂತ್ರಜ್ಞಾನದಲ್ಲಿ 3 ವರ್ಷಗಳ ಡಿಪ್ಲೊಮಾ ಕೋರ್ಸ್ ಪ್ರವೇಶಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಪ್ರಸಕ್ತ ಸಾಲಿನಲ್ಲಿ ಒಟ್ಟು 31 ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ವ್ಯಾಸಂಗದ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 2,500 ರು ಶಿಷ್ಯವೇತನ ನೀಡಲಾಗುವುದು. ಪುರುಷ ಅಭ್ಯರ್ಥಿಗಳಿಗೆ ಹಣ ಪಾವತಿ ಆಧಾರದಲ್ಲಿ

ವಸತಿ ನಿಲಯದ ಸೌಲಭ್ಯ ಕಲ್ಪಿಸಲಾಗುವುದು. ಅಭ್ಯರ್ಥಿಗಳು ಎಸ್ಎಸ್ಎಲ್ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಇಂಗ್ಲಿಷ್ ಒಂದು ವಿಷಯವಾಗಿ ಅಭ್ಯಾಸಿಸಿ ಉತ್ತೀರ್ಣರಾಗಿರಬೇಕು. ಜುಲೈ 1ಕ್ಕೆ ಅನ್ವಯವಾಗುವಂತೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 15-23 ವರ್ಷ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 15-25 ವರ್ಷಗಳ ವಯೋಮಿತಿ ಇರಬೇಕು. ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಫಾರಂಗಳನ್ನು ವೆಬ್ಸೈಟ್ hstdp.kshti.gadag.ac.in ಅಡ್ಮಿಷನ್ ಫ್ರಮ್ PDF ಮೂಲಕ ಆನ್ಲೈನ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿಯನ್ನ ಅಗತ್ಯ ದಾಖಲಾತಿಗಳೊಂದಿಗೆ 30 ಒಳಗೆ ಪ್ರಾಂಶುಪಾಲರು ಕರ್ನಾಟಕ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ ನರಸಾಪುರ ಗದಗ 582-102 ಇವರಿಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಗದಗ ಸಂಸ್ಥೆಯ ಮೊಬೈಲ್ ಸಂಖ್ಯೆ 9449912 ಅಥವಾ ಸಹಾಯಕ ನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ ಜಿಲ್ಲಾ ಪಂಚಾಯಿತಿ ಶಿವಮೊಗ್ಗ ಇವರನ್ನ ಸಂಪರ್ಕಿಸಬಹುದು. ಮುಂದಿನ ವಿವರ. ಭದ್ರಾವತಿ ನಗರಸಭಾ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಸ್ತು ನಿರ್ವಹಣೆ 2026 ನಿಯಮವನ್ನು ಕಡ್ಡಾಯವಾಗಿ ಜಾರಿ ತರಲು ನಗರಸಭೆ ಮುಂದಾಗಿದೆ. ಸಾರ್ವಜನಿಕರು ಹಾಗೂ ವ್ಯಾಪಾರಸ್ಥರು ಕಡ್ಡಾಯವಾಗಿ ಪಾಲಿಸುವಂತೆ ಪೌರಾಯುಕ್ತ KN ಹೇಮಂತ್ ಆದೇಶಿಸಿದ್ದಾರೆ. ಹಸಿ ಕಸ, ಒಣಕಸ, ಸ್ಯಾನಿಟರಿ ತ್ಯಾಜ್ಯ ಹಾಗೂ ವಿಶೇಷ ಕಾಳಜಿ ತ್ಯಾಜ್ಯ ಬೇರ್ಪಡಿಸಿ ನೀಡುವಂತೆ ಸೂಚನೆ ನೀಡಲಾಗಿದೆ. ವಿಂಗಡಣೆ ಮಾಡಿದ ಕಸ ನೀಡದವರಿಗೆ ದಂಡ ವಿಧಿಸುವ ಜೊತೆಗೆ ಮೂಲಸೌಕರ್ಯ, ನೀರು, ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವುದಾಗಿ ಎಚ್ಚರಿಕೆ ನೀಡಿದೆ. ಹಸಿ ತ್ಯಾಜ್ಯದಲ್ಲಿ ಅಡುಗೆ ಮನೆ ತ್ಯಾಜ್ಯ, ಆಹಾರ, ತರಕಾರಿ, ಮಾಂಸ, ಹಣ್ಣು, ಹೂವಿನ ತ್ಯಾಜ್ಯ ಸೇರಿದಂತೆ ಸುಲಭವಾಗಿ ಕರಗುವ ಇತರ ತ್ಯಾಜ್ಯಗಳಾಗಿವೆ. ಒಣ ತ್ಯಾಜ್ಯದಲ್ಲಿ ಬಟ್ಟೆ ಸೇರಿ ಎಲ್ಲಾ ರೀತಿ ಪ್ಲಾಸ್ಟಿಕ್ ತ್ಯಾಜ್ಯಗಳು ಸೇರಿರುತ್ತದೆ. ಸ್ಯಾನಿಟರಿ ತ್ಯಾಜ್ಯದಲ್ಲಿ ಡೈಪರ್, ಸ್ಯಾನಿಟರಿ ನ್ಯಾಪ್ಕಿನ್ ಇನ್ನಿತರ ವಸ್ತುಗಳು ಸೇರಿವೆ. ವಿಶೇಷ ಕಾಳಜಿ ತ್ಯಾಜ್ಯದಲ್ಲಿ ಪೇಂಟ್, ಡ್ರಮ್, ಕೀಟನಾಶಕ ಔಷಧ ಡಬ್ಬ, ಅವಧಿ ಮೀರಿದ ಔಷಧ, ಬಲ್ಬ್, ಟ್ಯೂಬ್ಲೈಟ್, ಹಳೆಯ ಬ್ಯಾಟರಿ, ಸಿರಿಂಜ್, ನೀಡಲ್ ಸೇರಿವೆ. ಹೀಗೆ 4 ವಿಧದಲ್ಲಿ ತ್ಯಾಜ್ಯ ವಿಂಗಡಿಸಿ ನಗರಸಭೆ ವಾಹನಗಳಿಗೆ ನೀಡಬೇಕು ಎಂದು ಪೌರಾಯುಕ್ತ KN ಹೇಮಂತ್ ಸೂಚಿಸಿದ್ದಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಶಿವಮೊಗ್ಗ ತೀರ್ಥಹಳ್ಳಿ ತಾಲೂಕಿನ ಮಂಡಗದ್ದೆ ಸಮೀಪದ ಕಣಗಲ್ ಕೊಪ್ಪದಲ್ಲಿ 16 ಅಡಿ ಉದ್ದದ ಕಾಳಿಂಗ ಸರ್ಪವನ್ನು ಶಿವಮೊಗ್ಗದ ಸ್ನೇಹ್ ಕಿರಣ್ ಸೆರೆಹಿಡಿದರು. ಕಣಗಲ್ ಕೊಪ್ಪದ 17ನೇ ಮೈಲಿ ಕಲ್ಲಿನ ಸೌದೆ ರಾಶಿಯಡಿ ಅಡಗಿಕೊಂಡಿದ್ದ ಸರ್ಪವನ್ನು ಅರಣ್ಯ ಇಲಾಖೆ ಅಧಿಕಾರಿಗಳ ಸಹಕಾರದೊಂದಿಗೆ ಸೆರೆಹಿಡಿದರು. ಬಳಿಕ ಬೊಮ್ಮನಹಳ್ಳಿ ಭಾಗದ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಮುಂದಿನ ವಿವರ. ಗೋವಾದಲ್ಲಿ ಆಯೋಜಿಸಿದ್ದ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಸ್ಕೃತಿ ಹಾಗೂ ಸಾಂಸ್ಕೃತಿಕ ಪರಿಷತ್ತಿನ ಜಿಲ್ಲಾಧ್ಯಕ್ಷ ನಗರ ಕೋಗಲೂರು ತಿಪ್ಪೇಸ್ವಾಮಿ ವಿಶ್ವ ಕನ್ನಡಿಗ ಪ್ರಶಸ್ತಿ ಸ್ವೀಕರಿಸಿದರು. ಚೇತನ್ ಫೌಂಡೇಶನ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಚಲನಚಿತ್ರ ಸಾಹಿತಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಪ್ರಶಸ್ತಿ ಪ್ರದಾನ ಮಾಡಿದರು. ಪರಿಷತ್ತಿನ ಗೌರವಾಧ್ಯಕ್ಷಿ ಎಲ್ಐ ಲಕ್ಕಮ್ಮ, ಪ್ರಧಾನ ಕಾರ್ಯದರ್ಶಿ ಪರ್ವಿನ್ ಬಾನು, ಚಂದ್ರಶೇಖರ್ ಮಾಡಲಗೆರೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಬೇಸೂರು ಅಣು ವಿದ್ಯುತ್ ಸ್ಥಾವರ ಯೋಜನೆ ಕೈಬಿಡುವಂತೆ ಒತ್ತಾಯಿಸಿ ಸಾಗರದ ಮಲೆನಾಡು ಅಣು ಸ್ಥಾವರ ವಿರೋಧಿ ಹೋರಾಟ ವೇದಿಕೆ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ನಿನ್ನೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದವು. ಯೋಜನೆಯಿಂದ ಬೇಸೂರು ಭಾಗದ ಗ್ರಾಮಗಳ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುತ್ತದೆ. ಯೋಜನೆಯಿಂದ ಆಗುವ ವಿಕಿರಣಗಳಿಂದ ಕ್ಯಾನ್ಸರ್ನಂತಹ ಕಾಯಿಲೆಗಳು ಉಂಟಾಗುತ್ತವೆ. ಕುಡಿಯುವ ನೀರು ಕೂಡ ವಿಷವಾಗುತ್ತದೆ. ಇದು ಮಲೆನಾಡಿನ ಜನರ ಪಾಲಿಗೆ ಮತ್ತೊಂದು ಮರಣ ಶಾಸನ ಎಂದು ದೂರಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡಲೇ ಈ ಯೋಜನೆ ಕೈಬಿಡಬೇಕು. ಪಶ್ಚಿಮಘಟ್ಟವನ್ನು ಉಳಿಸಬೇಕು. ಮಲೆನಾಡು ಮಾರಾಟಕ್ಕಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಒಂದು ವೇಳೆ ಈ ಯೋಜನೆ ಮುಂದುವರೆಸಿದರೆ ಪಕ್ಷಾತೀತವಾಗಿ ದೊಡ್ಡ ಮಟ್ಟದ ಹೋರಾಟವನ್ನೇ ರೂಪಿಸಲಾಗುವುದು ಎಂದು ಹೇಳಿಕೆ ನೀಡಿದರು. ಮಲೆನಾಡು ಅಣುಸ್ಥಾವರ ವಿರೋಧಿ ಹೋರಾಟ ವೇದಿಕೆ, ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ, ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟ, ರಾಷ್ಟ್ರಭಕ್ತರ ಬಳಗ, ಅಣ್ಣಾ ಹಜಾರೆ ಹೋರಾಟ ಸಮಿತಿ ಸೇರಿ ಹಲವು ಸಂಘಟನೆಗಳು ಭಾಗವಹಿಸಿದ್ದವು. ಸಂಘಟನೆಗಳ ಪ್ರಮುಖರು ಜಿಲ್ಲಾಡಳಿತದ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಮುಂದಿನ ವಿವರ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಸಾಧನೆಗೆ ಶಾಸನಗಳಲ್ಲಿ ಅಡಕವಾಗಿರುವ ಕಾನೂನು ವ್ಯಾಖ್ಯಾನಗಳ ಆಳವಾದ ಅಧ್ಯಯನ ಅತ್ಯವಶ್ಯಕ ಎಂದು ನೂತನ ನ್ಯಾಯಾಧೀಶೆ ಅನನ್ಯ ಶಾಸ್ತ್ರಿ ಹೇಳಿದರು. ನಗರದ ಸಿ ಭೀಮಸೇನರಾವ್ ಕಾನೂನು ಮಹಾವಿದ್ಯಾಲಯದಲ್ಲಿ ನಿನ್ನೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಸೋಲಿನಿಂದ ಹೊಸ ಅನುಭವಗಳನ್ನು ಕಲಿಯುವ ಮನಸ್ಥಿತಿ ಬೆಳೆಸಿಕೊಳ್ಳಬೇಕು. ನಂತರ ಯಶಸ್ಸಿನ ಸಿಹಿ ಮತ್ತಷ್ಟು ದುಪ್ಪಟ್ಟಾಗುತ್ತದೆ ಎಂದು ತಿಳಿಸಿದರು. ನ್ಯಾಯಾಧೀಶೆ ಕೆಎಸ್ ರಕ್ಷಿತಾ ಮಾತನಾಡಿ, ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಜೀವನ ಮೌಲ್ಯವನ್ನು ಉಪನ್ಯಾಸಕ ವೃಂದ ಕಲಿಸಿಕೊಟ್ಟಿದೆ. ಗ್ರಾಮೀಣ ಪ್ರದೇಶದಿಂದ ಬಂದ ನಮಗೆ ಯಾವುದೇ ನ್ಯಾಯಾಂಗ ಹಿನ್ನೆಲೆ ಇರಲಿಲ್ಲ. ದೊಡ್ಡ ಕನಸುಗಳನ್ನು ಕಾಣಲು ಪ್ರಯತ್ನಿಸಬೇಕು. ಸಣ್ಣ ಅವಕಾಶವನ್ನು ದೊಡ್ಡ ಸಾಧನೆಗೆ ದಾರಿಯನ್ನಾಗಿ ಮಾಡಿಕೊಳ್ಳಬೇಕು. ಯಶಸ್ಸಿಗೆ ಜ್ಞಾನದ ಜೊತೆಗೆ ಕೌಶಲ, ಆತ್ಮವಿಶ್ವಾಸ ಮತ್ತು ನಿರಂತರ ಪರಿಶ್ರಮ ಅಗತ್ಯ ಎಂದರು. ರಾಷ್ಟೀಯ ಶಿಕ್ಷಣ ಸಮಿತಿ ಎನ್ಇಎಸ್ ಕಾರ್ಯದರ್ಶಿ ಎಸ್ಎನ್ ನಾಗರಾಜ್ ಮಾತನಾಡಿ, ನ್ಯಾಯಾಂಗ ವ್ಯವಸ್ಥೆ ಅತ್ಯಂತ ಹೊಣೆಗಾರಿಕೆ ಇರುವ ಕ್ಷೇತ್ರ. ನ್ಯಾಯ ನೀಡುವ ವ್ಯಕ್ತಿಯು ವೈಜ್ಞಾನಿಕ ಮನೋಭಾವ, ವೃತ್ತಿಪರ ನಿಷ್ಠೆ, ಸಹಾನುಭೂತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಹೊಂದಿರಬೇಕು. ನ್ಯಾಯಾಧೀಶರ ತೀರ್ಪುಗಳು ಸಮಾಜದ ಮೇಲೆ ದೀರ್ಘಕಾಲದ ಪ್ರಭಾವ ಬೀರುತ್ತದೆ ಎಂದು ಹೇಳಿದರು. ಕಾಲೇಜಿನ ಪ್ರಾಚಾರ್ಯೆ ಡಾಕ್ಟರ್ ಎ ಅನಲ, ನೂತನ ನ್ಯಾಯಾಧೀಶೆ ಸಂಯುಕ್ತ ಮುಪ್ಪಾನೆ, ಎನ್ಇಎಸ್ ನಿರ್ದೇಶಕ ಎಂಎಸ್ ಅನಂತ ದತ್ತ, ಶೈಕ್ಷಣಿಕ ಆಡಳಿತಾಧಿಕಾರಿ ಎಎನ್ ರಾಮಚಂದ್ರ, ಎನ್ಇಎಸ್ ನಿರ್ದೇಶಕ ಟಿಆರ್ ಅಶ್ವಥ್ ನಾರಾಯಣ್ ಶೆಟ್ಟಿ, ಎಚ್ಸಿ ಶಿವಕುಮಾರ್, ಐಕ್ಯುಎಸ್ಸಿ ಸಂಯೋಜಕ ಡಾಕ್ಟರ್ ಕಾಂತರಾಜ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
1: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
2: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
7: ಜ್ಞಾನದ ಕಡಲು ನಮ್ಮ ಜ್ಞಾನ ಸಾಗರ. ಎಐ ತಂತ್ರಜ್ಞಾನದ ಮೊದಲ ಶಾಲೆ, ಮಕ್ಕಳ ಭವಿಷ್ಯಕ್ಕೆ ಹೊಸ ಹಾದಿಯ ಮಾಲೆ.
8: ಶಿವಮೊಗ್ಗದಲ್ಲಿ ಇದೇ ಮೊದಲು ಜ್ಞಾನ ಸಾಗರ ಸೆಂಟ್ರಲ್ ಸ್ಕೂಲ್ ತಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಣ, ಪರ್ಸನಲೈಸ್ಡ್ ಲರ್ನಿಂಗ್. ಪ್ರತಿ ಮಗುವಿನ ಬೆಳವಣಿಗೆಗೆ ವಿಶೇಷ ಗಮನ, ಸ್ಮಾರ್ಟ್ ಕ್ಲಾಸ್ ರೂಮ್, ಅದ್ಭುತ ಕಲಿಕೆಯ ಅನುಭವ, ಕೋಡಿಂಗ್ ಶಿಕ್ಷಣ, ಇಂದೇ ಕಲಿಯಿರಿ ನಾಳೆಯ ಕೌಶಲ.
7: ಸಿಬಿಎಸ್ಇ ಶಿಕ್ಷಣದಲ್ಲಿ ನಾವೇ ಶ್ರೇಷ್ಠ. ಸತತ 7 ವರ್ಷಗಳಿಂದ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಪ್ರಿಕೆಜಿಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿ ಪ್ರಾರಂಭವಾಗಿದೆ.
8: ಸಂಪರ್ಕಿಸಿ 9164444931. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
9: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನ ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕೊಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಮೋಜು ಮಸ್ತಿ ಜೊತೆಗೆ ತುಂಬಾ ಸೀರಿಯಸ್ ಆದ ವಿಷಯದ ಬಗ್ಗೆ ಮಾತಾಡೋಣ. ಅದೇನಪ್ಪ ಅಂದ್ರೆ ಸೈಬರ್ ಅಪರಾಧ. ಎಸ್, ನಾವು ಸ್ಮಾರ್ಟ್ ಫೋನ್ ಬಳಸೋದು ಎಷ್ಟು ಮುಖ್ಯವೋ, ಈ ಡಿಜಿಟಲ್ ಲೋಕದ ಕಳ್ಳರಿಂದ ಬಚಾವ್ ಆಗೋದು ಕೂಡ ಅಷ್ಟೇ ಮುಖ್ಯ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇವತ್ತು ಸೈಬರ್ ಲೋಕದ ಕರಾಳ ಮುಖಗಳನ್ನ ಒಂದೊಂದಾಗಿ ಅದ್ರ ಬಗ್ಗೆ ತಿಳಿಯೋಣ. ಸೈಬರ್ ಅಪರಾಧ ಅಂತಂದ್ರೆ ಏನು? ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ, ಕಂಪ್ಯೂಟರ್, ಸ್ಮಾರ್ಟ್ ಫೋನ್ ಅಥವಾ ಇಂಟರ್ನೆಟ್ ಯೂಸ್ ಮಾಡುವಂತಹ ಯಾವುದೇ ಕಾನೂನು ಬಾಹಿರ ಕೆಲಸವೇ ಸೈಬರ್ ಅಪರಾಧ. ಸೊ ಇಲ್ಲಿ ಕಳ್ಳ ನಿಮ್ಮ ಮನೆಗೆ ಬರೋದಿಲ್ಲ, ಬದಲಾಗಿ ನಿಮ್ಮ ಡೇಟಾ ಅಥವಾ ಹಣವನ್ನ ಡಿಜಿಟಲ್ ಆಗಿ ಕದೀತಾನೆ. ಈಗಿನ ಕಾಲದಲ್ಲಿ ಕಳ್ಳರು ಕತ್ಲಾಗೋದಕ್ಕೆ ಕಾಯೋದಿಲ್ಲ, ನಿಮ್ಮ ಜೇಬಿಗೆ ಕೈ ಹಾಕೋದಿಲ್ಲ, ಬದಲಾಗಿ ಒಂದು ಸಣ್ಣ ಲಿಂಕ್ ಕಳಿಸಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಖಾಲಿ ಮಾಡ್ತಾರೆ. ಇದಕ್ಕೆ ಸೈಬರ್ ಕ್ರೈಮ್ ಅಂತ ಹೇಳ್ತೀವಿ. ಈ ಸೈಬರ್ ಕ್ರಿಮಿನಲ್ಗಳು 16 ವೇಷದಲ್ಲಿ ಬರ್ತಾರೆ ಸ್ನೇಹಿತರೆ. ಮೊದಲನೇದಾಗಿ ಫಿಶಿಂಗ್. ಏನಿದು ಫಿಶಿಂಗ್? ನಿಮಗೆ ಬ್ಯಾಂಕ್ ನಿಂದ ಬಂದಂತೆ ಒಂದು ಇಮೇಲ್ ಅಥವಾ ಮೆಸೇಜ್ ಬರುತ್ತೆ, ಅದರಲ್ಲಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಬ್ಯಾಂಕ್ ವಿವರಗಳನ್ನ ಅವರು ಕದ್ಬಿಡ್ತಾರೆ. ಅಂದ್ರೆ ಮೀನಿಗೆ ಗಾಳ ಹಾಕೋ ರೀತಿಯಲ್ಲಿ ನಿಮ್ಮ ಲಿಂಕ್ ಅನ್ನ ಕದೀತಾರೆ. ಹಾಗೆ ಸೈಬರ್ ಸ್ಟಾಕಿಂಗ್ ಅಂದ್ರೆ ಏನು ಅಂದ್ರೆ, ಇಂಟರ್ನೆಟ್ ಮೂಲಕ ಒಬ್ಬ ವ್ಯಕ್ತಿಯನ್ನ ಸತತವಾಗಿ ಹಿಂಬಾಲಿಸುವುದು, ಅವರಿಗೆ ಕಿರುಕುಳ ಕೊಡುವುದು, ಹಾಗೆ ಬೆದರಿಕೆ ಹಾಕೋದನ್ನೇ ಸೈಬರ್ ಸ್ಟಾಕಿಂಗ್ ಅಂತ ಕರೀತಾರೆ. ನಂತರ ವೆಬ್ ಜಾಕಿಂಗ್. ವೆಬ್ ಜಾಕಿಂಗ್ ಅಂದ್ರೆ ಏನು? ಯಾರೋ ಒಬ್ಬರ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಿ ಅದರ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸುವುದು ಅಂತ ಅರ್ಥ. ಇನ್ನ ಸಲಾಮಿ ಅಟ್ಯಾಕ್. ಇದು ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಅಪಾಯಕಾರಿ ಅಂತಾನೆ ಹೇಳಬಹುದು. ಬ್ಯಾಂಕ್ ಖಾತೆಗಳಿಂದ ಅತಿ ಸಣ್ಣ ಮೊತ್ತವನ್ನ ಲಕ್ಷಾಂತರ ಜನರಿಂದ ಕದಿಯುವುದು, ಯಾರಿಗೂ ಗೊತ್ತೇ ಆಗೋದಿಲ್ಲ.
4: ಆದ್ರೆ ಕಳ್ಳನಿಗೆ ಇದು ಕೋಟಿಗಟ್ಟಲೆ ಹಣ ತಂದುಕೊಡುತ್ತೆ. ನಂತರ ಸೈಬರ್ ಮಾನಹಾನಿ, ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಸುಳ್ಳು ಮಾಹಿತಿ ಹರಡಿ ಅವರ ಗೌರವಕ್ಕೆ ಧಕ್ಕೆ ತರುವುದೇ ಸೈಬರ್ ಮಾನಹಾನಿ ಅಂತ ಕರೀತಾರೆ. ಇನ್ನ ಸೈಬರ್ ಭಯೋತ್ಪಾದನೆ ಏನು? ಸೈಬರ್ ಭಯೋತ್ಪಾದನೆ ಅಂದ್ರೆ ಏನು ಅಂತಂದ್ರೆ, ಸರ್ಕಾರಿ ವೆಬ್ಸೈಟ್ ಗಳನ್ನ ಹ್ಯಾಕ್ ಮಾಡೋದು ಅಥವಾ ಇಂಟರ್ನೆಟ್ ಬಳಸ್ಕೊಂಡು ರಾಷ್ಟ್ರದ ಭದ್ರತೆಗೆ ಧಕ್ಕೆ ತರುವ ದೊಡ್ಡ ಮಟ್ಟದ ಕ್ರೈಮ್ ಇದಾಗಿದೆ ಅಂತಾನೆ ಹೇಳ್ಬಹುದು. ಹಾಗೆ ಸೈಬರ್ ಸ್ಕ್ಯಾನಿಂಗ್ ಅಂದ್ರೆ ಏನು? ಸೈಬರ್ ಸ್ಕ್ಯಾನಿಂಗ್ ಅಂದ್ರೆ ಒಂದು ಕಂಪ್ಯೂಟರ್ ಸಿಸ್ಟಮ್ ನಲ್ಲಿ ಯಾವೆಲ್ಲ ದೌರ್ಬಲ್ಯಗಳಿವೆ ಅಂತ ಹುಡುಕಿ ಹ್ಯಾಕ್ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳುವುದೇ ಸೈಬರ್ ಸ್ಕ್ಯಾನಿಂಗ್ ಅಂತ ಕರೀತಾರೆ. ಇನ್ನ ಡೇಟಾ ಡಿಡ್ಲಿಂಗ್, ಕಂಪ್ಯೂಟರ್ಗೆ ಮಾಹಿತಿ ಹಾಕೋದ್ಕಿಂತ ಮುಂಚೆ ಅಥವಾ ಹಾಕುವಾಗ ಅದರಲ್ಲಿ ಬದಲಾವಣೆ ಮಾಡಿ ಮೋಸ ಮಾಡುವುದು ಅಂತ ಅರ್ಥ. ಇದಕ್ಕೆ ಡೇಟಾ ಡಿಡ್ಲಿಂಗ್ ಅಂತ ಹೇಳ್ತೀವಿ. ಸೊ ಸ್ನೇಹಿತರೆ, ಇವುಗಳು ಸೈಬರ್ ಅಪರಾಧದ ಅಂದ್ರೆ ಸೈಬರ್ ಕ್ರೈಮ್ ನ ವಿವಿಧ ಬಗೆಗಳ ಬಗ್ಗೆ ನಾನೀಗ ತಿಳಿಸ್ಕೊಟ್ಟಿದ್ದಾಯ್ತು. ಸಾಕಷ್ಟು ಜನರ ಬಾಯಲ್ಲಿ ಫಿಶಿಂಗ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಈ ಫಿಶಿಂಗ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ಸೈಬರ್ ಕ್ರೈಮ್ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸ್ತಾ ಇದೆ, ಹಾಗೆ ಸೈಬರ್ ಕ್ರೈಮ್ನಲ್ಲಿ ಬರುವಂತಹ ವಿಧಗಳ ಬಗ್ಗೆ ಮಾಹಿತಿ ತಿಳಿಸ್ತಾ ಇದೆ. ಅದರಲ್ಲಿ ಫಿಶಿಂಗ್ ಅಂದ್ರೆ ಏನು, ಸೈಬರ್ ಸ್ಟ್ಯಾಕಿಂಗ್ ಅಂದ್ರೆ ಏನು, ಹಾಗೆ ವೆಬ್ ಜಾಕಿಂಗ್, ಸಲಾಮಿ ಅಟ್ಯಾಕ್, ಸೈಬರ್ ಮಾನಹಾನಿ, ಸೈಬರ್ ಭಯೋತ್ಪಾದನೆ, ಹಾಗೆ ಸೈಬರ್ ಸ್ಕ್ಯಾನಿಂಗ್, ಡೇಟಾ ಡಿಡ್ಲಿಂಗ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾಯ್ತು. ಹಾಗಾದ್ರೆ ಈಗ ಫಿಶಿಂಗ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ

ನಾನೀಗ ತಿಳಿಸ್ತೀನಿ ಸ್ನೇಹಿತರೆ. ಫಿಶಿಂಗ್ ಹೆಸರೇ ಹೇಳೋ ಹಾಗೆ ಇದು ಮೀನು ಹಿಡಿಯೋ ಗಾಳ ಹಾಕಿದಂತೆ. ಇಲ್ಲಿ ನೀವು ಮೀನಿದ್ದ ಹಾಗೆ, ಹಾಗೆ ಆ ಕಳ್ಳ ಹಾಕೋ ಲಿಂಕ್ ಗಾಳ ಇದ್ದ ಹಾಗೆ. ಸೊ ನಾನಾಗ್ಲೇ ತಿಳಿಸಿದ ಹಾಗೆ ಫಿಶಿಂಗ್ ಅಂತಂದ್ರೆ ಒಂದ್ ರೀತಿಯ ಡಿಜಿಟಲ್ ಮೋಸ. ಹ್ಯಾಕರ್ಗಳು ನಿಮಗೆ ಇಮೇಲ್ ಅಥವಾ SMS ಅಥವಾ ವಾಟ್ಸ್ಆಪ್ ಮೂಲಕ ಒಂದು ಸಂದೇಶ ಕಳಿಸ್ತಾರೆ. ಸೊ ಅದು ನೋಡೋದಕ್ಕೆ ನಿಮ್ಮ ಬ್ಯಾಂಕ್ ನಿಂದ ಬಂದ ಹಾಗೆ ಅಥವಾ ಅಮೆಜಾನ್ ಆಗಿರ್ಬೋದು, ಫೇಸ್ಬುಕ್ ಇಂದ ಬಂದ ಹಾಗೆ ಇರುತ್ತೆ. ನೀವು ಆ ಲಿಂಕ್ ಅಸಲಿ ಅಂತ ನಂಬಿ ಅಲ್ಲಿರೋ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಮುಗ್ದೆ ಹೋಯ್ತು, ನಿಮ್ಮ ಪರ್ಸನಲ್ ಮಾಹಿತಿ ಅವರ ಕೈಗೆ ಸೇರುತ್ತೆ. ಇದಾದ್ಮೇಲೆ ಫಿಶಿಂಗ್ ಹೇಗೆ ನಡೆಯುತ್ತೆ ಗೊತ್ತಾ ಸ್ನೇಹಿತರೆ? ಮೊದಲು ಕಳ್ಳರು ನಿಮ್ಮನ್ನ ನಂಬಿಸ್ತಾರೆ, ಅಂದ್ರೆ ನಿಮ್ಮ ಅಕೌಂಟ್ ಬ್ಲಾಕ್ ಆಗಿದೆ ಅಥವಾ ನಿಮ್ಗೆ 1 ಕೋಟಿ ಲಾಟ್ರಿ ಬಂದಿದೆ ಅನ್ನೋ ರೀತಿಯಲ್ಲಿ ತರಹ ತರಹದ ತುರ್ತು ಅಥವಾ ಆಸೆಯಾಗುವಂತಹ ಸಂದೇಶಗಳನ್ನ ಕಳಿಸ್ತಾರೆ. ಅದನ್ನ ನೋಡಿ ನೀವು ಆ ಲಿಂಕ್ ನ ಕ್ಲಿಕ್ ಮಾಡಿದಾಗ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅದು ಅಸಲಿ ಬ್ಯಾಂಕ್ ವೆಬ್ಸೈಟ್ ರೀತಿಯಲ್ಲೇ ಕಾರ್ಬನ್ ಕಾಪಿ ಆಗಿರುತ್ತೆ ಸ್ನೇಹಿತರೆ. ಅಲ್ಲಿ ನೀವು ನಿಮ್ಮ ಯೂಸರ್ ಐಡಿ, ಪಾಸ್ವರ್ಡ್ ಅಥವಾ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದಾಗ ಆ ಮಾಹಿತಿ ಬ್ಯಾಂಕಿಗೆ ಹೋಗುವ ಬದಲು ನೇರವಾಗಿ ಹ್ಯಾಕರ್ ಸರ್ವರ್ಗೆ ಹೋಗುತ್ತೆ. ಸೊ ಇದಕ್ಕೇನೆ ಟ್ರ್ಯಾಪ್ ಆಗೋದು ಅಂತ ಹೇಳ್ತೀವಿ. ನಂತರ ಫಿಶಿಂಗ್ ನಲ್ಲೂ 3 ವಿಧಗಳಿವೆ ಸ್ನೇಹಿತರೆ. ಮೊದಲನೇದಾಗಿ ಸ್ಪಿಯರ್ ಫಿಶಿಂಗ್ ಅಂತ. ಇದು ಎಲ್ಲರಿಗೂ ಹಾಕೋ ಗಾಳ ಅಲ್ಲ, ಕೇವಲ ಒಬ್ಬ ವ್ಯಕ್ತಿಯನ್ನ ಅಥವಾ ಒಂದು ಕಂಪನಿಯನ್ನ ಟಾರ್ಗೆಟ್ ಮಾಡಿ ಪ್ಲಾನ್ ಮಾಡಿ ಮಾಡೋದು. ಇನ್ನ ಎರಡನೇದಾಗಿ ವಿಶಿಂಗ್ ಅಂತ. ಇದು ವಾಯ್ಸ್ ಫಿಶಿಂಗ್ ಅಂತ. ಫೋನ್ ಕಾಲ್ ಮಾಡಿ ನಾವು ಬ್ಯಾಂಕ್ ನಿಂದ ಮಾತಾಡ್ತಾ ಇದ್ದೀವಿ ಅಂತ ನಂಬಿಸಿ OTP ಅನ್ನ ಕೇಳೋದು, ಇದಕ್ಕೆ ವಿಶಿಂಗ್ ಅಂತ ಹೇಳ್ತೀವಿ. ಇನ್ನ ಮೂರನೇದಾಗಿ ಸ್ಮಿಶಿಂಗ್ ಅಂತ. ಸೊ ಇದೇನಪ್ಪ ಅಂತಂದ್ರೆ SMS ಮೂಲಕ ಲಿಂಕ್ ಕಳಿಸಿ ಮೋಸ ಮಾಡೋದಕ್ಕೆ ಸ್ಮಿಶಿಂಗ್ ಅಂತ ಕರೀತಾರೆ. ಸೊ ಹಾಗಿದ್ರೆ ನಮಗೆ ಹೇಗ್ ಗೊತ್ತಾಗ್ಬೇಕು, ಇದನ್ನ ಹೇಗೆ ಕಂಡು ಹಿಡಿಬಹುದು ಅಂತ ನೀವು ಕೇಳೋದಾದ್ರೆ, ಸೊ ಫಿಶಿಂಗ್ ಲಿಂಕ್ ನ ಪತ್ತೆ ಹಚ್ಚೋದು ಹೇಗೆ ಅಂತಂದ್ರೆ ಸ್ನೇಹಿತರೆ, ಸ್ಪೆಲ್ಲಿಂಗ್ ಚೆಕ್ ಮಾಡಿ, ಅಂದ್ರೆ ಅಸಲಿ ವೆಬ್ಸೈಟ್ ಯಾವುದು ಅಂತ ನೀವು ನೋಡ್ಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ www.onlinesbi.com ಇದ್ರೆ ಅದನ್ನ ಕಳ್ಳರು www.onlinesbi.com ಅಥವಾ www.sbi-verify.com ಅಂತ ಸ್ವಲ್ಪ ಬದಲಾವಣೆ ಮಾಡ್ತಾರೆ. ಸರಿಯಾಗಿ ಗಮನಿಸಿ ನೋಡಿ, ಅಂದ್ರೆ ಇಮೇಲ್ ಅನ್ನ ಕಳಿಸಿದವರ ಅಡ್ರೆಸ್ ಸರಿಯಾಗಿ ಗಮನಿಸಿ ನೋಡಿ. ಬ್ಯಾಂಕ್ ನವರು ಯಾವತ್ತು ಕೂಡ gmail.com ಅಥವಾ yahoo.com ನಿಂದ ಇಮೇಲ್ ಕಳಿಸೋದಿಲ್ಲ, ಅವರಿಗೆ ಅವರದ್ದೇ ಆದ ಅಫಿಷಿಯಲ್ ಇಮೇಲ್ ID ಇರುತ್ತೆ. ಹಾಗೆ ಕಳ್ಳರು ಅರ್ಜೆಂಟ್ ಮಾಡ್ತಾರೆ, ಏನಪ್ಪ ಅಂದ್ರೆ ಇನ್ನೇನ್ 10 ನಿಮಿಷದಲ್ಲಿ ನಿಮ್ಮ ಅಕೌಂಟ್ ಬಂದ್ ಆಗುತ್ತೆ ಅಂತ ಅವರು ನಿಮ್ಮನ್ನ ಗಾಬರಿ ಪಡಿಸ್ತಾರೆ. ಗಾಬರಿ ಆದಾಗ ನಾವೇನು ಯೋಚನೆ ಮಾಡೋದಿಲ್ಲ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಸ್ನೇಹಿತರೆ. ಸೊ ಇವುಗಳಿಗೆ ನಾವು ಬಚಾವ್ ಆಗೋದು ಹೇಗೆ ಅಂತ ಕೇಳೋದಾದ್ರೆ, ಯಾವುದೇ ಅಪರಿಚಿತ ಲಿಂಕ್ ಗಳನ್ನ ಕ್ಲಿಕ್ ಮಾಡಬೇಡಿ. ಯಾವಾಗ್ಲೂ ವೆಬ್ಸೈಟ್ ಅಡ್ರೆಸ್ ನಲ್ಲಿ HTTPS ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಫೋನ್ ನಲ್ಲಿ ಆಂಟಿವೈರಸ್ ಮತ್ತು ಸ್ಪ್ಯಾಮ್ ಫಿಲ್ಟರ್ ಆನ್ ಮಾಡಿ ಇಟ್ಕೊಳ್ಳಿ ಅಂತಾನೆ ಹೇಳ್ಬೋದು. ಸೊ ಸ್ನೇಹಿತರೆ, ಗಾಳಕ್ಕೆ ಬೀಳೋ ಮೀನ್ ಆಗ್ಬೇಡಿ, ಸ್ಮಾರ್ಟ್ ಆಗಿರೋ ಹ್ಯೂಮನ್ ಆಗಿ ಅಂತ ಹೇಳ್ತಾ ಇನ್ನ ಮುಂದಿನ ಭಾಗದಲ್ಲಿ ವಿಶಿಂಗ್ ಮತ್ತು ಹನಿ ಟ್ರ್ಯಾಪ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಸೈಬರ್ ಲೋಕದಲ್ಲಿ ಎರಡು ಅಪಾಯಕಾರಿ ವಂಚನೆಗಳು ಯಾವಾಗ್ಲೂ ನಡೀತಾನೆ ಇರುತ್ತವೆ, ಅದೇ ವಿಶಿಂಗ್ ಮತ್ತು ಹನಿ ಟ್ರ್ಯಾಪ್. ಸೊ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈಗಾಗ್ಲೇ ನಾನು ವಿಶಿಂಗ್ ಬಗ್ಗೆ ತಿಳಿಸಿದ್ದೆ. ಏನಪ್ಪಾ ಅಂತಂದ್ರೆ, ನಾವೆಲ್ಲರೂ ಅನ್ಕೊಳ್ತೀವಿ ಮೆಸೇಜ್ ಬಂದಾಗ ಅಷ್ಟೇ ಹುಷಾರಾಗಿರ್ಬೇಕು ಅಂತ. ಆದ್ರೆ ಈ ವಿಶಿಂಗ್ ಅನ್ನೋದು ವಾಯ್ಸ್ ಫಿಶಿಂಗ್, ಅಂದ್ರೆ ಕಳ್ಳ ನಿಮಗೆ ನೇರವಾಗಿ ಫೋನ್ ಮಾಡ್ತಾನೆ. ಅವನ ನಾಟಕ ಹೇಗಿರುತ್ತೆ ಗೊತ್ತಾ? ಫೋನ್ ಮಾಡಿದವನು ತುಂಬಾ ಮರ್ಯಾದೆಯಿಂದ, ಸರ್ ನಾನು ನಿಮ್ಮ ಬ್ಯಾಂಕ್ ನಿಂದ ಮಾತಾಡ್ತಾ ಇದ್ದೀನಿ, ನಿಮ್ಮ ಕಾರ್ಡ್ ಎಕ್ಸ್ಪೈರಿ ಆಗಿದೆ ಅಂತ ಹೇಳ್ತಾನೆ. ಅಥವಾ ನಿಮಗೆ KYC ಅಪ್ಡೇಟ್ ಮಾಡ್ಬೇಕು, ಇಲ್ದಿದ್ರೆ ಅಕೌಂಟ್ ಕ್ಲೋಸ್ ಆಗುತ್ತೆ ಅಂತ ಹೆದರಿಸ್ತಾರೆ. ನಂತರ ಅವನ ಟಾರ್ಗೆಟ್ ನಿಮ್ಮ ಮಾತುಗಳಲ್ಲೇ ನಿಮ್ಮನ್ನ ನಂಬಿಸಿ ನಿಮ್ಮ ಕ್ರೆಡಿಟ್ ಕಾರ್ಡ್ ನಂಬರ್ ಅನ್ನ ಅಥವಾ ನಿಮ್ಮ ಫೋನಿಗೆ ಬರೋ OTP ಅನ್ನ ಪಡ್ಕೊಳ್ತಾನೆ. ಸೊ ಹೀಗಾಗಿ ನೀವು ನೆನಪಿಡಬೇಕಾದ ವಿಷಯ ಏನಪ್ಪಾ ಅಂತಂದ್ರೆ, ಬ್ಯಾಂಕಿನ ಅಧಿಕಾರಿಗಳು ಯಾವತ್ತೂ ಫೋನ್ನಲ್ಲಿ OTP ಅಥವಾ ನಿಮ್ಮ ವೈಯಕ್ತಿಕ ಪಿನ್ ನಂಬರ್ ಕೇಳೋದಿಲ್ಲ. ಹಾಗೂ ಹೀಗೂ ಯಾರಾದ್ರೂ ಕೇಳಿದ್ರು ಅಂತ ಅನ್ಕೊಳ್ಳಿ, ಆಗ ಅವರು 100% ಕಳ್ಳರೇ ಆಗಿರ್ತಾರೆ. ಇನ್ನ ಹನಿ ಟ್ರ್ಯಾಪ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ಇದು ತುಂಬಾ ಡೇಂಜರಸ್ ಸ್ನೇಹಿತರೆ, ಹಾಗೆ ಮರ್ಯಾದೆ ತೆಗೆಯೋ ವಿಚಾರ ಅಂತಾನೆ ಹೇಳ್ಬೋದು. ಹೆಸರೇ ಹೇಳೋ ಹಾಗೆ ಜೇನುತುಪ್ಪದ ಆಸೆ ತೋರಿಸಿ ಬಲೆಗೆ ಬೀಳ್ಸೋದು ಅಂತ ಅರ್ಥ. ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಥವಾ ವಾಟ್ಸ್ಆಪ್ ನಲ್ಲಿ ಅಪರಿಚಿತ ಸುಂದರ ಹುಡುಗಿಯರ ಹೆಸರಿನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ. ಮೊದಲು ತುಂಬಾ ಆತ್ಮೀಯವಾಗಿ ಮಾತನಾಡ್ತಾರೆ, ನಂತರ ವಿಡಿಯೋ ಕಾಲ್ ಮಾಡ್ತಾರೆ. ಆಗ ನೀವು ವಿಡಿಯೋ ಕಾಲ್ ಎತ್ತಿದಾಗ ಆ ಕಡೆ ಇರೋರು ಅಸಭ್ಯವಾಗಿ ವರ್ತಿಸಬಹುದು, ಅಥವಾ ನಿಮ್ಮ ಫೋಟೋವನ್ನ ನಗ್ನ ಚಿತ್ರಗಳ ಜೊತೆಗೆ ಎಡಿಟ್ ಮಾಡಬಹುದು. ಆ ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡು ನೀವು ನಮಗೆ ಇಷ್ಟು ಹಣ ಕೊಡದಿದ್ರೆ ಈ ವಿಡಿಯೋವನ್ನ ನಿಮ್ಮ ಫ್ಯಾಮಿಲಿ ಅಥವಾ ಸೋಷಿಯಲ್ ಮೀಡಿಯಾಕ್ಕೆ ಹಾಕ್ತೀವಿ ಅಂತ ಬೆದರಿಸ್ತಾರೆ. ಹೀಗೆಲ್ಲ ಮಾಡಿದಾಗ ಕೊನೆಗೆ ಪರಿಣಾಮ ಇದಕ್ಕೆ ಹೆದರಿ ಎಷ್ಟೋ ಜನರು ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ ಸ್ನೇಹಿತರೆ. ಕೆಲವರಂತೂ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಹಾಗಾದ್ರೆ ಶ್ವೇತಾ, ಹೀಗೆಲ್ಲ ಆಗ್ಬಾರ್ದು ಅಂತಂದ್ರೆ ನಾವು ಸೈಬರ್ ಅಪರಾಧಗಳನ್ನ ತಡೆಗಟ್ಟೋದಕ್ಕೆ ಏನಾದ್ರೂ ಟಿಪ್ಸ್ ಇದೆಯಾ ಅಂತ ನೀವು ಕೇಳಬಹುದು. ಖಂಡಿತವಾಗಿಯೂ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮುನ್ನೆಚ್ಚರಿಕೆಯೇ ಮದ್ದು ಅಂತ ಹೇಳ್ತೀವಿ. ಇದೆಲ್ಲ ಆಗ್ಬಾರ್ದು ಅಂತಂದ್ರೆ ನಾವು ಮುನ್ನೆಚ್ಚರಿಕೆ ವಹಿಸ್ಬೇಕು. ಮೊದಲನೇದಾಗಿ, ನಿಮ್ಮ ಮೊಬೈಲ್ನಲ್ಲಿ ನೀವು ಯೂಸ್ ಮಾಡುವಂತಹ ಪ್ಲಾಟ್ಫಾರ್ಮ್ಸ್ಗಳು, ಫೇಸ್ಬುಕ್ ಆಗಿರ್ಬೋದು, ಇಮೇಲ್ ಆಗಿರ್ಬೋದು, ಹಾಗೆ ಯಾವುದೇ ಪ್ಲಾಟ್ಫಾರ್ಮ್ಸ್ಗಳ ಪಾಸ್ವರ್ಡ್ ಸ್ಟ್ರಾಂಗ್ ಆಗಿ ಇಡಿ. ಅಮ್ಮನ ಹೆಸರು, ಅಪ್ಪನ ಹೆಸರು ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಪಾಸ್ವರ್ಡ್ ಅನ್ನ ಇಡಬೇಡಿ. ಸ್ವಲ್ಪ ಕಷ್ಟ ಇರೋ ಪಾಸ್ವರ್ಡ್ ಅನ್ನ ಬಳಸ್ಕೊಳ್ಳಿ. ಇನ್ನು ಎರಡನೇದಾಗಿ, 2-factor authentication, ಪ್ರತಿ ಲಾಗಿನ್ಗೆ ಫೋನ್ಗೆ ಬರುವ ಕೋಡ್ ಅನ್ನ ಬಳಸಿ. ಇನ್ನು ಮೂರನೇದಾಗಿ, ಅಪರಿಚಿತ ಲಿಂಕ್ಗಳು ಅಂದ್ರೆ ವಾಟ್ಸ್ಆಪ್ ನಲ್ಲಿ ಬರುವಂತಹ ಉಚಿತ ಕೊಡುಗೆ ಲಿಂಕ್ಗಳನ್ನ ಅಪ್ಪಿ ತಪ್ಪಿಯೂ ಸಹ ಕ್ಲಿಕ್ ಮಾಡಬೇಡಿ. ಇನ್ನು ನಾಲ್ಕನೇದಾಗಿ, ಪಬ್ಲಿಕ್ ವೈಫೈ, ರೈಲ್ವೆ ಸ್ಟೇಷನ್ ಆಗಿರ್ಬೋದು ಅಥವಾ ಹೋಟೆಲ್ಗಳಲ್ಲಿ ಸಿಗುವಂತಹ ಫ್ರೀ ಆಗಿರುವಂತಹ ವೈಫೈ ಅನ್ನ ಬಳಸಿ ಬ್ಯಾಂಕಿನ ವಹಿವಾಟು ಮಾಡಬೇಡಿ. ಇವಿಷ್ಟು ಟಿಪ್ಸ್ ಅನ್ನ ಫಾಲೋ ಮಾಡಿ ಸ್ನೇಹಿತರೆ. ಒಂದ್ ವೇಳೆ ನನಗೇನಾದ್ರೂ ಮೋಸ ಆದಾಗ ನಾನು ದೂರನ್ನ ಎಲ್ಲಿ ದಾಖಲಿಸಬೇಕು ಅಂತ ನೀವು ಕೇಳ್ತೀರಾ. ಮೊದಲನೇದಾಗಿ, ತಕ್ಷಣವೇ 1930 ಎಂಬ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಅಥವಾ ಭಾರತ ಸರ್ಕಾರದ ಅಧಿಕೃತ ಸೈಬರ್ ಪೋರ್ಟ್ನಲ್ಲಿ ಅಂದ್ರೆ www.cybercrime.gov.in ನಲ್ಲಿ ದೂರನ್ನ ದಾಖಲಿಸಿ. ನಂತರ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ ನಲ್ಲಿ ಇರುವ ಸೈಬರ್ ಕ್ರೈಮ್ ಸೆಲ್ ಅನ್ನ ಸಂಪರ್ಕಿಸಿ. ಸೊ ಸ್ನೇಹಿತರೆ, ಇಂಟರ್ನೆಟ್ ಅನ್ನೋದು ಒಂದು ದೊಡ್ಡ ಸಮುದ್ರ ಇದ್ದ ಹಾಗೆ, ಅಲ್ಲಿ ಈಜಾಡೋದನ್ನ ನೀವು ಕಲಿತಿರಬೇಕು. ಜೊತೆಗೆ ಶಾರ್ಕ್ಗಳ ಬಗ್ಗೆ ಎಚ್ಚರವೂ ಕೂಡ ಇರಬೇಕು. ಜಾಗರೂಕರಾಗಿರಿ, ಸುರಕ್ಷಿತವಾಗಿರಿ ಅಂತ ಹೇಳ್ತಾ, ಸೈಬರ್ ಸುರಕ್ಷತೆಗೆ ಸಂಬಂಧಿಸಿದಂತೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
4: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
5: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
6: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
7: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
8: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
9: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
10: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
11: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಸಂಜೆಯ ಸಮಯ 6 ಗಂಟೆ ಆಗಿದೆ, ಮಿಸ್ ಮಾಡಿದ್ದೇನೆ. ನಾನಂತೂ ಬಂದಾಯ್ತು. ಪ್ರತಿ ದಿನದಂತೆ ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ನೀವು ಕೂಡ ನಮ್ಮ ಶೋನ ಕೇಳಿಸ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದರೆ ಅಥವಾ ಕಾಫಿ ಕುಡಿದು ಫ್ರೆಂಡ್ಸ್ ಜೊತೆಗೆಲ್ಲ ವಾಕ್ ಮಾಡ್ತಾ ಸುತ್ತಾಡ್ತಾ ಇದ್ರೆ ನಮ್ಮ ಶೋನ ಕೂಡ ಕೇಳಿಸ್ಕೊಳ್ತಾ ನೀವು ವಾಕ್ ಮಾಡಿ, ಜೊತೆಗೆ ನಾವು ತಿಳಿಸುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ತಿಳ್ಕೊಳ್ಳಿ. ಆ್ಯಂಡ್ ಹಾಗೆ ಮನೇಲೇ ಕೂತು ನಮ್ಮ ರೇಡಿಯೋನ ಟ್ಯೂನ್ ಮಾಡ್ಕೊಂಡಿದ್ರೆ ಸೊ ಕೆಲಸ ಮಾಡ್ತೇನೆ, ನಮ್ಮ ಶೋನ ಕೂಡ ಕೇಳಿಸ್ಕೊಳ್ತಾ ಹೀಗೂ ಇರ್ಬೋದಾ, ಹೌದಾ ಅಂತ ಹೇಳಿ ಕೂಡ ಹುಬ್ಬೇರಿಸ್ಬೋದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ, ಸಂಜೆಯ ಸಮಯ 6 ಗಂಟೆ ಆಗಿದೆ. ನಾನು ಕೂಡ ಕಾಫಿನ ಕುಡ್ಕೊಂಡು ನಿಮ್ಮ ಜೊತೆ ಮಾತಾಡೋದಕ್ಕೆ ರೆಡಿಯಾಗಿ ಬಂದಿದ್ದೀನಿ. ಆ್ಯಂಡ್ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ನೀವು ಕೂಡ ತಿಳ್ಕೊಂಡು ಆ್ಯಂಡ್ ನೀವು ಕೂಡ ಇನ್ನೊಬ್ಬರಿಗೆ ಓ ಹೀಗೂ ಇರುತ್ತೆ ಅಂತೇಳಿ ಹೇಳ್ಬೋದು. ಅಷ್ಟೇ ಅಲ್ಲ, ನೀವು ಕೂಡ ಇವತ್ತಿನ ಕಾರ್ಯಕ್ರಮದ ಮೂಲಕ, ಹಾಗೆ ನಾವು ಮಾಡುವಂತಹ ಈ ಒಂದು ವಿಸ್ಮಯ ಕಾರ್ಯಕ್ರಮದಲ್ಲಿ ಸುಮಾರು ವಿಷಯಗಳು ಈ ರೀತಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ನೀವು ಕೂಡ ಅದನ್ನು ಹೊಸದಾಗಿ ಕೇಳಿದ್ರೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಳಿಸ್ಕೊಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ನೀವೇನಾದ್ರೂ ನಾನು ತಿಳಿಸಿರುವಂತಹ ವಿಷಯದ ಬಗ್ಗೆ ಮುಂಚೆನೇ ತಿಳ್ಕೊಂಡಿದ್ದೀರ ಅಂತಂದರೆ ಅದಕ್ಕಿಂತ ಹೆಚ್ಚಿನ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿದೆ ಅಂತಂದರೆ ಅದನ್ನು ಕೂಡ ನೀವು ನಮಗೆ ಒಂದು ವಾಯ್ಸ್ ನೋಟ್ ಮಾಡಿ ಅಥವಾ ಮೆಸೇಜ್ನ ಮಾಡಿ ಕಳಿಸ್ಕೊಡ್ಬೋದು. ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686 9697 9627. ಈ ಸಂಖ್ಯೆಗೆ ನೀವು ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ಅಥವಾ ಫೋಟೋ ವಿಡಿಯೋ ಈ ಥರದ್ದು ಏನಾದರೂ ನಿಮ್ಮ ಹತ್ರ ಟಾಪಿಕ್ಗೆ ಸಂಬಂಧಪಟ್ಟಂಗೆ ಇತ್ತು ಅಂದರೆ ಅದ್ರ ಬಗ್ಗೆ ಕೂಡ ನಮಗೆ ಕಳಿಸ್ಕೊಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಇರುವಂತಹ ವಿಷಯ ಏನಪ್ಪ ಅಂತಂದರೆ, ನೋಡಿ, ನಮ್ಮೆಲ್ಲರ ಮನೆಗಳಲ್ಲಿ ಅಥವಾ ಮನೆ ಸುತ್ತಮುತ್ತದಲ್ಲಿ ನಾವಿರ್ತೀವೋ ಇಲ್ಲೋ ಗೊತ್ತಿಲ್ಲ, ಇದಂತೂ ಯಾವಾಗಲೂ ಕಂಡೇ ಕಾಣುತ್ತೆ ಅಥವಾ ಎಲ್ಲಾದರೂ ಒಂದು ಕಡೆಯಲ್ಲಿ ಇದ್ದೇ ಇರುತ್ತೆ. ಇದಕ್ಕೆ ಸಿಹಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಸಿಹಿ ಇರುವ ಕಡೆಗೆ ತಾನು ಬರೋದಲ್ಲದೆ ತನ್ನ ಸೈನ್ಯನೆಲ್ಲ ಕರ್ಕೊಂಡು ಬರುವಂತಹ ಚಾಲಾಕಿ ಇದು. ಅಷ್ಟೇ ಅಲ್ಲ, ಇದ್ರು ಹೆಡ್ ಕೂಡ ಇರ್ತಾರೆ. ಅವ್ರೇನು ಹೇಳ್ತಾರೆ ಅದನ್ನೇ ಇವರೆಲ್ಲ ಪಾಲನೆ ಮಾಡುವಂಥದ್ದು. ಆ್ಯಂಡ್ ನಾವೆಲ್ಲ ಕೇಳಿರೋ ಹಾಗೆ ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಇವರು ನೋಡೋದಕ್ಕೆ ಸಿಕ್ಕಾಪಟ್ಟೆ ಚಿಕ್ಕಗೆ ಕಾಣಿಸ್ತಾರೆ, ಆದರೆ ಇವರು ಮಾಡುವಂತಹ ಕೆಲಸ ದೊಡ್ಡ ದೊಡ್ಡದಾಗಿರುತ್ತೆ. ಆ್ಯಂಡ್ ದೊಡ್ಡ ಪ್ರಾಣಿಯನ್ನು ಕೆಳಗೆ ಉರುಳಿಸೋ ಅಷ್ಟು ಕೂಡ ಶಕ್ತಿ ಇರುವಂತಹ ಇವರು ಸಿಕ್ಕಾಪಟ್ಟೆ ಫೇಮಸ್ಸು. ಆ್ಯಂಡ್ ಒಂದು ಸಾರಿ ನಿಮಗೆಲ್ಲರೂ ಸಿಕ್ಕರೆ ಅದರ ನೆನಪು ಇದ್ದೇ ಇರುತ್ತೆ, ಯಾಕೆಂದರೆ ಅಷ್ಟು ಘಾಟಿಯಾಗಿರುತ್ತೆ ಇವರ ನೆನಪುಗಳು. ಮನೆ ಮುಂದೆ ಬೇಲಿ ಮೇಲೆ ಬಟ್ಟೆ ಒಣಗಾಕಿದ್ರೆ ಇವರು ಬಟ್ಟೆನೂ ಬಿಡಲ್ಲ, ಬಟ್ಟೆ ತುಂಬ ಹತ್ಕೊಂಡಿರ್ತಾರೆ. ಅಷ್ಟೇ ಅಲ್ಲ, ಮನೆ ಮುಂದೆ ನೀವೇನಾದರೂ ದಿನಸಿ ಸಾಮಾನುಗಳನ್ನ ಅಥವಾ ಏನಾದರೂ ಕಾಳು ಬೆಳೆಗಳನ್ನ ಇಟ್ಟಿದ್ರೆ ಅಂತಂದರೆ ಅದರ ಹತ್ರನೂ ಕೂಡ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ವಿಸಿಟಿಂಗ್ ಕೊಡ್ತಾರೆ. ಜೊತೆಗೆ ಮನೆಯಲ್ಲಿ ನೀವೇನಾದರೂ ಸಿಹಿ ಸಿಹಿ ಖಾದ್ಯಗಳನ್ನ ಇಟ್ಟರೆ ಅಂತಂದರೆ ಜನ ಬಂದು ತಿನ್ನೋಕ್ಕಿಂತ ಮುಂಚೆ ಗೆಸ್ಟಾಗಿ ಇವರೇ ಬಂದುಬಿಟ್ಟಿರ್ತಾರೆ. ಇವರು ಅಷ್ಟು ಫೇಮಸ್ಸು, ತಿನ್ನೋದರಲ್ಲೂ ಕೂಡ ಎತ್ತಿದ ಕೈ, ಹಾಗೆ ಇವರ ಸೈನ್ಯನ ಯಾವತ್ತೂ ಕೂಡ ಬಿಟ್ಟು ಹೋಗಲ್ಲ ಅಂತಲೇ ಹೇಳ್ಬೋದು. ಇಷ್ಟು ತನಕ ಹೇಳಿದಾಗೆ ನೀವೆಲ್ಲ ಕೇಳಿದಿರಾ, ಜೊತೆಗೆ ಇವ್ರು ಯಾರು ಅಂತ ಕೂಡ ಒಂದು ಗೆಸ್ಟ್ ಬಂದಿರುತ್ತೆ. ಗೊತ್ತಿರೋರು ಇದ್ರ ಬಗ್ಗೆ ನೀವು ಕೂಡ ಒಂದು ಮೆಸೇಜ್ನ ಮಾಡಿ ನಮಗೆ ತಿಳಿಸ್ಕೊಡ್ಬೋದು. ಇವ್ರ ಬಗ್ಗೆ ಏನೇನೆಲ್ಲ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳಿದೆ, ಇವರು ಏನೇನೆಲ್ಲ ಕೆಲಸಗಳನ್ನ ಮಾಡ್ತಾರೆ, ಮತ್ತು ಆ ಸೈನ್ಯ ಯಾಕೆ ಜೊತೆಗೇ ಇರುತ್ತೆ, ಒಂದೇ ಸಾಲಿನಲ್ಲಿ ಯಾಕೆ ಇವರೆಲ್ಲ ನಡ್ಕೊಂಡು ಹೋಗ್ತಾರೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಹೇಳ್ಬೋದು. ಹಾಗೇ ನಾನಿವತ್ತು ಹೇಳ್ತಾ ಇರೋದು ಆ್ಯಂಟ್ ಅಂದರೆ ಇರುವೆಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇರುವೆಗಳಲ್ಲಿ ನಾವು ತಿಳ್ಕೋಬೇಕಾದಂತಹ ವಿಷಯಗಳು ಸಿಕ್ಕಾಪಟ್ಟೆ ಇದೆ, ಅದು ಜೀವನಕ್ಕೂ ಕೂಡ ಅನ್ವಯ ಆಗುವಂತಹ ವಿಷಯಗಳು ಇದರಲ್ಲಿ ಸಿಗುತ್ತೆ. ಅದರ ಜೊತೆಗೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಸೊ ಇದರಲ್ಲಿ ಈ ಒಂದು ಇರುವೆಗಳ ಆಕಾರ ಯಾಕೆ ಚಿಕ್ಕದಾಗಿರುತ್ತೆ, ಸೊ ಇದರ ಬೇಟೆ ಎಲ್ಲ ಹೇಗಿರುತ್ತೆ, ಮತ್ತು ಇದು ಯಾವ ಕಾಲಗಳಿಂದ ಇದೆ, ಸೊ ಇದರ ಕೆಲಸಗಳೇನೇನು, ಯಾಕೆ ಎಲ್ಲದೂ ಕೂಡ ಒಟ್ಟಿಗೆ ಹೋಗುತ್ತೆ, ಇದರ ವಿಶೇಷತೆಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯ

ಕಾಗಿರುವ ಬರಲಿ ನಾನು ವಾರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೆ, ಮೂರ್ತಿ ಚಿಕ್ಕದಾರು ಕೀರ್ತಿ ದೊಡ್ಡದು ಅಂತ ಹೇಳಿ. ಇವರು ಮಾಡುವಂತಹ ಕೆಲಸ ಅಷ್ಟು ದೊಡ್ಡದಾಗಿರುತ್ತೆ, ಜೊತೆಗೆ ಇವರು ನೋಡೋದಕ್ಕೆ ಚಿಕ್ಕದಾಗಿದ್ರು ಕೂಡ ಇವರು ಒಂದು ಸಾರಿ ಕಚ್ಚಿದ್ರೆ ಸಾಕು, ನಾವು ನೆನಪಿಟ್ಕೊಳ್ಳೇಬೇಕು ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ, ಇರುವೆಗಳು. ಸೊ ಇರುವೆಗಳು ಯಾವಾಗಲೂ ಕೂಡ ಸಾಲಿನಲ್ಲಿ ಹೋಗ್ತಾ ಇರುತ್ತೆ, ಜೊತೆಗೆ ಸಾಲಿನಲ್ಲಿ ಎಲ್ಲ ತಿಂಡಿಗಳನ್ನ ಏನಾದರೂ ಇದ್ದರೆ ಅವುಗಳನ್ನು ತೊಗೊಂಡು ಹೋಗ್ತಾ ಇರುತ್ತೆ ತಮ್ಮ ಗೂಡುಗಳಿಗೆ. ಸೊ ಇದನ್ನೆಲ್ಲ ನಾವು ಚಿಕ್ಕಂದಿನಿಂದ ಕೂಡ ನೋಡಿರ್ತೀವಿ. ಆದರೆ ಇದರಲ್ಲಿ ಇರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇರುತ್ತೆ, ಬಟ್ ತಿಳ್ಕೊಳ್ಳೋಕೆ ಆಗಿರಲ್ಲ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಈ ಒಂದು ಇರುವೆಗಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ತಿಳ್ಕೊಂಡಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವ ವಿಷಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬೋದು. ನಮ್ಮ ಸಂಖ್ಯೆ 9602799 ಈ ಸಂಖ್ಯೆಗೆ ನೀವು ಕೂಡ ನಿಮಗೆ ತಿಳಿದಿರುವಂತಹ ವಿಷಯಗಳನ್ನ ಹೇಳ್ಬೋದು. ಹಾಗೆ ಇವತ್ತು ನಾನು ಹೇಳ್ತಾ ಇರುವ ಹಾಗೆ ಇರುವೆಗಳಲ್ಲಿ ಏನಾದರೂ ಸ್ಪೆಷಾಲಿಟಿಗಳನ್ನ ನೀವು ಗಮನಿಸಿದ್ರೆ ಅಂತಂದರೆ ಅವುಗಳನ್ನ ಕೂಡ ನಮಗೆ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಇರುವೆಗಳ ಬಗ್ಗೆ ವಿಶೇಷತೆಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಭೂಮಿಯ ಮೇಲೆ ವಾಸಿಸುವಂತಹ ಸಿಕ್ಕಲೆಲ್ಲ ಹರಿದಾಡುವಂತಹ ಈ ಇರುವೆಗಳೇನಿದಾವೆ. ಸೊ ಇರುವೆಗಳು ಆಕಾರದಲ್ಲಿ ಬಹಳ ಚಿಕ್ಕದಾಗಿದ್ದರೂ ಕೂಡ ಅವುಗಳು ಆಡಿರುವಂತಹ ಬೇಟೆಯನ್ನು ಅದರ ತೂಕ ಎಷ್ಟಾದರೂ ಇರಲಿ, ಸೊ ಈ ಇರುವೆಗಿಂತ ಹೆಚ್ಚಿನ ಪಟ್ಟು ತೂಕ ಇರುವಂತಹ ಬೇಟೆಯನ್ನಾಗಿರ್ಬೋದು ಆಹಾರವನ್ನಾಗಿರ್ಬೋದು ಎತ್ಕೊಂಡು ಹೋಗುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಸೊ ಅಷ್ಟು ಸಾಮರ್ಥ್ಯ ಈ ಇರುವೆಗಳಿಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಏನಂತಂದರೆ, ನಾವು ಇರುವೆಗಳನ್ನ ಈಗೆಲ್ಲ ನೋಡ್ತಾ ಇದ್ದೀವಿ, ಆದರೆ ಇರುವೆಗಳು ಮನುಷ್ಯವನ್ನು ಡೈನೋಸರ್ಗಳೆಲ್ಲ ಏನಿತ್ತು ಡೈನೋಸರ್ಗಳಿದ್ದಂತಹ ಕಾಲದಿಂದಲೂ ಕೂಡ ನೋಡ್ಕೊಳ್ತಾ ಬಂದಿದ್ದಾವೆ. ಸೊ ಆ ಟೈಮಿಂದ ಇರುವಂತಹ ಈ ಒಂದು ಇರುವೆಗಳು ಭೂಮಿಯ ಮೇಲೆ ವಾಸ ಮಾಡ್ತಾ ಇದ್ದಾವೆ, ಅಂದರೆ 10 ಮಿಲಿಯನ್ ವರ್ಷಗಳಿಗಿಂತಲೂ ಹೆಚ್ಚು ಕಾಲದಿಂದ ಭೂಮಿಯ ಮೇಲೆ ವಾಸ ಮಾಡ್ತಾ ಇರೋದು. ಹಾಗೆಯೇ ಸುಮಾರು 20,000 ಶತಕೋಟಿ ಇರುವೆಗಳು ಭೂಮಿಯ ಮೇಲೆ ವಾಸ ಮಾಡ್ತಾ ಇದ್ದಾವೆ ಅಂತೇಳಿ ಹೇಳೋಕ್ಕಾಗುತ್ತೆ. ಇದು ಹೆಚ್ಚಿಗೆನೂ ಕೂಡ ಇರಬಹುದು. ಇರುವೆಗಳಲ್ಲಿ ಹೆಚ್ಚಿನವು ಕಪ್ಪು ಇರುವೆಗಳಿರುತ್ತೆ, ಮತ್ತು ಕಡು ಕಂದು ಬಣ್ಣ ಇರುವಂತಹ ಇರುವೆಗಳನ್ನು ನೋಡ್ಬೋದು. ಹಾಗೆಯೇ ಕೆಂಪು ಬಣ್ಣ ಹೊಂದಿರುವಂತಹ ಇರುವೆಗಳನ್ನು ನೋಡ್ಬೋದು. ಈ ಕೆಂಪು ಬಣ್ಣ ಹೊಂದಿರುವಂತಹ ಇರುವೆಗಳನ್ನು ನೀವು ನೋಡ್ತೀರಾ ಅಂತಂದರೆ, ಈ ಒಂದು ಮಾವಿನ ಮರಗಳು, ಆಮೇಲೆ ದೊಡ್ಡ ದೊಡ್ಡ ಮರಗಳೇನಿರುತ್ತೆ ಅಂತಹ ಹತ್ತಿರದಲ್ಲಿ ಇರುವಂಥದ್ದು. ಇರುವೆ ಚಟ್ನಿ ಪುಡಿ ಎಲ್ಲ ಮಾಡ್ಕೊಂಡು ತಿಂತಾರೆ, ಬಟ್ ಈ ಥರದ ಇರುವೆಗಳನ್ನು ನೀವು ನೋಡ್ಬೋದು. ಆ್ಯಂಡ್ ಕಪ್ಪು ಇರುವೆಗಳು ದಪ್ಪನಾಗಿರುವಂತಹ ಇರುವೆಗಳು ಕೂಡ ಇರುತ್ತೆ, ಚಿಕ್ಕದಾಗಿರುವಂತಹ ಇರುವೆಗಳು ಕೂಡ ಇರುತ್ತೆ. ಆ್ಯಂಡ್ ಚಿಕ್ಕದಾಗಿರುವಂತಹ ಇರುವೆಗಳು ಒಂದು ಸಾರಿ ಕಚ್ಚಿತು ಅಂದರೆ ಅದರ ಏನು ಕಡಿತ ಆಗಿರಲ್ಲ, ಸೊ ಸಿಕ್ಕಾಪಟ್ಟೆ ಕಡಿತ ಇರುತ್ತೆ. ಜೊತೆಗೆ ನೋಡಿ, ಆ ಈ ಸಣ್ಣ ಇರುವೆ ಕಚ್ಚಿರೋದನ್ನೇ ನಾವು ಸಹಿಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ಆದರೂ ಕೂಡ ಆ ಇರುವೆಗಳು ನಾವು ನಡೆದಾಡುವಾಗ ಎಷ್ಟೋ ಸಾರಿ ಸತ್ಯ ಹೋಗಿರ್ತವೆ. ಆದರೂ ಇರುವೆಗಳ ಸಂತತಿ ಬೆಳೀತಾನೆ ಇರುತ್ತೆ, ಯಾಕೆಂತಂದರೆ ಅವುಗಳು ಗೂಡುಗಳನ್ನು ಮಾಡ್ಕೊಂಡಿರ್ತವೆ. ಹಾಗೆ ಸಿಕ್ಕಂಥ ಆಹಾರವನ್ನು ತೊಗೊಂಡು ಹೋಗ್ಬಿಡ್ತವೆ, ಆಹಾರವನ್ನು ತೊಗೊಂಡು ಹೋಗಿ ಅಲ್ಲಿ ಶೇಖರಣೆ ಮಾಡಿಟ್ಕೊಂಡು ಎಲ್ಲವೂ ಕೂಡ ತಿಂತವೆ. ಸೊ ಹಾಗಾಗಿ ಇರುವೆಗಳು ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಷ್ಟು ಚಿಕ್ಕದಾಗಿರೋದ್ರಿಂದ ಇರುವೆಗಳು ಬೆಳೀತಾ ಇರುತ್ತೆ, ಸಾಯ್ತಾ ಇರುತ್ತೆ, ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಹಾಗೆಯೇ ಈ ಒಂದು ಇರುವೆಗಳೇನಿದ್ದಾವೆ, ಈ ಕಪ್ಪು ಇರುವೆ ಮತ್ತು ಕಂದು ಬಣ್ಣದ ಇರುವೆ ಮತ್ತು ಕೆಂಪು ಬಣ್ಣದ ಇರುವೆ ಅಂತ ಹೇಳಿದಲ್ಲ, ಇದರಲ್ಲೂ ಕೂಡ ನಾವು ಬೇರೆ ಬೇರೆ ರೀತಿಯ ಇರುವೆಗಳನ್ನ ಗಮನಿಸ್ಬೋದು. ಅಂದರೆ ಬೇರೆ ಬೇರೆ ಕಾಡುಗಳಲ್ಲೆಲ್ಲ ಇರುವೆ ಪ್ರಭೇದಗಳು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಅದರಲ್ಲೂ ನಾವು ನೋಡ್ತೀವಿ ಅಂತಂದರೆ, ಪ್ರಪಂಚದಾದ್ಯಂತ ಪ್ರಸ್ತುತ ಒಂದು 15,700 ಜಾತಿಯ ಇರುವೆಗಳಿದ್ದಾವೆ ಅಂಥೇಳಿ ಒಂದು ಅಧ್ಯಯನ ತಿಳಿಸಿರುವಂಥದ್ದು. ಹಾಗೆ ಪ್ರಸ್ತುತ ಭೂಮಿಯ ಮೇಲೆ ವಾಸ ಮಾಡ್ತಿರುವಂತಹ ಮಾನವರ ತೂಕದ ಸುಮಾರು 20% ಇರುವೆಗಳು ತೂಗ್ತಾ ಇದ್ದಾವಂತೆ. ಸೊ ಅಷ್ಟೊಂದು ಇರುವೆಗಳು ನಮ್ಮ ಪ್ರಪಂಚದಲ್ಲಿ ಇರುವಂಥದ್ದನ್ನು ಗಮನಿಸ್ಬೋದು. ನೋಡಿ, ಇರುವೆಗಳ ಜಾತಿಯೇ ಸುಮಾರು 15,700 ಇರುವಂಥದ್ದು. ಸೊ ಇದರಲ್ಲಿ ನಾವು ಎಷ್ಟು ಜಾತಿಯ ಇರುವೆಗಳನ್ನ ನೋಡಿದ್ದೀವಿ ಅನ್ನೋದು ನಮಗೆ ಗಮನಕ್ಕಿರಲ್ಲ. ಸೊ ಹಾಗಾಗಿ ಇರುವೆಗಳ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳು ಸಿಕ್ಕಾಪಟ್ಟೆ ಇದಾವೆ, ಅವುಗಳನ್ನು ಕೂಡ ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ವಾಗಿರುವಂತಹ ಸಾಂಗ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನೀವು ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಇರುವೆಗಳ ಬಗ್ಗೆ ಹೇಳ್ತಾ ಇದ್ದೆ. ಇರುವೆಗಳು ನಮ್ಮ ಪ್ರಪಂಚದಲ್ಲಿ 15,700 ಜಾತಿಯ ಇರುವೆಗಳನ್ನು ನೋಡ್ಬೋದು. ನಾವು ನೋಡಿರುವಂತಹ ಜಾತಿ ಇರುವೆ ಯಾವುದು ಅಂತೇಳಿ ನಮಗೂ ಕೂಡ ಗೆಸ್ ಮಾಡೋಕ್ಕಾಗಿಲ್ಲ. ಹಾಗೆಯೇ ಈಗ ಇರುವೆಗಳಲ್ಲಿ ಇಷ್ಟೊಂದು ಜಾತಿಯ ಇರುವೆಗಳನ್ನು ನೋಡ್ತೀವಿ. ಅದು ಕೂಡ ಚಿಕ್ಕದಾಗಿರುವಂತಹ ಒಂದು ಇರುವೆಗಳು. ಸೊ ಎಷ್ಟು ಕೆಲಸವನ್ನು ಮಾಡುತ್ತೆ, ಜೊತೆಗೆ ಅವು ಯಾವಾಗಲೂ ಕೂಡ ಒಂದು ಸೈನ್ಯದ ರೀತಿಯಲ್ಲಿ ಒಟ್ಟಾಗಿನೇ ಓಡಾಡ್ತಾ ಇರುವುದನ್ನು ಗಮನಿಸ್ತೀವಿ ನಾವೆಲ್ಲ ಕೂಡ. ಆ್ಯಂಡ್ ಇನ್ನೊಂದು ನಾವೆಲ್ಲ ಪ್ರಯೋಗ ಮಾಡಿರುವಂಥದ್ದು ಏನಂತಂದರೆ, ಈ ಗೋಡೆ ಮೇಲ್ಗಡೆ ಇರುವೆಗಳ ಸಾಲು ಏನಾದರೂ ಹೋಗ್ತಾ ಇದೆ ಅಂತಂದರೆ, ಅಥವಾ ನೆಲದ ಮೇಲ್ಗಡೆ ಇರುವೆ ಸಾಲು ಏನಾದರೂ ಹೋಗ್ತಾ ಇದೆ ಅಂತಂದರೆ, ಆ ಇರುವೆ ಸಾಲಿನ ಮಧ್ಯದಲ್ಲಿ ಒಂದು ಗೆರೆಯನ್ನು ಹಾಕಿದ್ವಿ ಅಂತಂದರೆ, ಆ ಇರುವೆಗಳಿಗೆ ದಾರಿ ಮಿಸ್ ಆದಾಗೆ ಆಗುತ್ತೆ. ಆಗ ಇರುವೆಗಳು ಕೆಲವೊಂದು ಸರಿ ರಿಟರ್ನ್ ಹೋಗುವಂತಹ ಸಾಧ್ಯತೆಗಳಿರುತ್ತೆ, ಮತ್ತು ಅಲ್ಲಿಂದ ಸ್ಪ್ಲಿಟ್ ಆಗಿ ಬೇರೆ ಬೇರೆ ಕಡೆಗೆ ಹೋಗುವಂತಹ ವಿಚಾರಗಳನ್ನು ನೀವಲ್ಲಿ ಗಮನಿಸ್ಬೋದು. ಯಾಕೆಂತಂದರೆ ಈ ರೀತಿಯ ಇರುವೆಗಳು ಸ್ಪ್ಲಿಟ್ ಆಗೋದಕ್ಕೆ ಕಾರಣ ಅಲ್ಲಿ ಅವು ಸ್ಮೆಲ್ನ ಮೂಲಕ ಒಂದರ ಹಿಂದೆ ಹೋಗ್ತಾ ಇರ್ತವೆ. ಅದರ ಜೊತೆಗೆ ಈ ಇರುವೆಗಳು ಒಟ್ಟಾಗಿನೇ ಇರೋದ್ರಿಂದ ಅವುಗಳಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಮತ್ತು ಏನಾದರೂ ಆಹಾರ ಸಿಕ್ಕಾಗಲೂ ಕೂಡ ಒಟ್ಟಿಗೆನೇ ಹೋಗಿ ಎಲ್ಲದೂ ಕೂಡ ಸ್ವಲ್ಪ ಸ್ವಲ್ಪನಾದರೂ ತೊಗೊಂಡು ಹೋಗುವಂತಹ ಒಂದು ಅಭ್ಯಾಸವನ್ನು ಇಟ್ಕೊಂಡಿರ್ತವೆ. ಹಾಗೆಯೇ ಇರುವೆಗಳಲ್ಲಿ ಒಂದು ವಿಶೇಷವಾದಂತಹ ಇರುವೆ ಇದೆ. ಸಹರಾ ಮರುಭೂಮಿಯಲ್ಲಿ ವಾಸಿಸುವಂತಹ ಸಹರಾನ್ ಸಿಲ್ವರ್ ಎನ್ನುವಂತಹ ಈ ಇರುವೆಗಳೇನಿದ್ದಾವೆ, ಬಹುಬೇಗ ನಡೆಯುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಈಗ ನಮ್ಮ ಮನೆಯಿಂದ ಇರುವಂತಹ ಅಥವಾ ನಿಮ್ಮ ಮನೆಯ ಮುಂದೆ ಇರುವಂತಹ ಓಡಾಡುವಂತಹ ಇರುವೆಗಳನ್ನು ನೋಡ್ತೀವಿ ಅಂತಂದರೆ, ಸೊ ಅಷ್ಟು ಸ್ಪೀಡ್ನ ನಾವು ಗಮನಿಸೋದಿಲ್ಲ. ಆದರೆ ಈ ಒಂದು ಸಹರಾನ್ ಸಿಲ್ವರ್ ಎನ್ನುವಂತಹ ಇರುವೆಗಳೇನಿದ್ದಾವೆ, ಬಹುಬೇಗ ನಡೆಯುವಂತಹ ಸಾಮರ್ಥ್ಯವನ್ನು ಹೊಂದಿರ್ತವೆ. ಈ ಜಾತಿಯ ಇರುವೆ ಪ್ರತಿ ಸೆಕೆಂಡಿಗೆ 90 ಸೆಂಟಿಮೀಟರ್ ದೂರವನ್ನು ಹಾದು ಹೋಗುತ್ತೆ. ಅಂದರೆ ನಾವು ಚಿಕ್ಕ ಇರುವೆನ ನೋಡ್ತೀವಿ ಅಂತಂದಾಗ 90 ಸೆಂಟಿಮೀಟರ್ ಅಂತಂದರೆ ಅದು ಎಷ್ಟು ಫಾಸ್ಟಾಗಿ ನಡೀತಾ ಇದೆ ಅಲ್ವಾ ಇರುವೆಗಳು. ಹಾಗೆಯೇ ನಾನಾಗಲೇ ಹೇಳಿದೆ, ಇರುವೆಗಳು ತಮ್ಮ ದೇಹದ ತೂಕಕ್ಕಿಂತ 20-50 ಪಟ್ಟು ಹೆಚ್ಚು ತೂಕವನ್ನು ಎತ್ತುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಇದು ಶ್ರಮ ತೂಕದ ಅನುಪಾತಕ್ಕೆ ಸಂಬಂಧಿಸಿದಂತೆ ಅವುಗಳು ವಿಶ್ವದ ಅತ್ಯಂತ ಬಲಿಷ್ಠ ಜೀವಿಗಳಲ್ಲಿ ಒಂದನ್ನಾಗಿ ಮಾಡ್ತದಂತೆ. ಸೊ ಅಷ್ಟು ಬಲಿಷ್ಠವಾಗಿರುವಂತಹ ಇರುವೆಗಳನ್ನು ನೋಡ್ಬೋದು. ಹಾಗೆ ಕೃಷಿನಲ್ಲೂ ಕೂಡ ಇರುವೆಗಳ ಪಾತ್ರ ಬಹುಮುಖ್ಯವಾಗಿರುತ್ತೆ. ಇನ್ನೊಂದು ವಿಷಯ ಏನಂತಂದರೆ, ಇರುವೆಗಳಿಗೆ ಕಿವಿ ಇಲ್ಲ, ಆದರೆ ಅವು ತಮ್ಮ ಕಾಲುಗಳ ಮೂಲಕ ಭೂಮಿಯಲ್ಲಿನ ಕಂಪನಗಳನ್ನು ಗ್ರಹಿಸ್ತವೆ. ಇದರಿಂದಾಗಿ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಅವು ತಿಳುವಳಿಕೆಯನ್ನು ಇಟ್ಕೊಂಡಿರ್ತವೆ. ಹಾಗೆಯೇ ನಾವೆಲ್ಲ ನಿದ್ರೆನ ಒಂದು 6-8 ಗಂಟೆವರೆಗೆ ನಿದ್ದೆನ ಮಾಡ್ತೀವಿ, ಕೆಲವರು 10-12 ಗಂಟೆನೂ ಕೂಡ ಮಾಡ್ತಾರೆ. ಆದರೆ ಇರುವೆಗಳು ನಮ್ಮ ಥರ ದೀರ್ಘವಾಗಿ ನಿದ್ದೆಯನ್ನು ಮಾಡೋದಿಲ್ಲ. ಅವು ಆಗಾಗ್ಗೆ ಸ್ವಲ್ಪ ಸ್ವಲ್ಪ ಸಮಯ ನಿದ್ದೆನ ಮಾಡೋದು, ಹೇಳೋದು ಈ ಥರದ್ದೆಲ್ಲ ಮಾಡ್ತಾ ಇರ್ತವೆ. ಹಾಗಾಗಿ ಸಣ್ಣ ನಿದ್ರೆನಲ್ಲೇ ಅವು ಬದುಕುವಂಥದ್ದು. ಜೊತೆಗೆ ಇವುಗಳ ಕೆಲಸ 24/7 ಅಂತಲೇ ಹೇಳ್ಬೋದು. ಯಾವಾಗಲೂ ಕೂಡ ಕೆಲಸ ಮಾಡ್ತಾನೆ ಇರ್ತವೆ. ಎಲ್ಲಾದರೂ ಆಹಾರ ಸಿಕ್ತು ಅಂದರೆ ಸೊ ಎಲ್ಲರೂ ಕೂಡ ಹೋಗಿ ಆಹಾರವನ್ನು ತೊಗೊಂಡು ಬರೋದು ಮಾಡ್ತಾನೆ ಇರ್ತವೆ. ಆ್ಯಂಡ್ ಇವರ ಮೇನ್ ಲೀಡರನ್ನು ನೋಡ್ತೀವಿ ಅಂತಂದರೆ ಅವರು ರಾಣಿ ಇರುವೆ ಆಗಿರ್ತಾರೆ. ಅವರು ನಡ್ಕೊಂಡು ಹೋದಂತಹ ಜಾಗದಲ್ಲೇ ಇವರೆಲ್ಲರೂ ಕೂಡ ಸಾಲಾಗಿ ಹೋಗುವಂಥದ್ದು. ನಾನಾಗಲೇ ಹೇಳಿದ್ನಲ್ಲ, ಸಾಲಾಗಿ ಹೋಗೋ ಟೈಮಲ್ಲಿ ನೀವೇನಾದರೂ ಒಂದು ಡಿಸ್ಟ್ರಾಕ್ಷನ್ ಮಾಡಿದ್ರಿ ಅಂತಂದರೆ ಅದಕ್ಕೆ ಸೊ ಅಲ್ಲಿ ಡಿವೈಡ್ ಆಗುವಂಥದ್ದು ಚಾನ್ಸಸ್ ಇರುತ್ತೆ, ಅಥವಾ ರಿಟರ್ನ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಅದನ್ನು ಕೂಡ ನೀವು ಅಲ್ಲಿ ಗಮನಿಸ್ಬೋದು. ಹಾಗೆ ನಾವೆಲ್ಲ ಚಿಕ್ಕವರಿದ್ದಾಗಿಂದಲೂ ಕೇಳಿದ್ದೀವಿ, ಒಂದು ಸಣ್ಣ ಇರುವೆ ದೊಡ್ಡ ಆನೆನ ಸಾಯಿಸ್ಬೋದು ಅಂಥೇಳಿ. ಹೌದು, ಇರುವೆ ಆನೆಯ ಏನು ಸೊಂಡಲಿನಲ್ಲಿರುವಂತಹ ಮೂಗಿನ ಒಳಗಡೆ ಹೋಯಿತು ಅಂದರೆ ಅದಕ್ಕೆ ತೊಂದರೆಯಾಗಿ ಸಾವನ್ನಪ್ಪುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಸೊ ಈ ರೀತಿಯ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳು ನಿಮಗೂ ಕೂಡ ಗೊತ್ತಿತ್ತು ಅಂತಂದರೆ ಸೊ ಗೊತ್ತಿರೋದನ್ನು ನೀವು ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ಈಗ ಗೊತ್ತಿಲ್ಲದೆ ಇದ್ದರೆ ನಮ್ಮ ರೇಡಿಯೋ ಶಿವಮೊಗ್ಗನ ಟ್ಯೂನ್ ಮಾಡಿ ಕೇಳ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ತಿಳ್ಕೊಂಡು ನೀವು ಕೂಡ ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗಿದೆ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ ಇಲ್ಲಿ ಮುಗಿಸಿ ನಾನೀಗ ಹೊರಡ್ತಾ ಇದ್ದೀನಿ. ಎಲ್ರಿಗೂ ಬಾಯ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಯಾರೋ ಇವನೋ, ಯಾರೋ ಇವನೋ, ಯಾರೋ ಇವನೋ.

0: ಬಯಲು ಶೌಚ ಮುಕ್ತ, ಪ್ಲಾಸ್ಟಿಕ್ ಮುಕ್ತ, ಕಸ ಮುಕ್ತ ವಾತಾವರಣವನ್ನ ನಿರ್ಮಿಸೋಣ.
1: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿ ಯು ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸ್ಕೊಳ್ಳೋಕೆ ಸಾಧ್ಯವಾಯಿತು.
2: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
3: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET-ಗೆ ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
4: Hi, I'm a doctor. I have seen many colleges, but for the holistic development of your children, there is no better college like Shri Adichunchangiri PU College, Shivamogga.
5: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
4: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
3: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
6: ಅಮ್ಮ, ನಾನು ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
7: ಟ್ರೀಟ್ಮೆಂಟ್ ಹೇಗೆ ಕೊಡ್ತೀಯಾ?
6: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ಪಲ್ಲಿ ಬರ್ದು ಕೊಡ್ತೀನಿ.
7: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
8: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
9: ನಂದಿನಿ. ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
10: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
11: ಹೂನೆ, ರೆಡಿ ಆಗ್ತಾ ಇದೆ.
10: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
12: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
13: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
12: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಎಲ್ರು ಹೇಗಿದ್ದೀರಿ? ಆರಾಮಾಗಿದ್ದೀರಾ? ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ? ನಾನಂತೂ ಕಾಫಿ ಕುಡ್ಕೊ ಬಂದೆ. ಸೊ ಕಾಫಿ ಟೀ ಕುಡಿತಾ, ಮಿರ್ಚಿ ಮಂಡಕ್ಕೆ ತಿಂತಾ, ಬಿಸಿ ಬಿಸಿ ಬೋಂಡವನ್ನ ಕೂಡ ತಿಂತಾ, ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತಹ ಪ್ರೀತಿಯ ಕೇಳುಗರೆಲ್ಲರಿಗೂ ಕೂಡ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹೆಸರು ಹೇಳ್ತಾ ಇದೆ, ಬಿಸ್ನೆಸ್ ಬಸ್. ಅಂದಮೇಲೆ ಬಿಸ್ನೆಸ್ ಮ್ಯಾನ್ಗಳೇ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಒಂದರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ಇನ್ನು ವಿಶೇಷವಾಗಿ ಕೂಡ ಇರುತ್ತೆ. ಹಾಗೆ ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ. ಏನಪ್ಪ ಅಂದ್ರೆ, ನಾವು ಸ್ವಂತವಾಗಿ ವ್ಯಾಪಾರ ಮಾಡ್ತೀವಿ ಅಂತ ನಿರ್ಧಾರ ಮಾಡಿದ್ರೆ ಅದು ಚಿಕ್ಕದೋ ದೊಡ್ಡದೋ ಸೆಕೆಂಡ್ರಿ, ಆದ್ರೆ ಮಾಡುವಂತ ಕೆಲಸದಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ, ಶ್ರದ್ಧೆಯಿಂದ ಕೆಲಸ ಮಾಡಿ ಯಶಸ್ಸನ್ನ ಗಳಿಸಬೇಕು ಅನ್ನೋ ಮನೋಭಾವನೆಯನ್ನ ಇಟ್ಕೊಂಡು ಇವರು ವ್ಯಾಪಾರವನ್ನ ಪ್ರಾರಂಭ ಮಾಡಿದ್ರು. ಹಾಗಿದ್ರೆ ಯಾರಿವರು, ಏನ್ ಬಿಸ್ನೆಸ್ ಇದು ಅಂತ ಕೇಳ್ತಾ ಇದ್ದೀರಾ? ಖಂಡಿತವಾಗ್ಲೂ ಹೇಳ್ತೀನಿ ಕೇಳುಗರೆ. ಇವತ್ತು ನಾನು ದುರ್ಗಿಗುಡಿಲಿರುವಂತಹ ತಿರುಮಲ ವಾಚ್ ಅಂಡ್ ಮೊಬೈಲ್ ಸರ್ವಿಸ್ ಅಲ್ಲಿ ಇದ್ದೀನಿ. ಸೊ ಇದರ ಓನರ್ ಆಗಿರುವಂತಹ ಉಮೇಶ್ ಕುಮಾರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದಾರೆ. ಅವರ ಬಿಸ್ನೆಸ್ ಜರ್ನಿಯನ್ನ ಶೇರ್ ಮಾಡ್ಕೊಳ್ಳೋಕೆ ರೆಡಿ ಆಗಿದ್ದಾರೆ. ಸೊ ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ಉಮೇಶ್ ಕುಮಾರ್ ಅವರೇ, ನಮಸ್ತೆ.
14: ನಮಸ್ತೆ.
12: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
14: ಧನ್ಯವಾದಗಳು.
12: ಓಕೆ ಉಮೇಶ್ ಸರ್, ಹೇಗಿದ್ದೀರಾ?
14: ಚೆನ್ನಾಗಿದ್ದೇನೆ.
12: ಚೆನ್ನಾಗಿದ್ದೀರಾ? ಓಕೆ, ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನೀವು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದೆಲ್ಲ ಎಲ್ಲಿ?
14: ಇಲ್ಲೇ ಶಿವಮೊಗ್ಗದಲ್ಲೇ ನಾನು ಹುಟ್ಟಿದ್ದು. ನನ್ನ ವಿದ್ಯಾಭ್ಯಾಸ ಎಲ್ಲ ಶಿವಮೊಗ್ಗನೇ, ಬಟ್ ಬೇರೆಯವ್ರ ಹತ್ರ ಕೆಲಸ ಕಲ್ತ್ಬಿಟ್ಟು ನಾನು ಅಂಗಡಿ ಇಟ್ಕೊಂಡು ಸ್ವಂತ ಅಂಗಡಿ ಇಟ್ಟು ಮಾಡ್ತಾ ಇದ್ದೇನೆ.
12: ಏನು ಓದಿದ್ದು ಸರ್ ನೀವು?
14: ನಾನು PUC ಲಾಸ್ಟ್.
12: PUC ಆದ್ಮೇಲೆ ಏನು ಮಾಡಿದ್ರಿ?
14: PUC ಮಾಡಿದ್ದೆ, ಏನು ಮಾಡಲಿಲ್ಲ, ವಾಚ್ ರಿಪೇರಿ ಸರ್ವಿಸ್ ಕಲ್ತ್ಕೊಂಡೆ.
12: ಬಹಳ
14: ಇಷ್ಟ. ಈಗ ಬೇರೆ ಮೆಕ್ಯಾನಿಕ್ ಓದ್ಲಿಕ್ಕೆ ಹೆಚ್ಚಿಂದು ಎಜುಕೇಶನ್ ಬೇಕು. ಸೊ ನನ್ನ ಫೀಲ್ಡ್ ಮೊದಲಿಂದ ಸ್ವಲ್ಪ ಇದ್ರ ಮೇಲೆ ಇಂಟ್ರೆಸ್ಟ್ ಇದ್ದಿದ್ರಿಂದ ಇದಕ್ಕೆ ಬಂದೆ ಅಷ್ಟೇ. ನಾನು ಫ್ರೆಂಡ್ ಒಬ್ಬ ಶಶಿಕಾಂತ್ ಅಂತ ಇದ್ದಾನೆ, ಅವನು ವಾಚಿಂಗ್ ಕೆಲಸ ಮಾಡ್ತಾ ಇದ್ದ. ಸೊ ಅವನೇನು ಮಾಡ್ದ, ಫ್ರೀಯಾಗಿ ಏನು ಮಾಡ್ತೀಯ ನೀನು, ಬಾ ನಾನು ನನ್ನ ಫ್ರೆಂಡ್ ಹತ್ರ ಸೇರಿಸ್ತೀನಿ ಅಂತೇಳಿ ಕರ್ಕೊಂಬಂದು ಸೇರಿಸ್ದ. ಸೊ ಅವಾಗಿಂದ ಅವನು ಕಲ್ತಿದ್ದ ಅಣ್ಣನ ತಮ್ಮನಿಂದ ನಾನು ಕಲಿತೆ. ಸೊ ಸ್ವಂತ ಅಂಗಡಿ ಇಟ್ಕೊಂಡು.
12: ಸೊ ಎಷ್ಟು ವರ್ಷ ಬೇರೆಯವ್ರ ಹತ್ರ ಕೆಲಸ ಮಾಡಿದ್ರಿ?
14: ಸುಮಾರು ಒಂದು 4-5 ವರ್ಷ ಮಾಡಿದ್ದೇನೆ.
12: ಓಕೆ, 4-5 ವರ್ಷ ಬೇರೆಯವ್ರ ಹತ್ರ ಕೆಲಸ ಮಾಡಿದ್ಮೇಲೆ ನೀವೇ ಓನಾಗಿ ಮಾಡಬೇಕಂತ ಯಾಕೆ ಅನ್ನಿಸ್ತು?
14: ನಾನೇ ಬಾಸ್ ಆಗಬೇಕು ಅಂತ. ಬೇರೆ ಕೆಲಸದೊಳಗೆಲ್ಲ, ಯಾಕಂದರೆ ಗಾರೆ ಕೆಲಸ ಮಾಡಿದೆ, ಪೇಂಟ್ ಕೆಲಸ ಮಾಡಿದೆ, ಸೆಕ್ಯೂರಿಟಿ ಕೆಲಸ ಮಾಡಿದೆ, ಎಲೆಕ್ಟ್ರಿಕ್ ಕೆಲಸ ಮಾಡಿದೆ, ಎಲ್ಲ ಮಾಡಾದ್ಮೇಲೆ ಅನ್ನಿಸ್ತು ಸ್ವಂತ ನಾನೇ ಬಾಸ್ ಯಾಕೆ ಆಗಬಾರ್ದು ಅಂತ. ಹಂಗಾಗಿ ನಾನೇ ಈ ಕೆಲಸ ಆರಿಸ್ಕೊಂಡೆ.
12: ಸೂಪರ್ ಸರ್, ಹೇಗಿದೆ ಕೆಲಸ?
14: ಖುಷಿ ಕೊಟ್ಟಿದೆ. ನನಗೆ ಇಬ್ಬರು ಮಕ್ಕಳು, ಒಬ್ಬ ಮಗಳಿಗೆ ಇಂಜಿನಿಯರಿಂಗ್ ಮಾಡಿಸಿ ಅವಳಿಗೆ ಮದುವೆ ಮಾಡಿಕೊಟ್ಟಿದ್ದೇನೆ, ಒಬ್ಬ ಮಗ MBA ಮಾಡಿದ್ದಾನೆ, ಎಲ್ಲ ನಾನು ಈ ಸಣ್ಣ ಅಂಗಡಿ ಒಳಗೇನೆ.
12: ಸೂಪರ್ ಸರ್, ಇದೇ ಒಂದು ವ್ಯಾಪಾರದಲ್ಲಿ ಮಗಳಿಗೆ ಇಂಜಿನಿಯರಿಂಗ್ ಮಾಡಿ ಓದಿಸಿದ್ರಿ, ಮಗಂಗೆ MBA ಕೂಡ ಮಾಡಿಸಿದ್ರಿ?
14: ಕೂಡ ಮಾಡಿಸಿದ್ದೀನಿ. ಮಗಳಿಗೆ ಮದುವೆ ಆಗಿದ್ದಾಳೆ, ವಿಪ್ರದಲ್ಲಿ ಇದ್ದಾಳೆ ಅವಳು.
12: ಖುಷಿ, ಎಷ್ಟು ಖುಷಿ ಆಗುತ್ತೆ ನಿಮಗೆ ಕೆಲಸದ
14: ಭಯಂಕರ ಭಯಂಕರ ಇದೆ. ಎಲ್ಲ ಹೇಳ್ತಾರೆ ಸಣ್ಣ ಕೆಲಸದೊಳಗೆ ಏನೂ ಆಗಲ್ಲ, ಅದರೊಳಗೆ ಏನು ಮಾಡ್ತಾರೆ ಅಂತ. ಈವನ್ ನನಗೆ ಏನು ಕೊಡಬೇಕಾದ್ರೆ ನಮ್ಮ ಮಾವ ಏನು ಎಸ್ಟಿಮೇಟ್ ಮಾಡಿದ್ರೆ ಗೊತ್ತಿಲ್ಲ, ಈ ಸಣ್ಣ ಅಂಗಡಿಲಿ ನನ್ನ ಮಗಳು ಕೊಡ್ತೀನಿ ಅವ್ರು ಯಾವ ಥರ ಸಾಕ್ತಾನೆ ಅಂತ. ಭಗವಂತ ಎದುರುಗಡೆ ಇರೋ ನಮ್ಮ ಚನ್ನೇಶ್ವರನ ನನ್ನ ಕಾಪಾಡಿರೋದು, ಎಲ್ಲಿ ನಿಂತ್ಕೊಂಡು ಹೇಳು ಅಂದರೆ ಹೇಳ್ತೀನಿ.
12: ಸೂಪರ್ ಸರ್. ಸೊ ನನಗೀಗ ತಿರುಮಲ ವಾಚ್ ಆ್ಯಂಡ್ ಮೊಬೈಲ್ ಸರ್ವಿಸ್ ಬಗ್ಗೆ ಹೇಳಿ, ಹೆಸರೇ ಹೇಳ್ತಾ ಇದೆ, ಇಲ್ಲಿ ನೀವು ಏನು ಕೆಲಸ ಮಾಡ್ತೀರಿ ಅಂತ ನಿಮ್ಮ ಕೆಲಸದ ಬಗ್ಗೆ ಸ್ವಲ್ಪ ಹೇಳಿ ಸರ್.
14: ಕೆಲಸ ಅಂದರೆ ವಾಚ್ ರಿಪೇರಿ ಮಾಡ್ತೇನೆ, ವಾಚ್ ಎಲ್ ಸರ್ವಿಸು ಎಲ್ಲ ಮಾಡ್ತೇನೆ. ಆಮೇಲೆ ಬರ್ತಾ ಬರ್ತಾ ಏನಾಯಿತು, ಮಕ್ಕಳಿಗೆ ಎಜುಕೇಷನ್ ಜಾಸ್ತಿ ಆಯಿತು, ದುಡಿಮೆ ಕಮ್ಮಿ ಆಯಿತು. ಸೊ ಅವಾಗ ಏನಾಯಿತು ಅಂದರೆ ಬಂಡವಾಳ ಇನ್ನೂ ಬೇಕಲ್ಲ ಮತ್ತೆ. ಸೊ ಅದಕ್ಕೆ ಏನು ಮಾಡಿದೆ, ಮೊಬೈಲ್ ಸರ್ವಿಸ್ ಕಲ್ತ್ಕೊಂಡೆ, ಅದರಿಂದ ಸ್ವಲ್ಪ ಹೆಲ್ಪ್ ಆಯಿತು ನನಗೆ. ಸೊ ಇವಾಗ ಬರ್ತಾ ಏನಾಯಿತು, ಸುಮಾರು ಅವಾಗ 10 ಅಂಗಡಿ ಇದು, ಈಗ 1000 ಅಂಗಡಿ ಆಗಿದ್ದಾವೆ. ಸೊ ಬಿಸ್ನೆಸ್ ಅದು ಡೌನ್ ಆಯಿತು. ನನ್ನ ವಾಚ್ ಹಳೇದೇನಿತ್ತು ಅದು ಇವತ್ತು ಯಥಾಸ್ಥಿತಿಯಲ್ಲೇ ಇದೆ, ಹಂಗಾಗಿ ಜೀವನ ನಡೆಸ್ತಾ ಇದ್ದೀನಿ.
12: ಸೊ ಇಲ್ಲಿ ವಾಚ್ ರಿಪೇರಿ ಮಾಡಿಸ್ಕೊಳ್ಳೋಕೆ ಹಾಗೆ ಮೊಬೈಲ್ ರಿಪೇರಿ ಮಾಡಿಸ್ಕೊಳ್ಳೋಕೆ ಕಸ್ಟಮರ್ಸ್ ಬರ್ತಾರಲ್ವಾ ಸರ್?
14: ಖಂಡಿತ ಖಂಡಿತ.
12: ಎಲ್ಲೆಲ್ಲಿಂದ ಬರ್ತಾರೆ ಸರ್ ಕಸ್ಟಮರ್ಸ್?
14: ನನಗೆಲ್ಲ ಶಿವಮೊಗ್ಗ ಲೋಕಲ್ಲೇ ಜಾಸ್ತಿ, ನಮ್ಗೆ ತೀರ್ಥಹಳ್ಳಿ ಶಿವಮೊಗ್ಗ ಸುತ್ತಮುತ್ತ ಎಲ್ಲ ಇದ್ದಾರೆ. ಅಭಿಮಾನಿ ನಾನು ಅಂಗಡಿ ಬಾಗಿಲಾಕಿದ್ರು ನಾನು ಫೋನ್ ಮಾಡಿ ಇದು ಮಾಡ್ಕೊಂಡು ಬರ್ತಾರೆ.
12: ಸರ್, ಈ ಒಂದು ಚಿಕ್ಕ ಮಳಿಗೆ ಬಾಡಿಗೆನ ಸ್ವಂತದ್ದ?
14: ಇಲ್ಲ, ನನ್ನ ಸ್ವಂತ ಮೇಡಮ್. ಸ್ವಂತ ಇದು.
12: ಸೂಪರ್ ಸರ್. ಇಷ್ಟು ಒಂದು ದುರ್ಗಿಗುಡಿ ಮೇನ್ ರೋಡ್ ಅಲ್ಲಿ ಸ್ವಂತದಂತ ಒಂದು ಚಿಕ್ಕ ಮಳಿಗೆ ಮಾಡ್ಕೊಂಡಿದ್ರಲ್ಲ, ಖುಷಿ ಆಗತ್ತಲ್ವಾ?
14: ದಾರಿ ಮಾಡಿಕೊಟ್ಟಿದ್ದು. ಹಂಗಾಗಿ ನಾನು ಫಸ್ಟ್ ಬಾಡಿಗೆನೇ ಇದ್ದೆ. ಸೊ ಆಮೇಲೆ ಇಲ್ಲಿ ಒಂದು ಅಜ್ಜಿ ಇತ್ತು, ಆ ಅಮ್ಮ ಮಗಳ ಮೊಮ್ಮಗಳ ಮದುವೆಗೆ ಅಂತೇಳಿ ಯಾರಿಗೂ ಬೇರೆಯವ್ರಿಗೆ ಮಾರಕ್ಕೆ ಇದು ಮಾಡಿದ್ರು. ಸೊ ನನಗೆ ಕೊಡಿ, ನಾನೇ ಮಾಡ್ತೀನಿ ಅಂದೆ. ಹಂಗಾಗಿ ಪರ್ಚೇಸ್ ಮಾಡಿ ಅವಾಗಿಂದ ಸ್ವಂತ.
12: ಓಕೆ, ಕೇಳಿಸ್ಕೊಳ್ತಾ ಇದ್ದಿರಲ್ಲ ಸ್ನೇಹಿತರೆ, ಉಮೇಶ್ ಸರ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು, ಹೇಗೆ ಬಿಸ್ನೆಸ್ ಫೀಲ್ಡಿಗೆ ಬಂದರು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗೆ ಈ ವ್ಯಾಪಾರ ಮಾಡೋದ್ರಿಂದಲೇ ಅವರ ಮಕ್ಕಳನ್ನು ಚೆನ್ನಾಗಿ ಓದಿಸಿ ಫಿನಾನ್ಷಿಯಲಿ ಕೂಡ ಸೆಟ್ಲ್ ಆಗಿದ್ದೀವಿ ಅಂತ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಇವರೊಟ್ಟಿಗೆ ಮಾತುಕತೆಯನ್ನು ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನು ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: Just chill.
1: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಾಚ್ ರಿಪೇರಿ ಹಾಗೂ ಮೊಬೈಲ್ ಸರ್ವಿಸ್ ಮಾಡ್ತಾ ಇರುವಂತಹ ಉಮೇಶ್ ಸರ್ ಅವ್ರ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ವಿ. ಸುಮಾರು 30 ವರ್ಷದಿಂದ ಈ ಒಂದು ವ್ಯಾಪಾರವನ್ನ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ಕೊಡ್ತಾ ಇದ್ರು. ಹಾಗೆ ಸ್ವಂತ ಬಿಸ್ನೆಸ್ ಮಾಡೋದು ತುಂಬಾನೇ ಒಳ್ಳೇದಂತ ಕೂಡ ಹೇಳ್ತಾ ಇದ್ರು. ಸೊ ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ. ಉಮೇಶ್ ಸರ್, ಮತ್ತೊಮ್ಮೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನೀವು ಹೇಳ್ತಾ ಇದ್ರಿ ಮುಖ್ಯವಾಗಿ ವಾಚ್ ರಿಪೇರಿ ಜೊತೆಗೆ ಮೊಬೈಲ್ ರಿಪೇರಿಯನ್ನ ಕೂಡ ಮಾಡ್ತೀರಾ ಅಂತ. ಹೀಗಿರುವಾಗ ವಾಚ್ ರಿಪೇರಿ ಮಾಡಕ್ಕೆಲ್ಲ ವ್ಯಾಪಾರಕ್ಕೆ ಮುಖ್ಯವಾಗಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಸರ್?
4: ನನ್ನ ವ್ಯಾಪಾರಕ್ಕೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಮೈನ್ ಟೂಲ್ಸ್ ಅಷ್ಟೇ. ಟೂಲ್ಸು, ರಾ ಮೆಟೀರಿಯಲ್ಸ್ ಅಂದ್ರೆ ಇನ್ನೇನು, ಸೆಲ್ಲು, ಬ್ಯಾಟ್ರಿ, ವಾಚ್ ಸ್ಪೇರ್ಸ್ಗಳು, ಅಷ್ಟು ಬಿಟ್ರೆ ಅದಕ್ಕಿಂತ ಹೆಚ್ಚೇನು ಸಿಗಲ್ಲ. ಮೈನ್ ಮೈಂಡ್
3: ಮೈಂಡ್ ತಲೆ ಇರಬೇಕು ಕೆಲಸ ಮಾಡಕ್ಕೆ.
4: ಎಲ್ಲ ಇದ್ದು ತಲೆ ಇಲ್ಲ ಅಂದ್ರೆ ಏನೂ ಇಲ್ಲ,
3: ಖಂಡಿತ. ಸೊ ಒಂದು ದಿನಕ್ಕೆ ಎಷ್ಟು ಜನ ಕಸ್ಟಮರ್ಸ್ ಬರ್ಬೋದು
4: ಮೇಡಮ್? ಒಂದೊಂದು ಸಲಿಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಇರೋವರೆಗೂ ಸುಮಾರು 25-30 ಜನ ಬರೋರು, ಆಮೇಲೆ 10 ಜನ ಆದರು. ಸೊ ಇವಾಗ 4-5 ಜನ ಬರ್ತಾರೆ ಹಿಂಗೆ. ಸೊ ಅದ್ರ ಜೊತೆನಲ್ಲಿ ಅವಾಗ ಏನು ಮಾಡಿ ನೋಡಿ, ಆ ಸ್ಟೆಪ್ ಹೆಂಗೆ ಬಂದೆ ಅಂದರೆ ವಾಚ್ ಸ್ಟಾಪ್ ಆಯಿತು ಅಲ್ಲ, ವಾಚ್ ಜೊತೆನಲ್ಲಿ ವಾಚ್ ಸ್ವಲ್ಪ ಕಮ್ಮಿ ಆಗದಲ್ಲಿ ಮೊಬೈಲ್ ಫೀಲ್ಡ್ ಬಂದೆ, ಅದು ಟಾಪ್ ಗೇರಿಗೆ ಹೋಯಿತು. ಅಷ್ಟೊತ್ತಿಗೆ 100-1000 ಜನ ಆದರು, ಮತ್ತು ಅದು ಡೌನ್ ಆಯಿತು. ಅದಾಗ್ತಿದ್ದಂಗೆ ಅಬಕಸ್ ಮಾಡ್ತೀನಿ ನಾನು, ಅಬಕಸ್ ಕ್ಲಾಸ್ ಮಾಡ್ತೀನಿ. ನಾನು ನನ್ನ ಮಿಸ್ಸಸ್, ಅವಳೇ ನನಗೆ ಗುರು, ಆಯಿತಾ? ಸೊ ಇನ್ನು ನನ್ನ ಸ್ವಂತ ಬಿಸ್ನೆಸ್ ಇರುವ ಇಟ್ಕೊಂಡು ನಾನು ಇದನ್ನು ಒಂದು ಯಾಕೆ ಇದು ಮಾಡಬಾರ್ದು ಅಂತೇಳಿ, ನಂದು ಧ್ಯಾನ ಅಬಕಸ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಂತೇಳಿ ವಿದ್ಯಾನಗರದಲ್ಲಿದೆ. ಸೊ ಅಲ್ಲಿ ಇನ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ, ಬೇರೆ ಸ್ಕೂಲ್ಗಳಿಗೂ ಪಾಠ ಮಾಡ್ತೇನೆ. ಸೊ ಎಲ್ಲ ಟೋಟ್ಲ್ ಮಿಕ್ಸ್ ಆಗಿ ಜೀವನ ನಡೀತಾ ಇದೆ. ಹಾಂ,
3: ಸೂಪರ್ ಸರ್. ಸೊ ಬೇರೆ ಯಾರತ್ರನೂ ಕೆಲಸ ಮಾಡ್ದಲ್ಲ, ನೀವೇ ಸ್ವಂತವಾಗಿ ನಿಮಗೆ ನೀವೇ ಬಾಸ್ ಆಗಿ ಮಾಡ್ತಿದ್ದೀರಾ?
4: ಬೇರೆಯವ್ರ ಹತ್ರ ಎಲ್ಲ ಮಾಡಿ ಮಾಡಿ ನಾ ಇದು ಮಾಡಿ ನಾನೇ ಸ್ವಂತ ಬಾಸ್. ಯಾಕೆ ಆಗಬಾರ್ದು, ಆಗಕ್ಕಾಗಲ್ವ ಅನ್ನೋ ಕ್ವಶನ್ ಮಾಡ್ಕೊಂಡು ನಾನು ಬಂದಿದ್ದು. ನಾನೇ ಉದಾಹರಣೆ, ಯಾರು ಬೇಕು ಎಲ್ಲಿ ಬೇಕಾದ್ರೆ ಕೇಳಿ, ನಾನೇ ಉದಾಹರಣೆ.
3: ಸೂಪರ್. ಹಾಗಿದ್ರೆ ಉಮೇಶ್ ಕುಮಾರ್ ಸರ್, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಗುಣಗಳು ಇರಬೇಕು ಅಂದ್ರೆ, ಒಬ್ಬ ವ್ಯಾಪಾರ ಮಾಡುವಂತಹ ವ್ಯಾಪಾರಸ್ಥನಿಗೆ ಒಂದಿಷ್ಟು ಗುಣಲಕ್ಷಣಗಳು ಇರಬೇಕು ಅನ್ನೋದಾದ್ರೆ ಏನ್ ಇರಬೇಕಾಗುತ್ತೆ ಸರ್?
4: ಫಸ್ಟ್ ಆಫ್ ಆಲ್ ಮೇನ್ ಇರೋದು ತಾಳ್ಮೆ. ಸಿಟ್ಟು ಬರಲೇಬಾರ್ದು. ತರಾವರಿ ಕಸ್ಟಮರ್ ಬರ್ತಾರೆ, ಟಾಪ್ ಪ್ರೈಸಿಗೆ ಏರಿಸ್ತಾರೆ, ಎಲ್ಲ ಕೆಲಸ ಮಾಡಿಬಿಟ್ಟು ಆದಮೇಲೆ ಪ್ರೈಸ್ ಕೇಳ್ತಾರೆ, ಆಯಿತಾ? ಇಲ್ಲ ಫಸ್ಟೇ ಪ್ರೈಸ್ ಕೇಳಿಬಿಟ್ಟು ಮಾಡೋರು ಇರ್ತಾರೆ, ಇಲ್ಲ ಫುಲ್ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿ ಲಾಸ್ಟಿಗೆ ಸಕ್ಸಸ್ ಆಗಲಿಲ್ಲ ಅಂದರೆ ಅವ್ರಿಗೆ ತಿಳಿದು ಇಂತಿಷ್ಟು ಸರ್ ಇಷ್ಟು ತನಕ ಕಷ್ಟಪಟ್ಟಿದ್ರೆ ತೊಗೊಳ್ಳಿ ಅನ್ನೋರು ಇರ್ತಾರೆ. ಎಲ್ಲ ಕೆಲಸ ಮಾಡಾದಮೇಲೆ ಸರ್ ಆಗ್ತಾಯಿಲ್ಲ ಏನು ಮಾಡಲಿ, ಏನಾರು ಕೊಡಬೇಕಾ ಕೇಳ್ತಾರೆ, ಸರ್ ನಿಮ್ಮಿಷ್ಟು ಏನಾರು ಕೊಡಿ ಅಂತ. ಏನು ಮಾಡಿದರೆ, ಏನು ಮಾಡಿಲ್ವಲ್ಲ, ಈ ಥರ ಹೇಳೋಗೋ ಜನನೇ ಇದ್ದಾರೆ. ಹಾಗಾಗಿ ಅದನ್ನೆಲ್ಲ ಸಹಿಸೋ ಗುಣ ಫಸ್ಟ್ ಇರಬೇಕು. ಆಮೇಲೆ ಬರ್ತಿದ್ದಂಗೆ ದಿನಕ್ಕೆ ನಾನು 1000 ರೂಪಾಯಿ ನೋಡೋಕ್ಕಾಗಲ್ಲ, 5 ರೂಪಾಯಿ 50 ರೂಪಾಯಿಂದ ನಾನು ನೋಡ್ಕೊತ ಬಂದಿರೋನು. ಸೊ ನನಗೆ ನಾನು ಫಸ್ಟ್ ಈಗಿನವ್ರಿಗಂತೂ ಬಿಸ್ನೆಸ್ ಮ್ಯಾನಿಗೆ ಫಸ್ಟ್ ತಾಳ್ಮೆ ಇರಬೇಕು. ಇವತ್ತಾಗಿಲ್ಲ ನಾಳೆ ಆಗತ್ತೆ, ನಾನು ಕೊಟ್ಟೆ ಕೊಡ್ತೇನೆ, ದೇವ್ರ ಫಸ್ಟ್ ನಂಬಿಕೆ ಇರಬೇಕು, ದೇವ್ರ ಮೇಲೆ, ಭಗವಂತ ಮೇಲೆ ನಂಬಿಕೆ ಇರಬೇಕು, ದುಡಿಮೆ ಮೇಲೆ ಶ್ರದ್ಧೆ ಇರಬೇಕು ಅಷ್ಟೇ, ಇನ್ನೇನು ಬೇಡ. ಆಟೋಮೆಟಿಕ್ ಮೇಲೆ ತಗೊಂಡೋಗ್ತಾನೆ ದೇವರು.
3: ಖಂಡಿತ, ದುಡಿಮೆ ಮೇಲೆ ಶ್ರದ್ಧೆ ಇರಬೇಕು ಸರ್. ಕಾಯಕವೇ ಕೈಲಾಸ.
4: 100%.
3: ಹಾಗಿದ್ರೆ ಸರ್, ನಿಮ್ಮ 30 ವರ್ಷದ ವ್ಯಾಪಾರದ ಅನುಭವದಲ್ಲಿ ಯಾವತ್ತೊಂದಿನ ತುಂಬಾ ಖುಷಿ ಆಯ್ತು, ಪರವಾಗಿಲ್ಲ ನಾನೇ ಸ್ವಂತವಾಗಿ ವ್ಯಾಪಾರ ಮಾಡಿದ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
4: ಸುಮಾರು ಆಗಿದೆ.
3: ಪ್ರತಿ ಫೀಲ್ಡ್ ಅಲ್ಲಿ ಎರಡು ಅಭಿಪ್ರಾಯಗಳನ್ನ ಹಂಚ್ಕೋಬಹುದು.
4: ಈಗ ನಾನು ವಾಚ್ ಬಿಸ್ನೆಸ್ ಮಾಡ್ತಾ ಇದ್ದೆ, ಕೆಲವೊಂದು ಗುರುವಿಂದ ಕಲ್ಲಿದಲ್ಲೇ ಇರೋದಿತ್ತು, ಅದು ನಾನು ಕಲಿತೆ. ಕಲ್ತ್ಬಿಟ್ಟು ಅದ್ರೊಳಗೆ ನಾನು ಸಕ್ಸಸ್ ಆದಾಗ ಏನಾಯ್ತು, ಪರವಾಗಿಲ್ಲ ನಾನು ಈ ಲೆವೆಲ್ಗೆ ಇದ್ದೀನಿ, ನಾನು ಒಬ್ಬ ಮೆಕ್ಯಾನಿಕ್ ಆಗಿ ಅಂತ ಅದನ್ನು ಖುಷಿ. ಯಾಕಂದರೆ ಬೇರೆ ಯಾರ ಹತ್ರ ಹೇಳ್ಕೊಳಕ್ಕೂ ಇಲ್ಲ, ಯಾಕಂದರೆ ನನ್ನ ಕೆಲಸ ನಾನು ಮಾಡಿದ್ದು ನೋಡಿದರೆ ಮಾತ್ರ ಗೊತ್ತಾಗುತ್ತೆ, ನಾನು ಅದನ್ನು ಬೇರೆಯವ್ರಿಗೆ ಹೇಳ್ಕೊಂಡ್ರದ್ದು ಗೊತ್ತೂ ಆಗಲ್ಲ. ಆ ಸಕ್ಸಸ್ ನಾನು ಒಬ್ಬನೇ ಅನುಭವಿಸಿರ್ತೇನೆ, ಆಯಿತಾ? ಅದು ಒಂದು. ಆಮೇಲೆ ಮೊಬೈಲ್ ಫೀಲ್ಡಲ್ಲೂ ಅಷ್ಟೇ, ಕೆಲವೊಂದು ಈ ದೊಡ್ಡ ದೊಡ್ಡರೆಲ್ಲ ಮಾಡ್ತಾರೆ, ಯಾವ ಥರ ಮಾಡ್ತಾರೆ, ಇವರೆಲ್ಲ ದೊಡ್ಡ ದೊಡ್ಡ ಟ್ರೈನಿಂಗ್ ತೊಗೊಂಡಿರ್ತಾರೆ, ಕೆಲವು ಕೆಲಸಗಳು ಹಿಂಗೆ ಮಾಡಿದ್ರೇ ಸೈರಿನಾ ಈ ಥರನೂ ಮಾಡ್ಬೋದು ಅನ್ನೋದೊಂದ್ರೊಳಗೆ ಅದರೊಳಗೆ ಸಕ್ಸಸ್ ನೋಡಿದ್ದೀನಿ. ಅದು ಕೆಲಸ ಸುಮಾರು ಖುಷಿ ಕೊಟ್ಟಿದೆ. ಇಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಅಂಗಡಿ ಇದ್ದಾರೆ, ಅವ್ರ ಹತ್ರನೂ ಹೇಳ್ಕೊಂಡಿದ್ದೀನಿ, ಇಂಥ ಕೆಲಸ ಮಾಡಿದೆ ನನಗೆ ಈ ಥರ ಖುಷಿ ಕೊಡ್ತು ನನಗೆ ಅಂತ. ಆ ಮನಸ್ಸೇನು ಪರವಾಗಿಲ್ಲ, ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದು ಮಾಡ್ತಾರೆ, ಒಳ್ಳೆ ಹೇಳ್ಕೊಂಡಿರ್ತಾರೆ, ಅದೊಂದು. ಅದೇ ಈ ಥರ ಸುಮಾರು ಕೆಲಸಗಳು ಇರ್ತವೆ, ಯಾರ ಕೈಲೂ ಆಗದಲ್ಲಿ ಇದ್ದಿದ್ದು ನಾನು ಮಾಡಿದಾಗ ಸಕ್ಸಸ್ ಕಂಡಾಗ ನನಗೆ ನಾನೇ ಖುಷಿ ಪಟ್ಟಿರೋದಿದೆ.
3: ಸೂಪರ್ ಸರ್, ಗುರು ಇಲ್ದಲೇ ಕಲಿತಂಥ ವಿದ್ಯೆಯಲ್ಲಿ ಯಶಸ್ಸನ್ನು ಕಾಣ್ತಿದ್ದೀರಾ?
4: ಇಲ್ಲ, ಗುರು ಇದ್ದಾರೆ, ಗುರು ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಪ್ರತಿಯೊಂದಕ್ಕೂ ಒಬ್ಬರು ಯಾವ ರೂಪದಲ್ಲಾದ್ರೂ ಗುರು ಆಗಿ ನಾನು ತಗೊಳ್ಳೇಬೇಕು, ಯಾಕಂದರೆ ಯಾರು ಯಾರು ಇಲ್ದಲೇ ಕಲಿಯೋಕ್ಕೆ ಬರಲ್ಲ. ಅಟ್ಲೀಸ್ಟ್ ಕೆಲವೊಂದು ನನಗೆ ಕಣ್ಣಾಗಿ ನೋಡಿ ಕಲ್ತಿರೋದಿದೆ. ಎಲ್ಲ ಗುರುಗಳು ಎಲ್ಲ ಕೆಲಸ ಹೇಳ್ಕೊಡಲ್ಲ, ಅದು ಎಂಥ ಗುರುನಾರ ಆಗಿರಲಿ ಸಮ್ ಪಾಯಿಂಟು ಇಟ್ಕೊಂಡೇ ಇರ್ತಾರೆ ಅವರು, ಯಾಕಂದರೆ ಶಿಷ್ಯ ನನಗಿನ್ನ ಬೆಳೆದು ಬರ್ತಾನೆ ಅಂತ. ನಮ್ಮ ಒಂದು ಚಾಕಚಕ್ಯತೆ ಇದ್ರೆ ಮಾತ್ರ ಅದು ನೋಡಿ ನಾವು ಕಲ್ತ್ಕೊಳ್ಬೋದು, ಬಿಟ್ಟರೆ ಆ ಮೇನ್ ಕಲಿಯೋನಿಗೆ ಅದಿರ್ಬೇಕು.
3: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಉಮೇಶ್ ಕುಮಾರ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು, ಹಾಗೆಯೇ ಅವರ ಬಿಸ್ನೆಸ್ಸಲ್ಲಿ ಯಾವ ಕ್ಷಣ ತುಂಬ ಖುಷಿ ಕೊಟ್ಟಿದ್ದು, ಹಾಗೆ ಹೇಗೆ ಕೆಲಸವನ್ನು ಕಲಿಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಸೊ ಇವರ ಬಿಸ್ನೆಸ್ ಜರ್ನಿಯನ್ನು ಕಂಟಿನ್ಯೂ ಮಾಡೋಣ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್, ಇನ್ನೊಂದು ಸಾಂಗ್ ಅನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: 6266?
1: Yes.
0: Hi, Sanju.
2: Hi, Geeta.
0: Sanju, ನಾ ಓಟಿಗೆ ಹೋಗ್ತಿದ್ದೀನಿ.
2: ಕಂಗ್ರಾಚುಲೇಷನ್ಸ್. ಯಾವಾಗ?
0: ನಾಳೆ ಬರ್ತಿದ್ದಾನೆ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಪ್ರೀತಿಯ ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತಿರುಮಲ ವಾಚ್ ಅಂಡ್ ಮೊಬೈಲ್ ಶಾಪ್ ಬಗ್ಗೆ ಮಾತಾಡ್ತಾ ಇದ್ದೆ, ಮೊಬೈಲ್ ಸರ್ವಿಸ್ ಶಾಪ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಇದರ ಓನರ್ ಆಗಿರುವಂತಹ ಉಮೇಶ್ ಕುಮಾರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಬಿಸ್ನೆಸ್ ಮಾತುಕತೆಯನ್ನ ಮುಂದುವರೆಸೋಣ. ಉಮೇಶ್ ಸರ್, ಈಗ ನೀವು ಹೇಳ್ತಾ ಇದ್ರೆ 30 ವರ್ಷದ ವ್ಯಾಪಾರದ ಅನುಭವದಲ್ಲಿ ಯಾವ ಕ್ಷಣ ತುಂಬಾ ಖುಷಿ ಕೊಟ್ಟಿದ್ದು ಅಂತ. ಹಾಗೆ ಬಿಸ್ನೆಸ್ ಅನ್ನುವಾಗ ಪ್ರಾಫಿಟ್ ಲಾಸ್ ಇರುತ್ತೆ, ಖುಷಿ ಜೊತೆಗೆ ಒಂದಿಷ್ಟು ಸವಾಲುಗಳು ಕೂಡ ಇರುತ್ತೆ. ಹೀಗಿರುವಾಗ ನಿಮಗೆ ಎದುರಾದಂತಹ ಸವಾಲುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ಬೋದಾ? ಯಾಕಂದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಆದವನಿಗೆ ಸವಾಲನ್ನ ಎದುರಿಸುವಂತಹ ಶಕ್ತಿ ಕೂಡ ಇರಬೇಕು. ಅದ್ರ ಬಗ್ಗೆ ಹೇಳಿ ಸರ್.
3: ಮದುವೆ ಆಗೋಸ್ತರಲ್ಲಿ, ಯಾಕೆಂದ್ರೆ ಅವಾಗ ದುಡಿತಾ ಇದ್ದ ದುಡಿಮೆಗೆ ನನಗೆ ನಾನು ಸಾಕಿತ್ತು. ಆಮೇಲೆ ಜೊತೆಗೆ ಮದುವೆ ಆದ್ಮೇಲೆ ಏನಾಯ್ತು, ನಾನು ಸಾಕಬಲ್ಲೆನಾ, ಈ ಥರ ನೋಡ್ಕೊಬಲ್ಲೆನ, ಅವ್ರಿಗೆ 100 ಆಸೆ ಹಾಕಿ ಸೇರ್ತವೆ. ನನ್ನ ಜೊತೆ ಮದುವೆಯಾಗಿ ಬಂದ್ಯಾರೆ, ಫಸ್ಟ್ ಆಫ್ ಆಲ್ ಹೇಳಿ ಕೇಳಿ, ನಾನು ವಾಚ್ ಅಂಗಡಿಯವನು, ಅವ್ರು 108 ಆಸೆ ಇಟ್ಕೊಂಡಿರ್ತಾರೆ, ಯಾವ ಥರದಲ್ಲಿ ಅವರು ನನ್ನ ಸಾಥ್ ಕೊಡ್ತಾರೆ ಅನ್ನೋದು ಒಂದು ಚಾಲೆಂಜಿಂಗ್ ಆಗಿತ್ತು. ಬಟ್ ಭಗವಂತ ನನ್ನ ಕೈ ಬಿಡಲಿಲ್ಲ. ನಾನು ಬಂದೋಳು, ನಾನು ಹೆಂಡ್ತೀನಿ ಅದೇ ಥರನೇ ಇದ್ಲು, ಯಾವತ್ತೂ ಏನು ಇದುವರೆಗೂ ಏನು ಕೇಳಿಲ್ಲ ಅಂತ ಹೆಂಡ್ತೀನೇ ಕೊಟ್ಟ ಭಗವಂತ, ಅಂತ ಮಕ್ಕಳೇ ಕೊಟ್ಟ. ಹಂಗಾಗಿ ನನಗೇನು ಕಷ್ಟನೇ ಅನಿಸಿಲ್ಲ ಬಿಡಿ. ಹಾಂ,
2: ನಿಮ್ಮ ಹೆಂಡತಿ ಹೆಸರೇನು ಸರ್?
3: ಗೀತಾ ಅಂತೇಳಿ, ಭದ್ರಾವತಿ ಹೇಳು.
2: ಸೊ ಗೀತಾ ಮೇಡಮ್ ನಿಮಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅಲ್ವಾ?
3: ಹೌದು, 100%.
2: ಅವರಿಗೋಸ್ಕರ ಏನಾದ್ರು ಹೇಳಿದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಾ?
3: ಏನಿಲ್ಲ, ನನ್ನ ಗುರುನೇ ಅವಳು.
2: ಗುರು?
3: ಹೌದು.
2: ಹೆಂಡತಿಯನ್ನ ಗುರು ಅಂತ ಸ್ವೀಕಾರ ಮಾಡುವಂತ ಮನೋಭಾವನೆ ಎಲ್ಲರಿಗೂ ಇರಲ್ಲ ಸರ್. ಬಟ್ ನೀವು ನಿಮ್ಮ ಮನೆಯವ್ರನ್ನ ಗುರು ಅಂತ ಸ್ವೀಕರಿಸ್ತಾ ಇದ್ದೀರಾ?
3: 100%.
2: ಸೂಪರ್ ಸರ್. ಹಾಗಿದ್ರೆ ಈಗಿನ ಯುವಕ ಯುವತಿಯರು, ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡುವಂತ ಯುವ ಪೀಳಿಗೆಗೆ ನೀವು 30 ವರ್ಷದ ಅನುಭವ ಇರುವಂತಹ ಒಬ್ಬ ವ್ಯಾಪಾರಸ್ಥಾಗಿ ಒಂದಿಷ್ಟು ಕಿವಿ ಮಾತನ್ನ ಹೇಳೋದಾದ್ರೆ ಏನ್ ಹೇಳೋಕೆ ಇಷ್ಟಪಡ್ತೀರಾ ಸರ್?
3: ಅದೇ ಫಸ್ಟ್ ಆಫ್ ಆಲ್ ತಾಳ್ಮೆನೆ ನಾನು ಹೇಳೋದು, ಅರ್ಜೆಂಟ್ ಮಾಡಬೇಡಿ. ಪೈಸಾ ಸೇರಿದ್ರೇನೆ ನಾಳೆ ದಿನ ಒಂದು ದೊಡ್ಡ ಗಂಟು ನೋಡ್ಬೋದು. ಅದು ಬಿಟ್ಕೊಂಡು ಆಸೆ ಆಕಾಂಕ್ಷೆ ಇರುತ್ತೆ, ಒಂದೇ ಸಲ ನಾನು ಕುಬೇರ ಆಗೋಗ್ಬೇಕು ಅನ್ನೋ ಆಸೆನ ಫಸ್ಟ್ ಪಕ್ಕಕ್ಕಿಡಿ. ಹಂತಂತವಾಗಿ ಮೇಲೆ ಹೋಗಿ, ಖಂಡಿತ ಸಕ್ಸಸ್ ಸಿಗತ್ತೆ. ಇಬ್ಬರು ಸಾಥ್ ಕೊಡಬೇಕು, ನಾನು ಮೇಲೆ ನೀನು ಮೇಲೆ ಅಂತ ಹೋದ್ರೆ ಏನೂ ಆಗಲ್ಲ. ಇಬ್ಬರು ಸಾಥ್ ಕೊಟ್ಟರೆ ಮಾತ್ರ ಜೀವನದಲ್ಲಿ ಸಕ್ಸಸ್ ಕಾಣ್ಬೋದು ಅಂತ ಹೇಳ್ತೇನೆ.
2: ಸೂಪರ್. ಹಾಗೆಯೇ ಉಮೇಶ್ ಸರ್, ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಕಡೆ ವಾಚ್ ರಿಪೇರಿ ಅಂಗಡಿ ಇದೆ, ಮೊಬೈಲ್ ರಿಪೇರಿ ಅಂಗಡಿ ಇದೆ. ಆದರೂ ಯಾಕೆ ದುರ್ಗಿಗುಡಿಯಲ್ಲಿ ಶನಿಮಹಾತ್ಮ ದೇವಸ್ಥಾನ ಆಪೋಸಿಟ್ ಇರುವಂತಹ ತಿರುಮಲ ವಾಚ್ ಆ್ಯಂಡ್ ಮೊಬೈಲ್ ಸರ್ವಿಸ್ಗೆ ಬರಬೇಕು? ನಿಮ್ಮಲ್ಲಿರುವಂಥ ಸ್ಪೆಷಾಲಿಟಿ ಏನು ಸರ್?
3: ಸರ್, ಮೇಡಮ್, ನಾನು ಒಂದು ಹೇಳ್ತೀನಿ, ನನ್ನ ಹತ್ರ ಬೇರೆಯವ್ರ ಥರ ಹೇಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ನನ್ನನ್ನು ನಂಬಿ ಬರ್ತಾರೆ, ಅವರಿಗೆ ನಾನು ಏನು ಇದು ಕೊಡಬೇಕು 100% ಕೊಟ್ಟಿದ್ದೇನೆ. ಅಲ್ಲೇ ಹೋಗಿ ಇಲ್ಲೇ ಹೋಗಿ ಅಂತ ನಾನು ಹೇಳೋದೂ ಇಲ್ಲ. ನನ್ನ ಪ್ರೀತಿನೋ ಭಗವಂತನ ಆಶೀರ್ವಾದನೋ ಗೊತ್ತಿಲ್ಲ, ನನ್ನ ಕಸ್ಟಮರ್ ನನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ. ನಾನು ಬಾಗಿಲು ಹಾಕಿದ್ರು ಫೋನ್ ಮಾಡ್ಕೊಂಡಂತೂ ಬರ್ತಾರೆ, ಇಲ್ಲ ನಾನು ನಾಳೆ ಬರ್ತೀನಿ ನಾಳೆ ಬರ್ತೀನಿ ಅಂತ ಅವತ್ತೇ ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ಅದೊಂದು ಭಗವಂತ ನನಗೆ ಇದು ಕೊಟ್ಟಿದ್ದಾನೆ ಅಷ್ಟೇ.
2: ಯಾರೇ ಬಂದರೂ ಅಚ್ಚುಕಟ್ಟಾಗಿ ವಾಚ್ ರಿಪೇರಿ, ಫೋನ್ ರಿಪೇರಿ ಮಾಡ್ಕೊಡ್ತೀರಾ?
3: ಮಾಡ್ಕೊಡ್ತೀನಿ. ನನ್ನ ಅದು ಮತ್ತೆ ಇನ್ನೊಂದು ನನ್ನ ಸ್ಪೆಷಾಲಿಟಿ ಏನಂದರೆ, ನನ್ನ ಲಿಮಿಟಲ್ಲಿ ಇದ್ದರೆ ಒಂದೇ ದಿನದಲ್ಲಿ ಮಾತ್ರ. ನಾಳೆ ಬಾ ನಾಳೆ ಬಾ ಆಟಾಡಿಸೋ ಬುದ್ಧಿ ನಾನು ಹತ್ರ ಇಲ್ಲವೇ ಇಲ್ಲ. ನನ್ನ ಕೈಲಿ ಆಗತ್ತೋ ನೋಡ್ತೀನಿ, ಆಗಿಲ್ಲ ವಾಪಸ್ ಕಳಿಸ್ತೀನಿ. ಈ ಥರ ಅವಾಗೇನಾಗುತ್ತೆ, ಕಸ್ಟಮರ್ಗೂ ಒಂದು ನನ್ನ ಬಗ್ಗೆ ಒಂದು ಒಳ್ಳೆ ಹೋಪ್ ಸಿಗತ್ತೆ. ಬಿಡಪ್ಪ ಆಗದಿದ್ರೆ ಆಗತ್ತೆ ಅಂತ ಇಲ್ದಾರೆ ಇಲ್ಲ ಅಂತಾರೆ. ಇಟ್ಕೊಂಡು ಆಟಾಡಿಸಿ 3 ವಾರ ಆಟಾಡಿಸಿ ಆಗಿಲ್ಲ ಅಂತ ಕೊಡೋದು, ಅವ್ನಿಗೆ ಬೇಜಾರಾಗತ್ತೆ. ಆಸೆ ಆಕಾಂಕ್ಷೆ ಅವರು ಇಟ್ಕೊಂಡಿರ್ತಾರೆ ಆಗ್ಬೋದು ಆಗ್ಬೋದು ಅಂತ. ಅದು ನೋಡ್ದಂಗೆ ಗೊತ್ತಾಗತ್ತಲ್ವ, ಇದು ನಮ್ಮ ಕೈಲಿ ಆಗತ್ತೆ ಆಗಲ್ಲ, ಬಟ್ ಬೇರೆ ಎಲ್ಲೂ ಆಗದಿರತ್ತೆ, ಅದನ್ನು ನಾನೇ ಯಾಕೆ ಹಾಳು ಮಾಡಬೇಕು ಅಂತ ಕೊಟ್ಟು ಕಳಿಸ್ಬಿಡ್ತೇನೆ.
2: ಏನಿವೆ ಸರ್, ನಿಮ್ಮೊಟ್ಟಿಗೆ ಮಾತಾಡಿ ತುಂಬ ಖುಷಿ ಆಯಿತು. ನಿಮ್ಮ 30 ವರ್ಷದ ವ್ಯಾಪಾರದ ಅನುಭವವನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
3: ಮ್ಯಾಮ್ ಥ್ಯಾಂಕ್ ಯು, ಎಲ್ಲ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ.
2: ಆಲ್ ರೈಟ್, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಉಮೇಶ್ ಕುಮಾರ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಹಾಗೆ ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಖುಷಿ ಕೊಡ್ತು. ಯಾಕಪ್ಪ ಅಂದರೆ, ಸ್ವಂತವಾಗಿ ವ್ಯಾಪಾರ ಮಾಡ್ತೀವಿ ಅಂದರೆ ಜೀವನದಲ್ಲಿ ಯಶಸ್ಸನ್ನು ಕಾಣ್ಬೋದು, ಹೇಗೆ ಬೇಕಾದರೂ ಜೀವನ ನಡೆಸ್ಬೋದು, ಏನೇ ಬಂದರೂ ಎದುರಿಸಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ತುಂಬಾ ಇಷ್ಟ ಆಯಿತು. ಹಾಗೆ ಕೇಳುಗರೆ, ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರಿಗೆ ಕೂಡ ಒಳ್ಳೆಯ ಸಲಹೆಗಳನ್ನ ನೀಡಿದ್ರು.

0: ಹಾಗಿದ್ರೆ ಈ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸಿದ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
2: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
3: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
0: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ನಂದಿನಿ
9: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
10: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
9: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
10: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
9: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
10: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
9: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
10: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
9: ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡ್ಬೋದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದು.

0: ಹೌದಾಗಿದೆ. ಹಾಗೆ ನೀವೇನಾದ್ರೂ ಮೆಸೇಜ್ ನ ಕಳಿಸಿರಂತಂದ್ರೆ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದ್ರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದ್ರೆ, ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279 6860 9 6 2 7 9. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಇವರು, ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಉನ್ನತ ಪದವಿಯನ್ನು ಪಡ್ಕೊಂಡು ನಂತರದಲ್ಲಿ ಒಂದು ಕಡೆಯಲ್ಲಿ ಉದ್ಯೋಗವನ್ನು ಮಾಡ್ತಾ ಜೊತೆಗೆ ಕೃಷಿ ಕಡೆಗೂ ಕೂಡ ತಮ್ಮ ಒಲವನ್ನು ತೋರಿಸ್ತಾ, ಸೊ ಕೃಷಿಯಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡ್ತಾರೆ. ಸೊ ಇವರು ಕೋಳಿ ಸಾಕಾಣಿಕೆಯಲ್ಲಿ ಮುಖ್ಯವಾಗಿ ನಾಟಿ ಕೋಳಿಗಳನ್ನೇ ಸಾಕಾಣಿಕೆ ಮಾಡಬೇಕು ಅಂಥೇಳಿ ಉದ್ದೇಶವನ್ನು ಇಟ್ಕೊಂಡು ನಾಟಿ ಕೋಳಿಗಳನ್ನು ಮಾತ್ರ ಸಾಕಾಣಿಕೆ ಮಾಡ್ತಾರೆ. ಸೊ ನಾಟಿ ಕೋಳಿಯ ಸಾಕಾಣಿಕೆಯ ಜೊತೆಗೆ ನಾಟಿ ಕೋಳಿಗಳನ್ನ ವೈಜ್ಞಾನಿಕ ಪದ್ಧತಿಯಲ್ಲಿ ಹೇಗೆ ನೋಡ್ಕೊಳ್ಬೇಕಾಗತ್ತೆ, ಅವುಗಳ ಆಹಾರ ಹೇಗಿರಬೇಕಾಗತ್ತೆ, ಅವುಗಳನ್ನ ಯಾವ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ, ಮತ್ತು ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಿದ್ವಿ ಅಂತಂದಾಗ ಅದು ಅಷ್ಟು ಈಸಿ ಆಗಿರುವಂಥದ್ದಲ್ಲ, ಅದಕ್ಕೆ ಒಂದಷ್ಟು ಪ್ರದೇಶದ ಜಾಗ ಬೇಕಾಗತ್ತೆ. ಸೊ ಅವುಗಳನ್ನ ಹೇಗೆ ಸಿದ್ಧತೆ ಮಾಡ್ಕೋಬೇಕು ಇದೆಲ್ಲದರ ಬಗ್ಗೆ ತಿಳ್ಕೊಂಡು ನಂತರದಲ್ಲಿ ಈ ಒಂದು ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾರೆ. ಇಷ್ಟೇ ಅಲ್ಲದೆ ಇದರ ಜೊತೆಗೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಈ ಥರದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಗಳನ್ನ ತಿಳಿಸೋದಕ್ಕೆ, ಅದರಲ್ಲೂ ಮುಖ್ಯವಾಗಿ ನಾಟಿ ಕೋಳಿಯ ಬಗ್ಗೆ ವಿಚಾರಗಳನ್ನ ತಿಳಿಸೋದಕ್ಕೆ ಇವತ್ತು ನಮ್ಮ ಜೊತೆಗೆ ಮಂಡ್ಯ ಜಿಲ್ಲೆಯ ಜಗದೀಶ್ ಅವರಿದ್ದಾರೆ. ಸೊ ಇವರು ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡ್ತಾರೆ. ಕೋಳಿ ಸಾಕಾಣಿಕೆಯಲ್ಲಿ ಉತ್ತಮವಾದಂತಹ ಲಾಭವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡ್ತಾಯಿರೋದ್ರಿಂದ ನಾಟಿ ಕೋಳಿ ಮೊಟ್ಟೆ ಎಲ್ಲ ಕೂಡ ರೇಟ್ ಸಿಕ್ಕಾಬಿಟ್ಟೆ ಇದೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವ್ರ ಜೊತೆಗೆ ಮಾತಾಡೋಣ, ಮುಂದುವರಿಸೋಣ. ಇವ್ರು ಮಾಡ್ತಿರುವಂತಹ ಈ ಒಂದು ನಾಟಿ ಕೋಳಿ ಫಾರ್ಮಿಂಗ್ ಏನಿದೆ, ಸೊ ಇದ್ರ ಬಗ್ಗೆ ಲಾಸ್ಟ್ ಕಾರ್ಯಕ್ರಮದಲ್ಲಿ ಕೂಡ ಹೇಳಿದ್ರು. ಸೊ ಇವರು ಮಾಡ್ತಿರುವಂತಹ ಈ ಒಂದು ನಾಟಿ ಕೋಳಿ ಫಾರ್ಮಿಂಗ್ನಲ್ಲಿ ತುಂಬಾ ಚೆನ್ನಾಗಿ ಆ ಒಂದು ಫಾರ್ಮ್ನ ಬಿಲ್ಡ್ ಮಾಡಿದ್ದಾರೆ. ಜೊತೆಗೆ ಕೋಳಿಗಳು ಎಲ್ಲೂ ಹೊರಗೋಗದೆ ಇರೋ ಹಾಗೆ ಮತ್ತು ಹೊರಗಡೆಯಿಂದ ಏನೂ ಒಳಗಡೆ ಬರದೇ ಇರೋ ಹಾಗೆ ಒಂದು ಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್ ಆಗಿ ಕೊಡಬೇಕಾಗತ್ತೆ ಅಂತ ಹೇಳಿ ಇವರು ಹೇಳ್ತಾರೆ. ಸೊ ಹಾಗೆ ಇವ್ರು ಮಾಡ್ತಿರುವಂತಹ ಈ ಒಂದು ನಾಟಿ ಕೋಳಿ ಸಾಕಾಣಿಕೆ ಏನಿದೆ ಇದರಲ್ಲಿ ಇವರು ಒಳ್ಳೆಯ ಆದಾಯವನ್ನು ಈಗ ಪಡ್ಕೊಳ್ತಾ ಇದ್ದಾರೆ. ಸೊ ಇದಕ್ಕೆ ಮುಖ್ಯವಾಗಿ ಅವುಗಳನ್ನ ಹೇಗೆ ನೋಡ್ಕೊಳ್ಬೇಕು ಮತ್ತು ಅವುಗಳಿಗೆ ಯಾವ ರೀತಿಯ ಫೀಡ್ನ ಕೊಡಬೇಕಾಗತ್ತೆ, ಜೊತೆಗೆ ಅವುಗಳನ್ನ ರಕ್ಷಣೆ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಅಂತ ಅವರು ಹೇಳ್ತಾರೆ. ಸೊ ಹಾಗಾದರೆ ಈ ಒಂದು ನಾಟಿ ಕೋಳಿ ಫಾರ್ಮಿಂಗ್ನಲ್ಲಿ ಹೇಗೆ ಒಂದು ಹೆಚ್ಚಿನ ಆದಾಯವನ್ನು ಗಳಿಸ್ಬೋದು ಮತ್ತು ಆದಾಯ ಗಳಿಸೋದಕ್ಕೆ ನಾವು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಜಗದೀಶ್ ಅವ್ರನ್ನ ಸ್ವಾಗತಿಸೋಣ. ಜಗದೀಶ್ ಅವರೇ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಜಗದೀಶ್ ಅವರೇ, ಈಗ ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡಿ ನೀವಂತೂ ಸಕ್ಸಸ್ ಆಗಿದ್ದೀರಾ. ಸೊ ನಾಟಿ ಕೋಳಿ ಸಾಕಾಣಿಕೆಯ ಜೊತೆಗೆ ನೀವು ಅದಕ್ಕೆ ಪೂರಕವಾಗಿ ಹೇಗೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ರಿ, ಇದ್ರ ಬಗ್ಗೆ ಹೇಳ್ಬೋದಾ?
1: ಇದಕ್ಕೆ ನೀ ನಾಟಿ ಕೋಳಿ ಸಕ್ಸಸ್ ಆಗಬೇಕು ಅಂತಂದ್ರೆ ನಮ್ಮಲ್ಲಿ 1 ಎಕರೆ ಪ್ರದೇಶ ಅದೇ, 1 ಎಕರೆ ಪ್ರದೇಶ ಕೂಡ ಸುತ್ತ ಫೆನ್ಸ್ ಹಾಕಿದೀವಿ. ಯಾವುದೇ ಕಾರಣಕ್ಕೋಸ್ಕರ ಒಂದು ನಾಟಿ ಕೋಳಿ ಕೂಡ ಹೊರಗಡೆ ನೆಗೆದೋಗಲ್ಲ. ಪುರ ಮತ್ತೆ ಅಲ್ಲಿಂದ ಹೊರಗಡೆಯಿಂದ ಒಂದು ಕೀರಾಗಲಿ, ಒಂದು ಹಾವಾಗಲಿ ಅಥವಾ ಒಂದು ನಾಯಿ ಆಗಲಿ ಹೊರಗಡೆ ಅದು ಯಾವುದೇ ಕಾರಣಕ್ಕೋಸ್ಕರ ಬರಲ್ಲ. ಈಗ ನಮ್ಗೆ ಪ್ರಾಫಿಟ್ ಒಂದು ಹಾದಿ ಹಿಡಿದಿದ್ದೀವಿ, 100% ಪ್ರಾಫಿಟ್ ಸಿಕ್ಕೇ ಸಿಗುತ್ತೆ. ನನ್ನ ಪ್ರಕಾರ ಈ ಕೋಳಿದು ಅದು ಮೇಕೆ ಮತ್ತು ಈ ಟಗರ್ಗೆ ಕಂಪೇರ್ ಮಾಡಿದ್ರೆ ನಾಟಿ ಕೋಳಿ ಇಸ್ದ ಬೆಸ್ಟ್ ಅಂತ ಹೇಳ್ತೀವಿ. ಬಟ್ ಅದಕ್ಕೆ ಸೆಕ್ಯೂರಿಟಿ ಚೆನ್ನಾಗಿ ಕೊಡಬೇಕು, ಜೊತೆಗೆ ಅದನ್ನ ಕೇರ್ ಮಾಡಬೇಕು. ತುಂಬ ಕೇರ್ ಮಾಡಿದ್ರೆ ನಾಟಿ ಕೋಳಿ ಯಾವುದೇ ಕಾರಣಕ್ಕೋಸ್ಕರ ನಿಮಗೆ ಮೋಸ ಆಗಲ್ಲ.
0: ಓಕೆ, ಸೊ ಜಗದೀಶ್ ಅವರೇ, ಈಗ ನಾಟಿ ಕೋಳಿ ಸಾಕಾಣಿಕೆನ ಮಾಡ್ತಿದ್ದೀರಾ, ನಾಟಿ ಕೋಳಿ ಸಾಕಾಣಿಕೆನಲ್ಲಿ ಒಳ್ಳೆಯ ಆದಾಯ ಕೂಡ ಬರ್ತಾ ಇದೆ. ಹಾಗಾದರೆ ಈಗ ನಾಟಿ ಕೋಳಿ ಮೊಟ್ಟೆಗಳಿಗೆ ಹೇಗೆ ಕೂರಿಸ್ಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ?
1: ನಾಟಿ ಕೋಳಿ ನಾವು ಮೊಟ್ಟೆ ಕೂರಿಸ್ತೀವಿ. ಮೊಟ್ಟೆ ಕೂರಿಸಿದ ಮೇಲೆ ಅದು 21 ಡೇಸ್ಗೆ ಹ್ಯಾಚಿಂಗ್ ಮಾಡ್ತಾ ಕರೆಕ್ಟಾಗಿ, ಅದು ಮೊಟ್ಟೆ ಹಾಕೋದು 21 ದಿನ, ಮತ್ತು ಅದು ಮೊಟ್ಟೆ ಮೇಲೆ ಕುರಿದು ಕೂಡ 21 ದಿನ. 21 ದಿನಕ್ಕೆ ಅದು ಮರಿ ಹೊರಗಡೆ ಬರುತ್ತೆ. ಆ ಬಂದಂಥ ಮರಿನ ನಾವು ಮಿನಿಮಮ್ ಪುನಃ ಮತ್ತೆ ಅದು ಒಂದು ದೊಡ್ಡ ಕೋಳಿಯಾಗಿ ಪುನಃ ಮತ್ತೆ ಮೊಟ್ಟೆ ಇಕ್ಬೇಕು ಅಂತಂದರೆ ಮಿನಿಮಮ್ ನಿಮಗೆ 6 ಮಂತ್ ಬೇಕೇ ಬೇಕು. ಅದು 6 ಮಂತ್ ಅಂತಂದರೆ ಒಳ್ಳೆ ಫೀಡಿಂಗ್ ಕೊಟ್ಟರೆ 6 ಮಂತ್ ಒಳಗೆ ಬಂದೇ ಬರುತ್ತೆ. 6 ಮಂತ್ ಬಂದು ಮೊಟ್ಟೆ ಇಕ್ಕಿದ್ರೆ ಫಸ್ಟ್ ಟೈಮ್ ಮೊಟ್ಟೆ ಇಕ್ಕಿದಾಗ ಆ ಮೊಟ್ಟೆನ ನಾವು ಸೊ ಕೋಳಿಗಳ ಮೇಲೆ ನಾವು ಕೋಳಿ ಕೂರಿಸಿ ಅದನ್ನು ಮೊಟ್ಟೆ ತೆಗೆಯೋ ಕಾಲ, ಯಾಕೆಂತಂದ್ರೆ ಸೈಜ್ ತುಂಬ ಸಣ್ಣದಿರುತ್ತೆ. ಆ ಸೈಜ್ ತುಂಬ ಸಣ್ಣದಿದ್ರೆ ಏನಪ್ಪ ಆಗುತ್ತೆ ಅಂತಂದರೆ ಮರಿ ತೆಗೆಯುತ್ತೆ. ಮರಿ ತೆಗೆದ್ರೂ ಕೂಡ ಮತ್ತು ಅದು ಸೊ ಬದುಕುವಂಥ ಒಂದು ಸೊ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಅಂಥ ಮೊಟ್ಟೆಗಳನ್ನ ನಾವು ಬೇರೆಯವ್ರು ಕೊಟ್ಬಿಡ್ತೀವಿ. ಮತ್ತು ತದನಂತರ ಅದು ಕಾವಿ ಕೂರುತ್ತೆ. ಕಾವಿ ಕೂರ್ತಾವಳು ಕೂಡ ಅಂಥ ಒಂದು ಕೋಳಿನೂ ಕೂಡ ನಾವು ಮೊಟ್ಟೆ ಮೇಲೆ ಕೂರಿಸಲ್ಲ. ಅದು ಒಂದು 2 ದಿನ ಅಥವಾ ಒಂದು 10 ದಿನ ಕಾವಿ ಕೂರಿಸ ಸ್ಟಾರ್ಟಿಂಗ್ದು ಪುನಃ ಮತ್ತೆ ಅದು ಹೊರಗಡೆ ಹೊಟ್ಟೋಗುತ್ತೆ. ಒಂದು ಕೋಳಿ ಹರಗೊಂಡು ನಿಮಗೆ 20-21 ಮೊಟ್ಟೆ ಇಕ್ಕತ್ತೆ, ಇಲ್ಲ ಒಂದು 18 ಮೊಟ್ಟನಾದ್ರು ಇಕ್ಕತ್ತೆ. ನಾವು 18 ಮೊಟ್ಟನು ಕೂಡ ಬೇರೆ ಬೇರೆ ಕೋಳಿದೆಲ್ಲನೂ ಕೂಡ ಒಂದೇ ತವನ ಕಲೆಕ್ಟ್ ಮಾಡಿಟ್ಕೊಳ್ತೀವಿ. ಕಲೆಕ್ಟ್ ಮಾಡಿಟ್ಕೊಂಡು ಒಂದು ಕೋಳಿಗೆ ಸೊ ಮಿನಿಮಮ್ ನಾವು 13-15 ಮೊಟ್ಟೆ ಕೂರಿಸ್ತೀವಿ. 13-15 ಮೊಟ್ಟೆ ಕೂರಿದ್ರು ಕೂಡ ನಿಮ್ಗೆ 90% ಹ್ಯಾಚಿಂಗ್ ಬರುತ್ತೆ. 15 ಮೊಟ್ಟೆ ಕೂರಿಸ್ರೆ ಮಿನಿಮಮ್ 13

ಸೊ ಕೆಳಗಡೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಗದೀಶ್ ಅವರು ಮಾತಾಡ್ತಾ ಇದ್ರು. ಹಾಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ನಾಟಿ ಕೋಳಿ ಸಾಕಾಣಿಕೆಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದಾರೆ. ಸೊ ಅವ್ರ ಜೊತೆ ಮಾತನ್ನ ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಡಾಕ್ಟ್ರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
1: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ ರಾಣಿ ಪೋನೋಡ್ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿದ್ದ ಹಾಗೆ ಇವತ್ತು ಜಗದೀಶ್ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ದೆ. ಇವರು ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡೋದ್ರ ಜೊತೆನಲ್ಲಿ ಸೊ ನಾಟಿ ಕೋಳಿಗಳನ್ನ ಹೇಗೆ ನೋಡ್ಕೊಳ್ಬೇಕು ಮತ್ತು ಅವುಗಳಿಗೆ ಯಾವ ರೀತಿ ರಕ್ಷಣೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ಇವರು ತಿಳಿಸ್ತಾ ಇದ್ರು ಟಗರು ಸಾಕಾಣಿಕೆ ಆಗಿರ್ಬೋದು, ಮೇಕೆ ಸಾಕಾಣಿಕೆ ಆಗಿರ್ಬೋದು, ಇವುಗಳನ್ನ ಮಾಡೋದಕ್ಕಿಂತ ಈ ಕೋಳಿ ಸಾಕಾಣಿಕೆ, ಅದರಲ್ಲೂ ಕೂಡ ನಾಟಿ ಕೋಳಿ ಸಾಕಾಣಿಕೆ ತುಂಬಾ ಲಾಭದಾಯಕವಾಗಿದೆ ಅಂತೇಳಿ. ಹಾಗೆಯೇ ಈ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ನಾಟಿ ಕೋಳಿ ಮೊಟ್ಟೆಗಳನ್ನ ಹೇಗೆ ನೋಡ್ಕೋಬೇಕು ಮತ್ತು ಅವುಗಳಿಗೆ ಯಾವ ರೀತಿ ಕೂರಿಸ್ಬೇಕಾಗುತ್ತೆ ಅದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ನಾಟಿ ಕೋಳಿ ಸಾಕಾಣಿಕೆ ಮಾಡುವಂಥವ್ರು ಸೊ ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಸೊ ಜಗದೀಶ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಜಗದೀಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಜಗದೀಶ್ ಅವರ, ಈಗ ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಹೇಳಿದ್ರಿ. ಸೊ ನಾಟಿ ಕೋಳಿ ಸಾಕಾಣಿಕೆನ ಮಾಡೋದ್ರ ಜೊತೆಗೆ ಅವುಗಳಿಗೆ ಮುಖ್ಯವಾಗಿ ಸೆಕ್ಯೂರಿಟಿನ ಕೊಡಬೇಕು ಅಂತ ಹೇಳಿದ್ರಿ. ಹಾಗಾದರೆ ಈ ಶೆಡ್ನ ನಿರ್ಮಾಣ ಯಾವ ರೀತಿಯಲ್ಲಿ ಮಾಡ್ಕೋಬೇಕು, ಅವುಗಳಿಗೆ ಹೇಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗತ್ತೆ ಇದ್ರ ಬಗ್ಗೆ ಹೇಳ್ಬೋದಾ?
4: ನಮ್ಮ ಈ ಶೆಡ್ ಅಲ್ಲಿ ಕಂಪಾರ್ಟ್ಮೆಂಟ್ ಇದು ಫಸ್ಟ್ ಕಂಪಾರ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಏನಕ್ಕ ಬಿಕಾಸ್ ಆಫ್ ರೀಸನ್ ಏನಪ್ಪ ಅಂತಂದರೆ, ಇಲ್ಲಿ ಈ ಒಂದು ಏರಿಯಾ ನಾವು ದೊಡ್ಡ ಕೋಳಿಗಳಿಗೆ ಮಾತ್ರ ಇಟ್ಕೊಂಡಿರ್ತೀವಿ. ನಾವು ಅರ್ಲಿ ಮಾರ್ನಿಂಗ್ 6 o'clock ಬಿಟ್ಟರೆ 6 o'clock ಏನ್ಮಾಡ್ತೈತೆ, ಇಲ್ಲಿಂದ ಕೋಳಿಗಳು ಹೊರಗಡೆ ಹೋಗ್ತವೆ, ಪುನಃ ಮತ್ತೆ ಹೇಗೆ 7 o'clock 6:30 to 7:30 ಬಂದು ಕೂತತವೆ. ನಾವು ಇದು ಮಾಡಿರೋ ಪರ್ಪಸ್ ಏನಪ್ಪ ಅಂದರೆ, ಸೊ ಈ ಥರ ಮಾಡಿದಾಗ ಕೋಳಿಗಳು ಆರಾಮಾಗಿ ಫ್ರೀಯಾಗಿ ಕೂತತವೆ. ಈ ಥರ ಮಾಡಿಲ್ಲ ಅಂತಂದರೆ ನೆಲದ ಮೇಲೆ ಕೂತ್ಕೊಂಡ್ರೆ ಒಂದ್ರ ಮೇಲೆ ಒಂದೇ ಮಾಡ್ತೈತೆ, ಕೋಳಿ ಕೂತ್ಕೊಳ್ಳೋಂಥ ಚಾನ್ಸ್ ಆಫ್ ಪಾಸಿಬಿಟ್ಟಿರುತ್ತೆ. ಆಗ ಒಂದ್ರ ಮೇಲೆ ಒಂದು ಕೋಳಿ ಕೂತ್ಕೊಳ್ಳೋಂಥ ಚಾನ್ಸ್ ಆಫ್ ಪಾಸಿಬಿಟ್ಟಿದ್ರೆ ಯಾವ ರೋಗ ಬಂದರೆ ಆ ರೋಗ ಬೇಗ ಒಂದಕ್ಕೊಂದಕ್ಕೆ ಮಾಡ್ತೈತೆ, ಅಟ್ಯಾಚ್ ಆಗುತ್ತೆ. ಆ ಪರ್ಪಸ್ಗೋಸ್ಕರ ನಾವು ಈ ಕಡ್ಡಿ ಹಾಕ್ತೀವಿ. ಸೊ ನೈಟ್ ನೀವು ನೋಡಿದ್ರೆ ಈ ಕಡ್ಡಿ ಉದ್ದಕ್ಕೂ ಕೂತಿರ್ತವೆ. ಯಾವುದೇ ಕಾರಣಕ್ಕೋಸ್ಕರ ದೊಡ್ಡ ಕೋಳಿಗಳು ನೆಲದ ಮೇಲೆ ಕೂರಲ್ಲ. ನೀವು ಅಷ್ಟೇ, ಯಾರೋ ಬೇರೆಯವ್ರು ಮಾಡಿದ್ರು ಕೂಡ ನೆಲದ ಮೇಲೆ ಕೋಳಿಗಳನ್ನ ಕೂರಿಸ್ಬೇಡಿ. ಕೋಳಿಗಳು ಕೂರಿಸ್ತಾ ಮಾಡ್ತು ಒಂದಕ್ಕೊಂದ್ರ ಮೇಲೆ ಕೂತ್ಕೋತವೆ, ಯಾವ್ದಾರ ಒಂದು ರೋಗ ಬಂದರೆ ಬೇಗ ಅಟ್ಯಾಚ್ ಆಗ್ತವೆ. ಬಟ್ ಈ ಥರ ಆದಾಗ ರೋಗಗಳು ಬರುವಂಥ ಚಾನ್ಸ್ ಆಫ್ ಪಾಸಿಬಿಟಿ ಕೂಡ ಕಡಿಮೆ ಇರುತ್ತೆ. ಜೊತೆಗೆ ಅವಕ್ಕೆ ಫ್ರೀನೆಸ್ ಸಿಗುತ್ತೆ. ಆ ಪರ್ಪಸ್ಗೋಸ್ಕರ ಏನು ಮಾಡಿದ್ವಿ, ಈ ಒಂದು ಹಚ್ಚನ ಹೊಡೆದಿದ್ವಿ. ಈ ಹಚ್ಚೆ ಅಂತಂದರೆ ನೀವು ಚಿಕ್ಕ ಹಚ್ಚನೇ ಹೊಡಿಬೇಕು, ದೊಡ್ಡ ಹಚ್ಚೆ ಹೊಡೆದ್ರೆ ಅದಕ್ಕೆ ಗ್ರಿಪ್ ಸಿಗಲ್ಲ, ಚಿಕ್ಕ ಹಚ್ಚೆಲ್ಲ ಗ್ರಿಪ್ ಸಿಗುತ್ತೆ. ನೀಟಾಗಿ ಏನು ಮಾಡ್ತಾ ಕೂತ್ಕೋತವೆ. ಈ ಏರಿಯಾ ನಾವು ದೊಡ್ಡ ಕೋಳಿಗೋಸ್ಕರ ಮಾತ್ರ ಮಾಡಿದ್ದೀವಿ. ನೋಡಿ, ಇದು ನಮ್ಮದು ಎರಡನೇ ಕಂಪಾರ್ಟ್ಮೆಂಟ್. ಎರಡನೇ ಕಂಪಾರ್ಟ್ಮೆಂಟ್ ಏನಪ್ಪ ಅಂದರೆ, ಈಗ ಆಲ್ರೆಡಿ ಒಂದು ಅಲ್ಲಿ ಕೋಳಿ ಹ್ಯಾಚ್ ಮಾಡಿದೆ, ಅರೌಂಡ್ 11 ಮರಿ ತಗದೆ, 11 ಮರಿನೂ ಅಲ್ಲ 11 ಮರಿ ತಗತ್ತಣ, ಅದನ್ನ ಬೆಳಗ್ಗೆಗೆ ಇಲ್ಲಿ ತಂದು ಶಿಫ್ಟ್ ಮಾಡ್ತೀವಿ. ಇಲ್ಲಿ ಶಿಫ್ಟ್ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ನಾವು ಇಲ್ಲೇ ಇದಕ್ಕೆ 3 vaccination ಮುಗಿದೋಗುತ್ತೆ. ಸೊ ಮರಿ ತಗದ 7 ದಿನಕ್ಕೆ ನಾವು F1 ಅನ್ನೋ ಒಂದು ವ್ಯಾಕ್ಸಿನೇಷನ್ ಮಾಡ್ತೀವಿ. ಅದಾದ 14 ಡೇಸ್ಗೆ ಏನು ಮಾಡ್ತಿರ್ತೀವಿ ನಾವು IBD ವ್ಯಾಕ್ಸಿನೇಷನ್ ಮಾಡ್ತೀವಿ. ಅದಾದ ಒಂದು 21 ಡೇಸ್ಗೆ ನಾವು ಲೊಸೈಟನ ವ್ಯಾಕ್ಸಿನೇಷನ್ ಮಾಡ್ತೀವಿ. ಈ ಲೊಸೈಟ ವ್ಯಾಕ್ಸಿನೇಷನ್ ಮುಗಿದ ತಕ್ಷಣ ನಾವೇ ಮಾಡ್ತೀವಿ, ಇದನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ. ನೋಡಿ, ಇಲ್ಲಿ ನಾವು ಇಲ್ಲೊಂದು ಇದೊಂದಿದೆ, ಒಂದು ಒಂದು ಬಲೆ ಥರ ಮಾಡಿದ್ದೀವಿ. ಇಲ್ಲಿ 2 ಕೋಳಿ ಬಿಟ್ಟಿದ್ದೀವಿ. ಈ ಆಲ್ರೆಡಿ ಇದಕ್ಕೆ F1 ಆಗಿದೆ, ಇದಕ್ಕೂ ಕೂಡ F1 ಆಗಿದೆ. ಇಲ್ಲಿ 4 ಕೋಳಿನ ಹೊರಗಡೆ ಬಿಟ್ಟಿದ್ದೀವಿ. ಈ 4 ಕೋಳಿ ಕೂಡ IBD ಆಗಿದೆ. ನಾಳೆ ಇವಕ್ಕೆ ಲೊಸೈಟ ಮಾಡ್ತೀವಿ. ಲೊಸೈಟ ಮಾಡ್ತಾಣ ಈ ಕೋಳಿಗಳು 4 ಕೋಳಿಗಳು ಕೂಡ ನಾವು ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ.
0: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೇಳ್ಕೊಂಡು ವಾಪಸ್ ಬರೋಣ. ನೋಡಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಜಗದೀಶ್ ಅವರು ಮಂಡ್ಯದಿಂದ ಈ ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ನಾಟಿ ಕೋಳಿ ಸಾಕಾಣಿಕೆ ಮಾಡೋದ್ರ ಜೊತೆಗೆ ಅವುಗಳಿಗೆ ಬೇಕಾದಂತಹ ವ್ಯವಸ್ಥೆನ ಹೇಗೆ ಕಲ್ಪಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಅವುಗಳ ಶೆಡ್ನಲ್ಲಿ ಕಂಪಾರ್ಟ್ಮೆಂಟ್ ಮಾಡಿರೋದು, ಅಂದರೆ ಒಂದು ಕಂಪಾರ್ಟ್ಮೆಂಟ್ ಮತ್ತು ಎರಡು ಕಂಪಾರ್ಟ್ಮೆಂಟ್ಗಳನ್ನ ಮಾಡಿರುವಂಥದ್ದು, ಅವುಗಳನ್ನ ಹೇಗೆ ಮಾಡಿದ್ದಾರೆ ಮತ್ತು ಅವುಗಳ ಉಪಯೋಗ ಏನೋ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಗದೀಶ್ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗನ್ನು ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿದ್ದ ಹಾಗೆ ಇವತ್ತು ಜಗದೀಶ್ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಇವರು ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಹಾಗೆ ಈ ನಾಟಿ ಕೋಳಿ ಸಾಕಾಣಿಕೆಯನ್ನು ಬರೀ ಏನೋ ಆದಾಯಕ್ಕಷ್ಟೇ ಮಾಡ್ತಾ ಇಲ್ಲ, ಇವರು ನಾಟಿ ಕೋಳಿ ಸಾಕಾಣಿಕೆ ಮಾಡೋದ್ರ ಜೊತೆನಲ್ಲಿ ಒಳ್ಳೆಯ ಒಂದು ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಷ್ಟೋ ಜನ ಉದ್ಯೋಗ ಇಲ್ಲ ಅಂಥೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವರು ಈ ರೀತಿ ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡೋದ್ರ ಮೂಲಕ ಕೂಡ ಒಳ್ಳೆಯ ಆದಾಯವನ್ನು ಗಳಿಸ್ಬೋದು ಅನ್ನೋದು ಇವರ ಮಾತು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಗದೀಶ್ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಹಾಗೆ ಅವರು ಈ ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡೋದ್ರ ಜೊತೆನಲ್ಲಿ ಅವುಗಳಿಗೆ ಯಾವ ರೀತಿ ಶೆಡ್ಡನ್ನು ನಿರ್ಮಾಣ ಮಾಡಬೇಕು ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ಹೇಳಿದ್ರು. ಹಾಗಾದರೆ ನಾಟಿ ಕೋಳಿಗಳ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಅವ್ರ ಹತ್ರ. ಜಗದೀಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಜಗದೀಶ್ ಅವರೇ, ಈಗ ದೊಡ್ಡ ಪ್ರಮಾಣದಲ್ಲಿ ಈ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತೀವಿ ಅಂತಂದಾಗ ಸೊ ಅವುಗಳಿಗೆ ರೋಗಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ವ್ಯಾಕ್ಸಿನೇಷನ್ ಎಲ್ಲ ಮಾಡಿಸೋದಾಗಿದ್ರೆ ಯಾವ ರೀತಿಯಲ್ಲಿ ಮಾಡಿಸ್ಬೇಕಾಗತ್ತೆ, ಮತ್ತೆ ಅವಳಿಗೆ ಯಾವ ರೀತಿಯ ಆರೋಗ್ಯದ ಸಮಸ್ಯೆಗಳು ಬರಬಹುದು, ಇದ್ರ ಬಗ್ಗೆ ಹೇಳ್ಬೋದಾ?
3: ಈ ವ್ಯಾಕ್ಸಿನೇಷನ್ ಮಾಡಿದ್ರೆ ಸೊ ಏನಪ್ಪ ಅಂದರೆ ಮರಿಗಳು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ಮತ್ತು ಈ ಕೊರೋಜ ಮತ್ತು ಬೇರೆ ಥರ ರೋಗಗಳು ಬರುವಂಥ ಚಾನ್ಸ್ ಆಫ್ ಪಾಸಿಬಿಲಿಟಿ ಕೂಡ ಕಡಿಮೆ ಆಗುತ್ತೆ. ನೀವು ಯಾವಾಗ ಈ ವ್ಯಾಕ್ಸಿನೇಷನ್ ಮಾಡ್ಬೇಕಪ್ಪ ಅಂತಂದರೆ ಸೊ ನಂಬರ್ ಆಫ್ ಕೋಳಿ ಜಯಿಸಿದಾಗ, ಸಪೋಸ್ ನಾನು 2000 ಕೋಳಿ ಮಾಡಬೇಕು, 1000 ಕೋಳಿ ಮಾಡಬೇಕು ಅಂತ ಹೊರಟಾಗ ನೀವು ವ್ಯಾಕ್ಸಿನೇಷನ್ ಮಾಡಿದ್ರೆ ಯಾವುದೇ ಕಾರಣಕ್ಕೋಸ್ಕರ ಸಾಕಾಗಲ್ಲ. ಈಗ ಸಪೋಸ್ ಹಳ್ಳಿಗಳಲ್ಲಿ ಹೇಳ್ತಾರೆ ನಮ್ಮ ಮನೆಗಳು ರೋಗನೇ ಬರಲ್ಲ ಅಂತ ಹೇಳ್ತಾರೆ. ಹಳ್ಳಿಗಳಲ್ಲಿ ಮನೆ ಕಡೆ ಏನಪ್ಪ ಅಂದರೆ ಮಿನಿಮಮ್ ಒಂದು 50-60-100 ಕೋಳಿ ಸಾಕಿರ್ತಾರೆ. 50-100 ಕೋಳಿ ಸಾಕಿರುವಂಥ ಒಂದು ಜಾಗದಲ್ಲಿ ವ್ಯಾಕ್ಸಿನೇಷನ್ ಅಂತ ಅವಶ್ಯಕತೆ ಇರಲ್ಲ, ಅಲ್ಲಿ ರೋಗನೂ ಬರಲ್ಲ. ನೀವೆಲ್ಲಿ ಮಾಸ್ ಪ್ರೊಡಕ್ಷನ್ ಅಂತ ಹೋಗ್ತಿರೋ, ಮಾಸ್ ಪ್ರೊಡಕ್ಷನ್ ಅಂತ ಹೋದಾಗ 2000-3000 ಕೋಳಿ ಮಾಡಬೇಕು ಅಂತಾರೋ ಅಲ್ಲಿ ಮಸ್ಟೊಂದು ಸೂಡು ನೀವು ವ್ಯಾಕ್ಸಿನೇಷನ್ ಮಾಡಲೇಬೇಕು. ನಾವು ಸ್ಟಾರ್ಟಿಂಗ್ ವ್ಯಾಕ್ಸಿನೇಷನ್ ಮಾಡಲ್ಲ, ಈ ವ್ಯಾಕ್ಸಿನೇಷನ್ ಮಾಡ್ತಿದ್ದೀವಿ. ವ್ಯಾಕ್ಸಿನೇಷನ್ ಮಾಡಿದ್ಮೇಲೆ ನಮ್ಗೆ ಪಾಸಿಟಿವ್ ಥಿಂಗ್ಸ್ ಸಿಕ್ಕದೆ. ಅಂದರೆ ಇದು ನೋಡಿ, ಸಪೋಸ್ ನೀವು ವ್ಯಾಕ್ಸಿನೇಷನ್ ಮಾಡಿಲ್ಲ ಅಂತಂದರೆ ಈಗ ಆಲ್ರೆಡಿ ಮರಿಗಳು ಇಷ್ಟೊಂದು ಆಕ್ಟಿವ್ ಇರ್ತಿಲ್ಲ, ಜೊತೆಗೆ ಇಷ್ಟೊಂದು ಆಕ್ಟಿವ್ ಓಡಾಡ್ತಿಲ್ಲ. ಸೊ ಏನಪ್ಪ ಅಂತಂದರೆ ಅವ್ರ ರೆಕ್ಕೆಗಳನ್ನ ಮುದುರ್ಕೊಂಡು ಓಡಾಡುವ, ವ್ಯಾಕ್ಸಿನೇಷನ್ ಮಾಡಿದ್ರೆ ತುಂಬ ಮರಿಗಳು ಆ್ಯಕ್ಟಿವ್ ಆಗಿರ್ತವೆ. ನೋಡಿ, F1 ಮತ್ತು ಈ IBD ಮತ್ತು ಲೊಸೈಟನ ಅದೇನಕ್ಕೆ ಮಾಡಬೇಕು ಅಂದರೆ ಸುಮಾರು ನೀವು ಮಾಸ್ ಪ್ರೊಡಕ್ಷನ್ಗೆ ಹೋದಾಗ ಸುಮಾರು ಜನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಕೋಲ್ಲ. ತುಂಬ ಸಿಂಪಲ್, F1 ಮತ್ತು IBD ಲೊಸೈಟನ ಏನು ಭಯಾನಕ ಏನಲ್ಲ. ಸೊ ಅಂಗಡಿಲಿ ಕೇಳಿದ್ರೆ, ಸೊ ಈಗ ಹಸು ಸಾಕಾಣಿಕೆ ಇದ್ರಲ್ಲಿ ಪಶುಸಂಗೋಪನೆ ಇಲಾಖೆಲಿ ಕೇಳಿದ್ರೆ ಅಥವಾ ಅದರೊಂದು ಸಂಬಂಧಪಟ್ಟಂಥ ಮೆಡಿಕಲ್ ಸ್ಟೋರ್ ಕೇಳಿದ್ರೆ ಕೊಡ್ತಾರೆ. ಅದೊಂದು ಡ್ರಾಪ್ ಇರುತ್ತೆ ಅಷ್ಟೇ, ಡ್ರಾಪ್ನ ವಾಟ್ರಿಗೆ ಅವರೇ ಕೊಟ್ಟರು, ವಾಟ್ರ್ ಮಿಕ್ಸ್ ಮಾಡ್ಬಿಟ್ಟು ಒಂದೊಂದು ಡ್ರಾಪ್ನ ಒಂದೊಂದು ಐಗೆ ಒಂದೊಂದು ಡ್ರಾಪ್ ಹಾಕೋ ಮುಗೀತು, ಅದೇನು ತೊಂದರೆ ಇಲ್ಲ. ಸೊ F1 ಅದೇ ಥರ ಮಾಡ್ತೀವಿ, IBD ಅದೇ ಥರ ಮಾಡ್ತೀವಿ, ಲೊಸೈಟನ್ ಅದೇ ಮಾಡ್ತೀವಿ. ಸೊ F1 ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಈ ಮರಿಗಳಲ್ಲಿ, ಸೊ ನಿಮಗೆ ಈಗ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ, ಏನಪ್ಪ ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ನಾಟಿ ಕೋಳಿ ಮಾಡುವಂತೆ ಅಂತಂದರು ನಾವು ಮರಿಗಳೊಂದು 100 ಮರಿ ಸಾಕಿದ್ರು ಡೈಲಿ ಒಂದು 20-30 ಮರಿ ಸಾಯ್ತಾ ಇರ್ತವೆ ಅಂತ. ಬಿಕಾಸ್ ಆಫ್ ದ ರೀಸನ್ ಏನಪ್ಪ ಅಂದರೆ ಅವಕ್ಕೆ ಕೊರೋಜ ಅನ್ನೋ ಒಂದು ರೋಗ ಜಯಿಸ್ತಿ ಅಟ್ಯಾಕ್ ಆಗ್ತಿರ್ತೆ, ಆ F1 ಹಾಕೋದ್ರಿಂದ ಆ ಒಂದು ರೋಗ ಕಡಿಮೆ ಆಗುತ್ತೆ. ಸೊ IBD ಅಷ್ಟೇ, ಅದು ಕೂಡ ವ್ಯಾಕ್ಸಿನೇಷನ್ ಇದೆ. ನಾವೇನಪ್ಪ ಅಂದರೆ ಕೊರೋನಾ ವಿರೋನ ಬಂದ್ರೆ ವ್ಯಾಕ್ಸಿನೇಷನ್ ಮಾಡ್ಕೊಳ್ಳುವ ಆ ಥರ. ಸೊ ಕೆಲವು ರೋಗಗಳಿಗೆ IBD ಕೂಡ ಮಾಡ್ತೀವಿ, ಲೊಸೈಟ ಮಾಡಿದ್ರೆ. ಸೊ ಈ ಒಂದು ನೋಡಿ, ನಿಮಗೆ ಕೋಳಿಗಳಿಗೆ ರೋಗ ಜಯಿಸ್ತಿರಪ್ಪ, ಕೊರೋನಾದ ಕೊರೆಸ ಒಂದು ರೋಗ ಜಯಿಸ್ತಿರುತ್ತೆ, ಜೊತೆಗೆ ನಿಮಗೆ ಕಣ್ಣ ಮೇಲೆ ಅದು ಗ್ವಾರ ಅಂತ ಹೇಳ್ತೀವಿ, ಆ ಗ್ವಾರನು ಕೂಡ ಬರುವಂಥ ಚಾನ್ಸ್ ಅಪ್ ಆಗಿಬಿಟ್ಟಿದೆ ಈ ಲೊಸೈಟ ಮಾಡಿದ ಈ ಗ್ವಾರಾಗಲಿ ಅಥವಾ ಕಣ್ಣು ಮೇಲೆ ಅಥವಾ ಮೂಗ ಮೇಲೆ. ಜೊತೆಗೆ ಈ ಒಂದು ಕೊಕ್ಕಿರ್ತಲ್ಲ, ಆ ಕೊಕ್ಕ ಮೇಲೆ ಗಾಯಲನ್ನು ಕೂಡ ಅವಾಯ್ಡ್ ಮಾಡ್ತಾ ಆ ಒಂದು ವ್ಯಾಕ್ಸಿನೇಷನ್ ಮಾಡಿದ್ರೆ ಯಾವುದೇ ಕಾರಣಕ್ಕೋಸ್ಕರ ಹೋಗಲ್ಲ. ಈ ಆದ ಒಂದು 90 ದಿನಕ್ಕೆ ನಾವು R2B ಇಂಜೆಕ್ಷನ್ ಮಾಡ್ತೀವಿ. R2B ಇಂಜೆಕ್ಷನ್ ತುಂಬ ಸಿಂಪಲ್ಲು, ಆ ಇಂಜೆಕ್ಷನ್ ಅಂತಲೇ ಭಯಪಡ್ತಾರೆ, ಏನಕ್ಕೆ ಹೆಂಗಪ್ಪ ಮಾಡೋದು ಅಂತ ಏನಿಲ್ಲ. ಅದ್ರದ್ದು ಒಂದು ಕೋಳಿನ ರಕ್ತನ ಮೇಲೆ ತಗೊಂಡ್ರೆ ಅಲ್ಲಿ ಎರಡು ನಿಮಗೆ ಕಾರ್ಟಿಲೇಜ್ ಮಜಲ್ ಇರ್ತವೆ, ಕಾರ್ಟಿಲೇಜ್ ಮಜಲ್ ಮಧ್ಯೆ ಒಂದು ಪರ್ದೆ ಇರುತ್ತೆ, ಸ್ಮೂತ್ ಇರುತ್ತೆ. ಆ ಸ್ಮೂತ್ ಪರ್ದೆಗೆ ಏನು ಮಾಡ್ತಿರ್ತೀವಿ ನಾವು, ಸೊ ಈ ಒಂದು R2B ಇಂಜೆಕ್ಷನ್ ಕೊಡ್ತೀವಿ. R2B ಇಂಜೆಕ್ಷನ್ ನೀವು ಕೊಟ್ಟರೆ ಯಾವುದೇ ಕಾರಣಕ್ಕೋಸ್ಕರ ಆ ಒಂದು ವ್ಯಾಕ್ಸಿನೇಷನ್ ಒಂದು ಕೋಳಿಗೆ ಕೊಕ್ಕರ ರೋಗ ಬರಲ್ಲ. ಸೆಕೆಂಡ್ ಕಂಪಾರ್ಟ್ಮೆಂಟಲ್ಲಿ ಲೊಸೈಟ್ ಆದಂಥ ಒಂದು ಮರಿಗಳನ್ನ ನಾವು ಈ ಸೈಡಿಗೆ ತಂದಾಕ್ತೀವಿ. ಈ ಸೈಡಲ್ಲಿ ಈಗ ಒಂದೇ ಒಂದು ಕೋಳಿ ಇದೆ, ಜೊತೆಗೆ ಮತ್ತು ಈ ಮರಿಗಳು ಹೊರಗಡೆ ಹೋಗಿ ಕೂಡ ನಾವು ಜಾಗ ಮಾಡಿದ್ವಿ. ತದನಂತರ ಹೇಳ್ತೀನಿ ಏನಕ್ಕೆ ಲೊಸೈಟ್ ಆದ ಮರಿಗಳು ತಂದಾಕ್ತೀವಪ್ಪ ಅಂತ ಅಂತೇಳಿದೆ. ಅವಕ್ಕೆ ಸೊ ಸಣ್ಣ ಮರಿಲಿ ಫೀಡಿಂಗ್ ಸಿಗಲ್ಲ, ಹೊರಗಡೆ ನಾವು ಆ ದೊಡ್ಡ ಕೋಳಿ ಬಿಟ್ಟಂಗ್ಬಿಟ್ರೆ ಅವಕ್ಕೆ ಏನು ಕೂಡ ಫೀಡಿಂಗ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, ತಂದಿಲ್ಲಿ ಬಿಡ್ತೀವಿ. ತಂದಿಲ್ಲಿ ಬಿಟ್ಟರೆ ಅವ್ಕೆ ಸಪ್ರೇಟ್ ಫೀಡಿಂಗ್ ಸಿಗುತ್ತೆ, ಫೀಡಿಂಗ್ ಸಪ್ರೇಟ್ ಆಗಿ ಇರ್ತವೆ. ಜೊತೆಗೆ ಯಾವುದೇ ಕಾರಣಕ್ಕೋಸ್ಕರ ಅವನು ದೊಡ್ಡ ಕೋಳಿಗಳನ್ನ ಇಲ್ಲಿ ಹೊರಗಡೆ ಬಿಡಲ್ಲ. ದೊಡ್ಡ ಕೋಳಿಗಳೇನಾದ್ರು ಇಲ್ಲಿ ಒಳಗಡೆ ಬಿಡ್ತು ಅಂತ ಅಂದರೆ ಅವಕ್ಕೆ ಫೀಡಿಂಗ್ ಸಿಗಲ್ಲ, ಜೊತೆಗೆ ದೊಡ್ಡ ಕೋಳಿಗಳೇ ಮೇಕತ್ತವೆ, ಜೊತೆಗೆ ಮರಿಗಳು ಕೂಡ ಡಿಸ್ಟರ್ಬ್ ಆಗುತ್ತೆ, ನಿಮ್ಗೆ ರೋಗ ಬರುವಂಥ ಚಾನ್ಸಸ್ 100% ಇರುತ್ತೆ. ಸೊ ಆ ಒಂದು ಸೊ ಪರ್ಪೋಸ್ಗೋಸ್ಕರ ಈ ಒಂದು ಮರಿಗಳನ್ನ ಬಿಡ್ತೀವಿ ನಾವು, ಯಾಕಂದ್ರೆ ಈಗ ಆಲ್ರೆಡಿ ಅನುಭವಿಸಿದ್ದೀವಿ. ಲಾಸ್ಟ್ ಟೈಮು ನಾವು ಒಂದು 400 ಮರಿ ಬಂದು 400 ಬಂದು ಒಂದೇ ಬ್ಯಾಚ್ ಇದ್ವು, ತೊಂದರೆನಾಗಿಲ್ಲ. ಆ ಬ್ಯಾಚ್ ಬಂದ ಮೇಲೆ ಪುನಃ ಮತ್ತೆ ನಮ್ಮಲ್ಲಿ ಒಂದು 76-77 ಮರಿಗಳಿದ್ವು, ಜೊತೆಗೆ ಕೋಳಿಗಳ ಜೊತೆ ಬಿಟ್ಬಿಟ್ಟು ನಾವು 76 ಮರಿ ಒಂದು ಮರಿನ ಉಳಿಸ್ಕೊಳ್ಳಿಲ್ಲ. ಆಮೇಲೆ ನಮ್ಗೆ ಲೇಟಾಗಿ ಅದು ಸ್ವಲ್ಪ ಲಾಸ್ ಆಯ್ತು. ಏನಪ್ಪ ಪ್ರಾಬ್ಲಮ್ ಅಂತಂದ್ರೆ ಫೀಡಿಂಗ್ ಪ್ರಾಬ್ಲಮ್ ಅಂತ.
2: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಜಗದೀಶ್ ಅವರು ಹೇಳ್ತಾ ಇದ್ರು ಈ ಕೋಳಿ ಸಾಕಾಣಿಕೆಯಲ್ಲಿ ಯಾವ ರೀತಿಯಲ್ಲಿ ಅವುಗಳನ್ನು ನೋಡ್ಕೋಬೇಕಾಗತ್ತೆ, ಮತ್ತು ಅವುಗಳಿಗೆ ಯಾವ ರೀತಿಯ ವ್ಯಾಕ್ಸಿನೇಷನ್ ಎಲ್ಲ ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಸೊ ಹಾಗಾದರೆ ಈ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಇನ್ನೂ ಎಲ್ಲ ವಿಚಾರಗಳನ್ನು ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಬಾನುಡಿ FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಜಗದೀಶ್ ಅವರ ಜೊತೆಗೆ ಮಾತಾಡ್ತಾ ಇದ್ವಿ. ಹಾಗೆ ಅವರು ನಾಟಿ ಕೋಳಿ ಸಾಕಾಣಿಕೆನ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಹಾಗೆ ನಾಟಿ ಕೋಳಿ ಸಾಕಾಣಿಕೆನಲ್ಲಿ ಅವುಗಳಿಗೆ ಬೇಕಾದಂತಹ ಶೆಡ್ನ ಯಾವ ರೀತಿ ನಿರ್ಮಾಣ ಮಾಡಬೇಕು, ಮತ್ತು ಸಾಕಿರುವಂತಹ ಕೋಳಿಗಳನ್ನ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಜೊತೆಗೆ ಕೋಳಿಗಳಿಗೆ ಬರುವಂತಹ ರೋಗಗಳು, ಅವುಗಳಿಗೆ ಯಾವ ರೀತಿ ವ್ಯಾಕ್ಸಿನೇಷನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಹೇಳ್ತಾ ಇದ್ರು. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಮಾತನ್ನ ಮುಂದುವರಿಸೋಣ. ಜಗದೀಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜಗದೀಶ್ ಅವರೇ, ನೀವು ಆಗಲೇ ಹೇಳ್ತಾ ಇದ್ರಿ ನೀವು ಸಾಕಿರುವಂತಹ ಕೋಳಿಗಳಿಗೆ ವ್ಯಾಕ್ಸಿನೇಷನ್ ಯಾವ ರೀತಿಯಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ. ಹಾಗೆ ನಿಮಗೆ ಈ ಕೋಳಿ ಸಾಕಾಣಿಕೆನಲ್ಲಿ ಲಾಸ್ ಆದಂತಹ ಟೈಮ್ನಲ್ಲಿ ಅದಕ್ಕೆ ಮುಖ್ಯ ಕಾರಣ ಫೀಡಿಂಗ್ ಅಂತ ಹೇಳಿದ್ರಿ. ಸೊ ಹಾಗಾದ್ರೆ ಈ ಫೀಡಿಂಗ್ ಯಾವ ರೀತಿಯಲ್ಲಿ ಅದಕ್ಕೆ ತೊಂದರೆ ಆಯಿತು, ಮತ್ತೆ ಅಷ್ಟೊಂದು ಲಾಸ್ ಆಗೋದಕ್ಕೆ ಕಾರಣ ಏನು, ಇದ್ರ ಬಗ್ಗೆ ಹೇಳ್ಬೋದಾ?
1: ಏನಕ್ಕೆ ಅಂದರೆ ನಾವು ಸಣ್ಣ ಮರಿಗಳಿಗೆ ಸಣ್ಣ ನುಚ್ಚುಗಳು ಕೊಡ್ತೀವಿ. ಸೊ ಇಲ್ಲಾಂದ್ರೆ ಜೋಳ ಒರೆಸಿ ನುಚ್ಚುಗಳು ಕೊಡ್ತೀವಿ. ಆ ನುಚ್ಚುಗಳನ್ನ ಅವಕ್ಕೆ ಅಂತ ಹಾಕಿರ್ತೀವಿ. ಬಟ್ ದೊಡ್ಡ ಕೋಳಿಗಳನ್ನ ತುಂಬ ಇಷ್ಟಪಡ್ತಾರೆ ನುಚ್ಚನ್ನ. ಆ ದೊಡ್ಡ ಕೋಳಿಗಳು ತಿಂದಾಗ ಅದಕ್ಕೆ ಫೀಡಿಂಗ್ ಸಿಗೋಲ್ಲ. ಫೀಡಿಂಗ್ ಸಿಕ್ಕಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಏನು ಮಾಡ್ತಾ ಇರ್ತಾವೆ, ಓಕೆ ಯಾವ್ದಾದ್ರು ಒಂದು ರೋಗ ಅಂತ. ಅದೇ ರೋಗ ಬೇಗ ಕೊರಜ ರೋಗ ಏನು ಮಾಡ್ತಾ ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆದಾಗ ಆ ಮರಿಗಳು ನಿಮಗೆ ಒಂದು ವಿತ್ತಿನ್ ಒಂದು 20 ಡೇಸಲ್ಲೇ ಸತ್ತೋಗ್ತವೆ. ಅದೊಂದು ಕಾರಣ ಅಂತ ಅದನ್ನು ತಿಳಿದ ತಕ್ಷಣ ನಾವು ಸಪ್ರೇಟ್ ಮಾಡ್ಬೋದು. ಪುನಃ ಮತ್ತೆ ಈಗ ಅದು ಸಕ್ಸಸ್ ಆಗ್ತದೆ, ಯಾವುದೋ ಒಂದು ಮರಿ ಕೂಡಲಿ ಸಾಯ್ತಾ ಇಲ್ಲ. ನೋಡಿ 21 ಡೇಸ್ ಆದ ತಕ್ಷಣ ಏನು ಮಾಡ್ತಾ ಇರ್ತೀವಿ, ಆ ಮರಗಳ ಸಡ್ಗು ಹಾಕ್ತೀವಿ. ಆ ಸಡ್ಗು ಮತ್ತು ಇದಕ್ಕೆ ಡೈರೆಕ್ಟ್ ಕನೆಕ್ಷನ್ ಕೊಟ್ಟಿದ್ದೀವಿ. ಅವು ಬೇಕಾದಾಗ ಸಡ್ಗು ಹೋಗ್ತವೆ, ಬೇಡವಾದಾಗ ಇಲ್ಲಿ ಬಂದು ಹೊರಗಡೆ ಮಾಡ್ತಾ ಫೀಲ್ಡಲ್ಲಿ ಮಾಡ್ತಾ ಮೇಯ್ತವೆ. ಏನಕ್ಕೆ ಇದು ಮಾಡಿದ್ವಿ ಅಂತಂದರೆ, ಈ ಮರಗಳನ್ನ ಒಂದೇ ಸೈಡಲ್ಲಿ ನೀವು ಕೂಡ ಹಾಕ್ಬಿಟ್ರೆ ಆ ಒಂದು 30-40 ಡೇಸ್ ಒಳಗಡೆ ಇದ್ದರೆ ಗ್ಯಾರಂಟಿ ಅದ್ರ ಪುಕ್ಕ ಏನು ಮಾಡ್ತಾರೆ ಉದುರೋಗುತ್ತೆ. ಪುಕ್ಕ ಉದುರೋದ್ರೆ ಅವು ನೋಡೋಕೆ ಚೆನ್ನಾಗೂ ಕಾಣಿಸಲ್ಲ, ಪ್ಯೂರ್ ನಾಡಿ ಥರನೂ ಕಾಣಿಸಲ್ಲ. ಅವು ಓಡಾಡ್ಕೊ ಮೇಯ್ತವೆ. ನಾವು ಇಲ್ಲೂ ಕೂಡ ಮಾಡ್ತಿರ್ತೀವಿ, ಫೀಲ್ಡಲ್ಲಿ ಮಾಡ್ತಿರ್ತೀವಿ, ಫೀಡಿಂಗ್ ಹಾಕಿದ್ದೀವಿ. ಆ ಓಡಾಡ್ಕೊ ಮಾಡ್ತಾ ಫೀಡಿಂಗ್ ತಿಂತವೆ. ಜೊತೆಗೆ ಇಲ್ಲಿ ಮಾಡೋ ಪರ್ಪಸ್ ಏನಪ್ಪ ಅಂದರೆ, ಈ ಮರಿಗಳು ಇಲ್ಲಿ ಬಿಟ್ಟರೆ ಯಾವುದೇ ಥರದ ಒಂದು ಕಾಗೆ ಆಗಲಿ, ಹದ್ದಾಗಲಿ, ಕೀರಾಗಲಿ, ಯಾವ ಕೂಡ ಚಾನ್ಸ್ ಆಫ್ ಪಾಸಿಟಿವ್ ಬಿಟ್ಟಿಲ್ಲ. ನೋಡಿ ನಿಮ್ಮ ಮರಗಳು ಈ ಸೈಜ್ ಬಂದು ಈ ಕಡೆ ಮರಗಳು ನೋಡಿ, ಈ ಸೈಜ್ ಬಂದರೆ ಆ ಸೈಜ್ ಮರಿಗೆ ಯಾವ ಕೀರಾಗಲಿ, ಯಾವ ಹಾವಾಗಲಿ ಅಥವಾ ಹದ್ದಾಗಲಿ ಯಾವುದು ಕೂಡ ಅಟ್ಯಾಕ್ ಆಗಲ್ಲ. ಸೊ ಆ ಥರ ಅಟ್ಯಾಕ್ ಆಗಬಾರ್ದಕ್ಕೋಸ್ಕರ ಮಾಡ್ತೀವಿ, ಮರಗಳನ್ನ ನಾವು ಆಲ್ಮೋಸ್ಟ್ ಅಲ್ಲೂ 2 ಮಂತ್ ಇಲ್ಲಿ ಬಿಡ್ತೀವಿ. 2 ಮಂತ್ ಬಿಟ್ಟಮೇಲೆ ಆ ಮರಿ ಸೈಜ್ ಸ್ಟಾಪ್ ಏನಪ್ಪ, ಒಂದು ಸೈಜನೆ ಮಾಡ್ತಿರ್ತೀವಿ, ಈ ಮರಗಳನ್ನ ಇಲ್ಲಿಂದ ಹೊರಗಡೆ ಮಾಮೂಲಿ ಹೈಯರಿಕೆ ಶಿಫ್ಟ್ ಮಾಡ್ತೀವಿ. ಪುನಃ ಮತ್ತೆ ಇಲ್ಲಿ ದೊಡ್ಡ ಕೋಳಿಗಳು ಯಾವುದೇ ಕಾರಣಕ್ಕೋಸ್ಕರ ನಾವು ಬಿಡೋಲ್ಲ. ಸೊ ನೋಡಿ, ಇವೆಲ್ಲ ಬಲೆ ಹಾಕಿದ್ದೀವಿ, ಬಲೆ ತುಂಬ ಚೆನ್ನಾಗಿದೆ. ಇದು ಏನಂತೇನು ಕಾಸ್ಟ್ ಇಲ್ಲ, ಬಟ್ ಇದು ವೀವಿಂಗ್ ಮಾಡಿಸೋಕೆ ತುಂಬ ಕಾಸ್ಟ್ ಆಗುತ್ತೆ. ನೋಡಿ, ಇದು ಎಮ್ಮಿಂಗ್ ಎಲ್ಲ ಮಾಡಿರೋದು, ಪ್ರತಿಯೊಂದು ಕೂಡ ಎಮ್ಮಿಂಗ್ ಮಾಡಿದ್ದೀವಿ. ಸೊ ಇದ್ರ ಕಾಸ್ಟ್ ಅರೌಂಡ್ ನಿಮ್ಗೆ 2000 ಬಲೆ ಸಿಕ್ಕಿದೆ ನೆಟ್ಟು. ಬಟ್ ಇದು ಎಳ್ಸುವತ್ತಿಗೆ ಇದೆಲ್ಲ ಎಮ್ಮಿಂಗ್ ಮಾಡಿಸೋದಕ್ಕೆ ನಮಗೆ ಹೆಚ್ಚು ಕಡಿಮೆ ನಮ್ಗೆ ಅರೌಂಡ್ ನಿಮ್ಗೆ 15-20 ಸಾವಿರ ರೂಪಾಯಿ ಆಗಿದೆ. ಸೊ ತುಂಬ ಚೆನ್ನಾಗಿದೆ. ಇದು ಮೇಂಟೈನ್ ಮಾಡಿದ್ರೆ ನೀವು ಯಾವುದೇ ಕಾರಣಕ್ಕೋಸ್ಕರ ಒಂದು ಮರಿ ಕೂಡ ಲಾಸ್ ಆಗಲ್ಲ. ಹಳ್ಳಿಗಳಲ್ಲಿ ಏನಪ್ಪ ಅಂತಂದರೆ 15-20 ಮರಿ ತಗ್ಸಿದ್ರೆ ಅವ್ರು 5 ಮರಿನೂ ಕೂಡ ಉಳಿಸ್ಕೊಳ್ಳೋಕ್ಕಲ್ಲ. ಏನಕ್ಕೆ 5 ಮರಿ ಉಳಿಸ್ಕೊಳ್ಳೋ ಅಂದರೆ ಹದ್ದಿನ ಕಾಟ ಜಯಿಸ್ತಿರುತ್ತೆ, ಮತ್ತು ಅಲ್ಲಿಂದ ಬಂದು ಮುಂಗುಸಿ ಮುಂಗುಸಿದ್ರೆ ಕೀರದ ಕಾಟ ಜಯಿಸ್ತಿರುತ್ತೆ. ಕೀರ ಮತ್ತು ಹದ್ದು ಅವನ್ನ ಹೊಡಿತವೆ. ಇಲ್ಲಿ ಅದು ಮಾಡೋದ್ರಿಂದ ಯಾವುದೇ ಕಾರಣಕ್ಕೋಸ್ಕರ ಕೀರ ಮತ್ತು ಹದ್ದು ಕೂಡ ಹೊಡೆಯಲ್ಲ. ನಾವು ನೆಟ್ಟಿನಲ್ಲಿ ಊತಿದ್ದೀವಿ. ಸೊ ನಾವು ಊತ ಫಸ್ಟ್ ಭಯ ಆಗ್ತಿತ್ತು. ನೋಡಿ, ಇದು ಊತೆ ನಮಗೆ ಹೆಚ್ಚು ಕಡಿಮೆ ಒಂದು 6-7 ತಿಂಗಳಾಗಿದೆ. ನೆಟ್ಟು ಯಾವುದೇ ಕಾರಣಕ್ಕೋಸ್ಕರ ಎಲ್ಲೂ ಕೂಡ ಡ್ಯಾಮೇಜ್ ಆಗಲ್ಲ.
0: ಓಕೆ ಜಗದೀಶ್ ಅವರೇ, ಹಾಗೆ ನಿಮ್ಮ ಕೃಷಿ ಭೂಮಿನಲ್ಲಿ ಏನೇನು ಬೆಳೆಗಳು ಮಾಡಿದ್ದೀರಾ, ಇದ್ರ ಬಗ್ಗೆ ಹೇಳ್ಬೋದಾ?
1: ಆ್ಯಕ್ಚುಲಿ ಅಕ್ಸೆ ಗಿಡ ಇದೆ ಮತ್ತು ನುಗ್ಗೆ ಗಿಡ ಇದೆ. ಅಕ್ಸೆ ಮತ್ತು ನುಗ್ಗೆ ಗಿಡನ ನಾವು ಏನಕ್ಕೆ ಹಾಕಿದ್ವಪ್ಪ ಅಂದರೆ, ನಾವು ಮೊದಲು ಟಗರ್ ಫಾರ್ಮ್ ಮಾಡಿದ್ವೋ, ಆ ಟಗರ್ ಫಾರಮ್ಗಾಗಲಿ ಅಂದಕ್ಕೋಸ್ಕರ ಹಾಕಿದ್ವು. ನಂತರ ಟಗರ್ ಫಾರಮ್ ನಮ್ಮಲ್ಲಿ ಅಷ್ಟೊಂದು ಕ್ಲಿಕ್ ಆಗಿಲ್ಲ. ಟಗರ್ ಮೇಲೆ ಕ್ಲಿಕ್ ಆಗ್ತು, ಆದರೂ ಕೂಡ ನಮಗೆ ಅಂತೇನು ಮೋಸ ಆಗಿಲ್ಲ. ಬಟ್ ಅದು ನಮಗೆ ಸಾಗಾಣಿಕೆ ತುಂಬ ಕಷ್ಟ ಅನಿಸ್ತು, ಬಿಟ್ವು. ಅದಾಕಂದ್ರೆ ನಮಗೆ ಇದು ವರದಾನ ಆಗಿದೆ. ವರದಾನ ಏನಕ್ಕಪ್ಪ ಅಂತಂದ್ರೆ, ಅದಾಕದ ಮೇಲೆ ಈಗ ಒಂದು ಕೋಳಿಗಳಿಗೆ ಮಾಡ್ತಿದ್ದು ನೆರಳು ಬೀಳುತ್ತೆ, ಜೊತೆಗೆ ಯಾವುದೇ ಥರದ ಹದ್ದು ಕಾವುಗಳು ಕೂಡ ಹೊಡೆಯಲ್ಲ. ಸೊ ನಮಗೆ ನೆನೆ ಒಬ್ಬರು ಫೋನ್ ಮಾಡಿದರು, ಸೊ ಪಾಂಡವಪುರದಿಂದ. ನಾ ಅವರು ಇದೇ ಥರ ಮಾಡೋರು 2 ಎಕರೆಗೆ, ಬಟ್ ಒಂದೂ ಮರಗಳಿಲ್ಲ. ಸೊ ಅದೇ ಮಾಡ್ತಿರ್ತಾರೆ, ಬೇಸಕಲ್ಲಿ ತುಂಬ ಬಿಸಿಲಾದಾಗ ಮರಗಳು ನಿಮ್ಗೆ ಉಳ್ಕೊಳ್ಳಲ್ಲ. ಯಾಕಂದರೆ ಇದು, ಸೊ ನಮಗೆ ಒಂದು ಸ್ವಲ್ಪ ಕೋಲ್ಡ್ ಎಫೆಕ್ಟ್ನ ಈ ಸಣ್ಣ ಮರಗಳುಗಳಿಗೆ ಉಂಟಾಗುತ್ತೆ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಮಾಡಿದ್ವಿ ನಾವು, ಇದನ್ನ ಹಾಗೆ ಉಳಿಸ್ಕೊಂಡಿದ್ದೀವಿ. ಸೊ ಪುನಃ ಮತ್ತೆ ಇನ್ನೊಂದು ಸ್ವಲ್ಪ ಅದು ಇಂಪ್ರೂವ್ ಮಾಡಬೇಕು. ಇಂಪ್ರೂವ್ ಮಾಡೋದ್ರಿಂದ ತೊಂದರೆನೇ ಆಗಲ್ಲ, ಅವಕ್ಕೊಂದು ಸಿಗುತ್ತೆ. ಜೊತೆ ನೋಡಿ, ಈ ಥರ ಫೀಡರ್ಗಳು ಸ್ವಲ್ಪ ಭತ್ತ ತುಂಬಿಟ್ಟಿರ್ತೀವಿ, ಅದು ಎಷ್ಟು ಬೇಕೋ ಅಷ್ಟು ತಿಂತಿರ್ತವೆ. ಮತ್ತು ಫೀಡ್ರ್ ನೀರು ಹಾಕಿರ್ತೀವಿ, ನೀರು ಎಷ್ಟು ಬೇಕೋ ಅವನ್ನ ಕುಡಿತಿರ್ತವೆ. ಎವೆರಡೆ ನಾವು ಸೊ ಪ್ರೆಸ್ನೆಸ್ ವಾಟರ್ನ ಹಾಕ್ತಾಯಿರ್ತೀವಿ. ಅಂದರೆ ನಾಳೆ ಬಂದ ತಾನೆ ಅದು ನೀರನ್ನು ಸುರಿತೀವಿ, ಹೊಸ ನೀರು ಹಾಕ್ತೀವಿ. ನೋಡಿ, ಕೋಳಿಗಳಿಗೆ ಆ್ಯಕ್ಚುಲಿ ಅವ್ರಿಗೆ ಆರೋಗ್ಯ ಇರೋದು ನೀರಲ್ಲಿ. ನೀರು ನೀವು ಕರೆಕ್ಟಾಗಿ ಒಳ್ಳೆ ಫ್ರೆಶ್ ವಾಟರ್ ಹಾಕಾರೆ, ಕೊರೆಜ ರೋಗ ಆಗಲಿ ಮತ್ತು ಈ ಗೋರ ಆಗಲಿ ಅವು ಬರಲ್ಲ. ಸೊ ಅವನ್ನ ನೀವು ಮೇಂಟೈನ್ ಮಾಡಬೇಕು. ಎವ್ರಿಡೆ ಅದನ್ನ ಕೋಳಿಗಳಿಗೆ ನೀರನ್ನ ಹಾಕ್ಬೇಕು.
0: ಓಕೆ ಸರ್, ಹಾಗಾದ್ರೆ ಈಗ ಕೋಳಿ ಸಾಕಾಣಿಕೆನ ಮಾಡಬೇಕು ಅಂತ ಅನ್ಕೊಳ್ಳೋಂಥವ್ರಿಗೆ ಮತ್ತೆ ಈಗಿನ ಯುವಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್?
1: ಒಂದು ಯೂತ್ಗೆ ಒಂದು ಸಂದೇಹ, ನೀವು ಮಾಡ್ಬೋದು ನಾಟಿ ಕೋಳಿನ, ತೊಂದರೆ ಏನಾಗಲ್ಲ. ಬಟ್ ನೀವು ಏನೇ ಮಾಡಿ ನೀವು ಸಣ್ಣದ್ರಿಂದಲೇ ಹೋಗ್ಬೇಕು. ನೀವು ನಾಟಿ ಕೋಳಿ ಫಾರ್ಮ್ ಮಾಡ್ತೀವಿ ಬಿಟ್ಟು ಓದಿ ಬಂದ ತಾಣ ಒಂದು 200 ಕೋಳಿ 300 ಕೋಳಿ ಹಾಕೋದಲ್ಲ, ಒಂದು 10 ಕೋಳಿ, ಒಂದೆರಡು ಹುಂಜಿ ಹಾಕ್ಕೊಂಡು ನೀವು ಅದರಲ್ಲಿ ನೀವು ಮಾಸ್ಟ್ರ್ ಆದರೆ ಗ್ಯಾರಂಟಿ ಡೆಫಿನೆಟ್ 200 ಅಲ್ಲ 300% ನಿಮಗೆ ಪ್ರಾಫಿಟ್ ಇದ್ದೇ ಇರುತ್ತೆ. ಸೇರಿದಂಥ ತುಂಬ ನಾಟಿ ಕೋಳಿ ಮೊಟ್ಟೆಗಂತೂ ಎವಿ ಡಿಮ್ಯಾಂಡ್ ಇದೆ, ಮಾರ್ಕೆಟಿಂಗ್ ತೊಂದರೆ ಪಡುವಂಗಿಲ್ಲ. ಜೊತೆಗೆ ಈ ಕೋಳಿಗಳು ಮಾರ್ಕೆಟಿಂಗ್ ತೊಂದರೆ ಪಡುವಂಗಿಲ್ಲ. ಈಗ ನೋಡಿ, ನಾವು ಮೊನ್ನೆ ಒಂದು 10 ಕೋಳಿನ ಈ ಒಂದು ಕಿರ್ಗೋಲ್ ಫಾರ್ಮ್ ಹಿಡ್ಕೊಂಡು ಹೋಗಿದ್ವಿ, ನಮ್ಮ 10 ಕೋಳಿ ಹಿಡ್ಕೊಂಡು ಹೋಗಿದ್ವಿ. 10 ಕೋಳಿ ಒಂದು 10 ನಿಮಿಷಕ್ಕೆ ತೊಗೊಂಡು ಹೊರಟವರು, ಬೇರೆಯವರೆಲ್ಲ ಬೇರೆ ಒಂದು ಕ್ರಾಸ್ ತಂದಿರು, ಒಂದು ಹೆಚ್ಚುಗಳು 400-500 ಕೋಳಿನ ಒಂದು ಕೋಳಿನ ಕೊಡ್ತಾರಲ್ಲಪ್ಪ, ಮತ್ತೆ ವಾಪಸ್ ಹಿಡ್ಕೊಂಡವರು. ತುಂಬ ಪ್ರಾಫಿಟ್ ಇದೆ. ಒಂದು ಸಣ್ಣ ಪ್ರಮಾಣದಿಂದ ಹೋಗಿರಿ, ನಿಮಗೆಲ್ಲ ಗೊತ್ತಾಗುತ್ತೆ. ಒಂದು ಇಯರ್ ಬೇಕು ನಿಮಗೆ, ಅಥವಾ ಏನಾದ್ರು ಫ್ರಾಟ್ ಇನ್ಸ್ಪೆಕ್ಷನ್ ಆಗಿದೆ, ಇವೆಲ್ಲ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ. ನಮಗೂ ಕೂಡ ಗೊತ್ತಾಗಿಲ್ಲ, ನಾವು ಮಾಡಿದ್ಮೇಲೆ ಹೋಗ್ತಾ ಎಲ್ಲ ನೀಟಾಗಿ ಗೊತ್ತಾಗೋ. ಈಗ ಯಾರೋ ಹಿಂಗೆ ಬಂದು ಹೇಳ್ಕೊಂಡು ಹೋಗ್ತಾರೆ, ಇನ್ನೊಬ್ರು ಬರ್ತಾರೆ, ಇದು ಮಾಡಿ ಅದು ಮಾಡಿ ಅಂತ ಎಲ್ಲ, ಅದಾದ್ಮೇಲೆ ನಾವು ಕೂಡ ಈಗ ಸ್ವಲ್ಪ ಪರವಾಗಿಲ್ಲ, ಮಾಡ್ತಿದ್ವಿ, ತುಂಬ ಪ್ರಾಫಿಟ್ ಇದೆ, ಮಾಡಿ.
0: ಓಕೆ, ಧನ್ಯವಾದಗಳು ಜಗದೀಶ್ ಅವರೇ, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿರಿ. ಸೊ ನಾಟಿ ಕೋಳಿ ಸಾಕಾಣಿಕೆಯ ಬಗ್ಗೆ ತುಂಬ ಚೆನ್ನಾಗಿ ಎಲ್ಲರಿಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತೀನಿ ಈ ಮಾಹಿತಿಗಳು. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಆ್ಯಂಡ್ ಇವತ್ತಿನ ಕಾರ್ಯಕ್ರಮ ಕೇಳಿದರೆ ನಿಮಗೆಲ್ಲರಿಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತೀನಿ. ನಾಟಿ ಕೋಳಿಯನ್ನು ಆರಂಭ ಮಾಡಬೇಕು ಅಂತಿದ್ರೆ, ಸೊ ನಾಟಿ ಕೋಳಿ ಫಾರ್ಮ್ನ ಆರಂಭ ಮಾಡಿ ಒಳ್ಳೆ ರೀತಿಯಲ್ಲಿ ಸಾಧನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್, ಲಿಸನ್ ಹಿಯರ್. ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಯಾಕೆ ಬೇಕು? ಈಗ ನಡೀತಾ ಇರೋ ಹೋರಾಟ ಹೇಗಿದೆ? ಮುಂದೆ ಏನಾಗುತ್ತೆ ತಿಳ್ಕೋಬೇಕಾ? ನಮ್ಮೊಂದಿಗೆ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದ ಕೆ ಬಸಪ್ಪಗೌಡ, ಸಂಚಾಲಕರಾದ ವಕೀಲ ಕೆಪಿ ಶ್ರೀಪಾಲ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಜಿ ಆರ್ ರಾಘವೇಂದ್ರ ಇವರೆಲ್ಲರೂ ಕೂಡ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಯಾಕೆ ಬೇಕು, ಇದರ ಹೋರಾಟ ಹೇಗಿದೆ, ಮುಂದೇನಾಗುತ್ತೆ, ಇದೆಲ್ಲದರ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಾರೆ. ತಪ್ಪದೆ ಕೇಳಿ, ಇದೇ ಮೇ 29ರ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
2: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
1: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
2: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
1: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
2: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಂ, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಂ, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಂ, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
5: ಫ್ರೈಡೇ ಫಾರ್ ಫ್ಯೂಚರ್ ಸೂತ್ರಧಾರಿ ಗ್ರೀಟಾ ಥನ್ಬರ್ಗ್. ಯುರೋಪಿನ ಸ್ವೀಡನ್ ದೇಶದಲ್ಲಿ 2003 ಜನವರಿ 3ರಂದು ಜನಿಸಿದ ಈ ಬಾಲಕಿ ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡ ಸಾಧನೆ ಮಾಡಿದ್ದಾಳೆ. ತಂದೆ ಸ್ವಾಂಟೆ ಥನ್ಬರ್ಗ್, ಅವರು ಓರ್ವ ಸಿನಿಮಾ ನಟ. ತಾಯಿ ಮೆಲೆನ್ ಎರ್ಮಾನ್, ಸಂಗೀತಗಾರ್ತಿ. ಅಜ್ಜನ ಕಾಲದಿಂದಲೂ ಥನ್ಬರ್ಗ್ ಅವರದು ಸಂಗೀತ, ಸಾಹಿತ್ಯ ಹಾಗೂ ರಂಗಭೂಮಿಯ ಕುಟುಂಬ. ಕೇವಲ 8 ವರ್ಷದ ಬಾಲಕಿಯಾಗಿದ್ದಾಗಲೇ ಗ್ರೀಟಾ ಭೂತಾಪದ ಏರಿಕೆ, ಅತಿವೃಷ್ಟಿ, ವಿಪತ್ತು, ವಾಯುಗುಣ ಬದಲಾವಣೆಯಂಥ ಜಟಿಲ ವಿಷಯಗಳ ಕಡೆ ಗಮನ ಹರಿಸಿದಳು. ಆದರೆ ಅವುಗಳೇನು ಎಂಬುದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. 15 ವರ್ಷಕ್ಕೆ ಕಾಲಿಡುವಷ್ಟರಲ್ಲಿ ಗ್ರೀಟಾ ಮೌನವ್ರತ ತಾಳಿದಳು, ಉಪವಾಸ ಆರಂಭಿಸಿದಳು. 2 ತಿಂಗಳಲ್ಲಿ ಗ್ರೀಟಾ ತನ್ನ 10 ಕೆಜಿ ತೂಕವನ್ನು ಕಳೆದುಕೊಂಡು ರೋಗಿಯಂತಾದಳು. ಪೋಷಕರು ಗಾಬರಿಯಾದರು, ವೈದ್ಯರಿಗೆ ತೋರಿಸಿದರು. ವೈದ್ಯರು ಮಗುವಿಗೆ OCD, ಅಂದರೆ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಎಂಬ ಕಾಯಿಲೆ ಬಂದಿದೆ ಎಂದು ಹೇಳುತ್ತಾರೆ. ಸದಾ ಮೂಗಿಯಾಗಿರುತ್ತಿದ್ದ ಗ್ರೀಟಾ ಅವಶ್ಯಕತೆ ಬಂದಾಗ ಮಾತ್ರ ಮಾತನಾಡುತ್ತಿರುತ್ತಾಳೆ. ಉಳಿದ ಎಲ್ಲ ಸಂದರ್ಭಗಳಲ್ಲೂ ಕೂಡ ಮೌನವಾಗಿರುತ್ತಾಳೆ. ಗ್ರೀಟಾ ಪರಿಸರದ ನಾಶದ ಬಗ್ಗೆ ಬಹುವಾಗಿ ಚಿಂತಿಸುತ್ತಾ ಆಸ್ರೈಸರ್ ಸಿಂಡ್ರೋಮ್ ಕಾಯಿಲೆಗೆ ತುತ್ತಾಗಿರುತ್ತಾಳೆ. ಅವಳಿಗೆ ಬಂದಂಥ ಕಾಯಿಲೆ ಯಾವುದೂ ಅಲ್ಲ, ಅದೊಂದು ಪರಿಸರ ಕಾಯಿಲೆ, ಯಾರಿಗೂ ಬಾರದ ಕಾಯಿಲೆ. ಮನೆಯ ನಿರುಪಯುಕ್ತ ವಸ್ತುಗಳನ್ನು ಗ್ರೀಟಾ ಪರಿಸರ ಸ್ನೇಹಿಯಾಗಿ ಮಾರ್ಪಡಿಸಿ ಜೋಡಿಸಿಡತೊಡಗುತ್ತಾಳೆ. ಮಾಂಸಾಹಾರ ತ್ಯಜಿಸಿ ಸಸ್ಯಾಹಾರ ಬಳಸತೊಡಗುತ್ತಾಳೆ. ಸಾರ್ವಜನಿಕ ವಾಹನಗಳಲ್ಲಿ ಓಡಾಟ ಆರಂಭಿಸುತ್ತಾಳೆ. ಶಾಲೆಯ ಸಹಪಾಠಿಗಳಿಗೆಲ್ಲ ಪರಿಸರದ ಪಾಠಗಳನ್ನು ಬೋಧಿಸತೊಡಗುತ್ತಾಳೆ. ಪರಿಸರದ ಸಮಸ್ಯೆಗಳ ಬಗ್ಗೆ ಧರಣಿ ಮುಷ್ಕರ ಪ್ರತಿಭಟನೆ ನಡೆಸಲು ಆರಂಭಿಸುತ್ತಾಳೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮಾತನಾಡತೊಡಗುತ್ತಾಳೆ. ಅವಳ ಹಿಂದೆ ಲಕ್ಷಾಂತರ ಯುವ ಅಭಿಮಾನಿಗಳು ಬೆಂಬಲಕ್ಕೆ ನಿಲ್ಲುತ್ತಾರೆ. ಗ್ರೀಟಾಳ ತಂದೆ ತಾಯಿ ಮಗಳ ಹೋರಾಟವನ್ನು ಬಿಟ್ಟು ಬಿಡಲು ಎಷ್ಟೋ ಬಾರಿ ಹೇಳಿಕೊಳ್ಳುತ್ತಾರೆ. ಆದರೆ ಗ್ರೀಟಾ ಮಾತ್ರ ಅದಕ್ಕೆ ಕೊಂಚವೂ ಕೂಡ ಬೆಲೆ ಕೊಡುವುದಿಲ್ಲ. ಅದರ ಬದಲಾಗಿ ಗ್ರೀಟಾ ತಂದೆ ತಾಯಿಗೆ, ನೀವು ನನ್ನ ಭವಿಷ್ಯವನ್ನು ಹಾಳು ಮಾಡುತ್ತಿದ್ದೀರಿ, ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡಿ ಎಂದು ಹೇಳುತ್ತಾಳೆ. ನಿಧಾನವಾಗಿ ಮಗಳ ದಿಟ್ಟ ನಿಲುವನ್ನು ತಂದೆ ತಾಯಿ ಸಮರ್ಥಿಸುತ್ತಾರೆ. ಅವಳ ಜನಪ್ರಿಯತೆ, ಪರಿಸರದ ಕಾಳಜಿ ನೋಡಿ ತಂದೆ ತಾಯಿ ಸಂಪೂರ್ಣ ಪ್ರೋತ್ಸಾಹ ನೀಡತೊಡಗುತ್ತಾರೆ. ನಂತರ ಗ್ರೀಟಾ ತನ್ನ ಆಂದೋಲನದ ದಿಕ್ಕನ್ನೇ ಬದಲಿಸಿಕೊಂಡು ವಿಸ್ತಾರ ಮಾಡಿಕೊಳ್ಳುತ್ತಾರೆ. ಜಗತ್ತಿನ 130 ದೇಶಗಳಿಗೆ ಭೇಟಿ ನೀಡಿ ಭಾಷಣ ಮಾಡುತ್ತಾರೆ. ಬ್ರಿಟನ್, ಅಮೆರಿಕಾ, ಫ್ರಾನ್ಸ್, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಮುಂತಾದ ದೇಶಗಳ ಸಂಸತ್ ಸಭೆಗಳಲ್ಲಿ ಗ್ರೀಟಾ ತನ್ನ ವಿಚಾರ ಮಂಡಿಸುತ್ತಾಳೆ. 2018-2019 ಗ್ರೀಟಾ ವಿಶ್ವಸಂಸ್ಥೆಯ ಅಮೆರಿಕದ ಕ್ಲೈಮೇಟ್ ಆಕ್ಷನ್ ಕಮಿಟಿಯ ಸಮಿಟ್ನಲ್ಲಿ ವಾಯುಗುಣ ಬದಲಾವಣೆಯ ತೀವ್ರ ಪರಿಣಾಮದ ಬಗ್ಗೆ ಹರಿತವಾಗಿ ಭಾಷಣ ಮಾಡುತ್ತಾಳೆ. ಜಗತ್ತಿನ ಅನೇಕ ಪ್ರಸಿದ್ಧ ಪತ್ರಿಕೆಗಳಲ್ಲಿ ಗ್ರೀಟಾಳ ವಿಚಾರಗಳು ಫೋಟೋ ಸಮೇತ ಬಿತ್ತರಗೊಳ್ಳುತ್ತವೆ. ಮಾಧ್ಯಮಗಳು ಅವಳ ಮಾತಿಗೆ ಮನಸೋತು ಬೇರೆ ಬೇರೆ ಕಡೆ ಭಾಷಣ ಮಾಡಲು ಅವಳನ್ನು ಕರೆದೊಯ್ಯತೊಡಗುತ್ತಾರೆ. ಕೆಲವೇ ದಿನಗಳಲ್ಲಿ ಗ್ರೀಟಾ ಜಗತ್ತಿನ ಮಹಾನಾಯಕಿಯಾಗಿ ಹೆಸರು ಗಳಿಸುತ್ತಾಳೆ. ಹಳ್ಳಿ ಹಳ್ಳಿಗೂ ಗ್ರೀಟಾಳ ಆಂದೋಲನ ತಲುಪಿ ಪ್ರಚಾರ ಪಡೆಯುತ್ತದೆ. ಗ್ರೀಟಾ ಥನ್ಬರ್ಗ್ ಆರಂಭಿಸಿದ ಫ್ರೈಡೇ ಫಾರ್ ಫ್ಯೂಚರ್ ಆಂದೋಲನ ಪರಿಣಾಮಕಾರಿಯಾಗಿ ವಿದ್ಯಾರ್ಥಿಗಳ ದೊಡ್ಡ ಸಮೂಹವನ್ನೇ ಸೃಷ್ಟಿ ಮಾಡುತ್ತದೆ. ಅವಳು ಸ್ವೀಡನ್ ದೇಶ, ಅಲ್ಲಿಯ ವೃತ್ತಪತ್ರಿಕೆಗಳು ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸುತ್ತಾರೆ. ಆ ಸ್ಪರ್ಧೆಯಲ್ಲಿ ಅವಳು ಮೊದಲ ಬಹುಮಾನ ಗಳಿಸುತ್ತಾಳೆ. ಅಲ್ಲಿ ಮಾಧ್ಯಮದವರ ಮುಂದೆ ಇಡೀ ಭೂಮಿಯೇ ಬೆಂಕಿ ಹತ್ತಿ ಉರಿಯುತ್ತಿರುವಾಗ, ನಾನೊಬ್ಬಳೇ ಏನು ಮಾಡಲು ಸಾಧ್ಯ, ಅದನ್ನು ಹೇಗೆ ಭೂಮಿಯನ್ನು ರಕ್ಷಿಸಲು ಸಾಧ್ಯ ಎಂದು ಹೇಳಿ ಎಲ್ಲರನ್ನೂ ಅಚ್ಚರಿಪಡಿಸುತ್ತಾಳೆ. ಫ್ರೈಡೇ ಫಾರ್ ಫ್ಯೂಚರ್ ಈ ಆಂದೋಲನ ಇದೆಯಲ್ಲ, ಪ್ರತಿ ಶುಕ್ರವಾರ ಅವಳು ಶಾಲೆಗಳಿಗೆ ತೆರಳಿ ಭಾಷಣವನ್ನು ಆರಂಭ ಮಾಡುತ್ತಾಳೆ. ಆ ಭಾಷಣ ಪ್ರಮುಖವಾಗಿ ವಾಯುಗುಣ ಬದಲಾವಣೆಗೆ ಇರುತ್ತದೆ. ಭೂತಾಪದ ಏರಿಕೆ, ವಾಯುಗುಣ ಬದಲಾವಣೆ, ಅತಿವೃಷ್ಟಿ, ಅನಾವೃಷ್ಟಿ, ಇಂಗಾಲದ ಡೈಆಕ್ಸೈಡ್ ಉರಿಸುವಿಕೆ, ವಾಯುಮಾಲಿನ್ಯ, ಇಂಥ ಅನೇಕ ವಿಷಯಗಳ ಬಗ್ಗೆ ಪ್ರತಿ ಶುಕ್ರವಾರ ಮಾಡಿದ ಭಾಷಣವೇ ಫ್ರೈಡೇ ಫಾರ್ ಫ್ಯೂಚರ್. 2018 ಸ್ವೀಡನ್ ದೇಶದಲ್ಲಿ ಜನರಲ್ ಎಲೆಕ್ಷನ್ ಘೋಷಣೆ ಆಗಿರುತ್ತದೆ. ಆಗ ಗ್ರೀಟಾ 3 ದಿನಗಳ ಕಾಲ ಸ್ವೀಡನ್ ದೇಶದಲ್ಲಿ ಸರ್ಕಾರದ ಮುಂದೆ ಧರಣಿ ನಡೆಸುತ್ತಾಳೆ. ಆಗ ಕಾರ್ಬನ್ ಪ್ರಮಾಣವನ್ನು ಕಡಿಮೆ ಮಾಡಲು ಸರ್ಕಾರವನ್ನು ಒತ್ತಾಯ ಮಾಡುತ್ತಾಳೆ. ಪರಿಸರದ ಶೃಂಗಸಭೆಗಳು ಜಗತ್ತಿನ ಯಾವ ಮೂಲೆಯಲ್ಲಿ ನಡೆದರೂ ಕೂಡ ಅಲ್ಲಿ ಹಾಜರಾಗಿ ಗ್ರೀಟಾ ಪರಿಸರದ ಸವಾಲನ್ನು ಸ್ವೀಕರಿಸಿ ನಾಯಕರುಗಳಿಗೆ ಪ್ರಶ್ನೆ ಕೇಳುತ್ತಾಳೆ. ಅವಳ ಜನಪ್ರಿಯತೆ ಕಂಡು ಅನೇಕ ದೇಶಗಳ ಸಂಘ ಸಂಸ್ಥೆಗಳು ಪ್ರಶಸ್ತಿ ನೀಡಲು ಮುಂದೆ ಬರುತ್ತವೆ. ಕ್ಲೈಮೇಟ್ ಚೇಂಜ್ ಪ್ರಶಸ್ತಿ, ಗೌರವ ಡಾಕ್ಟರೇಟ್ ಪದವಿ ಅವಳಿಗೆ ಅರಸಿ ಬರುತ್ತವೆ. 2019 ಗ್ರೀಟಾ ಜಗತ್ತಿನ 100 ಮಹಿಳೆಯರಲ್ಲಿ ಒಬ್ಬರೆಂದು ಗುರುತಿಸಿಕೊಳ್ಳುತ್ತಾರೆ. 2019 ಮತ್ತು 2021 ಸಾಲಿನ 3 ಜನ ನೋಬಲ್ ಶಾಂತಿ ಪ್ರಶಸ್ತಿಗೆ ನಾಮಾಂಕಿತಗೊಂಡವರಲ್ಲಿ ಗ್ರೀಟಾ ಕೂಡ ಒಬ್ಬರೆಂದರೆ ಅಚ್ಚರಿಯಾಗುತ್ತದೆ. ವಾಯುಗುಣ ಬದಲಾವಣೆಯ ಭೀಕರತೆಯನ್ನು ಹೊಡೆದೋಡಿಸಲು ಗ್ರೀಟಾ ಒಂದು ಆಂದೋಲನವನ್ನು ಹುಟ್ಟುಹಾಕಿದ್ದು ಅನೇಕ ಸಂಘಟನೆಗಳು ಅವರ ಜೊತೆ ಕೈಜೋಡಿಸಲು ಸಹಕಾರಿಯಾಗುತ್ತದೆ. ಕೋವಿಡ್ ಸಂದರ್ಭದಲ್ಲಿ ಗ್ರೀಟಾ ಅನೇಕ ವರ್ಚುವಲ್ ಸಭೆಗಳನ್ನು ನಡೆಸಿದ್ದು ಕೂಡ ಮತ್ತೊಂದು ದಾಖಲೆ. ಭಾರತದಲ್ಲಿ ಕೃಷಿ ಕಾನೂನು ಜಾರಿಗೊಳಿಸುವ ಸಂದರ್ಭದಲ್ಲಿ ಗ್ರೀಟಾ ರೈತರ ಹೋರಾಟವನ್ನು ಬೆಂಬಲಿಸುತ್ತಾರೆ. ಗ್ರೀಟಾ ಥನ್ಬರ್ಗ್ ಅವರ ಪ್ರಕಾರ, ಭೂಮಿ ಎಂಬ ನಮ್ಮ ಮನೆಗೆ ಪ್ರಕೃತಿ ವಿಕೋಪದ ಬೆಂಕಿ ಬಿದ್ದಿದೆ. ಭೂಮಿಯ ಸಂಕಷ್ಟ ಮನುಕುಲದ ಸಂಕಷ್ಟ. ಜಗತ್ತಿನ ಮೂಲೆ ಮೂಲೆಯ ಜನರ ನಾಳೆಗಳು ಎಲ್ಲರಿಗೂ ಒಂದೇ. ನಾವೆಲ್ಲ ಒಂದಾಗಿ ಥನ್ಬರ್ಗ್ ಬಾಲಿಗೆಯಂತೆ ಯೋಚಿಸಿ ಕಾರ್ಯಪ್ರವೃತ್ತರಾದರೆ ಮಾತ್ರ ನಮ್ಮ ಭವಿಷ್ಯ ಉಳಿಯುತ್ತದೆ, ಇಲ್ಲದಿದ್ದರೆ ಅಳಿದು ಹೋಗುತ್ತದೆ.
4: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.
0: ಹಾಯ್, ಲಿಸನ್ ಹಿಯರ್. ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಯಾಕೆ ಬೇಕು? ಈಗ ನಡೀತಾ ಇರೋ ಹೋರಾಟ ಹೇಗಿದೆ? ಮುಂದೆ ಏನಾಗುತ್ತೆ ತಿಳ್ಕೋಬೇಕಾ? ನಮ್ಮೊಂದಿಗೆ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದ ಕೆ ಬಸಪ್ಪಗೌಡ, ಸಂಚಾಲಕರಾದ ವಕೀಲ ಕೆಪಿ ಶ್ರೀಪಾಲ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಜಿಆರ್ ರಾಘವೇಂದ್ರ ಇವರೆಲ್ಲರೂ ಕೂಡ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಯಾಕೆ ಬೇಕು, ಇದರ ಹೋರಾಟ ಹೇಗಿದೆ, ಮುಂದೇನಾಗುತ್ತೆ, ಇದೆಲ್ಲದರ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಾರೆ. ತಪ್ಪದೆ ಕೇಳಿ ಇದೇ ಮೇ 29ರ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಬಳಿಕ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

ಹಾಯ್, ಲಿಸನ್ ಹಿಯರ್. ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಯಾಕ್ ಬೇಕು? ಈಗ ನಡೀತಾ ಇರೋ ಹೋರಾಟ ಹೇಗಿದೆ? ಮುಂದೆ ಏನಾಗುತ್ತೆ ತಿಳ್ಕೋಬೇಕಾ? ನಮ್ಮೊಂದಿಗೆ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದ ಕೆ ಬಸಪ್ಪಗೌಡ, ಸಂಚಾಲಕರಾದ ವಕೀಲ ಕೆಪಿ ಶ್ರೀಪಾಲ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಜಿಆರ್ ರಾಘವೇಂದ್ರ ಇವರೆಲ್ಲರೂ ಕೂಡ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಯಾಕೆ ಬೇಕು, ಇದರ ಹೋರಾಟ ಹೇಗಿದೆ, ಮುಂದೇನಾಗುತ್ತೆ, ಇದೆಲ್ಲದರ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಾರೆ. ತಪ್ಪದೆ ಕೇಳಿ ಇದೇ ಮೇ 29ರ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ಅರೆ ಯಾರ್ರಿ ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು ಅಪ್ಪನೇ.

ಮುಡುಕು ತೊರೆಯಲ್ ಮನಸ್ಸು ಕೊಡ್ರಿ ಕಣ್ಣಲ್ ಕಣ್ಣಿಟ್ಟು. ಕಾಳಿದಾಸನೇ ಇಲ್ ರಸ್ತೆ ಆಗವ್ನೇ ಪ್ರೀತಿ ಮಾಡೋರ್ಗೆ

office just behind you. Miracles happen in seconds.

0: ಮಾರ್ನಿಂಗು ಮಧ್ಯಾಹ್ನ ಈವ್ನಿಂಗು ನೈಟು ಮಾತಲ್ಲೇ ಮುಳುಗೋಗಿ ಪೂರಾ ಟೈಟು
1: ಫುಲ್ ಟೈಟು
0: ಪುರ್ಸೊತ್ತು ಅನ್ನೋದು ಸಿಕ್ಕೋದೆ ಡೌಟು

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: Let's go, you already know.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಋಷಿರ್ ದರ್ಶನಾತ್ ಎಂಬುದಾಗಿ ಹೇಳಿದರು ಪ್ರಾಜ್ಞರು. ಸತ್ಯವನ್ನು ದರ್ಶಿಸುವ ಯೋಗ್ಯತೆ ಋಷಿಗಳಿಗೆ ಮಾತ್ರ ಇದೆ ಅಂತ ಇದಕ್ಕೆ ಅರ್ಥ. ಈ ಕಣ್ಣಿಗೆ ಕಾಣುವಂತಹ ಯಾವತ್ತೂ ಅಶಾಶ್ವತವಾದಂತಹ ವಿಷಯದಲ್ಲಿ ಲಯಿಸದೇ ಇದ್ದಂತಹ ಮನಸ್ಥಿತಿ ಪರಬ್ರಹ್ಮ ತತ್ವದಲ್ಲಿ ಪ್ರತಿಷ್ಠಾಪಿತವಾದಾಗ ವಿಶ್ವದಲ್ಲಿ ಋಷಿಯ ಯೋಗ್ಯತೆ ಹೆಚ್ಚುತ್ತದೆ, ಋಷಿ ಜನ್ಮ ಸಾರ್ಥಕವಾಗ್ತದೆ. ಇದು ಜ್ಞಾನಿಗಳ ಅಂಬೋಣ. ನಾನು ಋಷಿಯಾದರೂ ಗೃಹಸ್ಥಾಶ್ರಮಿಯಾಗಿದ್ದೇನೆ. ಜಮದಗ್ನಿ ಗೃಹಸ್ಥಾಶ್ರಮಿಯಾದದ್ದು ತಪ್ಪು ಅಂತ ಯಾರೂ ಹೇಳುವುದಕ್ಕಿಲ್ಲ. ಆದರೆ ನನಗೆ ಈ ಹೊತ್ತಿಗೂ ಇದೊಂದು ಆಶ್ಚರ್ಯದ ಘಟನೆ ಅನ್ನಿಸ್ತಾ ಇದೆ. ನಮ್ಮ ತಂದೆಯವರಾದಂತಹ ರುಚಿಕ ಮಹರ್ಷಿಗಳು ವೃದ್ಧಾಪ್ಯದ ಕಾಲದಲ್ಲಿ ಯಾತ್ರೆಯನ್ನು ಬಯಸಿದ್ರಿಂದ ಅವರ ಜೊತೆ ದೇಶ ಸಂಚಾರಕ್ಕೆ ಹೊರಟವನು ನಾನು. ಆದರೆ ರೇಣುಕೆ ನನ್ನ ಪತ್ನಿಯಾಗಿ ಬರುವಂತಹ ಸಂದರ್ಭ ಹೇಗೆ ಘಟಿಸಿತು ನೆನಪು ಮಾಡುತ್ತೇನೆ. ಅವಳ ಸ್ವಯಂವರ ಏರ್ಪಟ್ಟಿತ್ತು. ಬ್ರಾಹ್ಮಣರು ಋಷಿಗಳು ಎಂಬ ಕಾರಣಕ್ಕಾಗಿ ಸ್ವಯಂವರ ಮಂಟಪದಲ್ಲಿ ನಮಗೂ ಸ್ಥಳ ಏರ್ಪಟ್ಟಿತ್ತು. ನಾವು ಆಕೆ ಮಾಲೆ ಹಾಕಬಹುದು ಅಂತ ಗ್ರಹಿಸಿದವರೇನಲ್ಲ. ನಮ್ಮಪ್ಪನಿಗೂ ರಾಜಕುಮಾರಿ ಸೊಸೆಯಾಗಿ ಬರ್ತಾಳೆ ಎಂಬ ಕಲ್ಪನೆಯೂ ಇರಲಿಲ್ಲ. ರೇಣುಕೆ ಅಷ್ಟು ಮಂದಿಗಳನ್ನು ಬಿಟ್ಟು ನನ್ನ ಕೊರಳಿಗೆ ಮಾಲೆ ಹಾಕಿ ಈ ಬ್ರಾಹ್ಮಣನ ಜೊತೆಯಲ್ಲಿ ಈ ಋಷಿಯ ಜೊತೆಯಲ್ಲಿ ದಾಂಪತ್ಯ ಜೀವನ ನಡೆಸುವುದಕ್ಕೆ ಸಿದ್ಧಳಾಗಿ ಬಂದದ್ದು ಅಂತಂದರೆ ದೈವೀ ನಿರ್ಣಯವೇ ಇರಬೇಕು. ಒಂದು ದಿನವೂ ತನ್ನ ಅರಸುತನದ ಯೋಗ್ಯತೆ ಕುರಿತು ಅವಳು ಹಚ್ಚಿಕೊಂಡವಳಲ್ಲ, ಯೋಚಿಸಿದವಳಲ್ಲ. ಉಳಿದವರಿಗಿಂತ ಭಿನ್ನವಾದಂತಹ ವ್ಯಕ್ತಿತ್ವ ನನ್ನದು ಎಂಬ ತೀರ್ಮಾನದಿಂದ ನನ್ನ ಆಶ್ರಮದ ಬೆಳಕಾಗಿ ಬಂದು ನನ್ನ ಜೊತೆಯಲ್ಲಿ ದಾಂಪತ್ಯ ಜೀವನ ನಡೆಸಿದ್ದಾಳೆ. ದೀರ್ಘವಾದಂತಹ ದಾಂಪತ್ಯ ನಮ್ಮದು, ಸುಖಮಯವಾದಂತಹ ದಾಂಪತ್ಯ ನಮ್ಮದು. ಪತಿವ್ರತೆಯಾದಂತಹ ರೇಣುಕೆಯ ಸಹವಾಸ 5 ಗಂಡು ಮಕ್ಕಳನ್ನು ಪಡೆಯುವಂತಹ ಪುಣ್ಯವನ್ನು ನನಗೆ ಕೊಟ್ಟಿದೆ. ಅದರಲ್ಲೂ ಕೊನೆಯವನಾದಂತಹ ರಾಮ ನನ್ನ ವಂಶದ ಉತ್ತುಂಗವಾದಂತಹ ಯೋಗ್ಯತೆಯನ್ನು ವಿಶ್ವಕ್ಕೆ ಪ್ರಸಾರ ಮಾಡುವಂತಹ ಸಾಮರ್ಥ್ಯದಿಂದ ಕೂಡಿದವನು. ಇದು ಜ್ಞಾನಿಗಳ ಬ್ರಾಹ್ಮಣರ ಭವಿಷ್ಯದ್ವಾಣಿ. ಈ ಹೊತ್ತು ಉದಯ ಕಾಲದಲ್ಲಿ ನನ್ನ ಜೀವನ ನಡೆದು ಬಂದ ದಾರಿಯನ್ನು ಯೋಚಿಸ್ತಾ ಇರುವ ನಾನು ಪ್ರಕೃತದ ಕರ್ತವ್ಯದ ಕಡೆಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ರೇಣುಕೆ ಆಗಲೇ ಎದ್ದಿದ್ದಾಳೆ, ನದಿಯ ಕಡೆಗಾಗಿ ನಡೆದಿದ್ದಾಳೆ. ಶುದ್ಧೋದಕವನ್ನು ಅವಳು ತರುವವರೆಗೆ ನನಗೇನು ಕೆಲಸವಿಲ್ಲ. ಅವಳ ದಾರಿಯನ್ನೇ ನೋಡ್ತಾ ಅವಳು ಬಂದ ಮೇಲೆ ಮತ್ತುಳಿದ ಉದ್ಯೋಗ ಅದಕ್ಕಾಗಿ ಅವಳ ಪ್ರತೀಕ್ಷೆಯಲ್ಲಿರುತ್ತೇನೆ, ನೋಡೋಣ.

0: ನಿತ್ಯ ಪದ್ಧತಿಯಂತೆ ಪತಿಯ ಸಾನ್ನಿಧ್ಯವನ್ನು ಬಿಟ್ಟು ಈ ನದಿ ತೀರಕ್ಕೆ ಬಂದಿದ್ದೇನೆ. ಸ್ನಾನವನ್ನು ಪೂರೈಸಿ ಶುದ್ಧೋದಕವನ್ನು ಕೊಂಡು ಹೋಗಿ ನನ್ನ ಸ್ವಾಮಿಯ ಪಾದವನ್ನು ತೊಳೆದು ಅಲ್ಲ ಅವರು ಮಾಡುವಂತಹ ಯಜ್ಞಯಾಗಾದಿಗಳಿಗೆ ಬೇಕಾದ ಸುವಸ್ತುಗಳನ್ನು ಒದಗಿಸಿಕೊಡುವಂತಹದ್ದು ಅದು ನನ್ನ ಕರ್ತವ್ಯ. ಹಾಗೆ ಸ್ನಾನವನ್ನು ಪೂರೈಸಿದೆ, ಶುದ್ಧೋದಕವನ್ನು ತೆಗೆದುಕೊಳ್ಳೋಣ ಅಂತ ಈ ನದಿಗೆ ಬಗ್ಗಿದರೆ ಆ ಅದೇನು ಕೇಳಿಸುತ್ತಿದೆ? ಗೊಂದಲ. ಆ ಕಡೆಯಲ್ಲಿ ಏನೋ ಸದ್ದು ನೋಡಿದರೆ ಆಹಾ, ಸುಂದರವಾದಂತಹ ದೃಶ್ಯ. ಹತ್ತಾರು ನೂರಾರು ಮಂದಿ ಸ್ತ್ರೀಯರ ಮಧ್ಯದಲ್ಲಿ ಒಬ್ಬ ಪುರುಷನಿದ್ದಾನೆ. ಆತನನ್ನು ನೋಡಿದರೆ ಸಾಮಾನ್ಯ ಮಾನವನಂತೆ ಕಾಣಿಸುವುದಿಲ್ಲ. ಏನು ವರ್ಚಸ್ಸು, ಏನು ತೇಜಸ್ಸು! ಸುತ್ತಮುತ್ತ ಬಳಸಿಕೊಂಡಿದ್ದಾರೆ ಸುಂದರಿಯರಾದಂತಹ ನಾರಿಯರು. ಅವರ ಕೈಗಳನ್ನು ಹಿಡಿದುಕೊಂಡು ಜಲಕ್ರೀಡೆಯಾಡುತ್ತಿದ್ದಾರೆ. ಆಹಾ, ಏನು ಸುಂದರವಾದ ದೃಶ್ಯವದು! ಅದನ್ನು ಕಾಣುತ್ತಿರುವಾಗ ನನಗೂ ಆಸೆಯಾಗ್ತಾ ಇದೆ. ನಾನು ಹೆಣ್ಣಲ್ಲವೇ, ಅರಗೋರಿಯಾಗಿದ್ದೇನೆ. ಒಬ್ಬ ಅರಗೋರನ ಕೈ ಹಿಡಿಯುತ್ತಿದ್ದರೆ ನಾನು ಕೂಡ ಈ ವಿಲಾಸದಲ್ಲಿ ಸುಖ ಪಡೆಯಬಹುದಿತ್ತು. ಅಂತಹ ಭಾಗ್ಯ ನನ್ನ ಪಾಲಿಗೆ ಬಂದಿಲ್ಲ. ಅಲ್ಲ, ಅದಕ್ಕಾಗಿ ದುಃಖವಲ್ಲ, ಮಹರ್ಷಿಗಳಿಗೆ ಪತ್ನಿಯಾಗಿದ್ದೇನೆ ಎಂಬುದು ನನ್ನ ಆನಂದಕ್ಕೆ ಕಾರಣವಾಗಿದೆ. ಅದೊಂದು ಪುಣ್ಯ ಯೋಗ ಅಂತ ಸಮಾಧಾನ ಮಾಡಿಕೊಂಡಿದ್ದೇನೆ. ಅವರೊಡನೆ ಮಾತ್ರ ಸರಸವಿಲ್ಲ, ಸಲ್ಲಾಪವಿಲ್ಲ. ಜಮದಗ್ನಿ ಮಹರ್ಷಿಗಳ ಕೋಪ ಇದು ಪ್ರಪಂಚದಲ್ಲಿ ಆದರ್ಶವಾಗಿದೆ. ಅವರ ಹೆಸರೆತ್ತುವುದಕ್ಕೆ, ಅವರ ಬಳಿಗೆ ಹೋಗುವುದಕ್ಕೆ ಯಾರಿಗೂ ಎದೆಗಾರಿಕೆ ಇಲ್ಲ. ಅಂತಹ ಮುನಿಸಿನ ಮುನಿ ಅವರಾಗಿದ್ದಾರೆ. ನಾನು ಕೂಡ ಸತಿಯಾಗಿದ್ದರೂ ಭಯಪಡ್ತಾ ಇದ್ದೇನೆ. ಅವರ ಬಳಿಯಲ್ಲಿ ಸರಸವೂ ಇಲ್ಲ, ವಿರಸವೂ ಇಲ್ಲ, ಸಲ್ಲಾಪವಿಲ್ಲ. ಇಂತಹ ಜಲಕ್ರೀಡೆ ಮೊದಲಾದಂತಹ ವಿಲಾಸ ಜೀವನಕ್ಕೆ ಅವಕಾಶವೇ ಇಲ್ಲ. ಬಿಡೋಣ. ನಾನು ಏನು ಮಾಡಿದೆ, ಏನನ್ನು ನೋಡಿದೆ, ಏನನ್ನು ಯೋಚಿಸಿದೆ? ಒಂದು ನಿಮಿಷ ನನ್ನ ಮನಸ್ಸಲ್ಲಿ ಏನೇನೋ ಆತುರಗಳು, ಆಕಾಂಕ್ಷೆಗಳು ಮೂಡಿದವಲ್ಲ. ನನ್ನ ಮನಸ್ಸು ಎತ್ತ ಹರಿಯಿತು, ಏನನ್ನೋ ಬಯಸಿತು. ಛಿ, ನೋಡಬಾರ್ದಿತ್ತು ಆ ದೃಶ್ಯವನ್ನು. ಕಂಡುದೇ ತಪ್ಪಾಯಿತು. ಬಿಡೋಣ, ಸಾವಕಾಶ ಮಾಡುವುದಲ್ಲ. ನಾನು ಬಂದ ಕರ್ತವ್ಯವನ್ನೇ ಮರೆತನಲ್ಲ. ಆದಷ್ಟು ಬೇಗನೆ ಶುದ್ಧೋದಕವನ್ನು ಕೊಂಡು ಹೋಗಬೇಕಾದ ನನ್ನ ಕರ್ತವ್ಯ. ನೀರಿಗಿಳಿಯುತ್ತೇನೆ. ಎಲ್ಲ ಸತಿಯರಂತೆ ಕೊಡದಿಂದ ನಾನು ನೀರನ್ನು ಕೊಂಡು ಹೋಗೋಳಲ್ಲ. ನನ್ನ ಪಾತಿವ್ರತ್ಯ ಪ್ರಭಾವದಿಂದ ಸೀರೆ ಸೆರಗಿಂದಲೇ ನೀರನ್ನು ಕೊಂಡು ಹೋಗುವಳು. ಹಾಗೆ ಇಂದು ನನ್ನ ಸೆರಗನ್ನು ಈ ನೀರಿಗಿಳಿಸಿದರೆ ನನ್ನ ಸೀರೆಯ ಸೆರಗಿನಲ್ಲಿ ಜಲವೇ ನಿಲ್ಲುವುದಿಲ್ಲವಲ್ಲ, ಸೋರುತ್ತಾ ಇದೆ. ಬಿಡೋಣ, ಮಳಲಿಂದಲಾದರೂ ಪಾತ್ರೆಯನ್ನು ರಚಿಸಿ ಅದರಲ್ಲಿ ನೀರನ್ನು ತುಂಬಿಕೊಳ್ಳೋಣ ಅಂತ ಪ್ರಯತ್ನಿಸಿದರೆ ಇಲ್ಲ, ನನ್ನ ಇಚ್ಛೆಯಂತೆ ಮಳಲು ಪಾತ್ರೆಯಾಗುವುದಿಲ್ಲ. ಯಾಕಾಯಿತು ಹೀಗೆ? ಏನಾಯಿತು? ಏನೋ ಆಗಿರಬೇಕಲ್ಲ. ಹೌದು, ನನ್ನ ಪಾತಿವ್ರತ್ಯ ಕೆಟ್ಟಿರಬಹುದೇ? ನನ್ನ ಚಿತ್ತ ಚಾಂಚಲ್ಯದಿಂದ ಈಗ ಅನರ್ಥವಾಗಿರಬಹುದೇ? ಆಗಿರಲೇಬೇಕು. ಏನೇ ಆಗಲಿ, ಇನ್ನು ಒಂದು ನಿಮಿಷವಾದರೂ ನಾನು ಕಾಲಹರಣ ಮಾಡುವುದು ಉಚಿತವಲ್ಲ. ಆದಷ್ಟು ಬೇಗನೆ ನನ್ನ ಸ್ವಾಮಿಯ ಸನ್ನಿಧಿಯನ್ನು ಸೇರಿಕೊಳ್ತೇನೆ, ತಪ್ಪನಾದರೂ ಒಪ್ಪಿಕೊಳ್ತೇನೆ. ನೋಡೋಣ.
1: ಹರನ ತೆರ ಗುಡು ಗುಡಿಸು ತಂತನು ಅರಸಿ ರೇಣುಕೆಗೆ
2: ಯಾಕೆ ಹೀಗಾಯ್ತು? ರೇಣುಕೆಯನ್ನು ಕಾಯುತ್ತಾ ಇದ್ದೆ. ಈಗ ಬರಬಹುದು, ಇನ್ನೊಂದು ನಿಮಿಷದಲ್ಲಿ ಬರಬಹುದು ಎಂಬುದು ನನ್ನ ಯೋಚನೆಯಾಗಿತ್ತು. ಅವಳಿನ್ನೂ ಬಂದಿಲ್ಲ. ಯಾವತ್ತೂ ತಡ ಮಾಡಿದವಳಲ್ಲ. ನನ್ನ ನಿತ್ಯವಿಧಿಗೆ ಆತಂಕ ಉಂಟು ಮಾಡುವುದಕ್ಕೆ ಅವಳು ಮನಸ್ಸು ಮಾಡಿದವಳಲ್ಲ. ಈ ಹೊತ್ತು ಹೀಗೆ ಯಾಕಾಯಿತು, ಯಾಕಾಯಿತು ಅಂತ ನಾನು ಯಾಕೆ ವಿಚಾರ ಮಾಡುತ್ತಾ ಕಾಲ ಕಳೆಯಬೇಕು? ಜ್ಞಾನದೃಷ್ಟಿಯಿಂದ ನೋಡಿ ಸತ್ಯವನ್ನು ತಿಳಿಯುವುದಕ್ಕೆ ಸಾಧ್ಯ. ನೋಡ್ತೀನಿ, ತಿಳಿಯುತ್ತೇನೆ. ಏನು ಏನು? ನನ್ನವಳು ಕಳಂಕಿತಳಾದಳೆ, ಪತಿತೆಯಾದಳೆ. ನನ್ನ ಹೆಂಡತಿ ಶುದ್ಧ ಪತಿವ್ರತೆ ಅಂತ ತಿಳಿದದ್ದು ಸುಳ್ಳಾಗಿ ಹೋಯಿತೆ. ಬರುತ್ತಿದ್ದಾಳಲ್ಲ, ಬರಲಿ ಬರಲಿ, ವಿಚಾರಿಸಿಕೊಳ್ತೇನೆ.
0: ಸ್ವಾಮಿಯೇ ಪಾದಗಳಲ್ಲಿ ಪಡಮಟ್ಟಿದ್ದೀ.

0: ಬಾಜಾರಿ ಬೇಳ್ವೆ.
1: ರೇಣುಕ
2: ಸ್ವಾಮಿ
1: ದೂರ ನಿಲ್ಲು. ಈ ನನ್ನ ಪವಿತ್ರವಾದಂತಹ ಆಶ್ರಮವನ್ನು ಅಶುದ್ಧಗೊಳಿಸಬೇಡ. ನಿನ್ನ ನೆರಳು ನನಗೆ ಸೋಕಬಾರದು. ನನ್ನ ಕಾಲು ಮುಟ್ಟುವುದಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ಈ ಆಶ್ರಮದ ದೇವಿಯಾಗಿ ಮೆರೆಯುತ್ತಾ ಇದ್ದಂತಹ ನೀನು, ನನ್ನ ಹೃದಯದ ರಾಣಿಯಾಗಿ ಮೆರೆಯುತ್ತಾ ಇದ್ದಂತಹ ನೀನು ಈ ಹೊತ್ತು ಏನಾಗಿದ್ದೀಯ ಅನ್ನೋದರ ಕಲ್ಪನೆಯಾದರೂ ಇದೆಯೇನೇ ನಿನಗೆ? ನೀರಿಗಾಗಿ ಹೋದೆಯ? ನನ್ನ ನಿತ್ಯ ವಿಧಿಗಾಗಿ ಶುದ್ಧೋದಕವನ್ನು ತಂದೆಯ? ಎಲ್ಲಿದೆ ಜಲ? ಹೋದವಳು ಬರಿಗೈಯಲ್ಲಿ ಹಿಂದೆ ಬಂದಿದ್ದಿ. ಹಿಂದೆ ಯಾವತ್ತೂ ನೀನು ಹೀಗೆ ಬಂದವಳಲ್ಲ. ಈ ಹೊತ್ತು ಈ ಸ್ಥಿತಿಯಲ್ಲಿ ನೀರು ತರದೆ ನೀನು ಬರಬೇಕಾಗಿದ್ರೆ ಹೋದಲ್ಲಿ ಏನ್ ನಡೆಯಿತು ಅನ್ನುವುದು ನನ್ನ ಪ್ರಶ್ನೆ. ಯಾರನ್ನು ಕಣ್ಣು ಮೋಹಿಸಿದೆ ವಿಕಾರಿ? ಯಾರನ್ನು ಕಣ್ಣು ಮೋಹಿಸಿದೆ ಹೇಳು. ನೀರು ತರುವುದಕ್ಕೆ ಹೋದವಳು ಕೆಟ್ಟು ಬಂದೆಯ? ಪತನ ಹೊಂದಿ ಬಂದೆಯ? ಸ್ತ್ರೀಯ ಪಾವಿತ್ರ್ಯ ಏನು, ಯೋಗ್ಯತೆ ಏನು ಅನ್ನುವುದನ್ನು ಲೋಕಕ್ಕೆ ಹೇಳಬೇಕಾದಂತಹ ಜಮದಗ್ನಿಯ ಪತ್ರಿ ನಿನಗೂ ಈ ದುರ್ಗತಿಯೇ.
2: ಸ್ವಾಮಿ.

0: ಪ್ರಾಣೇಶ್ವರ.
1: ಏನು ಪ್ರಾಣೇಶ್ವರನಿಗೆ?
0: ನಾನು ಅಪರಾಧ ಮಾಡಿದ್ದೇನೆ ಎಂಬುದನ್ನು ತಿಳಿದೆ ಅವಸರವಾಗಿ ಸನ್ನಿಧಿಗೆ ಓಡೋಡುತ್ತಾ ಬಂದಿದ್ದೇನೆ. ಈವರೆಗೆ ನಾನು ಇಂತಹ ತಪ್ಪನ್ನು ಮಾಡಿದವಳೆಲ್ಲ ಕಾಯೇನ ವಾಚ ಮನಸ ತ್ರಿಕರಣ ಶುದ್ಧವಾಗಿ ನಿಮ್ಮನ್ನು ನನ್ನ ಪಾಲಿನ ಆರಾಧ್ಯ ದೇವತೆ ಅಂತ ನಾನು ಪೂಜಿಸಿದವಳು.
1: ಓಹೋ
0: ಸ್ವಾಮಿಯೇ, ಹಿಂದೇನೋ ನನ್ನ ಮನಸ್ಸು ಚಾಂಚಲ್ಯಕ್ಕೀಡಾಯಿತು. ಹೌದು, ಒಂದು ನಿಮಿಷ ನನ್ನ ಮನಸ್ಸು ಕೆಟ್ಟದು. ಹೌದು, ಸುಂದರವಾದಂತಹ ದೃಶ್ಯವನ್ನು ನೋಡಿದೆ, ಅದರಿಂದ ಆಕರ್ಷಿತಳಾದೆ. ಇದರಲ್ಲಿ ನಾನು ವಂಚಿಸುವುದಿಲ್ಲ, ಸತ್ಯವನ್ನೇ ಹೇಳುತ್ತಾ ಇದ್ದೇನೆ ಸ್ವಾಮಿಯೇ.
1: ಏನು
0: ಮನಸ್ಸು ಬುದ್ಧಿ ಇದು ಎರಡರಲ್ಲಿ ಮನಸ್ಸು ಚಂಚಲವಾದ್ದಲ್ಲವೇ, ಅದರಲ್ಲಿಯೂ ಹೆಣ್ಣು ನಾನು. ನನ್ನ ಸ್ತ್ರೀತ್ವದಂತೆ ಆ ಮನಸ್ಸು ಚಾಂಚಲ್ಯ ಹೊಂದಿತು. ಅಷ್ಟು ಹೊರತು ಅದೋ ನನ್ನ ದೇಹ ಕೆಟ್ಟಿಲ್ಲ, ಅಂತಹ ಅಪವಿತ್ರತೆ ಉಂಟಾಗಲಿಲ್ಲ. ಆದ್ದರಿಂದ ನನ್ನ ಕ್ಷಮಿಸಿ, ಇದು ಪ್ರಮಾದ.
1: ಕ್ಷಮೆ ಕೆಟ್ಟಿಲ್ಲ.

0: ರೇಣುಕ, ಗುರುತರವಾದ ಅಪರಾಧವನ್ನು ಮಾಡಿ ಅದನ್ನು ಲಘುವಾಗಿ ಪರಿಗಣಿಸಬೇಕು ಎಂಬ ಮಾತನ್ನಾಡಿದ್ರೆ ನಾನು ಕೇಳುವವನಲ್ಲ, ನಾನು ಕೇಳುವವನಲ್ಲ. ಶಾಸ್ತ್ರ ತಿಳಿದವಳು ನೀನು, ಲೋಕವನ್ನು ತಿಳಿದವಳು ನೀನು. ದೇಹದಿಂದ ನೀನು ಕೆಟ್ಟಿಲ್ಲದೆ ಇರಬಹುದು, ಮನಸ್ಸಿನಿಂದ ಕೆಟ್ಟದ್ದಂತೂ ಹೌದಲ್ಲ.
1: ಸತ್ಯ
0: ಮನಪೂತಂ ಸಮಾಚರೇತಿ, ಮಾನಸಿಕವಾದಂತಹ ಶುದ್ಧತೆ ಏನಿದೆಯೋ ಅದರಿಂದ ಆಚಾರ ಕ್ರಮ ರೂಪಿತವಾದಾಗ ವ್ಯಕ್ತಿಗೆ ಯೋಗ್ಯತೆ ಸಿದ್ಧವಾಗ್ತದೆ. ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸು ಕಾರಣ ಅಂತ ಶಾಸ್ತ್ರ ಹೇಳಿದ್ದು. ಅದಕ್ಕೆ ಮನಸ್ಸಿನಲ್ಲಿ ನೀನು ಇನ್ನೊಬ್ಬನನ್ನು ಯೋಚಿಸಿದ್ರೆ, ಮತ್ತೊಬ್ಬನ ಜೊತೆಯಲ್ಲಿ ಕ್ಷಣಕಾಲವಾದರೂ ರಮಿಸಬೇಕು ಎಂಬ ಭಾವಕ್ಕೆ ಪಕ್ಕಾದ್ರೆ ನಿನ್ನ ಪಾತಿವ್ರತ್ಯ ಎಲ್ಲಿ ಉಳಿಯಿತು ಹೇಳು. ಗಂಧರ್ವರ ಕ್ರೀಡೆಯನ್ನು ಕಂಡು ಗಡ್ಡದವನ ಜೊತೆಯಲ್ಲಿ ಸಂಸಾರವನ್ನು ಮಾಡಿ ದಡ್ಡಲಾದೆ ಅಂತ ನೀನು ಯೋಚಿಸಿದ್ರೆ ನೀನು ಪತಿವ್ರತೆಯಾಗಿ ಹಾಗೆ ಉಳಿಯುತ್ತಿ. ಇದು ನನ್ನ ಮಾತಲ್ಲ, ನೀನು ತರ್ತಾ ಇದ್ದಂತ ನಿನಗೆ ನಿನ್ನ ಪತಿವ್ರತಾ ಶಕ್ತಿಯಿಂದ ಶುದ್ಧೋದಕವನ್ನು ಸೆರಗಿನಲ್ಲೋ ಮರಳಿನ ಲಿಂಗದಲ್ಲೋ ತರುವುದಕ್ಕೆ ಸಾಧ್ಯವಾದ್ರೆ ಈ ಹೊತ್ತು ಆಗಲಿಲ್ಲ ಅಂತಂದ್ರೆ ನೀನು ಕೆಟ್ಟಿದ್ದಿ ಅನ್ನುವುದಕ್ಕೆ ಪ್ರತ್ಯಕ್ಷ ಪ್ರಮಾಣ ಸಿದ್ಧವಾಯಿತು. ನಾನು ಹೇಳ್ತೀನಿ, ಬ್ರಾಹ್ಮಣನಾದ ಋಷಿಯಾದ ಜಮದಗ್ನಿಯ ಹೆಂಡತಿ ಮಾರಷ್ಟ್ರಕ್ಕೆ ದುರ್ಬಲಳಾಗ್ತಾಳೆ, ಮನೋ ದೌರ್ಬಲ್ಯಕ್ಕೊಳಗಾಗಿ ಪತಿತಳಾಗ್ತಾಳೆ ಅಂತಂದ್ರೆ ಇನ್ನೇನು ಉಳಿಯಿತು ಈ ಪ್ರಪಂಚದಲ್ಲಿ? ನನ್ನ ಯೋಗ್ಯತೆ ಹೇಳು, ನನ್ನ ಹೆಂಡತಿ ಹೇಗಾಗಬೇಕೇನೆ
1: ಸ್ವಾಮಿ? ಏನು ಮಾಡಲಿ?

0: ಏನು ಹೃದಯೇಶ್ವರನಿಗೆ?
1: ನದಿಯಲ್ಲಿ ನೂರಾರು ಮಂದಿ ಸ್ತ್ರೀಯರನ್ನು ಕೂಡಿಕೊಂಡು ಒಬ್ಬ ಪುರುಷ ಜಲಕ್ರೀಡೆ ಆಡುತ್ತಿದ್ದ. ಅವನನ್ನು ಕಂಡರೆ ಅವನು ನಿಜವಾಗಿಯೂ ಗಂಧರ್ವನಿ ಇದ್ದಿರಬೇಕು. ಹತ್ತಾರು ಹೆಣ್ಣಾನೆಗಳ ಮಧ್ಯದಲ್ಲಿ ಸಲಗವೊಂದು ಮೆರೆಯುತ್ತಿದ್ದರೆ ಅದು ಹೇಗೆ ಸುಂದರವಾಗಿ ಕಂಡಿತೋ ಹಾಗೆ ನನ್ನ ಕಣ್ಣಿಗೆ ಆ ದೃಶ್ಯ ತೋರಿತು. ಆದ್ದರಿಂದ ದೃಶ್ಯವನ್ನೇ ಕಾಣುತ್ತಾ ಒಂದು ನಿಮಿಷ ನಾನು ಕಾಲಹರಣ ಮಾಡಿದ್ದು ಹೌದು, ಆಕರ್ಷಿತಳಾದ್ದು ಹೌದು, ಆದರೆ ಕಾಮುಕತನದಿಂದಲ್ಲ. ಮತ್ತೆ ನನ್ನ ಬುದ್ಧಿ ನನಗೆ ಎಚ್ಚರಿಕೆಯನ್ನು ಕೊಟ್ಟಿತು, ಹಾಗೆ ನನಗೆ ವಿವೇಕ ತಿಳಿಯಿತು. ಆದ್ದರಿಂದ ನನ್ನ ತಪ್ಪಾಯಿತೆಂದೇ ನನ್ನ ತಪ್ಪನ್ನು ಒಪ್ಪಿಕೊಳ್ಳುವುದಕ್ಕಾಗಿ ತಮ್ಮ ಸನ್ನಿಧಿಗೆ ನಾನು ಓಡೋಡಿ ಬಂದವಳು. ಸ್ವಾಮಿ, ನಾನು ಕಾಮುಕಳಾಗುವುದಕ್ಕೆ ಎಳೆ ಪ್ರಾಯದ ಹುಡುಗಿಯಲ್ಲ, ಯೌವನದ ಸೊಕ್ಕು ನನ್ನಲ್ಲಿಲ್ಲ, ನನ್ನ ಯೌವನ ಜಾರಿದೆ. ಅಲ್ಲ, ಐದು ಮಂದಿ ಮಕ್ಕಳನ್ನು ಹೆತ್ತಂತಹ ತಾಯಿ ನಾನು, ಅದರಲ್ಲಿಯೂ ಕಿರಿಯವರಾದಂತಹ ರಾಮ ಅವನು ಸಾಕ್ಷಾತ್ ಅವತಾರ ಪುರುಷ, ಶ್ರೀಮನ್ನಾರಾಯಣನೇ ನನ್ನ ಹೊಟ್ಟೆಯಲ್ಲಿ ಮಗನಾಗಿ ಹುಟ್ಟಿದ್ದಾನೆ ಅಂತ ಜ್ಞಾನಿಗಳು ಮೊದಲೇ ನಿರ್ಣಯಿಸಿದ್ದಾರೆ. ಅವನ ಜಾತಕವನ್ನು ನೋಡಿ ನಾವು ಹಾಗೆ ತಿಳಿದುಕೊಂಡಿದ್ದೇವೆ. ಅಂತಹ ರಾವಣನು ಹೆತ್ತ ಹೊಟ್ಟೆ ನನ್ನದು. ಇಂತಹ ಪವಿತ್ರವಾದ ಗರ್ಭ ನನ್ನದಾಗಿರುವಾಗ, ಇಂತಹ ಪವಿತ್ರವಾದ ದೇಹ ನನ್ನದಾಗಿರುವಾಗ ಈ ದೇಹ ಅಪವಿತ್ರವಾಗುವುದಕ್ಕುಂಟೆ? ಇದರಲ್ಲಿ ಅಂತಹ ಕಾಮಭಾವನೆ ಮೂಡೀತೆ? ನಾನು ಪತಿತಳಾದೇನೆ ಹೇಳಿ.
0: ರೇಣುಕ
1: ಸ್ವಾಮಿ,
0: ನಿನ್ನ ವಿವರಣೆಯಿಂದ ನನಗೆ ಸಮಾಧಾನವಾಗುವುದಿಲ್ಲ. ನೀನು ಪತಿತಳು ಅನ್ನುವುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಒದಗಿರುವಾಗ ನೀನಿಲ್ಲ ಅಂದ್ರೆ ನಾನು ನಂಬುತ್ತೇನೆ ಏನೇ? ಸಾವಿರ ಆನೆಗಳ ಮಧ್ಯದಲ್ಲಿ ಗಂಡಾನೆ ವಿಹಾರವನ್ನು ಕಂಡಂತಾಯಿತು ನಿನಗೆ. ಆ ಸಾವಿರ ಆನೆ ಹೆಣ್ಣಾನೆಗಳು, ಮಧ್ಯದಲ್ಲಿ ಒಂದು ಗಂಡಾನೆ, ಆ ಹೆಣ್ಣಾನೆಗಳ ಕೂಟದಲ್ಲಿ ನಾನು ಒಂದು ಹೆಣ್ಣಾನೆ ಆಗ್ಬೇಕಾಗಿತ್ತು ಅಂತ ನಿನ್ನ ಮನಸ್ಸಿಗೆ ತೋರಿತೋ ಇಲ್ವೋ? ಇದಕ್ಕೆ ಮಾನಸಿಕ ವ್ಯಭಿಚಾರ ಅಂತ ಹೆಸರು. ನಿನ್ನಂತ ಅಪವಿತ್ರಳ ಅಂತ ಪತ್ನಿಯ ಜೊತೆಯಲ್ಲಿ ನನ್ನ ದಾಂಪತ್ಯ ಜೀವನ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೇನೆ, ತೊಲಗು.

0: ಇನ್ನು ಮುಂದೆ ಈ ಸ್ಥಳ ನನ್ನದು, ಈ ಆಶ್ರಮ ನನ್ನದು, ನನ್ನ ಭಾಗವನ್ನು ಪಡೆದು ನನ್ನ ಅರ್ಧಾಂಗಿಯಾಗಿ ನನ್ನ ಮನೆಯ ಬೆಳಕಾಗಿ ನೀನು ಉಳಿತಾ ಇದ್ದಂತಹ ಬೆಳೆಯುತ್ತಾ ಇದ್ದಂತಹ ನಗನಗುತ್ತಾ ಇದ್ದಂತಹ ಕಾಲ ನನ್ನ ಪಾಲಿಗೆ ಅಷ್ಟಂಗತವಾಯಿತು. ನಾನು ನಿನಗೆ ಹೇಳುವುದು ಕೊನೆಯ ಮಾತು, ನನ್ನೆದುರು ನಿಲ್ಬೇಡ, ನಿನ್ನ ಮುಖ ನೋಡುವುದಕ್ಕೆ ನನಗೆ ಇಷ್ಟ ಇಲ್ಲ, ನನ್ನಲ್ಲಿ ಕ್ರೋಧ ಉಂಟು ಮಾಡಬೇಡ. ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ಈ ಪವಿತ್ರ ಪರಿಸರವನ್ನು ಬಿಟ್ಟು ತೊಲಗು. ಐದು ಮಕ್ಕಳ ತಾಯಿ ನನ್ನಲ್ಲಿ ವಿಕಾರವೇ ಅಂತ ಕೇಳಿದೆಯಲ್ಲ ನೀನು, ನಾನು ಅದನ್ನೇ ಕೇಳ್ತೇನೆ. ಐದು ಮಕ್ಕಳ ತಾಯಿಯಾದ ಮೇಲೂ ನಿನಗೆ ಈ ಬುದ್ಧಿ ಬಂತಲ್ಲ, ನಿನ್ನಂತ ಹೆಣ್ಣನ್ನು ಮನೇಲಿ ಇಟ್ಟುಕೊಳ್ಬಹುದೇ? ನಿನಗೆ ಗಂಡನಾದದ್ದಕ್ಕಾಗಿ ನಾನು ನಾಚಿಕೆಯಿಂದ ತಲೆ ತಗ್ಗಿಸುವ ಸ್ಥಿತಿಯಾಗಿ ಹೋಯಿತು.
1: ಸಾವಿರಾದರೂ ನಿಮ್ಮ ಸನ್ನಿಧಿಯಲ್ಲೇ ಸಾಯ್ತೇನೆ,
0: ಸಾವು
1: ನಿಮ್ಮಿಂದಲೇ ಸಾವನ್ನಪ್ಪಿಕೊಳ್ಳಿ.
0: ಸಾವು ನಿನ್ನನ್ನು ಶಪಿಸಿಕೊಳ್ಳಬಹುದು, ಕಡಿದುಕೊಳ್ಳಬಹುದು, ಆದ್ರೆ ನಿನ್ನ ಅಪವಿತ್ರ ದೇಹವನ್ನು ನನ್ನ ತಪಸ್ಶಕ್ತಿಯನ್ನು ವ್ಯಯ ಮಾಡುವುದರ ಮೂಲಕವಾಗಿ ಇಲ್ಲವಾಗಿಸುವುದಕ್ಕೆ ನನಗೆ ಇಷ್ಟ ಇಲ್ಲ. ನಿನ್ನ ತಪ್ಪಿಗೆ ಶಿಕ್ಷೆ ನಾನು ವಿಧಿಸಲಿಕ್ಕೆ ಬೇಕು. ನಿನ್ನನ್ನು ಕಡಿಯುವುದಕ್ಕೆ ನನ್ನ ಕೈಯನ್ನು ಆಯುಧವನ್ನು ನಾನು ಉಪಯೋಗ ಮಾಡುವ ಹಾಗಿಲ್ಲ. ಹಾಗಂತ ನೀನು ಉಳಿಯಬಾರದು. ಹೋಗು ಅಂದ್ರೆ ಹೋಗುವುದಿಲ್ಲ, ನನ್ನ ಕಣ್ಣೆದುರಿಂದ ಮರೆಯಾಗುವುದಿಲ್ಲ. ನಿನ್ನನ್ನು ಕಡಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಬೇರೆ ಮಾಡ್ತೀನಿ. ಯಾವ ಮಕ್ಕಳಿಗೆ ನೀನು ಜನ್ಮ ಕೊಟ್ಟೆಯೋ ಆ ಮಕ್ಕಳು ನಿನ್ನನ್ನು ಶತ್ರು ಅಂತ ತಿಳಿದಾಗ ಮಾತ್ರ ನಿನ್ನ ವ್ಯಕ್ತಿತ್ವ ದೂಷಿತ ಅನ್ನುವುದು ನಿನ್ನ ಮನಸ್ಸಿನಲ್ಲಿ ನೆಟ್ಟಿತು. ಅದಕ್ಕಾಗಿ ಒಬ್ಬೊಬ್ಬ ಮಗನನ್ನು ಕರೆದು ಹೇಳ್ತೀನಿ, ನನ್ನ ಮಾತನ್ನು ಯಾರು ಕೇಳ್ತಾರೋ ಅದು ಒಂದು ತೀರ್ಮಾನ ಆಗಿ ಹೋಗಲಿ. ಮಗನೇ ವಸು ಬಾ, ಕಡಿ ಇವಳ ತಲೆ. ತಾಯಿಯ ತಲೆ ಕಡಿ ಅಂದ್ರೆ ಅವನು ಹೋದದ್ದು ಮಾತ್ರ ಅಲ್ಲ, ಅವನ ಜೊತೆಯಲ್ಲಿ ಉಳಿದವರು ನೆಗೆದು ಬಿದ್ದು ಹೋದರು. ಸತೇ ಹೋಗಿ ಅಂತ ಶಾಪ ಕೊಟ್ಟು ಮುಗಿಸಿದೆ. ಮಗನೇ, ಆ ಮಗನಿಗೆ ಈ ತಾಯಿ, ಆ ಮಕ್ಕಳೆಲ್ಲ ಅಷ್ಟೇ, ನೀನು ಅಷ್ಟೇ. ಬಿಡೋದಿಲ್ಲ, ನಿನ್ನನ್ನು ಬಿಡೋದಿಲ್ಲ, ಬಿಡಲಾರೆ. ಈಗ ಯಾರನ್ನು ಸ್ಮರಿತೇನೋ ಗೊತ್ತಾ?
2: ರಾಮನೋರ್ ಬಗ್ಗೆ ಬರದಳಿರು ರಜತ ಶೈಲದೊಳಿರುವ ಪುತ್ರನ ಕ್ರೂರ ರವದಲ್ಲಿ ಕರೆದ ರಂದು
0: ನಾಲ್ಕು ಮಕ್ಕಳು ನಿಷ್ಪ್ರಯೋಜಕರಾದರು. ಋಣಪುತ್ರರ ಹೊರತು ಕರ್ಮಕ್ಕೊದಗೋರಲ್ಲ, ಕಾರ್ಯಕ್ಕೊದಗೋರಲ್ಲ. ಅದಕ್ಕೆ ಶಪಿಸಿ ಅವರ ಕಥೆ ಮುಗಿಸಿದ್ದೇನೆ. ನನಗೊಬ್ಬನ ಬಗ್ಗೆ ಭರವಸೆ ಇದೆ, ಅವನ ವ್ಯಕ್ತಿತ್ವದ ಬಗ್ಗೆ ಕಲ್ಪನೆ ಇದೆ. ಅವನೇ ನನ್ನ ಐದನೇ ಮಗ ರಾಮ. ಗಣಪತಿಯಲ್ಲಿ ಅಧ್ಯಯನವನ್ನು ಮಾಡಿ ಪರಶುವಿದ್ಯೆಯಲ್ಲಿ ಪ್ರವೀಣನಾಗಿ ಬರ್ತೇನಪ್ಪ ಅಂತ ಆಶೀರ್ವಾದ ಪಡೆದು ಹೋಗಿದ್ದಾನೆ. ಕೈಲಾಸವನ್ನು ಸೇರಿದಂತಹ ಮಗ ಸ್ಮರಣ ಮಾತ್ರದಿಂದ ಇಲ್ಲಿ ಬರುವುದಕ್ಕೆ ಸಾಧ್ಯ. ಆ ಯೋಗ್ಯತೆ ಅವನಿಗೂ ಉಂಟು, ಕರೆಸಿಕೊಳ್ಳುವಂತಹ ಆತ್ಮಶಕ್ತಿ ನನಗೂ ಉಂಟು. ಅದಕ್ಕಾಗಿ ಎತ್ತರದ ಸ್ಥಳವನ್ನು ಏರಿ ನಿಂತು ದೀರ್ಘ ಸ್ವರದಲ್ಲಿ ರಾಮನನ್ನು ಕೂಗಿ ಕರೆಯುತ್ತೇನೆ. ನೋಡೋಣ, ಮಗನೇ ರಾಮ.
3: ಅಪ್ಪ
2: ಜನಕರೇ, ಬಿಡು ಬಿಡು.

0: ಶಾಂತಮೂರ್ತಿ ಆಗಿರುವಂತ ನೀವು ಇನ್ನು ಕ್ರೋಧದಿಂದ ಕುಣಿದಾಡ್ತಾ ಇದ್ದೀನಿ. ಒಂದೆಡೆಯಲ್ಲಿ ತಾಯಿ ಕಣ್ಣೀರು ಸುರಿಸ್ತಾ ಇದ್ದಾರೆ, ಮತ್ತೊಂದೆಡೆಯಲ್ಲಿ ನನ್ನ ಅಣ್ಣಂದಿರು ಮಡಿದು ಬಿದ್ದಿದ್ದಾರೆ. ಅಪ್ಪ,
1: ಏನೋ
0: ಈ ರೀತಿ ಆಗುವುದಕ್ಕೆ ಕಾರಣವೇನೆಂಬುದಾಗಿ ನಾನು ತಿಳಿದಿಲ್ಲ. ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಸಂತೋಷದಿಂದ ನೀವು ಹೇಳಿದ್ರೆ ನಡೆಸಿಕೊಡೋದಕ್ಕೆ ಸಿದ್ಧನಾಗಿದ್ದೇನೆ ನಾನು.
1: ಅಪ್ಪ, ನನ್ನ ತನುಭವನೇನು?

0: ನಿನ್ನ ಅಣ್ಣಂದಿರು ಆಳಿದು ಬಿದ್ದಿದ್ದಾರೆ.
1: ಹೌದು,
0: ನನಗೆ ವಿಧೇಯರಾಗಿ ನಡೆಯುತ್ತಿದ್ರೆ ಆಗತ್ಯ ಅವರಿಗೆ ಬರ್ತಿರ್ಲಿಲ್ಲ. ಈಗ ನೀನು ಬಂದು ಕೇಳ್ತಾ ಇದ್ದಿ ಏನು ಯಾಕೆ ಎತ್ತ ಎಂಬುದಾಗಿ.
1: ಹೌದಪ್ಪ,
0: ನನ್ನ ಮನಸ್ಸಿನಲ್ಲಿ ಒಂದು ಅನುಭವ ಆಗಿದೆ.
1: ಏನು?
0: ಆ ಅನುಭವದ ಆಧಾರದಿಂದ ಹೇಳ್ತೇನೆ. ನಾನು ಏನು ನಡೆಯಿದೆಯೋ, ಏನು ನಡೆಯಬೇಕಾಗಿದೆಯೋ ಅದನ್ನು ಹೇಳಬೇಕಾದ್ರೆ ನನ್ನ ಮಾತನ್ನು ನಡೆಸಿಕೊಡುವುದಾಗಿ ಕೈ ತಟ್ಟಿ ಭಾಷೆ ಕೊಡು.
1: ಅಪ್ಪ, ನನ್ನಲ್ಲಿ ಅನುಮಾನವೇ ತಂದೆ. ಅಪ್ಪ, ನಿಮ್ಮ ಮಾತನ್ನು ನಡೆಸೋದಕ್ಕೆ ಬೇಕಾಗಿ ಮುಂದೆ ಹೋಗ್ತಿರುವಂತಹ ಸಮಯದಲ್ಲಿ ಇಂದ್ರಾದಿ ದೇವತೆಗಳು ಬಂದು ತಡೆದ್ರೆ ಅವರನ್ನು ಎದುರಿಸಿ ನಿಮ್ಮ ಮಾತನ್ನು ನಡೆಸಿಕೊಟ್ಟೆನು. ಬ್ರಹ್ಮದೇವರೇ ಎದುರಾಗಿ ಬಂದ್ರೆ ಅವರನ್ನು ಲೆಕ್ಕಕ್ಕೆ ತಾರದೆ ನಿಮ್ಮ ಮಾತನ್ನು ನಡೆಸಿಕೊಡ್ತೇನೆ. ಏನಾಗ್ಬೇಕಪ್ಪ? ನೀವು ಭಾಷೆ ಕೊಟ್ಟಿದ್ದೇನೆ.
0: ಶಾಬಾಸ್ ಮಗನೇ, ಶಾಬಾಸ್. ಇನ್ನು ನನಗೆ ಯಾವ ಸಂಕೋಚವೂ ಇಲ್ಲ, ಯಾವ ಭಯವೂ ಇಲ್ಲ. ಕೇಳ್ತೀಯನೋ ನನ್ನ ಆಜ್ಞೆಯನ್ನು? ಕೇಳ್ತೀಯನೋ? ನಿನ್ನ ಕೈಯಲ್ಲಿ ಕ್ರೂರವಾದಂತಹ ಕೊಡಲಿ ಇದೆಯಲ್ಲ.
1: ಹೌದಪ್ಪ.
0: ಯೋ, ಈ ನತದೃಷ್ಟ ಹೆಣ್ಣು, ಈ ನನ್ನ ಹೆಂಡತಿ ಎನಿಸಿಕೊಂಡಿದ್ದಂತಹ ರೇಣುಕೆ, ಇವಳ ಕತ್ತನ್ನು ಒಂದೇ ಏಟಿಗೆ ಕತ್ತರಿಸು.
1: ಏನಪ್ಪ, ತಾಯಿಯ ತಲೆಗಡಿಬೇಕೆ? ತಾಯಿಯ ತಲೆಗಡಿಬೇಕೆ? ತಾಯಿಯ ತಲೆಗಡಿಬೇಕೆ?
0: ಕೊಡಲಿಯ

0: ನಿಮ್ಮ ಮಾತನ್ನು ನಡೆಸಿದೆ.
1: ಶಹಬಾಸ್ ಮಗನೇ ಶಹಬಾಸ್, ಆ ಮಕ್ಕಳು ಮಕ್ಕಳಲ್ಲ, ಮಕ್ಕಳಿರಬೇಕು ನಿನ್ನಂಥವರು. ನೀನೊಬ್ಬ ಸಾಕು ನನ್ನ ಕುಲಕ್ಕೆ ರತ್ನ. ಕಂದ, ಹಿಂದೆ ಮುಂದೆ ನೋಡದೆ ಯಾವ ವಿಚಾರವನ್ನು ಮಾಡದೆ ಅಪ್ಪನ ಅಪ್ಪಣೆ ಎಂಬ ಒಂದೇ ಒಂದು ವಾಕ್ಯವನ್ನು ಆಧರಿಸಿಕೊಂಡು ಮಾತೆಯ ತಲೆಯನ್ನು ಕಡಿದು ನನ್ನ ಮಾತಿಗೆ ಬೆಲೆ ಕೊಟ್ಟೆ ನೀನು.
0: ಹೌದಪ್ಪ.
1: ಯ ಪ್ರೀಣಯಾತ ಸುತ್ತಲಿದೆ ಈ ಪಿತರಂ ಸಾಪುತ್ರ, ಮಗ ಯಾರು ಗೊತ್ತೇನೋ, ಅಪ್ಪನ ಅನುಸರಣೆಯನ್ನು ಮಾಡುವನು, ಅಪ್ಪನ ಪ್ರೀತಿಯನ್ನು ಸಂಪಾದನೆ ಮಾಡುವನು, ಅಪ್ಪನಿಗೆ ಬೆಲೆ ಕೊಟ್ಟು ಅಪ್ಪನಂತಾಗುವುದಕ್ಕೆ ಮುಂದಾಗುವವನು ಮಗ. ನನ್ನ ಆತ್ಮಸ್ವರೂಪ ನೀನು. ಸಂತೋಷವಾಯಿತು, ಸಮಾಧಾನವಾಯಿತು. ನಿನ್ನಂತ ಮಗನಿಗಾಗಿ ನಾನು ಅಭಿಮಾನ ಪಡ್ತೇನೆ. ಕಂದ ರಾಮ, ಮೆಚ್ಚಿದ ನಾನು ಮೆಚ್ಚಿದೆ ಅಂದ್ರೆ ಸಾಕು, ಆದ್ರೆ ನನಗಷ್ಟಲ್ಲ ಇನ್ನಷ್ಟು ಬೇಕು ಅನ್ನಿಸ್ತಾ ಇದೆ ಈ ಪ್ರಸಂಗದಲ್ಲಿ.
0: ಹೌದೇ,
1: ಅದಕ್ಕಾಗಿ ಹೇಳ್ತಾ ಇದ್ದೇನೆ.
0: ಏನಪ್ಪ,
1: ನಿನಗೆ ಅನುಗ್ರಹ ಬುದ್ಧಿಯಿಂದ ಆಶೀರ್ವಾದ ಮಾಡಿ ಕಳಿಸುವುದಕ್ಕೆಲ್ಲ ನನಗೆ ಮನಸ್ಸಿರೋದು.
0: ಮತ್ತೆ
1: ನೀನು ಯಾವ ಕಾರ್ಯವನ್ನು ಮಾಡಿದೆಯೋ ಆ ಕಾರ್ಯವನ್ನು ನಿನ್ನ ಅಣ್ಣಂದಿರು ಅಲ್ಲಗಳೆದರು, ಮಾಡುವಲ್ಲಿ ಹಿಂದೆ ಬಿದ್ದರು. ಹಾಗಾದ್ರೆ ಅವರಿಗಿಂತ ನೀನು ಬೇರೆ, ನಿನ್ನ ಯೋಗ್ಯತೆ ವಿಶಿಷ್ಟವಾದದ್ದು ಅಂತಾಯ್ತಲ್ಲ, ಅದಕ್ಕಾಗಿ ನಿನಗೆ ಹೇಳ್ತಾ ಇದ್ದೇನೆ.
0: ಏನಪ್ಪ,
1: ಮೂರು ವರಗಳನ್ನು ಬೇಡ, ಅನುಗ್ರಹಿಸ್ತೇನೆ.
0: ಅಪ್ಪ, ನನಗೆ ಮೆಚ್ಚಿ ಮೂರು ವರಗಳನ್ನು ಕೊಡ್ತಾ ಇದ್ದೀರಾ?
1: ಹೌದು.
0: ಲಾಲಿಸ್

0: ನಿಮ್ಮ ಬಾಯಿನಿ ಹೊಗಳಿಕೆಯನ್ನು ಕೇಳುವುದಕ್ಕೆ ನಾನು ಪೂರ್ವ ಜನ್ಮದ ಪುಣ್ಯ ಪಡೆದಿರಬೇಕು. ನಾನು ಭಾಗ್ಯವಂತನಾದೆ ತಂದೆಯೇ, ಭಾಗ್ಯವಂತನಾದೆ. ಬಂದಾಕ್ಷರವೇ ನೀವು ಆಡಿದಂತಹ ಮಾತನ್ನು ಯಾಕೆ ಏನೆಂಬುದನ್ನು ಕೇಳುವಂತಹ ವಿಮರ್ಶೆ ಮಾಡುವಂತಹ ಅವಶ್ಯಕತೆ ನನಗಿರಲಿಲ್ಲ. ನಿಮ್ಮ ಮಾತನ್ನು ನಡೆಸುವುದೇ ನನ್ನ ಉದ್ದೇಶವಾಗಿತ್ತು. ಅಪ್ಪ,
1: ಏನು ಬೇಕಾಗಿದೆಯೋ?
0: ಮೊದಲನೇ ವರವಾಗಿ ನಾನು ಕೇಳೋದೊಂದೇ
1: ಹೇಳು.
0: ನನ್ನಕ್ಕಿಂತ ಮೊದಲು ಹುಟ್ಟಿದಂತಹ ನನ್ನ ಅಣ್ಣಂದಿರನ್ನು ಪಡೆದುಕೊಳ್ಬೇಕೆಂಬ ಆಸ್ತಿ. ಒಂದನೇ ವರವಾಗಿ ಕರುಣಿಸ್ತೀರಾ ತಂದೆ?
1: ಅವಿವೇಕಿ ಹುಡುಗ ನೀನು, ಅಯೋಗ್ಯ ಅಣ್ಣಂದಿರವರು.
0: ಅಪ್ಪ,
1: ಬೇಕಾಗಿದ್ದಾರೆ ನಿನಗೆ?
0: ಹೌದು.
1: ನಿನಗೆ ಬೇಕಾದ್ರೆ ನನಗೇನು? ನನಗಂತೂ ಅಂತ ಮಕ್ಕಳಿಂದ ಏನು ಪ್ರಯೋಜನ ಇಲ್ಲ. ಬದುಕಿ ಬರಲಿ.
0: ಅಪ್ಪ, ನೀವು ನನ್ನನ್ನು ಕರೆದಂತಹ ಹೊತ್ತಿನಲ್ಲಿ ನನ್ನ ತಾಯಿಯ ಮುತ್ತಿನಂತಹ ಮಾತುಗಳನ್ನು ಕೇಳಬಹುದು, ಅವರನ್ನು ಪ್ರೀತಿಯಿಂದ ಕರೆಯುವುದನ್ನು ನಾನು ಕೇಳಬಹುದು ಅಂತೇಳಿ ಸಂತೋಷದಿಂದ ಓಡಿ ಬಂದೆ. ಆದ್ರೆ ನನ್ನ ತಾಯಿ ಅಳುವುದನ್ನು ಮಾತ್ರ ನಾನು ಕಂಡಿದ್ದೆ. ಅವರ ತಲೆ ಕಡಿಯುವುದೇ ನನ್ನ ಉದ್ದೇಶವಾಗಿತ್ತು, ನಿಮ್ಮ ಮನ ಸಂತೋಷಕ್ಕೆ ಬೇಕಾಗಿ. ಅಪ್ಪ, ನನ್ನ ತಾಯಿಯನ್ನು ನೋಡಬೇಕು ಅಂತೇಳಿ ನನಗೆ ಆಸೆ ಇದೆ. ನನ್ನ ತಾಯಿಯನ್ನು ಬದುಕಿಸ್ತೀರಾ ಎರಡನೇ ವರವಾಗಿ?
1: ಏನು ತಲೆ ಕೆಟ್ಟು ಮಾತಾಡ್ತೀಯೋ ನೀನು?
0: ಯಾಕಪ್ಪ,
1: ಅವಳನ್ನು ಬದುಕಿಸುವುದಿದ್ರೆ ಕೊಲಿಸ್ತಿದ್ನು ನಾನು, ನನಗೇನು ಬೇರೆ ಉದ್ಯೋಗ ಇಲ್ಲ ಅಂತ ಮಾಡಿದೀಯೋ ನೀನು?
0: ಅಪ್ಪ,
1: ಮತ್ತೆ
0: ನಿಮ್ಮ ಮಾತನ್ನು ನಡೆಸೋದಕ್ಕೆ ಬೇಕಾಗಿ ತಾಯಿಯ ತಲೆ ನಾನು ಕಡದೆ. ನನ್ನ ಸಂತೋಷಕ್ಕೆ ಬೇಕಾಗಿ ನಾನು ಕೇಳ್ತಾ ಇದ್ದೇನೆ. ನನ್ನ ಮಾತೃ ದೇವತೆ ನನಗೆ ಬೇಕು. ತಾಯಿ ಇಲ್ಲದಂತ ಈ ಪ್ರಪಂಚದಲ್ಲಿ ಬದುಕುವಂತ ಆಸೆ ನನಗಿಲ್ಲಪ್ಪ.
1: ವರ ಕೊಟ್ಟವನು ನಾನು. ಆಗುವುದಿಲ್ಲ ಅಂದ್ರೆ ನೀನು ಒಪ್ಪುವುದಿಲ್ಲ.
0: ಇಲ್ಲಪ್ಪ,
1: ನಿನಗೆ ಕೊಟ್ಟ ಮಾತನ್ನು ಇಲ್ಲ ಅನ್ನುವುದು ನನ್ನ ವ್ಯಕ್ತಿತ್ವಕ್ಕೆ ಸಲ್ಲ. ಸರಿ, ನನಗೆ ಬೇಕೋ ಬೇಡವೋ ನಿನಗೆ ಬೇಕಲ್ಲ ಅಮ್ಮ.
0: ಹೌದು, ನನಗಮ್ಮ ಬೇಕು.
1: ಅಗೋ, ನಿನ್ನ ಅಮ್ಮ ಎದ್ದಿದ್ದಾಳೆ.
0: ಅಮ್ಮ, ನಿಮ್ಮ ಪವಿತ್ರವಾದಂತಹ ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ ತಾಯಿ.
2: ಶುಭವಾಗಲಿ ಮಗನೇ.
0: ಅಮ್ಮ, ನಿಮ್ಮ ತಲೆಯನ್ನು ಕಡಿದರ ಫಲವಾಗಿ ನನಗೆ ತಂದೆ ಮೂರು ವರವನ್ನು ಕೊಟ್ಟರು. ಒಂದು ವರವಾಗಿ ಅಣ್ಣಂದಿರನ್ನು ನಾನು ಪಡೆದುಕೊಂಡೆ, ಎರಡನೇ ವರವಾಗಿ ನಿಮ್ಮನ್ನು ಪಡೆದುಕೊಂಡೆ, ಇನ್ನೊಂದು ವರ ಉಳಿದಿದೆ ಅಮ್ಮ. ಏನು ಕೇಳಬೇಕು ಅಂತೇಳಿ ನನಗೆ ಹೊಳೆಯುತ್ತಾ ಇಲ್ಲ. ನೀವು ಅಪ್ಪಣೆ ಮಾಡಿದ್ರೆ ಆ ದಾರಿಯಂತೆ ನಾನು ನಡೀತೇನೆ.
2: ಮಗನೇ ರಾಮ,
0: ಅಮ್ಮ
2: ಮಾಡಬೇಕಾದ ಕೆಲಸವನ್ನೇ ಮಾಡಿದೆ. ಪಿತೃವಾಕ್ಯ ಪರಿಪಾಲನೆ ಮಾಡಬೇಕಾದ್ದು ಪುತ್ರನ ಪರಮ ಧರ್ಮ. ಅದನ್ನು ನೀನು ಅನುಸರಿಸಿದೆ. ನೀನು ಕೊಂದುದರಿಂದ ನನಗೇನು ದುಃಖವಿಲ್ಲ. ನಾನು ಪಾಪ ಮಾಡಿದವಳು, ಪತಿತಳಾದಂತಹ ನನಗೆ ತಕ್ಕ ಶಿಕ್ಷೆ ಆಯಿತು. ಇದೋ ನನ್ನನ್ನು ಕೊಂದು ಮತ್ತೆ ನೀನು ಬದುಕಿಸಿದೆ. ನನಗೆ ಈ ಪುನರ್ಜನ್ಮ ಉಂಟಾಗಿದೆ. ಇದು ಪವಿತ್ರವಾದಂತಹ ದೇಹ. ಆದ್ದರಿಂದ ಮಗನೇ, ನಿನ್ನ ಕಾರ್ಯಕ್ಕಾಗಿ ನಾನು ಸಂತೋಷ ಪಡ್ತಾ ಇದ್ದೇನೆ. ಹೋಗು, ತಂದೆಯ ಪಾದಗಳಿಗೆ ಪಡಮಟ್ಟು. ಮಾತೃಹತ್ಯಾ ದೋಷ ಪರಿಹಾರವಾಗಬೇಕೆಂದು ಆ ತಂದೆಯಲ್ಲಿ ಬೇಡಿಕೋ. ಅವರು ಆಶೀರ್ವದಿಸಿದಲ್ಲಿ ನಿನ್ನ ಪಾಪ ಪರಿಹಾರವಾಗಬಹುದು.
0: ಅಪ್ಪ, ಏನದು? ಎರಡು ವರವನ್ನು, ಎರಡು ವರದಿಂದ ತಾಯಿಯನ್ನು ಮತ್ತು ಅಣ್ಣಂದಿರನ್ನು ಪಡೆದುಕೊಂಡೆ. ಒಂದನೇ ವರವನ್ನು ನನ್ನ ಸ್ವಾರ್ಥಕ್ಕೆ ಬೇಕಾಗಿ ನಾನು ಕೇಳ್ತಾ ಇದ್ದೆ.
1: ಏನು ಸ್ವಾರ್ಥ ಇದೆ?
0: ತಾಯಿಯ ತಲೆ ಕಡಿದ್ರಿಂದ ಪಾಪವು ನನ್ನ ಬೆನ್ನಟ್ತಾ ಇದೆ. ಆ ಪಾಪ ದೂರ ಆಗುವಂತೆ ನನಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೇನೆ.
1: ನಿನ್ನ ಇಷ್ಟ ಸಿದ್ಧಿ ಆಗಲಿ. ನಿನ್ನ ಪಾಪ ನಿವಾರಣೆ ಆಗ್ತದೆ ನನ್ನ ತಪಶಕ್ತಿಯ ಬಲದಿಂದ.
0: ಅಪ್ಪ
1: ಹೋಗು, ಅಭ್ಯಾಸ ಪೂರ್ತಿ ಮಾಡಿಕೊಂಡು ಬಾ.
0: ಕೈಲಾಸಕ್ಕೆ ತೆರಳ್ತೀನಿ ನಾನು.
1: ಒಳ್ಳೆಯದು,
0: ಕೈಲಾಸಕ್ಕೆ ತೆರಳಿ.
3: ಯದಿ ಬಗ್ಗೆ ಜಯಲಿ

0: ನಾವುಬುದ್ಧಿ ವನಪಾಲಕರು. ಹೌದು ಬುದ್ಧಿ, ನಮಗೆ ಕಾಡಿನಲ್ಲಿ ಬದುಕೋಕೆ ಸಾಧ್ಯ ಇಲ್ಲ ಬುದ್ಧಿ.
1: ಸಾಮ್ರಾಜ್ಯದ ಕಾಡಿನಲ್ಲಿ
0: ಹೌದು
1: ಕಾವಲಾಗಿದ್ದಂತ ನಿಮಗೆ ಬದುಕುವುದಕ್ಕೆ ಕಷ್ಟವಾಯ್ತಿ.
0: ಹೌದು ಬುದ್ಧಿ,
1: ನಮ್ಮ ಆಳ್ವಿಕೆಯೊಳಗೂ ಕಷ್ಟವೇ.
0: ಹೌದೊಡೆಯ,
1: ಏನಾಯ್ತು ನಿಮಗೆ?
0: ಕಾಡಿನ ದುಷ್ಟ ಮೃಗಗಳೆಲ್ಲ ಬಂದು ಬೆಳೆ ಎಲ್ಲ ನಾಶ ಮಾಡಿತು, ನಮಗೆ ಬದುಕೋಕೆ ಸಾಧ್ಯ ಇಲ್ಲ ಬುದ್ಧಿ.
1: ಬಡಿದಟ್ಟುವುದಕ್ಕೆ ಸಾಧ್ಯವಾಗಲಿಲ್ವೇನ?
0: ನಮ್ಮಿಂದ ಏನೂ ಪ್ರಯೋಜನ ಆಗಲಿಲ್ಲ, ಅದಕ್ಕೆ ತಮ್ಗೆ ದೂರು ಕೊಟ್ಟು ಬೇಟೆಯಾಡೋಣ ಅಂತೇಳಿ ಇದ್ದೇವೆ ಬುದ್ಧಿ.
1: ವನಪಾಲಕರೇ,
0: ಬುದ್ಧಿ
1: ಕಾರ್ತವೀರ್ಯಾರ್ಜುನ ಆಳ್ವಿಕೆ ಇದುವರೆಗೆ ಭದ್ರವಾಗಿತ್ತು ಎಂಬ ವಿಶ್ವಾಸ ನನಗೆ. ನಮ್ಮ ಪ್ರಜೆಗಳಿಗೆ ಈಗ ಕಷ್ಟ ಬಂತು ಅಂತಾದ್ರೆ ಆ ಕಷ್ಟದ ಪರಿಹಾರವನ್ನು ಮಾಡಿಕೊಡಬೇಕಾದ್ದು ನನ್ನ ಕರ್ತವ್ಯವಲ್ಲವೇ? ಆದ್ರಿಂದ ಪರಿವಾರ ಸಮೇತನಾಗಿ ನಾನೇ ಬೇಟೆಯ ಸಿದ್ಧತೆಯನ್ನು ಮಾಡಿಕೊಂಡು ಹೊರಡಲಿದ್ದೇನೆ. ನಡೆಯೋಣ ಗಾಡಿಗೆ.

0: ಮಹಾನುಭಾವಗಳೇ, ಪರಿವಾರ ಸಮೇತರಾಗಿ ನಾನೇ ಅಡವಿಯನ್ನು ಸೇರಿದವ. ನಿಮ್ಮೆಲ್ಲವರ ಉತ್ಸಾಹದಿಂದ, ನಿಮ್ಮೆಲ್ಲವರ ಪ್ರಯತ್ನದಿಂದ ಹುಲಿ, ಕರಡಿ, ಸಿಂಹ, ಶಾರ್ಥುಲವೇ ಬದಲಾದ ಭಯಂಕರ ಪ್ರಾಣಿಗಳನ್ನೆಲ್ಲ ನಾಶ ಮಾಡಿ ಬೇಟೆಯ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸಿದ ಹಾಗಾಯಿತು.
1: ಹೌದಡಿಯ,
0: ಸಮಯ ಎಷ್ಟಾಯಿತು ಈಗ?
1: ನೆತ್ತಿ ಮೇಲೆ ಬಂದ ಸೂರ್ಯ.
0: ಸೂರ್ಯ ನೆತ್ತಿಯ ಮೇಲೆ ಬಂದದ್ದಲ್ಲ, ಮಧ್ಯಾಹ್ನದ ವೇಳೆ ಆಯ್ತು.
1: ಹೌದಡಿಯ,
0: ಕಾಡಿನಲ್ಲಿ ಬೇಟೆಯನ್ನಾಡಿ ಪ್ರಯಾಸ ಪಟ್ಟವರು.
1: ಹೌದು,
0: ತುಂಬಾ ಆಯಾಸ ಆಗಿರಬಹುದು ನಿಮಗೆ.
1: ಹಸಿತಾ ಇದೆ ಬುದ್ಧಿ,
0: ಹಸಿವೆಯೂ ಆಗಬಹುದು.
1: ಹೌದು,
0: ಮಧ್ಯಾಹ್ನದ ವೇಳೆ ಅಲ್ಲವೇ.
1: ಹೌದು,
0: ವಿಶ್ರಾಂತಿಯು ನಿಮಗೆ ಅಗತ್ಯವಾಗಿದೆ. ಅದ್ ತಡೀರಿ. ಅದೇ, ಓಹೋ, ಏನಂತೆ?
2: ಜಮದಗ್ನಿ ಮಹರ್ಷಿಗಳ ಆಶ್ರಮಕ್ಕೆ ಬರಬೇಕಂತೆ.
0: ಅಪ್ಪಣೆ ಆಯ್ತಿ? ಇಲ್ಲಿ ಸಮೀಪದಲ್ಲಿ ಅವರ ಆಶ್ರಮ ಇದೆ. ಹಾಗಾದ್ರೆ ನೋಡೋಣ, ಬರ್ತೇನೆ. ಬಾಲಕರೇ, ಬಂದವರು ಯಾರು ಅಂತ ಅರ್ಥ ಆಯ್ತು ನಿಮಗೆ?
1: ಯಾರದು?
0: ಜಮದಗ್ನಿ ಮಹಾರ್ಷಿಗಳಿಂದ ಕಳುಹಿಸಲ್ಪಟ್ಟಂತ ವಟು ಒಬ್ಬ ಬಂದು ಆಡ್ತಾ ಇದ್ದಾನೆ. ಇಲ್ಲಿ ಸಮೀಪದಲ್ಲಿ ಅವರ ಆಶ್ರಮ ಇದೆಯಂತೆ. ಪುಣ್ಯಾತ್ಮರಾದವರ ದರ್ಶನವನ್ನು ಮಾಡಿಕೊಳ್ಳಬೇಕಾದ್ರೆ ಆ ಭಾಗ್ಯವು ನಮಗೆ ಬೇಕಲ್ಲ. ಆದ್ರಿಂದ ಈ ಸಂದರ್ಭವನ್ನು ನಾವು ಕಳಕೊಳ್ಬಾರದು. ಎಲ್ಲವರೂ ಅಲ್ಲಿಗೆ ಹೋಗಿ ಅವರ ಪಾದಕ್ಕೆ ವಂದಿಸಿ ಸೇವೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆದು ಆಮೇಲೆ ಮುಂದೆ ಪ್ರಯಾಣ ಮಾಡೋಣ. ನಡೆಯಿರಲ್ಲಿವರೆಗೆ ಅಲ್ಲೇ ಇದ್ದಾರಲ್ಲ ಪುಣ್ಯಾತ್ಮರು. ಯಜ್ಞೇಶ್ವರನೇ ಮೂರ್ತಿ ತಳೆದು ಕುಳಿದ ಹಾಗೆ ಗೌರವದಿಂದ ಕುಳಿತಂತಹ ದೃಶ್ಯವನ್ನು ಕಂಡಾಗ ನನ್ನ ಕಣ್ಣುಗಳಿಗೆ ಈ ಹಬ್ಬವೇ ಆಗಿ ಹೋಯಿತು.
1: ನಮಗೂ ಕೂಡ ಸಂತೋಷ.
0: ಎಲ್ಲವರೂ ಹೋಗಿ ಉದ್ದಂಡ ನಮಸ್ಕಾರಗಳನ್ನು ಮಾಡಿ. ಪುಣ್ಯಾತ್ಮರೇ,
3: ರಾಜೇಂದ್ರ
0: ಆಧಾರವಿಂದಗಳಿಗೆ ನಮೋ ನಮಃ.

0: ಭಕ್ತಿ
1: ಸ್ವಾಮಿ,
0: ನಿನ್ನ ಆಗಮನದಿಂದ ಪರಮಾನಂದವಾಯಿತು. ನಿನ್ನ ನಮಸ್ಕಾರ ಭಕ್ತಿ ನಮಗೆ ಪ್ರಿಯವನ್ನುಂಟು ಮಾಡಿತು.
1: ಹೌದೇ,
0: ನಿಂತೇ ಇದೆಯಲ್ಲ.
1: ಸರಿ ಸ್ವಾಮಿ.
0: ಅದು ನಿನಗಾಗಿ ನನ್ನ ಶಿಷ್ಯರು ದರ್ಭಾಸನವನ್ನು ವಿರಚಿಸಿದ್ದಾರೆ.
1: ಆಗಲಿ,
0: ಕುಳಿತುಕೊಳ್ಳಯ್ಯ.
1: ಸ್ವೀಕಾರ ಮಾಡಿಕೊಂಡೆ.
0: ವಿಶ್ರಮಿಸಿಕೋ.
1: ಆಗಲಿ.
0: ಏನು ಈ ಕಡೆಗೆ ಬಂದೆ? ನಗರವನ್ನು ಬಿಟ್ಟು ಇಷ್ಟು ದೂರ ಬರುವುದಕ್ಕೆ ಕಾರಣ ಏನು ಹೇಳ್ತೀಯ?
1: ಸ್ವಾಮಿ, ಇಲ್ಲಿಯವರೆಗೆ ಬರುವುದಕ್ಕೆ ಅವಶ್ಯವಾದಂತ ಕಾರ್ಯಕ್ರಮವೂ ಇತ್ತು ಸ್ವಾಮಿ.
0: ಯಾವುದು?
1: ನಮ್ಮ ವನ ಪ್ರದೇಶಗಳಲ್ಲಿ ಕ್ರೂರ ಪ್ರಾಣಿಗಳ ಬಾಧೆಯು ಹೆಚ್ಚಿದ ಕಾರಣವಾಗಿ ನಮ್ಮ ಪ್ರಜೆಗಳೆಲ್ಲ ಕಷ್ಟವನ್ನು ಪರಿಹಾರ ಮಾಡಿಕೊಡಬೇಕೆಂದು ರಾಜಸಭೆಯಲ್ಲಿ ಬಂದು ಬೋಳಿಟ್ಟಾಗ ಅವರಿಗೆ ಅಭಯವನ್ನು ನೀಡಿ ಪರಿವಾರ ಸಮೇತನಾಗಿ ಮೃಗಬೇಟೆಗಾಗಿ ಹೊರಟು ಬಂದವನ.
0: ಭೂಪತಿ, ರಾಜನಾದವನು ಪ್ರಜೆಗಳನ್ನು ರಕ್ಷಿಸುವಲ್ಲಿ ಮೃಗಬೇಟೆಯನ್ನು ಅಗತ್ಯವಾಗಿ ಮಾಡಬೇಕಾಗ್ತದೆ. ಈ ಆಶ್ರಮದ ಪ್ರದೇಶದ ಹೊರಗಡೆ ದುಷ್ಟ ಮೃಗಗಳ ಹಾವಳಿ ಇದ್ದುದು ನಮಗೂ ಗೊತ್ತಿತ್ತು. ನಿನ್ನ ಪ್ರವೇಶದಿಂದ ಎಲ್ಲ ವ್ಯವಸ್ಥಿತವಾಗಿ ಮುಗಿಯಿತಲ್ಲ.
1: ಹೌದು ಸ್ವಾಮಿ.
0: ಆತಂಕ ನಿವಾರಣೆ ಆಯ್ತಲ್ಲ.
1: ಬೇಟೆಯ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ್ದೇನೆ. ಅರಮನೆಯ ಕಡೆಗೆ ಹೊರಡುವುದಕ್ಕೆ ಸಿದ್ಧನಾಗಿದ್ದೇನೆ. ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕು ಅಂತ ಬೇಡ್ತೇನೆ.
0: ರಾಜೇಂದ್ರ
1: ಸ್ವಾಮಿ,
0: ಸಮಯದ ಕಡೆಗೆ ಏನಾದರೂ ಲಕ್ಷ್ಯ ಇದೆಯೇ ನಿನಗೆ? ಆಶ್ರಮಕ್ಕೆ ಬಂದಿದ್ದಿ.
1: ಹೌದು ಸ್ವಾಮಿ.
0: ಆಶೀರ್ವದಿಸಿ ಕಳಿಸಿಕೊಡಬೇಕು ಎಂದು ಹೇಳ್ತಾ ಇದ್ದೀಯ.
1: ಸರಿ,
0: ನಮ್ಮ ಆಶೀರ್ವಾದ ನಿನ್ನಂಥ ಅರಸರಿಗೆ ಯಾವತ್ತೂ ಇದ್ದದ್ದೇ. ಆದರೆ ಈಗ ನೋಡು,
1: ಏನು ಸ್ವಾಮಿ,
0: ಮಧ್ಯಾಹ್ನದ ವೇಳೆ.
1: ಸರಿ,
0: ನೀವು ಊಟವನ್ನಿನ್ನೂ ಮಾಡಿಲ್ಲ ಅಂತ ನಾನು ಗ್ರಹಿಸ್ತೀನಿ. ಭೋಜನದ ವೇಳೆಗೆ ಮನೆಗೆ ಬರುವಂತಹ ವ್ಯಕ್ತಿಯನ್ನು ವ್ಯಕ್ತಿಯಾಗಿ ಕಾಣಬಾರದು, ಅತಿಥಿ ಸ್ವರೂಪನಾದಂತಹ ನಾರಾಯಣನೆಂದು ತಿಳಿಬೇಕು. ಇದು ನಮ್ಮ ಶಿಷ್ಟಾಚಾರ, ನಮ್ಮ ಸಂಸ್ಕೃತಿ. ನಿನಗೂ ಅದು ಗೊತ್ತಿಲ್ಲದೆ ಇದ್ದದ್ದೇನೂ ಅಲ್ಲ. ಭೋಜನವನ್ನು ಪೂರೈಸಿ ವಿಶ್ರಾಂತಿಯನ್ನು ಪಡೆದು ಆಮೇಲೆ ನಗರದ ಕಡೆಗೆ ಪ್ರಯಾಣ ಬೆಳೆಸಬಹುದು.
1: ಸ್ವಾಮಿ, ನೀವೇನೋ ಗೃಹಸ್ಥ ಧರ್ಮಕ್ಕೆ ಸರಿಯಾಗಿ ನಮ್ಮೆಲ್ಲವರನ್ನು ಉಪಚರಿಸುವುದಕ್ಕೆ ಮನ ಮಾಡಬಹುದು. ಆದರೆ ನನಗೇನೋ ಅನ್ನಬೇಕು ಅನಿಸ್ತಾ ಇದೆ ಸ್ವಾಮಿ.
0: ಏನಯ್ಯ ಅದು?
1: ನಾನೊಬ್ಬನೇ ಬಂದದ್ದಲ್ಲವಲ್ಲ. ಬೇಟೆಗೆ ಬರುವಾಗ ಹಲವಾರು ಮಂದಿಗಳು ನನ್ನ ಜೊತೆಯಲ್ಲಿ ಬಂದವರೇ ಇದ್ದಾರೆ.
0: ಆಹಾ,
1: ನೀವೇನೋ ಭೋಜನ ಮಾಡಿ ಹೋಗಿರಿ ಅಂತ ಅಪ್ಪಣೆ ಮಾಡ್ತಾ ಇದ್ದೀರಿ. ಇಷ್ಟೂ ಪರಿವಾರವನ್ನು ಭೋಜನದಿಂದ ತೃಪ್ತಿಪಡಿಸುವುದಕ್ಕೆ ಅರಣ್ಯವಾಸಿಗಳಾದ ತಪಸ್ವಿಗಳಾದ ನಿಮಗೆ ಸಾಧ್ಯವಾದೀತಿ.
0: ಕರ್ತವೀರ್ಯ ಅರ್ಜುನ.
1: ಸ್ವಾಮಿ,
0: ನಿನ್ನ ಊಹೆ ತಪ್ಪಲ್ಲ. ನಿನ್ನನ್ನು ಉಪಚರಿಸಿ ಉಳಿದವರನ್ನು ಹಾಗೆ ಕಳಿಸುವುದಕ್ಕೆ ವ್ಯವಸ್ಥೆ ಏನು? ಹಾಗೆ ನಾನೊಬ್ಬನೇ ಉಪಚಾರ ಪಡೆದುಕೊಂಡ್ರೆ ಜೊತೆ ಪರಿವಾರಕ್ಕೆ ಅಪಚಾರವಾಗುವುದಿಲ್ಲವೇ? ಹೀಗೆ ನೀನು ಯೋಚಿಸ್ತೀಯ.
1: ಹೌದು ಸ್ವಾಮಿ.
0: ನನ್ನ ಮಾತಿನ ಅರ್ಥ ಅದಲ್ಲ.
1: ಮತ್ತೆ,
0: ನಿನ್ನ ಪರಿವಾರ ಎಷ್ಟೇ ದೊಡ್ಡದಾಗಿರಲಿ, ನಿನ್ನ ಜೊತೆ ಎಷ್ಟೇ ಜನ ಬಂದಿರಲಿ, ಎಲ್ಲರಿಗೂ ಇಲ್ಲಿ ಅನ್ನದಾನದ ವ್ಯವಸ್ಥೆ ಇದೆ.
1: ಹೌದೇ.
0: ಹೋಗಿ ಸ್ನಾನಾದಿಗಳನ್ನು ಪೂರೈಸಿಕೊಂಡು ಬಾ. ಜನ ಹೆಚ್ಚಿಗಿದ್ದೇವೆ ಅಂತ ಯೋಚನೆ ಬೇಡ. ಎಲ್ಲರಿಗೂ ದೇವರ ದಯದಿಂದ ಇಲ್ಲಿ ಸತ್ಕಾರ ಸಲ್ಲುತ್ತದೆ. ಸ್ನಾನ ಮುಗಿಸಿದವರು ನೇರಾಗಿ ಭೋಜನ ಗೃಹಕ್ಕೆ ಹೋಗಿ ನಮ್ಮ ಶಿಷ್ಯರು ನಿಮ್ಮನ್ನಲ್ಲಿ ಸ್ವಾಗತಿಸುತ್ತಾರೆ. ಊಟ ಮುಗಿಸಿ ಬಂದು ನನ್ನನ್ನು ಕಾಣ.
1: ನಿಮ್ಮ ಇಷ್ಟದಂತೆ ಆಗಲಿ. ಯಾರೋ ಅವರ ಪಾಲಕರೇ ಬಂದಿರೋ, ಹೀಗೆ ನದಿಯ ಬಳಿಗೆ ಹೋಗೋಣ, ಸ್ನಾನ ಮಾಡೋಣ, ಭೋಜನ ಶಾಲೆಯನ್ನು ಸೇರೋಣ, ಊಟವನ್ನೆಲ್ಲ ತೀರಿಸಿ ಪುಣ್ಯಾತ್ಮರನ್ನು ಕಂಡು ಆಶೀರ್ವಾದ ಪಡೆದು ಆ ಮುಂದೆ ಪ್ರಯಾಣ ಮಾಡೋಣ. ಬನ್ನಿ, ಸ್ನಾನ ಮಾಡಿ. ಸ್ನಾನ ಆಯ್ತೇ?
2: ಆಯ್ತು ಬಿಟ್ಟಿ.
1: ಬನ್ನಿ, ಊಟ ಮಾಡಿ.
2: ಊಟವಾಯ್ತು.
1: ಬೇಗ ಬೇಗ ಊಟ ಮಾಡಿ, ಸಮಯ ವೇಳೆ ಆಗಿ ಹೋಯ್ತು. ಆಯ್ತೇ?
2: ಆಯ್ತು ಬಿಟ್ಟಿ.
1: ಆಯ್ತೇ?
2: ಆಯ್ತು.
1: ಇಲ್ಲಿ ಬನ್ನಿ.
2: ಬುದ್ಧಿ ಬನ್ನಿ,
1: ಹೀಗೆ ಬನ್ನಿ.
2: ಬಂದೆ ಬುದ್ಧಿ.
1: ವನಪಾಲಕರೇ,
2: ಬುದ್ಧಿ
1: ನಿಮ್ಮಲ್ಲಿ ಹೇಗೆ ಭೋಜನದ ವ್ಯವಸ್ಥೆ ಆಗಿತ್ತ?
2: ಬಹಳ ಒಳ್ಳೆ ಊಟ ಬುದ್ಧಿ,
1: ಚೆನ್ನಾಗಿತ್ತು.
2: ಇಂತ ಊಟ ನಾನು ಇಷ್ಟರವರೆಗೆ ಮಾಡ್ಲೇ ಇಲ್ಲ.
1: ಬಹಳ ರುಚಿಕರವಾದಂತಹ ಪದಾರ್ಥಗಳು,
2: ಇಷ್ಟರ ತನಕ ಕೈಯ ಪರಿಮಳ ಹೋಗ್ಲಿಲ್ಲ.
1: ಬಗೆ ಬಗೆಯಾದಂತಹ ಭಕ್ಷ್ಯಾದಿಗಳು ಅಲ್ವೇ?
2: ಹೌದು.
1: ನನಗೊಂದು ದೊಡ್ಡ ಸಮಸ್ಯೆ ಬಂತಲ್ಲ ಇಲ್ಲಿ.
2: ಏನ್ ಬುದ್ಧಿ?
1: ನೋಡು, ನಾವಿಲ್ಲಿ ಬಂದು ಹೊತ್ತೆಷ್ಟಾಯ್ತು?
2: ತುಂಬಾ.

0: ಸಮಸ್ಯೆ ಅಂದ್ರೆ ಮತ್ತೇನು ಅಲ್ಲ.
1: ಏನ್ ಬುದ್ಧಿಯದು?
0: ನಾವ್ ಈ ಮುನಿ ಆಶ್ರಮಕ್ಕೆ ಬಂದು ಹೊತ್ತೆಷ್ಟಾಯ್ತಾ?
1: ಸ್ವಲ್ಪ ಹೊತ್ತಾದಷ್ಟೇ.
0: ಕೇವಲ ಅರ್ಧ ಗಳಿಗೆ ಆಯ್ತು.
1: ಹೌದು,
0: ಅರ್ಧ ಗಳಿಗೆಯ ಒಳಗೆ ನನ್ನನ್ನು ಹಿಂಬಾಲಿಸಿ ಬಂದಂತ ಇಷ್ಟು ಮಂದಿಗಳನ್ನು ನನ್ನನ್ನು ಸಮೇತ ಭೋಜನಾದಿಗಳಿಂದ ತೃಪ್ತಿಪಡಿಸಿದ್ದಾರೆ. ಬಗೆ ಬಗೆಯಾದಂತಹ ಸಿದ್ಧತೆಗಳನ್ನೆಲ್ಲ ಮಾಡಿದ್ರಲ್ಲ.
1: ಹೌದು.
0: ಈ ಭಕ್ಷಾದಿಗಳನ್ನು ಮಾಡಿದವರು ಯಾರು?
1: ಯಾರು?
0: ಹೇಗೆ ಸಿದ್ಧವಾಯಿತು?
1: ಹೇಗೆ?
0: ಇಂತಹ ರುಚಿಕರವಾದಂತಹ ಪದಾರ್ಥವನ್ನು ಮಾಡಬೇಕಾಗಿದ್ದರೆ ಆ ಬ್ರಾಹ್ಮಣನ ಯೋಗ್ಯತೆ ಎಂಥದ್ದಾಗಿರ್ಬೇಕು?
1: ಮತ್ತೆ
0: ನಮ್ಮ ರಾಜಸ್ಥಾನದಲ್ಲಿ ರಾಜಭೋಜನವನ್ನು ಸಿದ್ಧಪಡಿಸುವ ಬ್ರಾಹ್ಮಣರು ಹಲವಾರು ಮಂದಿಗಳಿದ್ದಾರೆ.
1: ಹೌದು.
0: ಒಬ್ಬರಿಂದೊಬ್ಬರು ಶ್ರೇಷ್ಠರಿದ್ದಾರೆ.
1: ಹೌದು.
0: ಬುದ್ಧಿವಂತರಿದ್ದಾರೆ.
1: ಹೌದು.
0: ಆದರೆ ನನ್ನ ಜೀವನದಲ್ಲಿ ಇಂತಹ ರುಚಿಕರವಾದ ಪದಾರ್ಥಗಳನ್ನು ಇದುವರೆಗೂ ನಾನು ತಿಂದಿಲ್ಲ ಅಂದ್ರೆ ಈ ಪಾಕವನ್ನು ಮಾಡಿದವರು ಯಾರು?
1: ಬುದ್ಧಿ, ಇಲ್ಲಿ ಎಲ್ಲಿ ನೋಡಿದ್ರು ಯಾವ ಮನೆಗೂ ಬೆಂಕಿ ಬೀಳಲಿಲ್ಲ. ಬುದ್ಧಿ,
0: ಮನೆಗೆ ಬೆಂಕಿ ಬಿದ್ದದ್ದಲ್ವಾ? ಯಾವ ಎಲೆ ಮನೆಯೊಳಗೂ ಬೆಂಕಿ ಉರಿಯುವುದಿಲ್ಲ.
1: ಹೌದು.
0: ಅಡಿಗೆ ಮಾಡಿದ ಬ್ರಾಹ್ಮಣ ಯಾರೂ ಕಾಣುವುದಿಲ್ಲ.
1: ಇಲ್ಲ.
0: ಹಾಗಾದ್ರೆ ಈ ಭಕ್ಷ್ಯಗಳನ್ನು ಮಾಡಿದವರು ಯಾರು?
1: ಬುದ್ಧಿ, ನಾವೇ ಯಾರು ಯಾರು ಅಂತ ಯೋಚಿಸುವುದಕ್ಕಿಂತ ಅವರಲ್ಲೇ ಕೇಳಿ ನೋಡೋಣ. ಬುದ್ಧಿ,
0: ಅದು ಸರಿ
1: ಅಲ್ವೇ?
0: ಹಾಗಾದ್ರೆ ಹಾಗೆ ಮಾಡೋಣ.
1: ಆಗಲಿ,
0: ವಿಚಾರಿಸಿ ಬರ್ತೇನೆ,
1: ಕೇಳಿ ನೋಡಿ.
0: ಸ್ವಾಮಿ,
2: ಭೂಪತಿ,
0: ನಿಮ್ಮ ಆಜ್ಞಾಧಾರಕರಾಗಿ ಸ್ನಾನವನ್ನು ಭೋಜನವನ್ನು ಪೂರೈಸಿ ಮರಳಿ ಬಂದಿದ್ದೇನೆ.
2: ತುಂಬಾ ಸಂತೋಷ.
0: ಆದ್ರೆ
2: ನಿನ್ನವರಿಗೆಲ್ಲ ಊಟವಾಯ್ತು ತಾನೆ?
0: ಎಲ್ಲವರೂ ಸಂತೋಷದಿಂದ ವಿಶ್ರಾಂತಿ ಪಡೆಯುತ್ತಾ ಇದ್ದಾರೆ.
2: ಒಳ್ಳೇದು, ಬರಯ್ಯ, ಕುಳಿತುಕೋ.
0: ಸ್ವಾಮಿ,
2: ಏನು?
0: ನನ್ನ ಒಂದು ಸಂಶಯವನ್ನು ಪರಿಹಾರ ಮಾಡಿ ಕೊಡ್ತೀರಾ?
2: ಏನಯ್ಯ ಅಂಥ ಸಂಶಯ ನಿನಗೆ?
0: ಬೇರೇನು ಅಲ್ಲ ಸ್ವಾಮಿ, ಅರ್ಧ ಗಳಿಗೆ ಒಳಗೆ ಇಷ್ಟೂ ಮಂದಿಗಳಿಗೆ ಇಷ್ಟೂ ತರದ ಭಕ್ಷಾದಿಗಳನ್ನು ಬಡಿಸಿ ಭೋಜನಾದಿಗಳಿಂದ ಸಂತೋಷ ಪಡಿಬೇಕಾಗಿದ್ರೆ ಯಾವ ಮಹಿಮೆಯೋ ನನಗೆ ಅರ್ಥವಾಗಲಿಲ್ಲ. ದಯಮಾಡಿ ಅಪ್ಪಣೆ ಆಗಬೇಕು.
2: ರಾಜೇಂದ್ರ, ನಿನಗಿದು ದೊಡ್ಡ ಪವಾಡವೆಂದು ಅನಿಸಿದೆ ಅಲ್ಲ?
0: ಹೌದು ಸ್ವಾಮಿ.
2: ಇಲ್ಲಿ ನನ್ನ ಯೋಗ್ಯತೆ ಏನೂ ಇಲ್ಲ. ಈ ಸತ್ಕಾರ ಹೇಗೆ ನಡೆಯಿತು ಗೊತ್ತಾ? ನೀನು ಬಂದಾಗ ಹೋಗು, ಸ್ನಾನವನ್ನು ಮಾಡಿ ಬಾ, ನಾನು ಊಟಕ್ಕೆ ವ್ಯವಸ್ಥೆಯನ್ನು ಮಾಡಿಸ್ತೇನೆ ಅಂತ ಹೇಳಿದ್ದು ಅಡುಗೆಯವರಿಂದ ಅಡುಗೆ ಮಾಡಿಸಿ ಹಾಕ್ತೇನೆ ಎಂಬ ಅರ್ಥದಲ್ಲೆಲ್ಲ.
0: ಮತ್ತೆ
2: ಈ ಆಶ್ರಮಕ್ಕೆ ದೇವತೆಗಳ ಅನುಗ್ರಹವಾಗಿದೆ.
0: ಹೌದೇ?
2: ಹೌದಯ್ಯ. ಕಾಮಧೇನುವಿನ ಬಗ್ಗೆ ನೀನು ಕೇಳಿರ್ಬೇಕಲ್ಲ. ಮನಸ್ಸಿನಲ್ಲಿ ಕಾಮಿಸಿದ್ದನ್ನು ಕೊಡುವಂತಹ ಯೋಗ್ಯತೆ ಉಳ್ಳಂತಹ ದೇನು ಆ ಲೋಕದಲ್ಲಿದೆ. ಅವಳದ್ದೇ ಸಂತಾನ ಶಬಲಾದೇವಿ ಎಂಬವಳನ್ನು ದೇವೇಂದ್ರ ನಮಗೆ ಅನುಗ್ರಹ ಮಾಡಿದ್ದಾನೆ.
0: ಕಾಮಧೇನುವಿನ ಮಗಳಾದಂತಹ ಸಬಲಾದೇವಿಯನ್ನು ತಮಗಾಗಿ ದೇವೇಂದ್ರನೇ ಕೊಟ್ಟನೆ.
2: ನೀನು ಊಟಕ್ಕೆ ಅಂತ ಸ್ನಾನದ ವ್ಯವಸ್ಥೆ ಮಾಡುವುದಕ್ಕೆ ಆ ಕಡೆಗೆ ಹೋದಾಗ ಊಟದ ಮೊದಲು ನಿನ್ನ ಸ್ನಾನಕ್ಕೆಷ್ಟು ವೇಳೆ ಬೇಕಾಗಿತ್ತೋ ಅಡುಗೆ ಸಿದ್ಧ ಮಾಡುವುದಕ್ಕೆ ಆ ಮಹಾತಾಯಿಗೆ ಅಷ್ಟು ವೇಳೆ ಬೇಕಾಗಿರ್ಲಿಲ್ಲ. ನಾನು ನನ್ನವಳ ಜೊತೆಯಲ್ಲಿ ಕೈ ಮುಗಿದು ಆಕೆಗೆ ಬಲವೊಂದು ಪ್ರಾರ್ಥಿಸಿದ್ದೆ ತಡ. ಬಂದವರಿಗೆಲ್ಲ ಏನು ಬೇಕೋ ಅಷ್ಟನ್ನು ಒದಗಿಸಿದ್ದಾಳೆ. ಇದು ದೇವತೆಗಳ ಅನುಗ್ರಹ. ಆದ್ರಿಂದ ನನ್ನ ದೊಡ್ಡತನ ಇದರಲ್ಲಿ ಏನೂ ಇಲ್ಲ.
0: ಕಾಮಿಸಿದ್ದನ್ನು ಕೊಡುವಂತ ಮಹಾಶಕ್ತಿ ದೇವಲೋಕದಲ್ಲಿರುವಂತಹ ಕಾಮದೇವಿಗೆ ಮಾತ್ರವಲ್ಲ, ನಿಮ್ಮಲ್ಲಿರುವಂತಹ ಸಬಲಾದೇವಿಗೂ ಇದೆ.
2: ಇದೆ, ಇದೆ
0: ಸ್ವಾಮಿ.
2: ಏನಪ್ಪ?
0: ನನ್ನೊಂದು ಆಸೆ ಹೇಳ್ತೀರಿ?
2: ಹೇಳು.
0: ದಯಮಾಡ್ತೀರಾ? ನಾನೊಬ್ಬ ಚಕ್ರೇಶ್ವರನಲ್ವೇ ಸ್ವಾಮಿ?
2: ಹೌದು.
0: ಅತಿವೃಷ್ಟಿ ಅನಾವೃಷ್ಟಿಗಳ ಮೂಲಕವಾಗಿ ಎಲ್ಲಿಯಾದರೂ ಭೂಲೋಕದಲ್ಲಿ ಅವ್ಯವಸ್ಥೆ ಬಡತನ ಬಂದು ಹೋಯಿತು ಅಂತ ಆದ್ರೆ ಪ್ರಜೆಗಳ ರಕ್ಷಣಾ ಭಾರ ಇರುವುದಾದ್ರೆ ನನ್ನಲ್ಲಲ್ವೇ? ಕಾಮಿಸಿದನ್ನು ಕೊಡುವಂತಹ ಸಬಲಾದೇವಿ ನಮ್ಮಲ್ಲೇ ಇದ್ದರೆ ಪ್ರಜೆಗಳ ರಕ್ಷಣೆಗೂ ಅನುಕೂಲ. ಅಂತೂ ನಿಮ್ಮ ಯಾಜಕಾದಿಗಳು ಯಾವ ಕೊರತೆಯು ಬರುವ ಹಾಗಿಲ್ಲ. ಒಂದು ಧೇನುವಿಗೆ ಸಾವಿರಾರು ಧೇನುಗಳನ್ನು ತಂದು ಒಪ್ಪಿಸಿ ಕೊಡ್ತೇನೆ. ಆ ಕಾಮಧೇನುವಿನ ಮಗಳನ್ನು ಮಾತ್ರ ದಯಮಾಡಿ ನನಗೆ ಕೊಡಬೇಕು ಅಂತ ಕೇಳ್ತೇನೆ.
2: ರಾಜಾ, ನಿನ್ನ ಅಪೇಕ್ಷೆ ಸಾಧುವಾದದ್ದಲ್ಲ. ನೀನು ಈ ರೀತಿಯಲ್ಲಿ ಖಂಡಿತ ಕೇಳಬಾರದು.
0: ಅದೇನು ಸ್ವಾಮಿ?
2: ಕಾಮಧೇನುವನ್ನು ನೀನು ಬಯಸುತ್ತಾ ಇರುವುದು ಕ್ಷಾಮಾದಿಗಳು ಬಂದ ಕಾಲದಲ್ಲಿ ಉಪಯೋಗಕ್ಕೆ ಅಂತ ತಾನೆ. ಈಗಂತೂ ನಿನ್ನ ಊರಲ್ಲಿ ಕ್ಷಾಮ ಇಲ್ಲ.
0: ಹಾಗೇನು ಇಲ್ಲ.
2: ಬರಗಾಲ ಬಂದಿಲ್ಲ.
0: ಬಂದಿಲ್ಲ.
2: ಬಂದ ಕಾಲಕ್ಕೆ ಈ ಧೇನುವನ್ನು ನೀನು ಪಡೆದುಕೊಂಡು ಹೋಗುವುದರಲ್ಲಿ ಔಚಿತ್ಯ ಇರ್ತದೆ.
0: ಈಗಲೇ ಪೂರ್ವ ಸಿದ್ಧತೆಯನ್ನು ಮಾಡ್ತಾ ಇದ್ದೀನಲ್ಲ.
2: ನಾಳೆ ರೋಗ ಬಂದಿತ್ತು ಅಂತ ಈ ಹೊತ್ತು ಔಷಧ ಯಾರು ಕುಡಿಯುವುದಿಲ್ಲ.
0: ಪ್ರಯತ್ನ ಸ್ವಾಮಿ.
2: ನಾಳೆ ಕೆಟ್ಟ ಕಾಲ ಬಂದಿತ್ತು ಅಂತ ಈ ಹೊತ್ತು ನಮ್ಮಲ್ಲಿರುವುದನ್ನು ನೀನು ಪಡೆಯುವುದಕ್ಕೆ ಬಯಸುವುದು ಸರಿಯಲ್ಲ. ಮತ್ತೊಂದು ಮಾತು ಕೇಳ್ತೀನಯ್ಯ.
0: ಏನು ಸ್ವಾಮಿ?
2: ನಾನು ನಿನ್ನನ್ನು ಸತ್ಕರಿಸಿದೆ ದೇವತೆಗಳ ಅನುಗ್ರಹದಿಂದ ಸಿಕ್ಕಿದ ಧೇನುವಿನ ಮಹಿಮೆಯಿಂದ. ಈ ಧೇನುವಿನ ಮೇಲೆ ನನ್ನ ಅಧಿಕಾರ ಎಷ್ಟು ಗೊತ್ತ?
0: ಎಷ್ಟು ಸ್ವಾಮಿ?
2: ಅವಳಿಗೆ ಕೈ ಮುಗಿಯುವಷ್ಟು ಮಾತ್ರ. ದೇವತೆಗಳು ನನಗಿದನ್ನು ಕೊಡುವಲ್ಲಿ ಅವರಿಗೂ ಒಂದು ಸ್ವಾರ್ಥ ಇದೆ. ನಮ್ಮ ಯಜ್ಞಯಾಗಾದಿಗಳು ನಡೆಯಬೇಕು, ಬ್ರಾಹ್ಮಣರ ಆರಾಧನೆ ನಡೆಯಬೇಕು, ಆ ಮೂಲಕವಾಗಿ ವಿಶ್ವಕ್ಕೆ ಕಲ್ಯಾಣ ಆಗಬೇಕು. ಇಂಥ ಲಕ್ಷ್ಯ ಅವರದ್ದು. ನಿನಗೆ ಅದನ್ನು ಕೊಡುವ ಉದ್ದೇಶ ಅವರಿಗೆ ಇರ್ತಿದ್ರೆ ಆ ಮಾತು ಬೇರೆ. ನನಗೆ ಕೊಟ್ಟಿದ್ದಾರೆ ಅಂದ ಮೇಲೆ ಇಲ್ಲಿ ನಡೆಯುವಂತಹ ಕಾರ್ಯ ಅವರಿಗೆ ಪ್ರಿಯವಾದದ್ದು ಅಂತಾಯ್ತು. ಅವರಿಂದ ಕೊಡಲ್ಪಟ್ಟಂತಹ ಧೇನುವನ್ನು ನಿನಗೆ ನಾನು ಕೊಡುವುದಕ್ಕೆ ಮನಸ್ಸು ಮಾಡಿದರೆ, ಭೂಪತಿ
0: ಸ್ವಾಮಿ,
2: ಅಧಿಕಾರ ಇಲ್ಲದೆ ಇದ್ದ ವಸ್ತುವನ್ನು ದಾನ ಮಾಡುವುದಕ್ಕೆ ಹೊರಟ ಹಾಗೆ. ಆದ್ರಿಂದ ದಯವಿಟ್ಟು ಈ ಆಸೆ ಇಟ್ಟುಕೊಳ್ಬೇಡ. ಇವಳನ್ನು ನಾನು ಕೊಡಲಾರೆ, ನೀನು ಇವಳ ಬಗ್ಗೆ ಯೋಚನೆಯನ್ನೇ ಮಾಡಬೇಕು.
0: ಕಾಮಧೇನುವನ್ನು ಕೊಡುವುದಕ್ಕೆ ಮನ ಮಾಡುವುದಿಲ್ಲವೇ ಸ್ವಾಮಿ?
2: ಸಾಧ್ಯ ಇಲ್ಲ
0: ಮುನಿಬರಿಯ.
2: ಏನು
1: ಸಮಧಿ ಕೊಟ್ಟರೆ

0: ಸಮಾಧಿ ಕೊಟ್ಟರೆ ಮುಳ್ಳಿತುದೇನು ಸಮಾಧಿ ತಪ್ಪಿದ ಬಳಿಕ ನಾ ಮಾಡುವುದೇನು ದಂಡವೇ ಕೃಪ ಧರ್ಮವು ಈ ಮುಹೂರ್ತದ
1: ಸ್ವಾಮಿ.
2: ಏನಪ್ಪ?
1: ನನ್ನ ಬೇಡಿಕೆಗೆ ನಿಮ್ಮ ತಿರಸ್ಕಾರವೇ? ಹಾಗಾದ್ರೆ
2: ನಿನಗೆ ಅಗತ್ಯ ಇಲ್ಲ, ನನಗೆ ಅಗತ್ಯ ಉಂಟು, ನಾನು ಕೊಡ್ಲಿಕ್ಕೆ.
1: ನೀವು ಮಾಡುವಂತ ಯಾಗ ಯಜ್ಞ ಇತ್ಯಾದಿಗಳು ಏನೇ ಇದ್ದರೂ ಸರಿ, ಯಾವುದೇ ಅಡ್ಡಿ ಆತಂಕಗಳು ಬಾರದಂತೆ ವ್ಯವಸ್ಥೆ ನನ್ನದು ಅಂದ್ರೆ ನನ್ನ ಮಾತನ್ನು ನೀವು ಮನ್ನಿಸಿಕೊಳ್ಳುವುದಿಲ್ಲ.
2: ನಿನ್ನ ವ್ಯವಸ್ಥೆ ಇರಬಹುದು, ಆದ್ರೆ ಅವರು ಮಾಡಿದ ವ್ಯವಸ್ಥೆಯಲ್ಲಿ ನಿನಗೆ ಪಾಲಿಲ್ಲ.
1: ಹಾಗಾದ್ರೆ ಕಾಮಧೇನುವನ್ನು ನೀವು ಕೊಡುವುದಿಲ್ಲ.
2: ಬ್ರಾಹ್ಮಣರ ಸೊತ್ತಿನ ಮೇಲೆ ಆಸೆ ಪಡಬಾರ್ದಯ್ಯ. ಅದು
1: ನಾನೊಬ್ಬ ಚಕ್ರೇಶ್ವರ, ಗೊತ್ತಲ್ಲ ನಿಮಗೆ?
2: ಗೊತ್ತಿದ್ರೆ
1: ಯಾವುದೇ ಒಂದು ವ್ಯವಹಾರಗಳನ್ನು ಮಾಡುವಾಗ ಸಾಮ ದಾನ ದಂಡ ಭೇದ ಇತ್ಯಾದಿ ಚತುರೋಪಾಯಗಳನ್ನು ಮುಂದಿಟ್ಟೇ ವ್ಯವಹಾರ ಮಾಡುವವ ನಾನು.
2: ಅಂದ್ರೆ
1: ಕಾಮಧೇನುವಿನ ಮಗಳಾದ ಸಬಲಾದೇವಿಯನ್ನು ನಿಮ್ಮಲ್ಲಿ ಕೇಳಿದ್ರಲ್ಲ, ಕೊಡುವುದಿಲ್ಲ ಅಂದ್ರೆ ಮುಂದೇನು ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ತಾ ಇದ್ದೇನೆ.
2: ಏನ್ ಅರ್ಥ ಮಾಡಿದೆ?
1: ದಂಡ ಪ್ರಯೋಗವಾದರೂ ಮಾಡಬೇಕಾದೀತು. ಆದ್ರಿಂದ ದೇವಿನ ಮೇಲೆ ಬಲತ್ಕಾರ ನಡೆಸಬೇಕಾದ ಸಂದರ್ಭ ಕೊಡಬೇಡಿ, ಕೊಡುವುದು ಲೇಸು ಅಂತೇನೆ.
2: ಅಲ್ಲಿವರೆಗೂ ಹೋಗ್ತೀಯ.

0: ಚಕ್ರವರ್ತಿ, ಉಂಡವನಿಗೆ ಎರಡನ್ನು ಬಗೆಯ ಬೇಡ.
1: ಅಂದ್ರೆ
0: ಕಾಮಧೇನುವನ್ನು ಕಾಮಿಸಿ ಅನ್ಯಾಯವನ್ನು ಮಾಡಬೇಡ. ಋಷಿಗಳಿಗೆ ಅಥವಾ ಆಶ್ರಮಕ್ಕೆ ಅನ್ಯಾಯವನ್ನು ಮಾಡಿದಲ್ಲಿ ಕೇಡಾದೀತು ನಿನಗೆ. ಆದ್ದರಿಂದ ಒಂದು ಮಾತು ಕೇಳು.
1: ಏನು?
0: ಅದೋ ನನ್ನ ಸ್ವಾಮಿಯಾದಂತಹ ಜಮದಗ್ನಿ ಮಹರ್ಷಿಗಳು ಕೋಪವನ್ನು ಸಂಪೂರ್ಣ ಬಿಟ್ಟಿದ್ದಾರೆ. ಆ ಕೆಟ್ಟ ಗುಣವನ್ನು ಬಿಟ್ಟು ಶಾಂತ ಮೂರ್ತಿಯಾಗಿದ್ದಾರೆ. ಅಂಥವರನ್ನು ನೀನು ಕೆಡಿಸಬಾರದು. ಕಾಮಧೇನುವಿನ ಮೇಲೆ ಬಲಾತ್ಕಾರವನ್ನು ನಡೆಸಬಾರದು. ಇದರಿಂದ ಸರ್ವನಾಶವಾದೀತು. ಆದ್ದರಿಂದ ಬಂದಂತೆ ಸಮಾಧಾನದಿಂದ ಹಿಂತೆರಳು ಅಂತ ಹೇಳ್ತಾ ಇದ್ದೀನಿ.
1: ಯಾರು ಹೆಣ್ಣು ಮಾತಾಡ್ತಾ ಇದ್ದಾಳೆ?
2: ಆ ಮುನಿಗಳ ಹೆಂಡತಿ.
1: ಓ ರೇಣುಕಾದೇವಿ!
2: ಹೌದು,
1: ಆಶ್ಚರ್ಯ, ಲೋಕ ಹಾಳಾಯ್ತ.
2: ಹೌದಪ್ಪ,
1: ಹೆಣ್ಣು ಮಕ್ಕಳಿಗೆ ಇಷ್ಟು ಅಧಿಕಾರವೇನಾ?
2: ನಿಜವಾಗ್ಲು
1: ನಾನಿಲ್ಲಿ ಜಮದಗ್ನಿಯಲ್ಲಿ ವಾದಿಸ್ತಾ ಇದ್ದೇನೆ. ನನ್ನ ಮಾತುಗಳಿಗೆ ಉತ್ತರ ಜಮದಗ್ನಿಯ ಕೊಡ್ತಾ ಇದ್ದಾನೆ. ಆ ಮಧ್ಯದಲ್ಲಿ ಹೆಣ್ಣುಗಳ ಪ್ರವೇಶ ಅಂದ್ರೆ
2: ಸರ್ ಗಂಡ ಸರ್ ಮಾತಾಡುವಾಗ
1: ಅಧಿಕ ಪ್ರಸಂಗಿಣಿ ಎಂಬುದಕ್ಕೆ ಸಂಶಯ.

0: ಪರಮೇಶ್ವರ, ಉಗ್ರಮುನಿ ಎಂದು ಪ್ರಸಿದ್ಧನಾದಂತಹ ನಾನು ಶಾಂತಮುನಿಯಾಗಿ ಮಾರ್ಪಟ್ಟೆ. ರೇಣುಕೆಯಿಂದ ನಡೆದಂತಹ ಪ್ರಮಾದಕ್ಕಾಗಿ ಸಿಟ್ಟುಕೊಂಡ ನಾನು ಅವಳ ತಲೆ ಕಡಿಸಿದ ಹೊತ್ತಿಯೇ ನನ್ನ ಮನಸ್ಸಿನಲ್ಲೇ ಮೂಡಿತ್ತೊಂದು ಭಾವ. ಅತಿಯಾದ ಸಿಟ್ಟು ಋಷಿಗಳಿಗೆ ಭೂಷಣ ಅಲ್ಲ. ಈಗ ನನಗೆ ಗೊತ್ತಾಗ್ತದೆ, ಅತಿಯಾದ ಸಿಟ್ಟು ಭೂಷಣ ಅಲ್ಲ, ಮಿತಿಯಲ್ಲಿ ಸಿಟ್ಟು ಇಲ್ಲದೇ ಇದ್ದರೂ ಭೂಷಣ ಅಲ್ಲ. ನನ್ನ ಹಿಂದಿನ ಸ್ಥಿತಿಯಾದರೆ ಕಾರ್ತವೀರ್ಯ ಧೇನುವನ್ನು ಕೊಂಡು ಹೋಗುವುದು ಬಿಡಲಿ. ಧೇನುವಿನ ಸಮೀಪಕ್ಕೆ ಹೋದರೂ ಶಾಪ ಕೊಟ್ಟು ಬಿಡುತ್ತಿದ್ದೆ, ಸುಟ್ಟು ಬೂದಿ ಮಾಡುತ್ತಿದ್ದೆ. ಈಗ ಮನಸ್ಥಿತಿಯೇ ನಿರ್ಮಾಣವಾಗ್ತಾ ಇಲ್ಲ. ಸಿಟ್ಟು ಬಿಟ್ಟು ಕೆಟ್ಟನೆ. ಸಿಟ್ಟಿಲ್ಲದೇ ಇದ್ದದ್ರ ಪರಿಣಾಮ ನನ್ನಲ್ಲಿ ದೌರ್ಬಲ್ಯವನ್ನೇ ಅವನು ಕಂಡನೆ. ದೇವತೆಗಳು ಕೊಟ್ಟ ಗೋವನ್ನು ಕಾಪಾಡುವುದಕ್ಕೆ ಯೋಗ್ಯತೆ ಇಲ್ಲದೇ ಇದ್ದಂತಹ ಒಬ್ಬ ಸಾಮಾನ್ಯ ಋಷಿ ನಾನಾದನೆ. ನನ್ನ ದೇವತೆಗಳಿಗೂ ತಪ್ಪಿದ ಹಾಗಾಯಿತು, ನನ್ನ ಆಶ್ರಮಕ್ಕೂ ಅನ್ಯಾಯವನ್ನು ಮಾಡಿದ ಹಾಗಾಯಿತು. 10,000 ಶಿಷ್ಯರಿಗೆ ಅಶನ ವಸನಗಳನ್ನು ಕೊಟ್ಟು ಕಾಪಾಡುವಂತಹ ಯೋಗ್ಯತೆ ಧೇನುವಿನಿಂದ ನನಗೆ ಬಂದಿತ್ತು. ನಾನು ಕುಲಪತಿಯಾದೆ. ಈಗ ಬಲವಿಲ್ಲದ, ಯೋಗ್ಯತೆ ಇಲ್ಲದ, ಮಾತೆ ಧೇನುವಿನ ಅನುಗ್ರಹ ಇಲ್ಲದ ದುರ್ಬಲ ಮುನಿಯಾದೆ. ಏನು ಮಾಡಲಿ? ಅಯ್ಯೋ, ಏನು ಗತಿ ಬಂತು, ಏನು ಗತಿ
1: ಬಂತು. ಭೂತನಾತ್ಮಜನ ಬೀಳ್ಕೊಂಡವರ ತಾತ ಮಾತೆಯರ ನೀಕ್ಷಿಪ ತವ ಕದಿ ಬಂದು ಜನಕನಂಗ್ರಿಯಲ್ಲಿ ಮಡಿದು
2: ಜನಕ ಮೊದಲಾಗಿ ನಿಮ್ಮ ಪವಿತ್ರವಾದ ಪಾದಗಳಿಗೆ ಶಿರವಾಗಿದೆ ತಂದೆ.
0: ರಾಮ,
2: ಸಂತೋಷದಿಂದಿರ್ಬೇಕಂತ ನೀವು ನೆಲಲೋಟಕರಾಗಿದ್ದೀರಾ.
0: ಬಂದೆಯಾ?
2: ಯಾಕಪ್ಪ ಚಿಂತೆ
0: ಕುಮಾರ?
2: ಯಾಕೆ ಈ ವ್ಯಥೆ?
0: ಆಶ್ರಮದ ಸ್ಥಿತಿ ಬದಲಾಗಿದೆಯಪ್ಪ. ನಿನ್ನಪ್ಪನ ಕಥೆ ವ್ಯಥೆಯಲ್ಲಿ ಪರ್ಯವಸಾನ ಹೊಂದಿದೆ.
2: ನಿಮಗೂ ವ್ಯಥೆ?
0: ಮಹಿಷ್ಮತಿ ಅರಸನಾದಂತಹ ಕಾರ್ತವೀರ್ಯ ಅರ್ಜುನ ಮೃಗವಿಕಾರಕ್ಕಾಗಿ ಬಂದವನು. ನಮ್ಮ ಆತಿಥ್ಯವನ್ನು ಸ್ವೀಕರಿಸುವುದಕ್ಕೆ ಮನಸ್ಸು ಮಾಡಿದ. ಉಂಡಂತಹ ಅವನು ಈ ಊಟದ ವ್ಯವಸ್ಥೆ ಯಾರಿಂದಾಯಿತು ಅಂತ ಪ್ರಶ್ನೆ ಮಾಡಿದಾಗ ಶಬಲಾದೇವಿಯ ಅನುಗ್ರಹ ಅಂತ ನಾನು ತಿಳಿಸಿದೆ. ಮಗನೇ, ಆ ಮಾತನ್ನು ಕೇಳಿದಂತಹ ರಾಜ ಶಬಲೆಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಆಸೆ ಪಟ್ಟ. ನಾನಾಕೆಯ ಮೇಲೆ ನನ್ನ ಅಧಿಕಾರ ಇಲ್ಲ, ಅವಳು ದೇವತೆಗಳು ಕೊಟ್ಟ ಪ್ರಸಾದ, ನೀನು ಬಯಸಬಾರದು ಎಂದು ನೀತಿಯ ಮಾತುಗಳನ್ನು ಹೇಳಿದೆ. ಎಷ್ಟು ಹೇಳಿದರೂ ಕೇಳಲಿಲ್ಲ ಮಗನೇ. ಆತ ಧೇನುವನ್ನು ಬಲಾತ್ಕಾರವಾಗಿ ಎಳೆದುಕೊಂಡು ಹೋಗಿಯೇ ಬಿಟ್ಟ.
2: ಧರ್ಮವನ್ನು ಉಳಿಸಬೇಕಂತ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದಂತ ಕಾರ್ತಿವೀರ ಧರ್ಮದ ತಾಂಡವನ್ನು ಆಡೋದಕ್ಕೆ ಪ್ರಯತ್ನಿಸಿದನೆ.
0: ಹೌದು,
2: ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡೋದಕ್ಕೆ ಬೇಕಾಗಿ ನಾನೇ ಹೋಗ್ತೀನಪ್ಪ. ತುಂಬ ಹೃದಯದಿಂದ ಒಪ್ಪಿಗೆಯನ್ನು ನನಗೆ ಕೊಡಿ, ನಾನು ಹೊರಡ್ತೇನೆ.
0: ನಾನು ಸಿಟ್ಟು ಬಿಟ್ಟದ್ದು ಹೊರತು ನೀನು ಸಿಟ್ಟು ಬಿಟ್ಟಿಲ್ಲ, ನನಗೆ ಗೊತ್ತುಂಟು. ಅಪ್ಪನಿಗೆ ಸಿಟ್ಟಿಲ್ಲದೇ ಇದ್ರೆ ಏನು, ಮಗನಿಗುಂಟಲ್ಲ. ಆದ್ರೆ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ, ಅವನಿಗೆ ವಿವೇಕವನ್ನು ಹೇಳು. ಯಾವ ಮಾತು ನಡೆಯಲಿಲ್ಲ ಅಂದ್ರೆ ಮತ್ತೆ ನೀನೇನು ಮಾಡಬೇಕು ಅದನ್ನು ಮಾಡು. ಶ್ರೇಯೋಸ್ತು.
2: ಅಪ್ಪನಿಂದ ಒಪ್ಪಿಗೆ ಬರಲಾಯ್ತು, ನಡೀತೇನೆ.
1: ಏನಂತೆ, ಯಾರು ಬಂದ? ಭಾರ್ಗವ ರಾಮನು ಯುದ್ಧಕ್ಕಾಗಿ ನಮ್ಮಲ್ಲಿಗೆ ಬಂದರೆ ಬರಲಿ. ಭಾರ್ಗವ ರಾಮನು ಇಲ್ಲಿ ಬರಲೇಬೇಕೆಂದು ಇಚ್ಛಿಸಿದ ನಾನು ಸಬಲಾದೇವಿಯನ್ನು ಇಲ್ಲಿ ತಂದದ್ದು ಆಗಿಯೇ. ಬ್ರಹ್ಮದ್ವೇಷದಿಂದಲೇ ನನ್ನ ಕುಲನಾಶ ಎಂಬುದನ್ನು ದತ್ತಾತ್ರೇಯ ಮೂಲಕವಾಗಿ ನಾನು ಮೊದಲೇ ಅರ್ಥ ಮಾಡಿಕೊಂಡಿದ್ದರೂ ನಂದಿನಿಯ ಮೇಲೆ ಕೈ ಮಾಡುವುದಕ್ಕೆ ಕಾರಣ ಏನು? ಬೇರೆ ಯಾವ ಉದ್ದೇಶವೂ ಅಲ್ಲ, ನನ್ನ ಪೂರ್ವ ಜನ್ಮವು ಹೀಗಿದೆ. ಮಹಾವಿಷ್ಣುವಿನ ಕೈಯಲ್ಲಿ ರಾರಾಜಿಸುವ ಸುದರ್ಶನ ಆಯುಧವೇ ನಾನು. ಶತ್ರುಪ್ರಸೂದನ ಎಂಬವನ ಕೊಲೆಯ ಪ್ರಕರಣದಲ್ಲಿ ಮಹಾವಿಷ್ಣುವಿಗೆ ಸೋಲಾದಾಗ ಅವನ ಕೊಲೆಗಾಗಿ ನಾನೇ ಮುಂದೆ ಹೋಗಬೇಕಾಯಿತು. ನನ್ನ ಕೈಯಲ್ಲೇ ಅವನ ಕೊಲೆಯಾಗಬೇಕಾಯಿತು. ಆ ಕಾಲದಲ್ಲಿ ನಾನು ಗರ್ವಿತನಾದೆ. ಮಹಾವಿಷ್ಣುವಿನ ಬಲ ಏನು, ನನ್ನ ಯೋಗ್ಯತೆ ಏನು ಎಂದು ಅಹಂಕಾರಿಯಾದಾಗ ನನ್ನ ಅಭಿಪ್ರಾಯವನ್ನು ತಿಳಿದಂತ ಮಹಾವಿಷ್ಣು ನನ್ನ ಪಾಲಿಗೆ ಶಾಪವನ್ನು ಕೊಟ್ಟ. ಹೋಗು ಭೂಲೋಕದಲ್ಲಿ, ನೀನು ಮನುಷ್ಯನಾಗಿ ಹುಟ್ಟು, ನಾನು ಅವತಾರಿಯಾಗಿ ಬರ್ತೇನೆ. ನಿನ್ನ ನನ್ನ ತೋಳ್ಬಲ ಯೋಗ್ಯತೆಗಳು ಭೂಲೋಕದಲ್ಲಿ ಇತ್ಯರ್ಥವಾಗಲಿ, ಆಮೇಲೆ ವೈಕುಂಠಕ್ಕೆ ಬಾ. ಆ ಶಾಪ ಪ್ರಕಾರವಾಗಿ ಕೃತವೀರ್ಯ ರಾಕಾವತಿಯರ ಸುಖ ದಾಂಪತ್ಯದಲ್ಲಿ ಹುಟ್ಟಿದ ಚಕ್ರೇಶ್ವರ ಕಾರ್ತವೀರ್ಯ ಅರ್ಜುನ ನಾನು. ಈಗ ಮಹಾವಿಷ್ಣುವೇ ಅವತಾರಿಯಾಗಿ ಭಾರ್ಗವ ರಾಮನಾಗಿ ನಮ್ಮಲ್ಲಿಗೆ ಬಂದಿದ್ದಾನೆ ನನ್ನ ಕೊಲೆಗಾಗಿ. ಅಂದ್ರೆ ಸದ್ಯದಲ್ಲೇ ವೈಕುಂಠವನ್ನು ಸೇರುವಂತಹ ಒಂದು ಯೋಗ್ಯತೆ ನನಗೆ ಬರ್ತದೆ ಎಂಬುದಕ್ಕೆ ಯಾವ ಸಂದೇಹವೂ ಇಲ್ಲ. ಆಹಾ, ನನ್ನ ಭಾಗ್ಯ. ಆದರೆ

0: ನನಗಾಗಿ ಹೋರಾಟ ಮಾಡಿದಂತಹ ಮಂತ್ರಿ ಮಂಡಲ ಅವರ ಸರ್ವನಾಶವಾಗಬೇಕು, ಅವರಿಗೆ ಸಾಯುಜ್ಯ ಪದವಿಯನ್ನು ಕೊಡಿಸಬೇಕು, ಆಮೇಲೆ ನಾನು ವೈಕುಂಠವನ್ನು ಸೇರಬೇಕು. ಈ ನಿರ್ಣಯಕ್ಕೆ ಬಂದಿದ್ದೇನೆ. ನನ್ನ ಮುಖ್ಯಮಂತ್ರಿ ಎಲ್ಲಿ? ಶಕ್ರಜಿತು
1: ಪ್ರಭೋ
0: ಹೀಗೆ ಬಾ.
1: ಏನ್ ಶಕ್ರಜಿತ್ ಅಂದರು?

0: ಅಸುರ ಬಾಲ ದಕ್ಕನೆ ಬಂದಿದನಲ್ಲ.
1: ಶಕ್ರನಿತು
2: ಮಹಾಪ್ರಭುಗಳೇ,
1: ನನ್ನ ದೇಹದ ಎಡಬಲದ ಭುಜಗಳ ಹಾಗೆ, ನನ್ನ ದೇಹದ ಕಣ್ಣುಗಳ ಹಾಗೆ 60,000 ವರ್ಷಗಳ ನನ್ನ ಆಳ್ವಿಕೆಯಲ್ಲಿ ನನ್ನ ಸಹಾಯಕರಾಗಿ ಹೋರಾಟ ಮಾಡಿದವರು ನೀವು. ಮೊನ್ನೆ ಮೊನ್ನೆಯಾಗಿ ಜಮದಗ್ನಿ ಆಶ್ರಮದಿಂದ ಕಾಮದೇವಿನ ಮಗಳಾದ ಸಬಲಾದೇವಿಯನ್ನು ಬಲತ್ಕಾರವಾಗಿ ಇಳತಂದವನ. ಇದನ್ನು ತಿಳಿದಂತಹ ಭಾರ್ಗವ ರಾಮ ಪರಶುಧರನಾಗಿ ನಮ್ಮಲ್ಲಿ ಹೋರಾಟದ ಸಿದ್ಧತೆಯಿಂದ ಬಂದಿದ್ದಾನಂತೆ. ಬಂದವ ಬ್ರಾಹ್ಮಣ ಹುಡುಗ, ಯುದ್ಧ ಮಾಡುವುದೇ, ಕಾಮದೇವನು ಒಪ್ಪಿಸುವುದೇ, ಏನೆಂಬುದು ಸಮಾಧಾನಕ್ಕಾಗಿ ನಿಮ್ಮ ಉತ್ತರ ಕೇಳ್ತಾ ಇದ್ದೇನೆ.

0: ಏನು ಉಸುರ ಬಾಲಕನು ಅರ್ವನು
1: ಮರದಲ್ಲಿ ನಡೆತಂದಿಹನೆ ಈ ಕರುಣಿಸಲೆ ಮಗ ಜಯನು
2: ಮಹಾಪ್ರಭು
3: ಚಕ್ರಜಿತ್
2: ಬ್ರಾಹ್ಮಣ ಕುಮಾರನು ಸಮರಕ್ಕೆ ಬಂದಿದ್ದಾನೆ
3: ಹೌದು
2: ವಿಚಿತ್ರ ಘಟನೆ ಇದು ಚಕ್ರವರ್ತಿಯನ್ನು ಯುದ್ಧಕ್ಕೆ ಕರೆಯುವುದು ಒಬ್ಬ ಬ್ರಾಹ್ಮಣ ಹುಡುಗ ಧೇನುವನ್ನು ತಂದಾಗಲಿ ಆ ಸುದ್ದಿ ತಿಳಿದಾಗಲಿ ನಿಮಗೆ ನಾನು ಹೇಳಿದ್ದೇನೆ ದುಡುಕಿದ್ದು ಹೆಚ್ಚಾಯಿತು
3: ಹೌದು
2: ರಾಜನಾದವನು ಸಾಮ ಬಿಡಬಾರದಂತೆ ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪು ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ಬೀಜ ಮಂತ್ರವದು ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು ದಂಡದ ಸೀಮೆ ಎಂಬ ಉಪಾಯದಲ್ಲಿ ಸಾಮಾನ್ಯ ತರ ಅಂತ ಆದ್ರೆ ಏನು ಮಾಡು ತಂದಾಗಿದೆ ಮರ್ಯಾದೆ ಪ್ರಶ್ನೆ ಇನ್ನು ಆದುದಾಗಲಿ ನಾವು ಸುಮ್ಮನಿದ್ದವರು ಬ್ರಾಹ್ಮಣ ಬರಲಿ ಇನ್ಯಾರೇ ಬರಲಿ ಯಾವ ಶಾಪವೋ ಯಾವ ಮಾತೋ ಅದಕ್ಕೆ ಬೆಲೆ ಕೊಡುವುದಲ್ಲ ನಮ್ಮ ಮರ್ಯಾದೆ ಪ್ರಶ್ನೆ ನೀವು ಹೋಗುವುದು ಬೇಡ ನಮ್ಮಿಂದ ಆಗಿದ್ರೆ ನೀವು ಬನ್ನಿ ನನಗೆ ಕೊಡಿ ಅಪ್ಪಣೆ
3: ಹೋಗಿ ಸಮರವನ್ನೇ ಸೇರಿ

0: ಪ್ರಕನು ವಾಗುವುದು ಹರಿಹರಾಜರು ಅಳುಕುಮಾರಲ್ಲಿಗೆ ತರವಲ್ಲ ಬಂದು
1: ಕೈಯಲ್ಲಿ ಪರಶುವನ್ನು ಹಿಡಿದು
2: ಬೀಜ
1: ಸಮರಕ್ಕೆ ಬಂದವ ಬ್ರಾಹ್ಮಣ ಹುಡುಗನೇ. ಆಶ್ಚರ್ಯ
2: ಯಾಕೆ?
1: ಕಲಿಸುವುದು ಕಲಿಯುವುದು, ಹೋಮ ಮಾಡುವುದು ಹೋಮ ಮಾಡಿಸುವುದು, ದಾನ ಕೊಡುವುದು ದಾನ ಪಡೆಯುವುದು, ಈ ಷಟ್ಕರ್ಮ ಬ್ರಾಹ್ಮಣರಿಗೆ ಸೇರಿತ್ತು.
2: ನಿಜ,
1: ನಿನ್ನ ಕುಲಧರ್ಮವನ್ನು ಬಿಟ್ಟು ಕ್ಷತ್ರಿಯ ಧರ್ಮವನ್ನು ಅನುಸರಿಸಿ ಸಮರಕ್ಕೆ ಬಂದೆ ಅಲ್ಲ, ಯಾಕೆ ಬಂದೆ? ನಾನೇ ಅರ್ಥ ಮಾಡಿದೆ, ನಿನ್ನ ಶನಿಯಲ್ಲಿ ನಾನು ಹೇಳ ತಂದದ್ದು. ಈ ಶತ್ರುನ ಕೈಯಲ್ಲೇ ಪ್ರಾಣ ಕಳ್ಕೊಳ್ಬೇಡ. ಜಾಗ್ರತೆ,
2: ತಪ್ಪಾಗಿ ತಿಳಿದುಕೊಂಡಿದ್ದೀಯಾ ನೀನು. ಧರ್ಮದಲ್ಲಿ ನಡೀಬೇಕಂತ ನೀವು ಆ ಧರ್ಮದ ತಾಂಡವನ್ನು ಆಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ನಿಮ್ಮ ನಾಶ ನನ್ನ ಕೈಯಲ್ಲೇ ಇದೆ ಅಂತೇಳಿ ಆದ್ರೆ ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀನೋ ನಾನೋ ಯಾರೆಂಬುದನ್ನು ರಣರಂಗ ತೀರ್ಮಾನ ಮಾಡಲಿ.

0: ಕೆಳಗಿ ಬರಿದೆ ಕೆಟ್ಟೆ ಎಂದು ಜರೆದ ಅರಸನವನನು.
1: ಏನು
2: ನನ್ನ ಕಣ್ಣುಗಳನ್ನೇ ನಾನು ನಂಬದ ಹಾಗೆ ಆಗಿಹೋಯ್ತಲ್ಲ.
1: ಯಾಕೆ
2: ಬ್ರಾಹ್ಮಣ ಹುಡುಗ
1: ದರ್ಪ
2: ಏನು ಹಿಡಿಯಬೇಕಾದಂತ ಕೈಯಲ್ಲಿ ಪರಶುವನ್ನು ಧಾರಣೆ ಮಾಡಿದೀಯಾ ನೀನು?
1: ಹೌದು.
2: ಇಳೆಯ ವಯಸ್ಸಿನ ತರಳ ನೀನು ಮಿಂಚಿನ ಹೊಡೆತದಂತೆ ನೇರವಾಗಿ ನಮ್ಮ ರಾಜಸ್ಥಾನವನ್ನು ಪ್ರವೇಶ ಮಾಡುವಲ್ಲೇ ವರೆಗೂ ಮುಂದೆ ಬಂದಿದ್ದಿ ಅಂದ್ರೆ ಅನರ್ಥ ಕಾಲದ ದೋಷ ಇದು ಅಲ್ಲ. ನಿನ್ನ ಹುಡುಗ ಬುದ್ಧಿಯು ನನಗೆ ಅರ್ಥವಾಗುವುದಿಲ್ಲ.
1: ಓ
2: ಕಾರ್ತಿವೀರ ಅರ್ಜುನ ಭದ್ರವಾದಂತಹ ಈ ಆಳ್ವಿಕೆ ಒಳಗೆ ಬ್ರಾಹ್ಮಣರು ಎಷ್ಟು ಸೊಕ್ಕಿದ್ದಾರೆ ಅಂದ್ರೆ ಮತ್ತೆ ಕ್ಷತ್ರಿಯರಾದ ನಾವು ಹೇಗಿರ್ಬೇಕು? ಸರಿಯಾಗಿ ಯೋಚನೆ ಮಾಡು. ಯೋಚನಾ ಶಕ್ತಿ ನಿನಗೆ ಇರ್ಲಿಕ್ಕಿಲ್ಲ. ಆದ್ರಿಂದ ಹುಡುಗ ನಿನಗೆ ಸಾರಿ ಹೇಳ್ತೇನೆ, ಸಮರ ಬೇಡ, ನಡೆ ಹಿಂದೆ ಇಲ್ಲಿಂದ.
1: ನಾನು ಹುಡುಗನೆಂಬ ಕೀಳ್ಭಾವನೆ ಎದುರಿಗೆ ಕಾರ್ತಿವೀರ ಹುಡುಗನಾದ್ರೆ ಏನಾಯ್ತು? ನಾನಿಡಿದಂತಹ ಪರಶುವಿಗೆ ಹುಡುಗತನವೇನೂ ಇಲ್ಲ. ಉದ್ದಟತನವನ್ನು ತೋರಿಸುವುದಕ್ಕೆ ನಾನು ಬಂದವನೇನು ಅಲ್ಲ. ನೀನು ತಪ್ಪಿದ್ದ ನಡೆದಿದ್ದೆಂಬುದನ್ನು ತಿಳಿದಂತಹ ನಾನು ನಿನ್ನನ್ನು ಸರಿದಾರಿಗೆ ತರುವುದಕ್ಕೆ ಬೇಕಾಗಿ, ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ, ಕ್ಷತ್ರಿಯ ಅಂತ ನೀನು ಗೋವುಗಳನ್ನು ಹಾಗೆ ಹೆಣ್ಣು ಮಕ್ಕಳನ್ನು ಬ್ರಾಹ್ಮಣರನ್ನು ಉಳಿಸುವುದಕ್ಕೆ ಪ್ರಯತ್ನ ಬರಬೇಕಾಗಿತ್ತು. ಅದನ್ನು ತಪ್ಪಿ ನಡೆದಿದ್ದೆಂಬುದನ್ನು ತಿಳಿದಂತಹ ನಾನು ನಿನ್ನನ್ನು ದಂಡಿಸುವುದಕ್ಕೆ ಬಂದದ್ದಲ್ಲ. ದೀನತೆಯಿಂದ ಕಾಮಧೇನುವನ್ನು ಕೇಳ್ತಾ ಇದ್ದೇನೆ. ಒಳ್ಳೆ ರೀತಿಯಲ್ಲಿ ಕಾಮಧೇನುವನ್ನು ಕೊಟ್ಟರೆ ನಿನಗೆ ಉಳಿಗಾಲವಿದೆ. ಎಲ್ಲಿಯಾದ್ರೂ ಅಧರ್ಮದಲ್ಲಿ ಒಂದು ನಡೀತಾ ಅಂತೇಳಿ ಆದ್ರೆ ನಿನಗೆ ವಿನಾಶ ಕಾಲೇ ವಿಪರೀತ ಬುದ್ಧಿ.
2: ಬಲತ್ಕಾರದಲ್ಲಿ ತಂದಂತಹ ದೇನುವನ್ನು ಸಾಮದಿಂದ ಒಪ್ಪಿಸುವುದಕ್ಕೆ ರಣಹೇಡಿಗಳು ನಾವಲ್ಲ. ಬಾ ಮುಂದೆ ನೋಡ್ತೇನೆ.

0: ಮಹಿಷ್ಮತಿ ಬೆಟ್ಟಡದಲ್ಲಿದ್ದವರೆಲ್ಲರೂ ಭಯಗೊಂಡಿದ್ದಾರೆ. ಅವರಿಗೆಲ್ಲರಿಗೂ ಭರವಸೆಯ ಮಾತನ್ನು ಕೊಟ್ಟು ಶಬಲೆಯನ್ನು ಕರೆದುಕೊಂಡು ತನ್ನ ತಂದೆಯ ಎಡೆಗೆ ಹೋಗಬೇಕಾಗಿದೆ. ನಡೀತೇ ನೋಡೋಣ ಆಶ್ರಮದ ಬಳಿಗೆ.
1: ಮಗನೇ ರಾಮ,
0: ಕಾರ್ತಿವೀರ ನೀವು ಬುದ್ಧಿಯ ಮಾತನ್ನು ಹೇಳಿದೆ. ಕೇಳುವಂತಹ ತಾಳ್ಮೆ ಅವನಿಗೆ ಇರಲಿಲ್ಲ. ಯುದ್ಧದ ಪರಿಣಾಮ ಅವನ ವಧೆಯಾಯಿತು. ಶಬಲೆಯನ್ನು ತಂದಿದ್ದೇನಪ್ಪ, ಮುಂದೆ ಏನು ದಾರಿ ಎಂಬುದನ್ನು ನೀವು ತೋರಿಸಬೇಕು.
1: ಬ್ರಾಹ್ಮಣರನ್ನು ರಕ್ಷಿಸಬೇಕಾದಂತಹ ಕ್ಷತ್ರಿಯರು ದುಷ್ಟರಾಗಿ ಭೂಭಾರಕರಾದಾಗ ಬ್ರಾಹ್ಮಣರೇ ಕೈಯಲ್ಲಿ ಕತ್ತಿ ಹಿಡಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಾಯ್ತು.
0: ಹೌದಪ್ಪ
1: ಮಗನೇ,
0: ಅಪ್ಪ
1: ಕಳೆದು ಹೋದದ್ದಕ್ಕಾಗಿ ವ್ಯಥೆ ಬೇಡ. ಜೀವನವನ್ನು ಪೂಜೆ ಮಾಡಿ ನಿತ್ಯ ವಿಧಿಗಳನ್ನು ಪೂರೈಸಿ ಮುಂದಿನ ಕಾರ್ಯಕ್ರಮಗಳು ಯಥಾಕ್ರಮವಾಗಿ ನಡೆಯುವುದಕ್ಕೆ ಆ ದೇವತೆಗಳ ಪ್ರಾರ್ಥನೆಯನ್ನು ಮಾಡೋಣ. ಅಮಂಗಳ ನಿವಾರಣೆಗಾಗಿ ಸರ್ವಶಕ್ತನಾದಂತಹ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ.

0: ಇದುವರೆಗೂ ಕೇಳಿದಿರಿ ಯಕ್ಷಗಾನ ಗದಾಪರ್ವ. ಭಾಗವತರು ಶ್ರೀ ಕಡತೂಕ ಮಂಜುನಾಥ ಭಾಗವತ್, ಮೃದಂಗ ಶ್ರೀ ಗಣಪತಿ ಭಾಗವತ್. ಇದೀಗ ಎಂದಿನಂತೆ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
3: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ.

ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನು ಧ್ಯಾನಾಸಕ್ತಳಾಗಿ ನನ್ನನ್ನೇ ಶೋಧ ಮಾಡುತ್ತಾ ಕಲ್ಲು ಮುಳ್ಳಿನ ಪರಿವೆಯಲ್ಲದೆ ಅರಣ್ಯದಲ್ಲಿ ಅರಿಯುತ್ತಲಿದ್ದಾಳೆ. ಆದರೆ ಕಾಲುಗಳಿಂದ ರಕ್ತವು ಹೊರಸೂಸುತ್ತಿದ್ದರೂ ಅದರ ಕಡೆಗೆ ಆ ತಾಯಿ ಗಮನವನ್ನೇ ಮಾಡಿರುವುದಿಲ್ಲ. ಧನ್ಯ ಧನ್ಯ ನನ್ನ ಶರಣ ಶರಣೆಯರೇ, ನೀವೇ ಧನ್ಯರು. ಆಗಲಿ, ನಾನೀಗ ಈ ಜಂಗಮ ರೂಪವನ್ನು ಧರಿಸಿಕೊಂಡು ಆ ತಾಯಿ ದನದ ಪಟ್ಟಿಗೆಯಲ್ಲಿ ವಾಸ ಮಾಡುವೆನು. ಅಂದರೆ ಅವಳು ಮಾಡುವಂಥ ಸತ್ಕಾರಕ್ಕೆ ಒಳ್ಳೆ ಅನುಕೂಲವಾಗುವುದು.

0: ನಾನು ಓರ್ವ ಜಂಗಮನು, ಹಸಿವಿಯಾಗಿದೆಯಮ್ಮ, ನನಗೆ ಸ್ವಲ್ಪ ಕಬಳವನ್ನು ಕೊಟ್ಟು ಕಾಪಾಡು ತಾಯಿ.
1: ಶಿವಶಿವ, ಈ ವೃದ್ಧ ಜಂಗಮನು ಹಸಿದು ಕಳವಳಿಸುತ್ತಿರುವನಲ್ಲ. ಆ ಮಲ್ಲಿಕಾರ್ಜುನನೇ ಈ ಜಂಗಮನ ವೇಷವನ್ನು ಧರಿಸಿಕೊಂಡು ಇಲ್ಲಿಗೆ ಬಂದಿರಬಹುದೇನು?
2: ಹೌದು ಅಯ್ಯ. ತಂದೆ,
0: ತಾಯಿ,
1: ಸ್ವಾಮಿ,
0: ನನ್ನಮ್ಮ ನಿನಗೆ ಮಂಗಲವಾಗಲಿ ಮಗಳೇ. ನೀನೋರ್ವಳೇ ಈ ಕಾನನದಲ್ಲಿ ಅಲಿಯುತ್ತಿರಲೇನು ಕಾರಣ? ನೀನು ಯಾರಮ್ಮ?
1: ತಂದೆ, ಇಲ್ಲಿಗೆ ಒಂದು ಸ್ವಲ್ಪ ಸಮೀಪದೊಳಗೆ ಸಿದ್ದಾಪುರ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಹೇಮರೆಡ್ಡಿ ಎಂಬ ಸದ್ಗೃಹಸ್ಥನಿದ್ದಾನೆ. ಅವರ ಸೊಸೆ ನಾನು. ದನಗಳನ್ನು ಕಾಯುವುದಕ್ಕಾಗಿ ಅತ್ತೆಯವರ ಅಪ್ಪಣೆಯಂತೆ ಇಲ್ಲಿಗೆ ಬಂದಿರುವೆನೆ ಸ್ವಾಮಿ. ಬಹುತರವಾಗಿ ನನ್ನ ವಾಸ ಇಲ್ಲಿಂದ ಒಂದು ಸ್ವಲ್ಪ ಸಮೀಪದೊಳಗೆ ಆಗುವುದು. ಮನೆಯಿಂದ ಯಾವಾಗಲಾದರೊಮ್ಮೆ ರೊಟ್ಟಿ ಹಾಗೂ ಅಂಬಲಿಯನ್ನು ಅವರು ನನಗೆ ಇಲ್ಲಿಗೆ ಕಳಿಸಿಕೊಡುತ್ತಿದ್ದಾರೆ. ಅದನ್ನೇ ಆ ಪರಮಾತ್ಮನಿಗೆ ಅರ್ಪಿಸಿ ಆ ಪ್ರಸಾದದಿಂದ ಜೀವಿಸಿಕೊಂಡಿರುವೆನು. ಲಿಂಗ ಜಂಗಮರ ಸೇವೆಯಲ್ಲಿ ನನಗೆ ಆಸಕ್ತಿ ಬಹಳ. ಆದರೆ ಆ ಸೇವೆ ಅದು ಇಲ್ಲಿ ನನಗೆ ದೊರಕುವುದಿಲ್ಲವಲ್ಲ ಅಂತ ಚಿಂತೆಯಾಗುತ್ತಿದೆಯಪ್ಪ.
0: ನನ್ನಮ್ಮ,
1: ತಂದೆ,
0: ನೀನೇನು ಚಿಂತಿಸಬೇಡ ತಾಯಿ.
1: ಯಾಕೆ ಸ್ವಾಮಿ?
0: ಅದು ಅಲ್ಲಿ ನೋಡಮ್ಮ, ಆ ಕಾಣುವ ಬೆಟ್ಟದ ಮೇಲೆ ಒಂದು ಶಿವಲಿಂಗವಿದೆ ತಾಯಿ. ಅವನಿಗೆ ಮಲ್ಲಯ್ಯನೆಂದು ಕರೆಯುತ್ತಾರೆ.
1: ನಿಜ ಸ್ವಾಮಿ.
0: ಆ ಬೆಟ್ಟದ ಅಡಿಯಲ್ಲಿಯೇ ಪಾತಾಳ ಗಂಗೆ ಇರುವಳು.
1: ಹೌದು.
0: ನೀರು ಸಮೃದ್ಧಿಯಾಗಿದೆ. ಸ್ನಾನ ಪಾನಾದಿಗಳನ್ನು ಮಾಡಲಿಕ್ಕೆ ಬಲು ಯೋಗ್ಯವಾಗಿದೆಯಮ್ಮ ಅಲ್ಲಿ.
1: ಹೌದಪ್ಪ.
0: ಆದ್ದರಿಂದ ನೀನೀಗ ಅಲ್ಲಿಗೆ ಹೋಗಮ್ಮ.
1: ಆಗಲಿ ಸ್ವಾಮಿ.
0: ಅಂದ್ರೆ ನಿನ್ನ ವ್ರತೋಪಾಸನೆಗೆ ಒಳ್ಳೆ ಅನುಕೂಲವಾಗ್ತಾ ಇದೆ.
1: ತಂದೆ, ನನಗೆ ಒಳ್ಳೆಯ ಸ್ಥಳವನ್ನೇ ತೋರಿಸಿದೆಯಲ್ಲ ನನ್ನಪ್ಪ. ಅಪ್ಪ, ಈಗ ನೀನು ಮೊದಲು ಈ ಅಂಬಲಿಯನ್ನ ಸೇವಿಸಿಕೊಂಡು ತೃಪ್ತನಾಗ ಸ್ವಾಮಿ.
0: ನಿನ್ನ ಇಚ್ಛೆಯಂತೆ ಆಗಲಿ ತಾಯಿ.
1: ದೇವ, ಭಕ್ತರಿಂದ ಪಂಚಾಮೃತವನ್ನೇ ಸೇವಿಸುತ್ತಿರುವ ನಿಮಗೆ, ಬಡವಿಯಾದ ನಾನು ಈಗ ರೊಟ್ಟಿ ಹಾಗೂ ಅಂಬಲಿಯನ್ನ ನಿಮಗೆ ನೀಡಬೇಕಾಯಿತಲ್ಲ ತಂದೆ. ಇದು ಇದು ನಿಮಗೆ ರುಚಿ ಹತ್ತಬಹುದೇನು ಸ್ವಾಮಿ? ಇಲ್ಲ ಇಲ್ಲ ಇಲ್ಲ.
0: ಅದು ಏನೇ ಇರಲಿ ತಾಯಿ, ನನಗೆ ಮಾತ್ರ ಬಹಳ ಹಸಿವಿಯಾಗಿದೆಯಮ್ಮ. ಕೊಡಮ್ಮ ತಾಯಿ.
1: ತೆಗೆದುಕೋ ಅಪ್ಪ, ತೆಗೆದುಕೋ.
0: ಇದು ಹಳಸಿದ ಅಂಬಲೆಯೇ ಅಲ್ಲ, ಅಮೃತವು ಮಹಾಸಾಧಿ ಮಲ್ಲಮ್ಮನ ಹಸ್ತಸ್ಪರ್ಶದಿಂದ ಕ್ಷೀರವಾಗಿರುವುದು.

0: ಭಕ್ತ ಶಿರೋಮಣಿಯಾದ ಮಲ್ಲಮ್ಮಾಂಜನೆಯ ಮಂಗಲವಾಗಲಿ.
1: ತಂದೆ, ಏನಿದು? ಸ್ವಾಮಿಯು ಅವನು ಮಾಯವಾದನಲ್ಲ, ಅವನು ಮಲ್ಲಿಕಾರ್ಜುನ ಆಗಿರಬಹುದೇನು? ಆ ಹೌದು, ನಿಸ್ಸಂದೇಹವಾಗಿಯೂ ಅವನೇ. ದೇವ, ಬಡವಿಯಾದ ನಾನು ಅಂಬಲಿ ಹಾಗೂ ರೊಟ್ಟಿಯನ್ನ ನೀಡಿದನಲ್ಲ, ನನ್ನ ಎಲ್ಲ ಅಪರಾಧಗಳನ್ನ ಕ್ಷಮಿಸಿಬಿಡು ತಂದೆ, ಕ್ಷಮಿಸು.

0: ದೇವ, ಈ ದೀನರ ವಿಷಯದಲ್ಲಿ ನಿನಗೆ ಕರುಣೆ ಇಲ್ಲವೇನು ಸ್ವಾಮಿ? ಈ ಭಕ್ತರ ಅಪರಾಧವನ್ನು ನೀನು ಕ್ಷಮಿಸುವುದಿಲ್ಲವೇನು ತಂದೆ? ನೀನು ಕ್ಷಮಿಸದೇ ಇದ್ದಲ್ಲಿ ಈ ಶಿಲಾಮಯ ಲಿಂಗ ಮೂರ್ತಿಗೆ ತಲೆಯನ್ನಪ್ಪಳಿಸಿ ಪ್ರಾಣವನ್ನೇ ಕೊಡುವೆನು. ಜೈ ಮಲ್ಲಿಕಾರ್ಜುನ.
1: ತಡೆ ಮಲ್ಲಮ್ಮ, ನನ್ನಮ್ಮ ನಿನಗೆ ಜನ್ಮ ಕೊಟ್ಟಂತಹ ನಿನ್ನ ತಾಯಿ ತಂದೆಗಳನ್ನು ಉದ್ಧರಿಸಿದೆ, ಅಲ್ಲದೆ ನಿನ್ನ ಅತ್ತೆಯ ಮನಿತ ಉನ್ನತಾವಸ್ಥೆಗೆ ತಲುಪಿಸಿದೆ. ಅಳಬೇಡ ತಾಯಿ, ಶಾಂತಳಾಗಮ್ಮ, ಮಗಳೇ ಶಾಂತಳಾಗಮ್ಮ.
0: ದೇವ, ಯಾವಾಗಲೂ ನೀನು ನನ್ನ ಬಳಿಯಲ್ಲೇ ಇದ್ದರೂ ಕೂಡ ನಿನ್ನನ್ನು ತಿಳಿಯಲಾರದೆ ನಾನು ಮೂಢಳಾಗಿ ಇದ್ದೇನಲ್ಲ. ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸು ತಂದೆ, ಕ್ಷಮಿಸು ಸ್ವಾಮಿ.
1: ನನ್ನಮ್ಮ, ನಿನಗಾವಿಚ್ಛವು ಕೇಳಿಕೋ ತಾಯಿ, ಕೇಳಿಕೋ ಅಮ್ಮ.
0: ದೇವ, ನನಗೆ ಈ ಸಂಸಾರ ಜಂಜಡುವುದು ಸಾಕಾಯಿತು ತಂದೆ. ಇನ್ನು ಮೇಲೆ ತಂದೆ ನನಗೆ ಮುಕ್ತಿಯನ್ನೇ ದಯಪಾಲಿಸು ಸ್ವಾಮಿ.
1: ನನ್ನಮ್ಮ, ನಿನಗೆ ಸಂಸಾರವು ಸಾಕಾಯಿತೆ?
0: ಹೌದು ಸ್ವಾಮಿ.
1: ಹುಚ್ಚಮ್ಮ, ಮಾನವ ಪ್ರಾಣಿ ಹುಟ್ಟಿ ಬಂದ ಮೇಲೆ ತನಗೆ ಬಂದ ಕಷ್ಟವನ್ನು ಅನುಭವಿಸಲೇಬೇಕು.
0: ಓ

0: ಗುರು ಧರ್ಮ ಪರಾಯಣದಲ್ಲಿ ಕೋರಾನ್ನ ಭಿಕ್ಷ ಭಿಕ್ಷಾ ಭವತಿ ಭಿಕ್ಷಾಂ ದೇಹಿ.
1: ತಂಗಿ, ಹೊರಗೆ ಯಾರೋ ಒಬ್ಬ ಕೂಗಿದ ನೋಡು.
2: ಮತ್ತಾವ ಬಂದ? ಊರು ಬಿಟ್ಟರು ಸೋಮಾರ್ ಬಿಡವಲ್ಲ ನೋಡು ಅಕ್ಕ. ಇವನಪ್ಪ ಜಂಗಮಯ್ಯ.
1: ಯಾಕೋ ಜಂಗಮಯ್ಯ, ಏತಕ್ಕಾಗಿ ಬಂದಿರುವಿ?
0: ನನ್ನಮ್ಮ, ನಾನು ಭಿಕ್ಷೆಗಾಗಿ ಬಂದಿರುವೆ ತಾಯಿ. ಆದ್ದರಿಂದ ಯಾವ ಬಗೆಯ ಭಿಕ್ಷೆಯಾದರೂ ಸರಿಯೇ. ಹಸಿ ಹಿಟ್ಟು, ಕಾಳು ಇಲ್ಲವೇ ಬೇಸಿದ ಕಜ್ಜಾಯ? ನನ್ನಮ್ಮ, ನನಗೆ ಬಹಳ ಹಸಿವಿಯಾಗಿದೆ. ಆದ್ದರಿಂದ ಒಂದು ತುತ್ತು ನೀಡಿ ಕಳಿಸಿರಮ್ಮ.
2: ಏ ಅಯ್ಯ, ಊರೆಲ್ಲ ಹಾಳಾಗಿ ಹೋಗಿದೆಯೇನು? ತಿರುಗಿ ಮುರುಗಿ ನಮ್ಮ ಮನೆಗೆ ಗಂಟು ಬಿದ್ದಿವೆ ಅಲ್ಲ ಅಕ್ಕ. ಆ ಮಲ್ಲಿಯು ಧರ್ಮ ಅಧರ್ಮ ಅಂತ ಹಾಕಿ ಸವಿಗಲಿಸಿ ಬಿಟ್ಟಿದ್ದಾಳೆ. ಏ ಅಯ್ಯಪ್ಪ, ಆ ಮಲ್ಲಿಯು ಈಗ ಇಲ್ಲ ಅಯ್ಯಪ್ಪ.
0: ಅಲ್ಲವಮ್ಮ, ನಿಮ್ಮಿಂದ ಆ ನನ್ನ ತಾಯಿಗೆ ತೊಂದರೆಯಾಗಿಲ್ಲವಷ್ಟೇ.
1: ಅವಳಿಗೆ ತೊಂದರೆ ಕೊಡಲು ನಮಗೇನು ಕಾರಣ? ಅವಳು ಪರರ ಮನೆಯಿಂದ ಬಂದವಳು, ನಾವು ಬಂದವರು.
0: ಹೌದಮ್ಮ, ಇದು ನಿಜವಾದ ಮಾತಮ್ಮ.
1: ಸಮಾನ ಸುಖ ದುಃಖದಲ್ಲಿ ಸಮಭಾಗಿಯಾಗಿರುವ ಭಾಗಿಗಳು.
0: ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನ ಯೋಗ್ಯತೆಯನ್ನು ಈ ಕಾಕು ಜಾತಿಯ ಕುಣ್ಯಗಳೆಂತರಿವವು. ಒಂದೆವು ಶಾಪನುಚ್ಚರಿಸಿದ ಮಾತ್ರಕ್ಕೆ ಹುರುಪುಳಿಸಿ ಹೋಗುವವು. ನಿಂದಕರು ನೆರೆಯಲ್ಲಿದ್ದರೇನೆ ಸಜ್ಜನರ ಪ್ರಭಾವ ಎದ್ದು ಕಾಣುವುದು.
3: ಈ ಮುದುವನಾರು
2: ಅತ್ತೆಯವರೇ, ಇವನಪ್ಪ ಜಂಗಮಯ್ಯ. ನನಗೆ ರೊಟ್ಟಿ ಹಾಕ್ರಿ, ಅನ್ನ ಹಾಕ್ರಿ ಅಂತ ರಿಪರಿಪಿ ಹಚ್ಚಿಬಿಟ್ಟಾನ. ಏನು ಹೇಳಿದ್ರು ಕೇಳವಲ್ಲ, ಮುಂದಿನ ಮನೆಗೆ ಹೋಗವಲ್ಲ.
3: ಜಂಗವನೋ ಗಂಟು ನುಂಗವನೋ? ಅಯ್ಯ, ಸರಕನೆ ಬರೋದು ಕೋರಾನೆ ಬಿಟ್ಟು ನಿಲ್ಲುವುದು. ತಂಗಿ ನಾಗಮ್ಮ, ಬಸಮ್ಮ,
2: ಅತ್ತೆ,
3: ಈ 500 ಬಹಳ ಹಸಿದಂತೆ ಕಾಣುವುದು. ಇವನು ಚೆನ್ನಾಗಿ ಊಟ ಮಾಡಿಸಿಬಿಡ್ರಿ.
1: ಆಗಲಿ ಅತ್ತೆಯವರೇ, ನೀವು ಹೊರಗೆ ಹೋಗಿ ನೋಡ್ತಾ ಇರ್ರಿ.
3: ಆಗಲಿ ಆಗಲಿ
2: ಸ್ವಾಮಿ.
0: ಅಮ್ಮ.
2: ಸ್ವಾಮಿಗಳೇ.
0: ಯಾಕಮ್ಮ ತಾಯಿ?
2: ತಾವು ಬಹಳ ಹಸಿದಂತೆ ಕಾಣುತ್ತದೆ.
0: ಹೌದಮ್ಮ, ಅದಕ್ಕೆ ಪ್ರತಿಯಾಗಿ ಮತ್ತೆ ನೀವೇನ್ ಮಾಡ್ತಾ ಇದ್ದೀರಮ್ಮ?
1: ನಾವು ಊಟ ಮಾಡಿಸ್ಬೇಕಿತ್ತವಯ್ಯಪ್ಪ.
0: ಇದು ಹೊಸ್ತಾಯ್ತಲ್ಲವಮ್ಮ.
1: ಏನಿಲ್ಲಯ್ಯಪ್ಪ, ವರ್ಷ ವರ್ಷ ಮಾಡಿಸ್ತೀವಿ ನಾವು.
0: ಆಗಲಿ ತಾಯಿ, ನಿಮ್ಮ ಇಚ್ಛೆಯಂತೆ ಆಗಲಮ್ಮ.
2: ಸಾವಕಾಶ ಕುಳಿತುಕೊಳ್ಳಪ್ಪ.
0: ಒಳ್ಳೆಯದಮ್ಮ ತಾಯಿ.
1: ತಂಗಿ ಬಸಮ್ಮ, ಪಾಪ ಸ್ವಾಮಿಗಳು ಬಹಳ ಹಸಿದಂತೆ ಕಾಣುವುದು.
2: ಹೌದಮ್ಮ,
1: ಅವರಿಗೆ ಬಿಸಿ ಬಿಸಿ.
2: ಒಳ್ಳೆಯದು.
0: ನನ್ನಮ್ಮ, ನನಗೇನು ನಿಮ್ಮ ಬಿಸಿ ರೊಟ್ಟಿ ಮತ್ತೆ ಇನ್ನಾವ ಪದಾರ್ಥ, ಅದು ನನಗೆ ಬೇಕಾಗಿಲ್ಲ ತಾಯಿ.
1: ಮತ್ತೇನು ಸ್ವಾಮಿ?
0: ನಾನು ಕೇಳ್ತಾ ಇರುವುದು ಅದೇ. ಆ ಅಂಬಲಿ ಇಲ್ಲವೇ ತುಣುಕು ರೊಟ್ಟಿದಷ್ಟೇ ಸಾಕಮ್ಮ, ಅದನ್ನೇ ಊಟ ಮಾಡಿ ತೃಪ್ತನಾಗುತ್ತೇನೆ.
2: ಸ್ವಾಮಿ, ತಮ್ಮ ಪ್ರೇಮ ಕಥೆಯೆಲ್ಲ ತಿಳಿದಂತಾಯಿತು.
0: ಅಂದ್ರೆ ಏನಮ್ಮ ಇದರ ಅರ್ಥ?
2: ಅಂದ್ರೆ ಆ ಮಲ್ಲಿಗೆ ನಿಮ್ಮಂತಹ ಜಂಗಮರು ಎಷ್ಟು ಮಂದಿ ಇರೋ? ರಮಕತ್ತನೇ,
0: ಎಂಥ ಮಾತನ್ನಾಡಿದೆಯಮ್ಮ ಆ ನನ್ನ ತಾಯಿ, ಎಂಥ ಬಿರುನುಡಿಗಳನ್ನು ಆಡಿದೆಯಮ್ಮ. ನನ್ನಮ್ಮ ಕೇಳಲಾರುತ್ತಾಳೆ.
2: ಸುಖವಾಗಿ ಊಟ ಮಾಡೋ ಏನಾರ.
0: ಅಮ್ಮ ತಾಯಿ, ನನ್ನಮ್ಮ, ಸಾಕಮ್ಮ ತಾಯಿ, ಸಾಕಮ್ಮ. ನನ್ನಮ್ಮ ಮಲ್ಲಮ್ಮ ಎಲ್ಲಿಗೆ ಹೋಗಿರುವೆಯಮ್ಮ? ನೀನಿರ್ತಾ ಇದ್ದರೆ ನನಗೆ ವಿಪತ್ತಾನೆ ಬರ್ತಾ ಇದ್ದಿಲ್ಲ. ಎಲ್ಲಿಗೆ ಹೋಗಿದ್ದೀಯಾ ತಾಯಿ?
1: ಅತ್ತೆಯವರೇ, ಈ ಮಲ್ಲೆ ಮಲ್ಲಯ್ಯನ ಸಂಬಂಧವು ಎಂತಾದ್ರೂ ವಿಷಯ ನಿಮಗೆ ಹೊಳೆಯುತ್ತೆ?
3: ಐ ತಂಗಿ, ಹೊಳೆದಿನ ಮಾಡಿತು. ಆ ಮಲ್ಲೆ ಇಂಥ ವಿಟಮಲ್ಲಯ್ಯನೊಡನೆ ಸರಸವಾಡುವ ಅಭಿಪ್ರಾಯವು ನನ್ನ ಸರಿಯಾಗಿ ಹೊಳಿತು ನೋಡಮ್ಮ.
2: ಅತ್ತೆ, ಹೀಗಿದ್ದು ನಿಮ್ಮ ಚಾಣಾಕ್ಷತೆಯನ್ನು ಗಂಟು ಕಟ್ಟಿ ಬಚ್ಚಿಟ್ರೆ ಫಲಕಾರಿಯಾಗುವುದಿಲ್ಲ, ನಮ್ಮ ಮಾನವ ಉಳಿದಂತಾಗಲಿಲ್ಲ. ಸರಿ, ಸಮಾನಿಕರಲ್ಲಿ ನನಗೆ ಮುಖವೆತ್ತಿ ತಿರುಗಾಡಲು ನಾಚಿಕೆಯಾಗಿದೆ. ಹೇಮರೆಡ್ಡಿ ಸೊಸೆ ಹಾದರಿಗಿತ್ತಿಯಾದರೆಂದು ಊರು ಜನರೆಲ್ಲ ಬಿಸಿ ಬಿಸಿ ಮಾತಾಡುತ್ತಿದ್ದಾರೆ. ಇಂದು ನೀವೇ ಆ ವಿಷಯವನ್ನು ತೆಗೆದಿರೆಂದು ಹೇಳಿದೆವು.
3: ಹೌದು ತಂಗಿ, ಇದಕ್ಕಿನ್ನೇನು ಮಾಡಬೇಕು?
1: ಮಾಡುವುದೇನು, ಮುಳ್ಳನ್ನು ಮುಳಿದು ತೆಗೆಯಬೇಕು.
2: ಅತ್ತೆ, ತೆಗೆಯಬೇಕು ಉಪಯೋಗಿಸ ಮುಳ್ಳು ಲೊಡ್ಡಾಗಿರಬಾರ್ದ.
3: ತಂಗಿ ಬಸಮ್ಮ, ನೀನೇ ಹೋಗಿ ಆ ಭರಮರೆಡ್ಡಿನ ಕರ್ಕೊಂಡು ಬರ ಹೋಗು.
2: ಎಲ್ಲಿ ಹೋಗ್ಯಾನು?
3: ಎಲ್ಲ ನೋಡವ.
2: ಭಾವಯ್ಯ ಭಾವಯ್ಯನವರ, ಅತ್ತೆಯವರು ನಿಮ್ಮನ್ನು ಕರೆಯುತ್ತಿದ್ದಾರೆ, ಬರ್ತೀರೇನ್ರಿ?
4: ಬಾಣ್ಯ ಸೊಸಿಯ ಶಿ ಬಸಿಯ
3: ಮಾರಿಗೆ ನಗತಿಯೇನು?
4: ಮತ್ತೇನ್ ಮಾಡ್ಲಿ, ನಿನ್ನ ಮುಂದ್ ಕುತ್ಕೊಂಡ.
3: ಏ ಹಾಗಲ್ಲೋ, ಆಕಿನ ಅಡವಿ ಗಟ್ಟಿದ್ರು ಕೂಡ ಆಕೆ ತನ್ನ ದುರ್ನಡತಿನ ಬಿಡಲಿಲ್ಲ.
4: ಯಾವಾಕಿನ ಯಾವಾಗ ಅಡವಿ ಗಟ್ಟಿದ್ರಿ? ಹಿಂದ್ ಮುಂದ್ ಸಂಬಂಧ ಇಲ್ದ ಏನಾರೆ ಮಾತಾಡಿಬಿಟ್ರ ಆತಿನ ಬೇ ಅಮ್ಮ. ನನ್ನ ಏಂತಿನ ಅಡವಿ ಗಟ್ಟೆ ನನ್ನ ಒಂಟಿಗೇನ್ ಮಾಡಿಬಿಟ್ಟರಿ?
3: ನೀನು ಒಪ್ಪಂಟಿಗನಾಗಿದ್ರೆ ನಿಮಗೆ ಸಂತೋಷ.
4: ನಾವು ಒಂಟಿಗೆ ಆದ್ರೆ ಸಂತೋಷ, ನೀ ಮಾತ್ರ ಸೀಟ್ ಭರ್ತಿ ಮಾಡಿದ್ರಾಗ ಇರ.
3: ಹಾಗಲ್ಲೋ, ಅಲ್ಲಿ ಕೊಡುವ ಮಲ್ಲಯ್ಯನಿಗೆ ಗಂಟು ಬಿತ್ತಿರುಳಂತೆ.
4: ಬೇಷ್ ಎಮ್ಮ, ಬಿತ್ತು ಮಾತಿನಿಂದ ಹೇಳಬಾರ್ದ, ಸೂಳಿತನ ಮಾಡ್ತಾಳಂತ.
2: ನಾವಷ್ಟೇ ಅಂತೀವಿ ಹೀಗಲ್ಲ. ಊರ ಮಂದೆಲ್ಲ ಇದೇ ಮಾತಾಡುತ್ತಿದ್ದಾರೆ. ಅವರ ಮುಂದೆ ನನಗೆ ಮುಖವೆತ್ತಿ ತಿರುಗಾಡಲು ನಾಚಿಕೆ ಆಗಿದೆ, ಏನು ಮಾಡಬೇಕು?
4: ಏ ಬಸಮ್ಮ, ಅವ್ರ ಮುಂದೆ ನಿನ್ನ ಮುಖ ಎತ್ತದು ಬ್ಯಾಡಿನ
2: ಬ್ಯಾಡೋ ಅಪ್ಪ,
4: ತೆಗೆದು ಬಂದ ಮಣ್ಣಾಗಿ ಮುಚ್ಚಿಸಿ ಬಿಡುನು. ನೋಡೇ ಬಸಮ್ಮ, ಗಡಿಗೆ ಬಾಯಿ ಮುಚ್ಚಾಕ ಬರ್ತೈತೆ, ಆದ್ರೆ ಮಂದಿ ಬಾಯಿ ಮುಚ್ಚಾಕ ಆಗಾನಿಲ್ಲ ಎಂಬ ಮಾತೈತೆ. ಆಗ್ಲಿ, ಈಗ ಸದ್ಯ ನನಗೆ ಏನ್ ಮಾಡಂದ್ರಿ?
3: ಆ ದುಷ್ಟರಿಬ್ಬರನ್ನ ಕೊಂದು ಬರ್ಬೇಕು.
4: ಮತ್ ನನಗೇಂತಿ?
3: ನಿನಗೆ ಇನ್ನೊಬ್ಬಳನ್ನು ತಂದು ಮದ್ವೆ ಮಾಡ್ತೇನೆ.
4: ಈಗ ಮಾಡಿಬಿಡಂಗ್ರ, ಅಡಿವೆಯಾಗಿದ್ದಾಗಿನ್ಕೊಂದ ನಾಯಾಗ ಪಾಪ ಕಟ್ಟಿಕೊಳ್ಳಿ.
2: ಹಾಗಲ್ಲ ಭಾವ, ತಿಳಿದು ತಿಳಿದು ಸೌತಿ ಮೇಲೆ ಯಾರು ತನ್ನ ಹೆಣ್ಣು ಮಕ್ಕಳನ್ನು ಕೊಡ್ತಾರೆ?
4: ಯಾರು ಕೊಡಂಗಿಲ್ಲ ಬಸಮ್ಮ.
2: ಇಲ್ಲ
4: ಯಾಕ ಅವ್ರು ನಾನು ಹಗೆಯದಾಗ ಹಾಕಿ ಬಾಯಿಗಲ್ ಮುತ್ತಾರನ.
2: ಹಾಗಲ್ಲ ಭಾವ, ಆ ದುಷ್ಟ ಮಲ್ಲಿಯನ್ನು ಕೊಂದು ಹಾಕ್ರೆ ಅಂತ ಹೇಳಿದ್ರೆ ಇಷ್ಟೇ
4: ಇಷ್ಟೇ? ವಹವಾರೆ ಜಂಗರ ಬೆಲ್ಲಿ. ನೋಡೇ ಬಸಮ್ಮ, ಈಗ ಅಗ್ದಿ ಆಕಿನ ಕೊಂದು ಬಂದೆ ಮತ್ತೊಬ್ಬಕಿನ ಮಾಡ್ಕೊಂಡ್ಯ ಅಂತ ತಿಳಿ. ನೀವು ಈಗ ಇಕ್ಕಿಗೆ ಮಾಡಿದಂಗ ಮುಂದ ಅಕ್ಕಿಗೂ ಮಾಡಿದ್ರ ಅಕ್ಕಿನು ಕೊಲ್ಲಬೇಕಾಗಿ ಬಂತಲ್ಲ. ಹೇ ಗುಡ್ಡದೊಡೆಯ ಮಲ್ಲಯ್ಯ, ಬಂಗಾರದಂತ ಹೆಂತಿನ ಬಿಟ್ಟದೊಂದು ಪಾಪ, ಅಡಿವಿ ಗಟ್ಟಿದ್ದೊಂದು ಪಾಪ, ಈಗ ಕೊಲ್ಲಾಕ್ ಹೋಗುದೊಂದು ಪಾಪ, ಮುಂದ ಮತ್ತೊಬ್ಬಕಿನ ತಂದಿವ್ರ ಕೈಯಾಗಿ ಸಿಗಿಸುವುದೊಂದು ಪಾಪ. ಇಷ್ಟೆಲ್ಲ ಪಾಪದ ಹೊರೆ ಹೊತ್ಕೊಂಬುದು ಯಾಕೆ ಪಾಸುಮಕ? ನಾನ ಈ ಸಾತಿಯಿಂದ ಸುನಿಗದು ಪಾಡಲ್ಲನೋ ಮಲ್ಯ ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯ.
2: ಏನಾಗಮ್ಮ ಬಸಮ್ಮ,
4: ನಾನು ಹೇಳ್ತ ಆದ್ರ ಮಾಡಿದ್ದನ್ನ ಪ್ರತ್ಯಕ್ಷ ಕಂಡಿರ? ಏನ್ ಮಂದಿ ಮಾತಿನ ಮೇಲೆ ಮಾತಾಡ್ತೀರಾ?
2: ಸುಳ್ಳು ಹೇಳಲಿಕ್ಕೆ ಮಂದಿಗೇನು ಹೊಟ್ಟೆ ಕಡೆ ಇರೋದು? ಹಾವಾ, ನೀವು ಅಡವೆಗಿನ ಗುಡಿಸಲಿಕ್ಕೆ ಹೋಗಿ ಮರಿಯಾಗಿ ನಿಂತು ಕಣ್ಣಾರ್ ನೋಡಿ ಆಮೇಲೆ ಏನು ಮಾಡೋದನ್ನ ಮಾಡ್ರಿ.
4: ಏ ಬಸಮ್ಮ, ನಾನು ಹೇಳ್ತ ಆದ್ರ ಮಾಡ್ಯಾಳಂತ ದೇವ್ರ ಪಾದ ಮುಟ್ಟಿ ಆಣಿ ಮಾಡಿ ಹೇಳ್ತೀರ? ಏನ್ ನಿಮ್ಮ ಗಂಡರು ತಲೆ ಮುಟ್ಟಿ ಹೇಳ್ತೀರ?
1: ನಾವು ಮಾಡಲು ಸಿದ್ಧರಿದ್ದೇವೆ, ನೀವು ಪ್ರತ್ಯಕ್ಷವಾಗಿ ಹೋಗಿ ನೋಡ್ಕೊಂಡು ಬರ್ರಿ. ಆಮೇಲಾಣಿ ಮಾಡಿ ಹೇಳ್ತೀವಿ.
4: ಹೆಂಗಸರು ಬಹಳ ಬೇರಿಕೆಯರಪ್ಪ, ಮಾರಿ ಮೇಲೆ ಕಾಣ್ತಾರ ಸಂಭವಿತರಂಗ ಮುಸುಕಿನಾಗ ಮಾಡ್ತಾರ ಇಂತ ಕೆಟ್ಟ ಕೆಲಸನ. ಏ ಅಮ್ಮ, ನಾನು ಹೇಳ್ತ ಆದ್ರ ಮಾಡಿದ ಕರೆ ಆತಂದ್ರ ಗೋಳಿ ಗೋಣ ಮುರಿದಾಗ ಒಂದ ಏಟ್ಗೆ ರುಂಡ ಹಾರಿಸಿ ಬರ್ತನು ತಾಕೊಡ್ಲಿ.
2: ತಕ್ಕೊಳ್ಳಿ.

0: ಶಗಣಿಯನ್ನು ಕುಡಿಸುವುದು, ಜಳಕ ಹಾಗೂ ಲಿಂಗ ಪೂಜೆ ಎಲ್ಲವೂ ಆಯಿತು. ಆದರೆ ಆ ಮಲ್ಲಯ್ಯ ಸ್ವಾಮಿಯ ಸುಳಿವೆ ಇಲ್ಲವಲ್ಲ, ಅವನಿಗೆ ಎಡೆಯನ್ನು ತೋರಿಸಲಾರದೆ ನಾನು ಹೇಗೆ ಊಟ ಮಾಡಬೇಕು? ದೇವ, ಬಡವಿಯಾದ ನನ್ನಲ್ಲಿ ಷಡ್ರಶಾನ್ನವನ್ನು ನೀಡುವಷ್ಟು ಶಕ್ತಿ ಇಲ್ಲ ಸ್ವಾಮಿ. ಇಲ್ಲ ತಂದೆ.
1: ಮಗಳೇ ಮಲ್ಲಾಂಬೆ, ನನ್ನಮ್ಮ ಸಹಿಷನು ಸಹಿಷನು, ನನ್ನ ಶರೀರವೆಲ್ಲ ನೋವು
0: ತಂದೆ.
1: ತಾಯೇ, ನನ್ನ ಮೈ ನುಕ್ಕಾಗಿದೆಯಮ್ಮ.
0: ಏನು ಸ್ವಾಮಿ ಇದು? ಇದುವರೆಗೆ ಎಲ್ಲಿಗೆ ಹೋಗಿದೆಯಪ್ಪ? ದೇಹಾಲಸ್ಯವಾಗಿದ್ದರೆ ಇಲ್ಲಿಯೇ ಸ್ವಸ್ಥವಾಗಿ ಮಲಗಿಕೊಳ್ಳಬಾರದಿತ್ತೇನು ತಂದೆ? ಅಪ್ಪ, ನಿಮ್ಮ ಕೈಕಾಲುಗಳನ್ನ ಒತ್ತಲಿ. ಏನು ಸ್ವಾಮಿ?
1: ಏನು ಹೇಳಲಿ ತಾಯೇ, ನನ್ನಮ್ಮ ಹಸಿವೆಯಿಂದ ಪೀಡಿತನಾಗಿ ಧರ್ಮಾತ್ಮನಾದ ಹೇಮರೆಡ್ಡಿಯ ಮನೆಗೆ ಕಜ್ಜಾಯ ಭಿಕ್ಷೆಗಾಗಿ ಹೋದನು. ಅವನ ಮನೆ ಹಾಳಾಗ ಕಜ್ಜಾಯವನ್ನು ನೀಡುವ ಬದಲು ನನ್ನ ಮೈಯನ್ನೇ ಜಜ್ಜಿ ಜಜ್ಜಿ ಕಳುಹಿಸಿದ್ದಾರಮ್ಮ.
0: ಯಾರು ಸ್ವಾಮಿ ಅವರು?
1: ಅವರೇ ನಿನ್ನ ನೆಜಂಡಿಯರಮ್ಮ.
0: ಶಿವ ಶಿವ ತಂದೆ, ಅದೇಕೀ ಪರಿತ ಆಡಿಸಿದರು ತಂದೆ? ಅಪ್ಪ, ತಲೆಗೆ ಹಚ್ಚಿಕೊಳ್ಳುವುದಕ್ಕಾಗಿ ಅತ್ತಿ ಇವರು ಕೊಟ್ಟಿರುವಂತಹ ತುಪ್ಪ ಇದೆ, ಅದನ್ನೇ ಹಚ್ಚಿ ಮಜ್ಜನೆ ಮಾಡಿಸಲೇನು ಸ್ವಾಮಿ? ನೋವಾದರೂ ಒಂದು ಸ್ವಲ್ಪ ಕಡಿಮೆ ಆದೀತು. ದೇವ, ದಿನಾಲು ನಾನು ನೀಡುವ ತಂಗಳ ಅಂಬಲಿ ರುಚಿ ಹತ್ತದ್ದರಿಂದ ಈ ರೀತಿಯಾಗಿ ಹಾಸಿಕೊಂಡು ಬಂದೀಯ ತಂದೆ. ಸ್ವಾಮಿ, ಹಸುವಿನ ಕಾಯಿಸಿದ ಹಾಲನ್ನು ಕುಡಿದುಕೊಂಡು ಒಂದು ಸ್ವಲ್ಪ ಅಡ್ಡಾಗಿರಿ. ಹೌದಪ್ಪ.
1: ತಾಯಿ,
0: ಸ್ವಾಮಿ,
1: ನಿನ್ನ ದಯಾದೃಷ್ಟಿಯಿಂದ ನನ್ನ ಎಲ್ಲ ಬಾಧಿ ನಿವಾರಣೆಯಾಯಿತು. ಆದರೆ ಆದರೆ ಆ ಪಾಪಿಗಳಿಗೆ ಎಷ್ಟು ಅಹಂಕಾರ ತಾಯೇ! ಪರಪಿ ನರಕ ಸಾಧನ ಸಾಧು ಮುಕ್ತಿ ಕಡೆಯವರ ಲಕ್ಷ್ಯವೇ ಇಲ್ಲ. ಅವರ ಭೋಗದಲ್ಲಿ ಇದ್ದದ್ದನ್ನು ತಪ್ಪಿಸಲಾಗುವುದೇ ಆ ಪಾಪಿ ಕಡೆಗಾಲು ಸಮೀಪಿಸಿದೆ.
0: ನನ್ನಯ್ಯ,
1: ನಿನ್ನ ಅತ್ತೆ ನೆಗಂಡ್ರಿಗೆ ತಕ್ಕ ಶಾಸನ ಅದು ಈಗಲೇ ಆಗಲೇ ಬೇಕು.
0: ಸ್ವಾಮಿ,
2: ಚಿಕ್ಕಲೋ ಮಗನ ಅಯ್ಯ ಕಳ್ಳ ತುಡುಗ, ಚೆಟ್ಟಿನ ಬರದಾಗ ಬಂದ್ ಬಿಟ್ಟಿದ್ನಂದ್ರೆ ಏನಾಗ್ತಿತ್ತೋ ನಿನ್ನ ಅವಸ್ಥೆ? ಎಂತ ಹುತ್ತು ಮನುಷ್ಯನ ಪಾನೀನು! ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡ್ಬೇಕಂತ ಬಲ್ಲವ್ರು ಹೇಳ್ತಿರ್ತಾರ. ಆಗ್ಲಿ, ಈಗ ಸದ್ಯ ಇಲ್ಲೇ ನಿತ್ತ ಇವರಿಬ್ಬರು ಏನೇನು ಮಾತಾಡ್ತಾರೆ, ಏನೇನು ಕೃತಿ ಮಾಡ್ತಾರೆ ಎಂಬುದನ್ನು ಕಣ್ಣು ಮುಟ್ಟ ನೋಡಿ ಮುಂದೆ ಹೋಗ್ಲಿ ಮಗನ. ಹಂಗ ಗಸಕಿನ ನುಗ್ಗಬೇಡ.
0: ಆದರೂ ನನ್ನಪ್ಪ, ನನ್ನ ಅತ್ತಿ ಮನೆಯವರನ್ನು ನೀನು ದಂಡಿಸಬೇಡ. ಯಾಕಂದ್ರೆ ಇಲ್ಲಿಗೆ ಹೊಡೆಯಲು ಗಣಪತಿಗೆ ತಾಕುವುದಿಲ್ಲವೇನು ತಂದೆ?
2: ಅಲೇ, ಇವಳ ಗಣ್ಯಾಗ ಅಪ್ಪ ಅಯ್ಯ ಅಂತ ಕರೀತಾಳೆ. ಆಮ ಮಗಳೇ ಮಲ್ಲಮ್ಮ ಅಂತ ಪಿರೂತಿ ಮಾಡ್ತಾಳೆ. ಅಂದ ಮೇಲೆ ಹಂಗ ದೋಷ ಕೊಡುದಪ್ಪ
1: ಮಗಳೇ?
0: ತಂದೆ,
1: ನಾನು ಇನ್ನು ಮುಂದೆ ನಿನ್ನ ಗುಡಿಸಲಕ್ಕೆ ಬರುವುದೇ ಇಲ್ಲ ತಾಯೇ.
0: ಯಾಕೆ ಸ್ವಾಮಿ?
1: ಯಾಕಂದರೆ ನನ್ನ ನಿನ್ನ ಈ ಸಂಬಂಧವು ನಿನ್ನ ಅತ್ತೆ ನಿಜನ ವಿಪರೀತ ಭಾವನೆ ಉಂಟು ಮಾಡಿದೆಯಮ್ಮ.
0: ತಂದೆ, ಅವರ ದುಷ್ಟ ಕಲ್ಪನೆಗಳಿಂದ ನಮಗೆ ಏನಾಗುವುದು? ಹಾಲಿದ್ದದ್ದು ಹಾಲಾಗುವುದು, ನೀರಿದ್ದದ್ದು ನೀರಾಗುವುದು. ನೀನು ಪ್ರತಿನಿತ್ಯ ಬಂದು ನಿನ್ನ ಪಾದ ದರ್ಶನವನ್ನು ಕೊಡ್ಲಿಕ್ಕೆ ಬೇಕು ತಂದೆ.
1: ಅಮ್ಮ,
0: ತಂದೆ,
1: ಅವರು ಬರೇ ಬಗಳುತ್ತಾ ಕುಳಿತಿಲ್ಲ ತಾಯೇ. ನಮ್ಮೀರ್ವರನ್ನು ಕೊಂದು ಹಾಕುವಂತೆ ನಿನ್ನ ಪತಿಯನ್ನು ಪ್ರೇರೇಪಿಸಿ ಕಳುಹಿಸಿದ್ದಾರೆ. ಆತನು ಇಲ್ಲಿಗೆ ಬಂದು ನಮ್ಮ ಮಾತುಗಳನ್ನು ಕೇಳುತ್ತಲೇ ಇದ್ದಾನೆ. ಅಲ್ಲದೆ ನಮ್ಮಿರುವ ಈ ದೃಶ್ಯವನ್ನು ನೋಡಲು ಕಂಡಿರದಿರುವನು.
2: ಅಯ್ಯಪ್ಪ, ನಾ ಯಾರಿಗೂ ತಿಳಿಲಾರದ ಬಂದದ್ದು ನಿಮಗೆ ಹಂಗ ತಿಳಿದಿರ್ಬೇಕಪ್ಪ? ಛೇ ಛೇ ಛೇ ಛೇ, ಇವ್ ಮನುಷ್ಯನ ಅಲ್ಲಪ್ಪ, ದೇವರ ಸೈ.
1: ನನ್ನಮ್ಮ, ನೀನು ಇಲ್ಲಿ ಕೇಳು ತಾಯೇ. ನೀನು ನಿನ್ನ ಅತ್ತೆಯ ಮನೆಯಲ್ಲಿ ಕಾಲಿಟ್ಟ ದಿನದಿಂದ ನಿನ್ನ ಮಾವನ ಮನೆಯ ಸಂಪತ್ತು ಹಾಲು ಉಚ್ಚಿದಂತೆ ಉಚ್ಚೇರುತ್ತಿತ್ತು. ಆದರೆ ಆ ಪಾಪಿಗಳ ದೈವದಲ್ಲಿ ಅದನ್ನು ಅನುಭವಿಸುವುದು ಇದ್ದಿಲ್ಲ. ನಿನ್ನನ್ನು ಪರಿಪರಿಯಿಂದ ಕಾಡಿ ಎಂದು ಅರಣ್ಯವಾಸಕ್ಕೆ ನೂಚಿದರೋ ಅಂದಿನಿಂದ ಇಳಿಯ ಹತ್ತಿ ನೆಲಮನೆ ಸೇರಿತು ಆ ಸಂಪತ್ತು. ದರಿದ್ರ ಎಂದು ನನ್ನನ್ನು ಕೂಡ ಎಂದು ಪಡೆದಟ್ಟಿದರೋ ಅಂದಿನಿಂದ ಪ್ರತಿಯೊಬ್ಬರು ಭ್ಯಾದಿಯಿಂದ ಬಳಲುತ್ತ ಮನೆಯಲ್ಲಿ ಬಿದ್ದುಕೊಂಡಿದ್ದಾರೆ. ಮಗಳೇ,
0: ಸ್ವಾಮಿ
1: ನೋಡು ತಾಯಿ, ನನ್ನ ಇಚ್ಛಾಶಕ್ತಿಯನ್ನು. ಈಗ ಸದ್ಯ ನಿನ್ನ ಪತಿದೇವನು ನಮ್ಮಿಬ್ಬರನ್ನು ಕಡಿದು ತಂದಿರುವ ಕಬ್ಬಿಣದ ಕೊಡ್ಲಿ ಬಂಗಾರದ್ದಾಗಿದೆ ಮಗಳೇ.
2: ಅಲೇ, ಇವನ ಕರೆ ಒಂದ್ರ ಬಂಗಾರ ಕೊಡ್ಲಿನ ಆಗಿಬಿಟ್ಟ ಚಲಪ್ಪ. ಛೇ ಛೇ, ಇವ್ ಮನುಷ್ಯ ಅಲ್ರಿಪ್ಪ, ದೇವರ ಸ್ಥಾಯಿ. ಎಲೆ ನಾಗಿ ಬಸಿ, ನಿಮ್ಮ ಮಾತಿನಂತೆ ನನ್ನ ಹೇಳ್ತಿ ಮಲ್ಲಮ್ಮ. ಏ ಅಲ್ಲ ಅಲ್ಲ ಅಲ್ಲ, ಮಲ್ಲಿ ಹಾದಿರಿಗಿತ್ತಿ ಅಂತ ಹೇಳಿ ಕಡಿದ ಬಾ ಅಂತ ಕಳಿಸಿದ್ರಲ್ಲ ಭೇಷ್ ಮಾಡಿದ್ರಿ. ನೀವ ಕಳಿಸಿರ್ಲಿಕ್ಕಂದ್ರ ಈ ಮಹಿಮಾ ನನಗೆ ಎಲ್ಲಿಂದ ತೋರ್ತಿತ್ತು? ಆಗ್ಲಿ ಆಗ್ಲಿ, ಈಗ ಸದ್ಯ ಹೋಗಿ ಇವರಿಬ್ಬರ ಪಾದ ಹಿಡ್ಕೊಳ್ಳಕ್ಕೆ ಬೇಕು.
1: ಮಗಳೇ, ನಾನೀಗ ಸದ್ಯ ಇರಲು ಸಾಧ್ಯವಿಲ್ಲವಮ್ಮ. ಯಾಕಂದ್ರೆ ನಿನ್ನ ಪತಿಯು ಬಂದು ಬಹು ಸಮಯವಾಯಿತು, ಅವನನ್ನು ಉಪಚರಿಸಮ್ಮ.
0: ತಂದೆ ಸ್ವಾಮಿ,
2: ಎಷ್ಟು ಹತ್ತಾಗಿತ್ತು
0: ಪರಮಾತ್ಮ? ಹಾ, ಯಾರು ಪತಿದೇವ?
2: ಸ್ವಾಮಿ ಸರಿ, ಹಿಂದಕ್ಕೆ ಮಹಾದೇವನ ಹೆಂಡತಿ ಸಾಕ್ಷಾತ್ ಪಾರ್ವತಿ ದೇವಿ ಅಂತಿರುವಿ ನೀನು, ನಾನೇ ಪಾಪಿಯು, ನನ್ನನ್ನು ನೀನೇ ಉದ್ಧರಿಸುವಾಕಿ.
0: ಛೇ ಛೇ ಛೇ ಸ್ವಾಮಿ, ತಾವು ನನಗೆ ನಮಸ್ಕಾರ ಮಾಡಕೂಡದು ಸ್ವಾಮಿ.
2: ಏನು ಪರವಾಗಿಲ್ಲ, ಅದೇನು ಶಿಷ್ಯನಿಂದ ಗುರುವಿಗೆ ಮುಕ್ತಿ ಆಯ್ತಂತೆ, ಆದ್ದರಿಂದ ನಿನ್ನಿಂದಲೇ ನನಗೆ ಸದ್ಗತಿಯು.
0: ಇಲ್ಲ ಸ್ವಾಮಿ, ಮಲ್ಲಿಕಾರ್ಜುನ ಸ್ವರೂಪಿ ಪತಿದೇವ ನನ್ನನ್ನು ಕೈಲಾಸಕ್ಕೆ ಕಳುಹಬೇಕೆಂದು ಈ ಕೊಡ್ಲಿನ ತುಂಬಾ
2: ಒಳ್ಳೆಯದಾಯ್ತು,
0: ತೀವ್ರ ಕಾರ್ಯ ಮಾಡ್ರಿ.
2: ಹೌದು, ನಾಗಿ ಬಸಿಯರ ಮಾತಿನಂತೆ ಬಂಗಾರದಂತ ಹೆಂಡತಿನ ಕಡದ ಸೂರ್ ಮಾಡ್ಬೇಕಂತ ಬಂದೀನಿ. ಹೌದು, ಆದ್ರ ಆದ್ರ ನಿನ್ನ ಮಲ್ಲಯ್ಯನ ದೃಷ್ಟಿ ಬೀಳನ ಕೆಬ್ಬಿಣದ ಮೂಲ ಬಂಗಾರದಾಗಿ ಬಿಟ್ಟೈತಿ ನೋಡಿ
0: ಮಲ್ಲೇಶ.
2: ಇಂಥ ಮಲ್ಲಯ್ಯನ ಹೆಂಡತಿ ಗೌರಿ ಅಂತಿರೀವಿ ನೀನು ನೋಡಿ, ನನ್ನನ್ನು ಉದ್ಧರಿಸಕ ಆ ನಿನ್ನ ಮಲ್ಲಯ್ಯಗೆ ಬಲವಂತ ಮಾಡ್ತೀಯ.
0: ಪತಿದೇವನ ಆಜ್ಞೆ ನನಗೆ ಶಿರಸಾಮಾನ್ಯವು. ಆಗ್ಲಿ ಸ್ವಾಮಿ,
2: ಆಗ್ಲಿ ಆಗ್ಲಿ, ಎನ್ನ ಮ್ಯಾಲ ಮನೆಗೆ ಹೋಗಿ ಆ ನಾಗಿನ ಬಸಿನ ಕಡಿದು ತೋರ ಮಾಡಬೇಕು. ಸರಿ,
0: ಇದೇನು ಜೀವೇಶ್ವರ,
2: ಜೀವ ತೆಗೆದು ಬರ್ತೀನಿ ಬಿಡ.
0: ಆಗಲ್ಲ ಪ್ರಾಣೇಶ್ವರ,
2: ಪ್ರಾಣ ತೆಗೆದು ಬರ್ತೀನಿ ಬಿಡ.
0: ಪತಿದೇವ
2: ಏ ಪತ್ತೆ ಮಾಡಿ ಬರ್ತೀನಿ ಬಿಡ.
0: ನೋಡಿ ಮಲ್ಲಿ
2: ಸ್ವಾಮಿ, ಆ ಮಲ್ಲಯ್ಯನ ದರ್ಶನ ಮಾಡಿಸ್ತೀಯ?
0: ಆಗ್ಲಿ ಸ್ವಾಮಿ.

0: ದೇವಾ, ಮಲ್ಲಿಕಾರ್ಜುನ ಸತೀ ಪತಿಗಳಾದಂಥ ನಮ್ಮಿರುವರಿಗೂ ನಿಜವಾದ ನಿನ್ನ ರೂಪವನ್ನು ತೋರಿಸಿ ನಮ್ಮನ್ನೆಲ್ಲ ಪಾವನಗೊಳಿಸುತ್ತಂದೆ. ಹೌದು ಸ್ವಾಮಿ. ಪರಮಾತ್ಮ
1: ಜವತಿ ಜಯವಾಗಲಿ ನಿಮಗೆ, ಜವತಿ ಜಯವಾಗಲಿ.
2: ಮಕ್ಕಳೇ, ಸತೀಪತಿಗಳಾದ ನೀವು ನಿತ್ಯ ಶುಚಿಗಳು, ನಿಮಗಾವ ಇಚ್ಛೆ ಕೇಳಿಕೊಳ್ಳಿರಿ.
0: ದೇವ, ನಾನು ಧನ್ಯಳಾದೆ. ದೇವ, ಯಾವಾಗಲೂ ನನ್ನ ರೆಡ್ಡಿಯ ಕುಲದವರಿಗೆ ಬಡತನವು ಬಾರದಂತೆ ವರವನ್ನು ಅನುಗ್ರಹಿಸು ತಂದೆ.
2: ಮಗಳೇ,
0: ತಂದೆ,
2: ನಿನ್ನ ಕೋರಿಕೆಯು ಅದು ಶ್ಲಾಘ್ಯವಾದದ್ದು. ಈ ನಿನ್ನ ಚಾರಿತ್ರವು ಇಡೀ ಪ್ರಪಂಚನೇ ವ್ಯಾಪಿಸಿ ಚಿರಕಾಲ ಬಾಳುವುದು. ನಿನ್ನ ರೆಡ್ಡಿ ಬಾಂಧವರಲ್ಲಿ ಯಾರು ನನ್ನ ಮೂರ್ತಿಯನ್ನು ನಿತ್ಯ ಜಗಲೆ ಮೇಲಿಟ್ಟು ಪೂಜಿಸಿ ಮಲ್ಲಿಕಾರ್ಜುನ ಸ್ಮರಿಸಿ ಪ್ರತಿ ವರ್ಷಕ್ಕೊಮ್ಮೆ ತಪ್ಪದೇ ನನ್ನ ಶ್ರೀಶೈಲಗಿರಿಗೆ ಬಂದು ನನ್ನ ಜಾತ್ರೆಯನ್ನು ಪೂರೈಸಿಕೊಂಡು ಹೋಗಬೇಕು. ಅಲ್ಲದೆ ನಿತ್ಯ ತಮ್ಮ ಹುಟ್ಟು ಉದ್ಯೋಗವಾದ ಒಕ್ಕಲುತನವನ್ನೇ ಮಾಡಿ ಬೇರೆ ಮತ್ತ ಉದ್ಯೋಗಲ್ಲಿ ಕೈ ಹಾಕದೆ ಯಾವನು ಕಾಲ ಕಳೀತಾ ಇದ್ದಾನೆಯೋ ಅಂತಹ ಭಕ್ತನಿಗೆ ಮಾತ್ರ ಎಂದಿಗೂ ಬಡತನ ಉಂಟಾಗುವುದಿಲ್ಲ. ಇದು ನನ್ನ ಸಂಪೂರ್ಣ ಆಶೀರ್ವಾದವು. ಮಗಳೇ,
0: ತಂದೆ,
2: ನಿನಗೆ ಮತ್ತಾವ ಕೋರಿಕೆಯಿದೆಯೋ ಅದನ್ನು ಸಹ ಕೇಳಮ್ಮ.
0: ದೇವ, ನನ್ನ ಪತಿದೇವರಿಗೆ ಪ್ರಪಂಚದೊಳಗೆಲ್ಲ ಹುತ್ತರು ಎಂದು ಹೇಳುತ್ತಿದ್ದಾರೆ ಸ್ವಾಮಿ. ಅವರಿಗೆ ದಿವ್ಯ ಜ್ಞಾನವನ್ನು ಕೊಟ್ಟು ಕರುಣಿಸು ತಂದೆ.
2: ನನ್ನಮ್ಮ,
0: ಸ್ವಾಮಿ,
2: ನೀನು ಅದನ್ನು ಕೇಳುವ ಅವಶ್ಯವೇ ಇಲ್ಲ ತಾಯಿ. ಇಂದಿನಿಂದ ನಿನ್ನ ಪತಿ ದೇವನು ದಿವ್ಯ ಜ್ಞಾನಿಯಾಗಿ ಲೋಕಕ್ಕೆ ಒಳ್ಳೆ ಉಪಕಾರ ಮಾಡಿ ಪ್ರಪಂಚದಲ್ಲಿ ಕೀರ್ತಿವಂತನಾಗಿ ಬಾಳುವನು.
3: ದೇವ ದಯಾಘನ ಶ್ರೀ ಚನ್ನ ಮಲ್ಲಿಕಾರ್ಜುನ, ನಿನ್ನ ಕೃಪಾ ಆಶೀರ್ವಾದದ ಬಲದಿಂದ ಇಂದು ನನ್ನ ನಿಜದ ಎತ್ತರವಾಯಿತು. ನಾನೇ ಸಚ್ಚಿದಾನಂದ ಸ್ವರೂಪನು, ನಾನೇ ಪರಬ್ರಹ್ಮ ವಸ್ತುವು. ಶಿವೋಹಂ ಶಿವೋಹಂ ಶಿವೋಹಂ.
2: ನನ್ನಮ್ಮ, ನಿನಗೇನು ಬೇಕೆಂಬುದನ್ನು ಕೇಳಲೇ ಇಲ್ಲವಲ್ಲ. ಮಗಳೇ,
0: ತಂದೆ,
2: ನಿನಗಾಗಿ ಒಂದು ವರವನ್ನು ಬೇಡು, ಅದನ್ನು ಸಹ ಕೊಡುವೆನು, ಕೇಳಿಕೋತಾಯಿ.
0: ದೇವ, ನನಗೆ ಈ ಸಂಸಾರ ಜಂಜಡ ಅದು ಸಾಕಾಗಿ ಹೋಯಿತು ಸ್ವಾಮಿ. ಇನ್ನು ಮೇಲೆ ನಿನ್ನಲ್ಲಿ ನನ್ನನ್ನು ಐಕ್ಯ ಮಾಡಿಕೋ ತಂದೆ.
2: ಎಂಥ ವರವನ್ನು ಬೇಡಿದೆ ತಾಯಿ. ಧನ್ಯ ಧನ್ಯ ಮಗಳೇ, ನೀನೇ ಧನ್ಯಳು.

ಇಲ್ಲಿಯ ಶ್ರೀಮಂತ ಯುವಕನಾದ ಭೀಮರೆಡ್ಡಿಯನ್ನು ದಾಣದಲ್ಲಿ ಕಬ್ಬು ಹಿಂಡಿದಂತೆ ಅವನ ಸರ್ವಸ್ವನ್ನೆಲ್ಲ ಅಪಹರಿಸಿದೆನು. ಇನ್ನು ಮುಂದೆ ಅವನ ಮನೆ ಮಠಗಳನ್ನು ಮಾರದಷ್ಟೇ ಉಳಿದಿದೆ. ಆದರೆ ಅಣ್ಣನಾದ ಸಂಜೀವನ ಎಲ್ಲಿಗೆ ಹೋಗಿರಬಹುದು? ಮನೆಯಲ್ಲಿ ಆತನ ಸದ್ದವೇ ಇಲ್ಲವಲ್ಲ. ಓಹೋ, ಅವನೇ ಬರುವಂತಿದೆ.

0: ಹಲೋ ಸಂಜೀವಣ್ಣ, ಇದುವರೆಗೆ ಎಲ್ಲಿಗೆ ಹೋಗಿದ್ದೆ?
1: ಅಯ್ಯ, ನಾನೆಲ್ಲಿಗೆ ಹೋಗ್ಲಿ ತಾಯಿ? ನಿನ್ನ ಹಿತಕ್ಕೋಸ್ಕರವೇ ಊರೆಲ್ಲ ಸಂಚರಿಸಬೇಕಾಗ್ಬೋದು. ನೋಡ ತಂಗಿ, ನಿನಗೊಂದ ವಿಷಯವನ್ನು ಹೇಳಬೇಕಂತ ಮಾಡಿರುವೆನು.
0: ಅದೇನು ಅಣ್ಣ, ಬೇಗನೆ ಹೇಳು.
1: ನೀನು ಅದರಂತೆ ವರ್ತಿಸಿದೆಯಾದರೆ ನಿನ್ನ ಸುಖಕ್ಕೆ ಸೀಮೆಯೇ ಇಲ್ಲ.
0: ಅದೇನು ಹೇಳು, ನಿನ್ನ ಆಜ್ಞೆಯಂತೆ ವರ್ತಿಸವೆ.
1: ತಂಗಿ, ನಿನ್ನ ವಿಠನಾದ ವೇಮನನ ಅತ್ತಿಗೆಯು
0: ಯಾರು?
1: ಆ ಮಲ್ಲಾಂಬೆಯು.
0: ಓಹೋ, ಹೀಗೇನು?
1: ರತ್ನದ ಮೂಗುತಿಯನ್ನು ಧರಿಸಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದಳು. ಮುಂದೇನ ತಾಯಿ, ಎಷ್ಟು ಅಂದವಾಗಿರುವುದು ಆ ಮೂಗುತಿ! ಬೆಲೆಯನ್ನು ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ನೋಡ ತಂಗಿ, ಹೇಗಾದರೂ ಮಾಡಿ ಆ ವೇಮನ್ನನ ಕಡೆಯಿಂದ ಆ ಮೂಗುತಿಯನ್ನು ವಶಪಡಿಸಿಕೊಳ್ಳಲಿಕ್ಕೇ ಬೇಕು.
0: ಇಷ್ಟೇ ಅಲ್ಲವೇ, ಇದಕ್ಕೊಂದು ಇಷ್ಟು ಯೋಚನೆ ಅಣ್ಣ. ಅವರು ಬರಲಿ, ಬಂದ ತಕ್ಷಣವೇ ತರಿಸಿಕೊಳ್ಳುವೆನು. ಮೋಹ ಪರವಶನಾದ ವೇಮನ ನನ್ನ ಆಜ್ಞೆಯನ್ನು ಮೀರುವುದುಂಟೆ.
1: ಅಯ್ಯ, ನಿಂದಾಗಿ ಮೀರ್ತಾನ ಆಜ್ಞೆ, ಇಡೀ ಜಗಾನ ಮೀರಂಗಿಲ್ಲ.
2: ಇದೇನು ಪ್ರಿಯೇ, ಹೀಗೇಕೆ ಸಚಿಂತಳಾಗಿ ನಿಂತುಕೊಂಡಿರುವಿ? ಹುಣ್ಣಿಮೆಯ ಚಂದ್ರನಂತೆ ಪ್ರಫುಲ್ಲಿತವಾದ ಈ ನಿನ್ನ ಮುಖ ಕಮಲವು ಕಳಿಗುಂದಲು ಕಾರಣವೇನೇ? ನಾನು ಬಂದು ರೇಗಿಕೊಂಡು ದೂರದಲ್ಲಿ ನಿಂತುಕೊಳ್ಳಲು ನನ್ನಿಂದೇನು ಅಂತ ಅಪರಾಧವಾಗಿದೆ ಹೇಳು ಪ್ರಿಯೇ.
0: ಅದನ್ನು ಹೇಳಲಿಕ್ಕೆ ಅವಕಾಶವಿಲ್ಲ, ಎವರಿಗೆ ನಿಲ್ಲಬೇಡಿ, ಇಲ್ಲಿಂದ ಹೊರಟು ಹೋಗಿ.
2: ಪ್ರಿಯೇ, ಹಾಗೆ ಮಾತ್ರ ಮಾಡಬೇಡ. ಇದು ನಿನಗಾಗಿಷ್ಟು ಕಷ್ಟಪಟ್ಟು ಈ ಬೆಲೆ ಬಾಳುವ ಆಭರಣ ತಂದಿರುವನು, ಹೀಗೇಕೆ ಮಾಡುವೆ ಪ್ರಿಯೇ?
0: ಎಲ್ಲಿ?
2: ಇದು ನನ್ನ ಕೈಯಲ್ಲಿ.
0: ಹಾಗಿದ್ದರೆ ನನ್ನ ಕೈಯಲ್ಲಿ ಕೊಡಿ.
2: ಹಾ ಹಾ ಹಾ, ಅದರ ಪ್ರತಿಯಾಗಿ?
0: ಇಲ್ಲ, ಮೊದಲು ಕೈಯಲ್ಲಿ ಕೊಡಿ, ಆಮೇಲೆ
1: ನೋಡೋಣ.
2: ಪ್ರಿಯೇ, ಇದು ತೆಗೆದುಕೋ, ನಿನಗಾಗಿ ಮೀಸಲ
0: ಇದೆ ಅಲ್ಲವೇ,
2: ಅಲಂಕರಿಸಿಕೊಂಡು ನಿನ್ನ ಕೊರಳಲ್ಲಿ.
0: ಇದಕ್ಕೊಂದು ಇಷ್ಟು ಯೋಚನೆ.
2: ಅದಕ್ಕೇನಾಗಿದೆ?
0: ನನಗೆ ಬೇಕಾಗಿಲ್ಲ.
1: ಅಯ್ಯ, ನನಗೆ ಬೇಕಾಗೈತೆ.
2: ಪ್ರಿಯೇ ಹೇಳು, ನಿನಗೆ ಮತ್ತೇನು ಬೇಕಾಗಿದೆಯೋ ಅದನ್ನು ಬೇಗನೆ ಹೇಳು. ನಿನಗಾಗಿ ನನ್ನ ಸರ್ವಸ್ವನ್ನೇ ಕೊಡಬಲ್ಲೆ, ಬೇಕಾದದ್ದನ್ನು ಕೇಳಿಕೊ.
0: ಸಂಜೀವಣ್ಣ, ಅದೆಲ್ಲವನ್ನೂ ಹೇಳಿಬಿಡು.
1: ಅಯ್ಯ ಭಾವನವರ,
2: ಏನು
1: ಅದನ್ನೆಲ್ಲ ನಾ ಹೇಳ್ತೀನಿ ಬರೀಲಿ.
2: ಅದನ್ನೆಲ್ಲ ನೀನೇ ಹೇಳ್ತಾ ಇದೀಯಾ?
1: ಹೂನ ದವಳವನ ಬಾಯಿ ಕಾಡಿ
2: ಹೇಳ್ಬಿಡು ಮತ್ತೆ. ಇಲ್ಲೇ
1: ಅಯ್ಯ, ಇಲ್ಲಂಗ ಅಲ್ಲಿ ನನ್ನ ಸ್ಪೇಷಲ್ ರೂಮಿಗೆ ಬಾಲ ಹೇಳ್ತಾನ.
2: ಲೇ ರೂಮ್ಯ, ಅಲ್ಲೋ ಇವಳಿಗೆ ಬೇಕಾದ ವಸ್ತು ನೀನು ಹೇಗೆ ಹೇಳುವೆಯೋ?
1: ಅಯ್ಯೋ ಭಾವನವರ, ನಾವು ಇದನ್ನೆಲ್ಲ ಮೊದಲ ಮಾಡಿಟ್ಕೊಂಡಿದ್ದೀವಿ. ಮೀಟಿಂಗ್
2: ಮೀಟಿಂಗ್ ಮಾಡಿದ್ರ?
1: ಹೂನ ದವಳವನ.
2: ಅಲ್ಲ, ನಿನಗೆ ಇಂಗ್ಲಿಷ್ ಭಾಷಾ ಬರ್ತಾ ಇದೇನೆ?
1: ಅಯ್ಯೋ ನನಗೆಲ್ಲಿ ಬರ್ತಿತ್ತ ಅಪ್ಪ, ಇಂಗ್ಲಿಷ್ ಮಾಸ್ತರ್ ಇಟ್ಕೊಂಡೀನಿ.
2: ಏ ಲೇ ಸಂಜೀವ, ಸುಮ್ಮನೆ ಈ ರಗಳೆ ಹೇಳ್ಬೇಡ, ಅದಾ ವಸ್ತು ಬೇಗನೆ ಹೇಳು.
1: ಅಯ್ಯೋ ನೋಡ್ರಿ ಭಾವನವರ,
2: ಏನು
1: ನಿನ್ನ ಅತ್ತಿಗೆಯಾದ ಮಲ್ಲಾಂಬೆಯು
2: ಹೌದು
1: ರತ್ನದ ಮೂಗುತಿಯನ್ನು ಧರಿಸಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದಳಂತೆ. ಆ ವೇಳೆಯಲ್ಲಿ ಲಲಿತೆಯೂ ದೇವಸ್ಥಾನಕ್ಕೆ ಹೋಗಿದ್ದಳು. ಅದೇ ಮೂಗುತಿ ಬೇಕಂತ ಒಂದೇ ಸವಣೆ ಹಠ ಹಿಡಿದಿರುವಳು.
2: ಈಗೇನು?
1: ಅಯ್ಯೋ ನೋಡ್ರಿ ಭಾವನವರ, ಲಲಿತವ್ವ ಹಂಗೆಲ್ಲ ಬೇಡಬಾರ್ದವ ಅಂತ ನಾ ಎಷ್ಟು ಬುದ್ಧಿ ಹೇಳಿದ್ರು ನನ್ನ ಮಾತು ಕೇಳಲಾರ್ದ ನನ್ನ ಬಹಳ ಬಹಳ ಬೈದ್ ನೋಡ ಭಾವ.
2: ಏನಂದ ಬಯಳೋ?
1: ಅಯ್ಯೋ ನಿನಗೆ ಹಾಕಬೇಕ ಹಳೆ ರಗಟೆ, ಹೋಗ ಕಡೆ ಅಂದ್.
2: ಏ ರಗಟೆ ಜಿಗಟೆ ಏನು, ಎಲ್ಲಿಯ ಭಾಷೆ ಇದು?
1: ಹೋಗ ನಿನ್ನ ಚಿಪ್ಪಾಡಿ, ಹೋಗ ನಿನ್ನ ಡಾವ ಡಿಮ್.
2: ಲೇ ಲೇ ಡಮ್ಯ.
1: ಅಯ್ಯ ಹಂಗ ಅಲ್ರಿ.
2: ಇದು ಯಾರಿಗೆ?
1: ನನಗತ್ತಾಳ್ರಿ. ಅಯ್ಯೋ ಭಾವನವರ, ಇಂತಿಂತ ಎಲ್ಲಾ ಬೇಗಳ ಬೇದ ಮತ್ತಂಗ ನಿಂತಾಳ ನೋಡು, ಹೈಬ್ರಿಡ್ ಗಂಟಾಳಗತ್ತೆ.
2: ಲೇ ಸಂಜೀವ, ಅದೆಲ್ಲವನ್ನು ನಾನೇ ನೋಡ್ತೀನಿ, ನೀನು ಸ್ವಲ್ಪ ಸುಮ್ಮನೆ ಇಲ್ಲೇ ಇರು.
1: ಅಯ್ಯೋ ಭಾವನವರ, ಅದನ್ನೆಲ್ಲ ನೀವ ನೋಡ್ಕೊಳ್ರಿ, ಇನ್ನಷ್ಟು ಬುದ್ಧಿ ಹೇಳ್ರಿ ಅಕ್ಕಿಗೆ, ವಾಂಡ ಬಾಳತಿ.
2: ಇದೇನು ಪ್ರಿಯೇ, ಅದಕ್ಕಾಗಿ ಇಷ್ಟೊಂದು ರೇಗಬಹುದೇ? ಬೆಳಗಾದ ಕೂಡಲೇ ಒಂದೇ ಒಂದು ನಿಮಿಷದಲ್ಲಿ ತಂದು ಒಪ್ಪಿಸುವೆನು. ಒಪ್ಪಿಸ ಹೊರತು ಭೋಜನವನ್ನು ಕೂಡ ಮಾಡಲಿಕ್ಕಿಲ್ಲ. ಚಿಂತೆಯನ್ನು ಬಿಡು, ಹಾಸ್ಯಮುಖ ಮಾಡಿ ನಿನ್ನ ಹೃದಯವನ್ನು ಭೇದಿಸು.
0: ಓಹೋ ಅದೇ ಇಲ್ಲ, ಇದೇ ಕ್ಷಣವೇ ತಂದು ಕೊಡಬೇಕು.
2: ಪ್ರಿಯೇ ಹಾಗೆ ಮಾತ್ರ ಮಾಡಬೇಡ, ಇದೇ ಈ ಕ್ಷಣವೇ ತರುತ್ತೇನೆ.
0: ಅದೇನಿಲ್ಲ, ಪ್ರಮಾಣ ಮಾಡಿ ಹೇಳಬೇಕು.
2: ಪ್ರಮಾಣ?
0: ಹೌದು
2: ಪ್ರಿಯೇ, ಪ್ರಮಾಣ ಮಾಡಿಯೇ ತರಬೇಕೆ?
0: ಹೌದು.
2: ಆಗಲಿ, ಈಗ ಸದ್ಯ ತರ್ತಾ ಇದ್ದೀನಿ.

0: ಇದೇನು ಮೈದುನನೆ, ನಿನ್ನ ಮುಖವೆಷ್ಟು ಕಪ್ಪಾಗಿರುವುದಲ್ಲ. ಅಪ್ಪ ವೇಮಣ್ಣ, ನನ್ನ ಜೊತೆಯಲ್ಲಿ ಮಾತನಾಡಪ್ಪ, ನಿನಗೆ ಏನಾದರೂ ಬೇಕಾಗಿದ್ರೆ ಬೇಡು ವೇಮಣ್ಣ, ಬೇಡಪ್ಪ.
1: ಹಾಗೇ ಯಾವುದನ್ನು ಬೇಡುವುದಕ್ಕೂ ಮಾತಾಡುವುದಕ್ಕೂ ನನ್ನ ನಾಲಿಗೆ ಏಳದಂತಾಗಿದೆ ಎಂಬ. ನಾನೊಂದು ದೊಡ್ಡವರೇ ಹೊತ್ತುಕೊಂಡು ನಿನ್ನ ಬಳಿಗೆ ಬಂದಿರುವೆನು, ಅದನ್ನೇ ನನ್ನನ್ನು ಕಾಪಾಡಮ್ಮ, ಕಾಪಾಡುತ್ತಾಯೇ.
0: ವೇಮಣ್ಣ, ಸೂಳಿಗೆ ಕೊಡುವುದಕ್ಕಾಗಿ ನಿನಗೆ ದುಡ್ಡು ಬೇಕಾಗಿರಬಹುದಲ್ಲವೇ. ಅಪ್ಪ ಮೊದಲು ಭೋಜನವನ್ನು ಮಾಡು, ಆಮೇಲೆ ನಿನಗೆ ಬೇಕಾದಂತಹ ವಸ್ತುವನ್ನೇ ನಾನು ಕೊಟ್ಟು ಕಳಿಸುವೆನಪ್ಪ.
1: ನನಗೆ ಬೇಕಾದದ್ದನ್ನು ಹೇಗೆ ಕೊಡುವಿಯಮ್ಮ? ನಿನಗೆ ಬೇಡಬಾರದ್ದು ನನಗೆ ಬೇಕಾಗಿದೆ ತಾಯೇ.
0: ನನ್ನಲ್ಲಿ ಬೇಡಲಾಗದಂತಹ ವಸ್ತು ಅಂದರೆ? ಅಪ್ಪ ಯಾವುದಪ್ಪ ಹೇಳು, ನಿನಗೆ ಏನು ಬೇಕಾಗಿದೆಯೋ ಅದನ್ನು ಕೇಳಿಕೋ ಅಪ್ಪ, ಕೇಳಿಕೋ
1: ತಾಯೇ. ನಿನ್ನ ಮುಖ ಸೌಭಾಗ್ಯದಲ್ಲಿ ಪ್ರಕಾಶಿಸುವ, ಅಯ್ಯೋ ಮುಂದೆ ಹೇಳಲಾರೆ ನಮ್ಮ.
0: ಯಾಕಪ್ಪ ವೇಮಣ್ಣ ಹೇಳಪ್ಪ, ದಯವಿಟ್ಟು ಬೇಗನೆ ಹೇಳು, ನಿನಗೆ ಏನು ಬೇಕಾಗಿದೆಯೋ ಕೇಳಿಕೋ ಅಪ್ಪ.
1: ಅಮ್ಮ ಮೋಸ ಹೋಗಿ ವೇಸಿಗೆ ಪ್ರಮಾಣ ಮಾಡಿ ಬಂದಿರುವೆ, ಅಯ್ಯೋ ಪಾಪಿಯಾದ ನಾನು ಈ ವಚನವನ್ನು ಪಾಲಿಸುವ ಬಗ್ಗೆ ಹೇಗೆ?
0: ಅಪ್ಪ ವೇಮಣ್ಣ, ವಚನವನ್ನು ಪಾಲಿಸುವುದಕ್ಕಾಗಿ ನೀನಿಷ್ಟು ಚಿಂತೆ ಮಾಡುವುದಾದರೆ ಇಂದಿಗೆ ನಿನ್ನ ಭಾಗ್ಯೋದಯವಾಯಿತು. ಹೇಳು, ನೀನು ಬೇಡುವಂತಹ ವಸ್ತು ಅದು ಎಲ್ಲಿ ದೊರೆಯದಿದ್ದರೆ ಶ್ರೀಗಿರಿ ಮಲ್ಲಯ್ಯನನ್ನು ಕಾಡಿ ಬೇಡಿ ತಂದು ಕೊಡುವೆನು. ನನ್ನಾಣೆ, ನನ್ನಾಣೆ, ನನ್ನ ಶ್ರೀಗಿರಿ ಮಲ್ಲಯ್ಯನಾಣೆ.
1: ಸಾಧ್ವಿ, ಈ ಪಾಪಿಯ ಮಾತಿಗಾಗಿ ಪ್ರತಿಜ್ಞೆ ಮಾಡಬೇಡವಮ್ಮ, ಮಾಡಬೇಡ. ನಾನು ಬೇಡುವಂತಹ ವಸ್ತು ಕೊಡುವಂತಿದ್ದರೆ ಅದನ್ನು ನನಗೆ ಕೊಟ್ಟಿ ವಚನ ಬಂಧನದಿಂದ ಕಡಿಮೆ ಮಾಡು, ಬಾರದಂತಿದ್ದರೆ ಕೊಟ್ಟ ವಚನಕ್ಕಾಗಿ ಪ್ರಾಣ ಕೊಡುವೆ, ಪ್ರಾಣ ಕೊಡುವೆ.
0: ಎಂಥ ಮಾತನಾಡಿದೆಯಪ್ಪ ವೇಮಣ್ಣ, ಕೊಟ್ಟ ವಚನಕ್ಕಾಗಿ ಪ್ರಾಣವನ್ನೇ ಕೊಡುವೆನೆಂಬ ಒಂದು ಮಾತು ಎಂಥ ಮಾತು ಆಡಿದೆಯಪ್ಪ. ಈ ಮಾತಿಗೆ ಯಾವುದು ಸರಿಯಾಗದು, ಭೂಮಿ ಬೆಲೆಯಾಗದು, ಸ್ವರ್ಗ ಸಮನಾಗದು. ಅಪ್ಪ ನಿನ್ನ ಸಂಕಟವನ್ನು ನೋಡಿ ಸುಮ್ಮನೆ ಇರತಕ್ಕವಳು ನಿನ್ನ ಅತ್ತಿಗೆ ಏನಪ್ಪ? ಹೇಳು, ನಿನಗೆ ಏನು ಬೇಕಾಗಿದೆಯೋ ಅದನ್ನು ಕೇಳಿಕೋ ಅಪ್ಪ.
1: ತಾಯಿ ಅಮ್ಮ, ನಿನ್ನ ಮುಖ ಸೌಭಾಗ್ಯದಲ್ಲಿ ಪ್ರಕಾಶಿಸುವ, ನಿನ್ನ ನಾಸಿಕದಲ್ಲಿ ಎಸೆಯುವ ರತ್ನ ಖಚಿತವಾದ ಮುತ್ತಿನ ಮೂಗುತಿಯನ್ನು ಸೂಳಿಗೆ ತಂದು ಕೊಡುವೆನೆಂದು ವಚನ ಕೊಟ್ಟು ಬಂದಿರುವೆ. ದಯಾಶೀಲೆ, ಈ ಪಾಪಿಯನ್ನು ಕ್ಷಮಿಸುವೆ ಏನಮ್ಮ? ನಿನ್ನ ಪಾದಗಳ ಮೇಲೆ ಬಿದ್ದು ಅರಳುವೆನು, ನನ್ನ ನೀ ವಚನ ಬಂಧನದಿಂದ ಕಡೆಯ ಮಾಡಮ್ಮ, ಕಡೆಯ ಮಾಡು.
0: ವೇಮಣ್ಣ, ಕೊಟ್ಟ ವಚನಕ್ಕಾಗಿ ಪ್ರಾಣವನ್ನೇ ಕೊಡುವೆನೆಂಬ ಒಂದು ಮಾತು ಎಂಥ ಮಾತು ಆಡಿದೆಯಪ್ಪ. ಇದು ನೋಡು, ಲಕ್ಷವರಹ ಬೆಲೆ ಬಾಳುವಂಥ ಈ ಮುತ್ತಿನ ಮೂಗುತಿಯನ್ನು

0: ಭೀಮಣ್ಣ, ಈ ಮೂಗುತಿಯನ್ನ ನಿನಗೆ ಕೊಡುವೆನಪ್ಪ, ಆದರೆ ನನ್ನದೊಂದು ವಚನವನ್ನು ಪಾಲಿಸುವೆಯೇನಪ್ಪ?
1: ಸತ್ಯ ಸಾಕ್ಷಿಯಾಗಿ ಪಾಲಿಸುವೆನಮ್ಮ.
0: ಭೀಮಣ್ಣ, ನೀನು ಈ ಮೂಗುತಿಯನ್ನು ಆ ಸೂಳಿಗೆ ಕೊಡುವ ಮೊದಲು ಅವಳು ಬತ್ತಲೆಯಾಗಿ ಬಂದು ನಿನ್ನನ್ನು 3 ಬಾರಿ ಸುತ್ತಿ ನಿನ್ನ ಮುಂದೆ ನಿಲ್ಲುವಂತೆ ಹೇಳು. ಆವಾಗ ಇದನ್ನು ಅವಳ ಕೈಯಲ್ಲಿ ಕೊಡು. ಕೊಡುವಿಯಪ್ಪ?
1: ತಾಯೇ, ಕೊಡುವೆನು.
0: ಈ ಮಾತು, ಇದು ಪ್ರಮಾಣವೇನು?
1: ಇದಕ್ಕೆ ನಿನ್ನ ಪಾದಗಳೇ ಸಾಕ್ಷಿಯಮ್ಮ.
0: ಶಿವಶಿವ ಶಿವಶಿವ ಅಪ್ಪ, ಹೇಳಪ್ಪ ಹೇಳು. ಇದ ನೋಡು, ಈ ಮೂಗುತಿಯನ್ನು ತೆಗೆದುಕೊಂಡು ಹೊರಡಪ್ಪ. ದೇವ, ಇವನಿಗೆ ಎಂದು ಜ್ಞಾನೋದಯವಾಗುವುದು? ನಿನ್ನ ಕರುಣೆಯಾಗದ ವಿನಃ ಈತನಿಗೆ ಜ್ಞಾನವು ಬಾರದು. ದೇವ, ಇವನಿಗೆ ಬೇಗನೆ ಸುಜ್ಞಾನವನ್ನು ದಯಪಾಲಿಸುತ್ತಂದೆ.

0: ಅಯ್ಯೇ
1: ಅಯ್ಯ ಪಾವಲ್ ಅವರ, ಬಾಂದ್ರೇನ ಮೂಗುದಿ ತಾಂದ್ರೋ ಏನ್ ಹಂಗ ಬಾಂದ್ರೋ?
0: ಸಂಜೀವ ನೀನು ಚೇಷ್ಟೆ ಮಾಡಬೇಡ, ಸುಮ್ಮನಿರು.
1: ಅಯ್ಯ ಅದ ಆತನ ನಾಂದೇನ ನಿನಗ?
0: ಪ್ರಿಯೆ, ನಾನು ಹೋದ ಮೇಲೆ ಹಾಗೆ ಬಿಟ್ಟು ಬರ್ತಕ್ಕವನೇ.
2: ಎಲ್ಲಿ?
0: ಇದು ನನ್ನ ಕೈಯಲ್ಲಿ.
2: ಹಾಗಿದ್ದರೆ ನನ್ನ ಕೈಯಲ್ಲಿ ಕೊಡಿ.
0: ಆಹಾ, ಇಷ್ಟೇ ಅವಸರ? ಇದನ್ನು ನಿನಗಾಗಿ ತಂದಿರುವೆನು, ಆದರೆ ನೀನು ಮಾತ್ರ ನಾನು ಹೇಳಿದಂತೆ ವರ್ತಿಸಿದರೆ ತಾನೆ.
2: ಏನ್ ಮಾಡಬೇಕು?
0: ಏನ್ ಮಾಡಬೇಕು ಅಂದ್ರೆ, ನೀನು ಬೆತ್ತಲೆಯಾಗಿ,
1: ಅಯ್ಯೋ ಇದು ಬಹಳ ಸುಮಾರು ತೆಗೆದವ,
0: ನನ್ನನ್ನು 3 ಸಲ ಪ್ರದಕ್ಷಿಣೆ ಹಾಕಬೇಕು, ಆವಾಗ ಇದನ್ನು ಕೊಡುವೆ.
2: ಸಂಜೀವ ಇದೇನಾ?
1: ಅಯ್ಯೋ ಇದೇಲಿ ರೀತಿಯ ತಾಯಿ,
2: ಇದನ್ನು ಬೇಡಂತ ಹೇಳು, ಹಾಗೆ ಕೊಡುವುದಿದ್ರೆ ಕೊಟ್ಟು ಬಿಡಲಿಕ್ಕೆ ಹೇಳು.
1: ಅಯ್ಯೋ ಬೇಡ ಅಂದ್ರೆ ಕೇಳ್ತಾ ಕೇಳಿ ಅದು
2: ಕೇಳಿ ನೋಡೋಣ.
1: ಅಯ್ಯೋ ಭಾವನವರ,
0: ಏನು
1: ಎಲ್ಲ ಬತ್ತಲೇನ ಆಗಿಬಿಡುದ?
0: ಬಹುದು, ಸರ್ವಾಂಗ ಬತ್ತಲೆ.
1: ಅಯ್ಯ ನಿನ್ನ ನಶೀಬ ಎಲ್ಲಿ ಬೇಡ ಇದನ್ನ? ಅದ ನಮಗ್ ಬೇಕಾಗಿ ತಂದ ಮೇಲೆ ಅದಕ್ಕೆ ಯಾಕೆ ಇಷ್ಟ? ತಂಗಿ ಕುಣ್ಯಾಕಿ ನಿಂತ ಮ್ಯಾಲ ಕೊಣಮಿಸ್ಕ್ಯಾಕ?
2: ಇಷ್ಟೇ ಅಲ್ಲವೇ ಇದಕ್ಕಂದು ಇಷ್ಟು ಯೋಚನೆ? ನಾನು ಯಾರು ಗೊತ್ತೇನು ಸುಳೆ?
0: ಹಾಗಿದ್ದರೆ ಆಗಲಿ
1: ಆಗಲಿ, ನಿಮ್ದು ಆಗಲಿ ನಮ್ದು ಆಗಲಿ, ಕುತ್ತಾವ್ರದ್ ನಿತ್ತಾವ್ರದ್ ಕೇಳಾವ್ರದ್ ಟೇಪ್ನವ್ರದ್ ಎಲ್ಲಾರ್ದು ಆಗೇ ಹೋಗ್ಲಿ.

0: ಕೇವಲ ನರಕದ ಕೂಪ, ಕೇವಲ ಚಿನ್ನದ ಆಭರಣದ ಮುಚ್ಚಿ ನೆರೆದ ಕೂದಲಗಳಿಂದ ಆಚಾಸಿ ಈ ಸುಂದರವಾಗಿ ಕಾಣುವ ತರುಣಿಯ ಶರೀರದ ಪರಿಯನ್ನು ತಿಳಿಯದೆ ಮುರುಳತನದ ಮೋಸಿ ಚಟ್ಟೆನು. ಇದಕ್ಕಿಂತಲೂ ಅಮಂಗಲ, ಇದಕ್ಕಿಂತಲೂ ಕಷ್ಟತರ ಅನ್ಯವಾವುದುಂಟು? ಪ್ರಪಂಚದಲ್ಲಿ ವ್ಯರ್ಥವಾಗಿ ನಮ್ಮಂಥ ಅಜ್ಞಾನಿಗಳು ಮೋಸ ಹೋಗುವರಲ್ಲವೇ? ಆದರೆ ಈ ದಿವಸ ಮಲ್ಲಮತ ಉಪದೇಶವೆಂಬ ಸೂರ್ಯನ ಪ್ರಕಾಶದಿಂದ ನನ್ನ ಅಜ್ಞಾನವೆಂಬ ಅಂಧಕಾರವು ಬೆಳಗಿತು.
1: ಇದೇನು ಪ್ರಿಯಕರ, ಹೀಗೇಕೆ ಭ್ರಮಿಷ್ಠಂತೆ ಮಾಡಿದ್ರೆ?
0: ಛೇ, ಸರಿ ಅಂದಕ್ಕೆ ನಾನು ಭ್ರಮಿಷ್ಠನು, ಹುಚ್ಚನು ಅಂದಲ್ಲಿ ಈ ನರಕದಲ್ಲಿ ಬಿದ್ದು ಹೊರಳಾಡಿದೆನು. ಆದರೆ ಈ ದಿವಸ ಮಲ್ಲಮತ ಅನುಗ್ರಹದಿಂದ ಈ ನರಕಾಂಬುದಿಯಿಂದ ಎದ್ದು ಬಂದೆನು. ಆಗಲಿ, ಇನ್ನು ಮುಂದೆ ಆ ನನ್ನ ತಾಯಿಯ ಪಾದ ಸನ್ನಿಧಿಗೆ ಹೋಗಿ ಈ ಕಷ್ಟತರ ಸಂಸಾರದ ಪಾರಾಗುವ ಯೋಚನೆ ಮಾಡುವೆನು. ನಾನು ಮರುಳನು, ಭ್ರಮಿಷ್ಠನು, ಪುತ್ತನು, ಪಾಪಿಯು, ನರಕಗಾಮಿಯು.
1: ಪ್ರಿಯಕರ.

0: ಕಳಕೊಂಡೇನ್ ನಂದು, ಉಳಕೊಂಡೇನ್ ನಾನು, ಮೂರು ಮಲೆಗಳನ್ನು ತೊಳಕೊಂಡೇ ಸತ್ಯವಾವುದೆಂಬುದನ್ನು ತಿಳಕೊಂಡೆ. ಉಚ್ಚಿಯಲ್ಲಿ ಬಂದ ನಂದು, ಬತ್ತಲಲ್ಲಿ ಬಿದ್ದ ನಂದು, ಹುಚ್ಚು ನಾಯಿಯಂಥ ಸೂಳೆಯನ್ನು ಮೆಚ್ಚಿ ಗಲ್ಲ ಕೆಡದ ನಂದು, ಗಲ್ಲ ಕೆಡದ ನಂದು, ಭೋಗದಲ್ಲಿ ಬಂದ ನಂದು, ಯೋಜಿಯನ್ನು ಕೊಂದ ನಂದು, ರಾಗವೆಂಬ ವಿಷದ ಹಲ್ಲಿನ ನಾಗರ ಹಾವಿನಂಥ ನಂದು, ಹೊನ್ನು ಹೆಣ್ಣು ಮಣ್ಣು ನಂದು, ಕಣ್ಣು ಕೆಡಿಸುವಂಥ ನಂದು, ಬಣ್ಣ ಎಡಿಸಿ ಹುಟ್ಟು ಸಾವನ್ನುಣ್ಣು ಹಚ್ಚಿದಂಥ ನಂದು, ಆಶೆ ಅಳಿಯದಿರಲು ಪಾಶ ಮುಕ್ತನಾಗುವೇನೇ, ಮಾಯೆಯನ್ನು ಗೆದ್ದವನೇ ಮರ್ಮಜ್ಞನಾದ ಯೋಗಿಯು, ನವರಂಧ್ರಗಳಿಂದ ಯುಕ್ತವಾದ ಈ ಚೀಲಕ್ಕೆ ನವಕುಂದನದ ಭೂಷಣಗಳೇಕೆ, ತಾಯಿಯ ಗರ್ಭದಿಂದ ಮೊದಲು ವಸ್ತ್ರವಿಲ್ಲದೆ ಬತ್ತಲೆಯಾಗಿ ಈ ಬಂದ ದೇಹವು ತುದಿಗೂ ಬತ್ತಲೆಯಾಗಿ ಹೋಗುತ್ತಿರಲು, ನಡುವೆ ಬಟ್ಟೆ ಪೀತಾಂಬರ ಧರಿಸುವುದು ಅಪಹಾಸ್ಯವಲ್ಲವೇ? ನಶ್ವರವಾದ ಈ ಜಗತ್ತಿನಲ್ಲಿ ನಾನು ನನ್ನದೆನ್ನುವುದೆಲ್ಲವೂ ಮಿಥ್ಯವೇ. ನಾನೊಂದು ದಿವಸ ಎಲ್ಲವನ್ನು ಇಲ್ಲಿಯೇ ಬಿಟ್ಟು ಹೋಗಬೇಕು. ನನ್ನನ್ನು ಸ್ಮಶಾನದಲ್ಲಿ ಹೂಳಿ ಹೆಂಡರು ಮಕ್ಕಳು ಮನೆಗೆ ಸಾಗುವರಂದ ಬಳಿಕ ಯಾವುದೂ ನನ್ನದೆನಲಿ? ಈ ಭೂಮಿ ನನ್ನದೆನಲಿ? ಭೂಮಿ ನನ್ನದೆನಲು ಭುವನೇಶ ನಗುವ ಕಾಮಿತವ ಕಂಡು ಲೋಭಿಯ ಧನವೇ ನಗುವುದು, ಕಾಮಿನಿಯು ನನ್ನವಳು ಎಂದರೆ ಮೃತ್ಯು ನಗುವಳು, ಪ್ರೇಮ ದೂಷಿತ ಪತೆಯು ಸುತನಪ್ಪುವುದು ಕಂಡು ಜಾರ್ಯತ ನಗುವಂತೆ ಕಲಿರಾಜ ನಗುವನು, ವಿಶ್ವತೋಭಿರಾಮ ಕೇಳೋ ವೇಮ ಕೇಳೋ ಕೇಳೋ ವೇಮ ಕೇಳಪ್ಪ. ನಾನು ನನ್ನದೆನ್ನುವುದರ ತ್ಯಾಗದಿಂದ ನಾನು ಯೋಗಿಯಾಗದಿದ್ದರೆ ಯಾವುದು ಸಾರ್ಥಕ? ನಾನು ಯೋಗಿ ಆಗಿರಲಿಕ್ಕೆ ಬೇಕು, ನಾನು ತ್ಯಾಗಿ ಆಗಿರಲಿಕ್ಕೆ ಬೇಕು. ಹಾಗಾದರೆ ನಾನು ಎಂಥ ಯೋಗಿ? ನಾನು ರಾಜಯೋಗಿ. ಹೌದು, ನಾನು ರಾಜಯೋಗಿ. ನಾನು ರಾಜ ಅಲ್ಲ ಅಲ್ಲಲ್ಲ. ಹಾಗಾದ್ರಿ ನಾನು ಹಠಯೋಗಿ. ಹೌದು, ನಾನು ಹಠಯೋಗಿ. ನಾನು ಹಠಯೋಗಿ. ಅದು ಅಲ್ಲ. ಹಾಗಾದ್ರಿ ಉನ್ಮತ್ತ ಯೋಗಿ. ಉತ್ತ ಯೋಗಿ. ಉತ್ತಯೋಗಿ. ಯೋಗಿ ಆದ್ರೆ ನನಗೆ ಬಟ್ಟೆ ಬರೆಗಳೇಕೆ? ಇದೇನು ರಕ್ತ ಬಂತು? ಈ ರಕ್ತವೆಲ್ಲಿಂದ ಬಂದಿತೆಂಬುದನ್ನು ಈ ವೇಮನು ಅರಿತಿದ್ದಾನೆ. ಕೇವಲ ಹೆಣ್ಣು ಗಂಡಿನ ರಕ್ತ, ಮಣ್ಣು ಬಂಬೆಯನ್ನು ಮಾಡಿದಂಥ ರಕ್ತ, ಮದಕ್ಕೆ ಬರಿಸುವ ರಕ್ತ, ಮೋಹಗೊಳಿಸುವ ರಕ್ತ, ಮದಯಟ್ಟ ಹುಚ್ಚನ ರಕ್ತ. ಹಸಿವು ತ್ರಸಿಗಳಿಗೊಬ್ಬರ ರಕ್ತ, ಕಾಮಿನಿ ಕಾಂಚನೆಗಳಲ್ಲೊಬ್ಬ ರಕ್ತ, ಇವುಗಳಿಲ್ಲದೆ ಸರ್ವ ಸಂಗತಿಯಾಗಿ ಆದವನೇ ವಿರಕ್ತ, ಅವನೇ ಮುಕ್ತ, ಅವನೇ ಮುಕ್ತ, ಅವನೇ ಮುಕ್ತ.
1: ಯಾರು ಹೀಗೇಕೆ ಮಾಡುವಿರಿ?
0: ಯಾರು
1: ಯಾರು
0: ಯಾರು? ನನ್ನ ತಾಯಿ ಅಮ್ಮ. ತಾಯಿಯೇ.

0: ನಿನ್ನ ಕೃಪಾ ಬಲದಿಂದ ಈ ನರಕಾಂಬುಧಿಯಿಂದ ಎದ್ದು ಬಂದೆನು. ಶಾಂತ ಭಾವೇ, ನನ್ನನ್ನು ಕಾಪಾಡಮ್ಮ, ಕಾಪಾಡು ತಾಯಿ.
1: ವೀಮಣ್ಣ ಹೇಳಪ್ಪ, ಹೇಳು ವೀಮಣ್ಣ ಹೇಳಪ್ಪ.
0: ತಾಯಿ, ಗಣಭಾಗ್ಯದಿಂದ ದೊರೆತ ಈ ದೇಹವನ್ನು ಒಂದು ಕಾಸು ಬೆಲೆ ಬಾಳದ ಹೆಣ್ಣಿಗೆ ಮೋಹಿಸಿ ಮೂರ್ಖತನದಿಂದ ಬೇಡಿದ್ದನ್ನರ್ಪಿಸಿದನು. ಮಾತೆ ವಿರಕ್ತೆ ಸಾತ್ವಿಜನ ಶ್ರೋಭೂಷಣೆಯಾದ ಮಲ್ಲಾಂಬೆ, ನನ್ನನ್ನು ಕಾಪಾಡಮ್ಮ, ಕಾಪಾಡು.
1: ಅಪ್ಪ ವೀಮಣ್ಣ, ಈಗ ನಿನಗೆ ಸಾಕಷ್ಟು ಪಶ್ಚಾತ್ತಾಪವಾಗಿ ನಿನ್ನ ಅಂತಃಕರಣವು ಪರಿಶುದ್ಧವಾಗಿದೆ, ಜ್ಞಾನೋದಯವಾಗುವುದಕ್ಕೆ ಪರಿಪಕ್ವ ದಿಶೆ ಪ್ರಾಪ್ತವಾಗಿದೆ. ಆದ್ದರಿಂದ ನಿನಗೆ ನಾನು ಹೇಳುವ ವಿಷಯ ಅದು ಮುಖ್ಯವಾದ ವಿಷಯ, ತಿಳಿದುಕೊಳ್ಳಲೇಬೇಕಾದ ವಿಷಯ, ಅದನ್ನು ನೀನು ಶ್ರದ್ಧೆಯಿಂದ ಕೇಳಪ್ಪ.
0: ಆಗಲಿ ತಾಯಿ, ಕರುಣೆಯಿಂದ ನನಗೆ ಹೇಳಬೇಕಾದದ್ದೆಲ್ಲವನ್ನು ಹೇಳಿ ನನ್ನನ್ನು ಉದ್ಧರಿಸಮ್ಮ.
1: ವೇಮಣ್ಣ, ನಾನು ಯಾರು, ಜಗವಿದೇನು, ಬ್ರಹ್ಮವು ಯಾವುದು ಎಂಬ ಈ ಮೂರರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆಯಪ್ಪ.
0: ಹಾಗಾದರೆ ತಾಯಿ, ನಾನು ಯಾರು, ಜಗವಿದೇನು, ಬ್ರಹ್ಮವು ಯಾವುದು, ನಿಜವಾದ ನನ್ನ ಸ್ವರೂಪ ಎಂತಹದ್ದು ತಾಯಿ?
1: ವೇಮಣ್ಣ, ನಾನು ಯಾರು ಎಂಬ ಕಲ್ಪನೆಯನ್ನು ಅರಿಯುವ ಅರಿವನ್ನು ಕುರುಹಿಡುವ ವಸ್ತುವೇ ನೀನು. ಅಂದರೆ ತತ್ವಮಸಿ, ತ್ವಂ ತದಸಿ, ಅದುವೇ ನೀನು ಇದ್ದಿ, ನೀನೇ ಅದುವೇ ಇದ್ದಿ. ಅಂದರೆ ಪಂಚಕೋಶ ಅತೀತನೇ ನೀನು. ಮೂರು ಅವಸ್ಥೆಗಳನ್ನು ಎದುರಿಟ್ಟು ಅರಿಯುವ ಅರಿವೇ ನೀನು. ಅಂದರೆ ಈ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಭೂತವಾದಂಥ ಸಚ್ಚಿದಾನಂದ ಸ್ವರೂಪವಾದ ಪರಬ್ರಹ್ಮ ವಸ್ತುವೇ ನೀನಿರುವೆಯಪ್ಪ.
0: ತಾಯಿ, ಧನ್ಯನಾದನು, ನನಗೀಗ ಎಲ್ಲವೂ ಆನಂದವೇ ತೋರುವುದು. ಪ್ರಜ್ಞಾನಾನಂದಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಸರ್ವಂ ಖಲ್ವಿದಂ ಬ್ರಹ್ಮ, ನೇಹ ನಾನಾಸ್ತಿ ಕಿಂಚನ್, ಶಿವೋಹಂ ಶಿವೋಹಂ ಶಿವೋಹಂ.
1: ಅಪ್ಪ, ಈಗ ನೀನು ಪೂರ್ಣ ಆತ್ಮಜ್ಞಾನಿಯಾಗಿರುವೆ. ನಿನ್ನಿಂದ ಜಗದ್ ಉದ್ಧಾರವಾಗಬೇಕಾಗಿದೆ. ಆದ್ದರಿಂದ ಇನ್ನು ಮುಂದೆ ಲೋಕ ಕಲ್ಯಾಣಕ್ಕಾಗಿ ಸಂಚರಿಸಪ್ಪ.
0: ಆಗಲಿ ತಾಯಿ, ನಿನ್ನ ಹೇಳಿಕೆಯಂತೆ ನಡೆದುಕೊಂಡು ನನಗೆ ತಿಳಿದ ತಿಳುವಳಿಕೆಯನ್ನು ಈ ಜಗತ್ತಿಗೆ ತಿಳಿಸುವೆನಮ್ಮ.
1: ಹಾಗಾದರೆ ಹೇಗೆ ತಿಳಿಸುವೆ ಮತ್ತು ಏನೆಂದು ತಿಳಿಸುವೆ?
0: ಅಮ್ಮ, ಈ ವೇಮನು ಕೇವಲ ಜ್ಞಾನಿಯಲ್ಲ, ಸಿದ್ಧಾಂತಿಯಲ್ಲ, ಶ್ರುತಿ ಸ್ಮೃತಿ ಶಾಸ್ತ್ರ ಕೋವಿದನಲ್ಲ, ವ್ಯಾಕರಣ ಬಲ್ಲ ಪಾಣಿನಿಯಲ್ಲ, ಪಾತಂಜಲಿಯಲ್ಲ, ತರ್ಕಜ್ಞಾನದ ಕಣಾದನಲ್ಲ, ಕ್ರಿಸ್ತನಲ್ಲ, ಪೈಗಂಬರನಲ್ಲ, ಗೌತಮನಲ್ಲ. ನಾನು ಎಂಬ ಪದಕ್ಕೆ ಯಾವುದು ಲಕ್ಷಾರ್ಥವಾಗಿ ತೋರುವುದೋ ಅಂತಹ ಸರ್ವಾಂತರಾತ್ಮನೇ ತಾನೆಂದು ಹೇಳುವ ನಿಜ ವೇದಾಂತದ ಮರ್ಮಯೋಗಿ. ಅಮ್ಮ, ಈ ವೇಮನು ಸ್ವೀಕರಿಸಿದ ಧರ್ಮದಲ್ಲಿ, ತತ್ವಗಳಲ್ಲಿ ಕುಲವಿಲ್ಲ, ಜಾತಿ ಪಂಥಗಳಿಲ್ಲ, ಅಸ್ಪೃಶ್ಯತೆಯಿಲ್ಲ, ಅನೈಕ್ಯತೆಯಿಲ್ಲ, ವೇಷಾಸೂಯಗಳಿಲ್ಲ, ವರ್ಣಾಶ್ರಮಗಳಿಲ್ಲ, ಕಲ್ಲು ಪ್ರತಿಮೆಗಳಿಲ್ಲ, ಹರಿಯಿಲ್ಲ, ಹರಣಿಲ್ಲ, ಲಿಂಗ ಜಂಗಮರಿಲ್ಲ, ವೈಷ್ಣವ ಸ್ಮಾರ್ಥರಿಲ್ಲ, 18 ಪುರಾಣಗಳಿಲ್ಲ, 16 ನಿಯಮಗಳಿಲ್ಲ, ಕಲ್ಲು ಮಣ್ಣು ಕಟ್ಟಿಗೆಗಳಲ್ಲಿ ತೋರುವ ಈ ವಿಶ್ವವೆಲ್ಲವೂ ಪರಮಾತ್ಮನ ಸ್ವರೂಪವಾಗಿದೆ. ಇದೇ ವೇಮನ ನಿಜ ವೇದಾಂತ, ಇದುವೇ ಸಿದ್ಧಾಂತ.
1: ಧನ್ಯ ಧನ್ಯ ವೇಮಣ್ಣ, ಈ ನಿನ್ನ ಆತ್ಮಾನುಭವದ ವಾಣಿಯನ್ನು ಕೇಳಿ ನಾನು ಧನ್ಯಳಾದೆನು. ನೋಡಪ್ಪ, ಇನ್ನು ಮುಂದೆ ಈ ಮಲಿನವಾದ ಬಟ್ಟೆಗಳನ್ನು ತೆಗೆದುಹಾಕಿ ಶುದ್ಧವಾದ ಬಟ್ಟೆಗಳನ್ನು ಧರಿಸಿಕೊಂಡು ಲೋಕ ಕಲ್ಯಾಣಕ್ಕಾಗಿ ಸಂಚರಿಸಪ್ಪ.
0: ಆಗಲಿ ತಾಯಿ.
1: ದೇವ, ನಿನ್ನ ಕರುಣೆಯಿಂದ ಇವನಿಗೆ ಜ್ಞಾನೋದಯವಾಯಿತಲ್ಲ, ನನ್ನ ಅಭಿಲಾಷೆ ಪೂರ್ತಿಗೊಂಡಿತು ಸ್ವಾಮಿ.
2: ಕಾಪಾಡಮ್ಮ.
1: ಹೇಳಮ್ಮ. ಯಾರಮ್ಮ ನೀನು?
2: ಅಮ್ಮ, ನಾನು ನಿನ್ನ ಮೈದುನ ವೇಮರಡ್ಡಿಯನ್ನು ನರಕ ಕೆಳೆದ ಪಾಪಿ, ನಿನ್ನ ಮೂಗುತ್ತೇನು ಅಪೇಕ್ಷಿಸಿದ ಮೂಢಳು, ನನ್ನ ತಪ್ಪನ್ನು ಕ್ಷಮಿಸಿ ಕಾಪಾಡಮ್ಮ.
1: ಅಮ್ಮ, ವೇಶ್ಯರು ಪರಪುರುಷರನ್ನು ಕೂಡಿ ಜೀವಿಸಿಕೊಂಡಿರುವುದು ಅದು ಧರ್ಮವಲ್ಲ, ಸದಾಚಾರವೇ ಸ್ತ್ರೀ ಧರ್ಮ. ಅದರಂತೆ ನಡೆದು ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಮ್ಮ.
2: ಅಮ್ಮ, ನಿನ್ನ ಮೂಗುತಿಯನ್ನು ಮುಟ್ಟಿದ ಕೂಡಲೇ ನನ್ನ ಮನಸ್ಸು ಪವಿತ್ರವಾಯಿತು. ಎಂತಹ ಮೂಗುತಿ! ನನ್ನ ಕವಿದ ಕತ್ತಲೆಯನ್ನು ಕಳೆದು ಮೂಗುತಿ, ನನ್ನ ಪಾಪ ಕರ್ಮದಿಂದ ಮುಕ್ತಳನಾಗಿ ಮಾಡಿದಂತಹ ಮೂಗುತಿ, ಬಲ್ಲ ಮಾಂಬೆ ಮಂಗಲದಾಯಕ ಮೂಗುತಿ.

0: ಮಾಡಿದ ಕರ್ಮ ವಾವಾರಿ ನನ್ನ ತಾಯಿ. ವರ್ಷಕ್ ಒಂದ್ ಒಡಸ್ನು ನಿನಗೆ ತೆಂಗಿನಕಾಯಿ. ನೀ ತಣ್ಣಗ ಒಮ್ಮೆ ಸಾಯಿ ಅಪ್ಪ ಹುಡುಕಿ ಮಾಡಿಬಿಡ್ತನು. ಹೋಗಿ ಹೋಗಿಬಿಟ್ಟು ಸುಳಿತ ಮಗ ದೇಶದಲ್ಲಿ ಭಾವ ಆಗಿ. ಇದೇನೋಪ ನಮ್ಮ ಮನ್ಯಾಗ ನನಗೆ ಒಂದ್ರ ಮ್ಯಾಲ ಒಂದು ಬಂದು ಬಿಡಾಕಚ್ಚವಲ್ಲ.
1: ಅಯ್ಯೋ ಮಲ್ಲಮ್ಮ ತಂದೆ.
2: ಅತ್ತಿಯವರೇ ನೀವು ಚಿಂತೆ ಮಾಡಬೇಡ್ರಿ. ಆ ಪರಮಾತ್ಮನ ಪಾದೋದಕ ನನ್ನ ಬಳಿಯಲ್ಲಿವೆ. ಆ ಪಾದೋದಕದ ಮಹಿಮೆಯಿಂದ ನಿಮ್ಮ ರೋಗವನ್ನು ನಾನು ನಿವಾರಣೆ ಮಾಡುವೆನು. ಆದ್ದರಿಂದ ಅಮ್ಮ ಈಗ ಎಲ್ಲರೂ ಮಲ್ಲೇಶಿ ಅನ್ಬೇಕಮ್ಮ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗಳೇ, ಎಷ್ಟು ದಿವಸಮ್ಮ ಎಂದು ಕೂಗಿ ಕರೆದು ನನಗೆ ಹಾಲು ಕೊಡು, ಬಿಸಿಯನ್ನ ಹಾಕು ಎಂದು ನನ್ನನ್ನು ಕಾಡುತ್ತಿದ್ದಿ. ಇನ್ನು ನಿನ್ನ ಗಂಡನ ಮನೆಯಲ್ಲಿ ಯಾರನ್ನು ಕಾಡುವಿಯಮ್ಮ? ನಿನ್ನ ನಗಲೇನೋ ಬಾಳುವುದಾದ್ರೆ ಎಂತು?
1: ಅಮ್ಮ, ಹೆಣ್ಣು ಮಕ್ಕಳನ್ನು ಹಡೆದವರ ಪಾಲಿಗೆ ಇಂಥ ಪಡಿಪಾಠವು ತಪ್ಪಿದ್ದಲ್ಲವಮ್ಮ. ನಿಮ್ಮಂತಹ ಗುರು ಹಿರಿಯರ ಆಶೀರ್ವಾದದ ಬಲದಿಂದ ಪತಿಯ ಗ್ರಹದಲ್ಲಿದ್ದುಕೊಂಡು ನಾನು ಸಂಸಾರ ಮಾಡುವೆನು. ತ್ರಿಕಾಲದಲ್ಲಿಯೂ ಪತಿಯೇ ಪರಮಾತ್ಮನೆಂದು ಭಾವಿಸಿ ನಡೆಯುವೆನು. ಮಾವನಿಗೆ, ಭಾವನಿಗೆ, ಅತ್ತೆಗೆ ಮೊದಲಾದ ಚಿಕ್ಕ ದೊಡ್ಡವರ ಸೇವೆಯನ್ನ ಮನಮುಟ್ಟಿ ಮಾಡಿ ಉಭಯ ಕುಲಕ್ಕೂ ನಾನು ಕೀರ್ತಿ ತರುವೆನಮ್ಮ. ಹಾಗೂ ಶ್ರೀ ಮಲ್ಲಿಕಾರ್ಜುನನ ಕರುಣೆಯನ್ನು ನಾನು ಪಡೆಯುವೆನಮ್ಮ.
0: ಮಗಳೇ, ನಿನ್ನ ಮುದ್ದು ಮುಖವು ಇನ್ನೆಂದು ನಮ್ಮ ಕಣ್ಣಿಗೆ ಬೀಳುವುದೋ ತಿಳಿಯದು. ನಿನ್ನತ್ತೆ ಮನೆಯವರು ಮೇಲಿಂದ ಮೇಲೆ ತವರೂರಿಗೆ ಕಳುಹಿಸಿ ನಮಗೆ ಆನಂದುಂಟು ಮಾಡಿದ ಒಳ್ಳೆಯ ಸ್ವಭಾವದವರು ಇದ್ದಾರೆವೋ ಇಲ್ಲವೋ ಅದನ್ನಾರು ಬಲ್ರಮ್ಮ.
1: ಅಮ್ಮ, ತಾಯಿಯ ಪ್ರೇಮಕ್ಕೆ ಪರಿಮಿತಿ ಉಂಟೇನಮ್ಮ. ಒಂದು ಸಮಯ ಸಮುದ್ರವು ಕೂಡ ಅದು ಬತ್ತಬಹುದು, ಆದರೆ ಮಾತೆಯ ಪ್ರೇಮ ಪ್ರವಾಹವು ಅದು ಎಂದಿಗೂ ಕಡಿಮೆಯಾಗುವುದಿಲ್ಲವಮ್ಮ. ಅಮ್ಮ, ನಿನ್ನ ಕರುಳು ಎಂಥದ್ದೇ ತಾಯಿ.

0: ಗೆಳತಿ ಮಲ್ಲಮ್ಮ.
1: ಅಮ್ಮ,
0: ನೀನು ನಿನ್ನ ಪತಿಪಾದ ಸೇವೆಯನ್ನು ಬಿಟ್ಟು ಈ ಗೆಳತಿಯ ಭೇಟಿಗೆ ಅಂದು ಬರುವಿ ಅಮ್ಮ. ಈ ಸ್ನೇಹದ ವಿಯೋಗ ತಾಪನ್ನು ನಿಂತೂ ಸಹಿಸಬೇಕಮ್ಮ.
1: ಅಮ್ಮ, ಗೆಳತಿ, ಹೀಗೆಲ್ಲ ನೀನು ಶೋಕ ಮಾಡಿದಿರಮ್ಮ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಪತಿಯ ಸದನವೇ ಗತಿಯು, ಪತಿ ಪಾದ ಸೇವೆಯೇ ನಮ್ಮನ್ನು ಕೈವಲ್ಯ ಸೋಪಾನಕ್ಕೆ ಮುಟ್ಟಿಸುವುದು ತಾಯಿ.
2: ಮಗಳೇ, ಸೌಭಾಗ್ಯವತಿಯಾಗು, ಸಂಸಾರದಲ್ಲಿ ಸುಖದಿಂದ ಇದ್ದು ಸಂತತಿ ಸಂಪತ್ತಿನಿಂದ ಒಡಗೂಡಿ ಚಿರಕಾಲ ಬಾಳಮ್ಮ.
3: ಮಗು ಮಲ್ಲಮ್ಮ.
1: ಅಪ್ಪ,
3: ಹೋಗುವೆ ಏನಮ್ಮ?
1: ಹೌದಪ್ಪ, ನಾನು ಹೋಗಿ ಬರುವೆ, ನನಗೆ ಆಶೀರ್ವಾದ ಮಾಡ್ರಿ.
3: ಹೋಗಿ ಬಾರಮ್ಮ, ನಿನಗೆ ಮಂಗಲವಾಗಲಿ. ಮಗು ಮಲ್ಲಮ್ಮ,
1: ಅಪ್ಪ
3: ನಿನ್ನ ಮಾವನ ಮನೆಯಲ್ಲಿ ಯಾವ ರೀತಿಯಿಂದ ವರ್ತಿಸಬೇಕೆಂಬುದನ್ನು ಅರಿತ ನಿನಗೆ ನಾನೇನು ಹೆಚ್ಚಾಗಿ ಹೇಳಲೆಮ್ಮ. ಆದರೂ ಪಿತೃ ಧರ್ಮಕ್ಕನುಸರಿಸಿ ಹೇಳುವೆ ನನ್ನ ಕರ್ತವ್ಯ.
1: ಹೌದಪ್ಪ.
3: ಮಗು ಮಲ್ಲಮ್ಮ,
1: ಅಪ್ಪ
3: ಗುರು ಲಿಂಗ ಜಂಗಮರ ಪಾದ ಸೇವೆಯನ್ನು ಮರೆಯದಿರಮ್ಮ.
1: ಇಲ್ಲಪ್ಪ.
3: ಹಾಗೂ ನಿನ್ನ ಪತಿ ಪಾದ ಸೇವೆಯನ್ನು ಮಾಡಿ ಅವನನ್ನು ಆನಂದ ಸಾಗರದಲ್ಲಿ ಮುಳುಗಿಸಮ್ಮ.
1: ಹಾ, ಒಳ್ಳೆಯದು ಅಪ್ಪ. ಎನ್ನ ಸಂಗಡ ತಾವು ಕೂಡ ಅಲ್ಲಿಯವರೆಗೆ ಬರಬೇಕಾಗುತ್ತೆ.

0: ಅಯ್ಯಪ್ಪ ಅಯ್ಯಪ್ಪ, ಬಂದ್ ಬಿಟ್ಲು ಬಂದ್ ಬಿಟ್ಲು. ನಮ್ಮ ಅಮ್ಮನಿಗೆ ಹೇಳಿದೆ ಅಮ್ಮನಿಗೆ. ಏ ಅಮ್ಮ, ಏ ಏ ಏ ಅಮ್ಮ, ಏ ಅಮ್ಮ ಬಂದ್ ಬಿಟ್ಲು ಬಂದ್ ಬಿಟ್ಲು.
1: ಹರಮು, ಯಾರು ಬಂದ್ರು ಬರು?
0: ಏ ಅಮ್ಮ, ಏ ಏ ಅಮ್ಮ,
1: ಏನು
0: ನೀನು ಅಪ್ಪನಿಗೆ ಏನಾಗುವಿ?
1: ಏ ಹುತ್ತ, ಹಾಗಲ್ಲೋ ಭರಮಣ್ಣ, ಅವಳೆ
0: ಅಮ್ಮ, ಅವಳೆ ಅವಳೆ.
1: ಏ ಏನು ಇದು?
0: ಏ ಅಮ್ಮ, ಅವಳೆ ಅವಳೆ.
1: ಏ ಹಾಗಲ್ಲೋ ಭರಮಣ್ಣ, ನೋಡು ನಿನ್ನ ಹೆಂಡತಿ ಬಂದ್ರವಳೇನು?
0: ಜಾನ ಮರಿಯ.
1: ಏ ಭರಮಣ್ಣ, ಹೆಂಡತಿ ಬಂದ್ರೆ ಏನಾಯ್ತು? ಹೆದರ್ತಾರೇನು?
0: ಅಂದ್ಬಾರ್ದವ್ವ,
1: ಅಂದ್ಬಾರ್ದಪ್ಪ,
0: ಶಾಂತ ಬರ ನಾನು ಅಂದ್ಬಾರ್ದು.
1: ಏ ಅಂದ್ಬಾರ್ದು,
0: ಹೊಸ್ತಾಗಿ ಬಾಂಧ್ಯ
1: ಅಂದ್ಬಾರ್ದಪ್ಪ.
0: ಅಜಾಕ ಅಜಾಕ, ನೀನು ಬಂದಾಗ ಅಪ್ಪ ಅಂಜಿ ಮೂಲ ಕುಚ್ಚಿದತ್ತ.
1: ಹುಚ್ಚ ಭರಮಣ್ಣ, ನೋಡು ನಿನ್ನ ಹೆಂಡತಿ ಬಂದಿದ್ರೆ ಒಳ್ಳೆ ಬಟ್ಟೆ ಹಾಕೊಂಡ್ರು ಹೋಗು.
0: ಅಮ್ಮ, ಈ ಯುದ್ಧ ನಡ್ಯಾಕಿಲ್ಲನ? ಏನ್ ನಡೀತಾವೋ ಏನ? ಚೇರ್ಮನ್ ಕೈಲಿ ಹೋಗಿ ಸಹಿ ಮಾಡ್ಸ್ಕೊಂಡಪ್ಪ ಆತಾವು.
1: ಹೀಗೆಲ್ಲ ಹುಚ್ಚರಂತೆ ಮಾತಾಡಬಾರ್ದು. ನೋಡು, ಅವಳು ಒಳ್ಳೆ ಭಾಗ್ಯವಂತರ ಮಗಳು, ಅವಳ ಮುಂದೆ ಹೀಗೆ ಹುಚ್ಚರಂತೆ ನಿಲ್ಲಬಾರ್ದು. ಆದ್ರಿಂದ ಒಳ್ಳೆ ಬಟ್ಟೆ ಹಾಕೊಳ್ಬೇಕು, ಹಾಕೊಂಬರ್ಗಪ್ಪ.
0: ಅಮ್ಮ, ಯಾರು ಹಾಕೊಂಡು ಬರ್ಲವ್ವ? ನನ್ನ ವಿವೆ ಅಲ್ಲ, ಇದಲ್ದ ಇನ್ನೊಂದು ಮನ್ಯಾಗ ಗೂಟ್ಗೆ ದೋತಿ ಆಡ್ತೈತಿವ.
1: ಹಾಗಾದ್ರಿ ಹಾ ಭರಮು, ಆ ವೇಮಡ್ರಿ ಹಾಕೊಂಬ್ರು ಹೋಗು.
0: ಹಾ ಹೌ, ಹೇಗೆ ಹೇಗೆ ಹಾಕಿಕೊಳ್ಳುವುದಪ್ಪ ಹೊಸ ಬಟ್ಟೆಯನ್ನು?

0: ಏ ಭರಮರಡ್ಡಿ, ಇದು ನನ್ನ ಶಲ್ಲೆ ಇದೆ.
1: ಏ ಇದು ನಿಂತಾಳ ಮತ್ತ?
0: ಅದೇ ಇದನ್ನೇ ಕ್ಯಾಚ್ಕೊಂಡಿರ್ವೆ ಅಂದೆ.
1: ಏ ಅಪ್ಪ, ಇವತ್ತೊಂದ ದಿನ ಕೊಡೋ ಮಾರಾಯ.
0: ಇವತ್ ಒಂದೇ ದಿವಸ?
1: ಹೂಣು ಗಬರು, ಇವತ್ ನಂದ ಬಂದೈತು ಗಬರು.
0: ಏ ಭರಮಣ್ಣ, ಅಲ್ಲಪ್ಪ ನಿನ್ನದೇನು ಬಂದಿರ್ಬೋದು?
1: ಏ ನಿನ್ ಗೊತ್ತಾಗಿಲ್ಲಪ್ಪ.
0: ಏ ಗೊತ್ತಿಲ್ಲ ಮರ, ಏನ್ ಬಂದಿದ್ ಬೇಗನೆ ಹೇಳ್ಬಿಡು.
1: ನೀನ್ ಮನ್ಯಾಗಿರಾವು ಬಿಡಾವು, ಆ ಕಡೆ ರೋಡ್ ಹತ್ಕಪ್ಪ ನೀವು, ಯಾವತ್ತು ನಿನಗೇನ್ ಗೊತ್ತಿರ್ತೈತಿ?
0: ಏ ಭರಮರಡ್ಡಿ, ಅದೇ ನನಗೆ ಗೊತ್ತಿಲ್ಲ, ಏನ್ ಬಂದಿದ್ ಬೇಗನೆ ಹೇಳ.
1: ಹೇಳ ನೋಡು ವೇಮಣ್ಣ, ಇವತ್ತ ನಂದು ಗಬರು.
0: ಏಲೇ ಭರಮರಡ್ಡಿ, ಅಲ್ಲಪ್ಪ ನಿನ್ನ ಹೆಂಡತಿ ಬಂದಿದ್ರೆ ನನ್ನ ಬಟ್ಟಿನ ಏಕೆ ಹಚ್ಕೊಂಡಿವೆ ನೀನು? ಬಿಡು ನನ್ನ ಶಲ್ಲೆ ಬಿಡು.
1: ಅಮ್ಮ ಒಳ್ಳೆ ಬಟ್ಟೆಯನ್ನು ಹಾಕಿಕೊಂಡು ಬಾ ಅಂತ ಹೇಳಿರೋಳು. ಅಮ್ಮ ಹೇಳಿರುವಳು ಅಮ್ಮ.
0: ಎಷ್ಟು ಚೆನ್ನಾಗಿ ಬೆರಳಲ್ಲಿಯ ಉಂಗ್ರ. ಲೇ ಭರಮಣ್ಣ, ಇದು ಈ ಶಲ್ಲೆ ನಿನಗೆ ಕೊಡುವೆ.
1: ಕೊಟ್ಟು ಬಿಡಂಗರ.
0: ಆದ್ರೆ ನೀನು ಆ ಉಂಗ್ರವನ್ನು ಕೊಡುವಿಯಾ? ಲೇ ಲೇ ಪೆದ್ದ, ಹಾಗೆಲ್ಲ ಮಾಡಬಾರ್ದು, ಸುಮ್ಮನೆ ಕೊಡು.
1: ವೇಮಣ್ಣ,
0: ಯಾಕೆ
1: ಈ ಉಂಗರವು ನಿನಗೆ ಬೇಕೆ?
0: ಹೌದಪ್ಪ, ಅದು ನನಗೆ ಬೇಕಾಗಿದೆ.
1: ಏಯಪ್ಪ, ಇದನ್ನ ಒಯ್ದು ನೀನು ಸೂಳೆ.
0: ಲೇ ಲೇ ಲೇ ಭರಮರಡ್ಡಿ, ಅಲ್ಲ ಸೂಳೆಯರು ಅಂದ್ರೆ ನಿನ್ನ ಕಣ್ಣಲ್ಲಿ ಕೀಳಾಗಿ ಕಾಣುವರೇನ?
1: ಏ ಅವರಷ್ಟು ಮನುಗಳು ಚೆಲ್ಲುವನು ವೇಮಣ್ಣ.
0: ಲೇ ಹಾಗೆಲ್ಲ ಮಾತನಾಡಬಾರ್ದು. ಈಗ ನೋಡು, ನಿನಗೆ ಸೂಳೆಯರ ಮಹಿಮೆಯನ್ನು ಹೇಳುತ್ತೀನಿ, ಸ್ವಲ್ಪ ಚೆನ್ನಾಗಿ ಕೇಳು.
1: ಸೂಳೆಯವನ ಮೈ ಹೇಳ್ತೀಯ?
0: ಏನ್ ಹೇಳ್ಬೇಕಪ್ಪ ನಿನಗೆ, ಮೈ ಅಲ್ಲ ಮಹಿಮೆ ಅಂದ್ರೆ ಅವಳ ವರ್ಣನೆ.
1: ಹೇಳಪ್ಪ ಏನೇನ್ ಹೇಳ್ತೀಯ ಎಲ್ಲ ಹೇಳ್ಬೇಡ.
0: ನೋಡು ಭರಮಣ್ಣ, ಮೊದಲು ಸೂಳೆಯರನ್ನು ಕಂಡ್ರೆ ಪುಣ್ಯ ಬರುತ್ತೆ ಪುಣ್ಯ.
1: ಶಭಾಷಿ ಗಬರು.
0: ಯಾಕೆ
1: ಶಭಾಷಿ ಕಂಡು ಗಬರು?
0: ಏನಾಯ್ತಪ್ಪ ನಿನಗೆ?
1: ಸೂಳೆಯವನು ಕಾಣ ಪುಣ್ಯ ಬರ್ತೈತೆ
0: ನೋಡಿದ ತಕ್ಷಣ ಬರುತ್ತೆ.
1: ಮತ್ತ ಮುಂದೆ?
0: ಮುಂದೆ ಅವಳನ್ನು ಮುಟ್ಟಿದ್ರೆ ಎಲ್ಲ ಪಾಪವು ನಾಶವಾಗ್ತಾ ಇದೆ.
1: ಆಟ ಚಾಟು ತುಳಿತಾಳಪ್ಪ ಅವ್ರದ.
0: ಹಾಗೆಲ್ಲ ಚೇಷ್ಟೆ ಮಾಡಬಾರ್ದಪ್ಪ. ಇದು ಅಲ್ಲದೆ ಅವಳನ್ನು ಮುತ್ತಿಸಿ ಒಡಗೂಡಿದರೆ ಸ್ವರ್ಗವೇ ಪ್ರಾಪ್ತಿ.
1: ಆಮೇಲೆ ಸತ್ತ ಹೋಗುದನ್ನ?
0: ನಿನ್ನ ತಲೆ ಸತ್ತ ಬಳಿಕ ಪಡೆಯುವಂತ ಸುಖವದಲ್ಲ.
1: ಮತ್ತೆ
0: ಈಗಲೇ ಇದ್ದಾಗಲೇ ಈ ಕ್ಷಣವೇ ಪಡೆಯುವಂತಹ ಸುಖನೋ? ಏ ಭರಮಣ್ಣ, ಈ ಮಾತನ್ನು ನಾನು ಕಲ್ಪಿಸಿಕೊಂಡು ಹೇಳುವುದೆಲ್ಲ ಸಂಸ್ಕೃತ ಭಾಷೆಯೊಳಗೆ ಮಹಾನ್ ಮಹಾನ್ ಕವಿಗಳು ನಮ್ಮಂತೆ ಅನುಭವಿಸಿ ಅಭಿಪ್ರಾಯ ಪಟ್ಟಿದ್ದಾರೆಯೋ ಬೆತ್ತೆ.
1: ತಪ್ಪೆ ನೋಡೋ ವೇಮಣ್ಣ.
0: ಏನು?
1: ಮೊದಲು ಸೂಳೆಯರ ಮನೆಗೆ ಹೋಗಲು ಮೊದಲು ಕೊಡುವರಪ್ಪ ಎಲೆ ಅಡಿಕೆಯ ತಾಟು.
0: ಹೌದು.
1: ಆಮೇಲೆ ಬೇಡುವರಪ್ಪ 10 ರೂಪಾಯಿಯ ನೋಟು.
0: ಇದು ಕೂಡ ನಿಜ ಬಿಡು.
1: ಅದನ್ನು ಕೊಡದಿದ್ದರೆ ಮಾರಿಸುವರೋ ನಿನ್ನ ಮೈ ಮೇಲಿನ ಶರಟು. ಆಮೇಲೆ ಏರಿಸುವರೋ ಮುನ್ಸೂಪನ ಕೋರ್ಟು. ಹೀಗಿದೆ ಸೂಳೆಯರು ಬಹಳ ಬೆರಕಿಯರು ವೇಮಣ್ಣ. ನಾನು ಹೇಳ್ತೋ ನಿಮ್ಮಣ್ಣ.
0: ಕಾಮಣ್ಣ,
1: ಯಾಕೋ ಮುಕ್ಕಣ್ಣ?
0: ಲೇ ಭರಮ, ನನ್ನ ಶಲ್ಯ ಕೊಡುವೋ ಅಥವಾ ಇಲ್ವೋ?
1: ಇಲ್ಲ ಇಲ್ಲ, ಅಮ್ಮ ಹೇಳಿರೋಳು ಅಮ್ಮ.
0: ಲೇ ಬರಂಗಿಲ್ಲ. ಲೇ ಭರಮಣ್ಣ, ಬೇಗನೆ ಕೊಡು.
1: ವೇಮಣ್ಣ, ನಿನಗೆ ಈ ಉಂಗರವು ಬೇಕೆ?
0: ಹೌದು. ಮತ್ತೆ
1: ತಕ್ಕೊಳಪ್ಪ ಅಂಗರ.
0: ಎಷ್ಟು ಚೆನ್ನಾಗಿ ಬೆರಳಲ್ಲಿ ಉಂಗುರ. ಇದನ್ನು ಒಯ್ದು ನನ್ನ ಲಲಿತಿಗೆ ಕೊಡುವೆನು.
2: ತಂಗಿ ಬಸಮ್ಮ.
3: ಯಾಕೆ ಅತ್ತವ್ರೆ?
2: ಮಲ್ಲಮ್ಮನ ಬಂದ್ರಂತೆ, ಆರತಿಯನ್ನು ಸಿದ್ಧ ಮಾಡ್ರಿ.
3: ಒಳ್ಳೆಯದು.

0: ಬನ್ನಿ ಬನ್ನಿ.
1: ಹೇಮರೆಡ್ಡಿಯವರೇ, ನಿಮ್ಮ ಸೊಸೆಯನ್ನು ನಿಮಗೆ ಒಪ್ಪಿಸಿದೆನು, ಇನ್ನು ಮೇಲೆ ನೀವೇ ನೋಡಿಕೊಳ್ಳಿ.
0: ಪದ್ಮಮ್ಮನವರೇ, ಇಂದಿನಿಂದ ಇವಳಿಗೆ ನೀನೇ ತಾಯಿಯು ನೀನೇ ತಂದೆಯು. ಯಾಕಂದರೆ ಇವಳು ಹುಟ್ಟಿದಾಗಿನಿಂದ ಸದಾ ಮಲ್ಲಿಕಾರ್ಜುನನ ಸೇವೆಯಲ್ಲೇ ಕಾಲ ಕಳೆದಿರುವಳಮ್ಮ, ಕಾಲ ಕಳೆದಿರುವಳು. ಆದ್ದರಿಂದ ಬೇರೆ ಯಾವ ಕೆಲಸದಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾದರೂ ಆಗಬಹುದು, ಅದನ್ನೆಲ್ಲ ನೀವೇ ಸಹಿಸಿಕೊಳ್ಳಬೇಕಮ್ಮ, ಸಹಿಸಿಕೊಳ್ಳಬೇಕು.
2: ಅದನ್ನೆಲ್ಲ ನೋಡ್ಕೊಂತೀರಪ್ಪ ಹರಮಾ.
3: ಏಮ್ಮ, ಇವೆಲ್ಲ ಹೊಸ ಅರಿವೆ.
2: ಹೌದಪ್ಪ ಅಣ್ಣ, ನೋಡು ನಿನ್ನ ಮಾವನವರು ಬಂದಿದ್ದಾರೆ, ನಮಸ್ಕಾರ ಮಾಡು.
3: ನೀನು ಬಾರುವ ಅಂದ್ರೆ ಬಾಯವ್ವ, ಬಾಯವ್ವ
2: ನಡಿ.
3: ಮಾವಯ್ಯ ಮಾವಯ್ಯ ನಮಸ್ಕಾರ. ಎಲ್ಲ ಚಲೋ ಇದ್ದೀಯ?
1: ಎಲ್ಲ ಚಲೋ ಇದ್ದೀವಪ್ಪ. ಭರಮಣ್ಣ, ನಿಮ್ಮ ಹೆಂಡತಿಯನ್ನು ಸರಿಯಾಗಿ ನೋಡಿಕೋಪ್ಪ.
3: ಅದನ್ನೆಲ್ಲ ಅಮ್ಮನಿಗೆ ಹೇಳಿದ್ರೆ ಆಯ್ತು, ಅದನ್ನೆಲ್ಲ ಅಮ್ಮನೆ ನೋಡ್ಕೊಂಬವಳು ಮಾವಯ್ಯ.
1: ಮಗು ಮಲ್ಲಮ್ಮ,
4: ಅಪ್ಪ
1: ನಾನಿನ್ನು ಹೋಗಿ ಬರುವೆನಮ್ಮ.
4: ಹೋಗಿ ಬರುವೆ ಏನಪ್ಪ?
1: ಹೌದಮ್ಮ, ಆದರೆ ಆದರೆ ನಿನಗೆ ಇನ್ನೊಂದು ಮಾತನ್ನು ಹೇಳ ಬಯಸುತ್ತೇನಮ್ಮ.
4: ಅಪ್ಪ ಹೇಳಪ್ಪ, ಯಾವ ಮಾತು ಅಂತ ನನಗೆ ಹೇಳಪ್ಪ, ಹೇಳು.
1: ಮಗು,
4: ಅಪ್ಪ
1: ಈ ಮನೆಯ ವಾತಾವರಣವನ್ನು ನೋಡಿದರೆ ಏನೋ ಒಂದು ವಿಚಿತ್ರವಾಗಿಯೇ ಕಾಣುತ್ತಿದೆಯಮ್ಮ. ಅಧಿಕಾರ ಮದದಲ್ಲಿ ಮೆರೆಯುವ ನಿನ್ನತ್ತೆ, ನಾಗಿಣಿಯ ಸ್ವಭಾವದ ನಿಗವೆಣ್ಣಿಯರು, ಮತ್ತೆ ಏನ ನಿನ್ನ ಪತಿ, ಇಂಥ ಜನರ ಮಧ್ಯದಲ್ಲಿ ನಿನ್ನ ಓರ್ವಳನ್ನೇ ಬಿಟ್ಟು ಹೋಗಲು ನನ್ನ ಮನಸ್ಸು ಕಳವಳ ಪಡುತ್ತಿದೆಯಮ್ಮ, ಕಳವಳ ಪಡುತ್ತಿದೆ.
4: ಅಪ್ಪ ಹೀಗೇಕೆ ಹೇಳುವಿಯಪ್ಪ? ಅತ್ತೆ ಮಾವಂದರ ಸೇವೆಯನ್ನು ಅವರ ತತ್ತಿನಂತೆ ಮಾಡಿ ಅವರಿತ್ತ ಆಜ್ಞೆಯನ್ನೆಲ್ಲ ನಾನು ಪಾಲಿಸುವೆನಪ್ಪ. ನಿಗವೆಣ್ಣೀರ ಕೂಡ ಯಾವತ್ತೂ ನಾನು ನಗುತ್ತಲೇ ಇರುವೆನಪ್ಪ. ಪತಿಯು ಅವನು ಮತಿಹೀನಾಗಲಿ ಅಥವಾ ಗತಿಹೀನಾಗಲಿ, ಸತಿಗೆ ಪತಿಯೇ ಪರಮಾತ್ಮನಲ್ಲವೇನಪ್ಪ?
1: ಹೌದಮ್ಮ.
4: ಆದ್ದರಿಂದ ಪತಿ ಪಾದ ಸೇವೆಯನ್ನು ಮಾಡಿ ನಾನು ಮುಕ್ತಿಯನ್ನ ಪಡೆಯುವೆನಪ್ಪ.
1: ಎಂಥ ಮಾತನ್ನು ಹೇಳಿದೆಯಮ್ಮ. ಧನ್ಯ ಮಗಳೇ, ನೀನೇ ಧನ್ಯ. ನಿನ್ನ ಗುಣಕ್ಕೆ ಎಣೆಯಿಲ್ಲ, ನೀತಿಗೆ ನೆಲೆಯಿಲ್ಲ, ಧರ್ಮಕ್ಕೆ ಚ್ಯುತಿಯಿಲ್ಲ ತಾಯಿ, ಚ್ಯುತಿಯಿಲ್ಲ. ಪ್ರಪಂಚದಲ್ಲಿ 10 ಮಂದಿ ಮಕ್ಕಳನ್ನು ಹಡಿಯುವುದಕ್ಕಿಂತ ಮುತ್ತಿನಂಥ ನಿನ್ನೋರ್ವಳನ್ನು ಪಡೆದ ನನ್ನ ಭಾಗ್ಯಕ್ಕೆ ಬೆಲೆ ಇಲ್ಲವಮ್ಮ, ಬೆಲೆ ಇಲ್ಲ. ಮಲ್ಲಮ್ಮ, ಮಲ್ಲಮ್ಮ ಎಂಬ ಈ 3 ಅಕ್ಷರಗಳು ಈ 3 ಲೋಕದೊಳಗೆ ಎಲ್ಲರ ಹೃದಯದಲ್ಲಿ ಮಲ್ಲಿಗೆಯ ಸುವಾಸನೆಯಂತೆ ಹರಡಿದಂದು ಆ ಮಲ್ಲಿಕಾರ್ಜುನಲ್ಲಿ ಬೇಡಿಕೊಳ್ಳುವೆನಮ್ಮ, ಬೇಡಿಕೊಳ್ಳುವೆ.
4: ಅಪ್ಪ ನೋಡಪ್ಪ, ಈಗ ತಾವು ಆ ಬಗ್ಗೆ ಯಾವುದೂ ಯೋಚನೆ ಮಾಡಬೇಕಾಗಿಲ್ಲವಪ್ಪ. ಯಾಕಂದರೆ ಆ ಪರಮಾತ್ಮನ ಕರುಣೆಯಿಂದ ಅದು ಎಲ್ಲವೂ ತಾನಾಗಿಯೇ ಸರಿ ಹೋಗುತ್ತದೆ ನೋಡಪ್ಪ.
1: ಹಾಗೆ ಆಗಲಿ, ನಾನಿನ್ನು ಹೋಗಿ ಬರುವೆನಮ್ಮ.
4: ಅಪ್ಪ ತಾವು ಸ್ವಲ್ಪ ಊಟ ಮಾಡಿಕೊಂಡು ಹೋಗಬೇಕಪ್ಪ.
1: ಊಟ?
4: ಹೌದು,
1: ಈಗಲೇ ಆಯಿತಲ್ಲವಮ್ಮ. ಆಗಲಿ, ಹಾಗೆ ಮಾಡುವೆ. ಮಗು ಮಲ್ಲಮ್ಮ.
4: ಅಪ್ಪ
1: ನಾನು ಬರ್ತೀನಮ್ಮ.
4: ಮಗು, ಅಪ್ಪ,
1: ಮಗು,
4: ಅಪ್ಪ,
1: ಮಗು,
4: ಅಪ್ಪ. ಅಕ್ಕ, ಈ ಪೂಜೆ ಪೆಟ್ಟಿಗೆಯನ್ನು ಇಡ್ಲಿಕ್ಕೆ ದೇವರ ಮನೆ ಅದು ಎಲ್ಲಿದೆಯಮ್ಮ?
5: ಅಲ್ಲೇ.
4: ದೇವ, ನನ್ನ ಅತ್ತೆ ನಿಗವೆಣ್ಣೀರಿಗೆ ಎಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ದಯಪಾಲಿಸು ತಂದೆ. ಪತಿದೇವ,
3: ನೀ ಯಾಕೆ ನನ್ನ ಕಾಲು ಬೀಳ್ತಿ?
4: ಸ್ವಾಮಿ, ತಾವು ಯಜಮಾನ್ರು, ನಾನು ನಿಮ್ಮ ದಾಸಿ.
3: ದಾಸಿ
4: ಅಲ್ಲ, ನಿಮ್ಮ ಅರ್ಧಾಂಗಿ.
3: ನೀ ಅರ್ಧ ಅಂಗಿ, ನಾ ಪೂರ ಅಂಗಲ್ಲ. ಏನ ಕೋಟ್ ಮಿಡಿ ಚಾಟೋ?
4: ಛೇ ಛೇ, ಹಾಗಲ್ಲ ಸ್ವಾಮಿ, ನಾನು ನಿಮ್ಮ ಚರಣ ಸೇವೆಯನ್ನು ಮಾಡತಕ್ಕಂತ ಹೆಂಡತಿ.
3: ಹೇಳ್ತ?
4: ಹೌದು ಸ್ವಾಮಿ, ನೋಡಿ ಪತಿದೇವ, ತಾವು ನನಗೆ ಅದೇನು ಆಜ್ಞೆಯನ್ನು ವಿಧಿಸುವರೋ ಅದನ್ನು ತಲೆಯ ಮೇಲೆ ಹೊತ್ತುಕೊಂಡು ಭಕ್ತಿಪೂರ್ವಕವಾಗಿ ಮಾಡುವುದು ನನ್ನ ಕರ್ತವ್ಯ.
3: ಹಾಗಾದರೆ ನಿನ್ನ ಮೇಲೆ ನನ್ನ ಅಧಿಕಾರವು ನಡೆಯಬಹುದು?
4: ಓ, ಅಗತ್ಯವಾಗಿ ನಡೆಸಿಕೊಳ್ಳಬಹುದು ಸ್ವಾಮಿ.
3: ಹಾಗಾದರೆ ಅತ್ಲಾಗೆ ನೋಡು. ಬೇಡ ಬೇಡ ಬೇಡ ಬೇಡ, ಎತ್ಲಾಗೆ ನೋಡು, ಎತ್ಲಾಗೆ ಬಾಡು ಯಪ್ಪ, ಬಾಡು ಯಪ್ಪ, ಬಾಡು ಯಪ್ಪ. ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ. ನೋಡಿ ಮಲ್ಲಿ
4: ಸ್ವಾಮಿ,
3: ನೀನು ತುಂಬಾ ಒಳ್ಳೆಯವಳಿದ್ದಿ. ನನಗೆ ರಂಟಿ ಒಡೆದು ಒಡೆದು ಬಾಳುತನವಾಗಿ ಬಿಟ್ಟಿದ್ದಿ ನೋಡೆ.
4: ಹಾಗಾದ್ರೆ ಅದಕ್ಕೆ ನಾನೇನ್ ಮಾಡ್ಲಿ ಸ್ವಾಮಿ?
3: ಅದಕ್ಕೆ ನೀ ಏನ್ ಮಾಡ್ಬೇಕಂದ್ರ ನನ್ನ ಕಾಲ ಚಿಕ್ತೀಯ
4: ದೇವ.
3: ಇಲ್ಲೋ ಯಪ್ಪ
4: ಮಲ್ಲಿಕಾರ್ಜುನ, ಪಾದ ಸೇವೆಯನ್ನು ದೊರಕಿಸಿಕೊಟ್ಟಿಯಲ್ಲ, ನಾನು ಧನ್ಯಳಾದೆ ಸ್ವಾಮಿ.
3: ಈಗ ನಾ ಏನಂದ ನೆವ್ವಾನೇ ಒಮ್ಮೆ ಅಂದ್ರೆ ಏನಾತು ನೋಡೇ ಮಲ್ಲಿ
4: ಸ್ವಾಮಿ.
3: ಹಾಗಾದ್ರೆ ಆಗ್ಲಿ.
4: ಹಾ ಆಗ್ಲಿ ಸ್ವಾಮಿ,
3: ಆಗ್ಲಿ.

0: ಸ್ವಾಮಿ, ಈಗ ನಾನು ಸ್ವಲ್ಪ ಊಟ ಮಾಡಿಕೊಂಡು ಬರಲೇನು ಅಂತ.
1: ಏ ಪಾಪ, ಇನ್ನು ಊಟ ಆಗಿಲ್ವೇನೆ?
0: ಇಲ್ಲ ಸ್ವಾಮಿ.
1: ಆಗ್ಲಿ, ನಾನು ಏನು ಒಳಗೋಗಿ ನೊಟ್ಟಿ ತಿಂದು ಬರ್ತೀನಿ. ನೊಟ್ಟಿ
2: ಮೇಲೆ ಭರ್ಮೆಯ ಮೈ ಮೇಲೆ ಬರ್ತಾ ಇದೆಯಲ್ಲೋ, ಕಣ್ಣು ಕಾಣಿಸ್ತವಿಲ್ಲ.
1: ಓಹೋ, ಯಾರು? ಶತ್ರು?
2: ಹೌದಪ್ಪ.
1: ನಮಸ್ಕಾರ ಈ ಶೆಟ್ರ.
2: ನಮಸ್ಕಾರಪ್ಪ. ಲೇ ಭರ್ಮ್ಯ, ಏನು ಸುಳ್ಳು ನಿಮ್ಮಪ್ಪ?
1: ಯಾಕ್ರಿ ಶೆಟ್ರ?
2: ಅಮಾವಾಸಿ ಒಳಗೆ ಸಾಲ ತೀರಿಸ್ತೀನಿ ಅಂತ ಹೇಳಿ ಹೋದಾವ, ಇದುವರೆಗೂ ಅವನು ಮುಖವಾದ್ರು ಬೇಡವೇ?
1: ಯಾರ್ದು ಅಮಾಸಿದ್ರೆ?
2: ಏ ನಿಮ್ಮಪ್ಪಂದು ಒಂದೇ
1: ಶೆಟ್ರ.
2: ಯಾಕ?
1: ನಮ್ಮಪ್ಪ ತಲೆ ನೂತೇಳೆ ಅನಿಗೆ ಪಟ್ಟಿ
2: ಕಟ್ಕೊಂಡು ಪಟ್ಟಿ ನೋಡ ಭರ್ಮ್ಯ, ಇನ್ನು ಎರಡು ಮೂರು ದಿವಸಗಳಲ್ಲಿ ನಿಮ್ಮ ಹೊಲ ಮನೆಗಳನ್ನು ಕಸಿದುಕೊಂಡು ಹೋಗ್ತೀನಿ. ವಿಷ
1: ಬ್ಯಾಡ್ರಿ ಶೆಟ್ರ, ಬ್ಯಾಡ್ರಿ. ನಮ್ಮಪ್ಪನ ಕರ್ಕೊಂಡು ಬರ್ತೀನಿ. ನಮ್ಮಪ್ಪನ ಕರ್ಕೊಂಡು ಬರ್ತೀನಿ, ಇಲ್ಲೇ ಕುಂಡ್ರಿ. ಮತ್ತ
2: ಹೋಗಪ್ಪ, ಹೋಗು ಹೋಗು.
1: ಶೆಟ್ರ ಸಾವುಕಾರ ಬಂದಾರ ನೋಡು. ಯಪ್ಪ
2: ಏನೋ ಇದು ಸುಳ್ಳು ಕರಾರ ಹೇಗೆ ನೀನೇ ನೋಡು.
3: ಶೆಟ್ರ, ನಾನು ಹಾಗೆ ಹೇಳುವುದಿಲ್ಲ.
1: ಶೆಟ್ರ ಹೇಳುದು ಹೋಗ್ಯ ತಿನ್ನ. ಹೇಳುದಾತಂದ್ರೆ ಗಂಡ ಗಾಚಿ ಹಾಕಿ ಸಾಡ್ಡು ಹೊಡೆದ
3: ಸುಮ್ಮ ಹೋಗು.
1: ಹೋಗಂಗಿಲ್ಲಪ್ಪ,
3: ಹಾಗೆ ಮಾಡಬಾರದು. ಸುಮ್ಮ ಹೋಗು. ಶಕ್ತಿಯವರೇ, ಸ್ವಲ್ಪ ಶಾಂತದಿಂದ ಕುಳಿತುಕೊಳ್ಳಿ.
2: ಏನ್ ಶಾಂತ ಆಗ್ತಾರೋ ಜೀವಯ್ಯ, ನನ್ನ ಜೀವನೇ ಹೋಗಿತ್ತಯ್ಯ. ಶಾಂತತೆ ಶಾಂತ.
3: ಯಾಕ್ರಿ ಈ ಶೆಟ್ಟಿ ಅವರ ಮಾತನ್ನಾದ್ರೂ ಕೇಳಿದೆಯೋ ಇಲ್ಲವೋ?
4: ಅದಕ್ಕೆ ನನಗೆ ಮಾಡಂತೀರಿ?
3: ಹಾಗಲ್ಲ, ನಿನ್ನ ಹತ್ತಿರ ಇದ್ದ ಒಡವೆಗಳನ್ನು ಕೊಟ್ಟು ಬಿಡು. ಈ ಶೆಟ್ಟಿ ಅವರು ಸಾಲ ತೀರಿಸಿಬಿಡೋಣ.
4: ನನ್ನ ಹತ್ತಿರ ವಸ್ತು ಒಡವೆ ಎಲ್ಲಿರುವವು? ಆಡಿನ ಮಗ ವೇಮಣ್ಣ ನಾಗಮ್ಮನ ಒಡವೆ ಕಸಿದುಕೊಂಡು ಸುಳಿವಿನ ಸೇರಲವೇ? ಆಗಲೇ ನನ್ನ ಒಡವೆನ್ನೆಲ್ಲ ಕೊಟ್ಟು ಬಿಟ್ಟೆ.
3: ಹಾಗಾದ್ರೆ ಆ ನಾಗಮ್ಮ ಬಸಮ್ಮನ ಹತ್ತಿರ ಇದ್ದ ಒಡವೆಗಳನ್ನು ತೆಗೆದುಕೊಂಡು ಬರೋ ಹೋಗು.
4: ನಾಗೋ,
5: ನೀವು ಯಾಕೆ ಕರಿತಾ ಇದ್ರು ಅದು ನನಗೆ ಗೊತ್ತು. ಇವನಷ್ಟು ಒಡವೆಗಳನ್ನು ಹಾಕಿಕೊಂಡಿದ್ದೀನಲ್ಲ, ಅವು ನಿಮ್ ಕಣ್ಣೊಳಗೆ ಒತ್ತುತ್ತಿವೆ.
4: ಇರ್ಲಿ ಕೊಡೆ, ಇನ್ನು ಎರಡು ಮೂರು ದಿವಸದಲ್ಲಿ ತಂದು ಕೊಡ್ತಾರಂತೆ, ಕೊಟ್ಟು ಬಿಡು.
5: ನಾನೇನು ಕೊಡುವುದಿಲ್ಲ, ನೀವು ಕೇಳಬೇಡ್ರಿ. ನಾನು ಕೊಡುವುದಿಲ್ಲ, ಕೊಡುವುದಿಲ್ಲ, ಕೊಡುವುದೇ ಇಲ್ಲ.
4: ತಂಗಿ ಬಸಮ್ಮ,
2: ಯಾಕೆ ಅತ್ತೇವ್ರೆ?
4: ನಿನ್ನ ಒಡವೆನಾದ್ರೂ ಕೊಟ್ಟು ಬಿಡಮ್ಮ.
2: ನಾನೇನು ಕೊಡ್ಲಾರನಮ್ಮ, ಇವಷ್ಟು ಬಡವೆಗಳನ್ನ ಕೊಟ್ಟು ಆ ಮಲ್ಲಿ ಮುಂದೆ ಹಾಗೆ ತಿರುಗಾಡಬೇಕಾದೀತು. ನೀವು ಕೇಳಬೇಡ್ರಿ, ನಾನು ಕೊಡಲ್ಲ, ಕೊಡಲ್ಲ, ಕೊಡುವುದೇ ಇಲ್ಲ.
0: ದೇವ ಮಲ್ಲಿಕಾರ್ಜುನ, ನನ್ನ ಅತ್ತೆ ಮನೆಯವರಿಗೆ ಈ ಪರಿ ಸಂಕಟವೇ. ಶಿವ ಶಿವ,
3: ಅವರ ಕಡೆಯಿಂದ ಒಡವೆಗಳನ್ನು ತರುವುದಾಗಲಿಲ್ಲವೇ ನಿನ್ನೆಂಬ? ಈ ಶೆಟ್ಟಿ ಅವರು ಇನ್ನು ಎರಡು ಮೂರು ದಿವಸಗಳಲ್ಲಿ ನಮ್ಮ ಹೊಲ ಮನೆಗಳನ್ನು ಕಸಿದುಕೊಂಡು ಬಿಡುವರು. ಆಮೇಲೆ ನಾವೆಲ್ಲರೂ ಕೈಯಲ್ಲಿ ತಂಬಿಗೆ ಹಿಡಿದುಕೊಂಡು ಮನೆ ಮನೆ ತಿರುಪೆ ಎತ್ತಬೇಕಾಗುವುದು ತಿರುಪೆ. ದೇವ ಮಲ್ಲಿಕಾರ್ಜುನ, ಇಷ್ಟು ದಿವಸಗಳವರೆಗೆ ಈ ಹೇಮರೆಡ್ಡಿಯ ಮನೆಯು ಒಳ್ಳೆ ಗೌರವದಿಂದ ನಡೆದು ಬಂದು ಇಂದಿಗೆ ಎಲ್ಲವೂ ಹೋಯಿತಲ್ಲ.
0: ಮಾವನವರೇ.
3: ಮಲ್ಲಮ್ಮ.
0: ಹಾ ನೋಡಿ, ಈ ಒಡವೆಗಳನ್ನು ತೆಗೆದುಕೊಂಡು ಹೋಗಿ ಆ ಶೆಟ್ಟಿಯವರ ಸಾಲವನ್ನೆಲ್ಲ ತೀರಿಸಿಬಿಡಿ.
3: ಬೇಡಮ್ಮ, ನಿನ್ನ ತವರ ಮನೆಯವರು ಅಲ್ಲವೇನಮ್ಮ?
0: ಆದ್ರೆ ಏನಾಯ್ತು ಮಾವನವರೇ, ನನ್ನ ಪತಿಯ ಕುಟುಂಬವನ್ನು ಕಾಪಾಡಿಕೊಂಡು ಹೋಗುವುದೇ ನನ್ನ ಧರ್ಮವಲ್ಲವೇ? ಇದು ತೆಗೆದುಕೊಳ್ಳಿ.
3: ಮಲ್ಲಮ್ಮ, ಈ ಒಡವೆಗಳನ್ನು ನಾವು ತೆಗೆದುಕೊಂಡರೆ ಪರರ ಒಡವೆಗಳನ್ನು ಅಪಹರಿಸಿದಂತಾಗುವುದಿಲ್ಲವೇ?
0: ಮಾವನವರೇ, ನನ್ನನ್ನು ಬೇರೆಯವಳು ಅಂತ ಭಾವಿಸಿಕೊಂಡ್ರ? ನಾನು ನಿಮ್ಮವಳೇ ಅಲ್ಲವೇ? ಇದ ನೋಡಿ, ಇವುಗಳನ್ನು ತೆಗೆದುಕೊಂಡು ಅವರ ಸಾಲವನ್ನೆಲ್ಲ ತೀರಿಸಿಬಿಡಿ.
3: ನಿನ್ನಂಥ ಸಪ್ಪ ಶಾಲೆ ಸೊಸೆ ದೊರೆತದ್ದು ನನ್ನದೇ ಭಾಗ್ಯ.
2: ಆ ಏಮರಡ್ಡಿಯ ಸೊಸೆಯೋ.

ಅನನ್ಯ ಭಕ್ಷಿಕಾಮಣಿಗಳೇ, ನಿಮ್ಮೆಲ್ಲರ ಭಕ್ತಿಯ ಮೇರೆಗೆ ನಾನಿಲ್ಲಿಗೆ ಬಂದಂತಾಯಿತು. ಆದರೆ ಹೇಮರಡ್ಡಿಯ ಸೊಸೆಯಾದ ಮಲ್ಲಮ್ಮನ ಭಕ್ತಿ ವಿಶ್ವಾಸಾದಿ ಗುಣಗಳನ್ನು ಪರೀಕ್ಷೆ ಮಾಡಲೋಸುಗ ನನ್ನ ವಾಸಸ್ಥಾನವಾಗಲ್ಪಟ್ಟಂಥ ಶ್ರೀಶೈಲಗಿರಿಯನ್ನು ಬಿಟ್ಟು ಸಿದ್ಧಾಪೂರಕಂತೂ ಬಂದೆನು. ತ್ರಿಲೋಕನೇ ಕುಣಿಸುತ್ತಿರುವವನು ನಾನು. ಆದರೆ ನನ್ನ ಭಕ್ತರು ನನ್ನನ್ನೇ ತಮ್ಮ ಮನಬಂದ ಹಾಗೆ ಕುಣಿಸಿ ಹತ್ತಿರುವರು. ಮುಗ್ಧ ಭಾವನೆಯ ಮಲ್ಲಮ್ಮನು ಹಗಲಿರುಳು ನನ್ನನ್ನೇ ಸ್ತುತಿ ಮಾಡುತ್ತಿರುವುದನ್ನು ಕಂಡು ಅವಳ ನೆಗಂಡರಿಗೆ ಸಹನವಾಗದೆ ಮಾತ್ಸರತನದಿಂದ ಅಲ್ಲದ ಸಲ್ಲದ ಮಾತುಗಳನ್ನು ಅತ್ತೆಯ ಮುಂದೆ ಹೇಳಿ ರೇಗಿಸಿ ಅವಳಿಂದ ಮಲ್ಲಮ್ಮನಿಗೆ ಹಿಂಸೆ ಕೊಡಿಸುತ್ತಿರುವರು. ಆಹಾಹ, ಈ ಕಲಿಕಾ ಜನರಲ್ಲಿ ಎಷ್ಟೊಂದು ಅನ್ಯಾಯವು ತುಂಬಿರುವುದಲ್ಲ. ಹರಣನ್ನು ಒಲಿಸಬಹುದು, ಆದರೆ ನರನನ್ನು ಒಲಿಸಲು ಅಸಾಧ್ಯವೆಂಬ ನಾನ್ನುಡಿಯು ಇದು ಜ್ಞಾನಿಗಳ ಪ್ರಚಾರಕ್ಕೆ ಬಂದುದರಲ್ಲಿ ಆಶ್ಚರ್ಯವಿಲ್ಲ. ತದನುಸಾರವಾಗಿ ಭಕ್ತರ ಸತ್ವವನ್ನು ಪರೀಕ್ಷೆ ಮಾಡಲೇಬೇಕು. ಅದು ಆಗಲೇ.

0: ನನ್ನದು ಹೇಳಿದ್ದಾರೆ.
1: ಯವ್ವ ಎಲ್ಲ ಹೋಯ್ ಕಂಪ್ಲೀಟ್.
0: ಹೀಗೇನು ಹಾಗಾದ್ರೆ ಬೇಗ ಹೇಳಪ್ಪ.
1: ಅಮ್ಮ ನೀನು ನಮ್ಮ ಮನೆಗೆ ಎಂತ ಬಂದದಿ ಬಂದದಿ ನೋಡ
0: ಅಂದ ಕರೆಗಾಲ ತನ ಬಿಟ್ಟಿಲ್ಲ.
1: ಅಪ್ಪ ಬಂದ ಅಪ್ಪ.
0: ಏ ನನಗೇನ್ ಮಾಡಂತಿ?
1: ನೀ ಅಳಿಗಾಡ್ದಂಗ ಗಂಚಂಗ್ ನಿಂದ್ರತ್ತನ್.

0: ಆ ಮಲ್ಲಮ್ಮನನ್ನು ಕರೆದು ಈ ಒಡವೆಗಳನ್ನು ಹಾಗೂ ಹೊಸ ಸೀರೆಯನ್ನು ಅವಳಿಗೆ ಕೊಟ್ಟು ಬಿಡು.
1: ಮಲ್ಲಿ,
2: ಯಾಕೆ ಅತ್ತೇವ್ರೆ?
0: ತಂಗಿ, ಮಲ್ಲಮ್ಮ ಈ ಒಡವೆಗಳು ಸರಿಯಾಗಿ ಇರುವವೋ ಇಲ್ಲವೋ ನೋಡಿಕೊಳ್ಳಮ್ಮ, ಹಾಗೂ ಈ ಸೀರೆಯನ್ನು ನೀನೇ ಉಟ್ಟುಕೋ.
2: ದೇವ, ಮಲ್ಲಿಕಾರ್ಜುನ ನನ್ನ ಪತಿಯ ಕುಟುಂಬಕ್ಕೆ ಇನ್ನೂ ಅತಿಶಯವಾದ ಸಂಪತ್ತನ್ನು ಕೊಡುತ್ತಂದೆ.
1: ಅಲ್ಲ ಮನೆ ಯಜಮಾನತಿ ನನಗೆ ಸಿರಿಲ್ಲ, ಪಾಪನಾಗೂ ಸಿರಿಲ್ಲ, ಹಬ್ಬ ಸಂಬಂಧ ಸಹ ಸಿರಿಲ್ಲ, ಇವನ್ನೆಲ್ಲ ಬಿಟ್ಟು ಅವಳಿಗೆ ಸೀರೆ.
0: ಆದಲ್ಲೇ ಅವಳು ಒಳ್ಳೆಯ ಸಮಯದಲ್ಲಿ ನಮ್ಮ ಪ್ರಾಣವನ್ನೇ ಉಳಿಸಿಕೊಂಡಿರುವಳು ಪ್ರಾಣ.
2: ಅತ್ತೆಯವರೇ, ಈ ಸೀರೆಯನ್ನ ನೀವೇ ಉಟ್ಟುಕೊಳ್ಳಿ ಅಮ್ಮ, ಇದು ತೆಗೆದುಕೊಳ್ಳಿ.
1: ನಾ ಉಟ್ಕೊಳ್ಳಬಲ್ಲೆ?
0: ಹೀಗೆ ಮಾಡಿದ್ರೆ ಬೇಕಾದ್ರೆ ನೀವು ಒಂದೊಂದು ಸೀರೆಯನ್ನು ತೆಗೆದುಕೊಳ್ಳಿರಿ.
1: ಬನ್ನಿ.

0: ಆಗಲಿ ಬಸಮ್ಮ ಅಕ್ಕ, ಆ ಮಲ್ಲಿ ಬಂದಾಗಿನಿಂದ ಹಿರೇ ಸುಶಿ ಅವರ ನಮ್ಮಣ್ಣು ಅತ್ತೆ ಮಾವಂದರು ಕಸಬರಿಗಿಂತ ಕಡಿಮೆ ಮಾಡಿಬಿಟ್ಟಿರೋದಲ್ಲ, ಆ ಮಲ್ಲಿಯಲ್ಲಿ ಬರ್ಬೇಕಾದ್ರೆ ಮಾತಾಗಿಂತ ಮಾಡಿಸ್ಕೊಂಡು ಬಂದಿರುವಳೇನು?
1: ಅಯ್ಯ, ಎಲ್ಲಿ ಮಾತ್ರ ಹಾಕಿದೆ ನೋಡೋದಿಲ್ಲ, ಮುಂಜಾನೆ ಹೇಳುವುದೇನು, ಜಳಕ ಮಾಡುವುದೇನು, ತಲೆ ಬಾಚಿಕೊಳ್ಳುವುದೇನು, ಬಜಾರ ಬಸಿಬೇ ಆಗಿ ಬಿಟ್ಟಾಳ
0: ತಂಗಿ. ಇದು ಅಲ್ಲದೆ ಮಲ್ಲಯ್ಯ ಮಲ್ಲಿಕಾರ್ಜುನ ಉಗೆ ಉಗೆ ಅಂತ ಧ್ಯಾನ ಮಾಡುವುದೇನು, ಅತ್ತೆ ಮಾವಂದ್ರ ಕಾಲಿಗೆ ಬೀಳುವುದೇನು? ತಂಗಿ ಗಂಡನಿಗೆ ನಮಸ್ಕಾರ ಮಾಡುವ ಮುಂದೆ ಹುಬ್ಬೇನು ಹಾರಿಸ್ತಾಳ, ಮೂಗೇನು ಮುರಿತಾಳ, ಅಮ್ಮಮ್ಮ ಬಾಗುವುದೇನು ಬಳಕುವುದೇನು, ಜಾತಿವಂತ ಪಾತ್ರ ಬರ್ಲಿಕ್ಕಿಲ್ಲ.
1: ಇದು ಅಲ್ಲದೆ ಪ್ರತಿ ಸೋಮವಾರ ದಿವಸ ಮನೆಯನ್ನೆಲ್ಲ ಸಾರಿಸಿ ದೇವರ ಜಗುಲನ್ನು ಬೆಳೆದು ಫಸ್ಟ್ ಲೆಕ್ಕ ರಂಗಲನ್ನು ಹಾಕಿ ಮೈ ತೊಳೆದುಕೊಂಡು ಧೂಪ ದೀಪ ನೈವೇದ್ಯಗಳನ್ನು ಅಣೆ ಮಾಡಿಕೊಂಡು ಗುಡ್ಡದ ಮಲ್ಲಯ್ಯನ ಪೂಜೆಗೆಂದು ಹೋದವಳು ಕರ್ತವಾದ ಮೇಲೆ ಬರುತ್ತಾಳೆ. ಅಂದರೂ ಅತ್ತೆ ಮಾವಂದರು ಸುಮ್ಮನೆ ಇರುತ್ತಾರಲ್ಲ ಅಕ್ಕ.
0: ತಂಗಿ,
1: ಇದಕ್ಕೆ ಏಕೆ ಇಷ್ಟು ಯೋಚನೆ? ಆ ಮಲ್ಲಯ್ಯನ ಮನೆ ಬಿಡಿಸಿ ಹೊರಗೆ ಹಾಕಿದ್ರೆ ನನ್ನ ಹೆಸರು ಬಸಮ್ಮನೆಯಲ್ಲ.

0: ಧರ್ಮಪರಾಯಣದಲ್ಲಿ ಕೋರಾನ್ನ ಭಿಕ್ಷ ಭಿಕ್ಷಾ ಭವತಿ ಭಿಕ್ಷಾನ್ ದೇಹಿ.
1: ಅಂಗಿ, ಹೊರಗೆ ಯಾವನೋ ಒಬ್ಬ ಕೂಗುತ್ತಿರೋ ನೋಡೆ.
2: ಯಾವನಾದರೂ ತಿರುಕೊಳ್ಳಲು ಬಂದಿರಬೇಕಮ್ಮ. ಕೇಳಿಯೂ ಕೇಳಿಸ್ತವರಂತೆ ಒಳಗೆ ಹೋಗಿ ಬಿಟ್ರಾಯ್ತು. ಆ ಮಲ್ಲಿ ದಾನಸೂರ ಕರ್ಣನ ಮಗಳಿದ್ದಾಳಲ್ಲ, ಅವಳೇ ಬಂದು ನೀಡುತ್ತಾಳೆ. ಹಾಗೆ ಮಾಡಿದ ಕೂಡಲೇ ಆ ತೇರನ್ನು ಕರೆದು ತೋರಿಸಿದಾಯ್ತು. ಇನ್ನು ಮೇಲೆ ಸೆನಿವೆಯನ್ನು ಹಾಕಿದಂತ ತಿಳಿ.
1: ಅಯ್ಯ, ಇವನು ಅಯ್ಯನಮ್ಮ.
0: ಹೌದಮ್ಮ, ನಾನಬ್ಬ ಭಿಕ್ಷೆ ಬೇಡುವಂತಹ ಜಂಗಮಯ್ಯನಮ್ಮ.
1: ಭಿಕ್ಷೆ ಬೇಡಲಿಕ್ಕೆ ನಿನಗೇನು ದಾರಿ ಆಗಿದೆಯೋ? ಎಲ್ಲಿಯಾದರೂ ಕೂಲಿ ಕೆಲಸ ಮಾಡಲು ಹೋಗಬಾರ್ದೇನು? ನಮ್ಮ ಕೈ ತೆರೆಯಲಿಲ್ಲ, ಮುಂದಾಗು.
0: ಪುಣ್ಯಾತ್ಮಳೇ, ಭಾಗ್ಯವಂತರಾದ ನೀವು ಹೀಗೆ ಕೈ ತೆರವಿಲ್ಲ ಅಂತ ಹೇಳಬಾರದಮ್ಮ, ಹೇಳಬಾರದು. ಯಾಕಂದರೆ ಹಸಿದು ಬಂದವನಿಗೆ ಅಶನವ ನೀಯಲು ಬೇಕೆಂದು ಧರ್ಮವು ಸಾರುತ್ತಿರುವುದು. ಈ ಜನ್ಮದಲ್ಲಿ ಮಾಡಿದ ದಾನದಿಂದ ಮುಂದಿನ ಜನ್ಮದಲ್ಲಿ ಅನ್ನ ತಪ್ಪದು ತಾಯೇ, ತಪ್ಪದು.
2: ಮುಂದಿನ ಜನ್ಮದಲ್ಲಿ ಆಗುವಂತಹ ಸುಖ ದುಃಖ ಕಂಡವರಾರು ಅಯ್ಯ? ಅನ್ನ ಮಾಡಿ ನೀಡಲಿಕ್ಕೆ ನಿಮ್ಮ ಅಪ್ಪಗಳ ಸಿಟ್ಟಿಲ್ಲ ಕಣಪ್ಪ. ಕಿರುಪಿ ನೆತ್ತಲಿಕ್ಕೆ ನಾಚಿಗಾಗಲ್ವೇನು ಹೋಯೇ ಹುಮ್ಮ.
0: ಅಮ್ಮ, ಹೀಗೆಲ್ಲ ಬಿರುನುಡಿಗಳನ್ನು ಆಡಬಾರದು ತಾಯೇ.
1: ಇರೇ ಅಯ್ಯ, ಆಗಲೇ ಹೇಳಿಲ್ಲವೇ ನಮ್ಮ ಕೈ ತೆರೆಯಿಲ್ಲ ಮುಂದಾಗು ಅಂತ. ಹಿಂದಿನ ಮನೆ ಕೋರೆಯನ್ನು ಹೋಯ್ತು, ಮುಂದಿನ ಮನೆ ಭಿಕ್ಷೆ ತೆಪ್ಪಿತ್ತು. ಹೋಗು ಅಯ್ಯ ಹೋಗು, ಸುಮ್ಮನೆ ನಮ್ಮ ತಲೆ ಎಬ್ಬಿಸಬೇಡ, ಹೋಗು.
2: ಅಕ್ಕ ಅಕ್ಕ ಅಕ್ಕ, ಸ್ವಲ್ಪ ತಾಳು. ಆ ಮಲ್ಲಿ ಗುಡ್ಡದ ಮಲ್ಲಯ್ಯನ ಪೂಜೆಗೆ ಹೊರಟಿದ್ದಾಳೆ, ಅವಳಿಗೆ ಕಾಣುವಂತೆ ಈ ಅಯ್ಯನನ್ನು ದಬ್ಬುವೆನು.

0: ಈ ದಿವಸ ಸೋಮವಾರ ಇಂದು ಧರನಾದ ಮಲ್ಲಿಕಾರ್ಜುನ ಸ್ವಾಮಿಯ ಗುಡ್ಡಕ್ಕೆ ಹೋಗಿ ಅವನ ಪಾದ ಪೂಜೆಯನ್ನ ಮಾಡಿಕೊಂಡು ನಾನು ತಿನ್ನೆಳಾಗುವೆನು.
1: ಇದೇ ನಮ್ಮ ತಾಯಿಗಳಿರ ನನ್ನಮ್ಮ, ನಿಂತು ನಿಂತು ನನ್ನ ಕಾಲುಗಳು ಜುಯಿ ಹಿಡಿದವಮ್ಮ, ಜುಯಿ ಹಿಡಿದವು.
2: ಕಾಲು ಜುಯಿ ಹಿಡಿದ್ರೆ ಕಾಲು ಅಪ್ಪಳಿಸುತ್ತಾ ಮುಂದಾಗು. ನೀನು ಹಾಗೆ ಹೋಗುತ್ತಿದ್ರೆ ಅದಕ್ಕೆ ನಾನು ತಕ್ಕ ಸಹಾಯವನ್ನೇ ಮಾಡುತ್ತೇನೆ. ಅಕ್ಕ
3: ತಂಗಿ
2: ಪಾಪ ಇಬ್ರು ಕೂಡ ಏನವರು ಪಾದ ಸೇವೆ ಮಾಡೋಣ.
3: ನಡೆ ತಂಗಿ
2: ಹೋಗ. ಅಯ್ಯಾಗಳೇ
1: ನನ್ನಮ್ಮ ಅಡಿಯಬೇಡ್ರಿ ತಾಯಿ.
0: ಅಮ್ಮ, ಮನೆಗೆ ತಾನಾಗಿಯೇ ಬಂದಿರುವಂತಹ ಅತಿಥಿಗಳಿಗೆ ಸತ್ಕಾರವನ್ನು ಮಾಡಲಾರದೆ ಈ ರೀತಿಯಾಗಿ ಮಾಡುವುದು ಒಳಿತಲ್ಲವಮ್ಮ. ತಂದೆ
1: ಅಮ್ಮ
0: ತಾವು ಒಂದು ಸ್ವಲ್ಪ ತಾಳಿಕೊಳ್ಳಿಯಪ್ಪ, ದಯವಿಟ್ಟು ಒಂದು ಸ್ವಲ್ಪ ತಾಳಿಕೊಳ್ಳಿ, ನಾನೇ ತಂದು ನೀಡುವೆನು.
2: ಅಕ್ಕ ಇದೇ ಸಮಯ ಅಡಿಗೆ ಮನೆಯಲ್ಲಿ ನಾವು ಎಲ್ಲ ಗಡಿಗೆ ಮಡಿಕೆಗಳನ್ನು ಹೊಡೆದು ಹಾಕಿ ಆ ತಪ್ಪನ್ನು ಮನೆ ಮೇಲೆ ಒರೆಸೋಣ.
3: ನಡೆ ತಂಗಿ ಹಾಗೆ ಮಾಡೋಣ.
0: ತಂದೆ
1: ತಾಯಿ
0: ಈ ಭಿಕ್ಷೆಯನ್ನ ಸ್ವೀಕಾರ ಮಾಡಿಕೋ ನನ್ನಪ್ಪ.
1: ಆಗಲಮ್ಮ. ನನ್ನಮ್ಮ ನಿಮ್ಮ ಹೆಸರೇನು ತಾಯಿ?
0: ತಂದೆ ನನಗೆ ಮಲ್ಲಮ್ಮನೆಂದು ಕರೆಯುವರು ಸ್ವಾಮಿ. ಆ ಹೇಮರೆಡ್ಡಿಯವರು ಅವರು ನನ್ನ ಮಾವಂದಿರು.
1: ಮಗಳೇ.
0: ತಂದೆ
1: ನೀನಿದ್ದ ಮನೆಯು ಸಿರಿ ಸಂಪತ್ತಿನಿಂದ ಮೆರೆಯಲಿ. ನಿನಗೆ ನಾನು ಸೌಜ್

0: ದೇವ ಮಲ್ಲಿಕಾರ್ಜುನ, ಯಾವಾಗಲೂ ಇಂಥ ಜಂಗಮರ ಪಾದ ದರ್ಶನವನ್ನ ನನಗೆ ಕೊಡುತ್ತಿರು ತಂದೆ.
1: ಹಾ
0: ತಂದೆ, ನಿನ್ನ ದರ್ಶನಕ್ಕೆ ಬರಲಿಕ್ಕೆ ನನಗೆ ತುಂಬಾ ಸಮಯವಾಯ್ತಲ್ಲ ಸ್ವಾಮಿ, ನಾನೀಗಲೇ ಬರುವೆ.
2: ಮಲ್ಲಿ, ಹೀಗೆ ಬಂದ ಬಂದ ಭಿಕಾರಿಗಳಿಗೆ ಅನ್ನ ರೊಟ್ಟಿ ನೀಡಲು ಕಾಲು ಕಡಿಯನ್ನು ನಿನ್ನ ಅಪ್ಪನ ಮನೆ ತಂದಿರುವೇನೆ? ಅತ್ತೆಯವರು ಬರಲಿ, ನಿನ್ನ ಮೈ ಚರ್ಮಾ ಸುರಿಸುವೇನು. ಅತ್ತೆಯವರೇ ಅತ್ತೆಯವರೇ,
3: ಏನಾಯ್ತು
2: ನೋಡಿ ನೋಡಿ, ಮನೆಯಲ್ಲಿದ್ದ ರೊಟ್ಟಿ ಬುತ್ತಿಯನ್ನು ಒಬ್ಬ ತುಂಟ ಜಂಗಮನಿಗೆ ನೀಡಿ ಈಗ ಜಡೆ ಹಾಕಿಕೊಂಡು ಹೂ ಮಡಿದುಕೊಂಡು ಗುಡ್ಡದ ಮಲೆಯಲ್ಲಿ ಪೂಜೆಗೆಂದು ಹೊರಟಿದ್ದಾರೆ. ನಾವು ಗಾಳಿಗೆ ಕಟ್ಟಿದ ಗೊಡ್ಡೆ ಎಮ್ಮೆಯಂತೆ ಚಿಂತನೆಗೆ ಮನೆಗೆಲ್ಸ ಮಾಡಬೇಕು. ಇವಳು ಜಂಗಮ ಸೇವೆಯಲ್ಲಿ ಕಾಲ ಕಳೆಯಬೇಕು. ಇದು ಬಾಲವೇಂದ್ರ ಲಕ್ಷಣವೇ, ನೀವು ಹೇಳಿ.
3: ಮಲ್ಲಿ
0: ಅಮ್ಮ,
3: ನಾನು ಹೇಳಿದ್ದೆ ಕೇಳಿಕೊಂಡು ಬಾಲವೇ ಮಾಡುವೆಯೋ?
0: ಅಮ್ಮ, ಮತ್ತೆ ಯಾರನ್ನಾದ್ರೂ ನೋಡುವೆಯೋ?
2: ಶಿವಶಾಂತ್ರಿ ಅಂತ ಹೋಗುವೆಯೋ
0: ಮಲ್ಲೇಶ?
3: ಅಲ್ಲ, ಈಗ ಮನೆಗಳ ಸುಲಭಿಟ್ಟು ಎಲ್ಲಿ ಹೊರಟಿರುವಿ?
0: ಅತ್ತೆಯವರೇ, ನಿಮ್ಮ ಅಪ್ಪಣೆಯಂತೆ ಮಲ್ಲಿಕಾರ್ಜುನ ಸ್ವಾಮಿಯ ಗುಡ್ಡಕ್ಕೆ ಹೋಗಿ ಬರುವೆನಮ್ಮ. ಮನೆಯೊಳಗೆ ಎಲ್ಲಾ ಅಡಿಗೆಯನ್ನು ಮಾಡಿಟ್ಟಿದ್ದೇನೆ, ತಡ ಮಾಡದೆ ಬರುವೆನಮ್ಮ.
4: ನಿಮ್ಮ ಅಪ್ಪಣೆಯಂತೆ ಹೊರಟಿರವಂತೆ, ಎಷ್ಟೊಂದು ಸುಳ್ಳು ಹೇಳುತ್ತಾಳೆ ನೋಡಿದ್ರ ಅತ್ತೆಯವರೇ. ಅಡಿಗೆ ಮಾಡ್ರವಳಂತೆ, ಅಡಿಗೆ ಮನೆಯಲ್ಲಿ ಒಂದಾದ್ರೂ ಗಟ್ಟಿ ಮುಟ್ಟಾದ ಗಡಿಗೆ ಮಡಿಕೆ ಇದ್ರಲ್ಲ ಅಡಿಗೆ ಮಾಡಬಹುದು. ನಾನು ಸುಳ್ಳು ಹೇಳಿದ್ರೆ ನೀವೇ ಹೋಗಿ ನೋಡಿಕೊಂಡು ಬರ್ರವ್ವ, ನಾವೆಂದು ಸುಳ್ಳು ಮಾತಾಡೋರಲ್ಲ.
0: ಶಿವ ಶಿವ, ಅವರು ನೋಡಿಕೊಂಡು ಬರ್ಲಿ, ನಾನಂತೂ ಅಡಿಗೆ ಮಾಡಿಟ್ಟು ಆ ಜಂಗಮನಿಗೆ ಭಿಕ್ಷೆ ನೀಡುವುದಕ್ಕಾಗಿ ಅಂತ ಇಲ್ಲಿಗೆ ಬಂದೆ. ಒಳಗೆ ಹೋಗಿ ನೋಡುವುದರೊಳಗಾಗಿ ಎಲ್ಲ ಗಡಿಗೆ ಮಡಿಕೆ ಅವು ತಾವಾಗಿ ಒಡೆದು ಬಿದ್ದಿರುವಲ್ಲ.
3: ಇಂಥ ಕಬಡ ಕಂಡಕದ ಮಾತುಗಳಿಗೆ ಮಳ್ಳಾಗಲಿಕ್ಕೆ ನಾನೇನು ಹುಚ್ಚಲ್ಲ. ಹಾಳಾದವಳೇ, ನನ್ನ ಮಗಳ ಸ್ಥಿರ ಮಾಡಿದ್ರು.
4: ಅಮ್ಮ ಮಲ್ಲಿ,
0: ಅಕ್ಕ.
4: ಏ ಮಲ್ಲಿ
0: ಅಕ್ಕ,
4: ಈ ಲಿಂಗವನ್ನು ಬಿಡುವೆ ಇಲ್ಲ.
0: ಎಡಮ್ಮ
4: ಬಿಡು
0: ಅಕ್ಕ,
4: ಬಿಡು
0: ಅಕ್ಕ.

0: ಡೌಕಾರ್ಗಿತ್ತಿ. ಜಂಗಮನಿಗೆ ಹಿಟ್ಟಿನಿಂದ ಔಷಧದಿಂದ ಹೋಗುವಾಗ ಕಾಲೇ ಅಡವಿ ಒಡೆದಿರುವ ಕ್ಷಣಪೂರ್ದಲ್ಲಿ ಹೇಳಿ, ಈಗ ತಾನೇ ಒಡೆದು ಎನ್ನಲು ನಾಟಿಕೆಯವರು ಭಯ ಮಾಡಿ.
1: ಅತ್ತೆಯವರೇ, ಇವಳು ಅವಸರದಿಂದ ಹೋಗುವಾಗ ಕಾಲೇ ಎಡವಿದ್ದರೂ ನಾನು ಕಣ್ಣಾರೆ ಕಂಡಿದ್ದೇನೆ. ಏನೇ ಮಲ್ಲಿ, ಖರೆ ಸಂಗತಿನ ಯಾಕೆ ಹೇಳಬಾರದೆ? ಏ ಆತಿಯವರು ನಿನ್ನನ್ನು ನಂಬವರೇನೆ?
0: ಅಕ್ಕ, ನೀವೇ ಈ ರೀತಿಯಾಗಿ ನಿಜ ಹೇಳಿದ ಬಳಿಕ ನನ್ನ ಮಾತು ಸುಳ್ಳೇ ಸರಿ, ಉಪಾಯವಿಲ್ಲ ತಾಯಿ.
2: ಮಲ್ಲಿ, ನೀನು ನಮ್ಮಂತಹ ಬಾಳೆವಂತನ ಮನೆಯಲ್ಲಿ ಇರಲಿಕ್ಕೆ ಯೋಗ್ಯಳಲ್ಲ.
1: ಹೌದಷ್ಟೇ,
2: ಯಾಕಂದ್ರೆ ಏನೋ ಬಡವರು ದಿನಾಲು ಜಂಗಮನಿಗೆ ನೀಡುವಷ್ಟು ತ್ರಾಣನು ದೇವರು ನಮಗಿನ್ನೂ ಕೊಟ್ಟಿಲ್ಲ. ನೀನಾದರೂ ಶ್ರೀಮಂತ ಮನೆತನದ ಮಗಳು, ಕೆಲಸ ಪಕ್ಷಗಳನ್ನು ಮಾಡಿದವಳಲ್ಲ, ಆದ್ದರಿಂದ ನೀನಂತಹ ರಾಜಕದ ಕೆಲಸಕ್ಕೆ ಉಪಯೋಗವಿಲ್ಲ. ಇನ್ನು ಮೇಲೆ ನೀನು ಅಡಿಗೆ ಮೇಲೆ ಬರಬೇಡ. ದಿನಾಲು ಹತ್ತಷ್ಟು ನೀರು ತಂದು ಸಾಲವಟ್ಟು ಹಿಟ್ಟು ಬೀಸಿಕೊಡು. ಹ್ಮ್, ಕರೆದಾಗ ಊಟಕ್ಕೆ ಬಾ. ಇಷ್ಟು ಕೆಸರು ಒಪ್ಪಿಸಿದ್ದೇನೆ, ತಿಳಿಯಿತೆ?
0: ಆಗಲಮ್ಮ.
1: ಆದೇವರೇ, ಮನೆಯಲ್ಲಿ ನೀರು ತರುವುದು ಬೀಸುವುದು ಕುಟ್ಟುವುದು ಯಾರು ಮಾಡ್ಬೇಕ್ರಿ ಮತ್ತೆ?
2: ಹೌದು ತಂಗಿ, ಮರ್ತೇ ಬಿಟ್ಟಿದ್ನಲ್ಲ.
1: ಹಾ, ಅವಳಿಗೆ ಹೇಳಿ, ನಮಗಂತೂ ಸಾಧ್ಯವೇ ಇಲ್ಲ.
2: ಎಲೇ ಮಲ್ಲಿ,
0: ಅತ್ತಿಯವರೇ,
2: ಹಾ, ಮೊದಲು ನೀರು ತಂದು ಹಿಟ್ಟು ಬಿಸಿ ತಾನೇ ತರ ಬಿಟ್ಟುಕೊಂಡು ಹೋಗು.
0: ಆಗಲಮ್ಮ,
2: ಬೇಗ ಬನ್ನಿ.
0: ಅತ್ತೆಯವರೇ, ಆ ದುಷ್ಟ ಮಲ್ಲಿಗೆ ತಕ್ಕ ಶಿಕ್ಷೆಯನ್ನೇ ಕೊಟ್ರಿ. ತಂಗಿ ಬಸಮ್ಮ,
1: ಅಕ್ಕ,
0: ಅತ್ತೆಯವರಿಗೆ ಬಹು ಶ್ರಮವಾಗಿರುವುದು.
1: ಅಯ್ಯ ಅಯ್ಯ, ಹೌದಮ್ಮ,
0: ಅವರಿಗೆ ಗೋಧಿ ಹುಗ್ಗಿ
1: ಹುಳಿಗೆ ಪಾಯಸ
0: ಮಾಡಿ ಉಣಸಮ್ಮ.
1: ಆಗಲಮ್ಮ. ಅತ್ತೆಯವರೇ, ನೀವು ಒಳಗೆ ಹೋಗಿ ಮುಖ ತೊಳೆದುಕೊಂಡು ತಿರುಗಿ ಬರುವಷ್ಟರಲ್ಲಿ ನಾನು ಅಡುಗೆನೆಲ್ಲ ಸಿದ್ಧ ಮಾಡ್ತೇನೆ.
2: ಹೌದು ತಂಗಿ, ಮೊದಲು ಸಿಂಗಲ್ ಬೆಲ್ಲ ಚಾರಿ ಮಾಡಿಕೊಡ.
0: ಅಯ್ಯ ಹಾಲಲ್ಲವೇ ಅವ್ವ.

0: ಸ್ವಾಮಿ, ಈಗ ನಾನು ನೀರು ತರಲಿಕ್ಕೆ ಅಂತ ಹೋಗಬೇಕಾಗಿದೆ, ನನಗೆ ತಾವು ಅಪ್ಪಣೆ ಕೊಡಬೇಕು.
1: ನೀನು ನೀರು ತರಲಿಕ್ಕೆ ಹೋದ್ರೆ ಈ ನನ್ನ ಗಾಳಿ ಪಟ ಯಾರು ಆರ್ತವ್ರು ನೋಡಲಿ, ಹಂಗ ಬಿದ್ದು ಬಿಟ್ಟೈತಿ ಬಾಯಿ ಕಿಚ್ಕೊಂಡ.
2: ಅಲ್ಲ, ನೀರು ತರಲಿಕ್ಕೆ ಹೇಳಿದ್ರೆ ಹುತ್ತನಿಗೆ ಆಟ ಮಾಡ್ತಾನೆ ಅಂತಿರ್ಯಾ? ಈ ಹುತ್ತನಿಗೂ ಬುದ್ಧಿಲ್ಲ, ನಿನಗೂ ಬುದ್ಧಿಲ್ಲ.
0: ಅತ್ತೆಯವರಿ, ನಿಮ್ಮ ಆಜ್ಞೆಯನ್ನು ನಾನು ಶಿರಸ ವಹಿಸಿ ಪಾಲಿಸುವೆನಮ್ಮ. ಆದ್ರೆ ಪತಿ ಆಜ್ಞೆ ಅಧೀನಳಾದ ನಾನು ಅವರ ಸೇವೆಯೊಳಗೆ ನಿಂತುಕೊಂಡೆನಮ್ಮ.
2: ಪತಿ ಆಜ್ಞೆ ಚೆನ್ನಾಗಿದೆ. ಏ, ನೀನು ಸದ್ದು ಹಿಟ್ಟು ಬಿಸಿಕೊಂಡೇ
0: ಆಗಲಿಮ್ಮ.

0: ಇಲ್ಲಿ. ಹ್ಮ್, ಬೇಗನೆ ಜೋಳ ಬೀಸಿಕೊಡು.
1: ಆಗಲಿಮ್ಮ.
0: ಹ್ಮ್, ಬೇಗನೆ ಹಿಟ್ಟು ಸಿದ್ಧವಾಗಲಿ.
1: ನನ್ನ ನಿಗಮಣಿಯರು ಅಲ್ಲದ ಸಲ್ಲದ ಅಪವಾದಗಳನ್ನು ಹೊರಿಸಿ ಚಾಡಿಯನ್ನು ಹೇಳಿ ಈ ಬೀಸುವಂತಹ ಕೆಲಸವನ್ನು ನನಗೆ ಒಪ್ಪಿಸಿದ್ದು ಅದು ತುಂಬ ಒಳ್ಳೆಯದಾಯಿತು. ಯಾಕಂದರೆ ಪಾಪಹಾರಿ ಕಾಳುಗಳನ್ನು ಪಾಪ ಪುಣ್ಯಗಳೆಂಬ ಕಲ್ಲಿನಿಂದ ಬೀಸಿ ಹಿಟ್ಟು ಮಾಡಿ ಮೋಕ್ಷರೂಪಿ ಕಜ್ಜಾಯ ಮಾಡುತ್ತಾ ನಿತ್ಯದಲ್ಲಿ ಭಿಕ್ಷೆ ಬೇಡಲು ಬಂದವರಿಗೆ ಸಲ್ಲಿಸಲು ಅನುಕೂಲ ಮಾಡಿಕೊಟ್ಟರು. ಆದರೆ ತಂದೆ ಮಲ್ಲಿಕಾರ್ಜುನ, ನಿನ್ನ ದರ್ಶನಕ್ಕೆ ಬರಬೇಕು ಎಂಬ ನನ್ನ ಆಸೆ ಅದು ಈಗ ನಿರಾಶೆಯಾಯಿತಲ್ಲ ತಂದೆ.

0: ನಿನ್ನ ಪಾದ ದರ್ಶನ ನನಗೆ ಎಂದಾಗುವುದು ತಂದೆ? ಈ ಭಕ್ತಳ ಮೇಲೆ ನಿನಗೆ ಕರುಣೆ ಇಲ್ಲವೇನು ಸ್ವಾಮಿ? ಈಗ ಬೀಸಲು ಪ್ರಾರಂಭಿಸಿ ಹೊತ್ತು ಬಹಳವಾದ್ದರಿಂದ ಕೈಗಳೆಲ್ಲ ಸೋತಿವೆ. ರಾತ್ರಿ ಆದರೂ ಕೂಡ ಇನ್ನೂ ಸಾಕಷ್ಟಿದೆ. ಆದ್ದರಿಂದ ಸ್ವಲ್ಪ ಸಮಯ ಇಲ್ಲಿ ವಿಶ್ರಮಿಸಿಕೊಂಡು ಉಳಿದಿರುವಂತಹ ಕಾಳುಗಳನ್ನು ಆ ನಂತರ ಬೀಸುವೆನು.
1: ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನು ಬೀಸಿ ಬೀಸಿ

ಇದು ನೆಲದ ಮೇಲೇ ಮಲಗಿರುವಳು. ಧನ್ಯ ಧನ್ಯ ಮಗಳೇ, ನೀನೇ ಧನ್ಯಳು ನನ್ನಮ್ಮ. ನೀನು ಯಾವಾಗಲೂ ನನ್ನ ಧ್ಯಾನ ಮಾಡಿ ಭಕ್ತಿ ಪಾಶದಿಂದ ನನ್ನನ್ನು ಬಂಧಿಸಿರುವಿ. ನನ್ನ ಸಗುಣ ರೂಪದ ಮಹಿಮೆಯನ್ನು ನಿನ್ನ ಸ್ತ್ರೀವರ್ಗದಲ್ಲಿ ಚೆನ್ನಾಗಿ ಪಸರಿಸಿರುವಿ ನನ್ನಮ್ಮ. ನಿನ್ನ ಭಕ್ತಿಯು ಅದು ಸ್ತುತ್ಯವಾದದ್ದು ಮಗಳೇ, ಸ್ತುತ್ಯವಾದದ್ದು. ಹಾ ಆಗಲಿ, ಇನ್ನುಳಿದಂತಹ ಕಾಳನ್ನು ಬೀಸಿ ಮರೆಯಾಗುವೆನು.

0: ಮಲ್ಲಮ್ಮನಿಗೆ ಎಚ್ಚರವಾಗುವಂತೆ ಕಾಣುತ್ತಿದೆಯಲ್ಲ.
1: ದೇವ, ನೀನೇಕೆ ಬೀಸಲಾರಂಭಿಸಿದೆ? ಸ್ವಾಮಿ, ಇದು ನಿನ್ನ ಕೆಲಸವಲ್ಲ. ನನ್ನಂಥ ಅಲ್ಪ ಜೀವಿಯ ಸಲುವಾಗಿ ನೀನೇಕೆ ಶ್ರಮ ಪಡುವೆ ನನ್ನಪ್ಪ? ಬಿಡು ತಂದೆ, ಬಿಡು. ನಿನ್ನ ಕೋಮಲವಾದ ಕೈಗಳು ನೋಯುವು. ಬೀಸುವುದನ್ನ ನಿಲ್ಲಿಸು ಸ್ವಾಮಿ, ನಿಲ್ಲಿಸು.
0: ನನ್ನ ತಾಯಿಯು ಸ್ವಪ್ನದಲ್ಲಿ ಕನ ಬರಿಸುವಳು. ನನ್ನ ಕಾರ್ಯವಾಯಿತು, ನಾನು ಹೋಗುವೆ.

0: ಇದೇನಿದು? ಜಂಗಮರೂಪಿ ಮಲ್ಲನ ಹಿಟ್ಟನ್ನು ಬೀಸಿ ಬುಟ್ಟಿ ತುಂಬಿಕೊಟ್ಟಂತಾಯ್ತಲ್ಲ. ಮನಸ್ಸಿನೊಳಗೆ ಇದ್ದದ್ದು ಕನಸಿನೊಳಗೆ ಕಾಣುವುದೆಂಬ ನಾಣ್ಣುಡಿಯು ಸತ್ಯವಾಗಿ ಪರಿಣಮಿಸಿರಬಹುದೇನು? ಛೇ ಛೇ, ಹಾಗೇನೂ ಆಗಿರ್ಲಿಕ್ಕಿಲ್ಲ. ಇಷ್ಟೊಂದು ದೀರ್ಘವಾದ ನಿದ್ರೆ ನನಗೆ ಏಕೆ ಹತ್ತಿದ್ದೀತು? ಬೀಸುವ ಕಾಳುಗಳು ಹಾಗೇ ಉಳಿದಿವೆ. ಹಿಟ್ಟು ಸಿದ್ಧವಾಗದಿದ್ದರೆ ಅತ್ತೆಯವರು ಗದ್ದರಿಸುವರು. ಈಗಾದರೂ ಎಲ್ಲ ಬೆಳಗಾಗಿ ಹೋಗಿರುವುದಲ್ಲ. ಮಲ್ಲೇಶ, ಮಲ್ಲಿಕಾರ್ಜುನ, ತಂದೆ.
1: ಏನೇ ಮಳ್ಳಿ, ಗಂಡಸರು ಹೊಲಕ್ಕೆ ಹೋಗುವುದರೊಳಗಾಗಿ ರೊಟ್ಟಿ ಸುಟ್ಟು ಕೊಡಬೇಕೆಂಬ ಮಾತು ನಿನಗೆ ಹೆಂಗ ತಿಳಿಯಬೇಕು? ಹಗಲು 12 ತಾಸು ಮಲ್ಲಯ್ಯ ಮಲ್ಲಯ್ಯ ಅಂತ ಕುಳಿತು ಬಿಟ್ರೆ ಅತ್ತೆಯವರು ನಿನ್ನ ಕುತ್ತಿಗೆ ಇಚ್ಚಿಕ್ಯಾರ.
0: ಅಕ್ಕ, ಶ್ರೀ ಮಲ್ಲಿಕಾರ್ಜುನನ ಧೈರ್ಯದಿಂದ ಹಿಟ್ಟು ಬೀಸುವುದು ಎಲ್ಲ ಆಗಿದೆಯಮ್ಮ. ಆದರೆ ಅಡಿಗೆ ಮನೆಯನ್ನು ಪ್ರವೇಶಿಸಲು ಅತ್ತೆಯವರ ಅಪ್ಪಣೆ ಇಲ್ಲದ್ರಿಂದ ಅದನ್ನು ಹಾಗೇ ತುಂಬಿ ಇಟ್ಟಿರುವಿನಮ್ಮ. ಅಮ್ಮ, ನೀವೇ ಬಂದು ಅದನ್ನು ತೆಗೆದುಕೊಂಡು ಹೋಗಬಾರದಿತ್ತೇನಮ್ಮ?
2: ಅಯ್ಯ ಪಾಪ, ನಾವೇ ಬಂದು ತಕೊಂಡು ಹೋಗ್ಬೇಕಾಗಿತ್ತೆ.
1: ಅತ್ತರು ಬರ್ಲಿ, ಎಲ್ಲವನ್ನೂ ಹೇಳುವೆನು. ಏನ್ರಿ ತಂಗಿನ ಆಗಮ್ಮ ಬಸಮ್ಮ,
2: ಅತ್ತೆ
1: ಅಡಿಗೆ ಮಾಡುವುದಿಲ್ಲವೇನ್ರಿ? ಹೊರಗೆ ಬಾಳ ಮಕ್ಕಳಿಗೆ ಏನು ಕಟ್ಟಿಕೊಡುವರಿ?
2: ಅತ್ತೆಯವರೇ, ಹಿಟ್ಟಿಲ್ಲದ ರೊಟ್ಟಿ ಹೇಗಾಗಬಹುದು? ಈ ಮಲ್ಲಿ ಹಿಟ್ಟು ಬೀಸಿರಬಹುದೆಂದು ಇಲ್ಲಿಗೆ ನೋಡಲು ಬಂದೆ.
1: ಬೀಸ ಇಲ್ಲ,
2: ಹಿಟ್ಟು ಇಲ್ಲ, ಬುಟ್ಟಿ ಇಲ್ಲ. ಈ ಕೆಟ್ಟ ಮುಸುರಿ ಮಲ್ಲಿ ಮೂವಟ್ಟು ಮರ ಗಾಳಿ ಮಿಂಡಾಗಿ ಹಾಗೆ ನಿಂತು ಬಿಟ್ಟಾಳೆ. ಮಾತಿಲ್ಲ, ಕಟ್ಟಿಲ್ಲ.
1: ಏನೇ ಮಾತ್ರ ಮಲ್ಲಿ, ಹಿಟ್ಟಿಗೂ ಬೀಸಲಿಲ್ಲವೇ? ಇಂಥ ಹಗರಿ ಕೆಲಸ ಮಾಡುದು ನಿಗುವುದಿಲ್ಲವೇನೆ? ಎಲೆ, ನಿನ್ನ ಹೆಣ್ಣಂತ ಯಾವಾಗ ಹೇಳಿದ್ದಾರೆ? ನಿನ್ನನ್ನು ಮಾರಿಗೆ ಒಯ್ಯಲಿಲ್ಲ.
0: ಅತ್ತೆಯವರೇ, ನಾನು ಜೋಳವನ್ನು ಬೀಸಿಟ್ಟು ಅದು ಎಷ್ಟೋ ಹೊತ್ತಾಯಿತಮ್ಮ.
1: ಆ ಬೀಸಿದ ಜೋಳ ಜಂಗಮನ ಜೋಳ ಕಂಡಿತು, ಜೋಳಿಗೆ ಜೋಳ ಹಾಗೆ ತಳ್ಕಂಡಿತು. ಅತ್ತೆ ಮತ್ತಿವಳು ಮುಳುಮಳಾಗ್ತಿದ್ದಾರೆ. ಏನೇ ಕೈಯಾರಿ, ಬಂದು ಬಂದ ಜಂಗಮನಿಗೆ ಹಿಡ್ತು ನೀಡಿ ನಮ್ಮನ್ನು ಬೆರಳನ್ನಾಗಿ ಮಾಡಲು ಬಂದಳೆ? ಏ ಬಾಳು ಮುಸುಳೆವಳೆ. ಎಲೆ, ನಿಮ್ಮ ಅಪ್ಪನ ಮನೆ ಜೋಳ ಹಾಗೆ ತಂದಿದೀಯಾ? ನಿನ್ನ ಧರ್ಮದ ಕೈಗೆ ಹಾವು ಹರಿದಿವೇನೆ?
0: ಹಾಗೆ ಆಗಿದ್ರೆ ಒಳಿತೆ ಆಗುತ್ತಿತ್ತು ಅತ್ತೆಯವರೇ. ನಾನು ಹಿಟ್ಟು ಬೀಸಿ ಬುಟ್ಟಿಯನ್ನು ತುಂಬುತ್ತಿದ್ದೆ. ಒಬ್ಬ ಜಂಗಮಯ್ಯನು ಬಂದನು, ಅವನಿಗೆ ಒಂದು ಸ್ವಲ್ಪ ನೀಡಿ ಅದನ್ನು ನೋಡುವುದರೊಳಗಾಗಿ ಅದು ಮಾಯವಾಗಿತ್ತಮ್ಮ.
1: ಏನೇ ಹುಟ್ಟು ಹಾದರಿಗಿತ್ತಿ? ನನಗೆ ಶಾಸ್ತ್ರ ಪುರಾಣಗಳು ಬಂದಿರ್ವಿಯಾ? ನಿನ್ನ ಕ್ಷುದ್ರ ಮಕ್ಕಳ ಸಂಸಾರ ನಡೆಗಳಿರಲಿಕ್ಕಿಲ್ಲ ಬಸಮ್ಮ.
2: ಅತ್ತೆ,
1: ಹಿಂದೆ ಮುಂದೆ ನೋಡಿದ ಮಟ್ಟು ಶೀಲು ಕಸಿದುಕೊಂಡು ಬಿಡು.
2: ಮತ್ತೇನು ಕೊಡಲಿ ಅತ್ತೆಯವರೇ?
1: ಹೊರಗು ತುಂಡಿಸಿದ್ರೆ ಕೊಟ್ಟು ಬಿಡು. ದನಾಟಿಕೊಂಡು ಬೆಟ್ಟದ ಮೇಲೆ ಹೋಗಲಿ. ಏನೇ ಮಲ್ಲಿ
0: ಅಮ್ಮ,
1: ಆ ಒಡವೆಗಳನ್ನು ನೋಪಿಸಿಕೊಡು.
0: ಆಗಲಿ ಅಮ್ಮ.

0: ಅಲ್ಲಿ ಲೇ ಮಲ್ಲಿ
1: ಅಕ್ಕ.
0: ಆತಿವ್ರು ಅಪ್ಪಣೆ ಕೊಟ್ಟದ್ದು ಕೇಳಿರ್ವಿಯೋ ಇಲ್ಲ?
1: ಹಾ ಕೇಳಿರ್ವಿ ನಮ್ಮ.
0: ಹಾ ಹಾಗೆ ಮಾಡು, ಉಟ್ಟಿರುವ ಸೀರೆಯನ್ನು ಬಿಟ್ಟು ಈ ದಟ್ಟಿ ನೋಡಿಕೊಂಡು ಹೊರಬೀಳು. ಮತ್ತೆ ಹೊಸದನ್ನು ತಕೊಂಡೇ ಆ ಹಳೆದನ್ನು ಉಟ್ಕೋ.
1: ಅಕ್ಕ, ಹೊಸದೇನು ಹಳೆಯದೇನು ತಾಯಿ, ಇವತ್ತು ಹೊಸದಿದ್ದದ್ದು ನಾಳೆಗೆ ಅದು ಹಳೆಯದಾಗುವುದಮ್ಮ. ಈ ದೇಹವೇ ನಾಶವಾಗುವುದು ಅಂದ ಬಳಿಕ ಇಂಥ ಬಟ್ಟೆಗಳ ಮಹತ್ವವೇನಕ್ಕ?
0: ಸೋಳೆಯ ಶಾಸ್ತ್ರ ನಿನ್ನಲ್ಲಿರಲಿ, ಆತ್ಯವರು ಹೇಳದಂತೆ ಆಚರಿಸಬೇಕು. ನಡೆಮಗಲ
2: ತಂಗಿ ನಾಗಮ್ಮ ಬಸಮ್ಮ.
0: ಅತ್ತೆ,
2: ನಾನು ಹೇಳಿ ಶಿಕ್ಷೆ ಯೋಗ್ಯವಾಗಲಿಲ್ಲವೇ? ಇಂಥ ಬಡಿವಾರದವ್ರಿಗೆ ಗಡಿಪಾರು ಮಾಡ್ಬೇಕು ನೋಡು.
0: ಅತ್ತೆಯವರೇ, ಆ ಸೋಳೆ ನಟನೆಯನ್ನು ನೋಡಿ ನೋಡಿ ನನಗಂತೂ ಬೇಸರಿಕೆ ಬಂದು ಹೋಗಿತ್ತು. ಹಾಳದ ಅಡವಿಯಲ್ಲಿ ಗೋಳಟ್ಟು ಉರುಳಾಡಲಿ,
2: ಮಲೆಯ ಪೂಜೆ ಅಂತೆ ಪೂಜೆ ಗುಲ್ಲಾ ಗಂಟಿಗೆ. ಓ ಓ ಸಾಕು ಬಿಡ್ರಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: சார்.
1: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
2: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
3: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
3: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.